107.8 FM. Radio Saran. Iga

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You are listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಈ ಆಧ್ಯಾತ್ಮಿಕ, ರಾಜಕೀಯ, ಶೈಕ್ಷಣಿಕ ಈ ಎಲ್ಲ ನಮ್ಮ ಪತ್ರಿಕೆಗಳು ಮಾಡುವಂತಹ ಜಾಗೃತಿ, ಸಾಹಿತ್ಯ, ಕಲೆ ಎಲ್ಲರೂ ಬೆಳೆದಂಥ ಒಂದು ವಾತಾವರಣ, ಆ ವಾತಾವರಣದ ಹಿನ್ನೆಲೆಯಲ್ಲಿ ಗಾಂಧೀಜಿ ಹುಟ್ಟಿದರು ಅಂತ. ಗಾಂಧೀಜಿ ಹುಟ್ಟಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ October 2, 1869 ಈ ಕಾಠಿಯವಾಡದ ಪೋರ್ಬಂದರ್ ಸುಧಾಮ್ಪುರಿ ಅಂತ ಕರಿತಾ ಇದ್ರು, ಸುಧಾಮ್ಪುರಿಯಲ್ಲಿ ಗಾಂಧೀಜಿ ಹುಟ್ಟಿದರು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ತಾತ ಉತ್ತಮ್ ಚಂದ್ ಗಾಂಧಿ ಅಂತ, ಅವ್ರ ತಾತ ಉತ್ತಮ್ ಚಂದ್ ಗಾಂಧಿ ಅಂತ. ಅವರು ಅತ್ಯಂತ ಕೆಳಗಿನ ಮಟ್ಟದಿಂದ ಬಂದ ಮೇಲೆ ಪೋರ್ಬಂದರ್ನ ದಿವಾನ್ ಆದಂಥವ್ರು, ದಿವಾನರಾಗಿದ್ದಂಥವ್ರು. ಇದು ಯಾಕೆ ಬೇಕಾಗ್ತದೆ ಅಂದರೆ, ಮನೆಯಲ್ಲಿ ಬೆಳೆದಂಥ ವಾತಾವರಣ ಮಗುವಿನ ಮನಸ್ಸನ್ನು ಹೇಗೆ ನಿರ್ಮಾಣ ಮಾಡುತ್ತದೆ ಅಂತ. ತಾತ ಹೇಗಿದ್ರು ಅಂದರೆ, ಎಷ್ಟು ನಿಷ್ಠಾವಂತರಾಗಿದ್ದರು, ರಾಜನಿಗೆ ಅವ್ರದ್ದು ಕಂಪ್ಲೀಟ್ ಒಪ್ಪಿಗೆ, ಅವ್ರದ್ದು ರಾಜನಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ ಸೇವೆನ. ಒಂದು ಸಲ ಯಾವುದೋ ಒಬ್ಬ ವ್ಯಾಪಾರಿ, ಕಿರಾಣಿ ವ್ಯಾಪಾರಿ ಬಂದು ಇವ್ರ ಹತ್ರ ಸಹಾಯ ಕೇಳಿದ್ದಂತೆ, ನನಗೆ ಆಶ್ರಯ ಕೊಡಬೇಕು ಅಂತ ಕೇಳಿದಂತೆ. ಆಯಿತು, ನಿನಗೇನು ತೊಂದರೆ ಆಗದಂಗೆ ನೋಡ್ಕೋತೀನಿ ಅಂತ ಉತ್ತಮ್ ಚಂದ್ ಮಾತು ಕೊಟ್ಬಿಟ್ರು. ಈ ನಮಗೆ ಸಾಮಾನ್ಯವಾಗಿ ಈ ಪೌರಾಣಿಕ ಕಥೆಗಳಲ್ಲಿ ಸಿನಿಮಾದಲ್ಲಿ ಮಾಡ್ತಾರೆ ನೋಡಿ, ಅದು ನಿಜವಾಗಿತ್ತು ಇಲ್ಲ ಗೊತ್ತಿಲ್ಲ, ಸಿನಿಮಾ ಚೆನ್ನಾಗಿತ್ತು ಕಥೆ ಅದು. ಆಂಜನೇಯನ ಕಡೆಯಿಂದ ಮಾತು ಕೊಡಿಸ್ಬಿಡೋದು, ರಾಮ ಆಂಜನೇಯ ಯುದ್ಧ ಮಾಡಿಸೋದು, ಈ ಥರ. ಅವರಿಗೆ ಮಹಾರಾಜರ ಬಗ್ಗೆ ಎಷ್ಟೊಂದು ವಿಶ್ವಾಸ, ಪೂರ್ತಿ ಸಮರ್ಪಣೆ ಇದ್ರು ಕೂಡ ಏನಾಯಿತು, ಒಬ್ಬ ಕಿರಾಣಿ ಅಂಗಡಿಯವನು ಬಂದು ನನಗೆ ರಕ್ಷಣೆ ಕೊಡಿ ಅಂದ, ಕೊಡ್ತೀನಿ ಅಂದ್ಬಿಟ್ರು. ಅವನು ಆ ಮಹಾರಾಣಿ ಮನಸ್ಸಿಗೆ ನೋವು ಮಾಡಿದಂಥವನು ಕಿರಾಣಿ ಅಂಗಡಿಯವನು, ಅವನ ಮೇಲೆ ಶಿಕ್ಷೆ ಕೊಡಬೇಕು, ಅವನು ಹಿಡ್ಕೊಂಬರ್ಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದು. ಇವ್ರು ಬಿಡಲ್ಲ ಅವನ ಅಂತ ಹೇಳಿದ್ರು, ಮಾತು ಕೊಟ್ಟಿದ್ದೀನಿ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವ್ನಿಗೆ ಹೆಂಗೆ ಬಿಡೋದು ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವ್ರ ಮನೆ ಮೇಲೆ ಸೈನಿಕರು ಬಂದು ಗುಂಡು ಹಾರಿಸಿದ್ರಂತೆ, ಇವ್ರ ದಿವಾನರು, ಇವ್ರ ಮನೇಲಿ ಅವ್ನು ಕಿರಾಣಿ ಅಂಗಡಿಯವನಿದ್ದಾನೆ, ಅವನ ಮನೆ ಹೊರಗೆ ಕಳಿಸು ಅಂದ್ರೆ ಕಳಿಸಲ್ಲ ಅಂದಾಗ ಮನೆ ಗುಂಡು ಹಾಕಿದ್ರಂತೆ. ಇವ್ರು ಅವನ್ ಕರ್ಕೊಂಡು ಕಾಡು ಗುಡ್ಡ ಹಾರಿ ಹಾರಿ ಓಡಿ ಬಂದು ಕೊನೆಗೆ ಬಿಟ್ಟು ಇದಕ್ಕೆ ಬಂದ್ರಂತೆ, ಅವರು ಜುನಾಗಢಕ್ಕೆ ಬಂದ್ರಂತೆ. ಜುನಾಗಢಕ್ಕೆ ಬಂದರು, ಕಾಡು ಮೇಡ ಅಲ್ದು ಜುನಾಗಢಕ್ಕೆ ಬಂದು ನವಾಬರು ಇದ್ರೆ ಅಲ್ಲಿ ಜುನಾಗಢದಲ್ಲಿ, ಅವ್ರು ಹೋಗಿ ಕೇಳ್ಕೊಂಡ್ರಂತೆ ಹಿಂಗಾಗಿದೆ ಅಂತ. ಇವ್ರು ಏನು ಮಾಡಿದ್ರು ಅಂದರೆ, ಉತ್ತಮ್ ಚಂದ್ ಹೋಗಿ ಎಡಗೈಯಿಂದ ಸಲಾಮ್ ಕೊಟ್ರಂತೆ ನವಾಬರಿಗೆ. ಸಿಟ್ಟು ಬರಲ್ವಾ ನವಾಬರಿಗೆ, ಎಡಗೈಯಲ್ಲಿ ಸಲ್ಯೂಟ್ ಕೊಡ್ತೀವಿ, ಎಡಗೈ ಯಾಕೆ ಕೊಡ್ತೀರಿ ಅಂತ ಕೇಳಿದ ಹೇಳಿದ್ರಂತೆ, ಬಲಗೈ ಪೋರ್ಬಂದರಿಗೆ ಮೀಸಲಾಗಿದೆ ಅಂತ. ಹೇಗಿದೆ ನೋಡಿ, ಅವರಿಗೆ ಅವ್ರು ಓಡ್ ಬಂದಿದ್ದಾರೆ, ಬಿಟ್ಟಿದ್ದಾರೆ, ತೊಂದರೆ ಇದ್ರು ಕೂಡ ತಮ್ಮ ಯಜಮಾನನ ಬಿಟ್ಕೊಡೋ ಮನಸ್ಸಿಲ್ಲ ಅವರಿಗೆ. ಹೇಳ್ತಾರೆ, ಬಲಗೈ ನಂದು ಯಾವಾಗಲೂ ಪೋರ್ ಬಂದ್ರಕ್ಕೆ ಮೀಸಲಾಗಿರೋದ್ರಿಂದ ಎಡಗೈದ್ ಮಾತ್ರ ಸಲಾಮ್ ಮಾಡಬಲ್ಲೆ ಅಂತ. ಆ ಜುನಾಗಢ ನವಾಬ ಸಹಾಯ ಮಾಡಿದ, ಮುಂತೆ ಅದು ಅವ್ರ ತಪ್ಪು ಕಲ್ಪನೆ ಸರಿಯಾಯಿತು ಅಂತ ಹೇಳ್ತಾರೆ. ಅವ್ರ ಮಗ ಕರಮ್ಚಂದ್ ಗಾಂಧಿ ಅಂತ, ಅವ್ರನ್ನ ಶಾರ್ಟ್ ಆಗಿ ಕಬಾ ಗಾಂಧಿ ಅಂತ ಕರಿತಾ ಇದ್ರು, ಕಬಾ ಗಾಂಧಿ ಅಂತ. ಈ ಕರಮ್ಚಂದ್ ಗಾಂಧಿ ತಮ್ಮ 25ನೇ ವಯಸ್ಸಿಗೆ ತಮ್ಮ ತಂದೆ ಸ್ಥಾನಕ್ಕೆ ಬಂದರು, ಪೋರ್ಬಂದರ್ನ ದಿವಾನರಾದರು. ಅಲ್ಲಿ ಒಂದು ತಮಾಷೆ ಆಗಿದೆ ಅವರಿಗೆ, ಆ ಪೋರ್ಬಂದರ್ನ ಅದ್ರ ಮನುಷ್ಯನ ಪರೀಕ್ಷೆ ಆಗೋದು ಅಂಥ ಕಾಲದಲ್ಲೇನೆ. ಚೆನ್ನಾಗಿದ್ದಾಗ ಏನು ಪರೀಕ್ಷೆ ಇರೋಲ್ಲ ಮನುಷ್ಯನಿಗೆ, ಕಷ್ಟ ಕಾಲದಲ್ಲೇ ಅವನ ನಿಜವಾದ ಸ್ವಭಾವ ಗೊತ್ತಾಗುವಂಥದ್ದು. ಒಂದು ಸಲ ಏನಾಯ್ತು ಅಂದ್ರೆ, ಅವ್ ರಾಜಕೀಯ ಬ್ರಿಟಿಷ್ ರೀಜೆಂಟ್ಸ್ ಅಂತ ಇರ್ತಾ ಇದ್ರಲ್ಲ, ರಾಜಕೀಯ ಪ್ರತಿನಿಧಿಗಳು ಇರ್ತಾ ಇದ್ರಲ್ಲ ಆಂಗ್ಲರು, ಅಲ್ಲಿದ್ರು ಅವರೊಂದ್ಸಲ ಇವ್ರ ಮಹಾರಾಜರಿಗೆ, ಠಾಕೂರ್ ಸಾಹೇಬ್ ಅನ್ನೋರು ಮಹಾರಾಜರಿಗೆ ಠಾಕೂರ್ ಸಾಹೇಬ್ ಅಂತ, ಠಾಕೂರ್ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತೆ, ಇವ್ರಿಗೆ ಏನು ಗೊತ್ತಾಗಲ್ಲ, ಏನ್ ಗೊತ್ತಿದೆ ಇವರಿಗೆ ಅಂತ ಸ್ವಲ್ಪ ಹೀ ಅಳಿಸಿ ಮಾತಾಡ್ದ. ಯಾರು ಆಂಗ್ಲ ಬ್ರಿಟಿಷ್ ರೆಸಿಡೆಂಟ್, ಇವ್ರು ದಿವಾನರಾಗಿ ತಡ್ಕೊಳಕ್ ಆಗ್ಲಿಲ್ಲ, ಹಾಗೆ ಮಾತಾಡಬೇಡಿ ಅಂತ ವಾದ ವಿವಾದ ಆಗಿ ಅವ್ರಿಗೆ ಜಗಳಾಡಿದ್ರು ಅವ್ರ ಹತ್ರ. ಆಗ ಜಗಳಾಡುವ ಅವಕಾಶ ಇರಲಿಲ್ಲ, ಯಾರೂ ಬ್ರಿಟಿಷ್ ಏಜೆಂಟ್ ಮಾತಾಡೋಂಗಿಲ್ಲ, ಮಾತಾಡಿದಾಗ ಶಿಕ್ಷೆ ಆಗ್ಬೇಕು ಅವ್ರಿಗೆ ಅಂತಾಯ್ತು. ಅವ್ರು ಬ್ರಿಟಿಷ್ ಏಜೆಂಟ್ ಹೇಳ್ದಂತೆ, ಹೋಗಿ ಮರದ ಕೆಳಗೆ ನಿಂತ್ಕೊಳ್ಳಿ, ನಿಮಗೆ ಶಿಕ್ಷೆ ಆಗ್ಬೇಕು ಅಂತ. ಇವ್ರು ಹೇಳಿದಂತೆ, ಶಿಕ್ಷೆ ಏನಾದರೂ ಕೊಡು, ನಾನು ಕ್ಷಮೆ ಮಾತ್ರ ಕೇಳಲ್ಲ ನಿನಗೆ, ನನ್ನ ರಾಜರಿಗೆ ನೀ ಯಾಕೆ ಬೈದು ಹೇಳು, ನನ್ನ ರಾಜ ಬೈಯೋ ಅಧಿಕಾರ ಇಲ್ಲ ನಿಮಗೆ. ಅಭಿಮಾನ ಎಷ್ಟು ನೋಡಿ ತಮ್ಮ ರಾಜೇಂದ್ರ ಬಗ್ಗೆ, ಮಾಡಲಿಲ್ಲ, ಮರದ ಕೆಳಗೆ ನಿಂತು ನಿಗ್ರಹ ಅನುಭವಿಸಿದ್ರೆ ವಿನಃ ಕ್ಷಮಾಪಣೆ ಕೇಳಲಿಲ್ಲ ಅವರು ಅಂತ ಕರಮ್ಚಂದ್ ಗಾಂಧಿ.

0: You're listening to Radio Sarang, 107.8 FM.
1: ಅದು ಗಾಂಧೀಜಿ ಬರೀತಾರೆ ತಮ್ಮ ತಂದೆ ಬಗ್ಗೆ. ನಮ್ಮ ತಂದೆಗೆ ಆ ಭೂ ವ್ಯವಹಾರ, ಭೂಮಿ ಹೇಗಿದೆ, ಜಾಮೆಟ್ರಿ ಹೇಗಿದೆ, ಇತಿಹಾಸ ಹೇಗಿದೆ, ಏನೂ ಗೊತ್ತಾಗ್ತಿದ್ದಿಲ್ಲ. ನಮ್ಮ ತಂದೆ ಓದಿದ 5ನೇ ಕ್ಲಾಸ್ ಗುಜರಾತಿ ಅಷ್ಟೇನೆ, ವಿಶೇಷ ವಿಷಯ ಗೊತ್ತಿರಲಿಲ್ಲ. ಆದರೆ ಅವರ ಪ್ರಾಮಾಣಿಕತೆ ಮತ್ತು ವ್ಯವಹಾರ ಚತುರತೆ, ಇವತ್ತು ಹೇಗೆ ನಡ್ಕೋಬೇಕು ಅನ್ನೋ ಚೆನ್ನಾಗಿ ಗೊತ್ತಿತ್ತು ನಮ್ಮ ತಂದೆಗೆ, ಅವೆರಡೇ ಗೊತ್ತಿದ್ದದ್ದು ಅಂತ. ಮುಂದೆ ಕರಮ್ಚಂದ್ ಗಾಂಧಿ ತಮ್ಮ ಕೊನೆಯ ಪತ್ನಿ ಪುತಲಾಬಾಯಿಯನ್ನು ಮದುವೆ ಆಗೋದಕ್ಕೆ, ಡಿವಿಜಿ ಬಾಯಿಯವರು ನಮ್ಮ ಗಾಂಧೀಜಿ ಚೆನ್ನಾಗಿ ಬರೀತಾ ಇರ್ತಾರೆ ಆಟೋಬಯೋಗ್ರಫಿಯಲ್ಲಿ, ತಮ್ಮ ಕೊನೆಯ ಪತ್ನಿ ಪುತಲಿಬಾಯಿ ಅಂತ ಹಿಂಗೆ ಬರೀದೆಲ್ಲೂ ಕೇಳಿದ್ದಿಲ್ಲ ನಾನು. ಕೊನೆಯ ಪತ್ನಿ ಮೊದಲು ಹಿಂಗೆ ಕೊನೆಯದಂದ್ರೆ ಮೊದಲೇ ಯಾರು ಇರಬೇಕಲ್ಲ. ಅದು ನೋಡಿದೆ ನಾನು, ಹುಡುಕಿದ್ರೆ ಅವರು 3 ಸಲ ಹೆಂಡದನ್ನು ಕಳ್ಕೊಂಡಿದ್ದಾರೆ, ಇವ್ರು 4ನೇದವರು. ಇವರು 3 ಸಲ ಅವ್ರು ತೀರ್ಕೊಂಡು 3 ಬಾರಿ ವಿಧುರರಾಗಿದ್ದರು ಅಂತ. ಪುತಲಿಬಾಯಿಗೆ ಅವಾಗ 15 ವರ್ಷ ಅಂತ, ಇವರಿಗೆ ಕಬಾ ಗಾಂಧಿಗೆ ಕರಮ್ಚಂದ್ ಗಾಂಧಿ ಅವರಿಗೆ 40 ವರ್ಷ, 25 ವರ್ಷ ಅಂತರ ಇದೆ ನಡುವೆ. 3 ಹೆಂಡದನ್ನು ಕಳ್ಕೊಂಡಿದ್ದಾರಲ್ಲ ಆಗಲೇ, ಇವರು 40 ವರ್ಷಕ್ಕೆ 15 ವರ್ಷ. ಮೊದಲನೇ ಮತ್ತು 2ನೇ ಹೆಂಡತಿಯಿಂದ 2 ಹೆಣ್ಮಕ್ಕಳು ಬೇರೆ ಇದ್ದಾರೆ ಅವರು. ಪುತಲಿಬಾಯಿ 4 ಜನ ಮಕ್ಕಳಿಗೆ ಜನ್ಮ ಕೊಟ್ರಂತೆ. ಹೆಣ್ಮಗು ಒಂದು, ರಲಿತಾಬೆನ್ ಅಂತ ಒಂದು ಹುಡುಗಿ, ಲಕ್ಷ್ಮೀದಾಸ್, ಕರ್ಸನ್ ದಾಸ್ ಮತ್ತು ಮೋಹನ್ ದಾಸ್, ಈ 3 ಜನ ಗಂಡು ಮಕ್ಕಳು. ಮೋಹನ್ ದಾಸ್ ಕಡೆಯವರು, ಕಡೆ ಮಗ. ತಂದೆ ತಾಯಿ ನಡುವೆ ಗಾಂಧೀಜಿಗೆ ಹೆಚ್ಚು ಪ್ರಭಾವ ಆದದ್ದು ತಾಯಿಯಿಂದ, ತುಂಬ ಪ್ರಭಾವ ಆದದ್ದು ತಾಯಿಯಿಂದ. ಆತ ಹೇಳ್ತಾರೆ, ನನ್ನ ಆದರ್ಶ ನನ್ನ ತಾಯಿ ಅಂತ. ಯಾಕೆ ಅಂದರೆ, ಇದು ನೋಡಿ ಯಾಕೆ ಮುಖ್ಯ ಆಗ್ತದೆ ಅಂದರೆ, ಮುಂದೆ ಜೀವನದ ಗಾಂಧಿ ಜೀವನ ನೋಡ್ತಾ ಬಂದಾಗ ಇದ್ರ ಹೆಜ್ಜೆ ಗುರುತುಗಳು ಕಾಣಿಸ್ತವೆ. ಅವ್ರು ಹೇಳ್ತಾರೆ, ನಮ್ಮ ತಾಯಿದು ಧಾರ್ಮಿಕ ಮನೋಭಾವ ಆಗಿತ್ತು, ಅದು ದಿಟ್ಟತನದ ಸ್ವಭಾವ ಆಗಿತ್ತು, ಯಾರಿಗೂ ಹೆದರ್ತಿರ್ಲಿಲ್ಲ ನನ್ನ ತಾಯಿ. ಆದರೆ ಭಗವಂತನ ಸೇವೆ ಮಾಡೋದು ತಪ್ಪತಿರಲಿಲ್ಲ, ಚಾತುರ್ಮಾಸ್ಯ ಮಾಡೋಳು ತಪ್ಪದೆ, ಉಪವಾಸ ಅಂತೂ ಮೇಲೆ ಮೇಲೆ ಉಪವಾಸ, ವ್ರತ ತುಂಬ ಮಾಡೋದಂತೆ. ಒಂದು ಘಟನೆ ಬರೀತಾರೆ ಅವರು, ಈ ಚಾತುರ್ಮಾಸ ವ್ರತ ಮಾಡಬೇಕಾದ್ರೆ ಇವತ್ತು ಇಡೀ ದಿವಸ ಉಪವಾಸ, ಮರುದಿನ ಸೂರ್ಯನ ನೋಡಿದ ತಕ್ಷಣ ಊಟ ಮಾಡಬೇಕು ಅಂತ ಇರ್ತಿತ್ತಂತೆ. ಅದಕ್ಕೆ ತಾಯಿ ಉಪವಾಸ ಇರೋದು ನೋಡೋಕ್ಕಾಗಲ್ಲ ಮಕ್ಕಳ ಕಡೆಯಿಂದ, ಬೇಗ ಊಟ ಮಾಡುವನವ್ರಂತೆ, ಇಲ್ಲ ಸೂರ್ಯ ಬಂದಾನೆ ಊಟ ಮಾಡ್ತೀನಿ ಅಂತ ತಾಯಿ ಹೇಳೋದಂತೆ. ಅದಕ್ಕೆ ಹುಡುಗರು ಏನು ಮಾಡ್ತಿದ್ರು ಅಂದರೆ, ಹೊರಗಡೆ ನಿಂತ್ಕೊಂಡ್ಬಿಡೋರಂತೆ ಬಯಲಲ್ಲಿ, ಸೂರ್ಯ ಕಾಣಿಸ್ತಾನೆ ನೋಡ್ತಾ ಇರೋದಂತೆ. ಸೂರ್ಯ ಕಾಣ್ ತಕ್ಷಣ ಒಳಗೆ ಓಡೋಗೋದು, ಅಮ್ಮ ಸೂರ್ಯ ಬಂದ, ಸೂರ್ಯ ಬಂದ ಅಂತ. ಆಕೆ ಇವ್ರು ಹೇಳಕ್ಕೆ ಊಟ ಮಾಡ್ತಿರ್ಲಿಲ್ಲ, ತಾನು ಬಂದು ನೋಡ್ಬೇಕಲ್ಲ. ಒಂದೊಂದ್ಸಲ ಹೆಂಗೆ ಆಗ್ತಿತ್ತು ಅಂತ ಗಾಂಧೀಜಿ ಚೆನ್ನಾಗಿ ಬರೀತಾರೆ, ನನ್ನ ತಾಯಿ ಹೊರಗೆ ಬರೋ ಹೊತ್ತಿಗೆ ಮೋಡಕ್ಕೆ ಓದ್ಬಿಡೋದು, ಮತ್ತೆ ಸೂರ್ಯ ಕಾಣಿಸಲ್ಲ. ಆಕೆಗೆ ಏನೋ ಚೂರು ದುಃಖ ಆಗ್ತಿದ್ದಿಲ್ಲ ಅಂತ ಬರೀತಾರೆ, ಚೂರು ದುಃಖ ಇಲ್ಲ ಆಕೆಗೆ, ಯಾಕಂದ್ರೆ ಬೇಡ ಬಿಡು, ಭಗವಂತನ ಇಚ್ಛೆಯಲ್ಲಿ ನಾವು ಊಟ ಮಾಡೋದು ಇರಲಿಕ್ಕಿಲ್ಲ, ಆದಾಗ ನೋಡೋಣ ಅಂಥೇಳಿ ಎಷ್ಟೋ ದಿವಸ ಊಟ ಬಿಟ್ಟದ್ದುಂಟು ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ, ತಾಯಿ ಮಾಡುವಂಥ ಉಪವಾಸ ಗಾಂಧಿ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅಂದರೆ, ಕೊನೆ ಕೊನೆಗೆ ಅವ್ರು ಅನಿಸಿದ್ದು ನಮ್ಮ ದೇಹ ಶುದ್ಧಿ ಮನಃಶುದ್ಧಿಗೆ ಮಾಡಬಹುದಾದಂಥ ಉಪಾಯ ಅಂದರೆ ಉಪವಾಸ ಅಂತ. ಉಪವಾಸ ಅವರ ಜೀವನದುದ್ದಕ್ಕೂ ಬಂದ್ಬಿಡ್ತು ಕೊನೆಗೆ, ಅದು ಉಪವಾಸ ಮಾಡೋದು ತಾಯಿಯಿಂದ ಕಲ್ಕೊಂಡ್ಬಿಟ್ರಂತೆ. ಉಪವಾಸ ಮಾಡೋದು ಸಂಕಟ ಅಲ್ಲ, ತೊಂದರೆ ಅಲ್ಲ ಅಂತ. ಹಿಂದಕ್ಕೊಂದ್ಸಲ ಹೇಳಿದ್ದೆ ನಾನು, ಉಪವಾಸ ಅಂತ ಒಂದು ತತ್ವ ಇದೆಯಲ್ಲ, ಅದು ನಮ್ಮಲ್ಲಿ ಬಹಳ ಒಂದು ವಿಚಿತ್ರ ಕಲ್ಪನೆ ಇದೆ. ಉಪವಾಸ ಅಂದರೆ, ಉಪವಾಸ ಅಂದರೆ ಏನು ತಿನ್ನಬಾರದು ಅಂತ ಅಲ್ವಾ. ನಮ್ಮಲ್ಲಿ ಸಾಮಾನ್ಯವಾಗಿ ಮರಾಠಿಯಲ್ಲಿ ಒಂದು ಮಾತುಂಟು, ಏಕಾದಶಿ ದುಪ್ಪಟ್ ಖಾಸಿ ಅಂತ. ಏಕಾದಶಿ ಅಂತಂದ್ರೆ ಹಿಂದಿನ ದಿವಸ ಚಿಂತೆ ಶುರು, ನಾಳೆ ಏನು ಏಕಾದಶಿಗೆ, ಅದೇ ಚಿಂತೆ ಅಂದರೆ ಚೇಂಜ್ ಆಫ್ ಫುಡ್ ಅಷ್ಟೇನೆ ಅದು. ಆದರೆ ಕೆಲವರು ಉಪವಾಸ ಅಂದರೆ ಏನೂ ತಿಂದೇ ಇರೋದು ಅಂತ.

0: रेडियो सारंग 107.8 FM
1: ಮಹಾವೀರ ಪ್ರಭು ಬಹಳ ಚೆನ್ನಾಗಿ ಹೇಳ್ತಾನೆ, ಉಪವಾಸದ ಅರ್ಥ ಚೆನ್ನಾಗಿ ಕೊಡ್ತಾನೆ. ಮಹಾವೀರ ತಿಳಿಸಿದಷ್ಟು ಚೆನ್ನಾಗಿ ಉಪವಾಸ ಬಹುಶಃ ಮೊದಲ್ಯಾರು ಹೇಳಲಿಲ್ಲ ಅನ್ಸುತ್ತೆ ನನಗೆ. ಮಹಾವೀರ ಹೇಳ್ತಾನೆ, ಉಪವಾಸ ಅನ್ನೋದು ಊಟ ಮಾಡದೇ ಇರೋದಲ್ಲ, ಅದು ಉಪ ಆವಾಸ್, ಪಕ್ಕದಲ್ಲಿ ಕೂತ್ಕೊಳ್ಳೋದು. ಭಗವಂತನ ಧ್ಯಾನದಲ್ಲಿ ಮಗ್ನ ಆಗಿದ್ದಾಗ ಊಟ ಮರೆತು ಹೋಗುತ್ತೆ ಅಷ್ಟೇ. ಊಟ ಮರೆಯೋದ್ರಿಂದ ಭಗವಂತನ ಪಕ್ಕದಲ್ಲಿ ಕೂಡೋಕ್ಕಾಗಲ್ಲ, ಊಟದ್ದೇ ನೆನಪಾಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಊಟದ ಎಷ್ಟು ಮಗ್ನ ಆಗಿ ಹೋಗಿದ್ರು ಮಹಾವೀರರು ಅಂತಂದ್ರೆ, ಭಗವಂತನ ಧ್ಯಾನದಲ್ಲಿ ಎಷ್ಟು ಮಗ್ನವಾಗಿದ್ರು ಅಂದ್ರೆ, ಹಗಲು ಯಾವಾಗಾಯ್ತು ಗೊತ್ತಿಲ್ಲ, ರಾತ್ರಿ ಯಾವಾಗಾಯ್ತು ಗೊತ್ತಿಲ್ಲ, ಆ ಗದ್ದಲದಲ್ಲಿ ಊಟ ಮರೆತರು, ನಿದ್ದೆ ಮರೆತರು, ಬಟ್ಟೆ ಮರೆತರು, ದಿಗಂಬರರಾಗಿ ಹೋಗ್ಬಿಟ್ರು. ಆ ಊಟ ಮರೆತರಲ್ಲ ಅವರು, ಜನ ನೋಡ್ತಾ ಇದ್ರು ಸುತ್ತಮುತ್ತಲಿನವರು, ಓಹೋ ಊಟ ಬಿಟ್ಟರು ಆರಾಮಾಗಿ ಇದ್ದಾರೆ ಇವರು, ಆದ್ರಿಂದ ಊಟ ಬಿಟ್ಟರೆ ಚೆನ್ನಾಗಿರ್ತದೆ. ಅವ್ರಿಗೆ ಉಪವಾಸ ಅಂದ್ರೆ ಊಟ ಬಿಡೋದು. ಮಹಾವೀರ್ ಬಾ ಚೆನ್ನಾಗಿ ಹೇಳ್ತಾರೆ, ಉಪವಾಸ್ ಮತ್ತು ಉಪಾಸನ ಎರಡು ಒಂದೇ. ಉಪ ಆಸನ, ಪಕ್ಕದಲ್ಲಿ ಆಸನ ಹಾಕೊಂಡು ಕೂತ್ಕೋ ಭಗವಂತನ ಪಕ್ಕದಲ್ಲಿ, ಅವನ ಪಕ್ಕದಲ್ಲಿ ಕೂತಾಗ ನಿನಗೆ ಊಟ ಮರ್ತು ಹೋಗುತ್ತೆ. ಉಪಾಸನ ಮತ್ತು ಉಪವಾಸ ಎರಡು ಒಂದೇ ಅಂತ. ಇಲ್ಲಿ ಗಾಂಧೀಜಿಗೆ ಉಪವಾಸದ ಬಗ್ಗೆ ತುಂಬಾ ಪ್ರೀತಿ ಕೊಟ್ಟದ್ದು ಅವ್ರ ತಾಯಿ. ಆಕೆಗೆ ಸಾಮಾನ್ಯ ಜ್ಞಾನ ತುಂಬಾ ಹೆಚ್ಚು ಅಂತ ಹೇಳ್ತಾರೆ. ವಯಸ್ಸಲ್ಲಿ ಸಣ್ಣವರು, ಗಂಡನಿಗಿಂತ ತುಂಬಾ 25 ವರ್ಷ ಸಣ್ಣವರು, ಆದ್ರೆ ಎಷ್ಟು ಜ್ಞಾನ ಇತ್ತು ಅಂದ್ರೆ, ಯಾರು ಹೇಗೆ ಬರ್ತಾರೆ ಮನೆಗೆ ಬಂದು, ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಪ್ರತಿಯೊಂದು ಜವಾಬ್ದಾರಿ ಪುತಲಿ ಬಾಯಿದೆ. ರಾಜ್ಯದ ವಿಷಯ ಎಲ್ಲ ಗೊತ್ತಿತ್ತಂತಕ್ಕೆ. ಅದಕ್ಕೆ ಹೇಳಿ ಠಾಕೂರ್ ಸಾಹೇಬ್ ಅಂದ್ರೆ ಮಹಾರಾಜರ ಮನೆಯಲ್ಲಿ ಹೆಣ್ಮಕ್ಳಿಗೆಲ್ಲ ಈಕೆ ಅಡ್ವೈಸ್ ಬೇಕಾಗಿತ್ತು, ಸಂದೇಶ ಬೇಕಾಗಿತ್ತು. ಈ ಮಾತಿ ತುಂಬಾ ಮರ್ಯಾದೆ ಇತ್ತಂತೆ ರಾಜಮನೆಯಲ್ಲಿ. ಹೀಗಾಗಿ ಆಕೆ ಜೊತೆಗೆ ಹೋಗ್ತಾ ಇದ್ರಂತೆ ಇವರು. ಗಾಂಧೀಜಿ ಅವ್ರ ಜೊತೆಗೆ ಹೋಗೋದು, ಕಡೆ ಮಗ ಅಲ್ವಾ, ಜೊತೆಗೆ ಹೋಗೋದು, ಅಲ್ಲಿ ಚರ್ಚೆ ಮಾಡೋದನ್ನ ನೋಡ್ತಾ ಇದ್ದೆ ನಾನು. ಆದ್ರೆ ನನ್ನ ತಾಯಿ ಪ್ರಭಾವ ನನ್ನ ಮೇಲೆ ತುಂಬಾ ಹೆಚ್ಚಾಯಿತು ಅಂತ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಶೀಲ ವಿಕಾಸಕ್ಕೆ, ಧಾರ್ಮಿಕ ಮನೋಭಾವಕ್ಕೆ ತಾಯಿಯೇ ಬಳುವಳಿ, ಆಕೆಯೇ ನನಗೆ ಆದರ್ಶ ಅಂತ ಹೇಳ್ತಾರೆ.

ಮೋಹನ್ ದಾಸ್ ಶಾಲೆಗೆ ಹೋಗೋಕೆ ಶುರು ಆದ್ಮೇಲೆ ಪೋರ್ಬಂದರದಲ್ಲಿ ಇವ್ರದ್ದು ಒಂದು ಒಳ್ಳೆ ಕ್ವಾಲಿಟಿ ಏನಪ್ಪಾ ಅಂದ್ರೆ ತಪ್ಪದೆ ಕರೆಕ್ಟ್ ಆಗಿ ಟೈಮಿಗೆ ಶಾಲೆಗೆ ಹೋಗೋದು, ಕರೆಕ್ಟ್ ಟೈಮ್ ಮನೆಗೆ ಬರೋದು, ಅಷ್ಟು ಮಾತ್ರ ತಪ್ಪತಿರ್ಲಿಲ್ಲ. ಪಂಕ್ಚುಯಾಲಿಟಿ ಅದು ಕೊನೆವರೆಗೂ ಗಾಂಧೀಜಿಗಿತ್ತು. ಸರಿ ಸಮಯಕ್ಕೆ ಬರುವಂತಹದ್ದು, ಕರೆಕ್ಟ್ ಟೈಮ್ ಹೋಗೋದು ಬರೋದು ಅಷ್ಟೇನೆ, ಓದು ಅಷ್ಟಿಲ್ಲ. ಅತ್ಯಂತ ಅವ್ರು ಹೇಳ್ತಾರೆ, ಆಟ್ ಬೆಸ್ಟ್ ಐ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಮೀಡಿಯಾಕರ್ ಸ್ಟೂಡೆಂಟ್ ಅಂತ. ಅತ್ಯಂತ ಸಾಮಾನ್ಯ ವಿದ್ಯಾರ್ಥಿ ಅಂತ ಹೇಳ್ಕೋಬಹುದು ನಾನು. ನನಗೆ ಗಣಿತ ಬರ್ತಿರ್ಲಿಲ್ಲ, ಮಗ್ಗಿ ಬರ್ತಿರ್ಲಿಲ್ಲ, ಬಹಳ ಕಷ್ಟ ಆಗೋದು. ಮತ್ತು ಯಾರ ಜೊತೆಗೆ ಸ್ನೇಹ ಮಾಡ್ಕೋತಿರ್ಲಿಲ್ಲ, ನಾಚಿಕೆ ಸ್ವಭಾವ. ಅವ್ರು ಹೇಳ್ತಾರೆ, ಶಾಲೆ ಬೆಲ್ ಆದ ತಕ್ಷಣ ಬ್ಯಾಗ್ ಹಿಡ್ಕೊಂಡು ಮನೆಗೆ ಓಡ್ಕೊಂಬರ್ತಿದ್ರಂತೆ. ಯಾಕೆ ಓಡ್ಕೊಂಬರ್ತಿದ್ರು ಅಂದರೆ ಅಲ್ಲಿ ನಿಂತರೆ ಯಾರಾದರೂ ಮಾತಾಡಿಸಿದ್ರೆ ಮಾತಾಡ್ಸೋದು ಬೇಡ ಅಂತ. ಯಾರ ಹತ್ರ ಮಾತಿಲ್ಲ ಕತೆ ಎಲ್ಲ ಓಡಿ ಬರೋದು ಮನೆಗೆ ಬಂದು ಅವ್ರಿಗೆ ಒಂದು ಹುಚ್ಚು ಅಂದರೆ ಸೇವೆ ಮಾಡೋದು. ತಮ್ಮ ತಂದೆ ಕಾಲು ಒತ್ತಬೇಕು, ಸೇವೆ ಮಾಡಬೇಕು, ಅದೊಂದು ಹುಚ್ಚು ಅವ್ರಿಗೆ. ಮನೆಗೆ ಯಾರು ಹುಷಾರಿಲ್ಲ ಅಂದ್ರೆ ಇವರೇ ಸೇವೆ ಮಾಡೋದು. ಸೇವೆ ಮಾಡೋ ಹುಚ್ಚಿತ್ತು. ಎಕ್ಸಸೈಸ್ ಮಾಡಿದ್ರೆ ವಾಕಿಂಗ್ ಒಂದು ಮಾಡ್ತಾ ಹೇಳ್ತಾರೆ ಅವರು. ನನಗೆ ಉಳುಕಿ ಎಕ್ಸಸೈಸ್ ಇಂಟ್ರೆಸ್ಟಿಂಗ್ ಇರಲಿಲ್ಲ, ನಡಿಗೆ ಮಾತ್ರ ಇಚ್ಛೆ ಇತ್ತು. ತುಂಬ ನಡೀತಾ ಇದ್ದೆ ನಾನು, ವಾಕಿಂಗ್ ಮಾಡ್ತಾ ಇದ್ದೆ. ಬಹುಶಃ ಅದು ದಾಂಡಿಗೆ ಹೆಲ್ಪ್ ಆಯಿತು ಅನಿಸುತ್ತೆ. ಮುಂದೆ ನಡಿಗೆ ಯಾವಾಗಲೂ ಫಾಸ್ಟ್ ಅವ್ರದ್ದು. ತಾವು ಡಾಕ್ಯುಮೆಂಟ್ರಿ ನೋಡಿರ್ಬೇಕು, ಗಾಂಧೀಜಿ ಡಾಕ್ಯುಮೆಂಟ್ರಿ. ಆ ವಯಸ್ಸಿಗೆ ಆ ಮನುಷ್ಯ ನಡೀತಾ ಇದ್ದರೆ ಹಿಂದವ್ರು ಓಡ್ತಾ ಇದ್ದಾರಲ್ರಿ, ಆ ಉತ್ಸಾಹ. ಹಾಗೆ ನಡಿಗೆ ತುಂಬ ಇಷ್ಟ ನನಗೆ. ಹೇಳ್ತಾರೆ, ನನ್ನ ಬಾಲ್ಯದಲ್ಲಿ ನಾನು ಬಹಳ ಒಳಮುಖನವನಾಗಿದ್ದೆ, ಹೆಚ್ಚು ಮಾತಾಡ್ತಿರ್ಲಿಲ್ಲ, ದಯಾಶೀಲ ಆಗಿದ್ದೆ. ಮತ್ತೊಬ್ಬರು ತೊಂದರೆ ಆದರೆ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಆದರೆ ಅಷ್ಟೇ ಹಠವಾದಿಯೂ ಆಗಿದ್ದೆ ಅಂತ ಬರೀತಾರೆ. ಹಠ ಬಹುಶಃ ಕಡೆ ಮಗ ಅಂತ ಪ್ರೀತಿ ಮಾಡಿದ್ರೋ ಏನೋ, ಅಥವಾ ಮಾತಿ ಬಂದದ್ದನ್ನು ಹೇಳಬೇಕು. ಒಂದು ಸ್ವಭಾವ ತಾವು ಗಮನಿಸಿರ್ಬೇಕು, ತಮ್ಮ ಮನೆಯಲ್ಲಾಗಲಿ ಎಲ್ಲ ಗಮನಿಸಿರ್ತೀರಿ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಕೆಲವು ಮಕ್ಕಳು ಮಾತು ಕಮ್ಮಿ, ಇನ್ನು ಕೆಲವು ಬಡಬಡಬಡ ಮಾತಾಡ್ತಿರ್ತಾರೆ. ಬಡಬಡ ಮಾತಾಡೋ ಹುಡುಗರದ್ದು ಏನೂ ತೊಂದರೆ ಇಲ್ಲ. ಯಾಕೆ ಗೊತ್ತಾ, ಆ ಮನಸ್ಸಿಗೆ ಬಂದದನ್ನು ಹಂಚಿಕೊಂಡ್ಬಿಡ್ತಾವ ಮಕ್ಕಳು, ಅವ ಬಗ್ಗೆ ಚಿಂತೆ ಮಾಡೋ ಕಾರಣ ಇಲ್ಲ. ಈ ಮಾತು ಕಮ್ಮಿ ಆಡೋ ಹುಡುಗರಿದ್ದಾರಲ್ಲ, ಸ್ವಲ್ಪ ಗಮನಿಸ್ಬೇಕು. ಯಾಕಂದರೆ ಅವ್ರ ಒಳ ವಿಚಾರ ಜಾಸ್ತಿ, ಹೊರಗಡೆ ಹೇಳೋಲ್ಲ, ಒಳಗಡೆ ಏನಾಗ್ತದೆ ಗೊತ್ತೂ ಆಗಲ್ಲ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆ ಕೆಟಗರಿಗೆ ಸೇರಿದಂಥವ್ರು. ಹೊರಗೆ ಹೇಳೋಲ್ಲ, ಒಳಗಡೆ ಚಿಂತೆ ತುಂಬ ಇರುವಂಥದ್ದು, ವಿಚಾರ ಮಾಡುವಂಥದ್ದು ಇತ್ತು. ಹಠದ ಸ್ವಭಾವ, ವಿಚಾರ ಮಾಡಿ ಮಾಡಿ ಹಿಂಗೆ ಮಾಡಬೇಕು ಅಂದರೆ ಏನಾದರೂ ಬಿಡೋಲ್ಲ ಮಾಡೋದು, ಹಠ ಸ್ವಭಾವ ಇತ್ತು.

ಅವರಿಗೆ 7 ವರ್ಷ ವಯಸ್ಸಾದಾಗ ಅವ್ರ ತಂದೆ ಕರಮ್ಚಂದ್ರು ಪೋರ್ಬಂದರ್ ರಾಜ್ಯದ ಸೇವೆಯನ್ನ ಬಿಟ್ಟು ತಮ್ಮ ಕುಟುಂಬದೊಂದಿಗೆ ರಾಜಕೋಟೆಗೆ ಬಂದ್ರಂತೆ. ರಾಜಕೋಟೆಗೆ ಸಾಕಷ್ಟು ಸಲ ಹೋಗ್ಬಿಟ್ಟಿದ್ದೀನಿ ನಾನು. ರಾಜಕೋಟೆಗೆ ಹೋದಾಗ ಶಾಲೆ ನೋಡ್ಕೊಂಡ್ ಬಂದಿದ್ದೀನಿ, ಓದಿದ್ದು ಗಾಂಧಿ ಓದಿದ್ದಂಥ ಜಾಗ ನೋಡ್ಕೊಂಬರೋದು ಒಂಥರ ಖುಷಿ ಅನ್ಸುತ್ತೆ ನಮಗೆ ಜಾಗ ನೋಡಿದಾಗ. ಅಲ್ಲಿ ಅಲ್ಲಿ ಕುಟುಂಬಕ್ಕೆ ರಾಜಕೋಟೆಗೆ ಹೋದಾಗ ಅಲ್ಲೊಂದು ಪ್ರಾಥಮಿಕ ಶಾಲೆಗೆ ಸೇರಿಸಿದ್ರಂತೆ. ಸ್ವಲ್ಪ ದಿವಸ ಆದಮೇಲೆ ಇವರು ಪೋರ್ಬಂದರದಲ್ಲಿ ದಿವಾನರಾಗಿದ್ರಲ್ಲ ಅಂತ ರಾಜಕೋಟೆಯ ರಾಜರು ಮೆಚ್ಕೊಂಡು ಇವ್ರನ್ನ ಅಲ್ಲೂ ದಿವಾನರು ಮಾಡಿದರು, ರಾಜಕೋಟೆ ದಿವಾನರಾದರು. ಅಲ್ಲಿ ಕೂಡ ಮೋಹನ್ದಾಸನ ಬುದ್ಧಿ ಮತ್ತೆ ಅದೇ ಮಟ್ಟದ್ದೆ, ಪೋರ್ಬಂದರ್ ಮಟ್ಟದ್ದೆ, ಹೆಚ್ಚಿಗೆ ಬೆಳೀಲಿಲ್ಲ. ಯಾರೂ ನನ್ನ ಬುದ್ಧಿ ಮತ್ತೆ ಹುಡುಗ ಅಂತ ಕರೀಲಿಲ್ಲ. ನನ್ನ ಕ್ಲಾಸಲ್ಲಿ ಎದ್ದು ತೋರುವಂಥ ವಿದ್ಯಾರ್ಥಿನೂ ಅಲ್ಲ. ಇಲ್ಲೊಂದು ತಮಾಷೆ ಆಯಿತು, ಇವ್ರಿಗೆ 7 ವರ್ಷ ಸ್ವಲ್ಪ ಆಗಿರಬೇಕು, ಈ ಓದ್ತಿರ್ಬೇಕಾದ್ರೆ ಅವ್ರ ಮದುವೆ ನಿಶ್ಚಯ ಆಯ್ತಂತೆ. ಕಸ್ತೂರ್ಬಾ ಜೊತೆಗೆ ವಿವಾಹ ನಿಶ್ಚಯ ಆಯಿತು. ಆಗ ಇವರಿಗೆ 7 ವರ್ಷ ವಯಸ್ಸು, ಕಸ್ತೂರ್ಬಾಗು ಅಷ್ಟೇ ವಯಸ್ಸು ಸುಮಾರು. ಕೆಲವರು ಹೇಳೋ ಪ್ರಕಾರ ಕಸ್ತೂರ್ಬಾ ಸ್ವಲ್ಪ ಅವ್ರಕ್ಕಿಂತ ದೊಡ್ಡವರೇ ಇದ್ರು ವಯಸ್ಸಲ್ಲಿ ಅಂತ ಹೇಳ್ತಾರೆ. ಕಸ್ತೂರ್ಬಾ ತಂದೆ ಗೋಕುಲ್ದಾಸ್ ಮಾಕಂಜಿ ಅಂತ, ಗೋಕುಲ್ದಾಸ್ ಮಾಕಂಜಿ ಅನ್ನೋರು ಪೋರ್ಬಂದರದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅವರಿಗೂ ಕರಮ್ಚಂದ್ರಿಗೂ ಒಳ್ಳೆ ಸ್ನೇಹ ಇತ್ತು, ಹೀಗಾಗಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಗಿನ ಕಾಲದಲ್ಲಿ ಬಾಲ ವಿವಾಹ ತಪ್ಪು ಅಂತ ಏನು ಅನಿಸ್ತಿರ್ಲಿಲ್ಲ ಅಂತ. ಆ ವಿವಾಹ ಮಾಡೋದು ಅಂತಂದ್ರೆ ತಮ್ಮ ಅನುಕೂಲ ನೋಡ್ಕೊಂಡು ಮಾಡೋ ಹಾಗೆ. ಸಂಬಂಧಗಳು ಕೂಡಿ ಬಂದರೆ ಇಬ್ರು ಅವರು ಚೆನ್ನಾಗಿ ಮಂತೆಂದವರು ಇದ್ದಾರೆ ಅಂತ ಅನ್ನೋದಾದರೆ ಅದೊಂದು ವ್ಯವಸ್ಥೆ. ಅದು ಹುಡುಗರು ನೀನು ಕೇಳಬೇಕು ಅಂತಿಲ್ಲ, ಕೇಳಿದ್ರೆ ಗೊತ್ತಾಗೋ ವಯಸ್ಸು ಅಲ್ಲ ಅದು ಆಗಿದ್ದದ್ದು. ವಿಶೇಷ ಅಂದರೆ ಬಹಳ ಜನ ಗೊತ್ತಿಲ್ಲ, ನನಗಂತೂ ಗೊತ್ತಿರಲಿಲ್ಲ ಆನೆಸ್ಟ್ಲಿ. ಮೊದಲೇ ಸಲ ಓದಿದಾಗ ಅರ್ಥ ಆದದ್ದು ನನಗೆ, ಗಾಂಧೀಜಿಯವ್ರದ್ದು ಇದು ಮೊದಲನೇ ನಿಶ್ಚಿತಾರ್ಥ ಅಲ್ಲ ಅಂತ, ಇದು ಮೂರನೇ ನಿಶ್ಚಿತಾರ್ಥ ಅಂತ ಅವ್ರದ್ದು. ಅಂದರೆ ಇದು ಮೂರನೇ ಸಲ ಎಂಗೇಜ್ಮೆಂಟ್ ಆದದ್ದು ಗಾಂಧೀಜಿದು. ಮೊದಲು 2 ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ ಇವರಿಗೆ, ಅವೆರಡು ಹುಡುಗಿಯರು ಸತ್ತೋಗಿದ್ದಾರೆ. ಅಂದರೆ ಮೊದಲೇ ಸಲದ ಹುಡುಗಿದ ಎಂಗೇಜ್ಮೆಂಟ್ ಆಯಿತು, ಆ ಹುಡುಗಿ ಸತ್ತು ಹೋದ್ಲು, ಮತ್ತೊಂದು ಎಂಗೇಜ್ಮೆಂಟ್ ಮಾಡೋದು, ಎರಡನೇದ್ದಾಯಿತು, ಇದು ಮೂರನೇದ್ದು ಎಂಗೇಜ್ಮೆಂಟ್ ಆದದ್ದು. ಅದಕ್ಕೆ ಹೇಳ್ತಾರೆ ಇದು ನನ್ನ ಮೂರನೇ ನಿಶ್ಚಿತಾರ್ಥ. ಈ ಮೊದಲು ಮದುವೆ ನಿಶ್ಚಯವಾಗಿದ್ದ ಇಬ್ಬರು ಹುಡುಗಿಯರು ನಿಧನರಾದ್ದರಿಂದ ಮೂರನೇ ನಿಶ್ಚಿತಾರ್ಥ ಬೇಗ ನಡೆಯಿತು ಅಂತ, ಬೇಗ ಮಾಡಿಬಿಟ್ಟು ತೀರ್ಮಾನ ಮಾಡೋದು ಒಳ್ಳೆಯದು ಅಂತ. ಅದಕ್ಕೆ ಬಹಳ ಚೆನ್ನಾಗಿ ಬರೀತಾರೆ ಅವರು, ಈ ನಿಶ್ಚಿತಾರ್ಥದ ಬಗ್ಗೆ ನನಗೆ ಯಾರೂ ಹೇಳಲಿಲ್ಲ, ಹೇಳಬೇಕಾದ ಕಾರಣವೂ ಇರಲಿಲ್ಲ ಅಂತ. ನನಗೆ ಯಾರೂ ಹೇಳಿಲ್ಲ ನಾಳೆ ನೀನು ಮದುವೆ ಅಪ್ಪ ನಿಶ್ಚಿತಾರ್ಥ ಮಾಡ್ತೀವಿ ಅಂತ, ಯಾರು ಹೇಳಲಿಲ್ಲಂತೆ, ಹೇಳೋ ಕಾರಣನೂ ಇರಲಿಲ್ಲ ಅವಾಗ ಅಂತ. ಪ್ರಾಥಮಿಕ ಶಾಲೆ ಆದಮೇಲೆ ರಾಜಕೋಟದಲ್ಲಿ ಅಲ್ಫ್ರೆಡ್ ಹೈಸ್ಕೂಲ್ ಅಂತಿದೆ, ಅಲ್ಲಿ ದಾಖಲಾತಿ ಆಯಿತು. ಅದೊಂದೇ ಶಾಲೆ ಇದ್ದದ್ದು ಅವಾಗ, ದಯವಿಟ್ಟು ಗಮನಿಸಬೇಕು. ಅವಾಗ ಗುಜರಾತ್ ಬೆಳೆಸಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮನಸ್ಸು ಮಾಡಿದಾಗ ರಾಜಕೋಟನ್ನು ಸೆಂಟರ್ ಮಾಡಿಕೊಂಡಿದ್ರು. ಮಾಡಿಕೊಂಡಾಗ ಹೈಸ್ಕೂಲ್ ಬಂತು. ಇವ್ರು ಬರದೇ ಹೋಗಿದ್ರೆ, ಹೈಸ್ಕೂಲ್ ಬರದೇ ಹೋಗಿದ್ರೆ ಗಾಂಧೀಜಿ ಜೀವನ ಏನಾಗ್ತಿತ್ತೋ ಗೊತ್ತಿಲ್ಲ, ಶಾಲೆ ಕಳಿಸ್ತಿರ್ಲಿಲ್ವೇನೋ. ಇವ್ರು ಅಣ್ಣ ಶಾಲೆ ಬಿಟ್ಟೇ ಬಿಟ್ಟರು ಪೂರ್ತಿ, ಕಲೀಲೇ ಇಲ್ಲ ಅವರು. ಇವ್ರು ಶಾಲೆಗೆ ಹೋದರು, ಹೈಸ್ಕೂಲಿಗೆ ಹೋದರು. ಹೈಸ್ಕೂಲ್ ಸೇರಿದಾಗ 12 ವರ್ಷ ಇವರಿಗೆ, ಅದೇ ವರ್ಷ ಅವ್ರ ಮದುವೆನೂ ಆಯಿತು. 12 ವರ್ಷಕ್ಕೆ ಮದುವೆ ಗಾಂಧೀಜಿಗೆ. ಅವ್ರ ಮಾತಲ್ಲಿ ಕೇಳಬೇಕು, ಮದುವೆ ಆದಾಗ ಹೇಗಿತ್ತು 12 ವರ್ಷಕ್ಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನೋಡಿ ನಿಶ್ಚಯ ಅಲ್ಲ ನಂದು, ಮದುವೆ ಆದದ್ದು 12ನೇ ವಯಸ್ಸಿಗೆ. ತುಂಬ ಸಂಕಟ ಪಡ್ತಾರೆ, ಹೇಳ್ತೀನಿ, ತೋರಿಸ್ತೀನಿ ಅದನ್ನು. ಇವರ ಅಣ್ಣ ತಂದೆ ಏನು ಮಾಡಿದರು, ಮೋಹನ್ದಾಸ್ ಒಬ್ಬಂದೇ ಮದುವೆ ಮಾಡೋದು ಬೇಡ, ಖರ್ಚಲ್ಲಿ ಖರ್ಚು ಅಂತೀವಲ್ಲ ನಾವು, 3 ಮದುವೆಗೆ ತುಂಬ ಖರ್ಚಾಗುತ್ತೆ, ಒಂದು 2-3 ಮದುವೆ ಕೂಡಿಸೇ ಮಾಡಿಬಿಟ್ರೆ ಖರ್ಚು ಹಂಚ್ಕೊಂಡ್ಬಿಡ್ಬೋದು ಅಂತ, ಅಥವಾ ಕಮ್ಮಿ ಮಾಡ್ಬೋದು ಅಂತ ಹೇಳಿ ಮೋಹನ್ದಾಸ್ ಅವ್ರದ್ದು, ಕರ್ಜನ್ ದಾಸ್ ಅದ್ದು, ಇನ್ನೊಂದು ಇವ್ರ ಚಿಕ್ಕಪ್ಪನ ಮಗ, 3 ಜನ ಮದುವೆ ಒಂದೇ ಸಲ ತೀರ್ಮಾನ ಆಯಿತು, ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಮುಂದೆ ಮದುವೆ ದಿವಸ ಫಿಕ್ಸ್ ಆಯಿತು, ಮದುವೆ ಮಾಡಬೇಕು ಅಂತ ಆಯಿತು. ಮದುವೆ ಪೋರ್ಬಂದರದಲ್ಲಿ, ಹುಡುಗಿ ಮನೆಯಲ್ಲಿ, ಇವರಿದ್ದದ್ದು ರಾಜಕೋಟದಲ್ಲಿ. ಈಗ ಅಂತರ ಕಮ್ಮಿ ಅನಿಸುತ್ತೆ, 120 ಕಿಲೋಮೀಟರ್ ಅಷ್ಟೇನೆ, ಆಗಿನ ಕಾಲದಲ್ಲಿ ಬಹಳ ದೂರ ಅನಿಸೋದು. ಇವರೆಲ್ಲ ಮದುವೆಗೆ ಬಂದ್ಬಿಟ್ರು. ತಂದೆ ದಿವಾನ್ ಆದರೂ ಕೂಡ ನೌಕರದಾರೆ ತಾನೆ, ಮಹಾರಾಜರ ನೌಕರದಾರೆ ತಾನೆ. ಇವ್ರು ಕೇಳ್ಕೊಂಡಿರ್ತಾರೆ, ನನ್ನ ಮಗನ ಮದುವೆ ಇದೆ ಹೋಗಬೇಕು, ರಜೆ ಕೊಡಿ ಅಂತ. ಅವ್ರು ಆಗಲ್ಲಾಗಲ್ಲ, ಇರಿ ಕೊಡ್ತೀನಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಹೇಳಿ ಕೊನೆಗೆ ಪರ್ಮಿಷನ್ ಕೊಟ್ರಂತೆ ಹೋಗು ಅಂತ ಹೇಳಿ. ಇನ್ನು ಮದುವೆ 4 ದಿವಸ ಇದೆ, ತಮಾಷೆ ನೋಡಿ. ಆಗ ಗಾಡಿಯಲ್ಲಿ ಬರೋದಂತೆ, ಕುದುರೆ ಗಾಡಿಯಲ್ಲೋ ಅಥವಾ ಎತ್ತಿನ ಗಾಡಿಯಲ್ಲೋ ಬರಬೇಕು. 5 ದಿವಸ ತಗೊಳ್ಳೋದಂತೆ, ರಾಜಕೋಟದಿಂದ ಪೋರ್ಬಂದರಕ್ಕೆ 5 ದಿವಸ ಬರಬೇಕು. ಈ ಮದುವೆ 4 ದಿವಸ ಇದೆ, ಅವ್ರು ರಜೆ ಕೊಟ್ಟಿದ್ದಾರೆ. ಕೊಟ್ಟು ಮಹಾರಾಜರ ಕೃಪೆಯಿಂದ ಹೇಳಿದ್ರಂತೆ, ಏನು ಚಿಂತೆ ಮಾಡಬೇಡ, ನಿನಗೆ ಸ್ಟೇಜ್ ಕೋಚಸ್ ಕೊಡ್ತೇನೆ. ಅಂದ್ರೇನು, ಇಲ್ಲಿಂದ ಒಂದು ಹೋಗೋದು, ಅಲ್ಲಿ ಇಳ್ಕೊಳ್ಳೋದು, ಮತ್ತೊಂದು ಬೇರೆ ಗಾಡಿ ತಗೊಳ್ಳೋದು, ಅಲ್ಲಿ ಹೋಗೋದು, ಬೇಗ ಬೇಗ ಫಾಸ್ಟ್ ಹೋಗ್ತದೆ ಅದು, ನೀನು 3 ದಿವಸದಲ್ಲಿ ಹೋಗ್ಬಿಡ್ಬೋದು, 1 ದಿವಸ ಮೊದಲೇ ಹೋಗ್ತೀಯ ಮದುವೆಗೆ ಅಂತ ಕಳಿಸಿದ್ರಂತೆ. ಇವರು ಕುದುರೆ ಗಾಡಿ ತೊಗೊಂಡು ಹೊರಟರು. 2 ಕೋಚ್ ಏನೋ ಚೆನ್ನಾಗಿತ್ತಂತೆ,
ಆ ಮೂರನೇ ಕೋಚ್ ಹೋಗ್ಬೇಕಾದ್ರೆ ಆ ಕೋಚ್ ಓಡಿಸೋಕೆ ಹೋದ್ರು, 5 ದಿವಸದ ಜರ್ನಿ 3 ದಿವಸದಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಜೋರಾಗಿ ಹೋಗ್ಬೇಕಲ್ಲ, ಅಯ್ಯ ಓಡಿಸೋಕೆ ಹಿಡಿದ್ರೆ ಗೊತ್ತಿಲ್ಲ, ಆ ಕುದುರೆ ಜಾರ್ ಬಿದ್ದು ಗಾಡಿ ಬಿದ್ದುಬಿಟ್ಟು ಇವ್ರಿಗೆ ಭಾರಿ ಪೆಟ್ಟಾಗ್ಬಿಡ್ತು ಕರಮಚಂದ್ರಿಗೆ. ಸೀರಿಯಸ್ ಇಂಜುರೀಸ್ ಬರೀತಾರೆ ಅವರು, ಸೀರಿಯಸ್ ಇಂಜುರೀಸ್ ತುಂಬ ಪೆಟ್ಟಾಗ್ಬಿಡ್ತು. ಎಲ್ಲ ಬ್ಯಾಂಡೇಜ್ ಹಾಕೊಂಡು ಬಂದಿದ್ದಾರೆ, ನಾಳೆ ಮದುವೆ ಹಿಂದಿನ ದಿವಸ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಈ ಮದುವೆ ಇವ್ರಿಗೆ ತಂದೆ ತಾಯಿಗೆ ಬಿದ್ದಂಥ ಪೆಟ್ಟಿಂದ ಮದುವೆಯ ಸಂಭ್ರಮಕ್ಕೂ ಪೆಟ್ಟು ಬಿತ್ತು ನಮಗೆ ಅಂತ. ಆದರೆ ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ, ನನಗೆ ಇಷ್ಟ ಆಗೋದು ಅಂದ್ರೆ ಹೇಳ್ತಾರೆ, ಒಂದು ಕ್ಷಣ ಗಾಬರಿ ಆಯಿತು ತಂದೆಯನ್ನು ನೋಡಿ, ಪಾಪ ಪೆಟ್ಟಾಯ್ತಲ್ಲ ಏನೇನಾಯ್ತು ತಂದೆಗೆ ಅಂತ ಅನಿಸ್ತಂತೆ. ಆದರೆ ಮದುವೆಯ ಸಂಭ್ರಮದಲ್ಲಿ ಬಾಲಕನಾಗಿದ್ದ ನನಗೆ ತಂದೆಯ ಪೆಟ್ಟು ಮರೆತೇ ಹೋಯಿತು ಅಂತ ಬರೆದಾರೆ. ಸಂಭ್ರಮ ಇತ್ತಲ್ಲ, ಹೊಸ ಬಟ್ಟೆ ಅದು ಇದು ಏನೋ ಗದ್ದಲ ಸಂಭ್ರಮ ನಡೆದಿದೆ, ತಂದೆ ಪೆಟ್ಟು ಅದದ್ದೇ ಮರೆತು ಹೋಯಿತು ನನಗೆ ಅಂತ ಬರೀತಾರೆ.

0: रेडियो सारंग 107.8 FM।
1: ಈ ಮದುವೆ ಬಗ್ಗೆ ಗಾಂಧೀಜಿಗಿರುವಂತ ವಿಚಾರ ಹೇಗಿತ್ತು ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಆ ಪ್ಯಾರಾಗ್ರಾಫ್ ಇದೆ, ಮೊದಲನೇ ಪ್ಯಾರಾಗ್ರಾಫ್, ಚೈಲ್ಡ್ ಮ್ಯಾರೇಜ್ ಅಂತ ಒಂದು ಪ್ಯಾರಾಗ್ರಾಫ್ ಬರೀತಾರೆ. ಎಷ್ಟು ನೊಂದ್ಕೊಂಡು ಬರೆದಿದ್ದಾರೆ ಅಂತ, ಮಚ್ ಐ ವಿಶ್ ದಟ್ ಐ ಹ್ಯಾಡ್ ನಾಟ್ ಟು ರೈಟ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಬರೀಬಾರದು ಅನ್ನಿಸ್ತಾ ಇತ್ತು ನನಗೆ, ನಾನು ಬಟ್ಟಬೇಕಾದ್ರೆ ಬರೆದಾಗ. ಐ ನೋ ದ್ಯಾಟ್ ಐ ಶಾಲ್ ಹ್ಯಾವ್ ಟು ಸ್ವಾಲೋ ಮೆನಿ ಸಚ್ ಬಿಟರ್ ಡ್ರಾಟ್ಸ್ ಇನ್ ದ ಕೋರ್ಸ್ ಆಫ್ ದಿಸ್ ನ್ಯಾರೇಟಿವ್, ಆ್ಯಂಡ್ ಐ ಕೆನಾಟ್ ಡು ಅದರ್ವೈಸ್ ಇಫ್ ಐ ಕ್ಲೇಮ್ ಟು ಬಿ ವರ್ಷಿಪರ್ ಆಫ್ ಟ್ರುತ್. ಬರೀದೇ ಹೋದರೆ ಸತ್ಯವನ್ನು ನಂಬಿದವನು ಅಂತ ಹೇಳೋಕ್ಕಾಗಲ್ಲ ನನಗೆ. ಅದು ಬರೀತಾರೆ, ಇಟ್ ಈಸ್ ಮೈ ಪೇನ್ಫುಲ್ ಡ್ಯೂಟಿ ಟು ಹ್ಯಾವ್ ಟು ರೆಕಾರ್ಡ್ ಹಿಯರ್ ಮೈ ಮ್ಯಾರೇಜ್ ಅಟ್ ದಿ ಏಜ್ ಆಫ್ 13. ಆಸ್ ಐ ಸೀ ದಿ ಯಂಗ್ಸ್ಟರ್ಸ್ ಆಫ್ ದಿ ಸೇಮ್ ಏಜ್ ಅಬೌಟ್ ಮೀ ಹೂ ಆರ್ ಅಂಡರ್ ಮೈ ಕೇರ್ ಆ್ಯಂಡ್ ಥಿಂಕ್ ಆಫ್ ಮೈ ಓನ್ ಮ್ಯಾರೇಜ್, ಐ ಎಮ್ ಇನ್ಕ್ಲೈನ್ ಟು ಪಿಟಿ ಮೈ ಸೆಲ್ಫ್ ಆ್ಯಂಡ್ ಟು ಕಾಂಗ್ರ್ಯಾಚುಲೇಟ್ ದೆಮ್ ಆನ್ ಹ್ಯಾವಿಂಗ್ ಎಸ್ಕೇಪ್ಡ್ ಮೈ ಲಾಟ್ ಅಂತ. ನನ್ನ ಜೊತೆಗೆ ಹುಡುಗರಿದ್ದಾರಲ್ಲ 13 ವರ್ಷದವ್ರು, ಮದುವೆ ಆಗದೆ ಇದ್ದವರಿದ್ದಾರಲ್ಲ ದೊಡ್ಡ ದೊಡ್ಡವರು, ಅವ್ರು ನೋಡಿದ ಸಂತೋಷ ಆಗುತ್ತೆ, ನನ್ನ ಬಗ್ಗೆ ಕರುಣೆ ಬರುತ್ತೆ, ಅವ್ರನ್ನ ಅಭಿನಂದನೆ ಮಾಡೋಣ ಅಂತ ಅನಿಸುತ್ತೆ ಅಂತ ಹೇಳಿದ್ರು ಪಾರಾಗಿದ್ದಾರೆ ಅಂತ. ಅಂತ ಹೇಳಿ ಯಾಕೆ ಮದುವೆ ಮಾಡ್ತಿದ್ರು ಅಂತ ಬರೆದಿದ್ದಾರೆ. ಮ್ಯಾರೇಜ್ ಅಮಂಗ್ ಹಿಂದೂಸ್ ಈಸ್ ನಾಟ್ ಎ ಸಿಂಪಲ್ ಮ್ಯಾಟರ್, ತುಂಬ ಖರ್ಚಾಗೋದು. ಅದಕ್ಕಂಥೇಳಿ ಅವರಿಗೆ 3 ಜನ ಸೇರಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಇಟ್ ವಾಸ್ ಓನ್ಲಿ ಥ್ರೂ ದಿಸ್ ಪ್ರಿಪರೇಷನ್ ದಟ್ ವಿ ಗಾಟ್ ವಾರ್ನಿಂಗ್ ಆಫ್ ದಿ ಕಮಿಂಗ್ ಇವೆಂಟ್. ಐ ಡೋ ನಾಟ್ ಥಿಂಕ್ ಇಟ್ ಮೆಂಟ್ ಟು ಮೀ ಎನಿಥಿಂಗ್ ಮೋರ್ ದ್ಯಾನ್ ಪ್ರಾಸ್ಪೆಕ್ಟ್ ಆಫ್ ಗುಡ್ ಕ್ಲೋಸ್ ಟು ವೇರ್, ಡ್ರಮ್ ಬೀಟಿಂಗ್, ಮ್ಯಾರೇಜ್ ಪ್ರೊಸೆಷನ್ಸ್, ರಿಚ್ ಡಿನರ್ಸ್ ಅಂಡ್ ಎ ಸ್ಟ್ರೇಂಜ್ ಗರ್ಲ್ ಟು ಪ್ಲೇ ವಿತ್. ಆಟಕ್ಕೊಂದು ಹೊಸ ಹುಡುಗಿ, ಆಟ ಊಟ ಭರ್ಜರಿ ಬಟ್ಟೆ ಎಲ್ಲ, ಇದೊಂದು ಬಿಟ್ಟರೆ ನನಗೇನು ಕಲ್ಪನೆ ಇರಲಿಲ್ಲ. ದ ಕಾರ್ನಲ್ ಡಿಸೈರ್ ಕೇಮ್ ಮಚ್ ಲೇಟರ್. ಐ ಪ್ರಪೋಸ್ ಟು ಡ್ರಾ ದ ಕರ್ಟನ್ ಓವರ್ ಮೈ ಶೇಮ್ ಎಕ್ಸೆಪ್ಟ್ ಫಾರ್ ಫ್ಯೂ ಡೀಟೇಲ್ಸ್ ವರ್ತ್ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ನನಗೆ ಯಾಕೆ ಹಿಂಗಾಯಿತು ಅಂತಂದರೆ ನನಗೆ ಭಾಳ ನಾಚಿಕೆ ಆಗುತ್ತೆ, ಮದುವೆ ಎಷ್ಟು ಬೇಗ ಆಗಿಬಿಟ್ಟೆ ಅಂತ ಹೇಳಿ. ಆದ್ರೆ ಹೇಳ್ತಾರೆ, ಐ ಆಮ್ ಸಾರಿ, ಐ ಆಮ್ ಕ್ರಿಟಿಸೈಸಿಂಗ್ ಮೈ ಫಾದರ್ ನೋ, ಬಟ್ ದಟ್ ವಾಸ್ ದ ರೂಲ್ ಆಫ್ ದ ಲ್ಯಾಂಡ್ ಎಟ್ ದಟ್ ಟೈಮ್. ಹಾಗೆ ಇತ್ತು ಸಮಾಜ.

0: Radio Sarang 107.8 FM.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ನಾನು ಮೂಡಿಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು. ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು. ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು, ಮೂಗಿನಲ್ಲಿ ಇಳಿಯುವ ನೆಗಡಿ, ಒದ್ದೆಯಾದ ಪ್ಯಾಂಟು ಇವುಗಳೊಡನೆ ನಾನು ಒಳನುಗ್ಗಿದೆ. ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶಾ ಇರಬೇಕೋ ಶಾ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯು, ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು. ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು. ಒಳಗೆ ಇರುತ್ತಿದ್ದ ಸಣ್ಣ ಕೋಣೆಯೇ ಆಫೀಸರ ಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದುದರಿಂದ ಆಫೀಸ್ನತ್ತ ಸಾಗಿದೆ. ತಂದೆಯವರಿಗೆ ಸ್ವಲ್ಪ ಜೇನುತುಪ್ಪ ಬೇಕೆಂದು, ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರು. ಯಾರೋ ಆಯುರ್ವೇದ ಪಂಡಿತರು ದಿನ ಒಂದು ಚಮಚ ಜೇನನ್ನು ನೀರಿನಲ್ಲಿ ಕವಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ರಂತೆ. ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗ್ತಾ ಇತ್ತು. ಈ ಲೆಕ್ಕದ ಮೇಲೆ ಸುಮಾರು 7 ಬಾಟಲು ಜೇನು ಬೇಕಾದಿತ್ತೆಂದು ಲೆಕ್ಕ ಹಾಕಿ ಬಾಟಲಿಗೆ 10 ರೂಪಾಯಿಯಂತೆ 70 ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದೆ. ಆಫೀಸ್ನ ಒಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೂ ಬರೆಯುತ್ತಾ ಕುಳಿತಿದ್ರು. ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ. ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ, ಜೇನು ಈಗ ತಗೊಳ್ಳೋದಿಲ್ಲ, ಇನ್ನೊಂದೆರಡು ತಿಂಗಳು ಅದನ್ನು ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟಿದ್ದೇವೆ ಎಂದು ಒಂದೇ ಉಸಿರಿಗೆ ಹೇಳಿದ. ಅವನ ಮಾತಿನಿಂದ ಇನ್ನೊಬ್ಬ ಆತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ. ಆತ ನನ್ನನ್ನು ಗುರುತಿಸಿದನೆಂದು ಕಾಣುತ್ತದೆ. ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬರಿಗೆ, ಏ ತಡೆಯೋ ತಡೆಯೋ ಎಂದು, ಬನ್ನಿ ಸರ್ ಬನ್ನಿ ಸರ್ ಎಂದು ನನಗೆ ಹೇಳಿದ. ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನ ಆಯಿತು. ನನ್ನ ಗಲೀಜುಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ್ದ ಕುರ್ಚಿ ಮೇಲೆ ಕುಳಿತೆ. ತಮ್ಮದೇ ಅಲ್ವೇ ಸರ್ ಸಿನಿಮಾ ಅದು ಎಂದು ಆತ ಕೇಳಿದ. ಇಲ್ಲಪ್ಪ, ನನ್ನದಲ್ಲ, ನನ್ನ ಕಥೆಯನ್ನು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ, ನಮಸ್ಕಾರ ಸರ್, ಗೊತ್ತಾಗಲಿಲ್ಲ, ಯಾರೋ ಜೇನು ಕೊಡುವುದಕ್ಕೆ ಬಂದವರು ಅಂತ ತಿಳಿದೆ ಎಂದ. ಜೇನು ಕೊಡೋದಕ್ಕಲ್ಲಪ್ಪ, ಜೇನು ಕೊಳ್ಳೋದಕ್ಕೆ ಬಂದಿದ್ದೇನೆ. 7 ಬಾಟ್ಲಿ ಜೇನು ಬೇಕಿತ್ತು. ಬಾಟ್ಲಿ ಇಲ್ವಲ್ಲ ಸರ್, ಏನಾದರೂ ತಂದಿದ್ದೀರಾ, ಹಾಕಿಕೊಡ್ತೀವಿ ಎಂದ ಒಬ್ಬಾತ. ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ, ನೋಡಿ ಸರ್, ಇವರು ಮಂದಣ್ಣ ಅಂತ, ಭೀಮನ್ ಕೆಲಸ ಕಲಿತಾ ಇದ್ದಾರೆ, ನನ್ನ ಹೆಸರು ಲಕ್ಷ್ಮಣ ಅಂತ, ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ. ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ. ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಿಲ್ಲವೆಂಬುದು ಸುವ್ಯಕ್ತವಾಗುತ್ತಿತ್ತು. ಲಕ್ಷ್ಮಣ ಆತನ ಕಡೆ ತಿರುಗಿ, ಲೋ ಮಂದ, ಇವರು ಯಾರಂತ ಗೊತ್ತಲ್ವಾ ಎಂದ. ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆ ಆಡಿಸಿ ನನ್ನ ಮರ್ಯಾದೆ ಉಳಿಸಿದ. ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ. ಬಾಟ್ಲಿ ಆದರೆ 1 ಬಾಟ್ಲಿ ತುಪ್ಪಕ್ಕೆ 10 ರೂಪಾಯಿ ಆಗುತ್ತೆ ಸರ್, ಮಡಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿ ಕೊಡೋಣ ಸರ್ ಎಂದು ಮಂದಣ್ಣ ಹೇಳಿದ. ನನಗೆ ಬಾಟ್ಲಿ ಆದರೇನು ಮಡಕೆ ಆದರೇನು, 2 ತುಪ್ಪ ತಾನೇ ಎನ್ನಿಸಿ ಕೇಳಿದೆ. ಅದಕ್ಕೆ ಮಂದಣ್ಣ, ಬಾಟ್ಲಿದಾದರೆ ಮೆಷಿನ್ನಲ್ಲಿ ತೆಗೆದಿರ್ತೇವೆ ಸರ್, ಮಡಿಕೆಯದು ಕೈಯಲ್ಲಿ ಹಿಂಡಿ ತೆಗೆದಿರ್ತೇವೆ. ಮಡಕೆ ತುಪ್ಪ ನೋಡೋಕ್ಕೆ ಕೊಂಚ ಮಂಕಾಗಿರ್ತದೆ, ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಹೊಳಪಿನಲ್ಲಿ ಮಡಕೆ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ. ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನು ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ. ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತಾಡ್ತಾ ಇದ್ದ. ನನಗೆ ಜೇನುತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು? ನಮ್ಮ ತಂದೆ ಏನೂ ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ. ನಾನು ಮಡಕೆ ತುಪ್ಪವನ್ನೇ ಕೊಡಿ ಎಂದು ಹೇಳಿದೆ. ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡುತ್ತಾರೆ ಗೊತ್ತಾಗಲಿಲ್ಲ. ಮಡಕೆಯಲ್ಲೇ ತುಂಬಿಸಿಕೊಡ್ತಾರೋ ಎಂದು ಯೋಚಿಸಿದೆ. ಲಕ್ಷ್ಮಣ, ಎಷ್ಟು ಬೇಕು ಎಂದ. ನಾನು 70 ರೂಪಾಯಿ ತಂದಿದ್ದೀನಿ, ಅದಕ್ಕೆ ಎಷ್ಟು ಬರುತ್ತೋ ಕೊಡಿ ಎಂದೆ. ತಕ್ಷಣ ಅವರಿಬ್ಬರ ಮುಖಚಹರೆ ಬದಲಾಗಿ ಗಾಬರಿಯೊಡನೆ, ಅಷ್ಟೊಂದು ಯಾಕೆ ಸರ್ ಎಂದರು. ನಾನು ಎಷ್ಟು ಬರುತ್ತೀರಿ ಹಾಗಾದರೆ ಎಂದೆ. ಲಕ್ಷ್ಮಣ, ನೋಡಿ ಸರ್, ಇನ್ನೂ 8 ರೂಪಾಯಿ ಹೆಚ್ಚಿಗೆ ಕೊಡಿ. 78 ರೂಪಾಯಿಗೆ ಒಂದು ಟಿನ್ ಬರುತ್ತೆ ಎಂದ. ಯಾವ ಟಿನ್ ನೋಡೋಣ ಎಂದೆ ನಾನು. ದೊಡ್ಡ ಹಾಲಿನ ಒಂದು ಭಾಗದಲ್ಲಿ 100 ಸೀಮೆಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದರು. ನಾನು ಒಳಬರುವಾಗಲೇ ಸೀಮೆಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದೆ. ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೇನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ. ಜೊತೆಗೆ ಕೇವಲ 7 ಬಾಟಲು ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು. ಖಂಡಿತವಾಗಿಯೂ ಯಾವುದೋ ಕಲಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು. ಆದರೆ ಯಾವುದನ್ನು ಕಲಬೆರಕೆ ಮಾಡಿಯಾರು? ಜೋನಿಬೆಲ್ಲ, ಸಕ್ಕರೆ ಪಾಕ, ಒಳ್ಳೆಣ್ಣೆ, ಯಾವುದೂ ಒಂದಕ್ಕಿಂತ ಅಗ್ಗವಾಗಿ ಟಿನ್ಗೆ 78ಕ್ಕಿಂತ ಕಡಿಮೆ ಇರಲಾರದು. ಅಲ್ರಿ, ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ಗಲ್ಲೇನ್ರಿ? ಅಯ್ಯಯ್ಯೋ, ಸೀಮೆಎಣ್ಣೆ ಅಲ್ಲ ಸರ್, ಪ್ಯೂರ್ ಹನಿ, ಮಂದಣ್ಣ ಉದ್ಗರಿಸಿದ.
1: ಏನಾದರೂ ಮೋಸಗೀಸ? ಅಯ್ಯಯ್ಯೋ, ಇದು ಸೊಸೈಟಿ ಸರ್. ಮೋಸಗೀಸ, ಕಲಬೆರಕೆ, ದಗಲ್ಬಾಜ್ ವ್ಯವಹಾರ ಮಾಡಿದರೆ ಕೋಳ ಹಾಕ್ತಾರೆ ಕೈಗೆ. ಹಂಗಲ್ಲಪ್ಪ, ನಿಮಗೆ ಯಾರಾದರೂ ಮೋಸ ಮಾಡಿ ಛೇ ನಮಗೆ ಮೋಸ ಮಾಡಲಿ ನೋಡೋಣ. ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸರ್? ಈವರೆಗೂ ಅಂಥವ್ರನ್ನ ನಾನು ನೋಡಲಿಲ್ಲ. ಏನಾದ್ರು ವ್ಯಾಪಾರಗಾರರು ಅಂತ ಹಲ್ಕ ಕೆಲಸ ಮಾಡಬಹುದೇ ವಿನಃ, ಎಂದ ಲಕ್ಷ್ಮಣ. ಹಾಗಿದ್ರೆ ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ ತುಂಬ ಜೇನುತುಪ್ಪಕ್ಕೆ 78 ರೂಪಾಯಿ? ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ. ಹ್ಞೂ ಮತ್ತೆ ಎಂದರು. ಹಾಗೂ ನನಗೆ ನಂಬಿಕೆ ಬರಲಿಲ್ಲ. ಅಲ್ರಿ, ಅದು ಹೇಗೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಎಂದು ಕೇಳಿದೆ. ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸವಿಸ್ತಾರವಾಗಿ ಶ್ರುತಪಡಿಸಿದ. ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ದನಿಯಲ್ಲಿ ಅವನ ಹೇಳಿಕೆಯಿಂದ ನನಗೆ ತಿಳಿದದ್ದು ಇಷ್ಟು. ಈ ವರ್ಷ ಮಲೆನಾಡಿನಲ್ಲಿ ಗುರುಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ. 8 ವರ್ಷಗಳಿಗೆ ಒಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದಂತೆ. ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ, ಎತ್ತಿದ ಸಾಲವೆಲ್ಲ ಖರ್ಚಾಗಿ, ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತನ್ನಿರೆಂದು ಹೇಳಿ ವಾಪಸ್ ಕಳಿಸಬೇಕಾಯ್ತಂತೆ. ಜೊತೆಗೆ ಅದನ್ನು ಇಡಲು ಸಹ ಜಾಗ ಇಲ್ಲದೆ ಸೀಮೆಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿ ಲಾಟ್ ಬಿಸಾಡಿದ್ದೇವೆ ಎಂದು ಹೇಳಿದ. ನಾನು ಕೇವಲ 70 ರೂಪಾಯಿ ತಂದಿದ್ದೇನೆ, ಮಿಕ್ಕಿದ 8 ರೂಪಾಯಿಗಳನ್ನು ನಾಳೆ ಕೊಡ್ತೀನಿ, ಈಗ 1 ಟಿನ್ ಕೊಡಿ ಎಂದೆ. ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಅನ್ನಿಸಿತು. ಮಂದಣ್ಣ ಚಂಗನೆ ನೆಗೆದು ಹಾರಿ, ತಡೀರಿ ಸರ್, ನಾನು ನಿಮಗೆ ಹೈ ಕ್ಲಾಸ್ ಜೇನು ಗುತ್ತಿ ಕಳೆದನ್ನು ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ. ಸಿನಿಮಾ ರಂಗಕ್ಕೂ ನನಗೂ ಏನೋ ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನೇನನ್ನೂ ನನ್ನ ಬಗ್ಗೆ ಊಹಿಸಿತ್ತೆಂದು ತೋರುತ್ತದೆ. ಬಹುಶಃ ಆ ನಟರು, ಆ ನಟಿಯರು, ಅವರ ಡ್ಯಾನ್ಸು, ಅವರ ಹಾಡು, ಫೈಟಿಂಗ್, ಓಹ್, ಯಾವುದೋ ಕಿನ್ನರ ಲೋಕದ ಮಾನವರಂತೆ ಕಂಡಿರಬಹುದು ನಾನು. ಆ ಟಿನ್ಗಳ ಬೆಟ್ಟವನ್ನು ಒಂದೊಂದೇ ಕಾಲಿಟ್ಟು ಹತ್ತತೊಡಗಿದ ಮಂದಣ್ಣ ಗುತ್ತಿ ಕಡೆಯ ಜೇನಿನ ಟಿನ್ನನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದಾನೆಂದು ತೋರುತ್ತದೆ. ಅದಕ್ಕಾಗಿ ಲೇ ಹುಷಾರ್ ಕಣೋ ಮಂದಣ್ಣ ಎಂದು ಕೂಗಿದ ಲಕ್ಷ್ಮಣ. ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಮೇಲಿಟ್ಟವನು ಯಾರು, ನೀನೋ ನಾನೋ ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನು ಅಲಕ್ಷಿಸಿದ. ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಜುಟ್ಟು ಹಿಡಿದು ಎಳೆದೊಡನೆ ಆ ಸೀಮೆ ಎಣ್ಣೆ ಟಿನ್ನುಗಳ ದಿನ್ನೆಯ ಒಂದು ಪಾರ್ಶ್ವ ಅಲ್ಲಾಡತೊಡಗಿತು. ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು. ಅವನು ಜಾಗರೂಕತೆ ವಹಿಸುವುದರೊಳಗೆ ದಡಬಡಗಡಬಡ ಎಂದು ಹಿಮಪಾತದಂತೆ ಒಂದು ಪಾರ್ಶ್ವದ ಟಿನ್ನುಗಳು ಕುಸಿಯತೊಡಗಿದವು. ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ. ನಾನು ಗಾಬರಿಯಿಂದ ಉರುಳುತ್ತಿರುವ ಟಿನ್ಗಳನ್ನು ಆತು ಹಿಡಿಯಲು ಹೋದೆ. ಸರ್, ಹೋಗಬೇಡಿ, ಬನ್ನಿ ಇತ್ಲಾಗೆ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಗಿದ. ಏನೂ ಪರವಾಗಿಲ್ಲ, ಎಲ್ಲ ಡಬ್ಬಿಗೂ ಬೆಸುಗೆ ಹಾಕಿದ್ದೇವೆ, ಎತ್ತಿರ್ತೀವಿ. ಡಬ್ಬಿ ಕಾಲಿನ ಮೇಲೆ ಬಿದ್ದರೆ ಕಷ್ಟ, ಕಬ್ಬಿಣ ಇದ್ದಂಗಿರ್ತವೆ ಎಂದು ಹೇಳಿ ಮಂದಣ್ಣನ ಕಡೆ ತಿರುಗಿ, ಈ ಹಲ್ಕ ನನ್ನ ಮಗ ಹೇಳಿದ ಒಂದು ಮಾತನ್ನು ಕೇಳೋದಿಲ್ಲ ಎಂದು ಬೈದ. ಮಂದಣ್ಣನಿಗೆ ಅವಮಾನವಾದಂತಾಯಿತು. ನಾನು ಕೈ ನೀಡಿದೆ. ಮಂದಣ್ಣ ಜೇನಿನ ಟಿನ್ ತೆಗೆದು ಕೈಗೆ ಕೊಟ್ಟ. ಸತ್ಯವಾಗಿಯೂ ಆ ಟಿನ್ ಜೇನು ಕಲ್ಲುಗುಂಡಿನಂತೆ ತೂಕವಾಗಿತ್ತು. ಅದನ್ನು ಒಯ್ದು ನನ್ನ 40 ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡುಗಳು ಕಿರ್ರೆಂದವು. ಜೀಪ್ ಎಂಜಿನ್ ದಾರಿಯಲ್ಲಿ ಕೊಸ ಕೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಮೂಡಿಗೆರೆಯಿಂದ ಸುಮಾರು 1/2 ದೂರ ಬಂದಿದ್ದೇನಷ್ಟೆ. ಸದ್ಯಕ್ಕೆ ಮಳೆ ಬರ್ತಿರಲಿಲ್ಲ. ಆದರೆ ಯಾವ ಕ್ಷಣದಲ್ಲಾದರೂ ಮಳೆ ಬರುವಂಥ ದಟ್ಟ ಮೋಡದ ವಾತಾವರಣವಿತ್ತು. ನಾನು ಇಳಿದು ಬಾನೆಟ್ ಎತ್ತಿ ನೋಡಿದೆ. ಬ್ಯಾಟರಿ, ವೈರಿಂಗ್, ಫ್ಲಗ್ಗಳು ಎಲ್ಲವೂ ಪರೀಕ್ಷಿಸಿದೆ. ಎರಡು ಮೂರು ಬಾರಿ ಚಾಲು ಮಾಡಲೆತ್ನಿಸಿದೆ. ಇಂಜಿನ್ ಸ್ಟಾರ್ಟ್ ಆಗಲಿಲ್ಲ. ಹಳೆಯ ತೊಂದರೆಗಳನ್ನೆಲ್ಲ ಯೋಚಿಸಿ ಪರೀಕ್ಷಿಸಿದೆ, ಏನೂ ಅರ್ಥವಾಗಲಿಲ್ಲ. ಕಾರ್ಬೊರೇಟರ್ ಜೆಟ್ಗಳನ್ನೆಲ್ಲ ಶುದ್ಧ ಮಾಡಿ ಹಾಕಿದೆ. ಡಿಸ್ಟ್ರಿಬ್ಯೂಟರನ್ನು ಬಿಚ್ಚಿ ಅವಲೋಕಿಸಿದೆ. ಯಾವುದರಿಂದಲೂ ಪ್ರಯೋಜನವಿಲ್ಲ. ಕತ್ತಲಾದೀತೆಂದು ಗಾಬರಿಯಾಯಿತು. ಈ ನಡುವೆ ಕ್ವಚಿತ್ತಾಗಿ ನೋಡೋಣವೆಂದು ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡುತ್ತೇನೆ. ಏನು ನೋಡುವುದು, ಪೆಟ್ರೋಲಿನ ಪಸೆಯೂ ಇಲ್ಲದ ಟ್ಯಾಂಕಿನ ತಳ ಕಾಣ್ತಿದೆ. ಜೀಪು ನಿಂತದಕ್ಕೆ ಕಾರಣ ಸುಸ್ಪಷ್ಟವಾಗಿತ್ತು. ಯಾರಾದರೂ ಬರಬಹುದು ಎಂದು ಯೋಚಿಸುತ್ತಾ ಕಾಯತೊಡಗಿದೆ. ಕೊಂಚ ಹೊತ್ತಿನ ಅನಂತರ ಯಾವುದೋ ಜಾವಾ ಮೋಟಾರ್ ಬೈಸಿಕಲ್ಲು ಬರುವ ಸದ್ದಾಯಿತು. ಯಾರೋ ಒಬ್ಬರು ಮಳೆ ಕೋಟುಗಳನ್ನು ಹಾಕಿಕೊಂಡು ಬರುತ್ತಾ ಇದ್ರು. ಅವರು ಕೊಂಚ ದೂರವಿದ್ದಾಗಲೇ ನಿಲ್ಲಿರೆಂದು ಕೈ ತೋರಿಸಿದೆ. ನಿಂತರು. ಏನ್ ಸರ್ ಇಲ್ಲಿ ಎಂದು ಹಿಂದಿದ್ದವ ಕೇಳಿದ. ಒಂದು ಉಪಕಾರ ಆಗಬೇಕಲ್ಲ ಎಂದೆ. ಏನು? ಸ್ವಲ್ಪ ಪೆಟ್ರೋಲು. ನಮ್ಮ ಹತ್ರ ಇರೋ ಪೆಟ್ರೋಲ್ ಅದರ ಹೊಟ್ಟೆಗೆ ಸಾಲುತ್ತೆ ಸರ್. ಅದು ಈ ಮೋಟಾರ್ ಸೈಕಲ್ ಟ್ಯಾಂಕ್ನಿಂದ ಪೆಟ್ರೋಲ್ ತೆಗೆಯೋದು ಭಾರಿ ಕಷ್ಟ. ಪೈಪ್ ಏನಾದರೂ ಇದೆಯಾ ಎಂದ. ಅವ್ರು ಹೇಳಿದ್ದು ಸರಿಯಾಗಿತ್ತು. ಅವರು ಎಷ್ಟು ಪೆಟ್ರೋಲ್ ಕೊಟ್ಟರೂ ನನಗೆ ಕೊಂಚ ದೂರಕ್ಕೂ ಸಾಕಾಗ್ತಿರಲಿಲ್ಲ. ಅಷ್ಟರಲ್ಲಿ ಆತ ದೊಡ್ಡ ಮನಸ್ಸು ಮಾಡಿ, ತಡೀರಿ, ಒಂದು ಕೆಲಸ ಮಾಡ್ತೀವಿ, ನೀವಿಲ್ಲೇ ಇರಿ, ಮೂಡಿಗೆರೆಗೆ ಹೋಗಿ ಪೆಟ್ರೋಲ್ ತಂದು ಕೊಡ್ತೀವಿ ಎಂದ. ನನ್ನ ಹತ್ತಿರ ಹಣವಿರಲಿಲ್ಲ. ಬಂಕಿನಲ್ಲಿ ನಾಳೆ ಹಣ ಕೊಡುತ್ತೇನೆಂದು ನನ್ನ ಹೆಸರು ತಿಳಿಸಿ ಕೊಡುತ್ತಾರೆ ಎಂದು ಹೇಳಿದೆ. ನನ್ನ ಹೆಸರು ಹೇಳಿದ ತಕ್ಷಣ ಇಬ್ಬರು, ಓ ನೀವ ಸರ್, ನಿಮ್ಮ ಸಿನಿಮಾ ಒಳ್ಳೆ ಚೆನ್ನಾಗಿದೆ ಸರ್ ಎಂದು ಗುರುತು ಸಿಕ್ಕವರಂತೆ ಸಿನಿಮಾ ವಿಷಯ ಎತ್ತಿದ್ರು. ಅನಂತರ ಪೆಟ್ರೋಲಿಗೆ ಅವರು ಅಂಗಲಾಚಬೇಕಾದ ಪರಿಸ್ಥಿತಿ ಉದ್ಭವಿಸಲೇ ಇಲ್ಲ. ಮೋಟಾರು ಸೈಕಲು ಸ್ಟಾರ್ಟ್ ಮಾಡಿಕೊಂಡು ಈಗ ಬಂದು ಬಿಡ್ತೀವಿ ಎಂದು ಹೇಳುತ್ತಾ ದೌಡಾಯಿಸಿದ್ರು. ನಾನು ಸುಮ್ಮನೆ ಕಾಯತೊಡಗಿದೆ. ಒಂದಿಷ್ಟು ವಾಹನಗಳು ದಾರಿಯಲ್ಲಿ ಹೋಗುವವು ನಿಂತು ಏನೆಂದು ವಿಚಾರಿಸಿದವು. ವಿಷಯ ತಿಳಿದ ನಂತರ ಮುಂದುವರಿದವು. ಈ ನಡುವೆ ನನ್ನ ಗಮನಕ್ಕೆ ಬಿದ್ದೂ ಬೀಳದಂತೆ ಒಂದೆರಡು ಹೆಜ್ಜೆಯನುಗಳು ಜೀಪಿನ ಡಬ್ಬಿಯ ಸುತ್ತ ಗುಯಿಗುಡುತ್ತಾ ಸುತ್ತಿದವು. ನನ್ನ ಜೀಪಿನ ತಲೆಯ ಮೇಲೆ ಟಾಪೊಂದನ್ನು ಬಿಟ್ಟರೆ ಅಕ್ಕಪಕ್ಕ ಅಡ್ಡಮರೆ ಏನೂ ಇಲ್ಲದುದರಿಂದ ಜೇನಿನ ವಾಸನೆಗೆ ಅವು ಬಂದಿರಬಹುದೆಂದು ಊಹಿಸಿ ಸುಮ್ಮನಾದೆ. ಆಮೇಲೆ ಅವು ಹಾರಿಹೋದವು. ಅನಂತರ ಇನ್ನೊಂದೆರಡು ಮೂರು ಜೇನುಗಳು ಬಂದು ಸುತ್ತತೊಡಗಿದವು. ಸುತ್ತ ಅಗಾಧವಾದ ದಟ್ಟ ಕಾಡು ಇದ್ದುದರಿಂದ ಯಾವುದೋ ಮರದಲ್ಲಿ ಜೇನುಗೂಡು ಕಟ್ಟಿದೆಯೇನೋ ಎಂದು ಊಹಿಸಿದೆ. ಕೊಂಚ ಹೊತ್ತಿನಲ್ಲೇ ಇನ್ನೂ ಏಳೆಂಟು ಜೇನುಗಳು ಬಂದವು. ನಾನು ಈ ಕವಡೆಗಾತ್ರದ ಹೆಜ್ಜೇನುಗಳನ್ನು ನೋಡಿ ಕೊಂಚ ಚಿಂತಾಕ್ರಾಂತನಾದೆ. ಈ ಹುಡುಗರು ಕೊಂಚ ಬೇಗಾದರೂ ಬಂದರೆ ಪೆಟ್ರೋಲ್ ಹಾಕಿಕೊಂಡು ಜಾಗ ಖಾಲಿ ಮಾಡಬಹುದೆಂದು ಚಿಂತಿಸಿ ದಾರಿಯನ್ನೇ ಕಾಯತೊಡಗಿದೆ. ನಿಧಾನವಾಗಿ ಗುಯಿಂಗುಡುವ ಜೇನುಗಳ ಸಂಖ್ಯೆ ವೃದ್ಧಿಸತೊಡಗಿತು. ಮೊದಲು ನೋಡಿ ಹೋದ ಜೇನುಗಳು ಹೋಗಿ ಜೇನುಹಟ್ಟಿಯಲ್ಲಿ ಎಲ್ಲಕ್ಕೂ ವರ್ತಮಾನ ಕೊಟ್ಟವೇನು ಎಂದು ಊಹಿಸಿದೆ. ಜೇನುಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಯಿತು. ಕೆಲವು ಜೇನುಗಳು ಜೀಪಿನ ಗಾಜಿನ ಡಿಕ್ಕಿ ಹೊಡೆದು ಆ ಪಾರದರ್ಶಕ ಅಡ್ಡಿಯನ್ನು ಭೇದಿಸಿಕೊಂಡು ಆಚೆ ಹೋಗಲು ರೋಷದಿಂದ ಜುಯಿ ಜುಯಿ ಎಂದು ಹಾರಾಡಿದವು. ನಾನು ಇದೇನೋ ಮೋಸ ಆಪತ್ತು ಬಂತಲ್ಲಪ್ಪ ಎಂದುಕೊಂಡು ಜೀಪಿನಿಂದ ಕೆಳಗಿಳಿದು ಕೊಂಚ ದೂರ ನಿಂತೆ. ಪೆಟ್ರೋಲ್ ತರ ಹೋದ ಇಬ್ಬರು ಹಿಂದಿರುಗಿ ಬರುವ ಹೊತ್ತಿಗೆ ನಾನು ದೂರ ಮರವೊಂದರ ಬಳಿ ನಿರಾಶ್ರಿತನಂತೆ ನಿಂತಿದ್ದೆ. ನನ್ನ ಜೀಪಿನ ಸುತ್ತೆಲ್ಲ ನೂರಾರು ಜೇನುಗಳು ಜೊಯ್ಯೋ ಎಂದು ಝೇಂಕಾರದ ಗಲಭೆ ಮಾಡುತ್ತಾ ಮುತ್ತಿಗೆ ಹಾಕಿದ್ದವು. ಅವರಿಬ್ಬರೂ ಬಂದವರು ಮರದ ಬಳಿ ನಿಂತಿದ್ದ ನನ್ನನ್ನು ಕಂಡು ಚಕಿತರಾಗಿ, ಇದೇನು ಸರ್ ಇಲ್ಲಿ ಎಂದರು. ನಾನು ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ. ಒಬ್ಬ ಬನ್ನಿ ಸರ್, ಅವೇನು ಮಾಡ್ತಾವೆ, ಇದಕ್ಕೆಲ್ಲ ಹೆದರಿದ್ರೆ ಆಯಿತು ಎಂದು ಧೈರ್ಯದಿಂದ ಪೆಟ್ರೋಲ್ ಕ್ಯಾನ್ ತೆಗೆದುಕೊಂಡು ಹೊರಟ. ನಾವು ಹಿಂಬಾಲಿಸಿದೆವು. ಜೀಪಿನ ಸಮೀಪಕ್ಕೆ ಹೋದಾಗ ಆತ ಜೇನುಗಳನ್ನು ಯಕಶ್ಚಿತ್ ಗುಂಗುರಗಳಂತೆ ಪರಿಗಣಿಸಿ ಅವನ್ನು ಓಡಿಸಲು ಕೈಯನ್ನು ಅತ್ತಿತ್ತ ಬೀಸಿ ಒಂದನ್ನು ಸಾಯಿಸಿದ. ನಾವಿಬ್ಬರು ಹಿಂದಿದ್ದವರಿಗೆ ಏನಾಯ್ತೆಂದು ಗೊತ್ತಾಗುವುದರೊಳಗೆ ಎರಡು ಮೂರು ಜೇನುಗಳು ಅವನ ಮೋರೆಗೆ ಫಟ್ ಫಟ್ ಎಂದು ಬಾರಿಸಿದವು. ಅಯ್ಯಯ್ಯೋ ಎಂದು ಆತ ಮೋರೆ ತಿಕ್ಕಿಕೊಳ್ಳುತ್ತಾ ಪೆಟ್ರೋಲ್ ಕ್ಯಾನನ್ನು ಕೆಳಗಿಟ್ಟು ನಾವು ಬಂದ ದಿಕ್ಕಿನತ್ತ ನಮಗೆ ಮುಂದಾಳಾಗಿ ಓಡಿದ. ನಾವು ನಿಷ್ಠೆಯಿಂದ ಅದೇ ವೇಗದಲ್ಲಿ ಆತನನ್ನು ಹಿಂಬಾಲಿಸಿದೆವು. ಇನ್ನೊಬ್ಬ ಆತ, ನೀನು ಹಾಗೆ ಕೈ ಬೀಸಬಾರದಿತ್ತು ಎಂದು ಹೇಳಿದ. ಅದಕ್ಕೆ ಅವನು, ಏ ಹೋಗೋ ಹೋಗೋ, ಕಣ್ಣಿಗೆ ಹೊಡೆಯೋಕೆ ಬಂದವು ಕಣೋ ಎಂದ. ಮೂರು ಜನ ಮರದ ಬುಡದಲ್ಲಿ ನಿಂತು ಏನು ಮಾಡುವುದೆಂದು ಯೋಚಿಸಿದೆವು. ನಮಗೆ ಏನೂ ಹೊಳೆಯಲಿಲ್ಲ. ಜೇನುಗಳು ಕೊಂಚ ಹೆಚ್ಚಾಗಿ ಮುತ್ತಿಕೊಂಡು ಹಾರಾಡುತ್ತಿದ್ದವು. ಇನ್ನೊಬ್ಬ, ಮಳೆ ಕೋಟಿನ ಮುಸುಕು ಹಾಕಿಕೊಂಡು ಹೋಗಿ ಹಾಕ್ತೀಯಾ ಎಂದ. ಅದಕ್ಕೆ ಕಚ್ಚಿಸಿಕೊಂಡವ, ನೀನು ಹಾಕು, ನನಗೆ ಉರಿಯಾಗ್ತಿದೆ ಎಂದ. ಮೊದಲಿನವ, ಅಯ್ಯಯ್ಯೋ ನಾನೊಲ್ಲೆ ಮಾರಯ್ಯ, ಜೇನಿಗೆ ಹೆದರ್ತೇನೆಂದಲ್ಲ, ನಾಳೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಫಂಕ್ಷನ್ ಇದೆಯಪ್ಪ, ಫೋಟೋ ಇದೆ, ಮೂತಿ ಊದಿಸಿಕೊಂಡು ಮಂಗಂತರ ನಿಂತರೆ ಚೆನ್ನಾಗಿರುತ್ತಾ ಹೇಳು ಎಂದ. ನಾವಿಬ್ಬರೂ ಆತನ ಅಧೈರ್ಯ ಸಕಾರಣವಾದುದೆಂದು ಸಹಾನುಭೂತಿ ಸೂಚಿಸಿದೆವು. ಕೊಂಚ ಹೊತ್ತಾದ ನಂತರ ನಾನು ಕತ್ತಲಾದ ಮೇಲೆ ಅವು ಹೊರಟು ಹೋಗಬಹುದು, ಆ ನಂತರ ನಾನು ಪೆಟ್ರೋಲ್ ತುಂಬಿಕೊಂಡು ಹೋಗ್ತೇನೆ, ನೀವು ಹೋಗಿ, ಮಳೆ ಬರುವಂತಿದೆ ಎಂದೆ. ಮೊದಲಿಗೆ ಅವರು ಒಪ್ಪದಿದ್ದರೂ ಆಮೇಲೆ ಬೇರೆ ಮಾರ್ಗವೇ ಇಲ್ಲದುದರಿಂದ ಹೊರಟು ಹೋದರು. ಅವರು ಹೋದ ಕೊಂಚ ಹೊತ್ತಿನಲ್ಲೇ ಮಳೆ ಆರಂಭವಾಯಿತು. ನಾನು ಮರದಡಿ ತೊಯ್ದು ಚಳಿಗೆ ನಡುಗುತ್ತಾ ಜೇನನ್ನು ಜೇನು ಹುಳಗಳನ್ನು ಶಪಿಸುತ್ತಾ ಕತ್ತಲಾಗುವುದನ್ನೇ ತವಕದಿಂದ ಕಾಯ್ದೆ. ಮನೆಗೆ ಬಂದಾಗ ತುಂಬ ಕತ್ತಲಾಗಿತ್ತು. ನನ್ನ 4 ವರ್ಷದ ಮಗಳು ಓ ಅಣ್ಣ ಬಂದರು ಎಂದು ಕೂಗಿಕೊಂಡು ಓಡಿ ಬಂದಳು. ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ. 7 ಬಾಟಲಿ ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆಎಣ್ಣೆ ಟಿನ್ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದಳು. 78 ರೂಪಾಯಿಗೆ ಇದರ ತುಂಬ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಜೇನಿನಂಥ ಅಮೂಲ್ಯ ವಸ್ತುವನ್ನು ಆ ಸೀಮೆಎಣ್ಣೆ ಟಿನ್ನಿನಲ್ಲಿ ಇಡುವುದು ಸರಿ ಎನಿಸಲಿಲ್ಲ. ಜೊತೆಗೆ ನಾನು ಮನೆಗೆ ತಂದಿರುವ ಮಹದೈಶ್ವರ್ಯ ಎಂಥದ್ದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು. ಲೋ ಪ್ಯಾರ ಎಂದು ಕೂಗಿದೆ. ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ. ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟ್ಯಾಂಡ್ನಲ್ಲಿ ಕಾಲ ಕಳೆಯುತ್ತಿದ್ದನೆಂದು ಅವನನ್ನು ರಿಮ್ಯಾಂಡ್ ಹೋಮ್ನಲ್ಲಿ 6 ತಿಂಗಳು ಇಟ್ಟಿದ್ರಂತೆ. ಅವನು ಹಿಂದಿರುಗಿ ಬಂದಾಗ ಅವನ ತಂದೆ ಜಮಾಲ್ ಅವನನ್ನು ಬೈದು ಮನೆಯಿಂದ ಒದ್ದೋಡಿಸಿದಂತೆ. ಹಳ್ಳಿ ಹಳ್ಳಿ ತಿರುಗಿಕೊಂಡಿದ್ದ ಅವನು ತನ್ನ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು ಏಲಕ್ಕಿ ಕುಯಿಲಾದ ನಂತರ ಮತ್ತೆ ಅಲೆಮಾರಿಯಾಗಿ ತಿರುಗಿಕೊಂಡಿರಲು ಇಷ್ಟಪಡದೆ ಮನೆಯಲ್ಲೇ ಉಳಿದಿದ್ದ. ನನ್ನ ಕೂಗನ್ನು ಕೇಳಿ ಓ ಎಂದು ಕೂಗಿ ಓಡಿಬಂದ. ಇದರ ಬೆಸುಗೆ ತೆಗೆಯೋ ಎಂದೆ. ಏನಿದು ಎಂದ. ನಿನಗ್ಯಾಕೋ ಅದೆಲ್ಲ ಸಿಮ್ಕೆ, ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಟಾಕೋಟೀಕಾಗಿ 4 ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬೆಸುಗೆ ತೆಗೆದಿದ್ದ. ಏನು ಹೇಳೋ ನೋಡೋಣ ಎಂದೆ. ಅವನು ಬಗ್ಗಿ ನೋಡಿ ಏನೂ ಅರ್ಥವಾಗದೆ ಏನಪ್ಪ ಎಂದ. ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು ಸರಿಯಾಗಿ ನೋಡಿ ಹೇಳೋ ಎಂದು ಕೂಗಿದೆ. ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ ಏನ್ರಪ್ಪ ಕೊಬ್ಬರಿ ಎಣ್ಣೆ ಇದ್ದಂಗಿದೆ ಎಂದು ಹೇಳಿದ. ನನಗೆ ಕೋಪ ಬಂತು. ಜೇನುತುಪ್ಪ ಕೊಬ್ಬರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗಲ್ಲ ನಿನಗೆ ಎಂದೆ. ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ. ಅದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ, ಕೊಬ್ಬರಿ ಎಣ್ಣೆ ಕಂಡಂಗೆ ಕಾಣ್ತಿದೆ ಎಂದ ಪ್ಯಾರ. ಹೆಂಡತಿ ಪಾತ್ರೆ ತಂದಳು. ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪ ಪಾತ್ರೆಗೆ ಬಗ್ಗಿಸಿದೆ. ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತದೆಯೋ ಗೊತ್ತಾಗಲಿಲ್ಲ. ಮಗಳು ಮಾತ್ರ ಅಣ್ಣ ಏನು ಬೀಳ್ತಾನೆ ಇಲ್ಲ ಎಂದು ಕೂಗಿದ್ದು. ಎಲ್ಲ ಏನೋ ಮೋಸ ನಡೆದಿದೆ ಅನ್ನಿಸಿತು. ಆದರೆ ಏನೂ ಬೀಳದಿರೋದಕ್ಕೆ ಕಾರಣ ಮಾತ್ರ ತಿಳಿದಿಲ್ಲ. ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅವಮಾನಿಸಿದ್ದು ಸಾಧಾರವಾಗಿಯೇ ಇತ್ತು. ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು. ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ ನೋಡಿದ್ರಾ ನನ್ನ ಬೈತಿದ್ರಲ್ಲ ಎಂದ. ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ. ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂಥ ಪದಾರ್ಥ ಕಡ್ಡಿಗೆ ಮೆತ್ತಿಕೊಂಡು ಹೊರಬಂತು. ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ. ಸಕ್ಕರೆಯನ್ನೇನಾದರೂ ಮಿಶ್ರ ಮಾಡಿ ಇದರೊಳಕ್ಕೆ ತುಂಬಿದರು ಎಂದು ಗುಮಾನಿ ಬಂತು. ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ. ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು. ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು. ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ಟನಲ್ಲ ಮಂದಣ್ಣ, ನಾಳೆ ಚಿಲ್ಲರೆ ಕೊಡ ಹೋದಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದೂ ಕೂಡ ಎಂದು ತಿಳಿದು ಚಳಿಗೆ ಗಟ್ಟಿಯಾಗೈತೆ ಎಂದ. ಮೂಡುಗೆರೆ ಜೇನು ಸೊಸೈಟಿ ಆಫೀಸಿನೊಳಗೆ ನಾನು ಪ್ರವೇಶಿಸಿದಾಗ ಮಂದಣ್ಣ ಲಕ್ಷ್ಮಣ ಇಬ್ಬರು ಯಾರೊಡನೆಯೋ ರಭಸವಾಗಿ ವಾದಿಸುತ್ತಿದ್ರು. ಹಾಕುತ್ತೀಯ ಹಾಗಾದರೆ ಆಣೆ ಮಂದಣ್ಣ ಎಂದ. ಓ ಅದಕ್ಕೇನಂತೆ, ನಂಗೇನು ಹೆದರಿಕೆಯ ಬಂದಾತ ಎಂದ. ಬ್ಯಾಡ ನೋಡು, ದುಡ್ಡಿಗೋಸ್ಕರ ಆಣೆ ಭಾಷೆ ಹಾಕಿ ಕೊನೆಗೆ ಏನಾದರೂ ಒಂದು ತೊಂದರೆ. ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ದೇವರ ಸಾಕ್ಷಿಯಾಗೂ ನಾನು ಮೋಸ ಮಾಡ್ತಿಲ್ಲ. ಲೋ ಮಂದ, ಬೇಕಾರೆ ತಗೋ, ಬ್ಯಾಡ್ದಿದ್ರೆ ಕಳಿಸು. ಇದೆಂಥದ್ದು ನಿಂದು ಎಂದು ಲಕ್ಷ್ಮಣ ಹೇಳಿದ. ಅಷ್ಟರಲ್ಲಿ ಬಾಗಿಲಲ್ಲಿ ನಾನು ಅವರ ಕಣ್ಣಿಗೆ ಬಿದ್ದೆ. ಚಕ್ಕನೆ ಅವರಿಬ್ಬರು ಎದ್ದು ನಿಂತು ನಮಸ್ಕಾರ ಸರ್ ಎಂದು ಕೂಗಿದರು. ನಾನು ನಮಸ್ತೆ ಹೇಳಿ ನಸುನಗುತ್ತಾ ಅವರು ತೋರಿಸಿದ ಕುರ್ಚಿಯಲ್ಲಿ ಹೋಗಿ ಕುಳಿತೆ. ನಾನು ಸಂಭಾಷಣೆ ಆರಂಭಿಸಲು ಮುನ್ನುಡಿ ಎಂಬಂತೆ, ಏನು ಬಾರಿ ಚೌಕಾಶಿ ನಡೀತಿತ್ತಲ್ಲ ಎಂದೆ. ಲಕ್ಷ್ಮಣ, ಚೌಕಾಶಿ ಅಲ್ಲ ಸರ್, ಇವನು ಜೇನು ತಂದಿದ್ದಾನೆ. ಯಾವ ಹೂವಿನದೋ ಏನೋ, ನೀರಿನಂತೆ ಬೆಳ್ಳಗೆ ಇದೆ. ಮಂದ ಇದು ಜೇನೇ ಅಲ್ಲ ಎಂದ. ಅದಕ್ಕೆ ಆತ ಪ್ರಮಾಣ ಮಾಡ್ತಿದ್ದ ಅಷ್ಟೇ ಎಂದ. ನಾನು ನೋಡಿದೆ, ಬೆಳ್ಳಗೆ ತೆಳ್ಳಗೆ ನೀರಿನ ತರಹವೇ ಇತ್ತು. ತಂದಾತ ಹೇಳಿದ, ಇದು ಕಾಫಿ ಹೂವಿನದೆಂದು. ನಾನು ಕೈ ಮೇಲೆ ಎರಡು ಹನಿ ಹಾಕಿಸಿಕೊಂಡು ನೆಕ್ಕಿದೆ. ಅಮೋಘವಾಗಿ ಹೂವಿನ ಗಾಢ ಪರಿಮಳ ಇತ್ತು. ಇದು ಜೇನೆ ಎನ್ನುವಂತೆ ತಲೆದೂಗಿದೆ. ನನಗೆ ಬಂದ ಕೆಲಸ ಜ್ಞಾಪಕವಾಗಿ 8 ರೂಪಾಯಿ ಚಿಲ್ಲರೆ ಕೊಟ್ಟೆ. ಪರವಾಗಿಲ್ಲ, ನಿಧಾನಕ್ಕೆ ಕೊಟ್ಟರು ನಡೀತಿತ್ತು ಎಂದು ದೇಶಾವರಿ ಮಾತಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ. ನಾನು ನಿನ್ನೆ ತೆಗೆದುಕೊಂಡು ಹೋದ ಜೇನುತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ. ಅಷ್ಟರೊಳಗೆ ಮಂದಣ್ಣ, ಸರ್ ನಿಮಗೆ ರಾಜ್ಕುಮಾರ್ ಗೊತ್ತಾ ಸರ್ ಎಂದು ಕೇಳಿದ. ನಾನು ಆ ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ, ಇಲ್ವಲ್ಲಪ್ಪ ಎಂದೆ. ಕಲ್ಪನಾ ಗೊತ್ತಾ ಸರ್ ಎಂದ. ಹ್ಞೂ ಎಂದೆ. ಮಂದಣ್ಣನಿಗೆ ತೀರ ನಿರಾಸೆಯಾಯಿತು. ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನೋ ಹೇಳಿರಬೇಕು. ಸಿನಿಮಾ ರಂಗಕ್ಕೂ ನನಗೂ ಸಂಬಂಧವಿದೆ ಎಂದು ತಿಳಿಸಿರಬೇಕು. ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದಾನೆಂದು ತಿಳಿದೆ. ನಾನು, ಮಂದಣ್ಣ ನೀನು ಒಳ್ಳೆ ಜೇನೆಂದು ಕೊಟ್ಟಿದ್ದು ಸರಿ ಹೋಗಲಿಲ್ಲ ಎಂದೆ. ಲಕ್ಷ್ಮಣ, ಯಾಕೆ ಸರ್, ಏನಾಯಿತು ಎಂದ. ನಡೆದುದನ್ನೆಲ್ಲ ಹೇಳಿ, ಆ ಜೇನುತುಪ್ಪ ಗಟ್ಟಿಯಾಗಿ ಸಕ್ಕರೆಯಂತಾಗಿದೆ ಎಂದು, ಡಬ್ಬ ಬಿಟ್ಟು ಕೆಳಗಿಳಿಯಲು ನಿರಾಕರಿಸುತ್ತಿದೆ ಎಂದು ಹೇಳಿದೆ. ಮಂದಣ್ಣ, ಅದು ಗುರುಗಿ ಹೂವಿನ ತುಪ್ಪ ಸರ್, ಸಿಹಿ ಹೆಚ್ಚಿಗೆ ಇರ್ತದೆ, ಅದಕ್ಕೆ ಹಂಗೆ ಹರಳುಗಟ್ಕೊಂಡಿದೆ. ಆ ಡಬ್ಬಾನ ಕುದಿಯೋ ನೀರಲ್ಲಿ ಒಂದರ್ಧ ಗಂಟೆ ಇಟ್ಟರೆ ಮತ್ತೆ ತಾಜಾ ಜೇನುತುಪ್ಪ ಆಗ್ತದೆ ಎಂದ. ನಾನು ಆದರೂ ಎಂದು ಅನುಮಾನಿಸಿದೆ. ಹಂಗಿದ್ರೆ ಬೇಕಾದ್ರೆ ಈ ಕಾಫಿ ಜೇನಿಂದು ತಗೊಂಡು ಅದನ್ನು ವಾಪಸ್ ಮಾಡಿ. ಆದರೆ ಇದು 4 ತಿಂಗಳಿಗೆ ಹುಳಿ ಬರ್ತದೆ ನೋಡಿ ಎಂದು ಸಿಲೋನ್ ರೇಡಿಯೋ ಜಾಹೀರಾತಿನವನಂತೆ ಚಕಚಕ ಒದರಿದ. ಹಾಗಿದ್ರೆ ಅದು ಉತ್ತಮ ತುಪ್ಪವೇ ಇರಬೇಕೆಂದು ಊಹಿಸಿ ಹೊರಬಂದೆ. ಸೊಸೈಟಿಯೊಳಗಿನ ಜೇನಿನ ವಾಸನೆಗೆ 100+ ಜೇನುಗಳು, ನೊಣಗಳು, ಇರುವೆಗಳು, ಗೊದ್ದೆಗಳು ದಾಳಿ ಇಡುತ್ತಿದ್ದವು. ಆನಂತರ ಗದ್ದೆ ನಾಟಿ, ಕಾಫಿ ಗಿಡಗಳಿಗೆ ಔಷಧಿ ಸಿಂಪರಣೆ ಮುಂತಾದ ಬಿಡುವಿಲ್ಲದ ಕೆಲಸಗಳಲ್ಲಿ ಮಂದಣ್ಣ, ಲಕ್ಷ್ಮಣ, ಜೇನಿನ ಹಗರಣ ಎಲ್ಲ ಮರೆಯಾದರು.

ಡಾಕ್ಟರಿಂದ ಔಷಧಿ ತೆಗೆದುಕೊಳ್ಳಬೇಕಾಯಿತು. ಇದರಿಂದ ನಾನು ಈ ಅನಿಷ್ಟ ಕೀಟವನ್ನು ಪೃಥ್ವಿಯಿಂದ ನಾಮಾವಶೇಷ ಮಾಡುವುದೇ ಒಳ್ಳೆಯದೆಂದು, ಇದಕ್ಕಾಗಿ ಜೇನಿನ ಸವಿಯನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗಿ ಬಂದರೂ ಪರವಾಗಿಲ್ಲವೆಂದು ಯೋಚಿಸುತ್ತಿದ್ದೆ. ಮೈಸೂರಿನಲ್ಲಿ ಆಗೀಗ ದಾರಿ ಜೇನುಗಳು ಮನೆಯೊಳಗೆ ನುಗ್ಗಿ ದಾರಿ ಕಾಣದೆ ಗಾಜಿನ ಕಿಟಕಿಯ ಬಳಿ ಜುಯಿ ಜುಯಿ ಸದ್ದು ಮಾಡುತ್ತಾ ಆಚೆಗೆ ಹಾರಲೆತ್ನಿಸಿ ಗಲಾಟೆ ಮಾಡುತ್ತಿದ್ದವು. ಆಗೆಲ್ಲ ನಾನು ಇದನ್ನೊಂದು ರಾಕ್ಷಸನೆಂದು ಬಗೆದು ಪೊರಕ್ಕೆ ಟವಲು ಇತ್ಯಾದಿಗಳನ್ನು ತೆಗೆದುಕೊಂಡು ಬಿಸಾಡಿ ಕೊಂದು ಹಾಕುತ್ತಿದ್ದೆವು. ಆದರೆ ಈ ರೀತಿ ಟನ್ನುಗಟ್ಟಲೆ ಡ್ರಮ್ಮುಗಟ್ಟಲೆ ತುಪ್ಪ ಉತ್ಪಾದನೆ ಮಾಡಬೇಕಾದರೆ ಎಷ್ಟೊಂದು ಕೋಟ್ಯಾನುಕೋಟಿ ಜೇನುಗಳು ನಮ್ಮ ಮನೆಯ ಸನಿಹದ ಕಾಡುಗಳಲ್ಲಿ ವಾಸಿಸುತ್ತಿರಬೇಕೆಂದು ಯೋಚನೆ ಮಾಡುತ್ತಿದ್ದೆ. ಅನೇಕ ಬಾರಿ ತೋಟದಲ್ಲಿ ಹೂವುಗಳಿಗೆ ಜೇನು ಮುತ್ತುವುದನ್ನು ನೋಡಿದ್ದೆ. ಆದರೂ ಅವು ಗೂಡು ಕಟ್ಟಿ ತುಪ್ಪ ಮಾಡಿರುವುದನ್ನು ಕಂಡಿರಲಿಲ್ಲ. ಬಹುಶಃ ಅವುಗಳ ಗೂಡುಗಳು ಪರಿಣತರ ಕಣ್ಣುಗಳಿಗೆ ಮಾತ್ರ ಬೀಳಬಹುದೆಂದು ಊಹಿಸಿದೆ. ಒಮ್ಮೆ ಗದ್ದೆಯಿಂದ ಮನೆಗೆ ಬರುವಾಗ ಪೊದೆಯೊಂದರ ಹಿಂದೆ ಗುಯಿ ಗುಯಿ ಎಂದು ಜೇನುಗಳ ಹಾರಾಟದ ಸದ್ದು ಕೇಳಿತು. ನಾನು ಜೇನು ಗೂಡು ಕಟ್ಟಿರಬಹುದೆಂದು ಊಹಿಸಿ ಪೊದೆಗಳೆಡೆಯಲ್ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆ ಕಡೆಗೆ ಕಳ್ಳನೋಟ ಬೀರಿದೆ. ನನ್ನ ಮುಖ ನಿರಾಶೆಯಿಂದ ಪೆಚ್ಚಾಯಿತು. ಆನಂತರ ನನ್ನ ಮೂರ್ಖತನಕ್ಕೆ ನನಗೇ ನಗು ಬಂತು. ಮಾನವರೋ ಮಂಗನೋ ಆಗ್ತಾನೆ ಪಾಯ್ಕಾನೆ ಮಾಡಿದಂತಿತ್ತು. ನೀಲಿ ಬಣ್ಣದ ಹೊಣ್ಣೊಣಗಳು ಉಜ್ವಲ ಮಣಿಗಳಂತೆ ಹೊಳೆಯುತ್ತಾ ಅದಕ್ಕೆ ಮುತ್ತುತ್ತಿದ್ದವು. ಈ ಮುಖಭಂಗದ ಅನಂತರ ನಾನು ಜೇನುಗೂಡನ್ನು ಹುಡುಕುವ ಹವ್ಯಾಸ ತ್ಯಜಿಸಿದೆ. ಆದರೆ ಪ್ಯಾರನಿಗೆ ಜೇನುಗೂಡನ್ನೆಲ್ಲಾದರೂ ಕಂಡರೆ ನನಗೆ ತಿಳಿಸು ಎಂದು ಹೇಳಿದೆ. ಅದಕ್ಕೆ ಕೂಡಲೇ ಅವನು ಮೂಡುಗೆರೆಯ ತಾಲೂಕಾಫೀಸಿನ ಚಾವಣಿಯಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ. ಅವು ಹೆಜ್ಜೇನಿನ ಹಟ್ಟಿಗಳು. ನಾನು ಅದನ್ನು ನೋಡಿದ್ದೆ. ಅವುಗಳ ಹೆಸರು ಕೇಳಿದರೆ ನನಗೆ ಹೆದರಿಕೆಯಾಗುತ್ತಿತ್ತು. ಆಗೀಗ ಪತ್ರಿಕೆಯಲ್ಲಿ ಅವು ಕಡಿದು ಸತ್ತವರ ಸಮಾಚಾರ ಬರುತ್ತಿತ್ತು. ಪ್ಯಾರನ ಮಾತಿಗೆ ನನಗೆ ಕೋಪ ಬಂತು. ನಿನಗೇನು ತಲೆಗಿಲೆ ಕೆಟ್ಟಿದೆಯೇನೋ? ಹುತ್ತ ಮರದ ಪೊಟರೆಗಳಲ್ಲಿ ಗೂಡು ಕಟ್ಟು, ಸಣ್ಣ ಜೇನು ಕಂಡ್ರೆ ತಿಳಿಸೋ ಎಂದರೆ ಆ ಹೆಜ್ಜೇನಿನ ವಿಷಯ ಎತ್ತುತ್ತೀಯ ಎಂದು ಜೋರು ಮಾಡಿದೆ. ನಮ್ಮ ತಾಲೂಕಿನಲ್ಲಿ ಪ್ಯಾರ ಮೊದಲ ದರ್ಜೆ ಅವಿವೇಕಿ ಎಂಬ ನನ್ನ ಊಹೆ ಅವನ ಮಾತಿನಿಂದ ಇನ್ನೂ ಬಲವಾಯಿತು. ಒಂದು ದಿನ ಮಂದಣ್ಣ ಬೆಳಗಿನ ಹೊತ್ತು ನನ್ನ ಬಳಿಗೆ ಬಂದ. ನಾನು ಏಕೆಂದು ಕುತೂಹಲದಿಂದ ವಿಚಾರಿಸಿದೆ. ಮೂಡಿಗೆರೆಗೆ ಮಿನಿಸ್ಟರ್ ಬರುತ್ತಾರೆಂದು, ಖಾದಿ ಬೋರ್ಡಿನಲ್ಲಿ ಅವರು ಅಧ್ಯಕ್ಷರಾಗಿರುವುದರಿಂದ ಜೇನು ಸೊಸೈಟಿಯ ಬಿ ಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡುತ್ತೇನೆಂದು, ನನ್ನನ್ನು ಅರ್ಜಿ ಬರೆದು ಕೊಡಬೇಕೆಂದು ಕೇಳಿಕೊಂಡು ಒಂದು ಫಾರ್ಮನ್ನು ಬಿಳಿ ಹಾಳೆಯನ್ನು ಕೊಟ್ಟ. ಮೂಡಿಗೆರೆಯಿಂದ ಇಷ್ಟೊಂದು ದೂರ ಯಾಕೆ ಬಂದೆ? ಅಲ್ಲೇ ಅರ್ಜಿ ಬರೆದುಕೊಡುವವರು ಯಾರೂ ಇರಲಿಲ್ವೇ ಎಂದು ಕೇಳಿದೆ. ಅದಕ್ಕೆ ಅವನು, ಕರ್ವಾಲೋ ಅಂತ ಅವರ ಗುರುಗಳೊಬ್ಬರು ಭತ್ತದ ಸಂಶೋಧನಾ ಕೇಂದ್ರದಲ್ಲಿ ಆಫೀಸರ್ ಆಗಿದ್ದರೆಂದು, ಆದರೆ ಅವರ ಮಗಳಿಗೆ ಹಠತ್ತಾಗಿ ಅಸ್ವಸ್ಥತೆ ಉಂಟಾದುದರಿಂದ ಅವರು ಬೊಂಬಾಯಿಗೆ ಹೋಗಬೇಕಾಗಿ ಬಂದಿದೆಂದು ಹೇಳಿದ. ಜೊತೆಗೆ ಅವನ ಊರಿನವನೇ ಒಬ್ಬ ನಾರ್ವೆ ರಾಮಯ್ಯ ಅಂತ ನಮ್ಮ ತೋಟದ ಪಕ್ಕದಲ್ಲಿರುವ ಊರಿನಲ್ಲಿದ್ದಾನೆಂದು, ಅವನ ಮನೆಗೆ ಬಂದಿದ್ದಾತ ಹಾಗೆ ಈ ಕೆಲಸವೂ ಆಯಿತೆಂದು ಇಲ್ಲಿಗೆ ಬಂದೆನೆಂದು ಹೇಳಿದ. ನಾನು ಕರ್ವಾಲೋರನ್ನು ಕಂಡಿರಲಿಲ್ಲ. ಆದರೆ ಅವರು ಬಹಳ ದೊಡ್ಡ ಸಸ್ಯ ವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ ಎಂದು ಎಲ್ಲರೂ ಮಾತನಾಡುತ್ತಿದ್ದರು. ದೊಡ್ಡ ದೊಡ್ಡ ಕಾಫಿ ಪ್ಲಾಂಟರ್ಗಳ ಸಭೆ, ಮದುವೆ ಮುಂತಾದವುಗಳು ನಡೆದಾಗ ತಮ್ಮ ದೊಡ್ಡ ಸ್ಥಿಕೆಯನ್ನು ಸಂಭಾಷಣೆಯಲ್ಲಿ ತೋರಿಸಿಕೊಳ್ಳಲು ಕರ್ವಾಲೋ ತಮಗೆ ಗೊತ್ತು ಎಂದು, ಅಥವಾ ಕರ್ವಾಲೋ ಹಾಗೆ ಹೇಳಿದರು ಹೀಗೆ ಹೇಳಿದರು ಎಂದು ಮಾತನಾಡುತ್ತಿದ್ದರು. ಅಂತೂ ಈ ಎಲ್ಲದರಿಂದ ನಾನು ಕರ್ವಾಲೋ ಎಂದರೆ ಭಾರಿ ದೊಡ್ಡ ಮನುಷ್ಯರೆಂದು ತಿಳಿದಿದ್ದೆ. ಆದರೆ ಮಂದಣ್ಣ ಅವರು ತಮ್ಮ ಗುರುಗಳು ಎಂದಾಗ ನಂಬಲಾಗಲಿಲ್ಲ. ಈ ಮಂಗ ಮಂದಣ್ಣನು ತನ್ನ ಹೆಡ್ಡತನ ಮಂದಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲೋ ಎಂದು ಹೇಳುತ್ತಿದ್ದಾರೆಂದು ತಿಳಿದೆ. ಮಂದಣ್ಣನ ಊರಾದ ನಾರ್ವೆ ನಮ್ಮ ಮನೆಯ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು. ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ. ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಿದ್ದರು. ನಿಮ್ಮೂರಿನ ಕಡೆ ಒಂದು ಸಾರಿ ಬರಬೇಕೆಂದಿದ್ದೀನಿ ಕಣೋ ಮಂದಣ್ಣ ಎಂದೆ. ಅದಕ್ಕೆ ಅವನು, ಯಾಕೆ ಸರ್, ಅಲ್ಲೇನು ನೋಡೋದಿದೆ ಹೇಳಿ, ಬರೀ ಮಳೆ ಕಾಡು ನೆತ್ತರು ಹೀರೋ ಜಿಗಣೆ, ನಮ್ಮ ಬತ್ತಲೂಟಿ ಮಾಡೋ ಕಾಡು ಹಂದಿಗಳು ಎಂದು ನಿರುತ್ಸಾಹದ ಮಾತಾಡಿದ. ಆ ಪರ್ವತ ಶ್ರೇಣಿಗಳು, ಅವುಗಳನ್ನು ಮುಸುಕಿರುವ ಮೋಡಗಳು, ಇವುಗಳಿಂದ ಅಗೋಚರ ವಿಶ್ವವೊಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರ ನಿರ್ಲಕ್ಷ್ಯ ತೋರಿದ. ಅವನ ಅರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದ್ರೆ, ಯಾಕೆ ಸರ್ ನೀವು ಜೇನು ಸಾಕಿಲ್ಲ ಎಂದ. ನಾಯಿ ಕುರಿ ಎಲ್ಲ ಸಾಕಿಯಾಯ್ತು ಮಾರಾಯ, ಇನ್ನು ಅದೊಂದೇ ಬಾಕಿ ಇರೋದು ಎಂದೆ. ಅದಕ್ಕೇನು ಕಟ್ಟಿ ಹಾಕಿ ಮೇವು ಹಾಕಿ ನೋಡಿಕೊಳ್ಳಬೇಕಾಗಿಲ್ಲ ಸರ್, ಸುಮ್ಮನೆ ಪೆಟ್ಟಿಗೆಗೆ ರಾಣಿ ಜೇನು

0: ಕಳಿಸಿದ್ರೆ ಸಾಕು, ಅವುಗಳ ಪಾಡು ಅವೇ ನೋಡಿಕೊಳ್ಳುತ್ತವೆ ಎಂದ. ಬೇಡಪ್ಪ, ಹೆಂಗಸರು ಮಕ್ಕಳು ಓಡಾಡೋ ಜಾಗ, ಇಲ್ಲಿ ಅದನ್ನು ಸಾಕಿದ್ರೆ ಬಹಳ ಕಷ್ಟ ಎಂದೆ. ಮಂದಣ್ಣ ನನ್ನ ಭಯಕ್ಕೆ ನಸು ನಕ್ಕು, ಅವೇನು ಮಾಡ್ತವೆ ಸರ್, ತಿಂಗಳಿಗೊಂದು ಸಾರಿ ಡಬ್ಬಿ ತೆಗೆದು ನೋಡಿಕೊಂಡ್ರೆ ಸಾಕು, ಬೇಕಾದ್ರೆ ನಾನು ಆ ಕೆಲಸ ಮಾಡ್ತೀನಿ, ಬಿಮ್ಯಾನ್ ಕೆಲಸ ಎಂದ್ರೆ ಅದೇ ತಾನೇ ಎಂದ. ನನಗೆ ಇನ್ನೂ ಗಾಬರಿಯಾಯಿತು. ಇವನಿಗೆ ಕೆಲಸ ದೊರೆತರೆ ಅದರಿಂದ ನನಗೆ ಇನ್ನೂ ಹೆಚ್ಚಿನ ತೊಂದರೆ ಕಾದಿದೆ ಎಂದು. ಮರಯ್ಯ, ನೀನ್ ಬೇಕಾದ್ರೆ ಆ ಕೆಲಸ ಮಾಡು, ಆದ್ರೆ ನನಗೆ ಮಾತ್ರ ತೊಂದರೆ ಕೊಡಬೇಡ. ವರ್ಷಕ್ಕೆ ಒಂದು ಟಿನ್ ಜೇನು ತುಪ್ಪ ಕೊಡಿಸಿಬಿಡು, ಇಂಥ 100 ಅರ್ಜಿ ಬೇಕಾದರೂ ಬರೆದು ಕೊಡ್ತೇನೆ. ಅದು ಬಿಟ್ಟು ಇಲ್ಲೇ ಏನಾದರೂ ನಿನ್ನ ಆ ಅನಿಷ್ಟ ಜೇನುಗಳನ್ನು ತಂದು ಬಿಟ್ಟಿಯೋ, ನಿನಗೆ ಕೆಲಸ ಕೊಡದ ಹಾಗೆ ಅರ್ಜಿ ಬರೀತೇನೆ ಎಂದೆ. ನನ್ನ ಜೇನಿನ ಮೇಲಿರುವ ಭಯ ಕೋಪಗಳನ್ನು ನೋಡಿ ಮಂದಣ್ಣನಿಗೆ ಜೋರಾಗಿ ನಗು ಬಂತು. ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ. ಕೆಲಸ ಯಾವುದಾದ್ರೂ ಖಾಲಿ ಇದೆಯಾ ಮಂದಣ್ಣ ಎಂದೆ. ಕೆಲಸ 3 ವರ್ಷದಿಂದ ಖಾಲಿ ಇದೆ ಸರ್, ಯಾರನ್ನು ಅಪಾಯಿಂಟೇ ಮಾಡ್ತಿಲ್ಲ. ಏನೋ ಒಂದು ಕೆಲಸ ಸಿಕ್ಕಿದ್ರೆ ಈ ವರ್ಷ ಮ್ಯಾರೇಜ್ ಆಗ್ಬೇಕೆಂದಿದ್ದೀನಿ. ಹೋ, ಹಾಗಾದ್ರೆ ಸದ್ಯ ನಿನ್ ಮ್ಯಾರೇಜ್ ಪತ್ರಿಕೆಯನ್ನು ಬರೆದುಕೊಳ್ಬೇಕಾಗುತ್ತೆ ಅನ್ನು ಎಂದೆ. ಮಂದಣ್ಣ ಪರಮಾನಂದದಿಂದ ಹಲ್ಕಿರಿಯುತ್ತ, ಏನೋ ತಮ್ಮ ಬಾಯಾಗೆ ಬೆಳಗಿನ ಹೊತ್ತಿನಲ್ಲಿ ಬಂದಿದೆ ಸರ್. ಲಕ್ಷ್ಮಣ ನೋಡಿ, ನನ್ನ ವಯಸ್ಸೇ ಆದರೂ ಅವನು ಒಕ್ಕಲಿಗ ಅಂತ ಬೇಗ ಕೆಲಸ ಸಿಕ್ಕಿ ಮ್ಯಾರೇಜೂ ಆಗಿ ಒಂದು ಮಗುನೂ ಆಯ್ತು ಎಂದ. ಅನಂತರ ಬರ್ತೀನೆಂದು ಹೇಳಿ ಹೋದ. ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಲೇ ಇದ್ದ. ಮಂದಣ್ಣನಿಗೆ ಕೆಲಸ ಸಿಕ್ಕಲಿಲ್ಲ, ಅವನ ಮ್ಯಾರೇಜಿನ ಪ್ರಶ್ನೆ ದೂರವೇ ಉಳಿಯಿತು. ಏಕೆಂದರೆ ಅವನು ಮೂಡಿಗೆರೆಯಲ್ಲಿ ಮಂತ್ರಿವರ್ಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ. ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ. ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸು, ಅದರ ಪಕ್ಕದ ವಿಶಾಲ ಮೈದಾನದಲ್ಲಿ ಮಂತ್ರಿವರ್ಯರ ಭಾಷಣಕ್ಕೆ ಏರ್ಪಾಟಾಗಿತ್ತು. ಆಗಸ್ಟ್ 15ನೇ ತಾರೀಕಿನಂದಾದದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ, ಅನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳು ಕಾರ್ಯಕ್ರಮದ ಪಟ್ಟಿಯಲ್ಲಿದ್ದವು. ನಾನು ಬೆಳಗ್ಗೆ ತೋಟದಲ್ಲಿ ಔಷಧಿ ಸಿಂಪರಣೆ ಮೆಷಿನಿಗೆ ಪೆಟ್ರೋಲ್ ತರಲೆಂದು ಮೂಡಿಗೆರೆಗೆ ಹೋಗಿದ್ದೆ. ಕಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸರ್ ಎಂದಿತು. ದಿಗಿಲು ಬಿದ್ದ ನಾನು ಅವಹಾರಿಯ ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ನೋಡುತ್ತೇನೆ ಮಂದಣ್ಣ, ತಲೆಯ ಮೇಲೊಂದು ಕುಚ್ಚಿನ ಟೋಪಿ ರಾರಾಜಿಸುತ್ತಿತ್ತು. ಏನಯ್ಯ ಇದು ಎಂದೆ. ನಾನು ಸ್ಕೌಟ್ ಆಗಿದ್ದೆ ಸರ್, ಇವತ್ತು ಮಿನಿಸ್ಟ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀವಿ ಎಂದ. ಅವನ ಹಿಂದೆ ಒಂದಿಷ್ಟು ಜನ ಅದೇ ಬಟ್ಟೆ ಹಾಕಿಕೊಂಡು ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡು, ತುತ್ತೂರಿ, ಹಿತ್ತಾಳೆಯ ತಟ್ಟೆಯಂಥದ್ದು ಏನೇನನ್ನು ಹಿಡಿದು ನಿಂತಿದ್ರು. ಎಲ್ಲ ನಮಸ್ಕಾರ ಹೇಳಿ ಮೈದಾನದತ್ತ ಅಭ್ಯಾಸವಿಲ್ಲದ ಬೂಟು ಕಾಲುಗಳನ್ನು ಅಸಡ ಬಸಡ ಬೀಸುತ್ತ ನಡೆದು ಹೋದ್ರು. ಕೊಂಚ ಹೊತ್ತಿನೊಳಗೆ ಬಾವುಟದ ಕಾರೊಂದು ಬರ್ರನೆ ಧೂಳೆಬ್ಬಿಸುತ್ತ ಮೂಡಿಗೆರೆ ಸರ್ಕಾರಿ ಟಿಬಿ ಕಡೆಗೆ ಹೋಯಿತು. ಅದರ ಹಿಂದೆಯೇ ಒಂದು ಪೊಲೀಸ್ ಜೀಪು, ಒಂದು ಮೋಟಾರ್ ಸೈಕಲ್ಲು ಇತ್ಯಾದಿಗಳು, ನಮ್ಮೂರಿನ ದೊಡ್ಡ ಮನುಷ್ಯರ 2-3 ಕಾರುಗಳು ಹೋದವು. ಇನ್ನೇನು ಮಂತ್ರಿಗಳು ಬಂದರಲ್ಲ, ಕಾರ್ಯಕ್ರಮ ನೋಡಿಕೊಂಡೇ ಹೋಗೋಣವೆಂದು ನಿಂತೆ. ಮಂತ್ರಿವರ್ಯರ ಪಾವನ ಪಾದ ಆಗಮಿಸಿದ ಕೂಡಲೇ ಮೂಡಿಗೆರೆಯ ಕಳ್ಳರು, ಪುಡಾರಿಗಳು, ಟಕ್ಕರು ಎಲ್ಲ ಗರಿಗರಿ ಪಂಚೆ ಸುತ್ತಿಕೊಂಡು ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಿಂದ ಓಡಿದಂತೆ ನಡೆಯುತ್ತಾ ಬಂದರು. ಅವರ ಗುಂಪಿನಿಂದ ಸಾಹೇಬ್ರು ಬಹಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದವು. ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ. ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿವಿಯಿಂದ ಮುದುರಿ ಕಟ್ಟಿದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆದೂಗುತ್ತಾ ತಾಲೂಕು ಆಫೀಸಿನ ಎದುರು ಆಗಮಿಸಿದರು. ಕೆಲವರು ಸಾಲಾಗಿ ನಿಂತಿದ್ರು, ಹಲವರು ಕುಳಿತಿದ್ರು. ಯಾರೋ ಧ್ವನಿವರ್ಧಕದಲ್ಲಿ ಏಳಿ ಏಳಿ ಧ್ವಜಾರೋಹಣ ಎಂದು ಕೂಗಿದ್ರು. ಮಂತ್ರಿಗಳು ಯಾಗಪುರೋಹಿತನ ತರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ್ದ ಧ್ವಜವನ್ನೇ ನೋಡುತ್ತಾ ಹಗ್ಗ ಎಳೆದ್ರು. ಧ್ವಜ ಬುಗ್ಗನೆ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹಾರಾಡತೊಡಗಿತು. ಅದರೊಳಗೆ ಇಟ್ಟು ಕಟ್ಟಿದ್ದ ಸಾವಿರಾರು ಗುಲಾಬಿ ಹೂವಿನ ಪಕಳೆಗಳು ಹಾರಿ ತೇಲಿ ಸಭಿಕರ ಮೇಲೆ ಇಳಿದುವು. ಆ ಸಮಯಕ್ಕೆ ಸರಿಯಾಗಿ ಮಂದಣ್ಣನ ಸ್ಕೌಟಿನ ತಂಡ ಪ್ರಯ ಪ್ರಯ ಪ್ರಯ ಎಂದು ತುತ್ತೂರಿ ಊದಿ ಡಮ್ಮರ ಡಮ್ಮರ ಡಮ್ ಡಮ್ಮರ ಡಮ್ಮರ ಡಮ್ ಎಂದು ಬ್ಯಾಂಡ್ ಬಜಾಯಿಸಿತು. ನೋಡುತ್ತೇನೆ ಮಂದಣ್ಣನೇ ಕುತ್ತಿಗೆಗೆ ಬ್ಯಾಂಡು ನೇತಿ ಹಾಕಿಕೊಂಡು 9 ತಿಂಗಳ ಬಸುರಿಯರ ತರ ಹಿಂದಕ್ಕೆ ಓಲಿಕೊಂಡು ಗಿರಿಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡು ಬಜಾಯಿಸ್ತಾ ಇದ್ದಾನೆ. ಬ್ಯಾಂಡಿನ ರುದ್ರನಿನಾದ ಡಮ್ಮರು ಡಮ್ಮರು ಢಮ್ ಎಂದು ಉಕ್ಕಿತೋ ಇಲ್ಲವೋ ತಾಲೂಕಾಫೀಸಿನ ಗೋಡೆಗಳು ಕಿಟಕಿಗಳು ಗರಗರ ಅಲುಗಿದವು. ಸುತ್ತಮುತ್ತಲ ಕಾಡು ಬೆಟ್ಟಗಳಿಂದ ಮಾರ್ಧನಿ ಅನುರಣಿಸಿತು. ಇದ್ದಕ್ಕಿದ್ದಂತೆ ಸ್ಪಂದಿಸಿ ಅನುರಣಿಸುತ್ತಿರುವ ರುಂಧ್ರ ನಿನಾದಕ್ಕೆ ಅಲ್ಲಿದ್ದ ಎರಡು ಹೆಜ್ಜೆಯನುಗೂಡುಗಳು ಕೋಪಗೊಂಡು ಬುಸ್ಸನೆ ಎದ್ದವು. ಗಾಳಿಗೆ ಪಟಪಟ ಬಡಿಯುತ್ತಿದ್ದ ಬಾವುಟಕ್ಕೆ, ಅದನ್ನು ಹಾರಿಸಿ ಹಿಂದಿರುಗುತ್ತಿದ್ದ ಸ್ಥೂಲಕಾಯದ ಮಂತ್ರಿಗಳಿಗೆ, ಪೊಲೀಸರಿಗೆ, ಪುಡಾರಿಗಳಿಗೆ, ಬ್ಯಾಂಡ್ ಬಜಾಯಿಸುತ್ತಿದ್ದ ಮಂದಣ್ಣನಿಗೆ, ಹುಡುಗರಿಗೆ, ಹೆಂಗಸರಿಗೆ, ದಾರಿಹೋಕರಿಗೆ ಒಂದರ ಮೇಲೊಂದರಂತೆ ಬಂದು ಟಪಟಪಟಪಟಪ ಕಚ್ಚತೊಡಗಿತು. ಹೋ ಎಂದು ಕೂಗುತ್ತ ಜನ ಗಾಬರಿಯಿಂದ ಕಂಗಾಲು ಬಿದ್ದು ದಿಕ್ಕಾಪಾಲಾಗಿ ಓಡಿದ್ರು. ಬ್ಯಾಂಡ್ ಹೊತ್ತುಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ದಡದಡ ಉರುಳಾಡಿಕೊಂಡು ಬೀದಿಯಲ್ಲಿ ಸಾಗಿ ಒಂದೆರಡು ಪೋಲಿ ಗೂಳಿಗಳು ಪುಡಾರಿಗಳ ಜೊತೆ ಬಾಲ ಎತ್ತಿಕೊಂಡು ಓಡತೊಡಗಿದವು. ಮಂದಣ್ಣನ ಡ್ರಮ್ ಸದ್ದೇ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ, ಅನಂತರ ನಾನೊಮ್ಮೆ ಕರ್ವಾಲೋರನ್ನು ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೂ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ. ಇದೇನೆಂದು ಎಲ್ಲ ಅತ್ತಿತ್ತ ಓಡುತ್ತಿರಬೇಕಾದರೆ ಪುಂಖಾನುಪುಂಖವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು. ಕೆಲವರಂತೂ ಏನು ಎತ್ತ, ಏನು ಕಾರಣ ಒಂದನ್ನೂ ತಿಳಿಯುವ ಗೋಜಿಗೆ ಹೋಗದೆ ಹೋ ಎಂದು ಅರಚುತ್ತಾ ಗಲ್ಲಿ ಸಂದುಗೊಂದು ಬಿದ್ದು ಓಡಿ ಹೋಗಿದ್ದರು. ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತುಟಿ ಎಲ್ಲ ಊದಿ ಜಾಂಬವಂತನಂತಿದ್ದ ಮೋರೆ ಹನುಮಂತನಂತಾದುದರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡರು. ಪೊಲೀಸರು ಪೇಟ ಬೀಳಿಸಿಕೊಂಡು ತಕತಕ ಕುಣಿಯುತ್ತಾ ಓಡುತ್ತಿದ್ದುದನ್ನು ಪರಮಾನಂದದಿಂದ ನೋಡುತ್ತಿದ್ದ ಆರು ಜನ ಹೈಸ್ಕೂಲ್ ಹುಡುಗರನ್ನು ಮಂತ್ರಿಗಳ ನಿರ್ಗಮನದ ಅನಂತರ ಅರೆಸ್ಟ್ ಮಾಡಿ ಸ್ಟೇಷನ್ನಿಗೆ ಒಯ್ದು ಈ ಕಿಡಿಗೇಡಿಗಳದ್ದೇ ಕುತಂತ್ರ ಎಂದು ಥಳಿಸಿ ಅವರ ಮೇಲೆ ದೊಂಬಿ ಕೇಸು ಹಾಕಿ ಚಿಕ್ಕಮಗಳೂರು ಕೋರ್ಟಿಗೆ ವರ್ಷಾನುಗಟ್ಟಲೆ ಅಲಿಸಿದರು. ಜನಗಳೂ ಸಹ ಅವರ ಮೇಲೆ ಕೊಂಚವೂ ಸಹಾನುಭೂತಿ ತೋರಿಸದೆ ಅವರಿಗೆ ಹಾಗೆ ಆಗಬೇಕು, ಆ ಫಂಕ್ಷನ್ನಿಗೆ ನಾನೂ ಹೋಗಬೇಕಂತಿದ್ದೆ, ಹೋಗಲಿಲ್ಲ ಸದ್ಯ ಎಂದು ಬೈದರು. ಕರ್ವಾಲು ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು. ನನ್ನ ಗದ್ದೆಗೆ ಒಂದು ಬಗೆಯ ಹುಳುವಿನ ಕಾಟ ಆರಂಭವಾಗಿತ್ತು. ಅದು ಕಾಡು ಕಡಿದು ಹೊಸದಾಗಿ ಮಾಡಿಸಿದ ಗದ್ದೆಯಾದ್ದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ. ಮೊದಲನೆಯ ವರುಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಡಿನಂತೆ ಬೆಳೆದು ಹಲವಾರು ಜೊಳ್ಳು ಕಾಳುಗಳನ್ನು ಬಿಟ್ಟಿತ್ತು. ಭತ್ತ ತೂರಿದಾಗ ತೂರಿದ ಭತ್ತವಷ್ಟು ಗಾಳಿಗೆ ಹಾರಿಹೋಗಿ ಕುಯಿಲು ಮಾಡಿಸಿದ ಖರ್ಚು ಕೂಡ ಗಿಟ್ಟಿರಲಿಲ್ಲ. ಈ ವರುಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು. ಜೊತೆಗೆ ಯಾವನೋ ಎರಡು ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ. ಗದ್ದೆ ಹೂಡಲು ನೊಗ ಕತ್ತಿಗೆ ಹಾಕಿದೊಡನೆಯೇ ಗದ್ದೆಯಲ್ಲೇ ಸತ್ತವರಂತೆ ಮಲಗಿಬಿಡುತ್ತಿದ್ದವು. ಹೊಡೆದರೂ ಇಲ್ಲ, ಬಡಿದರೂ ಇಲ್ಲ. ಅವುಗಳ ಬಾಲಗಳನ್ನು ಹಿಡಿದು ತುರುಪಿ ತುರುಪಿ ನನಗೆ ಸಾಕಾಗಿ ಹೋಯಿತು. ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನೂ ಮಾಡತೊಡಗಿದವು. ಈ ಗಂಡಾಂತರಗಳನ್ನೆಲ್ಲ ಹೇಗೆ ಹೇಗೋ ನಾಟಿ ಮುಗಿಸಿದ್ದ ನನಗೆ ಈಗ ಯಾವುದೋ ಅದೃಶ್ಯ ಹುಳುಗಳ ಕಾಟ ಎದುರಾಗಿತ್ತು. ಹುಳುಗಳು ಪತ್ತೇ ಇರುತ್ತಿರಲಿಲ್ಲ, ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದವು. ಯಾವುದೇ ಔಷಧಿ ಹೊಡೆದರೂ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡುಬರಲೇ ಇಲ್ಲ. ಎಲ್ಲರೂ ಇದು ದಯ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ರು. ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲೋರನ್ನು ಒಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ. ಅವರ ರಿಸರ್ಚ್ ಸ್ಟೇಷನ್ಗೆ ಒಮ್ಮೆ ಹೋದೆ. ಒಳಗೆ ಎಂತೆಂಥದ್ದೋ ನೂರೆಂಟು ಉಪಕರಣಗಳು, ಟೆಸ್ಟ್ ಟ್ಯೂಬ್ಗಳು, ಫ್ಲಾಸ್ಕುಗಳು ಮುಂತಾದವುಗಳ ನಡುವೆ ಒಬ್ಬ ಸಿಗರೇಟ್ ಸೇದುತ್ತಾ ದಪ್ಪಗಾಜಿನ ಕನ್ನಡಕದ ಗೂಬೆ ಮೋರೆಯಾತ ಕೆಲಸ ಮಾಡುತ್ತಿದ್ದ. ಕರ್ವಾಲೋ ಎಲ್ಲಿದ್ದಾರೋ ಎಂದು ಕೇಳಿದೆ. ಅವನು ಮಾತನಾಡದೆ ಒಂದು ಬಾಗಿಲತ್ತ ಕೈ ಮಾಡಿ ಆಶ್ಚರ್ಯದಿಂದ ನನ್ನನ್ನು ನೋಡಿದ. ನಾನು ಅವನು ತೋರಿದ ಬಾಗಿಲತ್ತ ಹೋಗಿ ತಟ್ಟಿದೆ. ಪಕ್ಕ ಪ್ರೊಫೆಸರ್ ಕರ್ವಾಲೋ ಎಂದು ಒಂದು ಬೋರ್ಡ್ ಇತ್ತು. ಒಂದು ಸಣ್ಣ ದನಿ ಒಳಗಿನಿಂದ ಕಮ್ ಇನ್ ಎಂದಿತು. ಬಾಗಿಲನ್ನು ದೂಡಿ ಒಳಗೆ ಹೋದೆ. ಪ್ರೊಫೆಸರ್ ಕರ್ವಾಲೋ ಫೈಲುಗಳನ್ನು ಇಟ್ಟುಕೊಂಡು ಏನನ್ನೋ ನೋಟ್ ಮಾಡಿಕೊಳ್ಳುತ್ತಾ ಇದ್ರು. ಎದುರಿಗೆ ಎರಡು ಐಪೀಸ್ ಇರುವ ಒಂದು ಮೈಕ್ರೋಸ್ಕೋಪ್ ಇತ್ತು. ನನ್ನನ್ನು ನೋಡಿ ಕುರ್ಚಿ ತೋರಿಸಿ ಎಸ್ ಎಂದರು. ನಾನು ಮಾತು ಆರಂಭಿಸಬಹುದೆಂದು ತಿಳಿದು ನನ್ನ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ವಿವರಿಸಿದೆನು. ಅವರು ಎಲ್ಲವನ್ನೂ ತೀರ ಸಮಾಧಾನದಿಂದ ಕೇಳಿ, ನಾನು ನೋಡಿ ಅನಂತರ ನಿರ್ಣಯ ಹೇಳ್ತೇನೆ, ನೀವು ಇನ್ನೊಮ್ಮೆ ಬರುವಾಗ ಹುಳುಗಳನ್ನು ತನ್ನಿ, ಸದ್ಯಕ್ಕೆ ನೀವು ಇಷ್ಟು ಮಾಡಿ, ಗದ್ದೆ ನೀರನ್ನು ಸಂಪೂರ್ಣ ತೆಗೆಯಿರಿ, ಆ ಹುಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರುತ್ತದೆ, ಆದ್ದರಿಂದ ನಿಮ್ಮ ಔಷಧಿ ಅದನ್ನು ತಲುಪಿಯೇ ಇಲ್ಲ. ನಿಮ್ಮ ವಿವರಣೆ ನೋಡಿದರೆ ಅವು ಆರ್ಮಿ ವರ್ಮ್ ಇರಬೇಕು ಎಂದರು. ಅರೆ ಬೆಳ್ಳಗಾಗಿದ್ದ ಗಡ್ಡ ಮೀಸೆ, ಹದ್ದಿನ ಕೊಕ್ಕಿನಂಥ ಮೂಗು, ತೀರಾ ಗಂಭೀರವಾದ ಕಣ್ಣುಗಳು ಮುಂತಾದವುಗಳಿಂದ ಕರ್ವಾಲೋ ಬಹಳ ಗಂಭೀರವಾಗಿ ಕಾಣ್ತಾ ಇದ್ರು. ಸುಮಾರು 50 ವರ್ಷದವರಿರಬಹುದು. ಮಂಗಳೂರು ಕಡೆಯ ಕೃಷ್ಣನರಂತೆ ಕಂಡ್ರು. ಕನ್ನಡವನ್ನು ಅವರಂತೆ ಬಹಳ ಗ್ರಾಂತಿಕವಾಗಿ ಆಡ್ತಾ ಇದ್ರು. ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆಯೂ ನನಗೆ ಕಾಣಲಿಲ್ಲ. ಡೋಂಗಿ ಹೊಡೆದಿದ್ದಾನೆಂದುಕೊಂಡೆ. ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಹರಟುತ್ತಾ ಕೂರಲು ಮನಸ್ಸಾಗಲಿಲ್ಲ. ಆದ್ದರಿಂದ ಬರ್ತೀನಿ ಸರ್, ನಿಮಗೆ ತೊಂದರೆ ಕೊಟ್ಟನೇನು ಎಂದು ಎದ್ದೆ. ಮಿಸ್ಟರ್ ಎಂದು ನನ್ನನ್ನು ತಡೆದು, ಮೈ ಡಿಯರ್ ಯಂಗ್ ಮ್ಯಾನ್, ಈ ಮಾತನ್ನು ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೇನೆ. ನನ್ನ ಕೆಲಸ ಇಲ್ಲಿ ನಿಮ್ಮಂಥವರ ತೊಂದರೆ ತಾಪತ್ರಯಗಳನ್ನು ನೋಡಿಕೊಳ್ಳೋದು, ಕೈಲಾದ ಸಹಾಯ ಮಾಡೋದು. ಆದ್ದರಿಂದ ನನಗೆ ತೊಂದರೆ ಕೊಡುವುದು ನಿಮ್ಮ ಹಕ್ಕು ಎಂದು. ಬೇರಾರ ಬಾಯಲ್ಲಿಯಾದರೂ ಕೇವಲ ಅಧಿಕಾರಶಾಹಿಯ ಬೊಗಳೆಯಾಗಬಹುದಾದ ಈ ಉಕ್ತಿಗಳು ಕರ್ವಾಲೋ ಅವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು. ನಾನು ಬಾಗಿಲನ್ನು ತಳ್ಳಿಕೊಂಡು ಹೊರಬಂದೆ. ಆ ಹುಳುಗಳೆಲ್ಲ ಕರ್ವಾಲೋ ಊಹಿಸಿದಂತೆಯೇ ವರ್ತಿಸುತ್ತಿದ್ದವು. ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೆ ಡಜನ್ ಗಟ್ಟಲೆ ಕುಳಿತಿದ್ದವು. ನೀರು ಖಾಲಿ ಮಾಡುತ್ತಿದ್ದಂತೆ ಗದ್ದೆ ನೆಲದ ಮೇಲೆ ತೆವಳಾಡಲಾರಂಭಿಸಿದ ಅವುಗಳನ್ನು ಹಕ್ಕಿ, ಕಪ್ಪೆ, ಇರುವೆ ಮುಂತಾದವು ಹಿಡಿದು ಹಬ್ಬ ಮಾಡಿದವು. ಆನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದೆವು. ಆದರೆ ನನ್ನ ಗದ್ದೆಯನ್ನು ಆಗಲೇ ಅವು ಅರ್ಧಕ್ಕರ್ಧ ತಿಂದು ಹಾಕಿದ್ದವು. ಕರ್ವಾಲೋರಿಗೆ ನಾನು ಹುಳುಗಳನ್ನು ಒಯ್ದುಕೊಟ್ಟಾಗ ಅವರ ಊಹೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯಿತು. ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂದಿರುಗುತ್ತಿದ್ದಾಗ ಪದೇ ಪದೇ ಬರುತ್ತಾ ಇರುವಂತೆಯೂ, ಈವರೆಗೆ ಅವರ ರಿಸರ್ಚ್ ಸೆಂಟರಿಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಹೇಳಿದರು. ನಾನು ಆಶ್ಚರ್ಯಚಕಿತನಾದೆ. ಏಕೆಂದರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕರ್ವಾಲೋ ಎಂಬ ವ್ಯಕ್ತಿ ಇವರೇನು ಎಂದು ಅನುಮಾನವಾಯಿತು. ಯಾಕೆ ಸರ್, ಲಕ್ಷ್ಮಣಗೌಡರು, ಕರಿಗೌಡರು, ಚಂದ್ರೇಗೌಡರು ಎಲ್ಲ ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ ಎಂದೆ. ಕರ್ವಾಲೋರ ಆತ್ಮೀಯತೆಯಿಂದ ನನಗೆ ಕೊಂಚ ಸಲುಗೆ ಬಂದಿತ್ತು. ಕರ್ವಾಲೋ, ಆಹಾ ಹೌದು, ಆದರೆ ಅವರು ಯಾರೂ ನನಗೆ ಗೊತ್ತೇ ಇಲ್ಲ ನೋಡಿ. ಯಾವುದೋ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿರ್ತಾರೆ, ನನಗೆ ಮರೆತೇ ಹೋಗಿರುತ್ತೆ. ನನಗೂ ಅವರಿಗೂ ಒಂದು ಸಮಾನ ಮಾಧ್ಯಮ ಇಲ್ಲೇ ಇಲ್ಲ. ಈ ಊರಿಗೆ ಗೆಜೆಟೆಡ್ ಆಫೀಸರ್ ಅಂದರೆ ನಾನೊಬ್ಬನೇ ನೋಡಿ. ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆಯನ್ನೆಲ್ಲ ನನ್ನ ತಲೆಗೆ ಕಟ್ಟಿಬಿಡ್ತಾರೆ. ಮೊನ್ನೆ ಆಗಸ್ಟ್ 15ಕ್ಕೆ ಮಂತ್ರಿಗಳ ಭಾಷಣ ಇತ್ತು, ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ದರು. ನನ್ನಂಥ ವಿಜ್ಞಾನಿಗೆ ಏನು ತಾನೇ ಭಾಷಣ ಮಾಡೋದಿರುತ್ತೆ ಹೇಳಿ ಎಂದರು. ನಾನು ಚಕಿತನಾಗಿ ಹೌದಾ ಸರ್ ಎಂದೆ. ಎಸ್ ಎಸ್, ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ದರಿಂದ ನಾನು ಬೊಂಬೈಗೆ ಹೋಗಬೇಕಾಯಿತು ಎಂದರು. ನೀವು ಬೊಂಬೈಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಸರ್ ಎಂದು ಜೇನುಗಳು ಯಾವ ಪ್ರಚೋದನೆಯೂ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಬರಕಾಸ್ತಾದದ್ದನ್ನು ಹೇಳಿದೆ. ಪುಡಾರಿಗಳೆಲ್ಲ ಕಚ್ಚಿ ಕಿತ್ತುಕೊಂಡು ಓಡಿದ್ದನ್ನು ಕೇಳಿ ಚೆನ್ನಾಗಿ ನಕ್ಕರು. ಮಂದಣ್ಣ ಬ್ಯಾಂಡ್ ಉರುಳಿಸಿಕೊಂಡು ಬಿದ್ದದ್ದನ್ನು ಹೇಳಿದೆ. ಸ್ಕೌಂಡ್ರಲ್, ಆ ಕೆಲಸ ಬೇರೆ ಮಾಡ್ತಾನೋ ಅವನು ಎಂದರು. ಮಂದಣ್ಣ ನಿಮಗೆ ಗೊತ್ತೋ ಸರ್ ಎಂದು ಕೇಳಿದೆ. ಓ ಎಸ್, ನನಗೆ ಚೆನ್ನಾಗಿ ಗೊತ್ತು. ಅವನೊಬ್ಬ ವಂಡರ್ಫುಲ್ ಫೆಲೋ, ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅವನು ಎಂದರು. ಎಲ್ಲ ಲೌಡಿ ಮಗನೇ, ಈ ವಿಜ್ಞಾನಿ ಪ್ರೊಫೆಸರ್ ಹತ್ರ ಏನು ಶಿಷ್ಯವೃತ್ತಿ ಮಾಡ್ತಾನಪ್ಪ ಇವನು, ಇವರು ನೋಡಿದರೆ ಈ ಊರಿನ ದೊಡ್ಡ ಮನುಷ್ಯರೊಬ್ಬರೂ ಗೊತ್ತಿಲ್ಲ ಅಂತಾರೆ ಎಂದು ಒಳಗೆ ಅಂದುಕೊಂಡೆ. ಕರ್ವಾಲು ಹೇಳಿದರು, ಜೇನುಗಳು ಮಂದಣ್ಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು. ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ. ದಕ್ಷಿಣಾಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತವೆ. ಮೌಮೌಬಿ ಎಂದು ಅದರ ಹೆಸರು. ಅಂತೂ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ವಲ್ಲ ಎಂದು ಸಮಾಧಾನ ಸೂಚಿಸಿದರು. ನಾನು ಬರ್ತೀನಿ ಸರ್ ಎಂದು ಹೇಳಿ ಹೊರಟೆ. ನಾನು ಮಂದಣ್ಣನ ಡ್ರಮ್ ಘಟನೆಯ ನಂತರ ಸುಮಾರು ದಿನ ಅವನನ್ನು ನೋಡಲೇ ಇಲ್ಲ. ಕರ್ವಾಲೋ ಮಾತ್ರ ತಮ್ಮ ಸಂಶೋಧನಾ ಕೇಂದ್ರದ ಹೊರಗೆ ಹಲೋ ಎಂದು ಕೈಬೀಸುತ್ತಾ ಆಗೀಗ ಕಾಣಸಿಗುತ್ತಿದ್ದರು. ಹೀಗಿರಬೇಕಾದ್ರೆ ಒಮ್ಮೊಮ್ಮೆ ಹಠತ್ತಾಗಿ ಮಂದಣ್ಣನನ್ನು ಸಂಧಿಸುವ ಯೋಗ ಒದಗಿ ಬಂತು. ಪ್ಯಾರಾ ಒಂದು ದಿನ ಅಕ್ಕಿ ಹಿಟ್ಟು ಮಾಡಿಸಿಕೊಂಡು ಬರಲು ನಮ್ಮೂರಿನಿಂದ 5-6 ಮೈಲಿ ದೂರದಲ್ಲಿದ್ದ ನಾಗನಹಳ್ಳಿಗೆ ಹೋಗಿದ್ದ. ಹಿಟ್ಟು ಮಾಡಿಸಿಕೊಂಡು ನಾಗನಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯುತ್ತಾ ಮಂದಣ್ಣ ನಿಂತಿದ್ದಂತೆ. ನಮ್ಮ ಮನೆಗೆ ಬಂದಿದ್ದಾಗ ಪ್ಯಾರ ನಮ್ಮ ಮನೆಗೆಲಸ ಮಾಡುತ್ತಿರುವುದನ್ನು ತಿಳಿದಿದ್ದ. ಆದ್ದರಿಂದ ಪ್ಯಾರನನ್ನು ಮಾತನಾಡಿಸಿದಂತೆ. ಕೊಂಚ ಮಾತಾಡಿದ ನಂತರ ಪ್ಯಾರನನ್ನು ಒಂದು ಪಕ್ಕಕ್ಕೆ ಕರೆದು, ಏನೋ ನಿಮ್ಮ ಸಾವುಕಾರರು ಎನ್ವಿ ತಗೊಂತಾರೇನೋ ಎಂದು ಪಿಸು ಮಾತಿನಲ್ಲಿ ಕೇಳಿದನಂತೆ. ಅವನು ಪಕ್ಕಕ್ಕೆ ಗುಟ್ಟಾಗಿ ಹೇಳಿದ ಥರದಲ್ಲಿ, ಎನ್ವಿ ಎಂದರೆ ಯಾವುದೋ ಮಾದಕ ಪಾನೀಯವಿರಬೇಕೆಂದು ತಿಳಿದ ಪ್ಯಾರ, ಛೇಛೆ ಅವರಿಗೆ ಅಂಥದ್ದೆಲ್ಲ ಅಭ್ಯಾಸ ಇಲ್ಲ ಎಂದಂತೆ. ಹಂಗಾರೆ ನಿಮ್ಮ ಸಾವುಕಾರರು ಯಾವ ಜಾತಿನೋ ಎಂದಂತೆ. ಪ್ಯಾರ, ಗೌಡ್ರು ಎಂದ. ಲಿಂಗಾಯತ ಗೌಡ್ರ? ಇಲ್ಲಪ್ಪ, ಒಕ್ಕಲಿಗರು. ಹಂಗಾರೆ ಮಾಂಸ ತಿನ್ನಬೇಕಲ್ಲ? ಓ, ಅದು ತಿಂತಾರೆ ಎಂದು ಪ್ಯಾರ ಹೇಳಿದನಂತೆ. ಹಂಗಾರೆ ಪಿಗ್ ಮಟನ್ ಸ್ವಲ್ಪ ನಾಳೆ ತಂದು ಕೊಡ್ಲೇನೋ ಎಂದು ಕೇಳಿದ್ದಕ್ಕೆ ಪ್ಯಾರ, ಓ ಆಗಲಿ ಎಂದನಂತೆ. ಪ್ಯಾರ ನಡೆದುದನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ಹೇಳಿದ. ಲೋ ಪ್ಯಾರ, ಪಿಗ್ ಮಟನ್ ಅಂದ್ರೇನು ಗೊತ್ತೇನೋ ಎಂದೆ. ಮಟನ್ ಅಂದರೆ ಮಾಂಸ ಅಲ್ವೇನ್ ಸ್ವಾಮಿ? ನಮ್ಮ ಭಾವ ಮೂಡಿಗೆರೆಯಲ್ಲಿ ಮಟನ್ ಸ್ಟಾಲ್ ಇಟ್ಟಿದ್ದಾನೆ ಎಂದ. ಮಂದಣ್ಣ ಹಂದಿ ಮಾಂಸಕ್ಕೆ ಪಿಗ್ ಮಟನ್ ಅಂದಿದ್ದಾನೆ ಕಣೋ. ನಿನ್ನ ಮನೆ ಹಾಳಾಗ, ಅವನ ಇಂಗ್ಲೀಷಿಗೆ ಬೆಂಕಿ ಹಾಕ. ಸಾಬನ್ ಬಾಯಿಗೆ ಹಂದಿ ಮಾಂಸ ಹಾಕಿ ಜಾತಿ ಕೆಡಿಸಿದ್ರಂತ ಜಗಳ ತೆಗ್ದೀಯಾ? ಈಗಲೇ ಹೇಳಿದ್ದೀನಿ ಎಂದೆ. ಅಯ್ಯಯ್ಯೋ, ಸುವರ್ ಮಾಂಸವೇನೋ ಸ್ವಾಮಿ. ಮಂದಣ್ಣ ನನ್ನ ದೂರ ಕರ್ಕೊಂಡೋಗಿ ಕಿವಿಲಿ ಗುಟ್ಟಿನಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದ್ದು ಒಳ್ಳೆಯದೇ ಆಯಿತು. ಯಾಕೋ ಹಲ್ಕ, ಹಾಗಾದ್ರೆ ತಿಂತೀಯೇನೋ? ನಿಮ್ಮ ಅಪ್ಪಮ್ಮನಿಗೆ ಗೊತ್ತಾಗಿ ಗಲಾಟೆ ಮಾಡಿದರೆ ಏನ್ಗತಿ? ತಿನ್ನೋದು ಬಿಡೋದು ಬೇರೆ ವಿಚಾರ ಸ್ವಾಮಿ. ಇದನ್ನು ತಿಂದೋರಿಗೆ ನಮ್ಮ ಜಾತಿ ಮಸಣದಲ್ಲಿ ಹೆಣ ಹುಳೋದಕ್ಕೆ ಕೂಡ ಜಾಗ ಕೊಡೋದಿಲ್ಲ. ಮಸೀದಿಯಲ್ಲೊಂದು ಪೆಟ್ಗೆ ಇರುತ್ತೆ ಹೆಣ ತಗೊಂಡೋಗೋದಕ್ಕೆ, ಅದನ್ನೂ ಕೊಡಲ್ಲ. ಭಾಳ ತಕರಾರು ಮಾಡ್ತಾರೆ. ಅದನ್ನು ಯಾಕೆ ನಿಮ್ಮ ಜಾತಿಯಲ್ಲಿ ತಿನ್ನಲ್ವೋ ಎಂದೆ. ಅದು ಅಲ್ಲಾ ಕೈಲಿ ಬಿಸ್ಮಿಲ್ಲಾ ಮಾಡಿಸ್ಕೊಳ್ಳಲಿಲ್ವಂತೆ, ಮಿಕ್ಕೋವೆಲ್ಲ ಮಾಡಿಸಿಕೊಂಡವಂತೆ. ಸುವರ್ ಅಲ್ಲಾಗೆ ಉಲ್ಟ ಹೊಡೆದಿದ್ರಿಂದ ಅದನ್ನು ತಿನ್ನಕೂಡ್ದು ಅಂತ ಕಟ್ ಮಾಡವ್ರೆ. ಅವನ ದಾಟಿಯಲ್ಲಿ ಅವನು ತಿನ್ನೋದು ಪಬ್ಲಿಕ್ ಆಗಕೂಡದು ಅಂತ ಅಭಿಪ್ರಾಯವಿದ್ದಂತಿತ್ತು. ಮಾರನೇ ದಿನ ಮಂದಣ್ಣ ಒಂದು ಚೀಲದಲ್ಲಿ ಪಿಗ್ ಮಟನ್ ಹೊತ್ತುಕೊಂಡು ಬಂದ. ಚೀಲದಿಂದ ಕೆಂಬಣ್ಣದ ನೀರು ಇಳಿಯುತ್ತಿತ್ತು. ನಾನು ಕೊಂಚ ಜಿಗುಪ್ಸೆಯಿಂದ ಅವನ ಚೀಲದ ಕಡೆಗೆ ನೋಡಿದೆ. ನನ್ನ ನೋಟದ ಇಂಗಿತವನ್ನು ಅರಿತವನಂತೆ ಮಂದಣ್ಣ, ಏನು ಹೆದರ್ಕೋಬೇಡಿ ಸರ್, ಭಾಳ ಒಳ್ಳೆ ಹಂದಿ, ಬರೀ ಚರ್ಬಿನೇ ಒಂದು ಗೇಣು ದಪ್ಪ ಇದೆ, ಒಳ್ಳೆ ಕೊಬ್ಬರಿ ಹಂಗಿದೆ, ಶಾಖ ತಾಗಿಸದೆ ತಿನ್ಬೋದು ಎಂದು ಲಾಲಾಜಲ ಸಮ್ಮಿಶ್ರಿತ ಬಾಯಲ್ಲಿ ಅವನು ಹೊಗಳತೊಡಗಿದ. ಒಳ್ಳೇದು ಕಣೋ, ಆದರೆ ಯಾರಿಗೂ ಹಂದಿ ಮಾಂಸ ತಂದುಕೊಟ್ಟೆ ಅಂತ ಹೇಳಬೇಡ ಕಣೋ ಎಂದೆ. ಅವನು ಆಶ್ಚರ್ಯದಿಂದ, ಯಾಕೆ ಸರ್ ಎಂದು ಕೇಳಿದ. ನಾನು ಹಂದಿ ಮಾಂಸದ ಬಗ್ಗೆ ಉಂಟಾಗಿರುವ ಕೆಲವು ತೊಡಕುಗಳನ್ನು ವಿವರಿಸಿ ಪ್ಯಾರನಿಗೆ ಅವನ ಮರಣಾನಂತರ ತೊಂದರೆಯಾಗಬಹುದೆಂದು ಹೇಳಿದೆ. ನಿನ್ನ ಕೆಲಸದ ವಿಷಯ ಏನಾಯ್ತಪ್ಪ ಎಂದು ಕೇಳಿದ್ದಕ್ಕೆ, ಎಲ್ಲಿ ಕೆಲಸ ಸರ್, ಅವತ್ತು ಜೇನು ಕೈಲಿ ಹೊಡಿಸಿಕೊಂಡ ಮೇಲೆ ಮಿನಿಸ್ಟ್ರಿಗೆ ಟಿಬಿಲಿ ವಾಂತಿ ಭೇದಿ ಶುರುವಾಯ್ತಂತೆ. ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಔಷಧಿ ಕೊಡಿಸೋಕಂತ ಕೂಡಲೇ ಅವರನ್ನು ತಗೊಂಡು ಹೋದ್ರಂತೆ. ನಾನು ಬ್ಯಾಂಡ್ ಹೊತ್ಕೊಂಡು ಓಡೋಗ್ತಾ ಬಿದ್ದು ಕಾಲು ಉಗುರು ಕಿತ್ತು, ಬ್ಯಾಡ ಪಚ್ಚಿತಿ ಎಂದ. ಅಲ್ಲೋ, ನಿನ್ನ ಬ್ಯಾಂಡ್ನ ಶಬ್ದಕ್ಕೆ ಜೇನುಗಳು ಹಾಗೆ ರೇಗಿದ್ದಂತೆ ಕಣೋ ಎಂದೆ. ಅದು ಹೇಗೆ ಸರ್, ಈ ಕಳ್ಮುಂಡೆ ಮಕ್ಕಳು ಸ್ಕೂಲ್ ಹುಡುಗರದೇ ಈ ಕಿತಾಪತಿ, ಅವರೇ ಯಾರೋ ಕಲ್ಲು ಹೊಡೆದಿದ್ದಾರೆ. ಜೇನು ಕಾಟ ಮುಗಿದ ಮೇಲೆ ಪೊಲೀಸವ್ರನ್ನ ಕಾಟ ಶುರುವಾಗಿತ್ತು, ಸಿಕ್ಕವರನ್ನೆಲ್ಲ ಟೇಷನ್ಗೆ ಎಳ್ಕೊಂಡು ಹೋದ್ರಂತೆ ಎಂದ. ಇಲ್ಲ ಕಣೋ, ಕರವಾಲೋ ಸಾಹೇಬ್ರೆ ಹೇಳಿದರು ನಿನ್ನ ಬ್ಯಾಂಡಿನ ಗಲಾಟೆಯಿಂದಾನೆ ಅಂತ ಎಂದೆ. ಅಲ್ಲ, ಬ್ಯಾಂಡ್ ಹೊಡೆದ್ರೆ ಅದಕ್ಕೇನಂತೀನಿ ಎಂದು ಯೋಚಿಸಿದ. ಸದ್ಯ ಆ ಪೊಲೀಸವ್ರಿಗೆ ಗೊತ್ತಾಗಲಿಲ್ಲ, ಇಲ್ದಿದ್ರೆ ನನ್ನ ಮಕ್ಕಳಿ ಮೇಲೆ ಬ್ಯಾಂಡ್ ಬಜಾಯಿಸ್ತಾ ಇದ್ರು ಎಂದು ಸಮಾಧಾನ ತಾಳಿದ. ಮಂದಣ್ಣ ಹಣ ತೆಗೆದುಕೊಂಡು ಹೋದ. ಅವನು ಹೋದ ಮೇಲೆ ನನಗೆ ಏನೋ ಹೊಳೆದಂತಾಯಿತು ಮನಸ್ಸಿನಲ್ಲಿ. ಬಹುಶಃ ಪಿಗ್ಮಟನ್ ದೆಸೆಯಿಂದಲೇ ಇವನು ಕರ್ವಾಲೋರಿಗೆ ಆಪ್ತನಾಗಿರಬಹುದೆಂದು ಊಹಿಸಿದೆ. ಏಕೆಂದರೆ ಈ ಗುಲ್ಡು ಮಂದಣ್ಣನಿಗೂ ಆ ವಿಜ್ಞಾನಿಗೂ ಬೇರೆ ಯಾವುದೇ ರೀತಿಯ ಸಮಾನ ಮಾಧ್ಯಮ ನನಗೆ ಹೊಳೆಯಲಿಲ್ಲ. ಆದರೆ ನನ್ನ ಊಹೆ ಸುಳ್ಳಾಗಿತ್ತು. ಏಕೆಂದರೆ ಒಂದು ವಾರದ ತರುವಾಯ ಕರ್ವಾಲೋರನ್ನು ನೋಡಲು ಹೋಗಿದ್ದೆ. ಕರ್ವಾಲು ಇರಲಿಲ್ಲ. ಕರ್ವಾಲು ಸಹಾಯಕ ಗೂಬೆ ಮೋರೆಯ ದಪ್ಪಗಾಜಿನ ಕನ್ನಡಕದ ನಾಗರಾಜ ಅವರು ಒಂದು ವಾರ ಕಾಲ ರಜೆ ಹಾಕಿ ಮಂದಣ್ಣನ ಜೊತೆ ಎತ್ತಲೋ ಹೋದರೆಂದು ಹೇಳಿದ. ನನಗೆ ಆಶ್ಚರ್ಯವಾಯಿತು. ಮಂದಣ್ಣನ ಜೊತೆ ಎಲ್ಲಿಗೆ ಹೋದರು ಕರ್ವಾಲು ಎಂದು ಯೋಚಿಸಿದೆ. ಎಲ್ಲಿಗೆ ಹೋಗಿದ್ದಾರೆಂದು ಕೇಳಿದೆ. ಎಲ್ಲಿಗೂ ಗೊತ್ತಿಲ್ಲವೆಂದು ನಾಗರಾಜ ಹೇಳಿದ. ಅವನ ಅಸಡ್ಡೆ ಗಮನಿಸುವಷ್ಟು ಎದ್ದು ಕಾಣುತ್ತಿತ್ತು.
1: ಮಳೆಗಾಲ ಮುಗಿಯುತ್ತಾ ಬಂದಿತ್ತು. ಬೆಳಗ್ಗೆಯೆಲ್ಲ ಜಳಜಳ ಬಿಸಿಲು, ರಾತ್ರಿ ಮಾತ್ರ ಆಗೀಗ ಮಳೆ ಬರ್ತಾ ಇತ್ತು. ನಾನು ನನ್ನ ತೋಟವನ್ನು ಮಾರಿ ಬೇರೇನಾದರೂ ಮಾಡಬೇಕೆಂದು ನಿರ್ಧರಿಸಿದ್ದೆ. ಮೊದಲನೆಯದಾಗಿ, ವ್ಯವಸಾಯದಿಂದ ಲಾಭ ಬರುವುದೆಂಬ ನಂಬಿಕೆ ನನ್ನೊಳಗೆ ನಶಿಸತೊಡಗಿತ್ತು. ಲಾಭ ಮಾಡುವುದಿರಲಿ, ಬ್ಯಾಂಕಿನಲ್ಲಿ ಮಾಡಿದ ಸಾಲದ ಬಡ್ಡಿ ಕಟ್ಟುತ್ತಾ ಹೆಚ್ಚು ಕಡಿಮೆ ಅಧಿಕಾರಶಾಹಿಯ ಜೀತದಾಳಾಗಿ ನಾನು ನನ್ನಂಥ ಅನೇಕ ರೈತರು ಪರಿವರ್ತಿತರಾಗಿದ್ದರು. ಹಾಕಿದ ಲೆಕ್ಕಾಚಾರವೊಂದು ಗುರಿ ತಲುಪುತ್ತಲೇ ಇರಲಿಲ್ಲ. ಅಕಸ್ಮಾತ್ ಕೊಂಚ ಕರಾರುವಕ್ಕಾಗಿ ಬೆಳೆ ಬಂದರೂ ಆ ವೇಳೆಗಾಗಲೇ ಹಣದುಬ್ಬರ, ಏರಿದ ಸಾಮಾನಿನ ಬೆಲೆಗಳು, ವಿಷದಂತೆ ಏರುತ್ತಿದ್ದ ಬ್ಯಾಂಕ್ ಬಡ್ಡಿದರ ಅದನ್ನು ಕಬಳಿಸಿ ಬಿಡುತ್ತಿದ್ದವು. ಹೀಗಾಗಿ ಸದಾ ಮುಂದೆ ಸಿಕ್ಕುವ ಲಾಭದ ಮರೀಚಿಕೆಯ ಹಿಂದೆ ಆರ್ಥಿಕ ಬಿಕ್ಕಟ್ಟಿನ ಮರಳುಗಾಡಿನಲ್ಲಿ ಸಾಗುತ್ತಿದ್ದೆ. ಇದರೊಡನೆಯೇ ಕಾಡಿನ ಮೌನ, ಏಕಾಂತ, ಗ್ರಾಮ ಜೀವನದ ಕಾರ್ಪಣ್ಯಗಳು, ಪೇಟೆಯ ಗಲೀಜು, ಹೊಗೆ, ಜನಜಂಗುಳಿಗಳಂತೆಯೇ ಏಕತಾನವಾಗಿ ಬೇಸರ ತರತೊಡಗಿದ್ದವು. ಕಾಡು ಮೊದಲಿನಂತೆ ಗೋಪ್ಯ, ಕುತೂಹಲ, ರಹಸ್ಯಗಳನ್ನು ಕೆರಳಿಸದೆ ಜಡವಸ್ತುವಿನಂತೆ ಕಾಣತೊಡಗಿತು. ನನ್ನೊಳಗೆ ನಾನು ಮುಳುಗಿ ಹೋದೆ, ಅಂತರ್ಮುಖಿಯಾಗತೊಡಗಿದೆ. ಎಂದರೆ ತತ್ವಚಿಂತನೆ ಮಾಡುತ್ತಿದ್ದೇನೆಂದೂ ಅಲ್ಲ, ಸದಾ ಲೆಕ್ಕಾಚಾರ, ಗುಣಾಕಾರ, ಭಾಗಾಕಾರ ಹಾಕುತ್ತಾ ಬಡ್ಡಿ ಸಾಲ ಇವುಗಳನ್ನು ಮೆಲುಕುತ್ತಾ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬರುವ ಹೊತ್ತಿಗೆ ಎಷ್ಟು ಮುದಿಯನಾಗಿರುತ್ತೇನೆ, ಡಯಾಬಿಟೀಸ್, ರಕ್ತದೊತ್ತಡ ಇತ್ಯಾದಿ ಯಾವ್ಯಾವ ಕಾಯಿಲೆಗಳು ಆರಂಭವಾಗಿರುತ್ತವೆಯೋ ಎಂದು ಯೋಚಿಸುತ್ತಾ ಕೊರಗುತ್ತಿದ್ದೆ. ಆದ್ದರಿಂದ ಈ ತೋಟವನ್ನೊಮ್ಮೆ ಮಾರಿದರೆ ಈ ನಿರುತ್ಸಾಹದ ಶರದಿಯನ್ನು ದಾಟಿದಂತೆಯೇ ಎಂಬ ನಿರ್ಧಾರಕ್ಕೆ ಬಂದಿದ್ದೆ. ಒಂದು ದಿನ ತೋಟ ಮಾರುವ ದಲ್ಲಾಳಿಯೊಬ್ಬರು ಬಂದು ತೋಟದ ವಿವರಗಳನ್ನು ನನ್ನ ಬಳಿ ಪಡೆದುಕೊಳ್ಳುತ್ತಿದ್ದರು. ಆಗ ನನಗೆ ದೂರದಲ್ಲಿ ಪ್ಯಾರ ದಾಪುಕಾಲು ಹಾಕುತ್ತಾ ಓಡೋಡಿ ಬರುತ್ತಿರುವುದು ಕಂಡಿತು. ಅವನು ಹತ್ತಿರ ಬಂದಾಗ ಮಾತು ನಿಲ್ಲಿಸಿ ನಾನು ಏನೆಂದು ಕೇಳಿದೆ. ಅಯ್ಯ, ಕಿವಿ ಕಾಡೊಳಗೆ ಕೂತ್ಕೊಂಡು ಬೊಗಳುತ್ತಾ ಇದೆ, ಎಷ್ಟು ಕರೆದರೂ ಬರೋದಿಲ್ಲ ಎಂದ. ನೀನು ನಾಯಿ ಕರ್ಕೊಂಡು ಯಾಕೋ ಹೋಗಿದ್ದೆ ಕತ್ತೆ ಎಂದೆ. ಮಂಗನ್ನು ಓಡಿಸೋಕಂತ ಹೋಗಿದ್ದೆ, ಎಷ್ಟು ಬ್ಯಾಡ ಅಂತ ಓಡಿಸಿದ್ರೂ ನನ್ನ ಹಿಂದೆನೆ ಬಂತು ಸ್ವಾಮಿ ಎಂದ. ಬಂದವರಿಗೆ ಒಂದು ನಿಮಿಷ ಕಾಯುತ್ತೀರಾ, ಕಾಡಿಗೆ ಹೋಗಿ ನಾಯಿ ಕರ್ಕೊಂಡು ಬಂದುಬಿಡ್ತೀನಿ ಎಂದು ಹೇಳಿದೆ. ಕಿವಿ ನನ್ನ ಬಳಿ ಇದ್ದ ಒಂದು ಸ್ಪ್ಯಾನಿಯಲ್ ಜಾತಿಯ ಬಿಳಿಯ ನಾಯಿ. ಮನೆ ಕಾಯುವುದರಿಂದ ಹಿಡಿದು ಶಿಕಾರಿಯವರೆಗೆ ಎಲ್ಲದರಲ್ಲೂ ಅದ್ವಿತೀಯನಾಗಿದ್ದ. ಅದರ ಗುಣ ಬುದ್ಧಿವಂತಿಕೆಗಳನ್ನು ನೋಡಿ ಅನೇಕ ಬಾರಿ ನಾನು ಆಶ್ಚರ್ಯ ಪಡುತ್ತಿದ್ದೆ. ಕೇವಲ ಜಾನಪದ ಗೀತೆಗಳಲ್ಲಿ, ದಂತಕಥೆಗಳಲ್ಲಿ ಮಾತ್ರ ಆ ರೀತಿಯ ನಾಯಿ ಇರುತ್ತದೆಂದು ಕೇಳಿದ್ದೆ. ಕಿವಿಯನ್ನು ಸಾಕಿದ ಆನಂತರ ಅದನ್ನು ಸಾಕ್ಷಾತ್ತಾಗಿ ನೋಡಿದಂತಾಗಿತ್ತು. ಮನೆಯೊಳಗೆ ಹೋಗಿ ಕೋವಿ ತೆಗೆದುಕೊಂಡು ಪ್ಯಾರನಿಗೆ ಎಲ್ಲಿ ತೋರಿಸು ಎಂದು ಹೇಳಿ ಹೊರಟೆ. ಹಂದಿಯನ್ನು ಅಥವಾ ಇನ್ನಾವುದಾದರೂ ಪ್ರಾಣಿಯನ್ನು ತಡೆದುಕೊಂಡಿರಬೇಕೆಂದು ಊಹಿಸಿದೆ. ಪ್ಯಾರ ನನ್ನನ್ನು ಕರೆದುಕೊಂಡು ಒಂದು ದಟ್ಟವಾದ ಜಿಗ್ಗಿನ ಕಾಡಿನ ಹತ್ತಿರ ನಡೆದ. ಹಂದಿ ಹುಲಿ ಸೇರಿಕೊಳ್ಳಲು ಆ ಜಾಗ ಬಹಳ ಲಾಯಕ್ಕಾಗಿತ್ತು. ಪೊದರಿನೊಳಗಿಂದ ನಾಯಿ ಬಗಳುವ ದನಿ ಕೇಳುತ್ತಿತ್ತು. ನಾನು ಗಟ್ಟಿಯಾಗಿ ಏ ಕಿವಿ ಬಾ ಎಂದು ಹಲವಾರು ಬಾರಿ ಆಜ್ಞೆ ಮಾಡುವ ದನಿಯಲ್ಲಿ ಕೂಗಿದೆ. ಅದು ಬರಲೇ ಇಲ್ಲ. ಅದರ ಬದಲು ಇನ್ನಷ್ಟು ಉತ್ತೇಜನಗೊಂಡು ಬೊಗಳತೊಡಗಿತು. ಪ್ಯಾರನ ಕಡೆಗೆ ತಿರುಗಿ, ಹಲ್ಕ ಬಡ್ಡಿ ಮಗನೆ, ಏಲಕ್ಕಿ ತೋಟಕ್ಕೆ ಹೋಗ್ತೀನಂತ ಹೇಳಿ ಇಲ್ಲಿಗ್ಯಾಕೋ ಬಂದೆ ಎಂದು ಬೈದೆ. ಇಲ್ರಯ್ಯ, ನಾನು ಏಲಕ್ಕಿ ತೋಟ ತಾವನೇ ಇದ್ದೆ, ಅದನ್ನು ಮನೆ ಕರ್ಕೊಂಡು ಹೋಗೋಕ್ಕಂತ ಇಲ್ಲಿಗೆ ಬಂದೆ ಅಷ್ಟೇ ಎಂದ. ಒಳಗೆ ಹೋಗಿ ನೋಡುವುದೊಂದೇ ಉಳಿಯಿತು. ಆದರೆ ಕಾಡಿನ ದಟ್ಟಣಿಯಲ್ಲಿ ಒಳಗೆ ಮೂಗು ಹಾಕಲು ಜಾಗ ಇರಲಿಲ್ಲ. ಏ ಪ್ಯಾರ, ಗಿಡ ಹತ್ತಿ ಏನಾರು ಕಾಣುತ್ತ ನೋಡು ಎಂದು ಸಮೀಪದಲ್ಲಿದ್ದ ಗಿಡ ತೋರಿಸಿದೆ. ಪ್ಯಾರ ಲಘು ಬಗೆಯಿಂದ ಹತ್ತಿದ. ಏನೋ, ಏನಾದರೂ ಕಾಣುತ್ತೇನೋ ಕೆಳಗಿನಿಂದ ನಾನು ಕೇಳಿದೆ. ಕಾಣ್ತಿತ್ತೆ, ಏ ಕಿವಿ ಬಾರ್ಲೋ ಇತ್ಲಾಗೆ ಎಂದು ಮೇಲಿನಿಂದ ಪ್ಯಾರ ಕೂಗಿದ. ಅಲ್ಲಿ ನಿಂತ್ಕೊಂಡು ಬೊಗಳ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ಲೋ ಪ್ಯಾರ, ಇನ್ನೇನು ಮಾಡೋಕ್ಕಾಗಲ್ಲ, ಒಳಕ್ಕೆ ಹೋಗಿ ನೋಡೋಣ ನಡಿ ಎಂದೆ. ನಡೀರಿ ದೇವ್ರೆಗತಿ ಎಂದ. ಬಲೆಯಂತೆ ಹೆಣೆದುಕೊಂಡಿದ್ದ ಆ ಲಂಠಾನದ ಜಿಗ್ಗಿನಲ್ಲಿ ಹೇಗೆ ಹೇಗೋ ದಾರಿ ಮಾಡಿಕೊಂಡು ಮುಂದುವರಿಯತೊಡಗಿದೆವು. ಮುಳ್ಳು ಚರ್ಮ ಹರಿಯುವಂತೆ ಗಿರಿದಾಗೆಲ್ಲ ಗಟ್ಟಿಯಾಗಿ ಕಿವಿಯನ್ನು ಕರೆಯುತ್ತಾ ಪ್ಯಾರನನ್ನೂ ಅದನ್ನು ಶಪಿಸುತ್ತಿದ್ದೆ. ನನ್ನ ಕೂಗನ್ನು ಕಿವಿ ಅದರ ಕೆಲಸಕ್ಕೆ ಉತ್ತೇಜನವೆಂದು ತಿಳಿದುಕೊಂಡಿತೆ ವಿನಃ ಹಿಂತಿರುಗಿ ಬರಲಿಲ್ಲ. ಅಂತೂ ಯಮಸಾಹಸದಿಂದ ಅದು ಬೊಗಳುತ್ತಿದ್ದ ಜಾಗ ತಲುಪಿದೆವು. ಕಿವಿ ಒಂದು ಸಾರಿ ನಮ್ಮ ಕಡೆಗೆ ನೋಡಿ ಬಾಲವಲ್ಲಾಡಿಸಿ ಮತ್ತೆ ಬೊಗಳತೊಡಗಿತು. ಸರಿ, ಹಂದಿಯೋ ಹಾವೋ ಅಥವಾ ಯಾವುದಾದರೂ ಪೆಟ್ಟು ಬಿದ್ದ ಮಂಗನೋ ಇರಬೇಕೆಂದು ತಿಳಿದೆ. ಬಂದೂಕು ರೆಡಿ ಮಾಡಿಕೊಂಡೆ. ಆದರೆ ಒಂದು ಮುಖ್ಯ ಸಮಸ್ಯೆ ಎಂದರೆ ಕಿವಿಯೊಡನೆ ಸೆಣಸಿ ನಿಂತಿದ್ದ ವೈರಿಯ ಕಿಂಚಿತ್ ದರ್ಶನವು ನಮಗಾಗದಿದ್ದುದು. ನಾನು ನಿಂತಲ್ಲಿಂದಲೇ ಕಣ್ಣಲ್ಲಿ ಕಣ್ಣಿಟ್ಟು ಕಿವಿ ಬೊಗಳುತ್ತಿದ್ದ ಜಾಗವನ್ನು ಸಾಧ್ಯಂತವಾಗಿ ಪರೀಕ್ಷಿಸಿದೆ. ಒಂದು ತಾರೆ ಮರದ ಬುಡದತ್ತ ಬೊಗಳುತ್ತಿತ್ತು. ಆದರೆ ಆ ಕಡೆ ಕೊಂಚ ಗುರುಗಿಹಳು ಇದ್ದುದರಿಂದಲೋ ಏನೋ ಯಾವುದೇ ಪ್ರಾಣಿಯೂ ನಮಗೆ ಕಾಣಲಿಲ್ಲ. ಕಿವಿ ಮಾತ್ರ ಒಂದೇ ಸಮ ಛಂದೋಬದ್ಧವಾಗಿ ಆ ಕಡೆಗೆ ಬಾಯಿ ಮಾಡಿ ಬೊಗಳುತ್ತಲೇ ಇತ್ತು. ಲೋಪ್ಯಾರ, ನಿನಗೇನಾದರೂ ಕಾಣುತ್ತೇನೋ ಎಂದೆ. ಕಾಣುತ್ತೆ, ಆದರೆ ಕಾಣಕ್ಕಿಲ್ಲ ಎಂದ. ಪ್ಯಾರನ ಮಾತು ಭಾಷೆಯನ್ನು ಇಷ್ಟೊಂದು ಅಸಡ್ಡೆಯಾಗಿ ಉಪಯೋಗಿಸುವವರನ್ನು ನಾನು ನೋಡಿರಲಿಲ್ಲ. ಕನ್ನಡ ಭಾಷೆಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ದುಡಿಸುತ್ತಿದ್ದ. ಮತ್ತೆ ಕಾಣ್ತಿತೆ ಎಂದಿದ್ದು ಎಂಥದ್ದನ್ನು ಅಯೋಗ್ಯ? ಇಲ್ಲ ಸ್ವಾಮಿ, ಕಾಣ್ತಿತೆ, ಆದರೆ ಕಣ್ಗೆ ಏನೂ ಕಾಣಕ್ಕಿಲ್ಲ. ಹೋಗಲಿ ಬಿಡು, ನೀನು ಆ ಕಡೆಯಿಂದ ಸುತ್ತಿಕೊಂಡು ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಎಂಥದ್ದಾದರೂ ಕಂಡ್ರೆ ಹೇಳು. ಆಯಿತು, ನಡೀರಿ ಎಂದ. ಇಬ್ಬರೂ ಮರದ ಬೇರೆ ಬೇರೆ ಪಾರ್ಶ್ವದಿಂದ ಸುತ್ತಿ ಹೊರಟೆವು. ನಾವಿನ್ನೂ ಅರ್ಧ ದಾರಿ ಕ್ರಮಿಸಿರಲಿಲ್ಲ. ಓ ಬನ್ನಿ ಬನ್ನಿ ಸ್ವಾಮಿ, ಏ ಕಿವಿ ಬಾರೋ ಇತ್ಲಾಗೆ ಎಂದು ಪ್ಯಾರ ಕೂಗಿದ್ದು ಕೇಳಿಸಿತು. ಅವನ ಮಾತಿನಿಂದ ಅಲ್ಲೇನೂ ಭಯಂಕರ ಪ್ರಾಣಿ ಇಲ್ಲ ಎಂದು ಖಾತರಿಯಾಗಿ, ಏನೋ ಅದು ಎನ್ನುತ್ತಾ ಧೈರ್ಯವಾಗಿ ಹಳುವಿನಲ್ಲಿ ಸಾಗಿದೆ. ಮಡಕೆ ಸ್ವಾಮಿ, ಯಾರೋ ಕಳ್ಳನ ಮಕ್ಕಳು ಬಟ್ಟಿ ಸರಾಪು ಕಾಯಿಸ್ತಿರೋದು, ಈ ಕಿವಿಗೆ ಬೇರೆ ಕೆಲಸ ಇಲ್ಲ ಎಂದು ಬೈದ. ನಾನು ಬಳಿಗೆ ಹೋಗಿ ನೋಡ್ತೇನೆ. ಯಾರೋ ಶರಾಬು ಕಾಯಿಸಿದ ಮಡಕೆಯನ್ನು ಬೋರಲಿಟ್ಟಂತೆ ಕಾಣುತ್ತಿತ್ತು. ಕಿವಿಗೆ ಒಂದು ಸರಿಯಾಗಿ ಗುದ್ದಬೇಕೆನ್ನುವಷ್ಟು ಕೋಪ ಬಂತು. ಆದರೆ ಕಿವಿ ಜೋರಾಗಿ ಬೊಗಳಿದಂತೆಲ್ಲ ಮಡಕೆಯೊಳಗಿಂದ ಹಿಸ್ ಎಂಬ ಸದ್ದು ಹಾವು ಬುಸುಗುಡುವಂತೆ ಬರುತ್ತಿತ್ತು. ನಾನು ಯಾವುದೋ ಹಾವೊಂದು ಮಡಕೆಯೊಳಗೆ ಸೇರಿದೆ ಎಂದು ತಿಳಿದು ಮಡಕೆಗೆ ಹತ್ತಿರ ಹತ್ತಿರ ಹೋದೆ. ಮಡಕೆಯೊಳಗಿಂದ ವಿದ್ಯುತ್ ಡೈನಮೋ ರೀತಿ ಸದ್ದು ಬರುತ್ತಿತ್ತು. ಅಷ್ಟರೊಳಗೆ ಪ್ಯಾರ ಅಯ್ಯಯ್ಯೋ ಜೇನು ಸ್ವಾಮಿ ಜೇನು ಎಂದು ಕೂಗಿದ. ನೋಡಿದೆ, ಹೌದು, ಜೇನುಗಳು ಒಂದೊಂದಾಗಿ ಬೋರಲಾದ ಮಡಕೆ ಬಾಯೊಳಗೆ ಹೋಗುತ್ತಾ ಇದ್ದವು. ಕಿವಿ ಬೊಗಳಿದಾಗೆಲ್ಲ ಅಷ್ಟು ಒಟ್ಟಿಗೆ ರೆಕ್ಕೆ ಝೇಂಕರಿಸಿ ಬುಸುಗುಡುವಂತೆ ಸದ್ದು ಮಾಡುತ್ತಿದ್ದವು. ನೋಡಿದ್ರ ಸ್ವಾಮಿ, ಜೇನು ಕಂಡ್ರೆ ಹೇಳು ಅಂತ ಹೇಳಿದ್ರಲ್ಲ, ಕಿವಿನೇ ಕಂಡು ಹಿಡಿದ್ನಲ್ಲ, ಈಗ ನೋಡಿದ್ರ ಹೆಂಗಾಯ್ತಿವನು ಬುದ್ಧಿ ಎಂದ ಪ್ಯಾರ. ಅಷ್ಟರೊಳಗೆ ಟುಯಿ ಎಂದು ತಂತಿ ಮಿಡಿದಂತೆ ಸದ್ದಾಯಿತು. ಕಿವಿಯ ಬಳಿಯೇ ಆದ ಈ ಸದ್ದು ಏನೆಂದು ತಿಳಿಯಲು ಕಣ್ಣು ಹೊರಳಿಸುವಷ್ಟರಲ್ಲಿ ಫಟ್ ಎಂದು ತುಟಿಗೆ ಒಂದು ಜೇನು ಬಾರಿಸಿತು. ಅರೆರೆ ಎಂದು ನಾನು ಏನೂ ಹೇಳಬೇಕೆಂದಿರುವಷ್ಟರಲ್ಲಿ ಪಟಪಟ ಜೇನುಗಳ ದಾಳಿ ಆರಂಭ ಆಯಿತು. ಕಂಬಿ ಕೀಳುವುದನ್ನೊಂದುಳಿದು ಬೇರೆ ಮಾರ್ಗವೇ ಇರಲಿಲ್ಲ. ಅರೆ ಇಸ್ಕಿ ತತ್ತೇರಿ ಎನ್ನುತ್ತಾ ಪ್ಯಾರ ಬನ್ನಿ ಸ್ವಾಮಿ, ಜೇನು ಬಾರಿ ರಾಂಗಾಗೋ ಹಾಗೆ ಕಾಣ್ತಿವೆ ಎಂದು ಕೂಗಿದ. ಕಿವಿಗೂ ಒಂದೆರಡು ಜೇನು ಮೂತಿಗೆ ಬಾರಿಸಿರಬೇಕು. ಎಷ್ಟು ಕರೆದ್ರೂ ಬರದಿದ್ದುದು ಮೂತಿ ಕೊಡ ಹುತ್ತ ದೆವ್ವ ಹಿಡಿದವರಂತೆ ಕ್ಷಣ ಮಾತ್ರದಲ್ಲಿ ಕಂಬಿಕಿತ್ತಿತು. ನಾನೂ ಪ್ಯಾರನು ಮುಳ್ಳು ಪೊದೆಗಳ ನಡುವೆ ಆದಷ್ಟು ವೇಗವಾಗಿ ಸುರಕ್ಷಿತ ಜಾಗ ಹುಡುಕಿಕೊಂಡು ಪಲಾಯನ ಮಾಡಿದೆವು. ಪೊದೆಯಿಂದ ಹೊರಗೆ ಬಂದು ನೋಡುತ್ತೇವೆ, ಕಿವಿಯ ವಿಳಾಸವೇ ಇಲ್ಲ. ನಮ್ಮನ್ನು ತಂದು ಜೇನಿನ ಬಾಯಿಗೆ ಸಿಕ್ಕಿಸಿ ಅದು ಪಲಾಯನ ಸೂತ್ರ ಪಠಿಸಿತು. ಕಾಡಿನಿಂದ ಹೊರಬಂದು ನಾನು ಪ್ಯಾರನು ಸಮಾಲೋಚನೆ ನಡೆಸಿದೆವು. ಯಾರೋ ಕಾಡಿನಲ್ಲಿ ಕದ್ದಿಟ್ಟ ಕಳ್ಳಬಟ್ಟಿ ಮಡಕೆಗೆ ಜೇನುಗಳು ಬಂದು ಕಟ್ಟಿಬಿಟ್ಟಿದ್ದಾವೆಂದು ತೀರ್ಮಾನಿಸಿದೆವು. ಪ್ಯಾರ ಹೇಳಿದ, ಮಂದಣ್ಣನಿಗೆ ಹೇಳಿ ಜೇನು ತೆಗೆಸೋಣ ಎಂದು. ಪ್ಯಾರನಿಗೆ ಜೇನುಗಳು ತುಂಬ ಕಚ್ಚಿರಲಿಲ್ಲ. ಆದರೆ ಕಣ್ಣಿನ ಬಳಿ ಹುಬ್ಬಿನ ಹತ್ತಿರ ಎರಡು ಕಚ್ಚಿ ಅದು ಆಗಲೇ ನಿಂಬೆಕಾಯಿ ಗಾತ್ರಕ್ಕೆ ಊದಿತ್ತು. ನನ್ನ ತುಟಿ ಹನುಮಂತರಾಯನ ತುಟಿಯಂತಾಗಿತ್ತು. ಇಬ್ಬರೂ ಕಿವಿ ಮಾಡಿದ ಕುಚೇಷ್ಟೆಗೆ ಬೈಯುತ್ತಾ ಮನೆ ಕಡೆಗೆ ನಡೆದೆವು. ಮನೆಗೆ ಬಂದಾಗ ನಾವು ಕಾಯಲು ಹೇಳಿ ಕೂರಿಸಿದ್ದ ವ್ಯಕ್ತಿ ನಮ್ಮ ಬದಲಾದ ಮುಖಚಹರೆ ನೋಡಿ ಬಿದ್ದು ಬಿದ್ದು ನಕ್ಕರು. ನಾರ್ವೆಗೆ ಹೋಗಿ ಮಂದಣ್ಣನಿಗೆ ಈಗ ವಿಷಯ ತಿಳಿಸುವುದು ಅಸಾಧ್ಯವಾದುದೆಂದು ನನ್ನ ಭಾವನೆಯಾಗಿತ್ತು. ಯಾಕಂದರೆ ಮಳೆಗಾಲ ಸಂಪೂರ್ಣ ಮುಗಿದ ಹೊರತು ಅವನ ಊರಿನ ದುರ್ಗಮ ರಸ್ತೆಯಲ್ಲಿ ಓಡಾಟ ಬಹಳ ಕಷ್ಟ ಸಾಧ್ಯವೆಂದು ತಿಳಿದಿದ್ದೆ. ಪ್ಯಾರನೇನು ನಾನು ಬೇಕಾದರೆ ನಾರ್ವೆಗೆ ಹೋಗಿ ಹೇಳಿಯೇ ಬರುತ್ತೇನೆ ಎಂದಿದ್ದ. ಆದರೆ ಈ ನಡುವೆ ಒಮ್ಮೆ ಮೂಡಿಗೆರೆಗೆ ಹೋಗುವಾಗ ಕರ್ವಾಲೋ ದಾರಿಯಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿದೆ. ನನಗೆ ಪಕ್ಕನೆ ಅವರಿಗೆ ಹೇಳಿದರೆ ಅವರು ಮಂದಣ್ಣನಿಗೆ ವಿಷಯ ತಿಳಿಸಬಹುದು ಎಂದೆನಿಸಿತು. ಜೀಪು ನಿಲ್ಲಿಸಿ ಇಳಿದು ನಮಸ್ಕಾರ ಸರ್ ಎಂದೆ. ಹಲೋ ಮೈ ಡಿಯರ್ ಯಂಗ್ ಮ್ಯಾನ್, ಬನ್ನಿ ಆಫೀಸಿಗೆ, ಬಹಳ ದಿನ ಆಯ್ತಲ್ಲ ನಿಮ್ಮನ್ನು ನೋಡದೆ, ಏನು ಕಾರಣ ಎಂದು ಕೇಳಿದರು. ಇಲ್ಲ ಸರ್, ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ಎಂದೆ. ನೋ ನೋ ನೋ ನೋ, ನೀವು ಬರಲೇಬೇಕು, ನಿಮಗೊಂದು ತಮಾಷೆ ತೋರಿಸೋದಿದೆ, ರೀಸೆಂಟ್ ಫೈಂಡಿಂಗ್ಸ್ ಎಂದು ಕರೆದರು. ಬೇಸರ ತರಿಸುವ ಪ್ರಯೋಗಶಾಲೆಯಲ್ಲಿ ನನಗೆ ಕುತೂಹಲ ಹುಟ್ಟಿಸುವುದು ಎಂಥದಿರಬಹುದು ಎಂಬ ಅಪನಂಬಿಕೆಯಿಂದಲೇ ಅವರ ರಿಸರ್ಚ್ ಸ್ಟೇಷನ್ ಒಳಗೆ ಅವರನ್ನು ಹಿಂಬಾಲಿಸಿದೆ. ಮಂದಣ್ಣ ಏನಾದರೂ ಈ ಕಡೆಗೆ ಬರ್ತಾನ ಸರ್ ಎಂದೆ.
2: ಹೋ ಎಸ್,
1: ನಾಳೆ ಬರಲಿದ್ದಾನಪ್ಪ. ನಾನು ಒಂದು ವಾರ ರಜೆ ಹಾಕಿ ಅವರ ಊರಿನಲ್ಲಿ ಕ್ಯಾಂಪ್ ಮಾಡಿದ್ದೆ. ಅವನ ಊರು ಒಂದು ವಂಡರ್ಫುಲ್ ಜಾಗ ಎಂದರು. ನನಗೆ ಆಶ್ಚರ್ಯ ಆಯಿತು. ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು? ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂಥ ಹುಮ್ಮಸ್ಸು ಎಂದು ಯೋಚಿಸಿದೆ. ಮಂದಣ್ಣನ ಜೊತೆ ಕರ್ವಾಲು ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನಿಸಿದು. ಅವರ ಆಫೀಸಿನ ಬಾಗಿಲು ತೆಗೆಯುತ್ತಾ, ಬನ್ನಿ ಬನ್ನಿ, ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು.
2: ಇತ್ತು ಸರ್,
1: ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ. ಯಾರೋ ಶರಾಬಿನ ಮಡಕೆಯನ್ನು ತಲೆ ಕೆಳಗಾಗಿ ಮುಚ್ಚಿಟ್ಟಿದ್ರು. ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸರ್. ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆ ಒಂದಕ್ಕೆ ಕೂಡಿಬಿಡೋಣ ಅಂತ ಮಾಡಿದ್ದೆ. ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳ್ತೀರಾ ಎಂದೆ. ಓಹೋ, ಕೆಂಪು ತುಡುವೆ ಜೇನೋ ಬಿಳಿ ತುಡುವೆ ಜೇನೋ ಗಮನಿಸಿದ್ದೀರಾ? ಯಾವ ಜಾತಿ ಕೊಂಚ ನೋಡಬೇಕಿತ್ತು. ಬಿಳಿ ತುಡುವೆ ಆದರೆ ಏನೂ ಅಷ್ಟೊಂದು ಪ್ರಯೋಜನವಾಗೋಲ್ಲ ಎಂದರು. ಗಮನಿಸೋದೆಲ್ಲಿಂದ ಬಂತು ಸರ್? ಹತ್ತಿರ ಹೋದರೆ ಸಾಕು, ಮುಖ ಮೋರೆ ನೋಡದೆ ಪಟ ಪಟ ಹೊಡಿತಾವೆ. ನೋನು, ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮಗೆ ತೋರಿಸಿಕೊಡ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಹಾಗೆ ಮಾಡಿದರೆ ಅವು ಒಂದೇ ಒಂದು ಕಚ್ಚೋದಿಲ್ಲ. ಆದರೆ ಜೇನುಗಳನ್ನು ನಂಬೋ ಹಾಗಿಲ್ಲ ಸರ್. ಮೊನ್ನೆ ಮಿನಿಸ್ಟ್ರಿಗೆ ಆದುದನ್ನು ನೋಡಿದರೆ, ನೋನು, ನಂಬಿಕೆಗೆ ಅರ್ಹವಾಗಿರೋ ಮೊದಲನೇ ಸ್ಪೀಷಿ ಅಂದರೆ ಅದು ಹೋಮೋಸೆಪಿಯನ್, ಎರಡು ಕಾಲಿನ ಮಾನವ. ನೀವು ಇನ್ನು ಕೀಟಗಳ ಬಗ್ಗೆ ತಿಳಿದುಕೋಬೇಕಾದದ್ದು ಬಹಳ ಇದೆ. ನಾನು ಕರ್ವಾಲೋರವರ ಅಧಿಕಾರಯುತ ವಾಣಿಗೆ ತಲೆಬಾಗಿ ಮಾತು ಹೆಚ್ಚು ಬೆಳೆಸಲಿಲ್ಲ. ಅದರಲ್ಲಿ ನಿಮಗೊಂದು ವಿಚಿತ್ರ ತೋರಿಸ್ತೇನೆ, ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದುಕೊಂಡು ಆಫೀಸಿನಿಂದ ಹೊರಬಂದು ಪ್ರಯೋಗಶಾಲೆಗೆ ನಡೆದು ಒಂದು ಕೀಟವನ್ನು ವೀಕ್ಷಿಸುವ ಸೂಕ್ಷ್ಮದರ್ಶಕದತ್ತ ಹೋದರು. ಹತ್ತಿರದಲ್ಲೆಲ್ಲ ನೂರಾರು ನಮೂನೆ ನಮೂನೆಯ ಗಾಜಿನ ಸರಕುಗಳು ಬಿದ್ದಿದ್ದವು. ನೋಡಿ, ನಾನು ಮೊನ್ನೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಯಾಕೆ ಗೊತ್ತಾ? ಒಂದು ಗ್ಲೋವರ್ಮ್ ಅಂತ ಶಂಕದ ಹುಳುಗಳನ್ನು ತಿನ್ನೋ ಹುಳು ಇದೆ ಅಂತ ಹೇಳಿದ್ದ. ಆ ಹುಳುಗಳು ಇಷ್ಟವರೆಗೆ ಯಾರೂ ಕಂಡಿರಲಿಲ್ಲ. ಭಾರತದಿಂದ ಇದೇ ಮೊದಲ ಬಾರಿಗೆ ರಿಪೋರ್ಟ್ ಆಗ್ತಿರೋದು. ಜೊತೆಗೆ ಅದರ ಜೀವನ ಚರಿತ್ರೆ, ಆಹಾರ ಅಭ್ಯಾಸ ಇತ್ಯಾದಿಗಳು ಗೊತ್ತಿರಲಿಲ್ಲ. ಈ ಹುಳುವಿನ ಭಾರದಲ್ಲಿ ಎರಡು ದೀಪಗಳಿವೆ. ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಕದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತೆ. ಮಂದಣ್ಣ ಒಂದೆರಡು ಜೇನು ಪೆಟ್ಟಿಗೆ ಇಟ್ಟಿದ್ದ. ಅವಕ್ಕೆ ಯಾವಾಗಲೂ ಶಂಕದ ಹುಳು ಕಾಟ ಕೊಟ್ಟು ಜೇನು ಹಲ್ಲೆ ತಿನ್ನುತ್ತಿದ್ದುವಂತೆ. ನನಗೆ ಜೇನಿಗೂ ತೊಂದರೆ ಕೊಡುವ ಪ್ರಾಣಿಗಳಿದ್ದಾವಲ್ಲ ಎಂದು ಆಶ್ಚರ್ಯವಾಯಿತು. ಜೇನುಗಳು ಈ ಹುಳುಗಳಿಗೆ ಕಚ್ಚಲ್ವೇ ಸರ್ ಎಂದೆ. ಇಲ್ಲ ಇಲ್ಲ, ಈ ಶಂಕದ ಹುಳು ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ. ಜೇನುಗಳು ಅದಕ್ಕೆ ಅಂಟಿಕೊಂಡು ಬಿಡುತ್ತವೆ. ಆಗ ಶಂಕದ ಹುಳು ಅವುಗಳನ್ನು ಕಬಳಿಸಿ ಬಿಡುತ್ತವೆ. ಮಂದಣ್ಣ ಒಂದು ಸಾರಿ ಜೇನು ಪೆಟ್ಟಿಗೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇದು ಬೆಳಕು ಬಿಟ್ಕೊಂಡು ಪೆಟ್ಟಿಗೆಯೊಳಗೆ ಓಡಾಡ್ತಿತ್ತಂತೆ. ಕೊನೆಗೆ ಅದರ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದು ಶಂಕದ ಹುಳು ತಿನ್ನುತ್ತದೆಂದು ಪತ್ತೆ ಮಾಡಿದ್ದಂತೆ. ಹೋದ ವರ್ಷ ಮಳೆಗಾಲ ಮುಗಿದಿದ್ದರಿಂದ ಅದು ಸಿಕ್ಕಲಿಲ್ಲ, ಈ ವರ್ಷ ಹಿಡಿದೆವು ಎಂದು ಹೇಳಿ ಸೂಕ್ಷ್ಮದರ್ಶಕದಲ್ಲಿ ತೋರಿಸಿದರು. ಆ ಹುಳು ದೊಡ್ಡದಾಗಿ ಬರಿಗಣ್ಣಿಗೆ ಕಾಣುತ್ತಿತ್ತು, ಆದರೆ ಸೂಕ್ಷ್ಮದರ್ಶಕದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಿತ್ತು. ಮೈಮೇಲೆಲ್ಲ ಕವಚದಂತೆ ಹುರುಪೆಗಳಿದ್ದ ಈ ಹುಳು ಒಂದು ಶಂಕದ ಹುಳುವನ್ನು ಅದರ ಕವಚದಿಂದ ಎಳೆದೆಳೆದು ತಿನ್ನುತ್ತಿತ್ತು. ಆದರೆ ಯಾವುದೇ ದೀಪಗಳು ಅದರ ಮೈಮೇಲೆ ನನಗೆ ಕಾಣಲಿಲ್ಲ. ಏನು ಸರ್, ಇದರ ಬೆಳಕು ಎಲ್ಲಿ ಹೋಯಿತು ಎಂದು ಕೇಳಿದೆ. ಅದರಲ್ಲೇ ಇರೋ ತಮಾಷೆ, ಹಾಗೆ ನೋಡ್ತೀರಿ ಈಗ ಬರುತ್ತೆ ಎಂದು ಯಾವುದೋ ಉಪಕರಣ ತೆಗೆದುಕೊಂಡು ಅದನ್ನು ಮುಟ್ಟಿದರು. ಕೂಡಲೇ ಝಗ್ ಎಂದು ಅದರ ಬಾಲದ ಕಡೆಯಿಂದ ನೀಲಿಯ ಬೆಳಕನ್ನು ಚೆಲ್ಲುವ ಎರಡು ದೀಪಗಳು ಹತ್ತಿಕೊಂಡವು. ನನಗೆ ಆಶ್ಚರ್ಯದಿಂದ ಕುತೂಹಲ ಇಮ್ಮಡಿಸಿತು. ನೋಡಿದ್ರ, ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು, ವೈರಿಗಳನ್ನು ಹೆದರಿಸಿ ಓಡಿಸಲು ದೀಪ ಹಚ್ಚಿಸುತ್ತವೆ. ವೈರಿಗಳು ಇದನ್ನು ಬೆಂಕಿ ಕೆಂಡವೆಂದು ಭ್ರಮಿಸಿ ದೂರಾಗುತ್ತವೆ, ಕರ್ವಾಲು ವಿವರಿಸಿದರು. ನನಗೆ ಕರ್ವಾಲೋರವರ ಕ್ಷುದ್ರ ಪ್ರಪಂಚದ ಬಗ್ಗೆ ಕುತೂಹಲದ ರೇಖೆಯೊಂದು ಹುಟ್ಟಿತು. ಛ, ಆಶ್ಚರ್ಯವಾಗುತ್ತೆ ಸರ್, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಎಂದೆ. ನಿಮಗೇನು, ಮಂದಣ್ಣನಿಗೊಬ್ಬನಿಗೆ ಬಿಟ್ಟರೆ ಇಲ್ಲಿ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ. ಅದು ಬೆಳಕು ಹೇಗೆ ಬರುತ್ತೆ? ಹೇಗೆ ಶಾಖವಿಲ್ಲದೆ ಬೆಳಕನ್ನು ಈ ಪ್ರಾಣಿಗಳು ಉತ್ಪತ್ತಿ ಮಾಡ್ತದೆ? ಇವೆಲ್ಲ ಬಹಳ ವಿಚಿತ್ರ ಸಂಗತಿ, ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಎಂದರು. ನಾನು
0: ಮಂದಣ್ಣ ಬಂದರೆ ನನ್ನ ಕೊಂಚ ನೋಡಬೇಕು ಅಂತ ಒಂದು ಮಾತು ಹೇಳ್ತೀರಾ ಸರ್ ಎಂದೆ. ಓ ಎಸ್, ಸಂತೋಷವಾಗಿ ಎಂದರು. ನಾನು ಹೊರಬೀಳುವಾಗ ಗೂಬೆಮೊರೆಯ ನಾಗರಾಜ ಚಿಟ್ಟೆ ಹಿಡಿಯುವ ಬಲೆ ಬಲೆಯ ನೆಟ್ಟೆ ಹಿಡಿದುಕೊಂಡು ಹೊರಗಿನಿಂದ ಬಂದ. ಹೆಲೋ ಎಂದ. ನಾನು ಹೆಲೋ ಎಂದು ಹೊರಬಿದ್ದೆ. ಒಂದು ದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂತಿರುಗುತ್ತಿರಬೇಕಾದ್ರೆ ಎಳೆ ಬಿಸಿಲಿನಲ್ಲಿ ಫಳಫಳ ಹೊಳೆಯುತ್ತಿದ್ದ ಹಸಿರು ಬಯಲಿನ ನಡುವೆ ಕರ್ವಾಲೋ ಮತ್ತು ಮಂದಣ್ಣ ಇಬ್ಬರೂ ನಡೆದು ಹೊರಟಿದ್ದು ಕಂಡಿತು. 1,500 ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣನೊಡನೆ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು. ಮೊದಮೊದಲು ಕರ್ವಾಲೋ ಮೇಧಾವಿ ಎಲ್ಲ ಸರಿ, ಆದರೆ ವಿಪರೀತ ಓದಿ ಕೊಂಚ ತಲೆ ಕೆಟ್ಟಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಒಮ್ಮೆ ಪ್ಲ್ಯಾಂಟರುಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಯೊಬ್ಬರು ಕರ್ವಾಲೋ ಬಗ್ಗೆ ಹುಷಾರಾಗಿರಬೇಕೆಂದು ಯಾರಿಗೋ ಹೇಳುತ್ತಿದ್ದುದು ಕೇಳಿತು. ಅವರು ಕಮ್ಯುನಿಸ್ಟ್ ಎಂದು, ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆಂದು ಯಾರ ಬಳಿಯೂ ಹೇಳುತ್ತಿದ್ದರು. ನಾನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದೆ. ಕರ್ವಾಲೋ ಬಗ್ಗೆ ನಿಷ್ಕಾರಣವಾಗಿ ಕೊಂಚವೂ ಪರಿಚಯವೇ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು. ಈಗ ಅದೇ ಜನ ಅದೇ ರೀತಿ ತೆಗಳಿಕೆಗೂ ಇಳಿದಿದ್ದರು. ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡಿಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೆ ಹೇಗೋ ರೂಪಾಂತರಗೊಂಡು ಆ ದಿನದ ಗೊಂದಲಕ್ಕೆ ಮಂದಣ್ಣನೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದು ಹೋಗಿತ್ತು. ಅವರು ಮಂದಣ್ಣನನ್ನು ಕರೆಸಿ, ಏನೋ ನಿಂದೆ ಅಂತೆ ಕಿತಾಪತಿ ಎಂದು ಜೋರು ಮಾಡಿದ್ರಂತೆ. ಆದರೆ ಮಂದಣ್ಣನಿಗೂ ಜೇನುಗಳು ಕಚ್ಚಿದ್ದುದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ಸಿಕ್ತಿಯ ಸಿಕ್ತಿಯ ಎಲ್ಲೋಗ್ತೀಯ ಎಂದು ಹೇಳಿ ಕಳಿಸಿದರಂತೆ. ನಾನು ಹಿಂದುಗಡೆಯಿಂದ ಹಾರನ್ ಮಾಡಿ ಜೀಪು ನಿಲ್ಲಿಸಿದೆ. ಹೆಲೋ ಮೈ ಡಿಯರ್ ಯಂಗ್ ಮ್ಯಾನ್, ನಿಮ್ಮಲ್ಲಿಗೆ ಹೊರಟಿದ್ದೇವಲ್ಲ, ನೀವು ಯಾವ ಕಡೆ ಹೊರಟ್ರಿ ಎಂದು ಕೇಳಿದರು. ಬನ್ನಿ ಸರ್, ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ. ತೋಟ ಮಾರಬೇಕು ಅಂತ ಮಾಡಿದ್ದೀನಿ ಸರ್, ಯಾರೋ ನೋಡೋದಕ್ಕೆ ಬಂದಿದ್ರು, ಮೂಡಿಗೆರೆಗೆ ಕಳಿಸಿಬಿಟ್ಟು ಬಂದೆ. ಯಾಕೆ, ಏನು ಸಮಾಚಾರ? ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಸರ್. ಈಸ್ ಇಟ್? ನನಗಂತೂ ಮಲೆನಾಡು ಮೋಡಿ ಹಾಕಿಬಿಟ್ಟಿದೆ ನೋಡಿ. ಹೌದಾ ಸರ್? ಬೊಂಬಾಯಿಯವರು ನೀವು? ಗೊತ್ತಾಗುತ್ತೆ ಗೊತ್ತಾಗುತ್ತೆ, ಸ್ವಲ್ಪ ನಿಧಾನ ಅಷ್ಟೆ, ಕಣ್ಣು ಬಿಟ್ಟು ನೋಡೋದನ್ನು ಕಲಿಬೇಕು ನಾವು ಎಂದರು. ನಾನು ಇದು ಸತ್ಯವೋ ಏನು ಎಂದು ಯೋಚಿಸಿದೆ. ಕಡ್ಡಿಯಲ್ಲಿ ಮುಟ್ಟಿದ ಕೂಡಲೇ ಹುಳು ಜಗ್ ಎಂದು ದೀಪ ಹತ್ತಿಸಿಕೊಂಡದ್ದನ್ನು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತ್ತು. ನನಗೆ ಗೊತ್ತಿಲ್ಲದ ಅಗೋಚರ ಆಶ್ಚರ್ಯಗಳು ಇನ್ನೆಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ. ಮಂದಣ್ಣ ಯಾವಾಗ ಸಿಕ್ಕ ಸರ್ ಎಂದೆ. ನಿಮ್ಮೂರಲ್ಲಿ ಮಾರಿ ಹಬ್ಬ ಅಂತ ರಾಮಯ್ಯ ಕರೆದಿದ್ರು. 15 ದಿನದಿಂದ ನಿಮ್ಮೂರ್ನಾಗೆ ಇದ್ದೀನಿ ಸರ್ ಎಂದ ಮಂದಣ್ಣ. ಕರ್ವಾಲೋಗೆ ಮಂದಣ್ಣ ಹೇಳಿದ್ನಂತೆ, ನನಗೆ ಕಾಡಿನಲ್ಲಿ ಕಂಡಿದ್ದು ಶರಾಬಿನ ಮಡಕೆ ಅಲ್ಲವೆಂದು, ಈ ಕಡೆ ಅದೊಂದು ಜೇನು ಸಾಕುವ ವಿಧಾನವೇ ಎಂದು. ಅದಕ್ಕೆ ಕರ್ವಾಲೋ ಚಕಿತರಾಗಿ, ಈವರೆಗೂ ಅದನ್ನು ನಾನು ನೋಡಿಲ್ಲ, ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದ್ರಂತೆ. ಜೀಪಿನಿಂದ ಇಳಿದ ನಮ್ಮೆಲ್ಲರನ್ನೂ ನೋಡಿ ಪ್ಯಾರನಿಗೆ ಬಹಳ ಖುಷಿಯಾಯಿತು. ಇವತ್ತು ಅವನಿಗೆ ಒಳ್ಳೆ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೋಡಿ ನನ್ನ ಹೆಂಡತಿಗೆ ಕಾಫಿಗೆ ನೀರಿಡ್ಲ ಎಂದು ಕೇಳಿದ. ಕಿವಿ ಭಾರಿ ಚಟುವಟಿಕೆಯಿಂದ ತಕ ತಕ ಕುಣಿಯಿತು. ಕರ್ವಾಲೋ ಚಿಟಿಕಿ ಹೊಡೆಯುತ್ತಾ ಅದನ್ನು ಮುಟ್ಟ ಹೋದಾಗ ಮಂದಣ್ಣ ಹಿಂದಿನಿಂದ ಚಿರಿದ. ಅಯ್ಯೋ, ಅದನ್ನು ಹಾಗೆಲ್ಲ ಮುಟ್ಬೇಡಿ ಸರ್, ಅದು ಭಾರಿ ನಿಯತ್ತಿನ ನಾಯಿ, ಯಾರೂ ಅದರ ತಲೆ ಸವರಿದ್ರೆ ಅದಕ್ಕೆ ಆಗೋಲ್ಲ ಎಂದ. ಕರ್ವಾಲೋ ಎಚ್ಚರ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು. ಕಾಫಿ ಮುಗಿಸಿ ಕಾಡಿನ ಕಡೆಗೆ ಲಘು ಬಗೆಯಿಂದ ಹೊರಟೆವು. ಮುಂದೆ ಪ್ಯಾರ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದರು. ಮೊದಲೇ ಒಮ್ಮೆ ನಾವು ಕಾಡೊಳಗೆ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ. ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮರದ ಬಳಿಗೆ ಹೋದೆವು. ಜೇನುಗಳು ಮಡಕೆಯಿಂದ ನಿರ್ಗಮಿಸುತ್ತಾ ಆಗಮಿಸುತ್ತಾ ಇದ್ದವು. ಕರ್ವಾಲೋ ಜೇನನ್ನು ನೋಡಿದವರೇ, ಓಹ್ ಕರಿತುಡುವೆ, ಸ್ಪ್ಲೆಂಡಿಡ್, ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ, ಆದರೆ ಕೆಲಸನೂ ಜೋರಾಗಿ ಮಾಡ್ತವೆ ಇದು ಯುಸಿ ಎಂದರು. ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ. ಪ್ಯಾರ, ಮಂದಣ್ಣ, ಕರ್ವಾಲೋ ಮಡಕೆ ಹತ್ತಿರಕ್ಕೆ ಹೋದರು. ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ. ಅದು ಅಲುಗಾಡಿದಂತಲ್ಲ, ಒಳಗಿನ ಜೇನುಗಳು ಹಿಸ್ಸೆಂದು ಸದ್ದು ಮಾಡುತ್ತಿದ್ದವು. ಬಹಳ ದೊಡ್ಡದಾದ ಮಡಕೆ. ಅದರ ತೂಕಕ್ಕೆ ಮಂದಣ್ಣ ತಲೆದೂಗುತ್ತಾ, ಏನಿಲ್ಲ ಅಂದರೂ
2: ಒಂದು ಕೊಡ ಜೇನುತುಪ್ಪ ಇರಬಹುದು ಸರ್ ಎಂದ. ಅಷ್ಟರಲ್ಲಿ ಟುಯ್ ಎಂದು ತಂತಿ ಮಿಡಿದಂತೆ ಸದ್ದು ಆರಂಭವಾಗಿ ರೇಗಿದ ಜೇನುಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಬಾರಿಸತೊಡಗಿದವು. ಪ್ಯಾರ ಉರಿ ತಾಳಲಾರದೆ ತಕ್ಕ ತಕ್ಕ ಕುಣಿದ. ಆಗ ಮಂದಣ್ಣ, ಲೇ ಉರಿ ತರ್ಕೊಂಡು ಸುಮ್ಮನಿರೋ ಹಂಗಿದ್ರೆ ಇಲ್ಲಿರು, ಇಲ್ದಿದ್ರೆ ನಡಿ ಮನೆಗೆ, ಕುಣಿದಾರ್ದೆ ಅಂದರೆ ಇನ್ನಷ್ಟು ಹೊಡಿತಾವೆ ಎಂದು ರೇಗಿ ಕೂಗಿದ. ನಾನು ಸಹನೆಯಿಂದ ಸರ್ವ ಪ್ರಯತ್ನ ಮಾಡಿ ಉರಿ ತಡೆದುಕೊಂಡು ದೂರ ಸರಿದೆ. ಆದರೂ ಕಣ್ಣುಗಳಲ್ಲಿ ಬುಳ್ಳನೆ ನೀರು ಉಕ್ಕಿತು. ಕರ್ವಾಲೋರನ್ನು ನೋಡಿದೆ. ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಹೆಣಗುತ್ತಿದ್ದರು. ಮಂದಣ್ಣ ಮಡಕೆ ಎತ್ತಿ ಉಫ್ ಎಂದು ಊದಿದ. ಜೇನುಗಳು ನಾಗರಹಾವಿನಂತೆ ಬುಸುಗೊಡುತ್ತಾ ನಿಧಾನವಾಗಿ ಮೇಲೆ ಸರಿದವು. ಕಿತ್ತಲೆ ಬಣ್ಣದ ಜೇನು ಹಲ್ಲೆಗಳು ಮಡಕೆ ತಳದಲ್ಲಿ ಕಂಗೊಳಿಸಿದವು. ಈ ನಡುವೆ ಮಂದಣ್ಣ ಕರ್ವಾಲೋರಿಗೆ ಏನೇನೋ ವಿವರಿಸುತ್ತಿದ್ದ. ಕರ್ವಾಲೋ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು. ಆನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲೇ ಇಡುತ್ತಾ, ಇದು ಈಗ ಪೆಟ್ಟಿಗೆಗೆ ಕೊಡೋದು ಬೇಡ ಸರ್, ತುಪ್ಪ ಮಾಡಿದಾವೆ, ತುಪ್ಪ ತಗೊಂಡ್ಬಿಟ್ಟು ಒಂದೇ ಒಂದು ಹಲ್ಲೆ ಬಿಟ್ಟಿರೋಣ, ಜೇನು ಎಲ್ಲಿಗೂ ಹೋಗಲ್ಲ, ಮತ್ತೆ ಹಲ್ಲೆ ಕಟ್ತವೆ, ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕೂಡೋಣ ಎಂದ. ಕರ್ವಾಲೋ ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು.
1: ಒಂದು ಚಾಕನ್ನು ತಟ್ಟೆನು ತಗೊಂಡು ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ. ಪ್ಯಾರ ಕಿವಿ ಜೊತೆಗೆ ಮನೆ ಕಡೆಗೆ ಓಡಿದ. ಕರ್ವಾಲೋ ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನು ಇದೇ ಮೊದಲು ಬಾರಿಗೆ ನೋಡಿದ್ದಂತೆ. ಮಂದಣ್ಣ ಹೇಳಿದ, ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕ್ತಾರೆ ಎಂದು. ಅವತ್ತು ನಿಮ್ಗೊಂದು ಟಿನ್ ಜೇನು ಕೊಟ್ಟೆವಲ್ಲ ಸರ್, ಪಾಟನಿ ಅಂತ, ಅದೇ ಥರ ಮಡಿಕೆಯಲ್ಲಿ ಸಾಕಿ ಜೇನು ತೆಗೆದಿತ್ತು ಎಂದು ನನಗೆ ವಿವರಿಸಿದ. ಮಂದಣ್ಣ ಚಾಕು ತೆಗೆದುಕೊಂಡು ಬಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ. ಮಡಕೆಯನ್ನು ಮರದಡಿಯೇ ಬಿಟ್ಟೆವು. ಮನೆಗೆ ಬರುವುದರೊಳಗೆ ನನ್ನ ಮತ್ತು ಪ್ಯಾರನ ತುಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು. ಕಣ್ಣುಗಳು ಮಂಗೋಲಿಯನ್ನರ ಕಣ್ಣುಗಳಂತೆ ಕಿರಿದಾಗಿ ಹೋಗಿದ್ದವು. ಆದರೆ ಕರ್ವಾಲರಿಗೂ ಮಂದಣ್ಣನಿಗೂ ಊದಲಿಲ್ಲ. ತುಂಬಾ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲು ವಿವರಿಸಿದರು. ಮನೆಯಲ್ಲಿ ಹೆಂಡತಿ ನನ್ನನ್ನು ನೋಡಿ ಯಾರೋ ಹೊಸಬರಂತೆ ಕಾಣುತ್ತಿದ್ದೇನೆಂದು ಹೇಳಿದ್ಲು. ಕರ್ವಾಲರಿಗೆ ಬಹಳ ಸಂತೋಷವಾಗಿತ್ತು. ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಯಿತು. ಹಿಂತಿರುಗಿ ಜೀಪಿನಲ್ಲಿ ಅವರನ್ನು ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗ ಹೇಳಿದರು, ಜೇನು ಸಾಕಾಣೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು. ಇದೇಕೋ ಈ ಮಡಕೆ ಜೇನು ಸಾಕುವುದನ್ನು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ. ಈ ಮಡಕೆ ಸಾಕಾಣೆಯನ್ನೇ ಹೇಗಾದರೂ ಮಾಡಿ ಹೊಸ ರೀತಿಯಲ್ಲಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು. ನನ್ನ ಮುಖ ಊದಿದ್ದರಿಂದ ನಾನು ಏನೂ ಮಾತಾಡಲಿಲ್ಲ. ಮಂದಣ್ಣ ಒಂದು ತಿಂಗಳ ಆನಂತರ ಮಡಕೆ ಜೇನನ್ನು ಕೂಡಿಕೊಡುವುದಾಗಿ ಹೇಳಿದವ. ಎಷ್ಟೋ ದಿನಗಳಾದರೂ ಬರಲೇ ಇಲ್ಲ. ನನ್ನ ಕಣ್ಣಿಗೆ ಬೀಳಲಿಲ್ಲ ಅವನ ಸವಾರಿ. ನಾನು ಕೂಡ ಅವನ ತೀವ್ರ ಅಗತ್ಯವೇನೂ ಇಲ್ಲದರಿಂದ ವಿಚಾರಿಸಲು ಹೋಗಲಿಲ್ಲ. ಒಂದೆರಡು ಬಾರಿ ಕರ್ವಾಲೋರವರೇ ನನ್ನನ್ನು ನಿಲ್ಲಿಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದರು. ನಾನು ಎಲ್ಲಿಯಾದರೂ ಕಂಡರೆ ತಿಳಿಸುತ್ತೇನೆಂದು ಹೇಳಿದ್ದೆ. ಆದರೆ ಒಮ್ಮೆ ಮಂದಣ್ಣನ ಅಗತ್ಯ ಇದ್ದಕ್ಕಿದ್ದಂತೆ ಒದಗಿ ಬಂತು. ಮನೆಯೊಳಗೆ ನಾವು ಊಟ ಮಾಡುತ್ತಾ ಕುಳಿತಿರಬೇಕಾದ್ರೆ ಒಂದು ದಿನ ಭೋರ್ ಎಂದು ವಿಚಿತ್ರವಾದ ಸದ್ದಾಗತೊಡಗಿತು. ಆಣೆಕಟ್ಟೆ ನೀರು ಪ್ರವಾಹ ರೂಪದಲ್ಲಿ ನುಗ್ಗಿದ್ರೆ ಯಾವ ಬಗೆಯ ಸದ್ದಾಗಬಹುದೋ ಆ ರೀತಿ. ನಾನು ಗಾಬರಿಯಾಗಿ ಊಟ ಬಿಟ್ಟು ಎಂಜಲು ಕೈಯಲ್ಲೇ ಓಡಿ ಬಂದೆ. ಪ್ಯಾರ, ನನ್ನ ಹೆಂಡತಿ, ಚಿಕ್ಕ ಮಗಳು ಎಲ್ಲ ಹೊರಕ್ಕೆ ಓಡಿ ಬಂದರು. ಹೊರಗೆ ಬಂದರೆ ಏನು ಕಾಣಲಿಲ್ಲ, ಸದ್ದು ಮಾತ್ರ ಜೋರಾಗುತ್ತಾ ಬಂತು. ಅಷ್ಟರಲ್ಲೇ ಪ್ಯಾರ, ಓ ಸೌದೆ ಕೊಟ್ಟಿಗೆ ಮೇಲೆ ಜೇನು ಹಾರಾಡ್ತಾ ಇವೆ ಎಂದು ಕೂಗಿದ. ಓಡಿ ಹೋಗಿ ನೋಡಿದೆ. ಸೌದೆ ಕೊಟ್ಟಿಗೆ ಮೇಲೆ ಲಕ್ಷಾಂತರ ಜೇನುಗಳು ರಿವ್ವನೆ ಅತಿವೇಗದಲ್ಲಿ ಸುತ್ತುತ್ತಾ ಇದ್ದವು. ದೊಡ್ಡ ಜೇನಿನ ಮೋಡವೊಂದು ಕೊಟ್ಟಿಗೆ ಮೇಲೆ ಇತ್ತು. ನಿಧಾನವಾಗಿ ಕಳ್ಳೆ ಹೆಜ್ಜೆಯನ್ನಿಡುತ್ತಾ ಕೊಟ್ಟಿಗೆ ಹತ್ತಿರ ಒಳಗೆ ಇಣುಕಿ ನೋಡಿದೆ. ಪ್ಯಾರ ಒಡೆದು ಹೋಗಿದ್ದ ನೀರಿನ ಹೂಜಿಯೊಂದನ್ನು ಸೌದೆ ರಾಶಿಯ ಮೇಲೆ ಬೋರಲಾಗಿ ಎಸೆದಿದ್ದ. ಒಂದಷ್ಟು ಜೇನುಗಳು ಅದರ ಬಳಿ ಸುತ್ತುತ್ತಾ ಇದ್ದವು. ಕೆಲವು ಜೇನುಗಳು ಒಳ ಹೋಗಿ ಹೊರಬರುತ್ತಾ ಇದ್ದವು. ನನಗೆ ಸಾಯಂಕಾಲ ಸೌದೆ ರಾಶಿ ಮೇಲೆ ಇಟ್ಟಿದ್ದ ಇಲಿ ಬೋನನ್ನು ತರಲು ಹೋದಾಗ ಕಂಡ ವಿದ್ಯಮಾನವೊಂದು ಜ್ಞಾಪಕಕ್ಕೆ ಬಂದಿತ್ತು. ಒಂದೆರಡು ಜೇನುಗಳು ಜುಯಿನ್ ಜುಯಿನ್ ಎಂದು ಹಾರಾಡುತ್ತಾ ಆ ಹೂಜಿಯನ್ನು ಪರಿಶೀಲಿಸುತ್ತಿದ್ದವು. ಜೇನುಗಳು ಕವಿಚಿ ಬಿದ್ದಿದ್ದ ಹೂಜಿಯ ಬಾಯಿಯ ಬಳಿಯೇ ಜುಯಿ ಎಂದು ಸದ್ದು ಮಾಡಿ ಶಂಖದಿಂದ ಬರುವ ನಾದದಂತೆ ಭೋಂ ಭೋಂ ಎಂದು ದನಿ ಹೊರಡಿಸುತ್ತಿದ್ದವು. ಬಹುಶಃ ಅದರ ಒಳ ವಿಸ್ತೀರ್ಣ ಮುಂತಾದವುಗಳನ್ನು ಪತ್ತೆ ಮಾಡಲು ಈ ಕ್ರಮ ಅನುಸರಿಸುತ್ತಿದ್ದವೋ ಏನೋ. ನಾನು ಪ್ಯಾರಾನು ನೋಡುತ್ತಿರುವಂತೆಯೇ ಅಷ್ಟು ಜೇನುಗಳು ವೇಗವಾಗಿ ಒಳ ಹೋಗತೊಡಗಿದವು. ಕೊಂಚ ಹೊತ್ತಿನಲ್ಲಿ ಒಂದೇ ಒಂದು ಜೇನು ಹೊರಗಿಲ್ಲದಂತೆ ಅಷ್ಟು ಒಳಗೆ ಹೋಗಿ ಕುಳಿತು ಬಿಟ್ಟವು. ನಿರಾಯಾಸವಾಗಿ ಮನೆಗೇ ಬಂದು ಕುಳಿತಿರುವ ಈ ಜೇನುಗೂಡನ್ನು ಮಾತ್ರ ಮಂದಣ್ಣನಿಗೆ ಹೇಳಿ ಪೆಟ್ಟಿಗೆಗೆ ಕೂರಿಸಬೇಕೆಂದು ಯೋಚಿಸಿದೆ. ಆದರೆ ಈಗಿದ್ದ ಸಮಸ್ಯೆ ಅಂದರೆ ಮಂದಣ್ಣನೇ. ಮಂದಣ್ಣನ ಠಿಕ್ಕಾಣಿ ಎಲ್ಲಿ ಇದೆ ಎಂದೇ ಗೊತ್ತಾಗಲಿಲ್ಲ. ನಾರ್ವೆ ರಾಮಯ್ಯನನ್ನು ಕರೆಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದ್ದಕ್ಕೆ, ಆವಾಗ ಕರವಾಲು ಸಾಹೇಬರ ಜೊತೆ ಬಂದಿದ್ದಾಗ ಮನೆಗೆ ಬಂದಿದ್ದ, ಆಮೇಲೆ ಈ ಕಡೆ ಸುಳಿದಿಲ್ಲ ಎಂದ. ಏನಯ್ಯ, ಅವನ ಊರ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಮನೆ ಕಡೆ ಏನಾದರೂ ತೊಂದರೆ ಇದೆಯಾ ಎಂದೆ. ತೊಂದರೆ ಏನಿಲ್ಲ, ಅವನಿಗೆ ಲಗ್ನ ಮಾಡಬೇಕಂತ ಅವನವ್ವ ಓಡಾಡ್ತಿದೆ. ನನ್ನ ಹತ್ರನೂ ನನ್ನ ಮಗಳು ರಾಮಿನ ತಂದುಕೋತೀವ ಅಂತ ಪ್ರಸ್ತಾಪ ಮಾಡಿದರು. ನಾನೇ ಅವನಿಗೇನು ನೌಕರಿನೋ ಸಂಬಳನೋ ಏನಿದೆ ಆ ವಿಷಯ ಎತ್ತಬೇಡ ಅಂತ ಹೇಳಿಬಿಟ್ಟೆ ಎಂದ. ಮಂದಣ್ಣ ಬೇಸರ ಮಾಡಿಕೊಂಡು ನಮ್ಮ ಕಣ್ಣಿಗೆ ಬೀಳದೆ ಕುಳಿತಿರುವುದಕ್ಕೆ ಇದೇ ಮೂಲ ಕಾರಣ ಇರಬೇಕೆಂದು ಊಹಿಸಿದೆ. ಹಳಾದವನು ಮ್ಯಾರೇಜು ಮ್ಯಾರೇಜು ಅಂತಿದ್ದ, ಏನೋ ಆಶಾಭಂಗ ಆಗಿ ಹೋಗಿ ಊರಲ್ಲಿ ಕೂತಿದ್ದಾನೆಂದು ಕಾಣುತ್ತೆ ಎಂದು ಊಹಿಸಿ ರಾಮಯ್ಯನಿಗೆ, ಮಂದಣ್ಣನ ಊರಿಗೆ ಹೋಗಿ ಕರ್ಕೊಂಡು ಬರ್ತೀಯಾ ಎಂದು ಕೇಳಿದೆ. ನಂಟಸ್ಸಿಕೆ ಮಾಡಲ್ಲ ಅಂತ ಹೇಳಿ ನನಗೂ ಅವಂಗೂ ಮನಸ್ತಾಪ ಬಂದಿದೆ. ನಾನು ಹೋಗಿ ಕರೆಯೋದು ಚೆನ್ನಾಗಿರಲ್ಲ, ಬೇಕಾದರೆ ಜನ ಕಳಿಸ್ತೇನೆ ಎಂದು ಹೇಳಿದ. ಅವರ ಗೋಜಲು ಗೋಜಲು ಸಮಸ್ಯೆಗಳನ್ನು ನೋಡಿ ನನಗೆ ಬೇಸರವಾಯಿತು. ಅಷ್ಟು ಮಾಡಪ್ಪ ಎಂದು ಹೇಳಿ ಕಳಿಸಿದೆ. ಮಂದಣ್ಣನನ್ನು ಜರೂರಾಗಿ ನಾನು ನೋಡದೆ ವಿಧಿಯೇ ಇರಲಿಲ್ಲ. ಏಕೆಂದರೆ ಮನೆಗೆ ಅಡಿಗೆಗಾಗಿ ಕಟ್ಟಿಗೆಯನ್ನು ಅಕ್ಕಪಕ್ಕ ತೆಗೆದು ಮುಗಿಯುತ್ತಾ ಬಂದಿತ್ತು. ಇನ್ನು ಹೆಚ್ಚಿಗೆ ಕಟ್ಟಿಗೆ ಎಳೆದರೆ ಕಟ್ಟಿಗೆ ರಾಶಿ ಜೇನಿನ ಹೂಜಿಯೊಂದಿಗೆ ಕೆಳಕ್ಕೆ ಬೀಳುವ ಸಂಭವವಿತ್ತು. ನನ್ನ ಹೆಂಡತಿ ಒಂದು ಕಡೆ, ಆ ಜೇನಿಗೆ ಬೇರೆಲ್ಲಾದರೂ ದಾರಿ ಹುಡುಕ್ತಿರೋ ಇಲ್ವೋ ಎಂದು ಕಾಡಿಸತೊಡಗಿದ್ಲು. ರಾಮಯ್ಯ ಕಳಿಸಿದ ಜನ ಮಂದಣ್ಣನಿಗೆ ಬರಬೇಕೆಂದು ಹೇಳಿದಾಗ, ಗದ್ದೆಗೆ ಹಂದಿಕಾಟ ಶುರುವಾಗಿದೆ, ಒಂದು ಚೂರು ಪುರ್ಸೋತಿಲ್ಲ ಎಂದು ಉದಾಸೀನ ಮಾಡಿದಂತೆ. ಹಲ್ಕ ಬಡ್ಡಿ ಮಗ ಒಳ್ಳೆ ಕೈಕೊಟ್ಟ ಎಂದುಕೊಂಡು ಉಪಾಯ ಕಾಣದೆ ಮೂಡುಗೆರೆ ಜೇನು ಸೊಸೈಟಿಗೆ ಹೋಗಿ ಲಕ್ಷ್ಮಣನ ಹತ್ತಿರ ನನ್ನ ಪೀಕಲಾಟ ಹೇಳಿ, ಮಹಾರಾಯ ಆ ಜೇನಷ್ಟನ್ನು ಪೆಟ್ಟಿಗೆಗೆ ಕೂಡಿಕೊಡು ಎಂದು ಕೇಳಿದೆ. ಲಕ್ಷ್ಮಣನೇನು ಉತ್ಸಾಹದಿಂದಲೇ ಸಿದ್ಧನಾದ. ಆದರೆ ಸೊಸೈಟಿಯಲ್ಲಿ ಒಂದು ಪೆಟ್ಟಿಗೆಯೂ ಇರಲಿಲ್ಲ. ಮಂದಣ್ಣನ ಕೇಳಿದರೆ ಯಾವುದಾದ್ರೂ ಪೆಟ್ಟಿಗೆ ಅರ್ಧ ಚಾರ್ಜಿಗೆ ಕೊಡಿಸ್ತಿದ್ದ ಸರ್ ಎಂದ. ಇಲ್ಲಪ್ಪ, ಅವನ ಮುಖ ನೋಡಿದೆ ಎಷ್ಟೋ ದಿನ ಆಯಿತು, ಮೊನ್ನೆ ಹೇಳಿ ಕಳಿಸಿದ್ದೆ, ಹಂಗೋ ಬರಲಿಲ್ಲ ಎಂದೆ. ಅವನು ಒಂಥರದ ಮನುಷ್ಯ ಸರ್, ಸರಿಯಾಗಿದ್ದರೆ ಸರಿಯಾಗಿರ್ತಾನೆ, ರಾಂಗ್ ಆದಂದಾದರೆ ಹೇಳಿದ್ದಕ್ಕೆಲ್ಲ ಉಲ್ಟಾ ಸೀದಾನೆ ಎಂದ ಲಕ್ಷ್ಮಣ. ಹೀಗಾಗಿ ನಾನೇ ಒಂದು ನಿರ್ಧಾರಕ್ಕೆ ಬಂದೆ, ಆ ಹೂಜಿಯನ್ನು ರಾತ್ರಿ ವೇಳೆ ಉಪಾಯವಾಗಿ ತೆಗೆದುಕೊಂಡು ಹೋಗಿ ಕಾಡೊಳಗೆ ಇಟ್ಟು ಬರುವುದು ಎಂದು. ರಾತ್ರಿ ನಾನು ಪ್ಯಾರಾನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಆ ಹೂಜಿಯನ್ನು ತೋಟದ ಬೇಲಿಯಾಚೆ ಕಾಡಿನಂಚಿನಲ್ಲಿ ಇಟ್ಟು ಬಂದೆವು. ಬೆಳಗ್ಗೆ ಹೊಸದೊಂದು ಸಮಸ್ಯೆ ತಯಾರಾಗಿತ್ತು. ಕಾಡಿನೊಳಗೆ ಇಟ್ಟಿದ್ದ ಮಡಕೆಯಿಂದ ಜೇನು ಸಂಗ್ರಹಿಸಲು ಹೊರಟ ಜೇನುಗಳಲ್ಲಿ ಬಹುಪಾಲು ಜೇನುಗಳು ಹಿಂತಿರುಗಿ ಹಳೆ ಜಾಗವನ್ನೇ ಹುಡುಕಿಕೊಂಡು ಬಂದು ಸೌದೆ ಕೊಟ್ಟಿಗೆಯಲ್ಲಿ ಹೂಜಿಯನ್ನು ಕಾಣದೆ ಜುಯ್ಯೂ ಎಂದು ಗಲಾಟೆ ಮಾಡತೊಡಗಿದವು. ನಾನು ಪ್ಯಾರನಿಗೆ ಹೇಳಿದೆ, ಆದಷ್ಟು ಸೌದೆ ಬೇರೆ ಕಡೆ ಇಟ್ಕೋ, ಇವತ್ತು ರಾತ್ರಿ ಆ ಜೇನಿನ ಹೂಜಿಯನ್ನು ವಾಪಸ್ಸು ತಂದು ಹಳೆ ಜಾಗದಲ್ಲಿ ಇಟ್ಟು ಬಿಡೋಣ ಎಂದು. ಅವನು ಗುಯಿಂಗುಡುತ್ತಿದ್ದ ಜೇನುಗಳ ನಡುವೆಯೇ ಸೌದೆಗಳನ್ನು ಎಳೆದೆಳೆದು ಪಕ್ಕ ಇಟ್ಟುಕೊಂಡ. ಒಂದೆರಡು ಜೇನುಗಳು ಇವನದೇ ಏನೋ ಕಿತಾಪತಿ ಎಂದು ಅವನಿಗೆ ಕಚ್ಚಿಯೂ ಬಿಟ್ಟಿತು. ರಾತ್ರಿ ಮತ್ತೆ ಆ ಹೂಜಿಯನ್ನು ಕಾಡಿನಿಂದ ತಂದು ಸ್ವಸ್ಥಾನದಲ್ಲೇ ಇಟ್ಟೆವು. ಆದರೆ ಈ ಕ್ರಮದಿಂದ ಯಾವ ಸಮಸ್ಯೆಯೂ ಪರಿಹಾರವಾಗಲಿಲ್ಲ. ಏಕೆಂದರೆ ಬೆಳಗಾದ ಕೂಡಲೇ ಹೂಜಿಯಿಂದ ಹೊರಟ ಜೇನುಗಳಲ್ಲಿ ಅನೇಕವು ಕಾಡಿನಲ್ಲಿ ಹೂಜಿ ಇಟ್ಟಿದ್ದ ಜಾಗಕ್ಕೆ ಹೋಗಿ ಗಲಾಟೆ ಮಾಡತೊಡಗಿದವು. ಸಾಯಂಕಾಲದ ಹೊತ್ತಿಗೆ ಅಲ್ಲೇ ಒಂದು ಕಡೆ ಮುದ್ದೆಯಾಗಿ ಒಂದು ಒಣಗಿದ ಕಡ್ಡಿಯ ಮೇಲೆ ಜೋತುಕೊಂಡು ಕುಳಿತವು. ಒಂದೆರಡು ದಿನವಾದರೂ ಅವು ಅಲ್ಲಿಯೇ ಕುಳಿತಿದ್ದನ್ನು ಕಂಡ ನನಗೆ ಚಿಂತೆಯಾಯಿತು. ಅವು ಕುಳಿತಿದ್ದ ಕಡ್ಡಿಯನ್ನು ಹಾಗೆ ಕಿತ್ತು ತಂದು ಅಷ್ಟೂ ಜೇನನ್ನು ಕೊಟ್ಟಿಗೆಯಲ್ಲಿದ್ದ ಹೂಜಿಯ ಬಾಯ ಬಳಿ ಇಳಿಸಿದೆ. ಸಮಸ್ಯೆ ಇನ್ನೂ ಜಟಿಲವಾಯಿತು. ಎರಡು ಮೂರು ದಿನವಾದ್ರಿಂದ ಆ ಜೇನುಗಳ ಗುರುತು ಹೂಜಿಯ ಜೇನುಗಳಿಗೆ ಮರೆತೆ ಹೋಗಿತ್ತೋ ಏನೋ. ಏಕ್ದಮ್ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಆರಂಭಿಸಿದವು. ನಾನು ಕಡ್ಡಿ ಬಿಟ್ಟು ಓಡಿದೆ. ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು. ನಾನು ದೂರದಿಂದಲೇ ಆ ಕೀಟಗಳ ರಣರಂಗವನ್ನು ನೋಡಿ ಪರಿಸ್ಥಿತಿ ಕೈಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯ್ಯೋ ಎಂದು ಹಳೆಯ ಬೋರ್ಗರೆತದ ಸದ್ದು ಆರಂಭವಾಯಿತು. ನೋಡಿದರೆ ಕೊಟ್ಟಿಗೆಯ ಮೇಲೆ ಮತ್ತೆ ಜೇನಿನ ಮೋಡವೊಂದು ರೂಪುಗೊಳ್ಳತೊಡಗಿತ್ತು. ನೋಡುತ್ತಿದ್ದಂತೆ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿಹೋದವು. ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ ಜೇನು ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು. ಅವುಗಳನ್ನು ಸಾಗಿಸಲು ಬಂದ ನೂರಾರು ಚಗಳಿ ಇರುವೆಗಳು ಜೇನುಗೂಡಿರುವ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದವು. ಒಂದೆರಡು ದಿನವಾದರೂ ಅವು ಅಲ್ಲಿಯೇ ಕುಳಿತಿದ್ದನ್ನು ಕಂಡ ನನಗೆ ಚಿಂತೆಯಾಯಿತು. ಅವು ಕುಳಿತಿದ್ದ ಕಡ್ಡಿಯನ್ನು ಹಾಗೆ ಕಿತ್ತು ತಂದು ಅಷ್ಟೂ ಜೇನನ್ನು ಕೊಟ್ಟಿಗೆಯಲ್ಲಿದ್ದ ಹೂಜಿಯ ಬಾಯ ಬಳಿ ಇಳಿಸಿದೆ. ಸಮಸ್ಯೆ ಇನ್ನೂ ಜಟಿಲವಾಯಿತು. ಎರಡು ಮೂರು ದಿನವಾದ್ರಿಂದ ಆ ಜೇನುಗಳ ಗುರುತು ಹೂಜಿಯ ಜೇನುಗಳಿಗೆ ಮರೆತೇ ಹೋಗಿತ್ತೋ ಏನೋ. ಏಕ್ದಮ್ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಆರಂಭಿಸಿದವು. ನಾನು ಕಡ್ಡಿ ಬಿಟ್ಟು ಓಡಿದೆ. ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು. ನಾನು ದೂರದಿಂದಲೇ ಆ ಕೀಟಗಳ ರಣರಂಗವನ್ನು ನೋಡಿ ಪರಿಸ್ಥಿತಿ ಕೈಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯ್ಯೋ ಎಂದು ಹಳೆಯ ಬೋರ್ಗರೆತದ ಸದ್ದು ಆರಂಭವಾಯಿತು. ನೋಡಿದರೆ ಕೊಟ್ಟಿಗೆಯ ಮೇಲೆ ಮತ್ತೆ ಜೇನಿನ ಮೋಡವೊಂದು ರೂಪುಗೊಳ್ಳತೊಡಗಿತ್ತು. ನೋಡುತ್ತಿದ್ದಂತೆ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿಹೋದವು. ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ. ಜೇನು ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು. ಅವುಗಳನ್ನು ಸಾಗಿಸಲು ಬಂದ ನೂರಾರು ಚಗಳಿ ಇರುವೆಗಳು ಜೇನುಗೂಡಿರುವ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದವು. ಅದಕ್ಕಾಗೆ ಮೊಟ್ಟೆ ಮರಿ ಹಲ್ಲೆಯ ಸಮೇತ ಗೂಡನ್ನು ತ್ಯಜಿಸಿ ಜೇನುಗಳು ಹೊರಟು ಹೋಗಿದ್ದವು. ಮಂದಣ್ಣನಿಗೆ ನಾನು ಮನದಲ್ಲೇ ಮನಸಾರೆ ಬೈದೆ. ಹಳದವನು ಅಗತ್ಯ ಬಿದ್ದಾಗ ಬರಲಿಲ್ಲ ಎಂದು. ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ. ನಾನು ಜೀಪ್ ನಿಲ್ಲಿಸಿ, ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ? ಕರ್ವಾಲ ಸಾಹೇಬರು ಕೂಡ ನಿನ್ನ ನೋಡ್ಬೇಕಂತ ಇದ್ರು, ಹೇಳಿ ಕಳಿಸಿದ್ರು, ಬರಬಾರ್ದ ಎಂದು ಕೇಳಿದೆ. ಹೇಳಿ ಕಳಿಸಿದ್ದಾರಾ? ಯಾರು ನನಗೆ ಹೇಳಲೇ ಇಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿ ಪಿಳಿ ಕಣ್ಣು ಬಿಟ್ಟು ನಾಟಕ ಆಡುತ್ತಿದ್ದಾನೆಂದು ನನಗನಿಸಿತು. ಏನು ಹೀಗೆಂದ್ರೆ, ನಾರ್ವೆ ರಾಮಯ್ಯನ ಕೈಲಿ ಹೇಳಿ ಜನ ಕಳಿಸಿದ್ದೇನೆ. ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕೂತಿತ್ತು, ಯಾವುದಾದ್ರೂ ಪೆಟ್ಟಿಗೆ ತಂದು ಕೂಡಿಕೊಡು ಅಂತ. ನಿನ್ನ ಹುಡುಕಿ ಹುಡುಕಿ ಸಾಕಾಯಿತು ಎಂದೆ. ನಾರ್ವೆ ರಾಮಣ್ಣನ ಕೈಲ, ಒಂದಿನೂ ಸಿಕ್ಕಿಲ್ಲ ಅವನು. ಏನಂದ ಅವನು ಎಂದ. ಏನೂ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡಲೇ. ಏನನ್ನಲಿಲ್ಲ, ನಿನಗೂ ಅವನಿಗೂ ಮನಸ್ತಾಪ ಅಂತೆ, ಅದಕ್ಕೆ ಬೇರೆ ಜನ ಯಾರನ್ನಾರನ್ನು ಕಳಿಸ್ತೀನಿ ಅಂದ ಅಷ್ಟೆ ಎಂದೆ. ನೋಡಿದ್ರೆ ಅವನ ಬುದ್ಧಿ ಮನಸ್ತಾಪ ಅಂತೆ. ಒಂದು ಚೂರಾರು ಜಗಳ ಆಡಿದೇನ ನಮ್ಮ ಜೊತೆ, ನಿಮ್ಮ ಹತ್ರ ಹಿಂಗೆ ಹೇಳಿದಾನಲ್ಲ, ಏನು ಮನಸ್ತಾಪ ಅಂತ ನೀವೇ ಒಂದು ಮಾತು ಕೇಳಬೇಕಿತ್ತು ಎಂದ. ನಾನ್ಯಾಕೆ ಕೇಳಲಿ? ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದವರನ್ನೆಲ್ಲ ಎಳೆಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ನೀವೇನು ತೋಟ ಮಾರಿ ಇದರಾಗೆ ಯಾವ್ದು ಚೆನ್ನಾಗಿದೆ ಹೇಳು ಪ್ರಭಾಕರಣ್ಣ ಅಂತ ವಿಮರ್ಶೆ ಮಾಡ್ತಾ ಕೂರ್ತಿದ್ದ ಸರ್. ಅತ್ಯಂತ ಹಗುರ ಬುದ್ಧಿಯ ಮಂಗಣ್ಣನ ರೀತಿ ಮಂದಣ್ಣನ ಚರ್ಯಗಳಿದ್ದು ಕರ್ವಾಲೋಯಲ್ಲಿ ಈ ಮಂದಣ್ಣೆಯಲ್ಲಿ ಪ್ರಭಾಕರ ಎಲ್ಲಿ ನಾನೆಲ್ಲಿ ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ. ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದಾರೆಂದು ಕಾಣುತ್ತದೆ. ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸಿದೆವು. ಪ್ಯಾರನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವೆ ರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು.
4: ರಾಮಯ್ಯ ಲಘುಬಗೆಯಿಂದ ಬಂದ. ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದುದೆಲ್ಲವನ್ನು ಹೇಳಿದೆ. ರಾಮಯ್ಯನಿಗೆ ನಾವೆಲ್ಲ
3: ಏನಯ್ಯ
4: ಹೊಸದೊಂದು ಸಮಸ್ಯೆ ತಯಾರಾಗಿತ್ತು. ಕಾಡಿನೊಳಗೆ ಇಟ್ಟಿದ್ದ ಮಡಕೆಯಿಂದ ಜೇನು ಸಂಗ್ರಹಿಸಲು ಹೊರಟ ಜೇನುಗಳಲ್ಲಿ ಬಹುಪಾಲು ಜೇನುಗಳು ಹಿಂತಿರುಗಿ ಹಳೆ ಜಾಗವನ್ನೇ ಹುಡುಕಿಕೊಂಡು ಬಂದು ಸೌದೆ ಕೊಟ್ಟಿಗೆಯಲ್ಲಿ ಹೂಜಿಯನ್ನು ಕಾಣದೆ ಜುಯ್ಯೂ ಎಂದು ಗಲಾಟೆ ಮಾಡತೊಡಗಿದವು. ನಾನು ಪ್ಯಾರನಿಗೆ ಹೇಳಿದೆ, ಆದಷ್ಟು ಸೌದೆ ಬೇರೆ ಕಡೆ ಇಟ್ಕೋ, ಇವತ್ತು ರಾತ್ರಿ ಆ ಜೇನಿನ ಹೂಜಿಯನ್ನು ವಾಪಸ್ಸು ತಂದು ಹಳೆ ಜಾಗದಲ್ಲಿ ಇಟ್ಟು ಬಿಡೋಣ ಎಂದು. ಅವನು ಗುಯಿಂಗುಡುತ್ತಿದ್ದ ಜೇನುಗಳ ನಡುವೆಯೇ ಸೌದೆಗಳನ್ನು ಎಳೆದೆಳೆದು ಪಕ್ಕ ಇಟ್ಟುಕೊಂಡ. ಒಂದೆರಡು ಜೇನುಗಳು ಇವನದೇ ಏನೋ ಕಿತಾಪತಿ ಎಂದು ಅವನಿಗೆ ಕಚ್ಚಿಯೂ ಬಿಟ್ಟಿತು. ರಾತ್ರಿ ಮತ್ತೆ ಆ ಹೂಜಿಯನ್ನು ಕಾಡಿನಿಂದ ತಂದು

ಆಯ್ತು. ಎರಡು ಮೂರು ದಿನವಾದ್ರಿಂದ ಆ ಜೇನುಗಳ ಗುರುತು ಹೂಜಿಯ ಜೇನುಗಳಿಗೆ ಮರೆತೆ ಹೋಗಿತ್ತೋ ಏನೋ. ಏಕ್ದಮ್ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಆರಂಭಿಸಿದವು. ನಾನು ಕಡ್ಡಿ ಬಿಟ್ಟು ಓಡಿದೆ. ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು. ನಾನು ದೂರದಿಂದಲೇ ಆ ಕೀಟಗಳ ರಣರಂಗವನ್ನು ನೋಡಿ ಪರಿಸ್ಥಿತಿ ಕೈಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯ್ಯೋ ಎಂದು ಹಳೆಯ ಬೋರ್ಗರೆತದ ಸದ್ದು ಆರಂಭವಾಯಿತು. ನೋಡಿದರೆ ಕೊಟ್ಟಿಗೆಯ ಮೇಲೆ ಮತ್ತೆ ಜೇನಿನ ಮೋಡವೊಂದು ರೂಪುಗೊಳ್ಳತೊಡಗಿತ್ತು. ನೋಡುತ್ತಿದ್ದಂತೆ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿಹೋದವು. ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ. ಜೇನು ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು. ಅವುಗಳನ್ನು ಸಾಗಿಸಲು ಬಂದ ನೂರಾರು ಚಗಳಿ ಇರುವೆಗಳು ಜೇನುಗೂಡಿರುವ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದವು. ಅದಕ್ಕಾಗೆ ಮೊಟ್ಟೆ ಮರಿ ಹಲ್ಲೆಯ ಸಮೇತ ಗೂಡನ್ನು ತ್ಯಜಿಸಿ ಜೇನುಗಳು ಹೊರಟು ಹೋಗಿದ್ದವು. ಮಂದಣ್ಣನಿಗೆ ನಾನು ಮನದಲ್ಲೇ ಮನಸಾರೆ ಬೈದೆ. ಹಳದವನು ಅಗತ್ಯ ಬಿದ್ದಾಗ ಬರಲಿಲ್ಲ ಎಂದು. ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ. ನಾನು ಜೀಪ್ ನಿಲ್ಲಿಸಿ, ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ? ಕರ್ವಾಲ ಸಾಹೇಬರು ಕೂಡ ನಿನ್ನ ನೋಡಬೇಕಂತ ಇದ್ರು, ಹೇಳಿ ಕಳಿಸಿದ್ರು, ಬರಬಾರ್ದ ಎಂದು ಕೇಳಿದೆ. ಹೇಳಿ ಕಳಿಸಿದ್ದಾರಾ? ಯಾರೂ ನನಗೆ ಹೇಳಲೇ ಇಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿ ಪಿಳಿ ಕಣ್ಣು ಬಿಟ್ಟು ನಾಟಕ ಆಡುತ್ತಿದ್ದಾನೆಂದು ನನಗನಿಸಿತು. ಏನು ಹೀಗೆಂದ್ರೆ, ನಾರ್ವೆ ರಾಮಯ್ಯನ ಕೈಲಿ ಹೇಳಿ ಜನ ಕಳಿಸಿದ್ದೇನೆ. ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕೂತಿತ್ತು, ಯಾವುದಾದ್ರೂ ಪೆಟ್ಟಿಗೆ ತಂದು ಕೂಡಿಕೊಡು ಅಂತ. ನಿನ್ನ ಹುಡುಕಿ ಹುಡುಕಿ ಸಾಕಾಯಿತು ಎಂದೆ. ನಾರ್ವೆ ರಾಮಣ್ಣನ ಕೈಲ, ಒಂದಿನೂ ಸಿಕ್ಕಿಲ್ಲ ಅವನು. ಏನಂದ ಅವನು ಎಂದ. ಏನೂ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡಲೇ. ಏನನ್ನಲಿಲ್ಲ, ನಿನಗೂ ಅವನಿಗೂ ಮನಸ್ತಾಪ ಅಂತೆ, ಅದಕ್ಕೆ ಬೇರೆ ಜನ ಯಾರನ್ನಾರನ್ನು ಕಳಿಸ್ತೀನಿ ಅಂದ ಅಷ್ಟೆ ಎಂದೆ. ನೋಡಿದ್ರೆ ಅವನ ಬುದ್ಧಿ ಮನಸ್ತಾಪ ಅಂತೆ. ಒಂದು ಚೂರಾರು ಜಗಳ ಆಡಿದೇನ ನಮ್ಮ ಜೊತೆ, ನಿಮ್ಮ ಹತ್ರ ಹಿಂಗೆ ಹೇಳಿದಾನಲ್ಲ, ಏನು ಮನಸ್ತಾಪ ಅಂತ ನೀವೇ ಒಂದು ಮಾತು ಕೇಳಬೇಕಿತ್ತು ಎಂದ. ನಾನ್ಯಾಕೆ ಕೇಳಲಿ? ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದವರನ್ನೆಲ್ಲ ಎಳೆಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ. ಅದಿರಲಿ, ಕರ್ವಾಲೋ ಸಾಹೇಬರು ನಿನ್ನ ನೋಡಬೇಕಂತ ಹೇಳಿದರು, ಅವನ ನೋಡಿದ್ಯಾ ಎಂದೆ. ನೋಡಿ ಸರ್, ಕರ್ವಾಲೋ ಸಾಹೇಬರ ಶಿಷ್ಯ ನನಗೆ ಇದ್ದೀನಿ. ಅವರ ಕಾಲಾಗಿ ಹೇಳಿದ ಕೆಲಸನೆಲ್ಲ ಕೈಯಾಗಿ ಮಾಡ್ತೀನಿ, ಆದರೂ ನನಗೆ ಹಿಂಗೆ ಮಾಡ್ಬೋದಾ ಎಂದ. ನಾನು ಚಕಿತನಾದೆ. ಇವನಿಗೆ ಎಂಥ ಮೋಸ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ. ಸುಳುಹುಗಳು ಸಿಕ್ಕಬಹುದೆಂದು ಏನಯ್ಯ ಮಾಡಿದ್ರು ಅಂಥದ್ದು ನಿನಗೆ ಎಂದು ಕೇಳಿದೆ. ಒಂದು ಪೀವನ್ ಕೆಲಸ ಬಾಕಿ ಇತ್ತು ಸರ್, ನನಗೆ ಕೊಡಿಸಿ ಅಂತ ಕೇಳಿದರೆ ಅವರ ಜಾತಿ ವಸ್ತ ಒಬ್ಬ ಕ್ರಿಸ್ತನವರಿಗೆ ಕೊಟ್ಟಿದ್ದಾರೆ. ನನಗೆ ಕೊಡಿ ಸರ್ ಅಂದರೆ ನಿಂಗ್ಯಾಕೋ, ನಿನಗೇನು ಮದುವೆ ಮಕ್ಕಳು ಮರಿ ಏನಿಲ್ಲ, ಸುಮ್ಮನಿರು, ಅವನಿಗೆ ಕೊಡ್ತೀನಿ. ನಿನಗೆ ಪೀವನ್ ಕೆಲಸ ಬೇಡ ಅಂತ ದಬಾಯಿಸಿಬಿಟ್ರು ಸರ್. ಈ ವರ್ಷ ಮ್ಯಾರೇಜ್ ಆಗಬೇಕು ಅಂತ ನಿಶ್ಚಯಿಸಿದ್ದೆ. ಈ ಒಂದು ತಿಂಗಳು ಕಳೆದ್ರೆ ಆಮೇಲೆ ಇನ್ನು ಆರು ತಿಂಗಳು ಒಂದೇ ಒಂದು ನಗ್ನ ಮೂರ್ತಾನೂ ಇಲ್ವಂತೆ ಎಂದ. ಎಲ್ಲವನ್ನೂ ತಂದು ಇವನ ಮ್ಯಾರೇಜ್ಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು. ಎಲ್ರಿಗೂ ಇವನ ಮ್ಯಾರೇಜಿನ ಕಿರಿಕಿರಿ ತಗುಲಿಸಲು ಯತ್ನಿಸುತ್ತಿದ್ದ. ಏನಯ್ಯ ನೀನು, ಕರ್ವಾಲು ಸಾಹೇಬರು ನಿನ್ನ ಗುರುಗಳು, ತಿಳುವಳಿಕೆ ಹೇಳಿದ್ದಾರೆ, ಜೇನಿನ ಕೆಲಸ ಕಲಿಸಿದ್ದಾರೆ. ನಿನ್ನ ಕಂಡ್ರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳ್ತಿದ್ದೆ, ಈಗ ನೋಡಿದರೆ ಜಾತಿ ಬುದ್ಧಿ ಮಾಡಿದ್ರು ಅಂತೀಯ, ಹೀಗ ಗುರುಗಳ ಮೇಲೆ ಹೇಳೋದು ಎಂದೆ. ಸರ್, ಸಾವಿರಾರು ರೂಪಾಯಿ ಸಂಬಳದ ಸಾಹೇಬರು ಅವರು, ಅವರಿಗೆ ನನ್ನ ಕಷ್ಟ ಗೊತ್ತಾಗೋದು ಹೇಗೆ ಸರ್? ಸಾಹೇಬರು ಮಕ್ಕಳೊಂದಿಗೆ ಅಲ್ಲ ಕೆಲಸ ಇಲ್ಲ ಅಂತಾರೆ. ನಮ್ಮ ಮನೆಯಲ್ಲಿ ನೋಡಿದರೆ ನಮ್ಮ ತಾಯಿ ವಂಶ ಬೆಳೆಯಲಿಲ್ಲ ಅಂತ ಹೀನಮ್ಮನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡಿಕೊಂಡ. ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕಳುಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು. ಅವನಿಗೆ ಕೊಂಚ ಹುಮ್ಮಸ್ಸು ತುಂಬಲು, ಮಂದಣ್ಣ ನೀನು ಯಾವೂರ ಗಂಡಸು, ಸುಮ್ಮನೆ ಹೀಗೆ ಜೋತುಕೊಂಡು ಜೋಭದ್ರ ಮೋರೆಯಲ್ಲಿ ಓಡಾಡ್ತಿದ್ರೆ ಯಾರು ಕೆಲಸನೂ ಕೊಡೋಲ್ಲ, ಹೆಣ್ಣು ಕೊಡೋಲ್ಲ, ಯಾವಳು ನಿನ್ನ ಕೈ ಹಿಡಿಯೋಕ್ಕೆ ಬರೋದೂ ಇಲ್ಲ ತಿಳ್ಕೊ ಎಂದೆ. ನಾನು ಅವನ ಬಗ್ಗೆ ಸಹಾನುಭೂತಿಪರವಾಗಿ ಮಾತಾಡಿದ್ದೆ ತಡ. ಅವನು ಕರಗಿ ನೀರಾದ. ಸರ್, ನಿಮ್ಮ ಹತ್ರ ಏನು ಸರ್ ಮುಚ್ಚುಮರೆ, ಇಂಥ ಪ್ರಸಂಗ ಎಷ್ಟೋ ಸಿನಿಮಾ ಮಾಡಿದವ್ರು ನೀವು. ನೀವೊಂದು ಮಾತು ರಾಮಣ್ಣನಿಗೆ ಹೇಳಿ ಒಪ್ಪಿಸಿ ಸರ್, ಅವನ ಮಗಳು ನನ್ನ ಹಿಂದೆ ಓಡಿ ಬರೋದಕ್ಕೂ ತಯಾರಿದ್ದಾಳೆ ಸರ್. ನನ್ನ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ. ಅವಳಪ್ಪ ಅವಳನ್ನು ಹಾದಿ ತಪ್ಪಿಸ್ತಾನೆ ಸರ್ ಹಿಂಗೆ ಮಾಡಿ ಎಂದ. ನೋಡೋಣ, ನಾರ್ವೆ ರಾಮಯ್ಯ ಸಿಕ್ಕರೆ ಹೇಳಿ ನೋಡ್ತೀನಿ, ನೀನು ಕರ್ವಾಲೋ ಸಾಹೇಬರನ್ನು ಒಂದು ಸಾರಿ ನೋಡಿ ಹೋಗು ಎಂದೆ.
ಒಟ್ಟಿನಲ್ಲಿ ಇವನ ಪರಿಹಾರ

0: ಎಸಲಾಗದ ಕಸಿವಿಸಿ ನೋಡಿ ನನಗೆ ಬೇಸರವಾಯಿತು. ಬರ್ತೀನಪ್ಪ ಎಂದು ಜೀಪು ಸ್ಟಾರ್ಟ್ ಮಾಡಿದೆ. ಫುಟ್ಬೋರ್ಡಿನ ಮೇಲೆ ಬಲಗಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟುಕೊಂಡ. ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ, ಹಾಗಾಗಿ ನನಗೆ ಮಂದಣ್ಣನ ಪರವಾಗಿ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಒಡಿಸುತ್ತಾ ಕೆಲಸ ಮಾಡುತ್ತಿರಬೇಕಾದ್ರೆ ನನ್ನ ಬಳಿಗೆ ನಡೆದು ಬಂದ. ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದೇನೆಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ. ನನ್ನ ಹೆಸರು ಪ್ರಭಾಕರ್ ಎಂದು, ಚಿಕ್ಕಮಗಳೂರಿನಿಂದ ರೇಡಿಯೋ ಮೆಕ್ಯಾನಿಕ್ ಎಂದು, ನಾನು ಕರ್ವಾಲೋರ ಶಿಷ್ಯನೆಂದು ಹೇಳಿದ. ಕರ್ವಾಲೋ ಅವರಿಗೆ ಫೋಟೋಗ್ರಫಿ ಕೆಲಸ ಮಾಡಿಕೊಡುತ್ತಿದ್ದೇನೆಂದು, ಸರ್ಕಾರದ ಗ್ರಾಂಟು ಇನ್ನೂ ಸಿಕ್ಕದಿದ್ದರಿಂದ ತಾನೇ ಎನ್ಲಾರ್ಜರ್ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಶೋಧನಾ ಕೇಂದ್ರದಲ್ಲಿ ಒಂದು ರೂಮನ್ನು ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ. ಏನು ಇಲ್ಲಿವರೆಗೆ ಬರುವಂಥ ಕೆಲಸ ಇತ್ತು? ಕರ್ವಾಲೋ ಏನಾದರೂ ಹೇಳಿ ಕಳಿಸಿದ್ರು ಎಂದು ಕೇಳಿದೆ. ಏನಿಲ್ಲ ಸರ್, ತುಂಬ ದಿನದಿಂದ ನಿಮ್ಮನ್ನು ನೋಡಲಿಲ್ಲಂತೆ. ನೀವೇನು ತೋಟ ಮಾರಿ ಹೊರಟು ಹೋದರೂ ಹೇಗೆ, ನೋಡಿಕೊಂಡು ಬಾ. ಹಾಗೆ ಮಂದಣ್ಣ ಇನ್ನೂವರೆಗೂ ಪತ್ತೆ ಇಲ್ಲ, ಅವನೆಲ್ಲಿದ್ದಾನೆ, ಏನಾಗಿದೆ ಸರಿಯಾಗಿ ತಿಳಿದುಕೊಂಡು ಬಾ ಅಂತ ಹೇಳಿದರು ಎಂದ. ನನಗೆ ಮಂದಣ್ಣನ ಮೇಲೆ ಕೋಪ ಬಂತು. ಎಂಥ ಹಲ್ಕ ರಾಸ್ಕಲ್ ರೀ ಅವನು, ಅವತ್ತು ದಾರಿಯಲ್ಲಿ ಸಿಕ್ಕಿದ್ದ, ಹೋಗಿ ಕರ್ವಾಲೋ ಸಾಹೇಬರನ್ನು ನೋಡು ಅಂತ ಹೇಳಿದ್ದೆ. ಆಯಿತು ನೋಡ್ತೀನಂದವನು ಹೋಗಿಯೇ ಇಲ್ಲ. ನೋಡಿ, ನೀವು ಕರ್ವಾಲೋರಿಗೆ ಹೇಳಿ, ಅವನನ್ನು ನಾವು ಈ ಥರ ಕೇಳಿಕೊಂಡು ಓಡಾಡಿದ್ದರಿಂದಲೇ ಆ ಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ. ನೀವು ಹೇಳೋದಕ್ಕೆ ಮೊದಲೇ ಹೇಳಿದೆ ಸರ್, ಅವನಿಗೆ ಚರ್ಬಿ ಹೆಚ್ಚಾಗಿದೆ, ನೀವು ಸುಮ್ಮನಿರಿ, ಇನ್ನೊಂದು ದಿನ ಅವನೇ ಹುಡುಕಿಕೊಂಡು ಬರ್ತಾನೆ ಅಂತ. ಅದಕ್ಕೆ ಅವರು, ಇದೆಲ್ಲ ಚೆಲ್ಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲ್ ಹುಡುಗಿಯರೇನೋ, ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈದು ಬಿಟ್ರು ಸರ್ ಎಂದು ಪ್ರಭಾಕರ್ ಹೇಳಿದ. ಸರಿ ಕಣ್ರಿ, ಜವಾಬ್ದಾರಿಯುತವಾಗಿ ವರ್ತಿಸೋಣ ಅಂದರೆ ಈ ಕೊಂಗ ಹೀಗಾಡ್ತಾನಲ್ಲ, ಈಗಾಗಲೇ ಕರ್ವಾಲೋ ಸಾಹೇಬರು ಇವನ ಜೊತೆ ತಿರುಗಾಡೋದನ್ನು ನೋಡಿ ಎಲ್ಲ ತಲೆಗೆ ಒಂದೊಂದು ಥರ ಮಾತಾಡ್ತಾರೆ. ಇನ್ನು ಇವನ್ನ ಕೊಬ್ಬಿಸಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ರೆ ಎಂದೆ. ಅದ್ಯಾಕೆ ಹೇಳ್ತೀರಿ ಸರ್? ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೆಯನ್ನು ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ. ಪೊಲೀಸ್ನವರು ಅವನ್ನ ಕರೆಸಿ ಜೋರು ಮಾಡಿದ್ರಂತೆ. ಆಮೇಲೆ ಕರ್ವಾಲೋಗೂ ಮಂದಣ್ಣನಿಗೂ ಬಹಳ ವಿಶ್ವಾಸ ಅಂತ ತಿಳಿದು ನನ್ನ ಹತ್ರ CID ಬಂದು ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ಥರ ಸಂಬಂಧ ಅಂತ ಒಂಥರ ಕೇಳಿದ. ಆಮೇಲೆ ಅವತ್ತಿನ ದಿನಾನೇ ಕರ್ವಾಲೋ ಯಾಕೆ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ ಕೇಳಿದ. ನಾನೇನಂತ ಹೇಳಲಿ ಸರ್, ಕರ್ವಾಲೋ ವಿಜ್ಞಾನ, ಅವರ ಸ್ಪೆಸಿಮೆನ್ ಕಲೆಕ್ಷನ್ನು, ಅದು ಇದು ಹೇಳಿದೆ. ಅವನಿಗೇನೂ ಅದರ ತಲೆಬುಡ ಅರ್ಥ ಆದಂತೆ ಕಾಣಲಿಲ್ಲ. ಮಂದಣ್ಣನ ದೆಸೆಯಿಂದ ನೋಡಿ ಸರ್, ಇವೆಲ್ಲ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ. ಮಂದಣ್ಣ ಮೂಡಿಗೆರೆಯಲ್ಲಿ ಸಿಕ್ಕು ನನಗೆ ಕರ್ವಾಲೋರ ಬಗ್ಗೆ ಹೇಳಿದ್ದನ್ನು ಹೇಳಲು ಎಂದು ಯೋಚಿಸಿದೆ. ಪ್ರಭಾಕರ್ ಸೂಕ್ಷ್ಮ ಬುದ್ಧಿಯ ತರುಣನಂತೆ ಕಂಡ, ಶಾಂತ ಸ್ವಭಾವದವನಂತೆ ನಿಧಾನಿಯಂತೆ ಕಂಡ, ಅಗತ್ಯವಿದ್ದಷ್ಟು ಮಾತ್ರ ಮಾತಾಡ್ತಿದ್ದ. ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಬಹಳ ವಿಷಯಗಳನ್ನು ಹೇಳಬಹುದೆನಿಸಿತು. ಅವನಿಗೆ ಮಂದಣ್ಣನಿಗೆ ಕೋಪ ಬಂದಿರುವುದಕ್ಕೆ ಕಾರಣವನ್ನು, ಅವನ ಮ್ಯಾರೇಜ್ನ ಗೊಂದಲವನ್ನು ವಿವರಿಸಿದೆ. ಓಹೋ, ನಮ್ಮ ಹುಡುಗಿದೊಂದು ಫೋಟೋ ಓಡಿಸಬೇಕು, ಸಿನಿಮಾ ಸ್ಟಾರ್ ಹಾಗೆ ತಕ್ಕೊಡ್ಬೇಕಂತ ಸುಮಾರು ಕ್ಯಾಲೆಂಡರ್ ಫೋಟೋಗಳನ್ನೆಲ್ಲ ತಂದುಕೊಂಡು ಇದರಾಗಿ ಯಾವ್ದು ಚೆನ್ನಾಗಿದೆ ಹೇಳು ಪ್ರಭಾಕರಣ್ಣ ಅಂತ ವಿಮರ್ಶೆ ಮಾಡ್ತಾ ಕೂರ್ತಿದ್ದ ಸರ್. ಅತ್ಯಂತ ಹಗುರ ಬುದ್ಧಿಯ ಮಂಗಣ್ಣನ ರೀತಿ ಮಂದಣ್ಣನ ಚರ್ಯಗಳಿದ್ದು, ಕರ್ವಾಲೋಯಲ್ಲಿ ಈ ಮಂದಣ್ಣೆಯಲ್ಲಿ, ಪ್ರಭಾಕರ ಎಲ್ಲಿ ನಾನೆಲ್ಲಿ, ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ. ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದಾರೆಂದು ಕಾಣುತ್ತದೆ. ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸಿದೆವು. ಪ್ಯಾರನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವೆ ರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು. ರಾಮಯ್ಯ ಲಘು ಬಗೆಯಿಂದ ಬಂದ. ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದುದೆಲ್ಲವನ್ನು ಹೇಳಿದೆ. ರಾಮಯ್ಯನಿಗೆ ನಾವೆಲ್ಲ ಸೇರಿ ಈ ಹಳ್ಳಿ ಮುಕ್ಕ ಮಂದಣ್ಣನಿಗೆ ಮದುವೆ ಮಾಡಿಸಲು ಹೊರಟಿರೋದನ್ನು ನೋಡಿ ಆಶ್ಚರ್ಯವಾಯಿತು. ಹಾಗೆ ಸಂಶಯವೂ ಆಗಿರಬಹುದು. ಅಲ್ಲ ಸ್ವಾಮಿ, ಹುಳ ಹುಪ್ಪಟೆ ಹಿಡಿದುಕೊಂಡು ಬೀದಿ ತಿರುಗ್ತಾ ಇದ್ದಾನೆ ಅವ. ನಿಮ್ಗೇನೋ ಭಾಳ ಬೇಕಾದವನಿರಬಹುದು, ಆದರೆ ನಮಗೇನು ಫಾಯ್ದೆ ಹೇಳಿ ಅದರಿಂದ? ಇವ ಹುಳು ಹುಪ್ಪಟೆ ಮಂಗಮುಸಿ ಅಂತ ಕಾಡು ತಿರುಗ್ತಾ ಸಾಹೇಬರಿಗೆ ಸಪ್ಲೈ ಮಾಡ್ತಿದ್ರೆ ನನ್ನ ಮಗಳು ಹೊಟ್ಟೆಗೆ ತಣ್ಣೀರು ಹುಯ್ಕೋಬೇಕಾಗುತ್ತೆ. ಇಂಥವನಿಗೆ ಹೆಣ್ಣು ಕೊಟ್ಟು ಮಗಳ ಬಾಯಿಗೆ ಮಣ್ಣು ಹಾಕಿದ ಅಂತ ನಾಳೆ ನನಗೆ ಒಂದು ನಿಷ್ಠೂರ ಬರಬಾರ್ದು ನೋಡಿ. ನಾವು ಕರ್ವಾಲೋರ ಜೊತೆ ಕೀಟ ಪ್ರಪಂಚದ ಪರಮಾದ್ಭುತಗಳನ್ನು ಅನ್ವೇಷಿಸುತ್ತಿದ್ದೇವೆಂದು ತಿಳಿದಿದ್ದರೆ ರಾಮಯ್ಯ ಹುಳು ಹುಪ್ಪಟೆ ಇಟ್ಕೊಂಡು ನನಗೆ ತಟಕ್ಕನೆ ನಮ್ಮೆಲ್ಲರ ನಡವಳಿಕೆಗಳಿಗೆ ತೀರಾ ಹಾಸ್ಯಾಸ್ಪದವಾಗಿ ಕಾಣಬಹುದಾದ ದೃಷ್ಟಿಕೋನವೂ ಬಂದಿದೆ ಎನ್ನಿಸಿತು. ನಾನು ರಾಮಯ್ಯ ಹುಳುಹುಪ್ಪಟೆ ವಿಚಾರ ತಿಳಿಬೇಕಂತಾನೆ ಕರ್ವಾಲರಿಗೆ ಸರ್ಕಾರ 1,500 ರೂಪಾಯಿ ಸಂಬಳ ಕೊಡ್ತಿದೆ. ಅದನ್ನು ನೀನು ಅಷ್ಟೊಂದು ಉದಾಸೀನ ಮಾಡಿ ನೋಡಬೇಡ. ಅದಿರಲಿ, ನಿನ್ನ ಏಲಕ್ಕಿ ತೋಟಕ್ಕೆ ಹುಳು ಬಿದ್ದು ದರಿದ್ರ ಹಿಡಿದು ಪಾಪರಾಗಿ ತಾನೆ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದದ್ದು, ಅದನ್ನು ಮರೆತು ಬಿಟ್ಟಿಯಾ ಎಂದೆ. ಸರ್ಕಾರ 1,500 ರೂಪಾಯಿ ಕೀಟಶಾಸ್ತ್ರಜ್ಞರಿಗೆ ಕೊಡುತ್ತಿದೆ ಎಂದು ಪ್ರಸ್ತಾಪಿಸಿದ್ದು ಒಳ್ಳೆಯದೇ ಆಯಿತು. ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ. ತನ್ನ ಧಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ ಇರ್ಬೋದ್ರಪ್ಪ, ಯಾರಲ್ಲಂತಾರೆ. ಮುಖ್ಯ, ನಾಳೆ ದಿನ ನನ್ನ ಮಗಳಿಗೆ ಒಂದು ತೊಂದರೆ ಆಗಬಾರ್ದು ನೋಡಿ. ನೀವು ದೂರದವರು, ನಿಮಗೆ ಮಂದಣ್ಣ ನಿನ್ನೆ ಮೊನ್ನೆ ಪರಿಚಯ, ನಿಮಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ. ನಾನು ಹುಟ್ಟಿದಾಗಿಂದ ಅವನ ನೋಡ್ತಿದ್ದೀನಿ. ಅವನವ್ವ ಅವನ್ನ ಮುಂದೆ ಬರಬೇಕು ಅಂತ ಭಾಳ ಪಾಡ್ಬಟ್ಲು. ಈ ಕಳ್ಳ ನನ್ನ ಮಗ ಹುಟ್ಟಿದಾಗಿಂದಲೂ ತಿರುಗೋದೇ ತಿರುಗೋದು. ಒಂದು ಸಾರಿ ಮನೆಯಲ್ಲಿ ಜಗಳಾಡಿ ಮನೆ ಬಿಟ್ಟು ಹಾವುಗೊಲ್ಲರ ಜೊತೆ ಓಡೋಗಿದ್ದ. ಪ್ರಭಾಕರ್ ಹೇಳಿದ, ಆ ಹಳೆ ಕತೆ ಕಟ್ಟಿಕೊಂಡು ಏನಾಗಬೇಕಾಗಿದೆ ರಾಮಯ್ಯ? ನಾನು ಸರ್ಕಸ್ ಕಂಪನಿಯವರ ಜೊತೆ ಓಡೋಗಿದ್ದೆ, ಹಾಗಂತ ನಾನು ಹಾಳಾಗಿ ಹೋದ್ನೋ ಏನೋ? ಕರ್ವಾಲು ಸಾಹೇಬರು ಹಂಗೆಲ್ಲ ಒಬ್ಬರನ್ನ ಹಾಳು ಮಾಡೋರಂತಲ್ಲ. ಮಂದಣ್ಣ ಈಗ ನೀನು ಹೆಣ್ಣು ಕೊಡೋದಿಲ್ಲ ಅಂದಿದ್ದಕ್ಕೆ ಬೇಜಾರಲ್ಲಿದ್ದಾನೆ. ತಾನಾಗೇ ಬಂದವನ್ನ ಬೇಡ ಅಂತ ಹೇಳಿ ಆಮೇಲೆ ನೀನು ಮತ್ತೊಬ್ಬರ ಮನೆ ಬಾಗಿಲಿಗೆ ಹೋಗಿ ಹೊಸೆಯೋದು ಹೇಗಿದೆ? ಯೋಚನೆ ಮಾಡು. ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನ ಮರ್ಮಕ್ಕೆ ತಾಕಿತೆಂದು ಕಾಣುತ್ತದೆ. ಅದು ಸರಿ ಸ್ವಾಮಿ, ಆ ಕೊಂಪೆಯಲ್ಲಿದ್ದಾನೆ. ಅಲ್ಲಿಗೆ ಹೆಣ್ಣು ಕೊಡೋದಂದ್ರೆ ಸುಡುಗಾಡಿಗೆ ಕಳಿಸಿದಂಗೆ ಮಕ್ಕಳನ್ನ. ಎಲ್ಲರೂ ಹಿಂಗೆ ಪೇಟೆ ಕಡೆ ಒಂದು ನೌಕರಿನಾದರೂ ಇದ್ದಿದ್ರೆ ನಾನು ಗಟ್ಟಿ ಮನಸ್ಸು ಮಾಡ್ತಿದ್ದೆ ಎಂದ. ಕರ್ವಾಲು ಸಾಹೇಬರು ಹೇಳಿದ್ರಂತೆ, ನಿಂಗೇನು ಹೆಣ್ರಿಲ್ಲ ಮಕ್ಕಳಿಲ್ಲ, ನಿಂಗೆ ಯಾಕೆ ನೌಕರಿ ಅಂತ. ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂದಂಗೆ ಆಗಿದೆ ನೋಡು. ನೀನು ಒಂದು ಮಾತು ಕರ್ವಾಲು ಸಾಹೇಬರಿಗೆ ಹೇಳಿ ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡು, ಎಲ್ಲ ಸರಿಯಾಗ್ತದೆ ಎಂದೆ. ಏನು ಸರಿ ಹೋಗ್ತದೋ ಏನು ಕತೆನೋ, ಆ ಮಂದಣ್ಣ ಬೇರೆ, ಅಪ್ಪ ಸತ್ ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು. ನಾನೂ ಬಡವ, ಬಹಳ ಜನಕ್ಕೆ ಸಂಜಾಯಿಸಿ ಮಾಡಬೇಕಾಗುತ್ತೆ ಎಂದು ಮಂದಣ್ಣನ ಜನ್ಮ ವೃತ್ತಾಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ. ನನಗೆ ಈ ಮಾತನ್ನು ನಿಲ್ಲಿಸಬೇಕೆನಿಸಿತು. ಹಂಗೆಲ್ಲ ಹೇಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ. ಅವಕ್ಕೇನು ಕೊನೆ ಮೊದಲಿಲ್ಲ. ನೀನು ಬೇಕಾದರೆ ಈಗಿಂದೀಗಲೇ ಹೋಗಿ ನಿನ್ನ ವಿಷಯ ಏನು ಹೇಳ್ತಾರೆ ಕೇಳು, ಆಗ ಗೊತ್ತಾಗುತ್ತೆ ಕಂಡೋರ್ ಮಾತಿಗೆ ಏನು ಬೆಲೆ ಕೊಡಬೇಕಂತ ಎಂದೆ. ನಾನು ಯಾವ ಉದ್ದೇಶವೂ ಇಲ್ಲದೆ ಹೀಗೆ ಹೇಳಿದ್ದೆ. ಆದರೆ ನಾರ್ವೆ ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ. ಗಟ್ಟಿಯಾಗಿ ಹೇಳ್ತಾರೆ, ಹೇಳ್ದೇನು, ಹೆಣ್ಣು ಹೆತ್ತವರ ಕಷ್ಟ ಸುಖ ಹೆಣ್ಣು ಹೆತ್ತರಿಗೆ ಗೊತ್ತು, ಮಾಡಿದವರ ಪಾಪ ಆಡಿದವರ ಬಾಯಾಗಂತೆ, ಇಲ್ಲಿ ತನಕ ಬರೋ ಹಂಗೆ ಬೊಗಳಿದ್ರಂದ ಮೇಲೆ ಎಂದು ಗಾಬರಿಯಾಗಿ ಕೂಗಿದ. ನನ್ನ ಹತ್ರ ಯಾರೂ ಏನೂ ಹೇಳಿಲ್ಲೋ ರಾಮಯ್ಯ, ಸುಮ್ಮನೆ ಲೋಕಾರೂಢಿ ಹಾಗಂದೆ ಅಷ್ಟೆ ಎಂದು ಸಮಾಧಾನ ಮಾಡಲೆತ್ನಿಸಿದೆ. ಹೇಳಿ ಬಿಡಿ, ಹೇಳಿದ್ರೆ ನನಗೇನು ಹೆದರಿಕೆಯ, ಕಳ್ಳನ ಮನಸ್ಸು ಹುಳುಹುಳ್ಗಂತೆ, ನನಗೇನು ಎಂದು ಒದರಾಡಿದ. ಯಾವುದೋ ನನಗೆ ಗೊತ್ತಿಲ್ಲದ ಸಮಾಚಾರವೊಂದನ್ನು ನನ್ನ ಮಾತು ಕೆದಕಿತ್ತು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನಮಸ್ಕಾರ. ರೇಡಿಯೋ ಸಾರಂಗದ ಎಲ್ಲ ಕೇಳುಗರಿಗೆ ಆತ್ಮೀಯವಾದ ಶುಭ ದಿನ. ನಾನು ಕುಶಾಲಪ್ಪ ಜಿಎನ್, ಯೋಗ ಫ್ಯಾಕಲ್ಟಿ, ಸಂತ ಅಲೋಸಿಸ್ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದ ಮಾತನಾಡ್ತಿರೋದು. ಆತ್ಮೀಯರೇ, ಸಂತ ಅಲೋಸಿಸ್ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಈ ವರ್ಷ ಯೋಗದಲ್ಲಿ 3 ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದೆ. ಡಿಪ್ಲೊಮಾ ಇನ್ ಯೋಗ, ಡಿಪ್ಲೊಮಾ ಇನ್ ಅಡ್ವಾನ್ಸ್ ಯೋಗ, PG ಡಿಪ್ಲೊಮಾ ಇನ್ ಯೋಗ. ಈ 3 ಕೋರ್ಸ್ಗಳು ನಮ್ಮ ವಿಶ್ವವಿದ್ಯಾನಿಲಯದಿಂದ ಇವತ್ತು ಮಂಗಳೂರಿನ ಮತ್ತು ದಕ್ಷಿಣ ಕನ್ನಡದ ಜನರಿಗೆ ಕೊಡಮಾಡ್ತಾಯಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಾವೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ, ಇವತ್ತು ಯೋಗ ಪ್ರಪಂಚಕ್ಕೆ ತಲುಪಿದಂತಹ ಒಂದು ಅಮೂಲ್ಯವಾದ ವಿದ್ಯೆ. ಆ ಪ್ರಪಂಚಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ಇಬ್ಬರು ಸಾಧಕ ಯೋಗಿಗಳು, ಹಿರಿಯ ಯೋಗ ಸಾಧಕರು, ಯೋಗ ವೃತ್ತಿಪರರಾಗಿರುವಂತಹ ಡಾಕ್ಟರ್ ದೇವರಾಜ್ ಸರ್ ದೂರದ ಬೆಂಗಳೂರಿನಿಂದ ನಮ್ಮ ಮಂಗಳೂರಿಗೆ ಇವತ್ತು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
3: ಧನ್ಯವಾದಗಳು ಕುಶಾಲಪ್ಪನವರೇ.
2: ನಮ್ಮೊಟ್ಟಿಗೆ ಇನ್ನೊಬ್ಬರು ಅತಿಥಿಗಳಿದ್ದಾರೆ, ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ನನಗೆ 1998 ಯೋಗ ಬೋಧನೆ ಮಾಡಿದಂಥ ನನ್ನ ಯೋಗ ಗುರುಗಳು ನಮ್ಮದೇ ದಕ್ಷಿಣ ಕನ್ನಡದ ಕಾರ್ಕಳದ ನಿವಾಸಿಯಾಗಿದ್ದುಕೊಂಡು ಪ್ರಸ್ತುತ ಮೈಸೂರಿನಲ್ಲಿ ತಮ್ಮದೇ ಯೋಗ ಕೇಂದ್ರವನ್ನು ನಡೆಸುವುದರ ಮುಖಾಂತರ ವಿಶ್ವಕ್ಕೆ ಪರಿಚಯವಾದಂತಹ ಹಿರಿಯ ಯೋಗ ಸಾಧಕರು ಯೋಗ ಗುರುಗಳಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಪೈಗಳು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ದೇವರಾಜ್ ಅವರು, ಯೋಗಿ ದೇವರಾಜ್ ಅವರು, ಅವರನ್ನು ನಾವು ಸಾಧಕರಂತ ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡ್ರೆ ಅವರಷ್ಟಕ್ಕೆ ಒಂದೊಂದಷ್ಟು ಬೋಧನೆ ಮಾಡ್ತಾ ಇರಬಹುದು. ಆದರೆ ಯೋಗಿ ದೇವರಾಜ್ ಅವರು ಖಾಲಿ ಒಂದೇ ಕಡೆ ಬೋಧನೆ ಮಾಡಿ ನಿಂತ ನೀರಲ್ಲ, ಅವರು ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡ್ತಾ ಇರೋದರೊಟ್ಟಿಗೆ ಯೋಗಕ್ಕೆ ಸಂಬಂಧಪಟ್ಟ ಏನು ಹೊಸ ವಿಚಾರಗಳನ್ನು ಜನಗೆ ತಲುಪಿಸಬಹುದು ಅನ್ನೋದರೊಟ್ಟೊಟ್ಟಿಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡವರು. ಯಾಕೆಂತ ಹೇಳಿದರೆ, ಭಾರತದ ನದಿಗಳನ್ನು ಜೋಡಣೆ ಮಾಡಿ ಪ್ರತಿ ಜನರಿಗೂ ನೀರು ಸಿಗಬೇಕು ಅನ್ನೋದಕ್ಕೋಸ್ಕರ ದೇಶಾದ್ಯಂತ ಚಪ್ಪಲಿಲ್ಲದೆ ಪಾದಯಾತ್ರೆ ಮಾಡಿದಂತಹ ಮಹಾಯೋಗಿ ಅಂತ ಹೇಳಿದರೆ ನಮಗೆ ಅವರು ಬಹಳ ಸಂತೋಷದ ವಿಚಾರ. ಅದರೊಟ್ಟಿಗೆ ಸುಮಾರು 30-40 ಯೋಗದ ಸಮ್ಮೇಳನಗಳನ್ನು, ಅದು ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲಿ, ಈಗ 3 ದಿವಸದ ಹಿಂದೆ ಅವರು ಮಲೇಷ್ಯಾದಲ್ಲಿದ್ದರು. ಅಂದರೆ ಅಷ್ಟು ಮುತುವರ್ಜಿ ವಹಿಸಿಕೊಂಡು ಸಮ್ಮೇಳನ ಆಯೋಜನೆ ಮಾಡುವಂತಹ ಒಂದು ಕೆಪಾಸಿಟಿ ಇದ್ದರೆ ಅದು ಕೆಲವೇ ಕೆಲವು ಸಾಧಕರಿಗಿರುವಂತಹ ಅಂತಹ ಯೋಗಿ ದೇವರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಹತ್ರನೇ ನನ್ನ ಮೊದಲ ಪ್ರಶ್ನೆ, ನೀವೇಗೆ ಸರಿ ಯೋಗ ಕ್ಷೇತ್ರಕ್ಕೆ ಇಷ್ಟು ಆಸಕ್ತಿಯಿಂದ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ?
3: ಬಹಳ ಒಳ್ಳೆಯ ಪ್ರಶ್ನೆ ಕುಶಲಪ್ಪನವರೇ. ನಾನು ಯೋಗಕ್ಕೆ ಬರೋದಕ್ಕೆ ಮುಂಚೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಮೊದಲಿತ್ತು, ಅದೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ
2: ಆಗಿದೆ.
3: ಅದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ತಿಪ್ಟೂರಿನಲ್ಲಿ, ತುಮಕೂರು ಜಿಲ್ಲೆಯಲ್ಲಿ. ಆಗ ಬೆಳಗ್ಗೆ 6:30 ರಾತ್ರಿ 10:00 ತನಕ ಕೆಲಸ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ, ನಾನು ಮ್ಯಾನೇಜರ್ ಆಗಿ. ಆದರೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಆವಾಗ ನಾನು ಬರೀ ಈ ಬಾಳೆಹಣ್ಣು ಕಡಲೆಪುರಿ ಅಂತ ಹೇಳ್ತಾರಲ್ಲ, ಅದು ಒಂದು 30-40 ಟೀ, ಒಂದೋ ಎರಡು ಇಡ್ಲಿ ಯಾವಾಗ ಅಷ್ಟೇ ತಿಂತಾ ಇದ್ದಿದ್ದು ಪ್ರತಿ ದಿವಸ. ಹಾ, ಕೆಲಸ ಮಾತ್ರ ಹಾಗೆ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಏನಾಯ್ತು, ನನಗೆ ಒಂದ್ಸಲ ಬ್ಯಾಂಕ್ ಅಲ್ಲೇ ತಲೆ ಸುತ್ತಿ ಬಿದ್ದ್ಬಿಟ್ಟೆ. ಆ ಬಿದ್ದಿದ್ದನ್ನ ತಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಿದಾಗ ಯಾಕೆ ಹಿಂಗೆ ಅಂತ ಎಲ್ಲ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಲೈಫ್ ಸ್ಟೈಲ್ ಸರಿಗಿಲ್ಲ ಅಂತ. ಆದ್ರೆ ಅವತ್ತು ನನಗೆ ಲೈಫ್ ಅಂದ್ರೆ ಗೊತ್ತಿಲ್ಲ, ಸ್ಟೈಲ್ ಅಂದ್ರೆ ಗೊತ್ತಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ 3 ದಿವಸ ಬಿಟ್ಟು ಯೋಚನೆ ಮಾಡಿ ಹೋದೆ. ಯಾಕೆಂದ್ರೆ ಅವ್ರು ಹೇಳಿದ್ರು, ನೀವು ಇದೇ ಲೈಫ್ ಸ್ಟೈಲ್ ಅಲ್ಲಿ ಇದ್ರೆ 6 ತಿಂಗಳಿಂದ 1 ವರ್ಷದಲ್ಲಿ ಸತ್ತೋಗ್ತೀಯ ಅಂತ. ಅರೆ, ಸತ್ತೋಗೋದು ಯಾತಕ್ಕೆ, ಲೆಟ್ ಮಿ ಚೇಂಜ್ ಮೈ ಲೈಫ್ ಸ್ಟೈಲ್ ಅಂತ ಹೇಳಿ ವಾಪಸ್ ಹೋದಾಗ ಅವ್ರು ಹೇಳಿದ್ರು, ಯೋಗದಿಂದ ಸಾಧ್ಯ ಅಥವಾ ನ್ಯಾಚುರೋಪತಿಯಿಂದ ಪ್ರಕೃತಿ ಚಿಕಿತ್ಸೆ. ಸರಿ, ಪ್ರಕೃತಿ ಚಿಕಿತ್ಸೆ ನನಗಿನ ತಲೆ ಒಳಗಡೆ ಹೋಗ್ಲಿಲ್ಲ ಆ ಸಂದರ್ಭದಲ್ಲಿ. ಯೋಗ ಎಷ್ಟ ಆಯ್ತು, ಎಲ್ಲಿ ಹೋಗ್ಬೇಕು ಯೋಗಕ್ಕೆ ಅಂದಾಗ ಅವರು ಜಿಗಣಿ ಅಂತ ಹೇಳಿದ್ರು. ನಾನು ಜಿಗಣಿಗೆ ಹೋದೆ ಅವ, ದಟ್ ವಾಸ್ ಇನ್ 97. ಆಗ ಹೋದಾಗ 15 ದಿವಸದಲ್ಲೇ ನನಗೇನೋ ಒಂದು ವ್ಯತ್ಯಾಸ ಒಳಗಡೆ ಕಾಣಿಸ್ಲಿಕ್ಕೆ ಶುರು ಆಯ್ತು. ಅದನ್ನ ವಾಪಸ್ ಬಂದು ಮತ್ತೆ ರಜಾ ಹಾಕಿ 1 ತಿಂಗಳು ಒಂದು ಯೋಗ ಇನ್ಸ್ಟ್ರಕ್ಟರ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡಿದೆ
2: ಜಿಗಣಿಯಲ್ಲಿ
3: 1 ತಿಂಗಳಿದ್ದು. ಆಗ ಮತ್ತಷ್ಟು ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಸೊ ಯೋಗ ಈಸ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನನಗೆ ಪಕ್ಕ ಆಗೋಯ್ತು. ಅದಾದ್ಮೇಲೆ ಹಾಗೆ ಲಿಂಕ್ ಅಲ್ಲಿ ಇಟ್ಕೊಂಡಿದ್ದೆ. 2004-05 ನನಗೆ ವಿಚಾರ ಗೊತ್ತಾಯ್ತು, ಅದೇ ಜಿಗಣಿನಲ್ಲಿ MSc ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಕೂಡ ರಜಾ ಹಾಕಿ ಅಲ್ಲಿಗೆ ಹೋಗಿ ನಾನು ಇರ್ತಿದ್ದೆ 3 ತಿಂಗಳು ಒಂದೊಂದು ಟ್ರೈಮಿಸ್ಟರ್ ಅಂತ. ಅಲ್ಲಿ ಇದ್ದಾಗ ಏನಾಯ್ತು, ನನಗೆ ಪ್ರತಿ ದಿವಸ ಭಗವದ್ಗೀತೆ ಕೇಳ್ತಾ ಇದ್ದೆ, ನಮ್ಮ ಗುರುಗಳು ಹೇಳ್ತಾ ಇದ್ದೆ. ಆಗ ನಾನು ಒಂದು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಏನೋ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದಾಗ, ಅದನ್ನು ವಿಚಾರ ಮಾಡಿದಾಗ ಅವ್ರು ಹೇಳಿದರು, ಎಲ್ಲರೂ ಸಾಮಾನ್ಯವಾಗಿ ಅವರವರ ದೇಶವನ್ನ ಫಸ್ಟ್ ನೋಡ್ತಾರೆ, ನೀವು ದೇಶವನ್ನ ನೋಡಬೇಕು ಅಂದ್ರು. ದೇಶ ಹೇಗೆ ನೋಡೋದು ಅಂದಾಗ, ಹೇಗೆ ಹೋಗ್ಬೇಕು, ಟ್ರೈನ್, ಬಸ್, ಮೋಟರ್ ಬೈಕ್, ಸೈಕಲ್, ನಡ್ಕೊಂಡ ಅಂತ ಬಂದಾಗ ನಾನು ಪಾದಯಾತ್ರೆ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಆ ಆಯ್ಕೆ ಮಾಡಿಕೊಂಡು 1 ವರ್ಷ ಮುಂಚೆನೆ ನಾನು ಅನೌನ್ಸ್ ಮಾಡಿದೆ, 12 ಜನವರಿ 2006 ಕನ್ಯಾಕುಮಾರಿಯಿಂದ ದೆಹಲಿಗೆ ಪಾದಯಾತ್ರೆ ಹೊರಡ್ತೀನಿ ಅಂತ. ಬಹಳ ಜನ ನಂಬಲಿಲ್ಲ, ಆದ್ರೆ 4 ಬರ್ತೀವಿ ಎಂದವರು ನನ್ನ ಜೊತೆ, 3 4 ಒಟ್ಟಿಗೆ ಅಂದ್ಕೊಂಡಿದ್ವಿ, ಯಾರು ಬರ್ಲಿಲ್ಲ ಬಿಕಾಸ್ ಆಫ್ ಮೆನಿ ರೀಸನ್. ಆದ್ರೆ ನಾನು ಹೊರಡೋದಕ್ಕೆ ಹಿಂದಿನ ದಿವಸ ನಾನು 15 ಕನ್ಯಾಕುಮಾರಿಗೆ ಹೋಗಿದ್ದಾಗ ನೋಡಿದೆ, ದೊಡ್ಡದು ಒಂದು ಬಾವುಟ ನೆಲೆಸಿದ್ರು ನಮ್ಮ ಭಾರತದ ನಕ್ಷೆಯನ್ನ. ನಾನು ಕಂಪ್ಲೀಟ್ ಬಾಟಮ್ ಅಲ್ಲಿ ಇದ್ದೀನಿ, ಹೋಗ್ಬೇಕಾಗಿರೋದು ಹೈ ಹೆಚ್ಚಿಗೆ, ಏನಪ್ಪಾ ಇದು ಮಾಡೋದು ಅಂದಾಗ ಅದು ಒಂದು ತೀರ್ಮಾನ ತಗೊಂಡೆ, ಸ್ವಾಮಿ ವಿವೇಕಾನಂದರ ಪ್ರೇರಣೆ ಅಂತ ಅನ್ಸುತ್ತೆ ನನಗೆ ಈಗಲೂ ಕೂಡ. ಅವತ್ತು ನಾನು ಆ ತೀರ್ಮಾನ ತಗೊಂಡಿದ್ರೆ ಇವತ್ತು ಆಗ್ತಾನೆ ಇರಲಿಲ್ಲ ನನಗೆ ಆ ಪದಯಾತ್ರೆ ಮಾಡಲಿಕ್ಕೆ. ತೀರ್ಮಾನ ಮಾಡಿದೆ ಒಬ್ಬನೇ ಆದರೂ ಕೂಡ ಸರಿ ನಡೆಯದೆ ಅಂತ. ಕನ್ಯಾಕುಮಾರಿಯಿಂದ ಹೊರಟೆ. ನನಗೆ ಮತ್ತೆ ಬಹಳಷ್ಟು ಒಳ್ಳೊಳ್ಳೆ ಅನುಭವಗಳು ನನಗೆ ಆ ಪಾದಯಾತ್ರೆಯಲ್ಲಿ ಆಯಿತು. ವಾಪಸ್ಸು ಬರೋ ಅಂದರೆ ಡೆಲ್ಲಿನ ರೀಚ್ ಆಗೋ ಅಷ್ಟೊತ್ತಿಗೆ 14 ರೀಚ್ ಆದೆ.
2: ಜನವರಿ 12
3: ಸ್ವಾಮಿ ವಿವೇಕಾನಂದರ ಬರ್ಡೇ ಮತ್ತೆ ನ್ಯಾಷನಲ್ ಯೂತ್ ಡೇ, ಅದು ಕನ್ಯಾಕುಮಾರಿ ಅವರೇ ಒಂದು ಧ್ಯಾನ ಮಾಡಿದಂತಹ ಜಾಗ, ಅಲ್ಲಿಂದ ಶುರು ಮಾಡಿದೆ. 14th ಆಗಸ್ಟ್ ಅಂದ್ರೆ 15th ಹೋಗ್ಬೇಕಿತ್ತು. ಅವಾಗ ಗಲಾಟೆ ಇದ್ದಿದ್ರಿಂದ ಒಂದ್ ದಿವಸ ಮುಂಚೆನೆ ಬಂದ್ಬಿಡಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು ಡಿಪಾರ್ಟ್ಮೆಂಟ್ ಇಂದ. ಹಾಗಾಗಿ 14th ರಾಜ್ಘಾಟ್ ಅಲ್ಲಿ ನನ್ನ ಪಾದಯಾತ್ರೆ ಮುಗಿತು. ಅದಾದ್ಮೇಲೆ 30th ಆಗಸ್ಟ್ ಮಧ್ಯಾಹ್ನ 3 ರಾಷ್ಟ್ರಪತಿ ಅವರು ಆಗಿದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನನ್ನ ಪ್ರೇರಣೆ ಕೂಡ. ಅವರು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಜಿ ಅವರು, ಇವರಿಬ್ರು ನನಗೆ ಪ್ರೇರಣೆ ಆ ಪಾದಯಾತ್ರೆ. ಅವರಿಬ್ರು ಮೀಟ್ ಮಾಡಿದಾಗ ಅವ್ರು ಒಂದು ಮಾತನ್ನ ಹೇಳಿದ್ರು, ಆಗ ನದಿ ಜೋಡಿಸೋ ಕಾರ್ಯಕ್ರಮ ಅಂತ ನಾನು ಹೊರಟಿದ್ದು ಕಾರ್ಯಕ್ರಮಕ್ಕೆ, ಯೋಗ ಇದ್ದೇ ಇತ್ತು. ಆದ್ರೆ ಅವ್ರು ಹೇಳಿದ್ರು, ನದಿ ಇದು ಜೋಡಿಸೋದು ಆಮೇಲೆ ಮೊದಲು ಮನಸ್ಸುಗಳನ್ನ ಜೋಡಿಸು, ಮನುಷ್ಯರನ್ನ ಜೋಡಿಸು ಅಂತ ಹೇಳಿದಕ್ಕೆ ನಾನು ಅದನ್ನ ಸೈಡಿಗೆ ಇಟ್ಬಿಟ್ಟು ನೋಡೋಣ ಮುಂದಿನ ಜನ್ಮಕ್ಕೆ ಆಗುತ್ತೋ ಇಲ್ವೋ, ಮೊದಲು ಮನುಷ್ಯರನ್ನ ಜೋಡಿಸೋಣ ಅಂತ ಹೇಳಿ ನಾನು ಪ್ರಾರಂಭ ಮಾಡಿದೆ. ಅದಾದ್ಮೇಲೆ ಎಲ್ಲ ಕಾರ್ಯಕ್ರಮಗಳು, ಆದ್ರೆ ನನಗೆ ಒಂದು ವೈರಾಗ್ಯ ಸ್ಥಿತಿ ಬಂದಿರೋದ್ರಿಂದ ಆಗ ಕೆಲಸವನ್ನೇ ಬಿಟ್ಬಿಟ್ಟೆ ಬೇಡ ಅಂತ. ಅದಾದ್ಮೇಲೆ ಬರೀ ಯೋಗನೇ, ಪ್ಲಸ್ ಸ್ವಲ್ಪ ನ್ಯಾಚುರೋಪತಿನೂ ಆದ್ಮೇಲೆ ಕಲ್ತ್ಕೊಂಡೆ.
2: ಎಸ್, ಬಹುಶಃ ಯೋಗ ಅಂತ ಹೇಳಿದ್ರೆ ಖಾಲಿ ಯೋಗಾಸನಕ್ಕೆ ಸೀಮಿತವಾದಂಥ ಚಿಂತನೆಯಲ್ಲಿರುವವರು ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದರೆ, ಯೋಗ ಅಂತ ಹೇಳಿದರೆ ನಾವು ಪ್ರಕೃತಿಯೊಂದಿಗೆ ಬೆರೆಯುವಂತಹ ವಿದ್ಯೆಗೆ ತಗೊಳ್ಬೇಕು. ಜಿಗಿನಿ ಅನ್ನುವಂಥ ಶಬ್ದವನ್ನು ಹೇಳಿದರು. ಜಿಗಿನಿಯಲ್ಲಿ ಬಹಳ ದೊಡ್ಡ ಒಂದು ಸಂಸ್ಥೆ ಇದೆ, ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಕೇಂದ್ರ ಅಂತೇಳಿ. ಇಡೀ ಪ್ರಪಂಚಕ್ಕೆ ಯೋಗಕ್ಕೇ ಸಂಬಂಧಪಟ್ಟಾಗಿರುವಂತಹ ಒಂದು ಡೀಮ್ಡ್ ಬಿ ಯೂನಿವರ್ಸಿಟಿ ಇದೆ ಅಂತೇಳಿ, ಅದು ಜಿಗಿನಿ. ಅಲ್ಲಿಯ ಸಾಧಕರು ಇವತ್ತು ಇಡೀ ವಿಶ್ವದಲ್ಲೇ ಇದ್ದಾರೆ. ಆ ಸಾಧಕರು ನೀವು ಒಬ್ಬರು ಅಂತ ಹೇಳೋದಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಎಸ್ ಸರ್, ಈಗ ಮುಂದಿನ ಪ್ರಶ್ನೆಗೆ ನಾನು ಬರ್ತೀನಿ. ಇವತ್ತು ಯೋಗ ಅಂದಿನ ದಿನದಲ್ಲಿ ಜೀವನದ ಭಾಗ, ಜೀವನ ಶೈಲಿ, ಆ ರೀತಿಯಲ್ಲಿ ಅನುಷ್ಠಾನ ಆದರೂ ಸಹ ಈಗ ಯೋಗ ತುಂಬ ಮಂದಿಗೆ ಒಂದು ವೃತ್ತಿಯಾಗಿ ಪರಿವರ್ತನೆ ಆಗಿದೆ. ನಾನು ಮೊದಲನೇದಾಗಿ ಕೇಳ್ತಿರುವ ಒಂದು ಪ್ರಶ್ನೆ ನಮ್ಮ ಅಗೇನ್ ದೇವರಾಜ್ ಸರ್ ಅವರಿಗೆ, ಯಾಕೆಂದರೆ ಇಡೀ ವಿಶ್ವದಲ್ಲಿ ಆಕ್ಟಿವಿಟೀಸ್ ಮಾಡಿದ್ದೀರಿ ನೀವು, ಯೋಗ ಸಾಧಕರನ್ನು ಭೇಟಿ ಮಾಡಿದ್ದೀರಿ, ಹೇಗಿದೆ ಯೋಗ ವೃತ್ತಿಯ ವ್ಯವಸ್ಥೆ?
3: ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಕೆಲಸವನ್ನು ಬಿಟ್ಟು ಬಂದ ಮೇಲೆ ಮೊಟ್ಟ ಮೊದಲೇ ನನಗೆ ಡಾಕ್ಟರ್ ಶ್ರೀನಿವಾಸಯ್ಯನವರು, ಹೂವೇ ಶ್ರೀನಿವಾಸಯ್ಯನವರು ಸಿಕ್ಕರು. ಅವರು ನನ್ನ ಮೊದಲನೇ ಗುರುಗಳು ನ್ಯಾಚುರೋಪತಿ. ಅವರು ಗೈಡೆನ್ಸ್ ಅಲ್ಲಿ ನಾನು ಮಾಡ್ತಾ ಇದ್ದಾಗ, ಒಂದು ನಿನಗೆ ಶಕ್ತಿ ಇದೆಯಪ್ಪ, ನೀನು ಸೆಕ್ರೆಟರಿ ಆಗಿದೆಯಾ ಸ್ಟೇಟ್ ಬಾಡಿಗೆ, ಒಂದು ಕಾನ್ಫರೆನ್ಸ್ ಅನ್ನು ಆರ್ಗನೈಸ್ ಮಾಡುವಾಗ 2009 ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದೆ. 1500 ಬರೀ ವಿತಿನ್ ದಿ ಸ್ಟೇಟ್. ಬಹಳ ಖುಷಿ ಆಯ್ತು ಅವ್ರಿಗೆ, ಇಲ್ಲ ನೀನು ಗ್ರೇಟ್ ಆರ್ಗನೈಸರ್ ಅಂತ ಒಂದು ಮುದ್ರೆ ಒತ್ತಿ ಬಿಟ್ರು. ಅದಾದ್ಮೇಲೆ ಅದನ್ನ ನೋಡಿ ಡಾಕ್ಟರ್ HR ನಾಗೇಂದ್ರ ಜಿ, ಡಾಕ್ಟರ್ HR ನಾಗರತ್ನ ದೇವಿ ಅವರು ಮತ್ತೊಂದು ಕೆಲಸ ಕೊಟ್ರು. ಅದನ್ನ ನೋಡಿಬಿಟ್ಟು ಸ್ಟಾಪ್ ಡಯಾಬಿಟೀಸ್ ಮೆಲಿಟಸ್ ಅಂತ ಏನು ಇವತ್ತು ಬಹಳ ಪ್ರಸಿದ್ಧವಾದಂತ ಕಾರ್ಯಕ್ರಮ ಅವ್ರದ್ದು ಪ್ರಾರಂಭ ಮಾಡಿದ್ದು ನಾನೇ ಅಲ್ಲಿ ಆ ದಿವಸ 2009 ಆಗಿದ ತಕ್ಷಣ 10 and 11 ಅಲ್ಲಿ ನಾನು
2: ರಿಸರ್ಚ್
3: ಓರಿಯೆಂಟೆಡ್ ಪ್ರೋಗ್ರಾಮ್. ಆಗ ನಾನು ಬೆಂಗಳೂರಿನಲ್ಲಿ 8 ಮಾಡಿಕೊಂಡು ಒಂದೊಂದು ಡಿವಿಷನ್ ಅಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಕಡೆ ಪ್ರಚಾರ ಪ್ರಸಾರ ಮಾಡ್ತಾ ಬಂದೆ ಸ್ಟಾಪ್ ಡಯಾಬಿಟೀಸ್. ಅದಾದ್ಮೇಲೆ ಅವರು ನ್ಯಾಷನಲ್ ಇದಕ್ಕೆ ಟ್ರೈನರ್ ಆಗಿ ಡೆಲ್ಲಿಗೆ ಹೋಗ್ಬೇಕು ಅಂದ್ರು, ಅಲ್ಲಿಗೆ ನಾನು ನಿಲ್ಲಿಸ್ತೆ. ಅದು ಅಷ್ಟಕ್ಕೊಂದು 10 ಬಸ್ ಅಲ್ಲಿ ಜನನ ಕರ್ಕೊಂಡು ಹೋಗಿ ಎಸ್ ವ್ಯಾಸದಲ್ಲಿ ಪರಿಚಯ ಮಾಡಿಸಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಯೋಗ ನ್ಯಾಚುರೋಪತಿಯನ್ನು ಆರ್ಗನೈಸ್ ಮಾಡಕ್ಕೆ ಶುರು ಮಾಡಿದೆ 2011. ಅದಕ್ಕೆ ಮತ್ತೆ ದೇಶದಲ್ಲಿ ಇರುವಂತಹ ಎಲ್ಲ ಯೋಗ ನ್ಯಾಚುರೋಪತಿ ಕಾಲೇಜ್ಗಳನ್ನ ಮೀಟ್ ಮಾಡಿ 5,500 ಆವಾಗ 30 ಬಂದಿದ್ರು. ಆವಾಗಲೇ 2012 ಆವಾಗಿನ್ನೂ ಇಂಟರ್ನ್ಯಾಷನಲ್ ಯೋಗ ಡೇ ಇರಲಿಲ್ಲ, ಆಗ ಮಾಡಿದ್ದಂತಹ ಕಾರ್ಯಕ್ರಮ. ಅದಾದ್ಮೇಲೆ 2016 ಗ್ಲೋಬಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಯೋಗ ಆಯುರ್ವೇದ ಸ್ಪಿರಿಚುಯಾಲಿಟಿ ಅಂತ ಆರ್ಗನೈಸ್ ಮಾಡಿ. ಅದಾದ್ಮೇಲೆ ನನಗೆ ಒಂದು ಒಬ್ರು ಅಮೇರಿಕಾದ ಅಂತಹ ದೇಶದನ್ನ ವೀಸಾನ ಕೊಡಿಸಿದ್ರು. ಅದಾದ್ಮೇಲೆ ನಂದು ಪ್ರಾರಂಭ ಶುರು ಆಯ್ತು ಹೊರದೇಶಗಳಿಗೆ ಹೋಗುವಂತಹದ್ದು. ಹಾಗೆ ಹೋಗ್ತಾ ಇದ್ದಾಗ 2018 ವರ್ಲ್ಡ್ ಹಿಂದೂ ಕಾಂಗ್ರೆಸ್ ಅಂತ ಶಿಕಾಗೋನಲ್ಲಿ ಆಯ್ತು. ಅಲ್ಲಿಗೆ ಹೋದಾಗ ಡಾಕ್ಟರ್ ಮನೋಹರನ್ ಅಂತ ಒಬ್ರು ಚುಚ್ಚಿ ಅವರು ಅಲ್ಲೋಗಿ ಸೆಟ್ಲ್ ಆಗಿದ್ದಾರೆ ಮಯಾಮಿನಲ್ಲಿ, ಅವರ ಪರಿಚಯ ಆಯ್ತು. ನಾನು ಅವಾಗ ಒಂದು ಮೆಸೇಜ್ ಹಾಕಿದ್ದೆ ವರ್ಲ್ಡ್ ಹಿಂದೂ ಕಾಂಗ್ರೆಸ್ ಒಂದು ಮೆಸೇಜ್ ಗ್ರೂಪಲ್ಲಿ, ಯಾರಾದರೂ ಯಾವುದೇ ದೇಶದಲ್ಲಿ ಯೋಗ ಯೂನಿವರ್ಸಿಟಿನ ಮಾಡಬೇಕು ಅಂತ ಆಸಿದ್ರೆ ಅವ್ರಿಗೆ ನಾನು ಸಪೋರ್ಟ್ ಮಾಡಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಇಮ್ಮಿಡಿಯೇಟ್ ಆಗಿ ಮನೋಹರನ್ನು ಮೆಸೇಜ್ ಕೊಟ್ಟರು. ಡಿಸ್ಕಸ್ ಮಾಡಿದ್ವಿ, ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳಿದರು, ನಾನು ಪ್ರೆಸಿಡೆಂಟ್ ಆಗಿರ್ತೀನಿ, ನೀವು ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂತ. ಐ ಸೆಡ್ ಯಸ್. ಅದಾದಮೇಲೆ ವೈಸ್ ಚಾನ್ಸಲರ್ ನೀವೇ ಆಗಬೇಕು ಇಂಡಿಯಾಕ್ಕೆ, ಯಾಕೆಂದರೆ ಇಂಡಿಯಾದಲ್ಲೇ ಈ ಕೆಲಸ ಆಗಬೇಕಾಗಿರೋದು, ನಾನು ಇಲ್ಲಿಂದ ಏನು ಮಾಡಲಿಕ್ಕೆ ಆಗಲ್ಲ ಅಂತ. ಸರಿ, ಅದನ್ನು ಒಪ್ಕೊಂಡೆ, ನಾನು ಮಾಡ್ಕೊಂಡು ಬಂದೆ. ಆದ್ರೆ ನಾನು ನನ್ನ ಲೆವೆಲ್ಗೆ ಒಂದು ಮಾಡ್ಕೊಂತ ಬರ್ತಾ ಇರಬೇಕಾದ್ರೆ ಬಹಳ ಅದೃಷ್ಟ ಅಂತಾನೆ ಹೇಳಬೇಕು, ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅವರು ಅಂತ ಹೇಳಿ ನ್ಯೂರೋ ಸರ್ಜನ್, ಅವರು ಜೊತೆಲೇ ಇದ್ರು ಕೂಡ ಡೈರೆಕ್ಟರ್ ಮೆಡಿಕಲ್ ರಿಸರ್ಚ್ ರಿಸರ್ಚ್ ಅಂತ ಇದ್ರು ಅವಾಗ ಮೊದಲು. ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ, ನಾನು ಇಲ್ಲ ನೀವೇ ವೈಸ್ ಚಾನ್ಸಲರ್ ಆಗ್ಬೇಕು ಅಂತ. ಮೊನ್ನೆ ರೀಸೆಂಟ್ ಆಗಿ 2023 ಅವರು ವೈಸ್ ಚಾನ್ಸಲರ್ ಒಪ್ಪಿಕೊಂಡು ಅವತ್ತಿಂದ ವೈಸ್ ಚಾನ್ಸಲರ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯೂನಿವರ್ಸಿಟಿಗೆ. ಅದಾದ್ಮೇಲೆ ಯೂನಿವರ್ಸಿಟಿಗೆ ಒಂದು ಬೇರೆ ಡೈರೆಕ್ಷನ್ ಸಿಕ್ಕಿದೆ. ಅಂದ್ರೆ ರಿಸರ್ಚ್ ಓರಿಯೆಂಟೆಡ್ ಮಕ್ಕಳು ಯಾರೇ ಇದ್ರು ಕೂಡ ರಿಸರ್ಚ್ ಅನ್ನ ಆರಾಮಾಗಿ ಮಾಡಬಹುದು ಈಗ. ಯಾತಕ್ಕೆಂದ್ರೆ ಅವರಿಗೆ 18 PhD ಆಗಿದೆ ಅವರಿಗೆ. 600 ಜನಕ್ಕೆ ಗೈಡೆನ್ಸ್ ಮಾಡಿದ್ದಾರೆ ಯೋಗದಲ್ಲಿ PhD ಮಾಡ್ಲಿಕ್ಕೆ. ಸೊ ಅಂಥವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಅದು ಒಂದು ಸ್ಟ್ರೆಂತ್ ಆಯಿತು. ಮತ್ತೊಂದು ಡಾಕ್ಟರ್ MK ನಾಗರಾಜ್ ರಾವ್ ಅಂತ ಹೇಳಿ ಹೈಲಿ ಯೋಗ ಫಿಲಾಸಫರ್ ಅವರು. ಅವರೊಂದು 45 ವರ್ಷಗಳ ಸಾಧನೆ ಅವ್ರ ಹಿಂದೆ ಇದೆ. ಅವರು ಫಿಲಾಸಾಫಿಕಲ್ ಸೈಡ್ ನ ಅವ್ರು ಗೈಡೆನ್ಸ್ ಕೊಡ್ತಾರೆ. ಅವ್ರು ನಮಗೆ ಪ್ರೊ ವೈಸ್ ಚಾನ್ಸಲರ್ ಆಗಿದ್ದಾರೆ ನಮ್ಮ ಯೂನಿವರ್ಸಿಟಿಗೆ. ಸೊ ಇವರಿಬ್ರು ನಮಗೆ ಗ್ರೇಟೆಸ್ಟ್ ಸ್ಟ್ರೆಂತ್. ಇದ್ರ ಜೊತೆಗೆ ಡಾಕ್ಟರ್ ರಾಘವೇಂದ್ರ ಪೈ ಅವರು ಕೂಡ ಈಗ ನಮ್ಮ ಜೊತೆ ಡೀನ್ ಆಗಿದ್ದಾರೆ ನಮ್ಮ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾಸ್ಗೆ. ಇವರು ಒಂದು ದೊಡ್ಡ ಸ್ಟ್ರೆಂತ್.
2: ನಾನು ಡಾಕ್ಟರ್ ರಾಘವೇಂದ್ರ ಪೈ ಅವರಿಗೆ ಕೇಳುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಯೋಗಕ್ಕೆ ಯಾವ ರೀತಿಯ ಅರ್ಹತೆಗಳು ಬೇಕು, ಯೋಗ ವೃತ್ತಿಗೆ ಬರಬೇಕಾದ್ರೆ ಅವ್ರಿಗೆ ಯಾಕೆ ಅರ್ಹತೆಗಳು ಬೇಕು, ಅಲ್ಲ ಖಾಲಿ ಅಭ್ಯಾಸವೇ ಸಾಕ ಅನ್ನುವಂಥದ್ದು ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ನನ್ನ
4: ಭಾರಿ ಸರಳ, ನಾವು ಭಾರತೀಯರ ಜೀವನ ಶೈಲಿಯೇ ಯೋಗಮಯ. ನಾವು ಪ್ರಾರಂಭದಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮಾಡೋ ಮೊದಲನೇ ದಿನ ಹೇಳಿ ಕೈಗಳು ಉಜ್ಕೊಳ್ತೇವೆ, ಕೈಗಳನ್ನು ನೋಡ್ತೇವೆ, ಕರಾಗ್ರೆ ವಸತಿ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ ಅಂತ ಹೇಳಿ ಕೈ ಉಜ್ಕೊಳ್ತೇವೆ. ಕೈ ಉಜ್ಕೊಳ್ಳೋದೇನು ಅಂದರೆ ನಮ್ಮ ಕೈ ಒಳಗೆ 38 ಪ್ರತಿಕ್ರಿಯಾತ್ಮಕ ಬಿಂದುಗಳು ಮತ್ತು 72,000 ನಾಡಿಗಳ ಒಂದು ಕನೆಕ್ಟಿವಿಟಿ ಸಂಪರ್ಕ ಇರೋದ್ರಿಂದ ಅದನ್ನು ಕೈ ಉಜ್ಜಿದಾಗ ಅದು ನಮ್ಮ ಇಡೀ ಶರೀರವನ್ನು ಸಚೇತನಗೊಳಿಸಿ ಪ್ರಚೋದಿಸುತ್ತೆ. ಇಚ್ಛಾ ಜ್ಞಾನ ಕ್ರಿಯಾಸಿದ್ಧಿ,
2: ಹೌದು,
4: ಲಕ್ಷ್ಮೀ ಸರಸ್ವತಿ ದುರ್ಗೆಯನ್ನು ನಾವು ಪ್ರಾರ್ಥಿಸ್ತೇವಲ್ಲ, ಅವುಗಳ ಒಂದು ಪ್ರಚೋದನೆಯಾಗಿ ಸತ್ಸಂಕಲ್ಪ ಅಲ್ಲಿಂದನೇ ಆರಂಭ ಆಯಿತು. ಕೈ ಜೋಡಿಸ್ಕೊಳ್ತೇವೆ, ಕೈ ಜೋಡಿಸೋದೇ ಯೋಗದ ಉದ್ದೇಶ. ಮತ್ತೆ ನಾವು ಸ್ನಾನ ಮಾಡ್ತೇವೆ, ಸ್ನಾನ ಮಾಡಿದಾಗ ನಾವು ಹೇಳೋ ಪ್ರಾರ್ಥನೆ ಹೇಳಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೇ ಸಿಂಧು ಕಾವೇರಿ, ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ, ಆ ಯಾವುದೇ ನದಿ ಇದು ನೀರಾಗಿರಲಿ ಅಲ್ಲಿ ನಾವು ಗಂಗೆಯ ಸಾನ್ನಿಧ್ಯವನ್ನು ತಗೊಂಡು ಪವಿತ್ರ ಮಾಡಿ ನಾವು ಸ್ನಾನ ಮಾಡ್ತೇವೆ. ಸ್ನಾನ ಮಾಡಿದಾಗ ಶರೀರ ಶುದ್ಧಿ ಮನಃಶುದ್ಧಿ ಆಗುತ್ತೆ. ಆ ದೇವ ಪೂಜೆ ಮಾಡ್ತೇವೆ. ಆಹಾರ ತಗೊಳ್ಳುವಾಗಲೂ ನಾವು ಮಾಡುವಂಥದ್ದೇ ಶುದ್ಧೀಕರಣ. ಏನು ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ತೇವೆ. ನಾವು ಪ್ರಯಾಣ ಮಾಡುವಾಗಲೂ ನಾವು ಪ್ರಾರ್ಥಿಸ್ಕೊಳ್ತೇವೆ ದೇವರಿಗೆ, ಸಂಕಲ್ಪ ಮಾಡ್ತೇವೆ ಈ ಕಾರ್ಯ ಮಾಡಬೇಕು ನಾನು ಅಂತ ಹೇಳಿ ಅದು ಸಂಕಲ್ಪ. ಇದೆಲ್ಲ ಯೋಗದ ಅಂಶಗಳು. ಕೊನೆಗೆ ಊಟ ಆಯ್ತಲ್ಲ, ಕೊನೆಗೆ ಮಲಗುವಾಗಲೂ ಸಹ ನಾವು ಮಾಡೋದೇನು ಹೇಳಿ, ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಕೋಧರಂ ಶಯನೇ ಯಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಂತ ಹೇಳಿ ಎಲ್ಲವನ್ನು ಹಳೆಯ ರೆಕಾರ್ಡನ್ನೆಲ್ಲ ಸ್ವಿಚ್ ಆಫ್ ಮಾಡಿ ಎಮೋಷನಲ್ ಕಲ್ಚರ್ ಮಾಡಿ ಅಲ್ಲಿಗೆ ಆರಾಮಾಗಿ ದೇವರಿಗೆ ಶರಣಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹೀಗೆ ನಮ್ಮ ಭಾರತೀಯರ ಜೀವನ ಶೈಲಿಯೇ ಯೋಗಮಯ. ಕರ್ಮವನ್ನು ಮಾಡ್ತೇವೆ ಅದು ಕರ್ಮಯೋಗ ಅಂತೇವೆ. ದೇವರಲ್ಲಿ ಪ್ರಾರ್ಥಿಸ್ತೇವೆ, ಅಲ್ಲಿ ಭಕ್ತಿಯನ್ನು ಸೇರಿಸ್ತೇವೆ, ಅದು ಭಕ್ತಿಯೋಗ ಆಗುತ್ತೆ. ನಾವು ವಿಚಾರವನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಉಜ್ಜೀವನವನ್ನು ಮತ್ತು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಚಿಂತನೆ ಮಾಡ್ತೀವಲ್ಲ ಅದುವೇ ಜ್ಞಾನಯೋಗ ಆಗುತ್ತೆ. ಮತ್ತು ನಮ್ಮ ಮನಸ್ಸನ್ನು ಬೇರೆ ಬೇರೆ ಕ್ರಿಯೆಗಳು ಮತ್ತು ಆಚರಣೆಗಳ ಮೂಲಕ ನಿಯಂತ್ರಿಸಿ ನಾವು ನಮ್ಮ ಸಮಾಜ ಕುಟುಂಬ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋದೆ ಅದೇ ರಾಜಯೋಗ ಆಗುತ್ತೆ. ನಮ್ಮ ಜೀವನದಲ್ಲೇ ಇದೆ. ತುಂಬ ವರ್ಷದ ಮೊದಲು ಯೋಗ ಅಂದರೆ ಸಾಮಾನ್ಯವಾಗಿ ಬರೇ ಗಡ್ಡಧಾರಿಗಳಿಗೆ ಋಷಿಗಳಿಗೆ ಅನ್ನೋ ಸಾಮಾನ್ಯ ಕಲ್ಪನೆ ಇತ್ತು. ಯೋಗ ಅಂದರೆ ಬರೇ ಮಹಿಳೆಯರಿಗೆ ಅಲ್ಲ ಅನ್ನೋದಿತ್ತು. ಯೋಗ ಬರೇ ಒಂದು ವ್ಯವಸ್ಥಿತವಾದ ಸನಾತನಿಗಳಿಗೆ ಮಾತ್ರ ಅನ್ನುವಂಥ ಕಲ್ಪನೆ ಇತ್ತು. ಯೋಗ ಒಂದು ಸರ್ಕಸ್ಸು ಆಸನ ಇಲ್ಲ ನೋಡಿ,
2: ಯಾವ
4: ಸರ್ಕಸ್ಸಿಗೂ ಕಡಿಮೆ ಇಲ್ಲ. ಯಾರು ಆಸನ ಮಾಡ್ತಾರೆ ಅವರು ಯೋಗಿ ಅಂತಾರೆ. ಯೋಗ ಅಂದರೆ ಯೋಗಿ ಅಂದರೆ ಅವನು ಗಡ್ಡಧಾರಿ ಆಗಿರಬೇಕು, ಆಶಾಯವ ಸದಸ್ಯ ಇರಬೇಕು, ತ್ರಿಶೂಲ ಇಡಬೇಕು ಅನ್ನೋ ಯೋಗಿಯ ಕಲ್ಪನೆಗಳು ಬರುತ್ತೆ. ಇದು ಮತ್ತೆ ಇದೆಲ್ಲ ಬೇರೆ ಬೇರೆ, ಯಾರಿಗೆ ರೋಗ ಇದೆ ಅವರಿಗೆ ಮಾತ್ರ ಯೋಗ ಅನ್ನುವಂಥ ಸಾಮಾನ್ಯ ಕಲ್ಪನೆ ಇದೆ. ಆದರೆ ಹಠಯೋಗ ಪ್ರದೀಪಿಕೆಯಲ್ಲಿ ಆತ್ಮಾರಾಮ ಸೂರಿ ಅನ್ನೋರು ಎಷ್ಟು ಜನ ಹೇಳ್ತಾರೆ ಅಂದರೆ, ಯೋಗ ಯಾರು ಮಾಡಬಹುದು ಅನ್ನೋದಕ್ಕೆ, ಯುವ ವೃದ್ಧೋತಿ ವೃದ್ಧೋವಾ ವ್ಯಾಧಿತೋ ದುರ್ಬಲೋಪಿ ವಾ ಅಭ್ಯಾಸ ಸಿದ್ಧಮಾಪ್ನೋತಿ ಸರ್ವಯೋಗೇಶ್ವ ತಂದ್ರಿತಃ. ನಾವು ಅಮ್ಮನ ಗರ್ಭದ ಒಳಗೂ ಗರ್ಭಪಿಂಡಾಸನದಲ್ಲಿರುತ್ತೆ. ಹುಟ್ಟಿದ ಕ್ಷಣದಲ್ಲಿ ಮೊದಲ ಶ್ವಾಸದಿಂದ ಕೊನೆಯ ಶ್ವಾಸ ಅಂತ ಇವಲ್ಲ ಅಲ್ಲಿವರೆಗೂ ನಾವು ಮಾಡೋದೇ ಅಜಪಾಜಪ
2: ಪ್ರಾಣಾಯಾಮ
4: ಅಥವಾ ಜಪ ಮಾಡ್ತಾನೆ ಇರ್ತೇವೆ. ಪ್ರತಿ ಕ್ಷಣವೂ ಜಪವೇ. ಯುವ ಯುವಕರು, ವೃದ್ಧ ವೃದ್ಧರು, ಅತಿವೃದ್ಧ ಅತಿವೃದ್ಧರು, ವ್ಯಾಧಿಗ್ರಸ್ತರು, ಡಿಸೇಜ್ಡ್ ಮತ್ತೆ ನಿರ್ಬಲರು ಸುಖ ಡಿಸೇಬಲ್ಡ್ ಎಲ್ಲರೂ ಸಹ ಯೋಗ ಮಾಡಬಹುದು. ಇಲ್ಲಿ ಯೋಗ ಯಾರು ಮಾಡಬಹುದು ಅನ್ನೋ ನಿಮ್ಮ ಪ್ರಶ್ನೆಗೆ ಎಲ್ಲರೂ ಜಾತಿ ಮತ ಲಿಂಗ ಪ್ರಭೇದ ಇಲ್ಲದೆ ಎಲ್ಲರೂ ಮಾಡಬಹುದು. ಇವರೆಲ್ಲ ಹೇಳ್ತಾರೆ ಇದು ಯೋಗ ಬರೇ ಋಷಿಮುನಿಗಳಿಂದ ಬಂದಿದ್ದು ಸನಾತನಿಗಳಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರ ಅಲ್ವಾ ಅಂದಾಗ ಹಾಗಲ್ಲ. ಅದು ಯಾವುದೇ ಒಂದು ವಿಜ್ಞಾನ ಅದು ಹೇಗೆ ಬರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಆರಂಭ ಮಾಡಿದ್ದಲ್ಲ, ಅವರು ಇವರ ಕಾಂಟ್ರಿಬ್ಯೂಷನ್ ಅವರ ಕಾಂಟ್ರಿಬ್ಯೂಷನ್ ಎಲ್ಲವನ್ನು ಸೇರಿ ಸೇರಿ ಸೇರಿ ಸೇರಿ ವಿಜ್ಞಾನ ಬಂತು, ವಿಜ್ಞಾನ ಬೆಳೀತಾ ಹೋಗುತ್ತೆ. ಅದು ಯಾವುದೇ ವಿಜ್ಞಾನ ಇರಲಿ, ಹಾಗೆ ನಮ್ಮ ಗಾಳಿ ಇದೆ ಅದು ಯಾರಿಗೆ ಸಂಬಂಧಪಟ್ಟಿದ್ದ, ನಮ್ಮ ಪವಿತ್ರವಾದ ಗಂಗಾ ನದಿ ಇದೆ ಅದು ಯಾರಿಗೆ ಸಂಬಂಧಪಟ್ಟಿದ್ದ. ಬರೇ ನಾವು ಅಲ್ಲಿಂದ ನಾವು ಹಿಂದೂಗಳು ಶ್ರದ್ಧೆಯಲ್ಲಿ ನಂಬ್ತೇವೆ ಮಾಡ್ತೇವೆ ಮತ್ತೆ ಪರಿಶುದ್ಧರಾಗ್ತೇವೆ, ಅದು ಕೇವಲ ಹಿಂದೂಗಳಿಗೆ ಮಾತ್ರನಾ ಸನಾತನಗಳಿಗೆ ಮಾತ್ರನಾ? ಅದು ಅಲ್ಲ. ಹಾಗೆಯೇ ಯೋಗವೂ ಕೂಡ ಇದು ಎಲ್ಲರಿಗೂ ಸಹ ಇರುವಂತಹದ್ದು, ವಿಶ್ವಕ್ಕೆ ಸಂಬಂಧಪಟ್ಟಂತಹ ಯೋಗವನ್ನು ಯಾರೂ ಸಹ ಮಾಡಬಹುದು, ಅದರ ಲಾಭವನ್ನು ಪಡಿಬಹುದು. ಕುಶಾಲಪ್ಪನವರೇ,
2: ಎಸ್, ಇಲ್ಲಿ ಒಟ್ಟಿನಲ್ಲಿ ನಾನು ಕೇಳಬೇಕಾದ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ ಯೋಗ ವೃತ್ತಿಗೆ ಬರುವವರಿಗೆ ಅಂತ
4: ಪ್ರಶ್ನೆಗೆ ಒಳ್ಳೆಯದು.
2: ಹೌದು,
4: ಈಗ ವಿಶ್ವದಲ್ಲಿ ಯೋಗಕ್ಕೆ ಒಂದು ಯೋಗ ಬಂದಿದೆ. ನಮ್ಮ ಪ್ರಧಾನಿ 2014 ಇಸ್ವಿಯ ಸೆಪ್ಟೆಂಬರಲ್ಲಿ ಒಂದು ವಿಶ್ವಸಂಸ್ಥೆಯಲ್ಲಿ ಒಂದು ಅಧಿಕೃತವಾದಂತಹ ಬೇಡಿಕೆ ಇಟ್ಟರು. ಇಡೀ ವಿಶ್ವಕ್ಕೆ ಯೋಗದಿಂದ ಸಾಮರಸ್ಯವನ್ನ ಶಾಂತಿಯನ್ನ ಆರೋಗ್ಯವನ್ನು ಕೊಡುವಂತಹ ಈ ಭಾರತೀಯ ಮೂಲದ ಈ ಯೋಗವನ್ನ ವಿಶ್ವಾದ್ಯಂತ ಪ್ರಚಾರ ಆಗಿದೆ ಆಲ್ರೆಡಿ.
2: ಹೌದು,
4: ಸ್ವಾಮಿ ವಿವೇಕಾನಂದ ಹಿಡಿದು ನಂತರದಲ್ಲಿ ನಮ್ಮ ರಮಣ ಮಹರ್ಷಿ ಇವರು ಮಹರ್ಷಿ ಮಹೇಶ್ ಯೋಗಿ ಇರಬಹುದು ಅಥವಾ ಓಶೋ ರಜನೀಶ್ ಇರಬಹುದು, ಮತ್ತೆ ಇತ್ತೀಚಿನವರೆಲ್ಲ ಬಾಬಾ ರಾಮದೇವ್ ಜಿ ಇರಬಹುದು, ಶ್ರೀ ಶ್ರೀ ರವಿಶಂಕರ್ ಜಿ ಇರಬಹುದು, ಸದ್ಗುರು ಜಗ್ಗಿ ವಾಸು ಇರಬಹುದು, ಕೆಲವು ಹೆಸರು ಹಾಗೆ ಸ್ವಾಮಿ ರಾಮ ಇರಬಹುದು, ಇವರೆಲ್ಲರೂ ವಿಶ್ವಾದ್ಯಂತ ಪ್ರಚಾರ ಮಾಡಿದ್ದಾರೆ. ಅದರ ನಂತರ ದಿನಗಳಲ್ಲಿ ನಮ್ಮ ಬಿ ಕೆ ಸೆಂಗಾರ್ ಇರಬಹುದು, ಪಟ್ಟಾವಿ ಜೋಯಿಸ್ ಇರಬಹುದು, ಕೃಷ್ಣಾಚಾರ್ಯ ಇರಬಹುದು, ಈ ಪರಂಪರೆ ದಿಗ್ಗಜರೆಲ್ಲರೂ ಸಹ ವಿಶ್ವಾದ್ಯಂತ ಮಾಡಿದ್ದಾರೆ ಆಲ್ರೆಡಿ. ಆದರೆ ಇದನ್ನ ಅಧಿಕೃತವಾಗಿ ವಿಶ್ವಾದ್ಯಂತ ಆಚರಣೆ ಮಾಡುವ ದಿನವನ್ನೇ June 21 ಆ ದಿವಸವೇ. ಯಾಕೆ ಅಂದರೆ ಅದು ಸೂರ್ಯ ಅತಿ ದೀರ್ಘವಾಗಿರುವಂತಹ ದಿನ, ಆದ್ದರಿಂದ ಅದನ್ನು ಮಾಡಬೇಕು ಅಂತ ಅಪೇಕ್ಷೆಗೆ ಇಡೀ ವಿಶ್ವದ 177 ರಾಷ್ಟ್ರಗಳು ಯುನಾನಿವಸ್ ಆಗಿ ಅದನ್ನು ಎಸ್ ಅಂದರು. ಯಾಕೆಂದರೆ 179 ಜನ ಭಾಗಿಯಾಗಬೇಕಾಗಿತ್ತು, ಇಬ್ಬರು ಆಬ್ಸೆಂಟ್ ಆದರು, ಇಲ್ಲದ್ರೆ ಎಲ್ಲರೂ ಆಬ್ಸೆಂಟ್ ಎಲ್ಲರೂ ಆಗ್ತಾ ಇದ್ರು. ಅದಾದ ನಂತರ 2015 ಆರಂಭವಾದಂತಹ ಈ ಅಂತಾರಾಷ್ಟ್ರೀಯ ಯೋಗ ದಿನ ವಿಶ್ವದ ಗಲ್ಲಿ ಗಲ್ಲಿ ಮನೆ ಮನೆ ಮನ ಮನದಲ್ಲಿ ಯೋಗ ತುಂಬಿದೆ. ಹಾಗಾಗಿ ನಾನು ಹೇಳಿದೆ ಯೋಗಕ್ಕೆ ಈಗ ಯೋಗ ಬಂದಿದೆ ಅಂತ. ಹಾಗಾಗಿ ಈಗ ಯೋಗಕ್ಕೆ ಬೇಡಿಕೆ ಇದೆ, ಅದನ್ನೆಲ್ಲವನ್ನು ಸಹ ಪೂರೈಸಲಿಕ್ಕೆ ಅಧಿಕೃತವಾಗಿ ವಿಶ್ವವೇ ಭಾರತ ಕಡೆ ನೋಡ್ತಾ ಇದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಆಯುಷ್ ಅಲ್ಲಿ ಯೋಗ ವಿಭಾಗವೇ ಹೊಂದಿದೆ. ಮುರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಇದೆ, ಅಲ್ಲಿ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಅಂತ ಇದೆ. ಮುರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗದಲ್ಲಂತೂ ಅಧಿಕೃತವಾಗಿ ಸನಿವಾಸ ಮತ್ತು ಆನ್ಲೈನ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಯೋಗವನ್ನು ಕಲಿಸ್ಕೊಡ್ತಾರೆ, ಯೋಗವನ್ನು ಪ್ರಚಾರ ಮಾಡ್ತಾರೆ, ಯೋಗಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಯೋಗಕ್ಕೆ ಮಾನ್ಯತೆ ಕೊಡ್ತಾರೆ, ಅಂತಾರಾಷ್ಟ್ರೀಯ ಯೋಗ ದಿನಗಳನ್ನು ಯೋಗ ಸಮ್ಮೇಳನಗಳನ್ನು ಮಾಡಲಿಕ್ಕೆಲ್ಲ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಯೋಗವನ್ನು ನಿಯಂತ್ರಿಸ್ತಾರೆ. ಹಾಗೆ ಯೋಗ ಸರ್ಟಿಫಿಕೇಶನ್ ಬೋರ್ಡ್ಲು ಸಹ ಒಂದು ಬೇರೆ ಬೇರೆ ಲೆವೆಲ್ಸಲ್ಲಿದೆ. ಒಂದು ಪ್ರೋಟೋಕಾಲ್ ಯೋಗ ಅಂತೇಳಿ, ವೆಲ್ನೆಸ್ ಅಂತೇಳಿ, ಮತ್ತು ಯೋಗ ಇವ್ಯಾಲ್ಯೂಟರ್ ಅಂತೇಳಿ ಅಲ್ಲೂ ಇದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದಾದ್ಯಂತ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿದೆ. ನಮ್ಮ ಜಿಗಣಿಯಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯ ಇದೆ, ಹಾಗೆ ನಮ್ಮ ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿದೆ, ಹಾಗೆ ಬಾಬಾ ರಾಮದೇವ್ ಜಿಯವರ ವಿಶ್ವವಿದ್ಯಾಲಯ ಇದೆ, ನಮ್ಮ ಮಂಗಳೂರು ಯೋಗ ವಿಶ್ವವಿದ್ಯಾಲಯದಲ್ಲಿ ಯೋಗ ವಿಭಾಗ ಇದೆ, ಮಣಿಪಾಲದಲ್ಲಿದೆ, ನಮ್ಮ ಶಿವಮೊಗ್ಗದಲ್ಲಿ BR ಪ್ರಾಜೆಕ್ಟಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿದೆ, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಯೋಗ ಇದೆ. ಅದರ ಜೊತೆ ಜೊತೆಗೆ ನಮ್ಮ ಬೆಂಗಳೂರಲ್ಲಿರುವಂತಹ ಒಂದು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾದ ಒಂದು ವಿಶೇಷ ವಿಭಾಗವು ಸಹ ನಮ್ಮ ಪತ್ರಮುಖೇನ ಕರೆಸ್ಪಾಂಡೆನ್ಸ್ ಇರಬಹುದು ಅಥವಾ ಆನ್ಲೈನ್ ಮೂಲಕ ಇರಬಹುದು ಅಥವಾ ನೇರವಾಗಿರಬಹುದು ಬೇರೆ ಬೇರೆ ಯೋಗದ ಕೋರ್ಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಅಧಿಕೃತವಾಗಿ ಕಲಿತು, ಮತ್ತೆ ಲೋನಾವಲ ಕೈವಲ್ಯ ಧಾಮ ಇದೆ, ಇಲ್ಲಿ ಹೆಸರು ನಾನು ಕೆಲವು ತುಂಬ ಮರ್ತಿರಬಹುದು. ಈಗಿನ ಯುವಕರು ಈ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ತುಂಬ ಒಳ್ಳೆಯ ಆರ್ಥಿಕವಾಗಲೂ ಹೌದು, ಅವರ ಸ್ವಾಸ್ಥ್ಯವೂ ಹೌದು, ಸಮಾಜದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ಎಲ್ಲಿಂದ ಸರ್ಟಿಫಿಕೇಟ್ ಕೋರ್ಸಿಂದ, ಡಿಪ್ಲೊಮಾ ಕೋರ್ಸಿಂದ, ಮತ್ತು ಡಿಗ್ರಿ ಕೋರ್ಸಿಂದ, ಮಾಸ್ಟರ್ ಡಿಗ್ರಿ ಕೋರ್ಸಿಂದ, PhD ಇಂದ ಎಲ್ಲ ವಿಭಾಗದಲ್ಲೂ ಈಗ ಅಧಿಕೃತವಾಗಿದೆ. ಮತ್ತೆ ಧಾರವಾಡದ ಯೂನಿವರ್ಸಿಟಿಲೂ ಯೋಗ ವಿಭಾಗ ಇದೆ, ಮರ್ತಿರ್ಬೋದು ತುಂಬಾ. ಇದೆಲ್ಲ ಕಡೆಯೂ ಯೋಗ ಇರೋದ್ರಿಂದ ಈಗಿನ ಯುವಕರಿಗೆ ಇದನ್ನ ಕಲಿಯೋದ್ರಿಂದ ಅವರ ಉದ್ಯೋಗ ವೃತ್ತಿ ಮತ್ತು ಪ್ರವೃತ್ತಿಯನ್ನ ಯೋಗಮಯ ಮಾಡಿ ಸ್ವಾಸ್ಥ್ಯವನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ವಿಶಾಲಪ್ಪನವರೇ.
2: ಹೌದು, ಇದಕ್ಕೆ ಸೇರ್ಪಡೆ ಅಂತ ಹೇಳಿದರೆ ನಮ್ಮ ಸಂತ ಅಲೋಸಿಸ್ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದಲೂ ಯೋಗದ ಡಿಪ್ಲೊಮಾ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಖಂಡಿತವಾಗಿ ನಾನು ಸಹ ನನ್ನ ವೃತ್ತಿಯ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಯೋಗ ಎಮ್ ಎಸ್ ಸಿ ಮಾಡಿ ಇವತ್ತು 17 ವರ್ಷ ನಾನು ಯೋಗ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅಂತ ಹೇಳಿದರೆ, ನೀವು ಹೇಳಿದ ರೀತಿಯಲ್ಲಿ ಆರ್ಥಿಕವಾಗಿಯೂ ಮತ್ತು ನಮಗೆ ವೈಯಕ್ತಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಮಾಡಬಹುದಾದಂಥ ಒಂದು ಒಳ್ಳೆಯ ವೃತ್ತಿ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ.
4: ನಾವಿವತ್ತಿಲ್ಲಿ ಮಂಗಳಾಪುರದಲ್ಲಿದ್ದೇವೆ. ನಾವು ಕೇರಳ ಜನಗಳು ಈ ಮಂಗಳೂರನ್ನು ಕರೆಯೋದೇ ಮಂಗಳಾಪುರ ಅಂತ. ಕಾರಣ ಏನಂದರೆ ಇದು ಮಂಗಳಾದೇವಿಯ ಊರು. ಹಾಗೆ ಈ ಊರಿನ ಮೂಲ ಒಂದು ದೇವರಿದ್ದಾನೆ, ಅದೇ ಗದರಿಯ ಮಂಜುನಾಥ. ಗದರಿಯ ಮಂಜುನಾಥನನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ, ಘೋರಕ ಮತ್ಸೇಂದ್ರರಂತೆ ಹಠಯೋಗನಾಥರಂತೆ, ಅಲ್ಲೇ ಜೋಗಿಮಠ ಇದೆ. ಎಷ್ಟು ಜನರಿಗೆ ನಮ್ಗೆ ಗೊತ್ತೇ ಇಲ್ಲ, ಮಂಗಳೂರಿನವರಿಗೆ ಆ ಜೋಗಿ ಮಠದ ಆರಂಭವೇ ಯೋಗದ ಮಠ ಅದು, ನಾಥ ಪರಂಪರೆಯ ಮಠ ಅದು. ಅಲ್ಲಿ ಈಗಿರುವಂತಹ ಸಂತರೇ ನಾಥ ಯೋಗಿಯ ಪರಂಪರೆಯ ಘೋರಕ ಮತ್ಸೇಂದ್ರನ್ ಮಹಂತರು ಈಗಲೂ ಇದ್ದಾರೆ, ಇಲ್ಲಿದೆ, ವಿಟ್ಲದಲ್ಲಿದೆ. ಹಾಗಾಗಿ ಹಾಗೆ ಈ ಮಂಗಳೂರು ಸಹ ಯೋಗದ ನಾಡು, ಮೂಲವಾಗಿ ಇರುವಂಥ ಮಂಜುನಾಥ ಯೋಗಿಗಳ ನಾಥ ಅಂದರೆ ಒಡೆಯ ಅಂತಹ ಸನ್ನಿಧಾನದಲ್ಲಿರುವಂತಹ ಮಂಗಳಾಪುರದ ಎಲ್ಲರಿಗೂ ನಮ್ಮ ಸಾರಂಗ ರೇಡಿಯೋದ ಮೂಲಕ ನಮ್ಮ ಕುಶಾಲಪ್ಪನವರು ಹಾಗೆ ನಮ್ಮ ಯೋಗಿ ದೇವರಾಜವರು ನಮ್ಮ ಎಲ್ಲರಿಗೂ ಶುಭವಾಗಲಿ. ಯೋಗಿಗಳಾಗೋಣ, ಬನ್ನಿ ಯೋಗಿಗಳಾಗೋಣ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ ಯೋಗ ಯೋಗ ಯೋಗ ಆಗಲಿ ಬದುಕಿನ ಒಂದು ಅಂಗ, ಯೋಗ ನಿರಂತರ ಕಲಿತರೆ ಆಗ ಜೀವನವೇ ಒಂದು ಯಾಗ. ದೀರ್ಘಾಯುಷ್ಯವು ನಿಮಗಿರಬೇಕೆ, ಆರೋಗ್ಯವಂತರಾಗಿರಬೇಕೆ, ಶಾಂತಿಯು ತೃಪ್ತಿಯು ಬಾಳಲಿಬೇಕೆ, ಬನ್ನಿರಿ ಹಿಂದೆ ಶರಣು ಯೋಗಕ್ಕೆ ಅಲ್ವಾ ಅಭಿಷೇಕ್. ಹಾಗೆ ಭಾರತ ಮಾತೆಯ ತವನಿಧಿ ಯೋಗ, ಋಷಿ ಮುನಿಗಳ ಬಳುವಳಿ ಯೋಗ, ಅಷ್ಟಾಂಗ ಯೋಗವೇ ಸಾಧನ ಮಾರ್ಗ, ಉಸಿರಲೆ ಬೆರೆಸಿರಿ ಈಗಿಂದೀಗ. ಎಲ್ಲರಿಗೂ ಶುಭವಾಗಲಿ. ಒಂದೇ ಯೋಗ ಮಾತರಂ.
2: ಆತ್ಮೀಯ ಸಾರಂಗ ಕೇಳುಗರೆ, ಇಬ್ಬರು ಯೋಗಿಗಳ ಹತ್ರ ಇನ್ನಷ್ಟು ಮಾತನಾಡಿದರೆ ಬೇಕಾದಷ್ಟು ಅನುಭವದ ವಿಚಾರಗಳು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಅವರು ತಯಾರಿದ್ದಾರೆ. ಸಮಯದ ಮಿತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಡಾಕ್ಟರ್ ದೇವರಾಜ್ ಅವರಿಗೂ, ಡಾಕ್ಟರ್ ರಾಘವೇಂದ್ರ ಪೈ ಅವರಿಗೂ, ಸಾರಂಗ ಕೇಳುಗರ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೀವಿ. ಎಲ್ಲರಿಗೂ ಶುಭ ದಿನ.

0: ಕೇಳ್ತಾ ಇದ್ರ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 5ನೇ ಕಂತು.
1: ಅರಿತೋಮನ

0: ಬೇರೆನ ದೇವರೇ.
1: ಒಂದು ಕಪಟ ನಾಟಕ ಸೂತ್ರಧಾರಿಂದು ಪಂಪ ಒಡುಂದೇ ಮಲ್ಕುಣ್ಣಾತು ದಾಲ ತೆರಿಯ ಅಂದೇನೆ ಬಾತೆ.
2: ಕಪಟ ನಾಟಕ ಸೂತ್ರಧಾರಿಂದು ಲೋಕಬಾರಿ ಮಂದ್ಯಲು ಬಂದಿರಂದ ಅಣ್ಣ ಸರಿ ಆಲೋಚನೆ ಮಲ್ಪನೆಗೆ ಬೇರೆನೇ ಈರು ತೆರಿನಾರು ಇಂದು ಏನನ್ನು ಬಂದ ಅಪ್ಪಂಡ ಪ್ರಾಯೋಡು ಮಲ್ಲಾದ ಯಾನೀರೇಗ ಅಡ್ಡ ಬೂರೊಂಡೆ ಊರಿನಂಚಿತ್ತನ ಇರೇನು ಪದಿನಾಯಿ ನಮನದ ಉಪಚಾರುಡು ಯಾನೀರಿನ ಪೂಜೆ ಮಲ್ತನ ಕಾಣ ಪೂಜೆ ಮಲ್ತಿನ ಅತಿ ಸಂತೋಷುಡು ದೆತ್ತೊಂದು ಆಯಿ ಒಕ್ಕೋ ಈರು ಬತ್ತಿನಂಚಿತ್ತನ ಕಜ್ಜೋದಾನಿ ಇಂತ ಕೇಳಂದ ಈರು ಪಣಪುರಿ ದಾನೆ
1: ಅತ್ತೆ ಉಡಲ್ ತೆರಿಯೊಂದು ಕಡಲದ ಲೆಕ್ಕ ಇತ್ತಿನ ಜಾಗ ಇತ್ತಿನ ಈ ಗೊತ್ತಿತ್ತದಲ್ಲ ಗೊತ್ತು ನಗಲೆಕ್ಕ ಕೇಳು ಅಂದಂಡ ನಿನ್ನ ದಾದಾಂದು ಪನಡು ಪನಗೆ
2: ಬೇರ ಕಡಲಿಡು ನಾಗಪಾಸಿಡು ಸಿರಿದೇವಿನ ಕೈಟು ಕಾರು ಒತ್ತವು ನಂಚಿತ್ತನ ಈರು ಈರಿಡ ದಾಯ ಬತ್ತರು ಧ್ಯಾನಿರಡ ಕೇಂಡಿನಂತ ಮರ್ಮದ ಉಳತಿಲ್ಲ ದಾದ ಅಂದ ಕೇಳು ನಾವು
1: ಅತ್ತ
2: ಅಣ್ಣರೇ ಸರಿಯಾದ ಆಲೋಚನೆ ಮಲ್ಪುಲೆ ಒಂಜಿ ಅಪ್ಪೆಗ ಮಾತ ತೆರೆದಿತ್ತ ಅಣ್ಣ ಬಾಲೆ ಬುಳಿಪಂದ ಅಪ್ಪೆ ಮಿರಕೊರ್ಪು ನಂಚಿತ್ತನ ಕ್ರಮ ಇಚ್ಚು ಒಂಜಾತು ಲೋಕಬಾರಿ ದೇವರು ಬೆರಡೆರೆಗೆ ಅಡ್ಡಪುರಿಯರು ನಂಡ ಬಾಲ್ಯದಾತ ತಗ್ಗ ಅಪ್ಪೆ ತಗ್ಗಲು ನಂಡ ಬಾಲ್ಯದ ಎಲ್ಯಾಯಲಂದ ಅರ್ಥ ಅತ್ತು ಬಾಲ್ಯಗ ಸರಿಯಾದ ನಡಪಾಯರ ಕಲ್ಪಾಯಲು ಅಂತ ಅರ್ಥ ಅಪ್ಪಗ ನಂಡ ಇದೇ ಎನನ ನಂಬುದು ಬತ್ತಿನಂಚತ್ತನ ಈರ್ ಬತ್ತಿನಂಚತ್ತನ ಗಜ್ಜು ಈರ್ನ ಉಡಲಿಡೆ ಪಾತ್ರ ನಂಚತ್ತನ ಒರು ಬೇತನೆ ಉಂಡತ್ತೆ ಅಪ್ಪಗ ನಂಡ ಬತ್ತಿನಂಚತ್ತನ ಕಜ್ಜೋದಾದಂದ ಯಾನ ಕೇಳನಗ ಈರವೇನ ಪಂಡರಂದ್ರ ಈಗ ಸರಿಯಾಯ ನಂಚತ್ತನ ಉತ್ತರ ಯಾನ ಕೊರುವೆ
1: ಈತು ಗೊತ್ತಾಂಡ್ ಹರಿ ಚರಣ ಸೇವೆ ಮಲ್ಪುಣ ಒರಿ ಸಾಮಾನ್ಯ ಭಕ್ತಿ ಯಾನ ಸಾಮಾನ್ಯ ವ್ಯಕ್ತಿ ಅಂಚಿನಲ್ಪ ಒಂಜಿ ಅಧ್ಯಕ್ಷನೆದು ಅವಳ ಬಜಿ ಅಧ್ಯಕ್ಷ ತಪ್ಪ ಈ ಲೋಕಾಧ್ಯಕ್ಷ ಇನ್ನೆದುರು ಬತ್ತದ ರಡ್ಡು ಪಾತ್ರನ ಯೋಗ ತಿಕ್ಕಿಂದಂಡಂದು ಪೂರ್ವಜನ್ಮದ ಪುಣ್ಯದ ಫಲ ಅಂದ ಎನ್ನಿವೆ
2: ಅದು ಓಲ್ಲ ಏನನ ಅಧ್ಯಕ್ಷೆಯೇ ಪಣಪುನ ಬುಡುಪು ಜೈ ದಾಯಂದು ಕೇಂಡ ಯಾನ ಅಧ್ಯಕ್ಷ ಲೋಕಾಧ್ಯಕ್ಷ ಅಂದಂದ ಅಣ್ಣ ಎನ್ನ ಒಟ್ಟಿಗೆ ನಡತೊಂದು ಬರ್ಪು ನಂಚಿತ್ತನ ಅತ್ತಂಡ ಯಾನ ಮಲ್ತಿ ನಂಚಿತ್ತನ ಕಜ್ಜೋಗು ಒತ್ತು ಕೊರ್ಪು ನಂಚಿತ್ತನೆ ನಿನ್ನಂಚಿತ್ತನ ಇಜ್ಜೆನ್ನಂಡ ಲೋಕೊಡಿಯಾನ ಅಧ್ಯಕ್ಷ ದಾದ ಮಲ್ಪಲಿ ಮನಗೆ ಭಗತ್ಯರ ದಾಂತಿ ನಂಚಿತ್ತನ ದೇವರಿಗೆ ಬೆಲೆ ಉಂಡೋ ಮೂರ್ತಿ ಇಚ್ಚಿಂದಂಡ ಕಂತುದೀ ನಂಚೆತ್ತಿನ ಆ ಬೋಡಾಪು ನಂಚೆತ್ತನ ಅಭಿಷೇಚನಗ ಅಭಿಷೇಕಗ ಬೋಡಾಪು ನಂಚೆತ್ತನ ಸೊತ್ತುಲೆಗೆ ಬಿಲೆ ಉಂಡೋ ಹತ್ತಿನಂದ ಸರಿಯಾಯಿ ನಂಚೆತ್ತನ ಮೂರ್ತಿ ದಾಂತೆ ಬೊಂಡೋ ಆ ಪೂತ ದೋಟೋಡ್ದು ಕಂತಿ ನಂಚೆತ್ತನ ಪೂಕುಲಿನ ಕಟದ ಮಾಲೆ ಮಲ್ತು ದೀಂಡಂಡೋ ಪಾಡುನು ಒಡೆಗೆ ಅಂಚೆನೆ ಏತು ಮಲ್ಲ ಅಧ್ಯಕ್ಷನ ಅಣ್ಣಲ್ಲ ಅಧ್ಯಕ್ಷನ ಒತ್ತುಡು ಅಧ್ಯಕ್ಷನ ಅನುಸರಿಸ ಒಂದು ಕೋಪು ನಕಲು ಮುಖ್ಯ
1: ಪರಮಾತ್ಮ ಈ ಪಾತ್ರೊಂದು ಬೊಂಡ ಏನ ಪಾತ್ರ ಈ ಉಂಟಾವುಜ ಏನ ಬುಡ್ಪುಜ ಅಂತ ದಯಂದ್ರೆ ಈ ಸಾಮಾನ್ಯ ದಯತ್ತು ದುಂಬು ಆಯ್ನೇನು ನಾನು ಆಪುಣೇನು ಇತ್ತ ಅವನ್ದುಪ್ಪುಣೇನು ಮಾತೆಲ್ಲ ನಿನ್ನ ರಡ್ ಕಣ್ಣುಡೇ ತೂಲು ಒಂದು ಅಂಚಿಂಚು ಗೊಬ್ಬವನೆ ಅಂಚಾದಾರ ನಿನ್ನ ಎನ್ನ ತರ್ಕನೆ ಬತ್ತಿ ಬೇಲೆ ಸುರೂಕು ಪಂಪೆನ್
2: ಇರು ಬತ್ತಿ ನಂಚಿತ್ತನ ಕಜ್ಜೋದಾನೆ
1: ಎಂಕ
2: ಇದವರೆ ಮುಟ್ಟ ಬಜ್ಜದಿ ನಂಚಿತ್ತನ ಕಾರಣದಾನೆ
1: ಪುಣ್ಯಾತ್ಮ
2: ಓ
1: ಈ ಮಾತೆರೆಲ್ಲ ಕಾಪುನೈ ಮಾತೆರ್ನ ಭಕ್ತಿಗೆ ಒಳಿವುನೈ ಅತ್ತ ಎಂಕೊಂಜು ಉಪಕಾರ ಮಂತ್ರ
2: ಈರೇಗ ಒಂಜಿ ಉಪಕಾರ ಈರ್ನ ಇಲ್ಲಲ್ಲಿ ಒಡಿದು ಜೋಕುಲೇಗ ಬೋಡ ಅಪುನಂಚೆತ್ತನ ವನಸು ತೆನಸಿಗೆ ಬೋಡುಂದಂಡ ಅತ್ತನಂದ ಈರೇಗ ತುತ್ತೈತ ಇಚ್ಚಿಂದಂಡ ತುತ್ತೈತ ಬೋಡುಂದಂಡ ಅತ್ತಂಡ ಇಲ್ಲು ಬಿತ್ತಲು ಇಜ್ಜಿ ಬಣದಂಡ ಇಲ್ಲು ಬಿತ್ತಲಿಗೆ ಬೋಡ ಅಪುನಂಚೆತ್ತನ ವ್ಯವಸ್ಥೆ ಬೋಡುಂದಂಡ ಎನ್ನ ಅರಂತಡಿಗೆ ಬೋಯರಂದಂಡ ಈರೇಗ ಬೋಡು ಬೋಡ ಅಪುನ ತಿಕ್ಕುಂಡು
1: ಬ್ರಾಣ್ಯರು ಏ ಪೊಲ ಅಕ್ಕಲ್ನ ಸ್ವಾರ್ಥವೋ ಇಲ್ಲ ಕೇನೇರಿ
2: ಓಹೋ
1: ಒರಿ ಬ್ರಾಣ್ಯ ಬುಕ್ಕೋರೆಡು ಉಪಕಾರ ಕೆನ್ಪೆನ್ನಂಡ ಅವು ಬುಕ್ಕೋರಿಯಾಗಿ ಎಡ್ಡೆಪ್ಪುಗೆ ಹೊರತು ಆಯನ ಸ್ವಾರ್ಥಗತ್ತು ಅಂಚಾದು ಯಾಂಡಿಂಡ ದಿಂಜ ಪಾತೆರುಜಿ ನಿನ್ನನೇ ನಂಬುದು ಎಲ್ಲಿಯರ್ ದಿಂಚ ನಿನ್ನನೇ ಭಜನೆ ಮಲ್ತೊಂದಿತ್ತನ ಒಂಜಿ ಪೊಣ್ಣು ಬಾಲ್ಯದ ಆಸೆನು ನಡಪವಡು
2: ಒಂಜಿ ಪೊಣ್ಣು ಬಾಲೆ ಎನನೇ ಭಜನೆ ಮಲ್ತೊಂದು ಎನನೇ ಸುಗಿತುಂದುಳ್ಳ ಏರಂತು ಗೊತ್ತಾಯ ಜತೆ
1: ಈ ಪ್ರಾಯಡಿ ಎಂಕಂದು ಬುರೆ ದಾಯ
2: ಓ
1: ಆ ಪೊಣ್ಣು ನಿಕ್ಕಂದೇ ಒಂಜಿ ಮೋಕೆದ ಓಲೆನ್ನು ಕಡಪುಡ್ದಲ್ಲ
2: ಎನನೇ ಪೊಣ್ಣು ಮೋಕೆ ಮಲ್ತೊಂದುಳ್ಳಲೆ ಎಂಕಂದೇ ಓಲೆ ಬರೆತಾಳೆ ಇದು ಭಕ್ತಿ ನಲ್ತರದು
1: ಯಾನ ಓ ದೇವರೇ ಯಾನ್ ಒಲ್ಪಟ್ ಭಕ್ತಿ ನಿಂದೆ ಬಂತು ಜತ ಕುಂಡಿನ ಪುನ ಗೊತ್ತುಂದ
2: ಓಹೋ ಗಡಿದ ಜಾಗೆ
1: ಅಂದ
2: ಇಸ್ತ ಈರ್ನ ಉಲದಲ್ಲ ಗಡಿ ಅಭಿವೃದ್ಧಿ ಮಲ್ಪೋಡು ಈರ್ನ ಆ ಗಡಿ ಪ್ರದೇಶದಾದ ಸಮಸ್ಯೆ ಉಂಡು ಬಂದ್ಲಿ ಆ ಸಮಸ್ಯೆಗೆ ಸರಿಯಾಗಿ ಚಿತ್ತನ ಉತ್ತರ ತಿಕ್ಕಂಡಾಂಡತ್ತ
1: ಯಾನ್ನಿ ಆಂತ್ರಮಣ ಕೊರಿಯನ
2: ಆಂತ್ರಮಣ ಇತ್ತ ಇವು ಪೊಣ್ಣಗಾಯಿನ ಚಿತ್ತನ ಸಮಸ್ಯೆ
1: ಆಂತ್ರಮಣ
2: ಆಂತ್ರಮಣ ಉಂಡು
1: ಆಂದು ಲೆಪ್ಪೊಲೆ
2: ಆಮಂತ್ರಣ ಬೇತೆ ಓಲೆ ಬೇತೆ
1: ಇಂದು ರಡ್
2: ಓಹೋ
1: ನೆಟ್ಟು ಮೋಕೆದ ಓಲೆ ನಿಕ್ಕುಂಜ ಅಡೆದ ಆಮಂತ್ರಣ
2: ಓಹೋ ಇನಿ ಭೀಷ್ಮಕನ ಮಗಳಾಯಿ ನನ್ ಚಿತ್ತಿನ ಏರಿ ದಾದ ನಾಡೊಂದು
1: ಎನ್ನ ಶಿಷ್ಯ ಮರ ರುಕುಮಿನಿ ಓಲೆ ಕೊಡ್ತಾಳೆ ಯಾನಿತ್ತೆ ಪರಮಾತ್ಮನ ತುಯಿನ ಖುಷಿಟ್ಟ ಇನ್ ಓಲ್ಲು ದೀ ಎಂದೆ ಅಂದ
2: ಕೆಲವೊಂದು ಸರ್ತಿ ಪರಬೇರ ಅಂಚನೆ ಅಕಲ್ನ ಸೊತ್ತುನು ಒಲ್ಪ ದೀಯರೆಂದು ಗೊತ್ತಾಪುಜಿ ಇರುವಲ್ಲ ರಾಮಭವನಗೆ ಪೋಯಿರುತ್ತ ಅವಳ ಪೋಲ ಬಂಜಿಗೆ ತಿನ್ಪು ನನ್ ಚಿತ್ತನ ಅಂದಜಿಟ್ ಬರಿಕೆ ದೀತಾರೋ
1: ಜವಾನೆಲ್ಲ ಓಲೋಲ್ ದೀತು ಓಲೋಲ್ ನಾಡೊಂದುಲ್ಲ ಗೊತ್ತುಂಡ ಐ ಪರಬೇರೆ ಮಾತ್ರ ಬಣ್ಣ ಎನ್ನ ಗಂಟು
2: ಇರೋರಿದ್ರನ್ನ ಗಂಟು ಓಲೆ ಉಂಡ
1: ಪತಮಂತ ಗಂಟು ದೀಪುಜಿ ಅಂಡ ಈ ಸಣ್ಣ ಗಂಟು ಬಾಕಿಯಾಡುಂಡ ಒಂದು ತಿಂಜ ಖುಷಿ ಅಂಡ ಬುಕ್ಕ ತಿಂಜ ಬೇಜಾರನ್ನಾಗ ಎನ್ನ ಓಲಿ ಪುಡ್ದು ಎಂಕೆ ಗೊತ್ತಿಪ್ಪುಜಿ
2: ಮಸ್ತು ಖುಷಿ ಅಂಡ ಮಸ್ತು ಬೇನೆ ಅಂಡ ಈರ್ನ ಓಲಿ ಪುಂಡು ಬಂದಾಗ
1: ಎಂಕೆ ಗೊತ್ತಿಪ್ಪುಜಿ ಅನ್ನ ಓಲು ದೀಪೆ
2: ಆವಡಿ ತೀರ್ ಕಂತಿ ನನ್ ಚಿತ್ತನ ಓಲೆ ತಿಕ್ಕಂಡು ಆ ಓಲೆನೆ
1: ಇಂದು ಓಲೆ ನಿಕ್ಕೆ ಎತ್ತ ಓಡುಂದು ಬಂತಲ್ ಎಂಕು ಯಾನ್ ಎಲ್ಲಿ ಎಡ್ಡೆತ್ತ
2: ಬಿಂದಿಗೆದ ಪುರ ಭೀಷ್ಮಕರಾಯನ ಮಗಳು ಅಂಚಿತ್ತಿನ ರುಕ್ಮಿಣಿ ಪನ್ಪುನಾಲೆ ರುಕ್ಮನ ತಂಗಡಿ ಎಂಕು ಓಲೆ ಬರುತ್ತಲೆ ಬಾಲೆ ಪ್ರಾಯೋರ್ದೇ ಎನನ ಕೊಂಡ ಆಟೋಡು ಮೋಕೆ ಮಲ್ತೊಂದು ಎನನೇ ಕಂಡನಿಯಿಂದ ಸುಗಿತೊಂದುಳ್ಳಲೆಂದು ಪಣೊಂದುಳ್ಳರಿ ಅಪಂಡ ಆಲು ಕಡಪುಡ್ದು ಕೊರನಂ ಚಿತ್ತನ ಓಲೆ ಆ ಓಲೆನೇ ಅನ ದೆತ್ತೋನುಡು ಆ ಓಲೆನ ಓದೋಡು ಪನ್ಪುನ ಚಿತ್ತನ ಅಂಗತ್ತೀರ್ನ ಯಾನು ಓದಿನೇಟ ಇರೇಗುನ್ ತೆರಬಂಗ
1: ಹೆಚ್ಚು ಕಮ್ಮಿಲ್ಲು ಬಾಲೆ ಪಾಪ ಅಲ್ಲಿ ಹೆಂಚಿನ ಬರೆತಾಲು ಅನ್ಪಿನಿರ್ದಿಲ್ಲ ಯಾನಿತ್ತಲ್ಲ ಮೋನೆದು ಓಡೈನೋ ಬಾರಿ ಮುಖ್ಯ
2: ಇರ್ದಾಲ ಪೋಡಿಗೆ ಮಲ್ಪಡ್ಚಿ ಆ ಓಲೆದ ಒಕ್ಕಣೆ ಯಾನು ಓದುವೆ ಓದಿಗೆ ಮಲ್ತದ ಐ ಬುಕ್ಕು ಓಲೆಡಾಲಿ ಹೆಂಚಿನ ಬರೆತಳು ಐಕ ತಕ್ಕ ನಡಪೆ ಒಂಚೂರು ಇರ್ಕೊಲ್ಲೇ ಮೇಲೆ ಅವು ಕುಲ್ಲವನ ಮಿತ್ತು ಕುಲ್ಲವನು ಅಂತ ಲೆಕ್ಕ ಆವಡೇ

0: ಮಾಮಲ್ಲ ಪೊರ್ಲು ಪೋಲಿಗದ ಅಚ್ಚರುಡು ಓಲೆ ಬರೆತಳು ಬರೆತಿನ ಚಿತ್ತನ ಓಲೆನು ಯಾನ ಉಡುಪಾಯಿ ನಲ್ಕಾಂಡು ಓಲೆದ ಒಕ್ಕಣೆನೆ ಯಾನ ಓದಿಗೆ ಮಲ್ಪೋಡು ಗಿಜ್ಜೊಲಿ ತಾರಿದ ಕಿಲ್ಲೊಲಿನ ಕಡಪಾದೆ ಕಲ್ತದ ದೊಂಬುಗ ಬಾಡಾದೆ ಇರ್ಲದ ಪನಿಕೆ ಪಾಡದೆ ಕಡವಲಿ ಕತ್ತಿರ್ದೆ ಕೊಡಿವಲಿ ಮುತ್ತಿರ್ದೆ ಬಾಮೋಗು ಅಂಚದಾನೆ ಬರ್ಪಾದೆ ರಂಗೋಜಿ ಸೇನವನ ಲೆಪಡಾದೆ ಬರೆಯನಂಚಿತ್ತಿನ ಓಲೆದ ಒಕ್ಕಣೆ ಕಡಪುಡ್ದು ಕೊರ್ನಂಚಿತ್ತಿನ ಓಲೆದ ಬಗ್ಗೆ ಅದು ನೂಲು ಪಾಡ್ನಾರು ಬತ್ತದು ಓಲೆನ ಕಂತು ಕೊರಿಯರಿ ಓದಿ ನಂಚೆತ್ತನ ಓಲೆಡದಾದ ಉಂಡು ಆ ಸಿರಿನಾರಾಯಣ ದೇಬರೆ ಶ್ರೀಕೃಷ್ಣ ದೇಬರೆ ಒರಟು ಅವತಾರದೆತ್ತ ಬತ್ತರೆ ಬತ್ತಿನಂಚೆತ್ತನ ಇರೇನು ಎನ್ನ ಉಡಲ ಜಿಟ್ಟೆಡು ಕುಲ್ಲಾ ಒಂದು ಆದರ್ತೊಂದು ಯಾನ ಪೂಜಿತೊಂದುಳ್ಳೆ ಲೋಕುಡು ಯಾನ ಮದಿಮೆ ಪಣಪುನವು ಆನಂದಂಡ ಈರನ ತಂದೆ ಯಾನ ಬುಕ್ಕೊರಿನ ಆವಯೆ ಅಪನಂಡ ಯಾನ ಮದಿಮೆ ಅವಡೊಂದು ಈರನ ಕನಗಟ್ಟಿಯ ನಂಡ ಎನ್ನ ಅಮ್ಮೆರಾಯಿನಂಚೆತ್ತನ ಭೀಷ್ಮಕಿರು ಇರಗೆ ಮದಿಮೆ ಮಲ್ಪು ಕೊರಡೊಂದು ಒತ್ತೊಂಡಿರ ನಂಡ ಅಮ್ಮೆರೆಗೆ ಎನ್ನ ಪಲೆಯೇ ಅರೆ ನುರ್ತುದು ಕರ್ಪಿಲ್ಗೆ ಪಾಡಿ ಅಪಂಡ ಅಮ್ಮೆರೆಗೆ ಸರಿಯಾಯಿ ನಂಚೆತ್ತಿನ ಆ ಬಂಧ ಮುಕ್ತಿ ಮಲ್ಪಡು ಐತೊಟ್ಟಿಗೆ ಈರ್ ಬತ್ತದೆ ಎನ್ನ ಮದಿಮ್ಯಾವಡೋ ಪಣಪು ನಂಚೆತ್ತಿನ ಪಾತ್ಯರುನ ಈ ಓಲೆಡು ಬರೆತಲತ್ತ ಸರಿಯಾಯಿ ನಂಚೆತ್ತಿನ ಸಾಧಿಡು ಅಲೆಗೆ ರುಕ್ಮಿಣಿಗೆ ಸರಿಯಾಯಿ ನಂಚೆತ್ತನ ನ್ಯಾಯ ಒದಗಿಸವಡು ಐತೊಟ್ಟಿಗೆ ಆ ರುಕ್ಮೆ ಪಣಪು ನಂಚೆತ್ತಿನ ತಗೆ ಇನಿತಿನ ಪೊಣ್ಣನ ಮನಸ್ಸಿಗೆ ಬಿಲೆ ಕೊರಂದಿನವು ಲೋಕುಡು ಆನ ಮಂದೆ ಮಲ್ಪು ನಂಚೆತ್ತನ ಭಾರಿ ಮಲ್ಲ ತಪ್ಪು ಅಪಂಡ ಪೊಣ್ಣು ಪಣಪುನವು ಲೋಕದ ಕಣ್ಣು ಪಣಪುನವಿ ಲೋಕದ ಜನ ಮಂದೆ ತಿರಿಯೋನುಡು ಜಗತ್ತಿಗೆ ಉದಿತ ಬತ್ತಿ ನಂಚೆತ್ತನ ನಾರಾಯಣ ದೇವರಿಯಾನ ಒರುವರ ಆ ಮಿತ್ತ ಮಿಗಿಲೋಕದ ಆ ಇಂದ್ರನೇ ಒರುವರ ತಪ್ಪು ಮಲ್ತಿ ಆ ಆನೆದ ಸೊಂಡಿಲಕ ಜಪುಡಾಯಿ ನಂಚೆತ್ತನ ಬರ್ಸ ಸುರುಕು ಆಯಗ ಪೂಜೆ ಮಲ್ಪಡೊಂದು ಪಿದಡನಂಡ ಯಾನ ಆಯಗ ಪೂಜೆ ಮಲ್ಪಯೇ ಕಂಜಿ ಕೈಕಂಜಿ ಬುಲಸೆಲೆ ಭಾಗ್ಯ ಪೆರ್ಚವು ನಂಚೆತ್ತಿನ ಪ್ರಕೃತಿಗೆ ಪೂಜೆ ಮಲ್ಪಡು ಪ್ರಕೃತಿಯ ದೇವರೇ ಪಣಪನ ಒರಟು ಗೋವರ್ಧನ ಗಿರಿಕಿ ಯಾನ ಪೂಜೆ ಮಲ್ಪರೆ ಪಿದಡಿಯೇ ಆ ಪೊಸ ಕಟ್ಟಿನ ಮಲ್ತಿನ ಅಯಲ ಯಾನೆ ಆ ಪುರ್ತುಡು ಕೋಪ ಬತ್ತಿ ನಂಚೆತ್ತಿನ ಆಯ ಜಪುಡಾಯಿ ನಂಚೆತ್ತನ ಬರ್ಸೋಗು ಕಂಜಿ ಕೈಕಂಜಿ ಲೋಕಬಾರಿ ಮಂದೆಲು ಕನ್ನಡು ಕಡದುಕ್ಕ ಬುಡ್ನಾಗ ಕಿನ್ನೆ ಬಿರಳು ಗೋವರ್ಧನ ಗಿರಿನೇ ದಿರ್ತ ಪತದ ಗೋವರ್ಧನ ಗಿರಿದಾರಿ ಪಣಪು ನಂಚೆತ್ತನ ಪುರಾಪುನ ಪಡೆಯೇ ಇಂತ ದಿನ ಪೊಣ್ಣು ಪಣಪುನಾಲೆ ಗೊಬ್ಬುಗಿತ್ತಿ ನಂಚೆತ್ತನ ಸೊತ್ತು ಅಟ್ಟಿಲ ಅರಗಣೆ ಮಲ್ಪೆರೆ ಮಾತ್ರ ಅಲ್ಲ ಮನಸ್ಸದ ಭಾವನೆಗೆ ಬಿಲೆ ಕೊರ್ಪು ಜರನಂಡ ಎನ್ನ ಈ ಅವತಾರುಡು ಯಾನೆ ಆ ಪೊಣ್ಣ ಮಂದೆಗೆ ಬಿಲೆ ಕೊರಡು ಪಣಪು ನಂಚೆತ್ತಿನ ಎನ್ನ ಆ ಸಿದ್ಧಾಂತವನ್ನು ಒರಿಪವಡು ರುಕ್ಮಿಣಿ ಬರತಿನಂಚೆತ್ತನ ಓಲೆ ಅವನ ಓದಿಗೆ ಮಲ್ತಿನಲ್ ಕಾಂಡು ಅಂಚನೆ ಬೆರಳೆರೆಗೆ ಧೈರ್ಯ ಕೊರಡಾತನು ಈರದಾಲ ಯೌಬೆಪ್ಪದೆಪ್ಪು ನಬರ್ಚಿ ರುಕ್ಮಿಣಿ ಕೊರ್ತಿನಂಚೆತ್ತಿನ ಓಲೆ
1: ಬದುಕ ಕಬ್ಬಿನ ಕತ್ತಲೆ ಸರಿಯೋಡು ಅತ ದಾಲ ಪೋಡಿಪುನ ಅಗತ್ಯಜ್ಜಿ ಈರಿ ಅಂಚ ಪಂಡರಿ ಈರು ಪಂಡನಲ್ಕಾನೆ ಬತ್ತಿ ನಂಚೆತ್ತನ ಓಲಿನ ದೆತ್ತೊನ್ನಲ್ಕಾಂಡು ಈರು ನನ್ನ ಸೀದಾ ಹೋಗಲಿ
2: ಪರಮಾತ್ಮ ಯೋಗ ಭಾಗ್ಯ ಈ ಪುರುಷ ತಿಕ್ಕಿದೇವರೆ ಹೋಯ್ತ ಸಾಧಿ ಮುಳು
1: ಇತ್ತ
2: ಕೃಷ್ಣ ಭವನ ಪಿದಾಯಿ ಹೋಗ್ಬಿಡುವಲೆ
1: ಅಂದ ಇತ್ತ ಓಲೆ ಬರೆತುಂಡು ಓಲೆಡು ಎಲ್ಲದ ದಿನ ಯಾನ ಕಾಳಿಕಾದೇವಿನ ಗುಡಿಕ ಬರಡು ಒಂದು ಬರೆತಾಳು ಆ ಬರೀ ನಲ್ಕನೆ ಯಾನಡೆಗೆ ಬರ್ಪೆ ಈರ್ದಲ್ಲ ಪೋಡಿ ಪುನ ಬರ್ ಚೀರ ಪೋವಲಿ ಅಂದ ಪೋಪಿನಾರ ಪೋಪನಾರ ಪಿರ ನರ್ಗುನುದಾಯೆ
2: ಕಾಲಿ ಗುಡಿಕ
1: ಅಂದ ಅತೀರ್ ಖಾಲಿ ಪೋಪನಂದೋ
2: ಖಾಲಿ ಬಂದೆ ಖಾಲಿ ಗುಡಿಕ್ ಬಂದಾಗ ಯಾನ ಖಾಲಿ ಬೋಡ
1: ಹೋ ಹೋ ಹೋ ಹೋ ಹೋ ಬ್ರಾಣಿಯರಿ ಬತ್ತಿ ನಂಚಿತ್ತನ ಬೇರೆ ನೇರೇನೇ ಇನಿ ಭೂಮಿದ ದೇವರಿಂದ ಎನ್ನಿದೆ ಅತಿಥಿ ದೇವರಿಂದ ಎನ್ನಿದೆ ಖಾಲಿ ಕಡೆ ಕೊಡುವೆ ಬಣದಿರ ಮಂಡೆ ವೆಚ್ಚ ಮಲ್ಪಡ್ಚಿ ಇರಗೆ ದಾದ ಆವಡು
2: ಪರಮಾತ್ಮ ತಪ್ಪು ಮಾತಾಡ ನಿನ್ನ ನಿಜ ನೊಕ್ಕಳು ಸೇವೆ ಮಲ್ಪುನ ಸೇವೆ ನಿಗಂಟು ಮಲ್ದೆ ಯಾ ನಂಚ ಯಾ ನಾತ ದೂರ ಹೊಡೆದಿಡೆ ಬರ್ಪೆ ಎಂಕದಲ್ಲ ಈತು ಕೊರಡು ಆತು ಕೊರು ಮುಂದತ್ತೆ ದೇವರನ್ನ ದರ್ಶನ ಮಾಡ್ತನೆಗೆ ಪುರ್ಸಾದಾದ ತಿಂದು ಊರುಡು ಕೇಂಡಿರ್ನ ಯಾರಿಗೆ ತೋಜ ಓಡ
1: ಅಪ್ಪಂಡ ಕೇಂದ್ರಕ್ಕ ದಾದಾ ಅಲ್ಲ ಕೊರಡು ಒಂದು ಬಲ್ಪನೆಕ್ಕೆ ನಿನ್ನೊಂದು ಕವಿತೆ ಅತ ಆ ಕವಿತೆ ಎತ್ತಂಡ ಮಾತ್ರ ಐತ ಊರುಟ್ಟು ಕೇಂಡದ ಕೊರಿಯರೆ ಸಾಧ್ಯ ಈ ದಾಲ ಕವಿತೆ ಕಟ್ಟೋಡು ಈರ ದಾಲ ಕವಿತೆ ಕಟ್ಟೋಡುಂದಿಜ್ಜಿ ಈರೆಗ ದಾದ ಆವುಡು ಬಲ್ಲೆ ಈರೆಗ ದಾದ
2: ಆವುಡು
1: ಇತ್ತ ಈರೆಗ ಉನಿಯರೇನ್ ಉಪ್ಪುಗ ಅರಿಬೋಡೋ ಅರಿಬೋಡೋ
2: ದೇವರೆಂಚಿನ
1: ಗಾಡಿ ಅರಿಬೋಡು ಬಲ್ಲೆ ಆತದೆ ತೊಂದು ಬೋಲೆ
2: ನಿನ್ನ ಗಂಟಿನೂ ಕೊಂಡು ಪುಣ್ಯ ಬಂಗೋಡು ನಾನು ಅರಿಬ ತೊಂದೇರ್ ಹೋಗುದು
1: ಈರಿ ಅರಿ ತಾರಿ ಪುಳಿ ಮುಂಚಿ ಇರ್ನ ಬೊಡದಿ ಜೋಕ್ಲೆ ಬೋಡ ಪೂರ ಸೊತ್ತು ಗಾಡಿ ಕಟ್ಟದು ಕೊರ್ಕ ಗಾಡಿ ಯಾರು ರಡ್ಡು ಮೂಜಿ ಗಾಡಿ ಇಡಬೋಡು ತಿಕ್ಕುಣ
2: ಇತ ನಮ್ಮ ಪೋಪುನಿ ಒಂಜಿ ಗಾಡಿ ಪಿರ ಪೋಣಗ ಯಾನ್ ಅಕಲ್ನಟ್ಟು ಉಳ್ಳೆ ಅಗ್ಲಿಗೆ ಬಣ್ಣಗ ಸಾಧಿ ಗೊತ್ತಾಯ್ತಿಂದ ರಡ್ಡು ಮೂಜಿ ಗಾಡಿ ಇತ್ತಂಡ ಅಗ್ಲಿಗೆ ಬಣ್ಣಗ ಸಾಧಿ ಅಕಲಗ್ಲಿಗೆ ಪಾತ್ರ ಒಂದು ಬರುಳ್ಳಿ ಅಂತ
1: ಉರುವಾಪಿನಕ್ಕೆ ರಡ್ ರಡ್ಡಿ ಗಾಡಿ ಕಡಬಿಡೋಡು ಅವಡು ಈರದಾಲ ಬೋಡಿಗೆ ಬಯಮಿಗೆ ಮಲ್ಪುನ ಬಡ್ಚಿ ಈರಿಗೆ ಏತ ಗಾಡಿ ಬೋಡು ಒಂದು ಕೊರಂಡ ಏತ ಶಾಶ್ವತ ಬಲ್ಲೆಗೆ ಸರಿ ಆಲೋಚನೆ ಮಲ್ಪುಲೆ ಈರ ನೂಲು ಪಾಡಿನಾರು ಇನಿತ ದಿನ ಈರಿಗೆ ಪಣವು ಪದ್ದೆಯಿ ಬದುಕು ಭಾಗ್ಯ ಒವೆನು ಕೊರಂಡ ತಾನೆ ಪಲ್ಲೆಗೆ ನರಮಾನ್ಯಾಗಿ ಎಲ್ಲದ ದಿನ ಆಯಗ ಬಂಜಿಗೆ ಬಡವಾನಗ ಆ ಪಣವು ಪದ್ಯ ಬದುಕ ಭಾಗ್ಯನ್ನು ತಿಂದ್ರಾಪುಂಡ ಬಲ್ಲ ಆವಡು ಎತೋ ಅಂತರದಲ್ಲಿ ಇಪ್ಪಡಾಯಿ ಅರಂತಡನೆ ಇಪ್ಪಡು ಆ ಎಲ್ಲಂಜಿ ದಿನಗ ಆ ಯಮೆ ಬತ್ತದ ಕಂಟೆಲಗ ಉರುಳು ಬಾಡ್ನಗ ಅವೇನು ಬತ್ತೊಂದು ಪತ್ತೊಂದು ಬೋಯರೆ ಆಪುಂಡ ಬಲ್ಲ ಅತ್ತೆ ಆಯಗ ಕುಲ್ಲರೆ ಬೋಡಾಪುನ ಚಿತ್ತನ ಸಿಂಹಾಸನ ಅಂಚಿತ್ತಿನ ಆಸನ ಇತ್ತಂಡದಾನೆ ಎಲ್ಲಂಜ ಆಯನ ಶ್ವಾಸ ಪೋದ ಇವಕ್ಕೋ ಕುಲ್ಲವನು ವಾ ಆಸನಡು ಆ ಬೆದರ್ದ ಚಟ್ಟಾಸನಡೆ ಕುಲ್ಲವಡ ತಂದೆ ಈ ಪಟ್ಟಾಸನಡೆಗೆ ಬರ್ಪೂಜಿ ಅಪಗ ಓವು ಶಾಶ್ವತ ಓವು ಅಶಾಶ್ವತ ಪಣಪನವೇನು ತಿರಿಯೊಂದು ಇನ್ನ ಬದುಕಿಗೆ ಏತ ಬೋಡು ಐತ ಅಳತೆ ಎನಡೊಂಡು ಐಕ ಬೋಡ ದಾಲ ಭಯಮೆಗೆ ಮಲ್ಪುನ ಬುಡ್ಚಿ ಈರ್ ಬಿಂದಿಗೆದ ಪುರಕ ಪೋವಡು ಹೋದಾನಗ ಎನ್ನ ಲೀಲೆಡು ಈರಿಗೆ ಎಂಚಿತ್ತಿನ ಪೂರ ಬೋಡ ಅವೇನ ಪೂರ ಏನ ಅನುಗ್ರಹ ಮಲ್ಪುವೆ ಈರ ಮುಲ್ತುರ್ದು ಪೋಲೆ ಎನ್ನ ನಂಬೊಂದಿಪ್ಪು ನನ್ ಚಿತ್ತಿನ ಎನ್ನ ನಂಬೊಂದಿಪ್ಪು ನನ್ ಚಿತ್ತಿನ ಎನ್ನ ಭಕ್ತಿ ಅಲೆಗೆ ಸರಿಯಾಯಿ ನನ್ ಚಿತ್ತನ ಧೈರ್ಯ ಬಂದ್ಲೆ ಎಲ್ಲದ ದಿನ ಕಾಳಿಕಾದೇವಿನ ಗುಡಿಕ ರುಕ್ಮಿಣಿ ನಿನ್ನಲ್ಲಿ ತೊಂದು ಪೋಯರೆ ನಿನ್ನ ದೇವರಾಯಿನ ಚೊತ್ತನ ಶ್ರೀಕೃಷ್ಣ ಪರಮಾತ್ಮೆ ಬರ್ಪಿರು ಈ ಪೋಡಿ ಪೊಡ್ಚಿ ಪಣಪನ ಧೈರ್ಯ ಪಲ್ಲೆ ದೈವ
2: ಪರಮಾತ್ಮ ಓ ಯಾನ್ಲಂದಿನಿ ಬಯಕಿನಿ ಮಾನವ ಕೊಟ್ಟರೆ ಮನೆ ತನಕ ದೇವರು ಕೊಟ್ಟರೆ ಕೊನೆ ತನಕ ನಮ್ಮ ದೇವರನ್ನಲ್ತದಾಯ ಬಿಡ್ದು ಹಾಕುಣಿ ಅಂತ ಕೇಳ್ಯ
1: ಅಂಡ ಒಂಜಿ ಸಂಗತಿ ಎಂಕ ಮಾತ್ರ ತಿಕ್ಕೋಡು ಒಕ್ಕರಿಗೆ ಬಲ್ಲಿ ಅಖಿಲಗೆ ಧರ್ಮ ಒಂದು ಬಣಪರತ್ತ ಒಂದು ಸ್ವಾರ್ಥ ಅಂದ ಆ ಪೂಜ
2: ಯಾನಿ ಎಂಕ ತಿಕ್ಕೊಡುವನ್ನೇ ಓ ಎನ್ನ ಶಿಷ್ಯ ಕಾತೊಂದು ಲಲ್ ಪಾಪ ಬಾಲೆ ಅಲೆಗೆ ತಿಕ್ಕೊಡಾಯ್ ನಾವು ಎಂಕ ತಿಕ್ಕೊಡುವನ್ನಿ ದಯಬಂಡ
1: ಅಲೆಗೆ ಸಂಗತಿ ಇತ್ತೆ
2: ಅಲೆಗೆ ದೇವರೇ ತಿಕ್ಕೊಂಡು ಎಂಕ ದೇವರನ್ನ ಪುರುಷಾದಾಡ್ಲ ಬನ್ನಿ
1: ಐತ ಸಂಗತಿ ಇತ್ತೆ ದೂರೊಡೆದು ಬತ್ತಿ ನನ್ ಚಿತ್ತನ ಈರೆಗೊಂಜಿ ಈತು ಕೊರಿಯ ನಂಡ ಪಿರೋಡು ಬತ್ತಿ ನಗಲೆಗಳು ಈತು ಕೊರೆಯನ ಪಣಪು ನನ್ ಚಿತ್ತ ನಂಬೋಳಿಗೆ ಅಪ್ಪಂಡ ಏರ್ ಪಿರೋಡು ಅಂತ ಭಗತಿ ಮಲ್ಪೇರ ಭಜನೆ ಮಲ್ಪೇರ ಭಾಗವತೋತ್ತಮ ರಾಧಿಯನ್ನು ಸುಗಿಪೇರ ಅಗ್ಲೇನ ಕೋಡೆಗೆ

0: ஈ யுகோட்டு யான பொண்ண மந்தேன தூப்பி நட்டி யான பாரி உசருல்ல ஈரைக்குதால கோடி புன பொடிச்சி
1: துண்டல் எங்கு பேச்சாரஜி என்ன பாலியல் நீ புத்து தூவாடா
0: கண்டிப்பா புடுப்பு
1: அவள்
0: సంగతి దేవేరు ఏస కట్టవు నకులు నిక్కులు ఎంకుల దేవేరు అంచో ఎంకుల దేవేరించింది ఏస కట్టవు నకులు నిక్కులు కూడా ఏస ఎంచొండు తూపున బేలలు ఈరున తూదానత్త మొర పోలి నన్ను తుమ్మాకు వాసుదేవన పూర ఆయన ఎత్తుకో వాసుదేవన వసుదేవ సుత్యాయన చెప్పిన వాసుదేవ యానుల్లే పూర నడపే అగతుంది ఆహా ಬಾರಿ ವಿಶೇಷವಾಗಿ ನನ್ ಚಿತ್ತಿನ ಒಂಜಿ ಸಂಭ್ರಮ ಸಂತೋಷ ಪಡೆಪು ನನ್ ಚಿತ್ತನ ಪುಡ್ತತ್ತೆ ರುಕ್ಮಿಣಿ ಪಣಪು ನನ್ ಚಿತ್ತನ ಪುಣ್ಣು ಶ್ರೀಕೃಷ್ಣ ಪರಮಾತ್ಮನ ಉಡಲ ಜಿಡ್ಡೆಡು ಕುಲ್ಲಾದ ಆರಾಧನೆ ಮಲ್ತೊಂದುಳ್ಳಲ್ಲ ಆ ಪಂಡ ಆ ರುಕ್ಮಿಣಿ ನಮಿತ್ತು ಮೋಕೆ ಉಂಡು ಪಣಪು ನತ್ತು ಭಕ್ತ ಭಿಷ್ಟ ಫಲಪ್ರದಾಯಕ ಭಗವಂತೆ ಪಣಪು ನನ್ ಚಿತ್ತನ ಸತ್ಯ ಎಲ್ಲದಿ ದಿನ ಲೋಕಬಾರಿ ಮಂದೆಲಡು ಸುಳ್ಳ ಆಯರ ಬಂದಿ ಅಪಗ ಕಾಳಿಕಾ ಭವನಗು ಪೋವಡು ರುಕ್ಮಿಣಿ ಲೆತೊಂದು ಬರಡು ಕಾಲಿಲೆ ತೊಂದು ಪೋಪುನ ಎನ್ನ ಅಣ್ಣೆ ಉಲ್ಲೆ ಅಣ್ಣೆ ಎಂಚಂದಕೆಂಡೋ ಮಾತೆಕ್ಕಲ ಎನ್ನ ಬಲಕ್ಕು ಬಲ ಏರಿಕೆಂಡೋ ಬಲರಾಮೆ ಒರುವರ ಯಾನು ಎಂಚಿನ ಲೀಲೆ ಮಲ್ತಣ ನಾಳ್ಲ ಎನ್ನಾತಿಗೆ ಮಲ್ತಡೆ ಎನ್ನ ಅಣ್ಣೆ ಒಕ್ಕೊರಾಯ ಅಂತರಟ ಪಾತಿರುವೆರು ಐಕಬೋಡಾದೆ ನನ ಪೊರ್ತು ಕಡೆ ಸವುನತ್ತೆ ಅಣ್ಣಗೆ ಯಾನು ಈ ಸಂಗತಿನ ತೆರಿಪಾದೆ ತುಂಬತ್ತ ಮಲ್ಪುನ ಚಿತ್ತನ ಅನ್ಯಾಯಗಾರರಿಗೆ ಸರಿ ಆಯನ ಚಿತ್ತನ ಶಾಸ್ತಿ ಮಲ್ಪಡಾತಂಡ ಐಕಬೋಡಾದೆ ಯಾನ ಕೃಷ್ಣ ಭವನದ್ದು ರಾಮ ಭವನಗ

ಅದು ಬಲರಾಮಿ. ವ್ಯತ್ಯಾಸ ಅದಾದ ಪಲ್ಲೆಗೆ ಒಂತೆ ಬಿಸಿಲು ಜಾಸ್ತಿ, ಜಲಮಂದಲು ಫಲ್ಪುಳಂಚಿನ ಪಾತರ ಬಲರಾಮೆ ಮೂಕುಡುಕೋ ಪದಿ ಉನ್ನಾಯಿ.

ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ, ಇದರ 5ನೇ ಕಂತು ಕೇಳಿದಿರಿ.

ಪೊರ್ತು ಸರಿಯಾದ 10:04 ನಿಕ್ಲಿಕ್ಕೆ ಒಂದೊಪ್ಪಿನ ರೇಡಿಯೋ ಸಾರಂಗ 107.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಯಾ ನಿಕ್ಲಿನ ಮೋಖ್ಯದ ಆರ್ಚೆ ಬಿಂದ್ಯಾ ಕುಲಾಲ್ ಇನಿತ ಈ ಕಾರ್ಯಕ್ರಮದ ಪಾತ್ರನಲ್ಲೆ ಮಸ್ತ್ ಸಮಯದ್ದು ಬೊಕ್ಕ ತುಳುಚಾವಡಿ ಕಾರ್ಯಕ್ರಮ ಶುರು ಮಲ್ತೊಂದಿಲ್ಲ ಬಣ್ಣಂಡ ಯಾನ ನೇರ ಪ್ರಸಾರ ಕಾರ್ಯಕ್ರಮ ಬರೊಂದಿಲ್ಲೆ ಅಂಜನಿ ತುಳುಚಾವಡಿ ಕಾರ್ಯಕ್ರಮ ಬೇತ ವಿಷಯಕ್ಕೆ ಸಂಬಂಧಪಟ್ಟದ್ದು ಪ್ರತಿ ಕಾರ್ಯಕ್ರಮ ನಮ್ಮ ಪಾತ್ರೊಂದು ಉಪ್ಪು ನಮ್ಮ ತುಳುನಾಡದ ಆಚಾರ ವಿಚಾರ ಆದಿಪ್ಪು ಸಂಸ್ಕೃತಿ ಆದಿಪ್ಪು ಅದನ್ನ ಪರಪೋಕದ ನೆಂಪುಲಾದಿಪ್ಪು ಇಂಚ ಬೇತ ಬೇತ ಮರ್ಗೇಳ್ಡ್ ನಮ್ಮ ಪಾತ್ರೊಂದು ಉಪ್ಪು ನಗ ಇನಿತ ತುಳುಚಾವಡಿ ಕಾರ್ಯಕ್ರಮ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ಅಂಚೆನೆ ನಮ್ಮೊಟ್ಟುಗು ಬಿನ್ನೆರ್ಲ ಉಲ್ಲೇರ್ ನಿಕ್ಲೆ ಗೊತ್ತಿಪ್ಪು ವಿಷಯದಾದ ಪಂಡ ನಮ್ಮ ತುಳುನಾಡು ಬೆನ್ನಿದ ಬದುಕು ಪನ್ಪುನವು ಕೃಷಿ ಬದುಕು ಪನ್ಪುನವು ನಮಕ್ ಮೂಲ ಆಧಾರ ಆದಿತ್ತಿನಂಚಿನ ಒಂಜಿ

0: ಬೆನ್ನಿ ಸಾಗೋಲಿ ಮಲ್ಪುನಾರ್ ನೇರ್ದು ಪತ್ತಿನ ಅದನ್ನ ಒಂಜಾತ್ ವೃತ್ತಿ ಬದುಕು ಬೇತ ಆದಿತ್ತಂಡಲ ಐತ ಒಟ್ಟುಗು ಕೃಷಿತ ಕೆಲಸ ಕಾರ್ಯನ ಮಲ್ತೊಂದುಳ್ಳಿರ್ ಅಂಚದುಪ್ಪುನಾಗ ಈ ವರ್ಷಲ ಒಂಜಾತ್ ಬೆನ್ನಿದ ಸಾಗೋಲಿ ಮಲ್ಪುನ ಅಂಚಿನ ಒಂಜಿ ಉಮೇದಿಡ್ಲ ಉಳ್ಳಿರ್ ಈತು ಪೂರ ಪಾತ್ರನಾಗ ಅರ್ನೊಟ್ಟಿಗೆ ನೀ ಪಾತ್ರಗ ಬಂದು ಈ ಒಂಜಿ ಪೊರ್ತುಡಿ ಅನ್ ಪಾತ್ರ ಉಳ್ಳೆ ಅರ್ನೊಟ್ಟುಗು ಬೆನ್ನಿ ತುಳುನಾಡ್ದ ಬೆನ್ನಿದ ಬದುಕು ಎಂಚ ಇತ್ತಂಡ ಇತ್ತ ಎಂಚ ಆತಂಡ್ ಅತ್ತನ ಅವೆಟುಪ್ಪು ನಂಚಿನ ಒಂಜಾತ ಸಮಸ್ಯೆಲ್ದಾದ ಅತ್ತಂಡ ಕೃಷಿ ಬದುಕು ಪನ್ನಗ ಇಟುಪ್ಪುನ ಒಂಚಾತ್ ಆಚರಳಲು ನಮ್ಮ ಒವ್ವೆ ಒಂಜಿ ತೂಪುನಿ ಬಂದ ನಮ್ಮ ತುಳುನಾಡ್ದಕ್ಕೂ ಪ್ರಕೃತಿ ಆರಾಧಕರು ಬಂಡ ಪ್ರಕೃತಿ ದೊಟ್ಟುಗು ತಮ್ಮ ಜೀವನ ಕರಿತೊಂದಿತ್ತರು ಅಂಚಾದುಪ್ಪುನಾಗ ಇನಿತ ಈ ಕಾರ್ಯಕ್ರಮ ಕರೆಯನ್ನು ಮೋಕೆಡೆದುಕೊಂಡಿಲ್ಲ ಡಾಕ್ಟರ್ ಗಣೇಶ್ ಮಿನ್ ಸಂಕಮಾರ್ ಸರ್ ಹಿರೇಗ ಇನಿತ ಈ ತುಳುಚಾವಡಿ ಕಾರ್ಯಕ್ರಮಕ್ಕ ಉಡಲ್ದಿಂದಿನ ಸೊಲ್ಮೇಲು
1: ಸೊಲ್ಮೇಲು
0: ಏನ್ ಸೊಲ್ಲಾರ ಸರ್
1: ಸೌಖ್ಯ
0: ನಮ್ಮತ್ತೆ ಕೃಷಿ ಬದುಕು ಅತ್ತಂಡ ಬೆನ್ನಿದ ಬದುಕಡೆ ನಮ್ಮ ಇನ್ನು ಪಾತ್ರ ಕತೆ ಮಲ್ಪೆರೆ ಉಲ್ಲ ಒಂಜಾತ್ ಬೆನ್ನಿದ ಬದುಕನ್ನು ನಂಬೊಂದು ಬತ್ತ ನಂಚಿನ ಕುಟುಂಬಲ ವೇತೋ ಇತ್ತಂಡ್ ಅಂಡ್ ಇತ್ತ ಒಂಜಾತ್ ನಂಚಿನ ಅವು ಮದೆ ಆದು ಪೋತುನು ಬಂದು ಪನೋಲಿ ಇತ್ತ ಇರು ದುಂಬುಡ್ ದಿಂಚಲ ಇತ್ತೆ ಕೃಷಿ ಕುಟುಂಬಡ ಇರು ಬತ್ತನಾರ್ ಕೃಷಿ ಕುಟುಂಬದ್ದು ಬತ್ತದ ಇತ್ತೆಲ್ಲ ಸಾಗೋಲಿಪುರ ಮಲ್ತೊಂದುಲ್ಲರು ಅಂಚಿನ ಒಂಜಾತ್ ಜೋಕ್ಲೆಗ್ ಈ ಒಂಜಿ ಕೃಷಿತ ಬಗೆಟ್ ಅದನ್ನ ಬೆನ್ನಿದ ಬಗೆಟ್ ಪ್ರಾತ್ಯಕ್ಷಿಕೆ ಮಲ್ಪ ನಂಚಿನ ಕಜ್ಜಲ್ಲ ಮಂತೊಂದುಲ್ಲರು ಅಂಚೂಪನಾಗ ಇತ್ತ ಇರು ಒಂಜಿ ಕೃಷಿ ಕುಟುಂಬದ್ದು ಬತ್ತನೇಡ್ದ ಅವರ ಈ ಒಂದು ಪ್ರಶ್ನೆ ಏನೊಂದಿಲ್ಲದಾದ ಪಂಡ ಇತ್ತ ಎಂಚ ಉಂಡು ಈ ಒಂಜಿ ಬೆನ್ನಿ ಪನ್ಪು ನಂಚಿನ ಬೆನ್ನಿ ಸಾಗೋಲಿ ಮಲ್ಪು ನಂಚಿನ ಒಂಜಿ ಪ್ರಕ್ರಿಯೆ
1: ಯಾನು ಒರಿ ಮೂಲ ಕೃಷಿಕೆ
0: ಅಂತ
1: ಎನ್ನ ವೃತ್ತಿ ಬದುಕು ಜೋಕ್ಲೆಗೆ ಕಲ್ಪವನ ಉಪನ್ಯಾಸಕ ವೃತ್ತಿ ಆಂಡಲ ನಿಜವಾದ ಎನ್ನ ಅಜ್ಜರೆ ಪಿಜ್ಜರೆ ಕಾಲೋಡ್ದುಂಚಿ ಅಮ್ಮೇರ್ನ ಕಾಲೋಡ್ದುಂಚಿ ಎಂಕುಲು ಮಣ್ಣದ ಬದುಕಿಡು ಬೆನ್ನಿದ ಬದುಕಿಡು ದಿನದೈ ದಿನಕ್ಕೂ ಮಾತ್ರ ಆತು ಅವು ಎಂಕಲ್ನ ಇಡೀ ಕುಟುಂಬದ ಒಂಜಿ ಪ್ರವೃತ್ತಿ ಆದಿತ್ತು ಇನಿ ಈ ಪುರ್ತುಡು ಎಡ್ಡೆ ಒಂಜಿ ವಿಷಯ ನುದಿ ಒಂದರು ತುಳುವೆರೆ ತುಳುನಾಡ್ದ ಬೆನ್ನಿದ ಬದುಕು ನಿಜವಾದ ಆ ಬೆನ್ನಿ ಪಂಡದಾದ ಆ ಬೆನ್ನಿ ಶಬ್ದ ದಾಯ ಬತ್ತಂಡಿ ನರಮಾನಿ ಆಯನ ನುಪ್ಪು ನಾಡ್ರೆ ಬೋಡಾದ ಮಣ್ಣು ಪುಜಂಕಿಯೇ ಮಣ್ಣು ದುಂಕಿಯೇ ಆಯೇ ಮೇಕ್ ಕುಂಟು ಪಾಡಂದಿನ ಕಾಲೋಡು ನುಪ್ಪು ಗಾತ್ರ ಬಂಜಿದ ಬಡವು ಗಾತ್ರ ಆ ನಾಡೊಂದು ನಾಡೊಂದು ನಾಡೊಂದು ಪೋನಗ ಆ ನುಪ್ಪು ಬಾರದ ಉಲೈದ ಬಂದಾಯಗ ತಿಕ್ಕಣಿ ಐಡ್ದು ಬೊಕ್ಕ ತಿನರೆ ನರಮಾನಿಯಾಗಿ ಎಂಚಿನ ಬೋಡು ಸುರುಟ್ಟು ಪಜ್ಜಿ ತಿನ್ನೊಂದಿತ್ತೆ ಐಡ್ದು ಬೊಕ್ಕ ಕಾಯಾದು ತಿನ್ನೊಂದುತ್ತೆ ಐಡ್ದು ಬೊಕ್ಕ ಬೀಪಾದು ತಿನ್ರೆ ಕಲ್ತೆ ಐಡ್ದು ಬೊಕ್ಕ ಒಂಜಿ ಕಡೆಟ್ಟು ಉಂತುದು ಆ ಸಂಸಾರ ಮಾನೊಂದು ಆಯೇ ಮಣ್ಣನ್ ಅದ ಮಲ್ತದು ಐಟ್ ಬುಲೆದೆಪ್ಪರೆ ಪತಿಯೇ ಅವೇನ್ ನಮ್ಮ ಬೆನ್ನಿ ಪಂಡ ಮಣ್ಣಿಡು ಬೆನ್ನಗ ಕಾಂಡೆ ಎಂಕುಲು ಪುಲ್ಯಕ್ಕಲುಡುಂಜಿ ನಾಲರೆ ಐದು ಗಂಟೆಗೆ ಲಕ್ಕದು ಇರ್ಲೆಗೆ ಅರ್ಕಂಜಿ ಮಾಯ್ತದು ಐಕ್ಲೆಗೆ ಬೈಪಾಡ್ದು ಇರ್ಲೇನು ತಯಾರು ಮಲ್ತದು ಐಡ್ದು ಬೊಕ್ಕ ಕಂಡೋ ಗೊಬ್ಬರ ಪಾಡ್ದು ಒಂಜಿ ಆಜಿ ಗಂಟೆಗೆ ಎರು ಕಟಿಯಾಡ ಮಧ್ಯಾಹ್ನ ರಡ್ಡು ಮೂಜಿ ಗಂಟೆ ಮುಟ್ಟಲ ದಪ್ಪುನ ಉಂಡು ಬರಿ ಕಡಪುನ ಉಂಡು ಬಿನ್ನಿದ ಬೇಲೆ ಪಂಡ ಒಂಜಿ ಗಾದೆ ಉಂಡು ಜಾಕಿನಗಾರಗ ಬುಡೆದತ್ತು ಉದಾಸಿನಗಾರಗ ಬೆನ್ನತ್ತು ಆ ಬೆನ್ನಿಡು ಬೆನ್ನಗ ಆಯನ ಮೇಯ್ತ ಎಲು ಐಡ್ದು ಬೊಕ್ಕ ನೆತ್ತೆರು ಅವು ಬೆಚ್ಚಾಪುಂಡು ಎಲು ಬೆಚ್ಚಾಪುಂಡು ನೆತ್ತೆರು ಬೆಚ್ಚಾಪುಂಡು ಆ ನೆತ್ತೆರ್ದ ಎಲುತ್ತ ಬೆಚ್ಚ ಬೆಗರಾದು ಬರ್ಪುಂಡು ಪಂಡ ಮೇಯ್ತ ನೆತ್ತೆರು ಬೆಂದು ರಾಪಿನ ಅಂಚಿನ ಆ ಒಂಜಿ ಕೆಲಸ ಅವು ಬೆನ್ನಿ ಅಂಡ್ ನಾವು ಬೆನ್ನೀರು ಪನ್ಪ ಬೆನ್ನೀರು ಪಣ್ಣಾಗ ಬೆಂದಿರು ಅಂದ ಮೀತ ನೆತ್ತೆರು ಬೆಂದಿರಾನೆಂಗೆ ಅರಿಯನುರಿಯ ಬೆನೋಡು ಬಂಜಾರ ಉನೋಡು ಪನ್ಪಿನ ಗಾದ್ಯದ ಲೆಕ್ಕ ಆ ಕೃಷಿ ಬದುಕಿಡು ಬೆನ್ಪಿನಂಚಿನ ಬರೀ ರೈತೆ ಆಯೆ ಮಣ್ಣು ಪುಜೆಂಕದು ಮೀತ ನೆತ್ತೆರ್ನು ಬೆಂದಿರು ಮಲ್ತದು ನೆತ್ತೆರ್ನು ಪಿತ್ತು ಮಲ್ತದು ಬೆಗರು ಮಲ್ತದು ಭೂಮಿಡು ಲೋಕಗು ನುಪ್ಪು ನಾಡು ನಂಚಿನ ಬುಲೆದಿಪ್ಪೆ ಇನಿ ನಂಕು ಭಾರಿ ಒಂಜಿ ದುಃಖದ ಸಂಗತಿದಾದ ಅಂದು ಪನ್ನಾಗ ನಂಕು ಮಾತ ಕಡಿಟ್ಲಕ್ಕೆ ಏನುಂಡು ಆ ತುಳುನಾಡು ತುಳು ಭಾಷೆ ತುಳು ಒರಿಯೋಡು ತುಳುನಾಡು ಹಾಳ ಒಂದುಂಡು ಆ ತುಳು ಮಣ್ಣು ಹಾಳ ಒಂದುಂಡು ತುದೆಕ್ಕುಲ್ಪುರ ಹಾಳ ಒಂದುಂಡು ಗಾಳಿ ಹಾಳ ಒಂದುಂಡು ಆ ದುಂಬುದ ತುಳುನಾಡಿತ್ತೆ ಅತ್ತು ಎಂದು ನಮ್ಮ ಮುಲ್ಪ ನಂಕು ಒಂಜಿ ರೀತಿ ನಾಚಿಗ್ಯಾಪುಂಡು ದಾಯಗೆ ಕೇಂಡ ತುಳು ಭಾಷೆ ಒರಿಯೋಡು ಅಂದಾಂಡ ಅತ್ತಡ ತುಳು ಬದುಕು ಒರಿಯೋಡು ಅಂದಾಂಡ ಕೃಷಿ ಬದುಕನ್ನು ಬುಡ್ದು ತುಳು ಬದುಕು ಇಚ್ಚಿ
0: ಖಂಡಿತ
1: ಇನಿ ಕೃಷಿ ಬದುಕು

0: ನಮ್ಮದು ಯಾಪ ದೂರ ಪೋಪುಂಡು. ಒಂಜಿ ಕಾಲುಡು ಎಂಕಲ್ನ ಊರುಡು ಒಂಜಿ ನೂದು ಜೊತೆ ಇರ್ಲಿತ್ತ, ಅಂಚನೆ ಬೋರ್ಲು ಇತ್ತ, ಅಂಚನೆ ಕಂಡು ಗೊಬ್ಬರುಗೂ ಪೆತ್ತ ಕೈಕಂಜಲು ಇತ್ತ, ಎರ್ಮೇಲು ಇತ್ತ. ಅಂಡ ಇನಿ ನಾಡೊಂದು ಬತ್ತಂಡ ಇಡೀ ಎಂಕಲ್ನ ಊರುಡು ನೂದು ಎರ್ಲು ಜೊತೆ ಇತ್ತಿನ ಊರುಡು, ಒಂಜಿ ಜೊತೆ ಎರು ಒಂಜಿ ಜೋಕುಲೆಗೆ ಎರು ಪಂಡ ಒಂದು ಒಂದು ತೊಜಪ್ಪಾರೆ ತಿಕ್ಕಂದಿನಂಚಿನ ಕಾಲ ಇನಿ ಬೈದಂಡು. ನಂಗೆ ಟ್ರ್ಯಾಕ್ಟರ್ ಬೈದನು, ಆ ಪಂಪು ಬೈದನು, ಅಂಡಾಯ ಬಾರಕಲ ಪೋತುಂಡು, ಆ ನಮ್ಮ ಬಾರ ಮೆದುಪು ನಡೆಗೆ ನಂಗೆ ಹಲ್ಲರ್ ಬೈದಂಡು, ಎರ್ಲೆ ಬದಲಿಗೆ ಬೋರ್ಲೆ ಬದಲಿಗೆ ಟಿಲ್ಲರ್ ಬೈದಂಡು ಅತೇ. ಅಂಡ ಹೂ ಬತ್ತುಂಡಲ್ಲ ನಂಕು ನಿಜವಾದ ಮಣ್ಣು ಅಡಿಮೇಲಾ ಒಂದೆ ಮಣ್ಣಿಡು ನಕ್ಕುರಾ ಒಂದೆ ಮಣ್ಣಿಗೆ ಎರು ಕೈಕಂಜಿ ಆ ಎರ್ಮೆ ಪೆತ್ತಲೆನ ಅಂಬಿ ಪಡಿಕೆ ಬೂರಂದೆ ಮಣ್ಣಿಡು ನಿಜವಾಯಿ ನಂಚಿನ ನಂಕು ಬೋಡುತ್ತಿ ನಂಚಿನ ಬುಲೆ ಬರ್ಪುಜಿ. ಇನಿ ನಂಕು ನಕ್ಕುರುಜ್ಜಿ, ಆ ನಕ್ಕುರುಜ್ಜಿ ಪೂರ ಕೆಮಿಕಲ್ ಪಾಡ್ದು ಬುಣ್ಯ ಗೊಬ್ಬರ ಅಂಬಿದ ಗೊಬ್ಬರ ದಾಂತೆ ನಮ್ಮ ಇನಿ ಬುಲೆದಿತ್ತೊಂದುಲ್ಲ. ಇಡೀ ತುಳುನಾಡು ಇನಿ ದಲ ಎತೋ ಎಕ್ರೆ ಸಾಗುಳೆ ಆವಂದಿತ್ತಿ ನಂಚಿನ ಇರೆಗ ಅಂಚಿ ಎಂ ಆರ್ ಪಿ ಎಲ್ ಬತ್ತಂಡು, ಇಂಚಿರ್ದು ಎಂ ಸಿ ಎಫ್ ಬತ್ತಂಡು, ಅಂಚಿರ್ದು ರೈಲ್ವೆ ಬತ್ತಂಡು, ಅಂಚಿಡ್ದು ಪಡುಬಿದ್ರಿ ಅಂಚಿ ಉಷ್ಣ ವಿದ್ಯುತ್ ಸ್ಥಾವರ ಬತ್ತಂಡು ಒಂದು ಪೂರ ಬಂದಾಗ ಎತೋ ಸಾವಿರ ಸಾವಿರ ಎಕ್ರೆ ಭೂಮಿಲು ಸಾಗೋಳಿ ಆಪಿನ ಭೂಮಿಲು ಪೂರ ಕಾರ್ಖಾನೆ ಪೂಂಡು. ನಂಕು ವರ ಖುಷಿ ಆಪುಣ ನಾನು ಏರ್ ಬೆನ್ಪಿನಿ ಆ ಪೋಯಿನ ಎಡ್ಡೇಣ ಆಂಡ ಆಯ್ತ ಪರಿಣಾಮ ಎಂಚಿನ ಆಯ್ತ ಫಲದಾದ ಅಂದು ಪನ್ನಾಗ ಇನಿ ತುಲೆ ನಂಕು ಆರೋಗ್ಯ ಕೆಟ್ಟರೆ ಅವು ಕಾರಣ ಅಂಡು. ಒಂಜಿ ಇಡೀ ನಮ್ಮ ತುಳುನಾಡು ಎರ್ಮಾಳ್ ಜಪ್ಪು ಕಂಡೇ ವಡೆಪು ಪನ್ಪಿನ ಒಂಜಿ ಪಾತೆರ ಉಂಡು. ಎಂಕ್ಲೆಗೆ ಕಂಡೇವು ಪನ್ಪಿನ ಧರ್ಮರ ಸುಬುಳ್ಳಾಯನ ಕ್ಷೇತ್ರ ಅವು ತುಳುವೇರ್ನ ಒಂಜಿ ಆಲಡೆ ಸಿರಿಕಲ್ನ ಆಲಡೆ ಸಿರಿ ಕುಮಾರಿ ದಲ್ಯಗುಂತು ನಂಚಿನ ಒಂಜಿ ಆಲಡೆ ಭಾರಿ ಪವಿತ್ರವಾಯಿ ನಂಚಿನ ಕಾರ್ಣಿಕದ ಮಣ್ಣು. ಅಲ್ಪದ ಜಾತ್ರೆ ಸುರುವಾಪಿನಿ ಮಚ್ಚುಂಗಲ ಬೋಂಟಿ ಹಿಡ್ದು ಮೀನು ಪತ್ತುನ ಜಾತ್ರೆ ಹಿಡ್ದು ಜಾತ್ರೆ ಸುರುವಾಪಿ ಅಂಡ ಇನಿ ಅಲ್ಪ ಪೋಣು ನಾಂಡ ಇನಿ ಅಲ್ಪದ ಮೀನು ಪತ್ತುನ ಜಾತ್ರೆದ ಆ ಒಂಜಿ ಪೊರ್ಲೆ ಹಾಳಾತಂಡು ದಾಯಗಿಂದು ಕೇಂಡ ಈ ಹಾಳು ನೀರು ಪೂರ ಬತ್ತದು ಬೆಚ್ಚಬೇತ ರೀತಿದ ಹಾಳು ನೀರು ಪೂರ ಬತ್ತದು ಅವು ಕಾರ್ಖಾನೆಯಲ್ಲಿ ಆದುಪ್ಪು ಹತ್ತೊಂದಾಂಡ ಪೇಂಟೆದ ಆದುಪ್ಪು ಹತ್ತೊಂದಾಂಡ ಆಸ್ಪತ್ರೆಯಲ್ಲಿ ಆದುಪ್ಪು ನೀರು ಬತ್ತದು ಮೀನು ವಿಷಾಪಿನಂಚಿನ ಪರಿಸ್ಥಿತಿ ಬೈದನು. ಆ ನೀರು ವಾಸನೆ ಬರೋದುಂಡು ಆ ತುದೇಕ್ಕೆ ಜಪ್ತಂಡ ಸೀಕ್ ಬರು ಪನ್ಪಿನಂಚಿನ ಪರಿಸ್ಥಿತಿ ಬೈದನು. ಉದೇಕ್ಕೆ ಪೂರ ನಮನೆ ಕಾರಣ ದುಂಬು ಎಂಕುಲು ತುದೇ ಪನ್ಪಿನ ಅವು ನಂದಿನಿ ತುದೆತ್ತ ಒಂಜಿ ಕೈಯವು ಸ್ವರ್ಗದ ಕಾಮಧೇನು ನ ಮಗಳು ನಂದಿನಿ ಭೂಮಿಗೆ ಪರತೊಂದು ಬೈದಿನಂಚಿನ ಆ ಒಂಜಿ ಸ್ಥಿತಿ ಅಂಚಿನ ಪುರಾಣದ ಆಯ ಇತ್ತಿನಂಚಿನ ಆತು ಪವಿತ್ರವಾಯಿನಂಚಿನ ಅಪ್ಪೆನ ಒಂಜಿ ಮಟ್ಟೆಲಿ ಅಂಕಲೆಗೆ ಅವು ನಂದಿನಿ ತುದೆ ಐಟ್ ಓಡೋಡು ಪುಯ್ಯದೆಪ್ಪುನಾದುಪ್ಪು ಕೆಸರ್ದೆಪ್ಪುನಾದುಪ್ಪು ಎರ್ಲೆ ನಂಚಿಂಚಿ ದೇರೊಂದು ಪೋದು ಸಾಗುಳಿ ಮಲ್ಪುನಾದುಪ್ಪು ಆ ಕಡಪು ಹೊಚ್ಚುನಾದುಪ್ಪು ಐಟ್ ಎತ್ತೋ ಜನ ಆ ಬದುಕು ಕರಿತೊಂದಿತ್ತೇರಿ ಎತ್ತೋ ಆ ಮೀನು ಪತ್ತೊಂದು ಹತ್ತೊಂದಾಂಡ ಐಟ್ ಪುಯ್ಯದೆತ್ತೊಂದು ಬದುಕು ಕರಿತೊಂದಿತ್ತಿನಂಚಿನ ಕಾಲ ಇತ್ತಣ್ಣ. ಈ ತುದೆ ಪನ್ಪಿನವು ಅವು ನಾಗರಿಕತೆ ತ ಮೂಲ ಕೃಷಿಕ್ ತುದೇನೇ ಮೂಲ ಅಂಚ ಆ ತುದೆ ಹಾಳಾತಂಡು ಇನಿ ನಮ್ಮ ಬೆಂದಿದ ಬದುಕದ ಪಾತೆರ್ನಾಗ ನಮ್ಮ ತುದೇನು ಬುಡ್ದು ನಮ್ಮ ಉಪ್ಪರೆ ಸಾಧ್ಯ ಅಜ್ಜಿ ಕಾಡು ಗುಡ್ಡೇನು ಬುಡ್ದು ನಮ್ಮ ಉಪ್ಪರೆ ಸಾಧ್ಯ ಅಜ್ಜಿ ಎರು ಕೈ ಕಂಜಿಲೇನು ನಮ್ಮ ಬುಡ್ದು ಉಪ್ಪರೆ ಸಾಧ್ಯ ಅಜ್ಜಿ ಅಂಬಿ ಗೊಬ್ಬರವನ್ನು ಬುಡ್ದು ನಮ್ಮ ಉಪ್ಪರೆ ಸಾಧ್ಯ ಅಜ್ಜಿ ಅವು ಪೂರಲ್ಲ ಕೃಷಿ ಬದುಕದ ಬೆನ್ನಿದ ಬದುಕದ ಒಂಜಿ ಭಾಗ ಆದಿತ್ತು.
1: ಇದ ಇರ ಪಂಡರೆ ಕಡೆಯುತ್ತೆ ನಮ್ಮ ಕಂಡ ಸಾಗೋಲಿ ಮನ್ಪರೆ ದುಂಬುಪುರ ಎರು ಎರುಕುಲಿ ಇತ್ತ ಇನ್ಪುರ ಕಟ್ಟದ ಪುರ ಕಂಡ ಸಾಗೋಲಿ ಪುರ ಮಂತು ಅಂತ ಮಂತ ಅಲ್ಬಕ ಟ್ರ್ಯಾಕ್ಟರ್ ಬತ್ತಂಡ ಟಿಲ್ಲರ್ ಬತ್ತಂದು ಇತ ದುಂಬುದ ಆ ಒಂಜಿ ದಾದ ಕಂಡ ದತ್ತು ಅಂತ ನಂಚಿನ ಇತ್ತನ ಅವು ಎಂಚ ಇತ್ತು ಅಂದು ಇತ ಹಿರಿಯಕುಲ್ ಪುರ ಕಂಡ ದತ್ತು ಅಂತಿರ ಅತ ಎಂಚ ಕಂಡ ದತ್ತು ಇತ್ತಿರು ಅವಿತ ಬಗ್ಗೆ ದಾದ ಪನ್ಪರೆ
0: ಅವು ಏಕಲೆಗಿತೆ ಅಜ್ಜೇರ್ಪುರ ದಪ್ಪುನಾಗ ಆಯ್ತ ಒಂಜಿ ಖುಷಿ ಬೇತ ಎಂಕ್ಲೆ ದಪ್ಪುಡು ಪುಡಿಕ್ ದಪ್ಪುನ ಬೇತೆ, ನೀರಿಗ ದಪ್ಪುನ ಬೇತೆ, ಪರಪಸೆಕ್ ದಪ್ಪುನ ಬೇತೆ, ಅಡಿ ನೀರಿಗ ದಪ್ಪುನ ಬೇತೆ, ಬೋರಿದ ದಪ್ಪು ಬೇತೆ, ಇರುತ್ತ ದಪ್ಪು ಬೇತೆ. ಉಳುಮೆ ಅಂದ್ರೆ ನಮ್ಮ ಏನ್ ಯಾಂಕಲು ಪ್ರೊಫೆಸರ್ ಬಿ ಎ ವಿವೇಕ್ ರೈಕಲ್ನ ಗುರ್ಕಾರ್ ಮೇಡ ಆ ತುಳುನಾಡಿನ ಕೃಷಿ ಬದುಕು ದಕ್ಷಿಣ ಭಾರತದ ಕೃಷಿ ವಿಜ್ಞಾನ ಕೋಶ ಅಂದು ಒಂಜಿ ವರ್ಕ್ ಒಂಜಿ ಮಲ್ತತ್ತ ಮಲ್ಲ ಪ್ರೊಜೆಕ್ಟ್ ಅವು. ಅಪಗ ಐಟ್ ದಕ್ಷಿಣ ಭಾರತದ ಕೃಷಿ ವಿಜ್ಞಾನ ಕೋಶೋಡು ತುಳುನಾಡದ ಕೃಷಿ ಬದುಕದ ಬಗ್ಗೆ ಯಾನ್ ಅಧ್ಯಯನ ಮಲ್ದೆ ಬುಕ್ಕ ಬರೆತೆ. ಐಟ್ ಬರೇನಾಗಲ್ಲ ಇಂಕುಲ್ ದಾದ ಒಂಜಿ ಭಾಗ ಮಲ್ತೊಂದ ಅಂದು ಬಂದಾಗ ಆ ದಪ್ಪುನೇ ಒಂಜಿ ವಿಧನೆ ಉಂಡು ತುಳುನಾಡ್ ದಪ್ಪು ನಿಂಚ ಅಂದು. ಒಂಜಿ ಕಾಲೋಡು ಬೋರ್ಲೆನ ದಪ್ಪುತ್ತುಂಡು ಬೊಕ್ಕ ಇರ್ಲೆನ ದಪ್ಪುತ್ತುಂಡು. ಸಾಮಾನ್ಯವಾದ ಬೋರ್ಲೆನ ನಮ್ಮ ಗಾಡಿಗೆ ಕಟ್ಟೊಂದಿತ್ತೀನಿ, ಗಾಡಿಗೆ ಕಟ್ಟೊಂದು ದುಂಬು ಲಾರಿ ಇತ್ತು ಜಿ, ಬೊಕ್ಕ ಇತ್ತದ ಲೆಕ್ಕ ಟ್ರಾನ್ಸ್ಪೋರ್ಟ್ ಇತ್ತು ಜಿ, ಬೊಕ್ಕ ಸಂಕೋಲು ಇತ್ತು ಜಿ. ಸಾಧಾರಣ ಸಂಕ ಪಾವಂಜೆ ಸಂಕಾಯಿನೇ 1858 ಐದು ದುಂಬು ಸಾಧಾರಣ ಒಂಜಿ 105 ವರ್ಷದ ಪಿರವು, 100 ವರ್ಷದ ಪಿರವು ಅಲ್ಪ ಸಂಕಜ್ಜಾಂಡ್ ಸಂಕತ್ತಜ್ಜಿ ಕಡಪುಡು ಹೊಂದಿತ್ತೀನಿ. ಪಾವಂಜೆಡ್ತೆಯೇ ಇನಿಕ್ಲ ಯಾನ್ ಒಂಜಿ ಮುಡಿ ಕಂಡ ಸಾಗೋಳಿ ಮಲ್ ತೊಂದುಲ್ಲೆ ಎಂಕ್ಲೆಗೊಂಜಿ ಮುಪ್ಪ ಮುಡಿ ಕಂಡ ಇತ್ತನ ಇಡೀ ಕುಟುಂಬ ಕೂಡು ಕುಟುಂಬ ಉಡುಪ್ಪುನಾಗ ಅಜ್ಜರ್ನ ಕಾಲೋಡು ಮುಪ್ಪ ಮುಡಿ ಕಂಡ ಸಾಗೋಳಿ ಮಲ್ ತೊಂದಿತ್ತ ಇತ್ತಿನ ಇಲ್ಲ ಎಂಕಲ್ಲ ಸಂಕಮಾರ್ ಅಂಡ ಇತ್ತೆ ಪಾಲು ಪಾಲಾದು ಪಾಲು ಪಾಲಾದು ಪಾಲು ಪಾಲಾದು ಎಂಕೊಂಜಿ ಎನ್ನ ಪಾಲಡು ಒಂಜಿ 2.5 ಎಕರೆ ಜಾಗುಂಡು. ಐಟ್ ಒಂಜರ ಎಕರೆನೇ ಅಂದಾದ ಮಲ್ತೆ ಅಂದ್ಕೆಂಡ ತೋಟದೀತೆ ಐಟ್ ಇಲ್ಲಿ ಕಟ್ಟದೆ ಬೊಕ್ಕ ಒಂಜಿ ಎಕರೆ ಕಂಡ ಮಲ್ತೊಂದುಲ್ಲೆ ಒಂಜಿ ಎಕರೆ ಕಂಡ ಮಲ್ತೊಂದುಲ್ಲೆ ಸುತ್ತ ಕಟ್ಟಪುಣ್ಯುಂಡು ಭಾರಿ ಶೋಕದ ಕಂಡ ವರ್ಷಲ ಐಟ್ ತುಳುತ್ತ ಕೃಷಿ ಬದುಕದ ಪ್ರಾತ್ಯಕ್ಷ ಕೆಲೆ ಮಲ್ತೊಂದುಲ್ಲ ಎಂಕುಲು ಬೇತೆ ಬೇತೆ ಶಾಲೆದ ಜೋಕುಲೇನ್ಲೆ ತೊಂದು ಪೋದು ಬಿತ್ತುನಿ ಎಂಚ ಆ ನಡ್ಪಿನಿ ಎಂಚ ಆ ಕೊಯ್ಪಿನಿ ಎಂಚ ದಪ್ಪುನಿ ಎಂಚ ಎರ್ಲೆಡ ದಪ್ಪುನಿ ಎಂಚ ಟ್ರ್ಯಾಕ್ಟರ್ ದಪ್ಪುನಿ ಎಂಚ ನೀನು ಪೂರ ಜೋಕುಲೇಗ ಅತ್ತಡ ಬೈದರ್ ಬೈ ಪಂಡದಾದ ಒಂಜಿ ಕೇಟ್ ಎಂಚಿನ ಮಾತ ಬರ್ಪುಂಡು ಪನ್ಪಿನೇನು ಇನಿ ತುಲೆ ಜೋಕುಲೇಗ ಅವು ಗೊತ್ತುಜ್ಜಿ ಯೋಕ್ಲಿಗೆ ಅರಿ ಪಂಡದಾದ ಅಂದು ಗೊತ್ತುಜ್ಜಿ ತೌಡು ಪಂಡದಾದ ಅಂದು ಗೊತ್ತುಪ್ಪಂದು ಮೂಂಕನ್ ಪಂಡದಾದ ಅಂದು ಗೊತ್ತುಪ್ಪಂದು ಕಡಿಯರಿವು ಇಡಿಯರಿವು ಅಂದು ಗೊತ್ತುಜ್ಜಿ ದಯಾನ್ಪನ್ನ ಪೂರೈತೆ ತೊಟ್ಟೆಡು ರೆಡಿಮೇಡ್ ಬರ್ಪಿನಂಚಿನ ಕಾಲ ಆ ಪೇರು ಪೆತ್ತದ ಮಿರೆಡ್ದು ಬರ್ಪುಣು ಪನ್ಪಿನೇ ಇನಿತ್ತ ಜೋಕ್ಲಿಗೆ ಗೊತ್ತುದಾಂತಿನಂಚಿನ ಪರಿಸ್ಥಿತಿ ಉಪ್ಪುನಾಗ ನಮ್ಮ ಕೃಷಿ ಬದುಕನ ಇನಿ ನೆನಪು ದಯಮಲ್ಪುಡು ಐತ ವಿಷಯ ಇಡುತ್ತೆ ಸಾರಂಗ ರೇಡಿಯೋ ಸಾರಂಗ ಅವು ನಮ್ಮ ಬಣ್ಣ ಬಣ್ಣದ ಬದುಕು ಒಂದು ಪಂಡಡಲ ಆ ಬಣ್ಣದ ಬದುಕದ ಉಲಾಯ್ಡಿತ್ತಿನಂಚಿನ ಆಯ್ತ ತಿರ್ಲಿನ ತೊಜಪಾವು ನಂಚಿನ ಬೇಲೆನೆ ಅವು ಸಾರಂಗ ಮಲ್ತೊಂದುಂಡು. ಏಪ ಕೃಷಿ ಬದುಕಿಡ್ದು ಜನ ದೂರ ಪೋಪೇರು ಅಪಗ ಆಯಗ ಭಾಷೆಜ್ಜಿಯಿಂದ ಅರ್ಥ ಆಯ ಭಾಷೆ ತತ್ತದ ಪೋಪೆ ಇತ ತುಳುವೆರೆಗೆ ತುಳು ಭಾಷೆ ಆಯ್ತ ಮೂಲ ಓಕೆಂಡ ಅವು ಕೃಷಿ ಬದುಕು ಮಣ್ಣಿಡ್ದೆ ಶುರುವಾಪಿನ ಕೃಷಿ ಬದುಕು ತತ್ತು ನಂದಾಂಡ ಒಂಜಿ ಉಜ್ಜೇರು ಅಂದ್ ಪನ್ಪ ನಮ್ಮ ಆ ಉಜ್ಜೇರು ಪಂಡದಾದ ಆ ಉಜ್ಜೇರ್ದ ಸುತ್ತು ಪಂಡದಾದ ಉಜ್ಜೇರ್ದ ಕೂಲಿ ಪಂಡದಾದ ಉದಕ್ಕೆ ಬಾರು ಮೆದ್ಪರೆ ಹೂ ಉಜ್ಜೇರ್ ಉಪಯೋಗ ಮಲ್ಪುವೇರೆ ಆ ತೌಡು ಮೆದ್ಪರೆ ಹೂ ಉಜ್ಜೇರ್ ಉಪಯೋಗ ಮಲ್ಪುವೇರು ಉನೇನು ಪೂರಾ ಆ ಐಟ್ ಪ್ರತಿ ಒಂಜಿ ಪರಿಭಾಷೆ ಅಲ್ಲ ಒಂಜಿ ನಾಯರಡು ಒಂಜಿ ನಾಯರಡು ಅವು ಮುನೆದಾದ ಪುಡ್ಕೈದಾದ ಮೂಂಡುದಾದ ಐಡ್ದು ಬೊಕ್ಕ ಪತ್ತದಾದ ಆ ಮಾಕಲಿ ಪಂಡದಾದ ಐಕ್ ಪುಡೆತ್ತ ನಾಯರು ಪಂಡದಾದ ಅತ್ತಂದಾಂಡ ಗುದ್ದಲ್ ನಾಯರು ಪಂಡದಾದ ಪುಡಿಕ್ ದಪ್ಪುನ ನಾಯರು ಎಂಚಿನ ಆ ನೀರಿಗ ದಪ್ಪುನ ನಾಯರು ಎಂಚಿನ ಬೊಕ್ಕ ನಾಯರಡೆ ಬಾರು ಎಂಚ ನಾಯರು ಬಾರು ಬಾರದಿನ ನಾಯರಿ ಎಂಚ ಮದಕಡಿ ನಾಯರಿ ಎಂಚ ಗೂರ್ದಿನ ನಾಯರಿ ಎಂಚ ಉನ್ನೇನು ಪೂರ ತುವರೆ ಪೋಂಡ ಐಕ ಪನೋರ್ದಯ ದೀಪೇರಿ ತುಲೆ ಈತ ಶಬ್ದೋಲು ಬಜೀವನ್ಯ ನಾಯರಡುಂಡು ಅಂಚನೆ ಕೃಷಿ ಬದುಕಡು ನಮ್ಮ ನೀರಾವರಿ ಉಂಡು ನೀರಾವರಿ ಮಲ್ಪುವ ವೈಟ್ ಮೇಲ್ದ ನೀರಿನಾಂಡ ಮುಕ್ಕಾರಡು ತೇಪುನು ಅಡೀತ ನೀರಿನಾಂಡ ಪನೆಟ್ಟು ದೆಪ್ಪು ಇನಿ ನಂಕು ಪಂಪು ಬೈದಂಡು ಸರ್ಕಾರ ಧರ್ಮವು ಕರೆಂಟ್ ಕೊರ್ದು ಪಂಪ್ ಆವೊಂದುಂಡು ಆಂಡ ಆನಿದ ಕಾಲುಡು ಪನೆಟ್ಟು ನೀರು ಹೋಯ್ತದ ಬೊಟ್ಟು ಗಂಡೋಲು ಕೊಲಕೆ ಆವೊಂದಿತ್ತ ಇನಿ ಆ ಮಜಲು ಪಟ್ಲಲ ಎಣೆಲ್ಲ ಅವಂದಿನಂಚಿನ ಕಾಲ ಇನಿ ಬರೋಂದು ಪಂಪು ವೈಕ್ ಬೋಡು ಒಂದು ಕೇಂಡ ನಿಜವಾದ ಇನಿ ಆ ಯಾಪ ಪಂಪು ಬೈದನ ತಂತ್ರಜ್ಞಾನ ಬೋಡು ನಂಕ್ ಅಂಡ ಕೃಷಿಟ್ಟು ತಂತ್ರಜ್ಞಾನ ಬತ್ತಿ ಬೊಕ್ಕ ಬುಲೆ ಎಚ್ಚದೆಪ್ಪರ್ಯಾವು ಅಂಡ ನಿಜವಾಯಿನ ನೇಗಿಲ ಯೋಗದ ಅರ್ಥ ತತ್ತದ ಪೋತು ದುಂಬಾವಿನ ಕೃಷಿನ ನೇಗಿಲ ಯೋಗ ಅಂದ ಪನೊಂದಿತ್ತೇರು ನಮ್ಮ ಯೋಗ ಪಂದ್ರದಾಯ್ ಓಏನು ಪನ್ಪ ಮೇಯ್ ಬೊಕ್ಕ ಮನಸ್ಸಿಗೆ ಉಲ್ಲಾಸ ಕೊರ್ಪಿನಂಚಿನ ಆರೋಗ್ಯ ಕೊರ್ಪಿನಂಚಿನ ಬೇಲೆನೇ ಕೃಷಿ ನಮ್ಮ ಯೋಗಡು ಕಪಾಲ ಬಾತಿಡ್ದು ಪತಿನ ಭಸ್ತ್ರಿಕಾ ಪ್ರಾಣಾಯಾಮ ಹೊಡೆದು ಪತಿನ ಪೂರಾ ರೀತಿದ ವ್ಯಾಯಾಮಲ ಕೃಷಿಟ್ಟು ನಂಕ ತಿಕ್ಕೊಂಡು ಪುಲ್ಯಕೊಲ್ಲುಡು ಲಕ್ಕದು ಇಂಜಿ ಪನೆತ್ತ ನೀರು ಒಯ್ಪರೆ ಜೋಕುಲೇನ ಪುಂಜೇನ್ ಲೆತ್ತೊಂದು ಪೋಯೆನ್ನಾಂಡ ಅಲ್ಪ ಅಕುಲು ನೀರು ಒಯ್ತದ್ದು ಬನ್ನಗ ವಾ ಯೋಗ ಶಾಲೆ ತಿಕ್ಕಂದಿನಂಚಿನ ಒಂಜಿ ಮೇಯ್ಕ್ ತಿಕ್ಕುನ ಉಲ್ಲಾಸ ಅಕಲಿಗೆ ತಿಕ್ಕೊಂದಿತ್ತು ದಾಯಕೆಂಡ ಆ ಸಾಗೋಳಿದ ಬದುಕೆ ಅಂಚಿನ ಬದುಕ್ ತಂಜನಗು ಬೆಂಜನ ಪಾಡದು ಪುಲ್ಯಕ್ಕರುಡ್ಲಕ್ಕದು ಉಂಡು ದಾಕುಲು ಪೋವೊಂದಿತ್ತೇರು ಇರು ಉಂದೆತ್ತ ಕೇಂಡರು ಒಯ್ತ ದಪ್ಪುನ ಕೇಂದ್ರ ಅಕಲಿಗೆ ಅಪಗದ ದಪ್ಪು ಎಂಚ ಅಂದು ಪನ್ನಾಗ ಆ ಎಣೆಲ್ದ ದಪ್ಪು ಬೇತೆ ಸುಗ್ಗಿದ ದಪ್ಪು ಬೇತೆ ಕೊಳಕ್ಕೆದ ದಪ್ಪು ಬೇತೆ ಎಣೆಲಿಗೆ ಆ ಪುಡಿಕ್ವರ ದತ್ತು ಪಾಡುಂಡ ಮಲ್ಲ ನಾಯರಡು ಐಡ್ದು ಬೊಕ್ಕ ನೀರಾಯಿ ಸಾತಗೆ ಅವರು ನೇಜಿ ತಯಾರುಪ್ಪುಂಡು ಇತ್ತದೆ ಅಂಗಲ್ನ ಸಾಗುಳು ಎಂಚಕೆಂಡ ಎಲ್ಲೆಯನ್ನು ಬಿತ್ತದೀತೆ ಎಲ್ಲೆಗೆ ಬಿತ್ತಾರೆ ನೇಜಿ ಪಾಡ್ರೆ ಎಲ್ಲೆಗೆ ಬಿತ್ತದೀತೆ ಅನ್ನ ಇತ್ತಂಚತ್ತು ಇತ್ತೆ ದುಂಬುದ ಲೆಕ್ಕ ಬೇಗ ನೇಜಿ ಮಲ್ತು ದೀನಂದ ಅಂಡ ಆ ನೇಜಿನ ದೆತ್ತದ ನಡ್ರೆ ಇತ್ತದ ಜನಕುಲ ಹಿಡಿದು ಸಾಧ್ಯ ನೇಜಿ ದಯಕೆಂಡ ಪರಪಸೆತ್ತ ಆ ಬೊಕ್ಕ ಅಡಿ ನೀರದ ನೇಜಿ ದೆಪ್ಪರೆ ಆತು ಬಂಗ ಪುಡಿ ನೇಜಿ ದೆಪ್ಪರೆ ಬಂಗ ಇನಿ ನೀರ್ ನೇಜಿ ಪಾಡು ನಂಚಿನ ಸ್ಥಿತಿ ಬೈದಂದು ಆತು ಮಾತ್ರ ಅತ್ತು ನಟ್ಟಿ ಮಲ್ಪುನೇ ಭಾರಿ ಮಲ್ಲ ಒಂಜಿ ಕಷ್ಟದ ಕಾಲ ದುಮ್ಯಂಕಲ್ನ ಊರುಡು ಕಂಡೋಗು ಬುರ್ಚಿ ಬುರ್ಚಿ ಪಂಡಲ ಐವ ಜನ ಮುಟ್ಟಲ ಜತ್ತೊಂದಿತ್ತಿನ ಕಾಲ ಇತ್ತು ಒಂಜಿ ರಡ್ಡು ಕಳೆ ಸೆಕಂಡೋಡು ನೇಜಿತ್ತು ಅಂದ ಒಂಜೆ ಸುತ್ತ ಇಡೀ ಪುಂಜೋಲು ಬತದು ಇಡೀ ಖಂಡ ಸುತ್ತ ಪತದ ಪತ್ತು ಗಂಟೆದ ಉಲಯ ಆಯ್ತು ಇಡೀ ಖಂಡದ ನೇಜಿ ದೆಪ್ಪು ನಂಚಿನ ಒಂಜಿ ವ್ಯವಸ್ಥೆ ದುಂಬಿತ್ತು ಇನಿ ಅಂಚತ್ತು ಇನೀನಿ ಇರೆಗೆ ಇಡೀ ಅಂಕಲ್ನ ಪಾವಂಜದ ಊರುಡು ಏಳು ಜನ ಮಾತ್ರ ನಟ್ಟಿಗೆ ಕೈಕ್ ಪೋಪಿನಂಚಿನ ಜನ ತಿಕ್ಕೊಂಡು ಅವಲ ಆತು ಒತ್ತೈಡು ಅಕಲಿನಲ್ಲಿ ತೊಂದು ಬರೋಡು ಇನ್ನಂಡ ಕುಲ್ಲ ಬರ್ಪುಜೇರು ಕಾಲು ಏಳು ಜನ ಅವಲ ಏರು ಆ ಎಲ್ಪ ಖರೀದಿನ ಎನ್ಪ ಮುಟ್ಟಾತಿನಂಚಿನ ಪ್ರಾಯದ ಪುಂಜು ಗೊತ್ತಾಂಡೆ ದುಮ್ಮ ಅಂಚತ್ ದುಂಬು ದಾಲಜ್ಜಿ ಒಂಜಿ ಜೋರು ಬರ್ಸ ಬತ್ತದು ನಟ್ಟಿ ಸುರುವಾವುಡು ನಾನಗ ಪುಲ್ಯಕ್ಕರುಳ್ಳಕ್ಕದು ಎಂಕುಲೇನು ಕಡಪುಡೊಂದಿತ್ತೇರು ಮೆಂತದು ಪೋಲ ಅಂದು ಇರಮಕ್ಕ ನಡೆ ಪೋಲ ಗುರುಮಕ್ಕ ನಡೆ ಪೋಲ ಸುಶೀಲ ನಡೆ ಪೋಲ ಮಮ್ಮು ನಡೆ ಪೋಲ ಅಲ್ಪ ತೌಡು ನಡೆ ಪೋಲ ಅಂದು ಮಾತ ಇಲ್ಲಲೇಡು ಪೋದು ಆ ಇನ್ನೇದ್ದಿಪ್ಪರೆ ಇನಿ ಸಂಕ ಮಾಡಿ ನಟ್ಟಿ ಪನ್ನೊಂದು ಬತ್ತಿ ಸಾತಗೆ ಒಂಜಿ 15-20 ಜನಕ್ಕೂ ದಾಲ ಬಕ್ಕೆಟ್ಟಿಚ್ಚಿ ತತ್ತರಚ್ಚಿ ಬೊಕ್ಕ ಅವಿನ ಕೇಂದ್ರ ಒರಿಯಾಗೊರಿ ಪಂಡೊಂದಾಕುಲು ಬರ್ಪಿನಂಚಿನ ಕಾಲ ಇತ್ತು ಅಪಗ ಒಂಜಿ ಚಾಕ್ ಕೆರೆಂಗ್ ಬೇಯಿಪಾದು ಕೊರ್ನಾನೆ ಕೆರೆಂಗದ ಪೂಲು ಬೇಯಿಪಾದು ಕೊರ್ನಾನೆ ಮಲ್ಲ ಒಂಜಿ ತಮ್ಮನ ಪದಿಂಗ್ ಬೇಯಿಪಾದು ಕೊರ್ನಾನೆ ಮಲ್ಲ ತಮ್ಮನ ಇನಿ ಅಂಚತ್ ಇನಿ ಇತ್ತ ಕಾಲ ಉಡೆ ಮುಟ್ಟ ಬೈದನ್ ಕೇಂಡ ಊರು ದಕಲಿಗೆ ಇನಿ ಬೆನರನೇ ಮನಸ್ಸಿಚ್ಚಿ ಐಕ್ ಕಾರಣದಾದ ನಮತ್ತೆ ಕೃಷಿಟ್ಟು ದುಂಬು ಎಂಕಲು ಎನ್ನ ಯಾನ ಮಲ್ಲೆಪ್ಪನಾಗ ಮಲ್ಲೆಯನಾಗ ರಡ್ಡು ಸೇರಾರಿ ಬಯ್ಯ ಮುಟ್ಟ ಕಾಂಡೆ ಎಡಮ ಗಂಟೆಗೆ ಕಂಡೋಗು ಜತ್ತನಂದ ಬಯ್ಯಡು ಆಜಿ ಗಂಟೆ ಪುರ್ತೋ ಮಪ್ಪ ಅನೆಂಗೆ ಬೆನಿಂಡ ರಡ್ಡು ಸೇರು ಅರಿ ಸಂಬಳ ಚಾಯಿಜ್ಜ ಪಗ ಗಂಜ ತಿಲಿ ಮಾತ್ರ ಮಧ್ಯ ನಡುಂಜಿ ವಣಸ್ ಗಂಜಿ ವಣಸ್ ಆತೆಕ್ಕೆ ಬರೋಂದಿತ್ತಿನ ಕಾಲ ಇತ್ತು ಆತು ಬಂಗದ ಕಾಲ ತೊಟಿಲ ಬಾಲೇನ ಮಟ್ಟೆಲ್ಡು ಬತ್ತೊಂದು ಬತ್ತದು ಮಿರೆ ಕುರ್ದವೇನು ಕಟಪುಂಟಿ ಜೆಪುಡಾದು ಇಲ್ಲದ ಕಿದೆತ್ತ ಜಗಲಿಟ್ಟು ಜೆಪುಡಾದು ನಟ್ಟಿ ನಡ್ತಿ ನಂಚಿನ ಪುಂಜೇಲಿನಿ ಅನ್ನು ತೂತೆ ಪಂಡ ಅಪಗ ಬಡವಿತ್ತು ಇನಿ ಜನಕುಲಿಗೆ ಬಡವು ಒಂಜಿಜ್ಜಿ ಬೊಕ್ಕ ಇನಿ ರಡ್ಡು ಸೇರು ಅರಿಕ್ಕು 100 ರೂಪಾಯಿ ಹೆಚ್ಚ ಬಣ್ಣ 100 ರೂಪಾಯಿ ತಿಕ್ಕು ಇರಿ ಏತಿ ಅಡ್ಡ ಅರಿ ಅಂಡಲ್ಲ 100 ರೂಪಾಯಿ ತಿಕ್ಕು ಆ 100 ರೂಪಾಯಿ ಸಂಬಳದಿ ತೊಂದು ಒಂಜಿ ಬಯ್ಯಮುಟ್ಟ ಬೆನ್ರೆ ಇನಿ ಏರ್ಲ ತಯಾರು ಉಪ್ಪೇರ ಅತ್ತಂದಾಂಡ ಅಕಲೇ ದಿನ ಪೋವಾ ಅಂಚಾದ ಇನಿ ಕೃಷಿ ಉತ್ಪನ್ನೊಲೆಗೆ ಅವು ಬೈಕ್ ಗಾಡು ಬಾರ್ ಗಾಡು ದಾನ್ಯೊಲೆ ಗಾಡು ನಂಕ್ ಸರಿಯಾಗಿ ನಂಚಿನ ಒಂಜಿ ಐಕ್ ಬಿಲೆ ತಿಕ್ಕಂದೆ ಪೋದು ಬಿಲೆ ತಿಕ್ಕಂದೆ ಪೋದು ಐಟ್ ಬುಲೈನ ಅಡ್ದು ಹೆಚ್ಚಿಗೆ ಖರ್ಚು ಮಲ್ಪರೆ ಅತಿ ನೆಟ್ಟ ಆತರ ಕೃಷಿನ ಜನಕುಲು ದೂರ ಮಲ್ಪು ನಂಚಿನ ಇನಿ ಕಾಲ ಬರ್ತಂಡು ಬೊಕ್ಕ ಬೆತೆ ಬೆತೆ ಕಟ್ಟಿಡ್ದಿನಿ ಅರಿ ಬರ್ಪುಂಡು ಧರ್ಮೋಗ ಅರಿ ತಿಕ್ಕುಂಡು ಅಂಚ ತಿಕ್ಕನಾಗ ಉಂದೆಕ್ ದಾಹೆ ಖರ್ಚು ಮಲ್ಪೋಡು ಇನಿ ಒರಿ ತಿಂಗಳಿಗೆ ಒಂಜಿ ವೈಟ್ ಕಾಲರ್ ಜಾಬ್ ಬಿಡು ಆಯ್ ಒಂಜಿ ಸಂಬಳ ಪೋಯಂದಾಂಡ ಆಯ್ ತಿಂಗಳಿಗೆ ಒಂಜಿ ಲಕ್ಷ ಸಂಬಳ ತಿನ್ನಾಂಡ ತಿಂಗಳಿಗೆ ಒಂಜಿ ಲಕ್ಷ ಸಂಬಳ ತಿಕ್ಕನಾಗ ನೆಟ್ ಇಡೀ ವರ್ಷ ಬೆಂದದು ಒಂಜಿ 5 ಎಕರೆ ಜಾಗನ ಇಡೀ ವರ್ಷ ಬೆನರೆ ಐಕ ಒಂಜಿ 2-3 ಜನ ಬೋಡು ಇಲ್ಲಡೆ ಇಡೀ ವರ್ಷ ಬೆಂದಂಡ ಐಟ್ ಒಂಜಿ ಲಕ್ಷ ಆಗ ಉತ್ಪನ್ನ ಆಪುಜಿಂದಾಂಡ ಅವೆಂದಾಯ ಮಲ್ಪುಯಿರು ಅಂಚಾದ ನಮ ಇನಿ ಕೃಷಿನ ದಾಯಗ ಮಲ್ಪೋಡು ಒಂದು ಕೇಂಡ ಅವಿನ ಲಾಭಗು ಮಲ್ಪುನತ್ ಲಾಭಗಾತ್ರ ಕಂಡ ಬೇನರೆ ಎರಲ ಬಲ್ಲಿ ಆಯೇ ಎನ್ನ ಅಪ್ಪೆಮ್ಮನೆಯನ್ನು ತೂವರೆ ಕಾಸುಗಾತ್ರ ತೂಪಿನ ಅತ್ತು ಅವು ಭೂಮಿ ಪನ್ಪಿನವು ಮಣ್ಣು ಪನ್ಪಿನವು ಬುಲೆ ಪನ್ಪಿನವು ನಂಕ ನುಪ್ಪು ಕೊರ್ಪಿನ ಪೇರು ಕೊರ್ಪಿನ ನಮ್ಮ ಅಪ್ಪೆ ಆ ಅಪ್ಪೆನು ನಮ್ಮ ಪೊರ್ಲುಡು ತೂಪಿನ ನಮ್ಮ ಕೆಲಸ ಪನ್ಪಿನ ದೃಷ್ಟಿಡು ಕೃಷಿ ಪನ್ಪಿನ ಅವೊಂಜಿ ದೇವರಿನ ಬೆಲೆ ಅವೇನು ದೇವರಿಗೆ ಸರಿಯಾದ ಮಲ್ತು ನಂದಾಂಡ ಆಗಿ ಮನಸ್ಸಿಗೆ ಸಮಾಧಾನ ತಿಕ್ಕೊಂಡು ಐಡ್ದು ಬೊಕ್ಕ ಆಗಿ ಬೊಡ್ತಿನಂಚಿನ ಬದುಕಲ ಆ ಮಣ್ಣು ಕೊರ್ಪುಂಡ ಎಂಕುಲ ಅಂಚ ಅನುಭವಿಸೊಂದವೇನು ಬೈದಿನ ಕುಲ ಆಯ್ ನೆಟ್ಟ ಹತ್ರ ಇತ್ತೇಗಿಲ್ಲ ಯಾನೇ ಬಿತ್ತುವೆ ಯಾನೇ ಬಿತ್ತುವೆ ಇಂಕ ಯಾನೇ ಬರಿ ಕಡಪುವೆ ಸಾಗುಳಿದ ಪೂರ ಬೇಲೆ ನಂಕ ಗೊತ್ತುಂಡು ದಿನಕ್ಕೆ 15 ಮುಡಿಯಾರಿ ಕಟದಿಯಾನ ಶಾಲೆಗೆ ಪೋಂದಿತ್ತಿ ನಂಚಿನ ಕಾಲ ಇತ್ತು ಐಟ ಒಂಜಿ ರೀತಿಯ ಸುಖ ಉಂಡು ಪನ್ಪಿನ ದೃಷ್ಟಿಡು ಇನಿಕ್ಕಲ ಇಂಕ ಬೆನ್ನಿದ ಬೇಲೆ ಪಂಡ ದಿಂಜ ಖುಷಿ
1: ಖಂಡಿತ ಕೃಷಿತ ಬಗೆಟ್ ಬೆನ್ನಿದ ಬಗೆಟ್ ಬಾರಿ ಶೋಕಡೆ ಪಾತ್ರ ಸರ್ ದಯಪಂಡ ಪಾತ್ರನವು ಪಾತ್ರಲ ಕತ್ ಕೃಷಿ ಪನ್ಪುನ ಐತ ಉಲ್ಲೈಗೆ ಪೋದು ಐಟ್ ಬೆಂದ ನಕ್ಲೆ ಮಾತ್ರ ಐತ ಬಂಗದಾದ ಐಟ್ ಏತು ಬೇಲೆ ಉಂಡು ಅವು ಪುರ ಗೊತ್ತಾಪುನಿ ಅಂಚನೆ ನಿಖಿಲ್ಲ ಪಾತ್ರಲ್ಲಿ ಶೋತ್ರಲ್ಲೇ ಲೆಪ್ಪು ಕೊರ್ಲೆ ಆಜಿ ಮೂಜಿ ಆಜಿ 4 2 0 4 9 4 9 ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡ್ದು ನಿಖಿಲ್ ಒಪ್ಪು ನಂಚಿನ ಒಂಜಿ ಆತ ಅನಿಸಿಕೆ ಅಭಿಪ್ರಾಯನ ಆತ ನಿಖಿಲ್ಲ ಒಂಜಿ ಕೃಷಿ ಮಲ್ತೊಂದುಲ್ಲರು ಅದನ್ನ ಬೆನ್ನಿ ಸಾಗೋಲಿ ಮಲ್ತೊಂದುಲ್ಲರು ಪಂಡಿಂದ ಆ ವಿಚಾರದ ಬಗ್ಗೆ ಇಟ್ಲ ಪಾತ್ರಲ್ಲಿ ಡಾಕ್ಟರ್ ಗಣೇಶ್ ಅರವಿಂದ್ ಶಂಕರ್ ಬಾರ್ಲ ಪಾತ್ರವೇರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂಚನೆ ಏರಿಯಾ ಕಡೆ ಪನೊಂದಿತ್ತಾರೆ ಸರ್ ನೀರು ನಮಕ್ ಬೋಡು ಕೃಷಿ ಮಲ್ಪೋಡು ಪಂದಿತ್ತಾನೆ ನೀರು ಬೋಡು ಅಂಚನೆ ತೂಪುನಿ ಪಂದಿತ್ತಾನೆ ಇತ್ತ ನಮ್ಮ ಕೃಷಿ ಮನ್ಪುನಾಗ ಒಂಜಾತ ದುಂಬುದ ಒಂಜಾತ ದಾದ ಪನ್ಪಿರ ನಿಯಮಲುತ್ತಿನ ಭೂ ಸುಧಾರಣೆ ಪನ್ಪುನಂಚಿನ ಕಾಯ್ದೆ ಪುರ ಬತ್ತಿಲು ಐದು ಬಕ್ಕ ಒಂಜಾತ ಬದಲಾವಣೆ ಪುರಾಣ ಈ ಭೂ ಸುಧಾರಣೆ ಕಾಯ್ದದ ಬಗ್ಗೆ ಇರ್ ದಾದ ಪನ್ಪ
0: ನಿಜವಾದ ಒಂಜಿ ಕಾಲುಡು ಬೆನ್ನಿಗೆ ಭಾರಿ ಒಂಜಿ ಬೇಡಿಕೆ ಇತ್ತನು ಪಂಡ ಧನಿಕಲ್ ನಕಲು ಮಲಮಲ್ಲ ಭೂಮಾಲಕ್ಕೇರು ಒಕ್ಕೇಲ್ ದಕಲಿಗೆ ಬೆನ್ನಿನ ಗೇಣಿಗೆ ಕುರುಂದಿತ್ತಿನ ಕಾಲವು ಅಪಗ ಮಾತೆರಡಲ ಬೆನ್ನಿಜ್ಜಾಂಡ್ ಇದು ಎಂಕಳ್ಳ ಇತ್ತಿನಲ್ಲ ಅವು ಮೂಲ ಪಟ್ಟ ಲ್ಯಾಂಡ್ ಏತ್ಕೇಂಡ ಒಂತೆ ಐಡ್ದು ಬೊಕ್ಕ ಪೂರ ಗೇಣಿಗೆ ವಹಿಸೋ ನಂಚಿನ ಕಂಡು ಒಯ್ತ ಒಂಜಿ ನಮ್ಮ ಏರಿಯನ್ ಶ್ರೀಮಂತೇರಿ ಆ ಮಲ್ಲ ಕುಲು ಮಲ್ಲ ಇಲ್ಲಡ ಕುಲು ನಾ ಕುಲು ಒಂದು ಪನ್ಪನ ಅತ್ರ ಮಿತ್ತ ಜಾತಿದ ಕುಲು ನಮ್ಮ ಓಲ್ ಪನ್ಪನ ಸಮಾಜೋಡು ಅಕುಲು ಮಣ್ಣಿಗೆ ಜತ್ತದ ಬೆನರೆ ತಯಾರು ಆಂಡ ಅಕುಲು ಭೂಮಾಲಕ್ಕೇರ ಅಕಳ್ಡ ಇಂಚಿನಂಡು ಮೂಲಗೇಣಿದ ಅತ್ತಂದ ಪಟ್ಟ ಲ್ಯಾಂಡ್ ಉಂಡ ಅಕಳ್ಡ ಕಂಡ ಉಂಡು ಗುಡ್ಡೆ ಉಂಡು ಪೂರ ಉಂಡು ಅವೇನು ಅಕುಲ್ ದಾದ ಮಲ್ಪುವೇರಿ ಅಕಲ್ನ ಯೋಕುಲು ಪೂರ ಡಾಕ್ಟರ್ ಕಲ್ಪರೆ ಇಂಜಿನಿಯರ್ ಕಲ್ಪರೆ ಪಿದಾಯ ಊರು ಪೊಪ್ಪೇರು ಅಕಲ ಅವಳು ಬೆನ್ಪಿನ ಕುಲಿಯರ್ಲ ಹೆಚ್ಚು ಬೊಕ್ಕ ಅಕಲಿಗೆ ಆ ಬೆನ್ನಿದ ಬೇಲೆ ಬುರ್ಚಿಲ್ಲ ಗೊತ್ತಿಲ್ಲ ಹೆಚ್ಚು ಅಕಲು ಮಣ್ಣು ಜಪ್ಪು ನಕುಲ ಅತ್ತು ಅಪಗ ಅಕುಲು ಅವೇನು ಏರಾಂಡಲ್ಲ ಗೇನಿಗೆ ಬೆನ್ಪಿನ ಉಲ್ಲೆ ಎಂದಾಂಡ ನಮ್ಮತ್ತ ಅಂಗಡಿ ಬಾಡಿಗೆ ಕೊರ್ಲಕ್ಕ ಬೆನ್ಪಿನ ಉಲ್ಲೆಡ ಆಯಾಗ ಉಂಜಿ ಮುಡಿಕ್ ಈತ ಗೇಣಿ ಕೊರುಡು ಪಂಡದು ಅಕಲು ಬೆನರೆ ಕೊರೋದಿತ್ತು ಅವೇನು ಐಟ್ ಚಾಲ ಗೇಣಿ ಬೊಕ್ಕ ಮೂಲಗೇಣಿ ರಡ್ಡುಂಡು ಮೂಲಗೇಣಿ ಇಂದು ಪನ್ನಾಗ ಆ ಮೂಲಗೇಣಿಗೆ ವಯಸ್ಸನ್ಯಾಯಾಗ ಒಂಜಿ ಚೂರು ಐಟ ಹಕ್ಕು ಜಾಸ್ತಿ ಉಂಡು ಹಕ್ಕು ಹೆಚ್ಚಿಗೆ ಉಂಡು ಮೂಲಗೇಣಿಂದಾಂಡ ಅವೇನು ಪಕ್ಕ ಬುಡ್ಪಾರೆ ಹಾಪುಚ್ಚಿ ಚಾಲಗೇಣಿಂದ ಅಂಡ ಆಯಾಗ ಒಂಜಿ ಬುಳೆ ಮಲ್ತದ ಒಂಜಿ ವರ್ಷ ಮಲ್ತದ ಬೊಕ್ಕೊಂಜಿ ವರ್ಷ ಮ್ಯಾಗ ಅವಿಂದ ಎತ್ತದ ಗೇಣಿ ಕೊರ್ ಜೇಡ ಕೊಡೋರು ಯಾಕೊರಲಿ ಬುಡ್ಚಿದ ಬುಡ್ಪಾವಲಿ ಅಂಚ ದಿಂಜ ಜನ ಚಾಲಗೇಣಿಗೆ ವಹಿಸೊಂದು ಬೆನ್ನಿ ಬೇನೊಂದಿತ್ತಿರು ದಹಕೆಂಡ ಬೇತಗಡೆ ಕೂಲಿ ಬೇಲೆಗೆ ಪೋಪಿನೆತ್ತ ಬದಲಗ ಒಂಜಿ ಸ್ವತಂತ್ರವಾದ ಬದುಕರೆ ಆಪುಣತ್ತ ಪನ್ಪಿನ ದೃಷ್ಟಿಡೆ ಅವೇನು ಬೆನ್ನಿನ ಮಲ್ತೊಂದಿತ್ತೇರು
1: ಒಂದು ಭಿನ್ನರು ಪಾತ್ರೆ ಗೈರು ಬಂದು. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ.
2: ಅವಳಿಗೆ ಸ್ವಲ್ಪ ಮೇಲೆ ಇರುವತ್ತನೇ ವಯಸ್ಸಿಯಾಗಿ ಅವಟ ಎಂಕ್ಳಿಗೆ ಅವರ ದುಂಬು ಎಂಕ್ಳಿ ಇಲ್ಲೆ ಪುಣದ ಗಂಡನ ನೆನಪಾಪುಣ ಅರ್ಪಣ್ಣಗ
0: ಏನ ಮಾತ ನೆನಪಾಪುಣಮ್ಮ
2: ಐನಂಟೆ ಲಕ್ಷದ. ಹಲೋ ಇಲ್ಲೇ ಪುಣಗ ಎಂಕ್ಳ ಹೋಗ್ಕೊಲ್ಲ ಅಜ್ಜಿ ಎಲ್ಲ ಬರೋ ನೆರೊಂದಿತ್ತೀರಿ ಗೊಬ್ಬರ ಬಿರ್ತೀರಿ ಮೇಜಿ ಬಸರಿ ಕಾಲಿ ಬಂಜಿ ಪೋಡು ಬತ್ತದು ಚಾಯ ಒಂದು ಕಾಲು ಚಾಯ್ ಕಂಜಾನ್ ಇತ್ತಿಲ್ಲ ಅಯ್ಯನ ಉಂಡದ ಎಂಕ್ಳು ಮಲ್ತೊಂದಿತ್ತ ಬಕ್ಕ ಎಂಕ್ಳೆ ತುಂಬಾರ ಪಂಡಿರುತ್ತೆ ಪತ್ತು ಜನ ಮಾತು ಜನ ಅಯ್ಯೋ ಜನ ಅಲ್ಲ ಅವ್ನು ನಿಜಾನೆ ಸತ್ಯ ಪಂಡ ಅಪ್ಪಗ ಜನ ಎತ್ತಲ್ಲ ತಿಕ್ಕೊಂಡಿರ್ತೀನಿ ಇತ್ತು ದಮ್ಮಯ್ಯ ಬಂದಲ್ಲ ಬರ್ತಿದ್ದೀರಿ ಜನ. ಹಲೋ
0: ಇತ್ತೆ ದಮ್ಮಯ್ಯ ಪಾಂಡ ಬರ್ಪಿನಿ ಬಿಡ್ಲಿ ಇತ್ತೆ ನಟ್ಟಿದ ಬೇಲೆ ಮಲ್ಪುನ ಪುಂಜೋಲು ಏರುಲ್ಲೇರು ಪನ್ಲೇಗ ಊರುಡು ಇಜ್ಜತೆ ಅನ್ನ ದುಮ್ಮು ಎಂಕುಲು ಕಂಡೋಗು ಜತ್ತಿನ ಎಚ್ಚಾಂಡ ಆ ಚೂರು ಆಕೇರಿ ಬತ್ತಿನ ಕಲೇನು ಪಿರಕಡ ಪುಡೊಂದಿತ್ತಿನ ಕಾಲ ಇತ್ತನು ಪಿರಕಡ ಪುಡೊಂದಿತ್ತೇರು ಆ ಬೊಕ್ಕ ಇಲ್ಲಾಡು ಒಂಜಿ ಎರಡು ಮೂಜಿ ಜೋಕುಲಿತ್ತೇರು ನಾಂಡ ಕುಂಟು ತುತ್ತಾರೆ ತೆರಿಯಂದಿನ ಜೋಕುಲೆಗಿಲ್ಲ ಕುಂಟು ತುತ್ತೊಂದು ತುಂತಾದ ಒಟ್ಟುಗ್ಲಿ ತೊಂದು ಬರೊಂದಿತ್ತೇರು ಅವೇನು ಎನ್ನ ಅಮ್ಮೇರು ಗುರ್ತ ಬತ್ತದ ಅಲ್ಲ ಮೋಲಿ ನೀ ಕುಂಟು ತೊಂಬತ್ತಿನ ಅಲೆ ಗೊತ್ತಜ್ಜಿ ಅಲೆ ನೇದ್ದೆಪ್ಪರೆ ಗೊತ್ತಜ್ಜಿ ಅಲೆ ನಟ್ಟಿ ಗೊತ್ತಜ್ಜಿ ಆ ಪಂಡದ ನೆರ್ದ ಮಿತ್ತು ಮಲ್ದಿನ ಅಲ ಎಂಕ ನೆಂಪುಂಡು ಪಾಪ ತೋಜೊಂದಿತ್ತದ ಗೊತ್ತಾಯ್ಜಿ ಆ ಬೊಕ್ಕ ಒಡೆ ಮುಟ್ಟ ಅಂದ ಪನ್ನಾಗ ಅಕಲು ನಟ್ಟಿ ಮಲ್ಪುನೇನು ತೂದೆ ಭತ್ತ ಕೊರ್ನಾಗ ಅರಿ ಕೊರ್ನಾಗ ಒಂಜಿ ಪಾವರಿ ಕಮ್ಮಿ ಕೊರ್ಪಿನಂಚಿನಲ್ಲ ಇತ್ತಂಡು ಆ ಕೊಂಡೆ ಕಮ್ಮಿ ಪಾವು ಕಮ್ಮಿ ಪುಂಡಿ ಕಮ್ಮಿ ಇಂಚಿನ ಪೂರ ಅರಿ ಕೊರೊಂದಿತ್ತೇರು
2: ಅಯ್ಯವೇನು
0: ಪುರ ಇನಿ ಎನ್ನು ನಗನೆ ಒಂಜಿ ಲೆಕ್ಕೊಡು ತೂನಾಗ ಅಂಚಿತ್ತಿನ ಬದುಕು ಬೋಡ ಅಂದಲ ತೋಜು ನತೆ ಆತು ಬಂಗದ ಬದುಕು ಅಂದ ಆಂಡಲ್ ಐಟೊಂಜಿ ರುಚಿತ್ತು ನಮ್ಮ ಐಟು ಒಂಜಿ ಏ ರುಚಿತ್ತು ಅಪ್ಪಗ ಎಂಕುಲೆ ಇಲ್ಲಾಡು ಒಂಜಿ ಪತಮಪ್ಪ ಜನ ಪೊಂಜೋಲು ನಟ್ಟಿ ಜತ್ತೇರುಂದಾಂಡ ಎಂಕಲ್ನ ಅಮ್ಮ ಇನಿ ನಂಕ ಇಲ್ಲಾಡು ನಾಲ್ ಜನ ಬಿನ್ನೇರು ಬತ್ತೇರ್ಡ ಕ್ಯಾಟ್ರಿಂಗ್ ಹಿಡ್ದು ಆರ್ಡರ್ ಮಾಡಿ ಪೋಡಾಪುಡು ಅಪ್ಪಗ ಎಂಕಲ್ನ ಅಮ್ಮ ಒಂಜಿ 5 ವರ್ಷ ಪ್ರಾಯದಾರು 30 ಜನ ಕಂಡುಹಿಡಿತೇರ್ಡ ಅಕಲೆಗೆ ತೆಲಿಯ ಗಂಜಿ ಕೊನಪಿನ ಹಿಡಿದು ಪತ್ತಿನ ಅಕಲೆ ಚಾ ಮಲ್ತದ ತಿಂಡಿ ಮಲ್ತದ ಕೊರ್ಪಿನ ಹಿಡಿದು ಪತ್ತಿನ 11 ಗಂಟೆಗೆ ಮುಟ್ಟ ಮೇರ್ಲ ಅಕಲ್ನೊಟ್ಟಿಗು ಕಂಡೋಡು ನೇಜಿದೆತ್ತದ 11 ಗಂಟೆಗೆ ಬತ್ತದ ಅಕಲೆಗೆ ಗಂಜಿ ಬೇಯ್ಪಾದ ಅವು ಕುಡುತ ನೀರ ಅತ್ತಂದಾಂಡ ಚಟ್ನಿ ಪೆಜಕಾಯ್ದ ಚಟ್ನಿ ಎಂಚಿನ ಆಂಡಲ ಮಲ್ತದ ಆ 30 ಜನಕ್ಕೂ ಒಂಜರೆ 2 ಗಂಟೆ ಅನಗ ಅಕಲೇನು ಒಣಸಿಗ್ಲೆತ್ತೊಂದಿತ್ತಿನ ಅಂಚಿನ ಕಾಲ ಆತ ಜನಕ್ಕೂ ಒರ್ತಿ ಬೇಯ್ಪಾದ ಪಾಡೋಡೊಂದು ಪನ್ನಾಗ ಆ ಒಂಜಿ ಕೃಷಿ ಬದುಕಿಡು ಏತು ಬಂಗ ಬದು ಬತ್ತದುಪ್ಪೇರ ಅಪ್ಪೆನ ಕೊಲು ಅಂಚನೆ ಅಮ್ಮೇರು ಅತ್ತಡ ಎಂಕುಲೆ ಒಂಜಿ ಬೈ ಅಮ್ಮ 3 ಗಂಟೆ ಮುಟ್ಟಲ ದತ್ತದ ಉಣಂದೆ ಬಂಜಿಗ ದಾಂತ್ಯ ದೂರದ ಕಂಡ ಅಂದಾಂಡ ಉರಬಡಿಟ್ಟು ಪೆಡ್ದಿಂದಿನ ಉಂಡು ನಾಯರು ಪೊಲಿಂಡ ಪೆಡ್ದಿಂತಿನ ಉಂಡು ಆತರ ಇರುತ್ತ ಕಾರ್ಗಮಿನಿ ನಾಯರು ತಾಗಿಂಡ ಪೆಡ್ತಿಂತಿನ ಉಂಡು ಆತ ಇರೆಗೆ ದುಂಬ ಇರ್ ನಟ್ಟಿ ಪೋನಗದಲ್ಲದ ಪಾರ್ದನ ಮೀನು ನೆನಪಾಪುಣ್ಯಕ್ಕ
2: ಅತೇ
0: ದುಂಬು
2: ಅಮ್ಮ ಉಂಡತಿ ಅಮ್ಮ ಕೇತಪ್ಪಗ ಬಾರ ನಡ್ತೇರು ತಿಕ್ಕಂಡ ಅಯ್ಯನ ಬಜೆಟ್ ಪೂರ ಉಣಂಗಾದು ಅಯ್ಯನ ದಯ್ಯಾನಗ ಕೊನತ್ತು ಒಳಂಜಿ ಇಲ್ಲ ಎಂಗ ದೂರ ಚಿಮಿ ನಟ್ಟನ್ನು ಕೋಪನ ಅಮ್ಮನ ಬೆರಿಯಾನ ಅಪ್ಪ ಕಾಲು ಕಾಯಂದು ಎರ್ತದು ಅಯ್ಯನ ಪೊಡೆತ್ತದು ಗಂಜಿ ಬೀದು ಎನ್ಮಂಟೆ ಕಂಡ ಹೋಂದಿತ್ತಿರ ಔಷಧಿ
0: ನೆನಪುಂಡಪ್ಪ ರುಂಬುದು ಬಾರಿ ಕಂತದ ರುಂಬುದು ಕಂತಿನ ಬಾರಿನ ಬೇಯ್ಪಾದು ಅವೇನು ದಿಕ್ಕದ ಕಲ್ಲಡು ಪಾಡ್ದು ನುಂಗಾದು ಅವೇನು ಕಿದೆಟ್ಟು ಮೆಲ್ಲ ಕೊನದು ಗುದುದು ಆಯ್ತ ಚೂಲಿದೆತ್ತದ ಗಂಜಿ ಮಲ್ತ ಜೋಕ್ಲೆ ಕೊರ್ತಿನ ನೆನಪು ಮದ ತೂಂಡ ಇನಿತ್ತಕಲೆಗೆ ಆಯ್ತ ಗುರ್ತನೆ ತಿಕ್ಕಂದು ಅತೇ ಅಂಡ ಅವು ಪೂರ ನಮ್ಮ ಎಂಚಿನ ಅಂದು ಪನ್ನಾಗ ನಿಜವಾದ ನಮ್ಮ ಶ್ರೀಮಂತಿಕೆ ಅವು ನಮ್ಮ
2: ಶ್ರೀಮಂತಿಕೆ ಬಾಲಜನಿ ಇರುವನ್ ಲೆಕ್ಕ ಗುಜ್ಜಿ ಬಡಾಂಡ ಉನ್ನ ಗಂಜಿ ಜನಕ್ಕೆ
0: ಇನಿತ್ತಕಲೆಗೆ ಪೂರಾ ವ್ಯವಸ್ಥೆ ಮಲ್ತು ಕೊರ್ನಲ್ಲ ಅಕಲ್ನ ಪುಂಜೋಕುಲ್ನಾವಡ್ ಪುಂಜವೇನಾವಡ್ ಕೋಪ ಎಂಚಿನ ಲಡಾಯಿ ಎಂಚಿನ ನಿಷ್ಠುರ ಎಂಚಿನ ಇಲ್ಲದ ವಾತಾವರಣ ಎಂಚಿನ ಅಪಗದಾಲಜ್ಜಿ ಆಕಲು ಇಲ್ಲಡ್ ಎಂಕಲೆಗೆ ಇರಮಕ್ಕ ಅಂದಿತ್ತೀರ್ ಅವಳು ಅಮ್ಮ ಪನೊಂದಿತ್ತಂದು ಅವು ಇರಮ್ಮ ಪಾಪ ಅಲ್ ಚಾಪರಂದೆಲ್ಲ ಬರ್ಪೋಲು ತೆಲಿ ಬರಂದೆಲ್ಲ ಬರ್ಪೋಲು ಇಲ್ಲಡ್ ಗಂಜಿ ಬೇಯ್ಪಾವಜೋಲು ಅಲ್ಲಿಗೆ ಒಂಚೂರು ತೆಲಿ ಕೊನೋಡು ಒಂದು ಕೊನೋತ್ತ ಆಂಡ ಆ ಉನಂದೆ ಬೈದಿನ ಇರಮಕ್ಕಲ ಕಂಡೋಗು ಜತ್ತಿ ಸಾತ್ಗೆ ನಟ್ಟಿಗೆ ಸುರು ಮಲ್ಪುನಗ ಆ ಮಾತ ಪೊಂಜೆಲೇನು ಒಟ್ಟು ಸೇರಾದು ಆರು ಏತ್ ಶೋಕುಡು ಪಾಡ್ದನ ಪನ ಹೊಂದಿತ್ತೀರಿ ಹಾ ಬಂಜಿಡು ಅಕಲೆಗೆ ಬಡವಿತ್ತಂಡಲ್ಲ ಅಕಲ್ನ ಸಂತೋಷಗು ಅತ್ರ ಒರಿನ ಪೊಂಜೆಲೇನು ಗೊಬ್ಬವು ನೆಕ್ಕದಾಲ ಕಮ್ಮಿಜ್ಜಾಂಡ್ ಉದಾಹರಣೆಗೆ ಅಕಲು ಅಂದಂದು ಇರೆಗೆ ನೆಂಪುಂಡದಾದನ ಬಲ ಮಗವೋ ದುಜಿ ಕೆಮ್ಮೈರ ವಾಪೆ

0: ಇಂಚ ಪನೊಂದು ಅವು ಎಲ್ಲಿಡೆ ಅಕಲ ಆ ಪುಂಜೋಲು ದಾಯ ಪನೊಂದು ಇತ್ತಿರ್ಕೇಂಡ ಈ ಜವಂದಿ ಪೊಣ್ಣುಲೆಗೆ ಒವ್ವಾ ಒಂಜ ಆಮೇಟ್ ದತ್ತೊಂದಿತ್ತಿನಂಚಿನ ಜವನ್ಯನು ಕಟ್ಟುಕೊರ್ದು ತಮಾಷೆ ಮಲ್ತೊಂದಿತ್ತಿನಂಚಿನ ಪೊರ್ತು ಅಲ್ಪ ಕೆಮ್ಮೈರೇ ಪನ್ನಾಗ ಆ ಕೆಂಪು ಬೋರಿ ಕೆಂಪು ಬೋರಿ ಆ ಕೆಂಪು ಬೋರಿ ಅಪೆದ ಕಂಡುಡು ಬೋರಿ ದತ್ತೊಂದುಲ್ಲೇರು ಆ ಈಮೆ ಇಟ್ಟು ಒಂಜಿ ಪೆತ್ತ ಮೇಯೊಂದುಂಡು ಆ ಪೆತ್ತಗಲ ಬೋರಿಗಲ ಮುಲ್ಪದ ಒಂಜಿ ಪೊಣ್ಣಗಲ ಆಮೆ ಇಟ್ಟು ದಪ್ಪು ನಂಚಿನ ಜವನಗಲ ಆ ಕಟ್ಟು ಕೊರ್ದು ಆ ತಮಾಷೆ ಮಲ್ಪು ನಂಚಿನ ಒಂಜಿ ತಮಸ್ ಜೋರು ಅಂಡ ಅಕಲಿಗೆ ಬಂಜಿ ಗಿಜ್ಜಿಡ್ಲ ಆತು ಬಡವುಡುಲ ತಮಾಷೆ ಇತ್ತು ದಾಯಗಿ ಪಂಡ ದುಂಬುದ ಕಾಲುಡು ಅಕಲಿಗೆ ಆರೋಗ್ಯ ಇತ್ತು ಅಂಚಾದ ಕುಲು ತೆಲ್ತು ನಲ್ತದ ನೂದು ವರ್ಷ ಬದುಕದೇ ರತೇನ ಪುದಾರ ಎಂಜಿನ ಹಂಡರ್ ನಳಿನಿ ಇತ್ತಮಿನಿ ಸಾಗೋಳಿ ಉಳ್ಳಾರು ತೂತಾರ ಇರು ಕಲ್ತೊಂದುಲ್ಲೆ ಸರಿ ಆವಕ್ಕ ಕೆಲವು ಸಮಯ ಬಿಂದಿ ಅಕ್ಕ ಇಜ್ಜಾಂಡ್ ಅತೇ ನಿಖಲು ಚಾವಡಿ ಯಾಪಲಕ್ಕೆ ಏನೊಂದು ಪುಲೇ ದಾಯಕೇಂಡ ನಂಕ ಸಾಗುಳಿನಿ ದಾಂತೆಪ್ಪರೆ ಯಾವು ಮಿಷಿನ್ ಬತ್ತದುಪ್ಪರೆ ಯಾವು ಅಂಡ ಒಂಚಿನ ಮಿಷಿನ್ ಬತ್ತಂಡಲ್ಲ ನಮ್ಮ ಬಂಜಿಗೆ ನಂಕ ನುಪ್ಪೇ ಬೋಡತ್ತೆ ಇರೇ ಮೊಬೈಲ್ ಉಂಡ್ರೆ ಆಪುಂಡ ಕಂಪ್ಯೂಟರ್ ಉಣರೆ ಆಪುಂಡ ಆಪು ಜತೆ ನಂಕ ಮಣ್ಣಿಡ ನುಪ್ಪು ಬಲೇದೇ ಉನೋಡತ್ತಂದೆ ಪೇರಿಗೆ ಪೆತ್ತದ ಮಿರೆಟ್ಟೆ ಬರೋಡತ್ತಂದೆ ಆ ಪೇರ್ ಇರೇಗ ನಳ್ಳಿಡ್ ಬರ್ರೆ ಸಾಧ್ಯ ಜತ್ತೆ ಅವೇ ನೀನಿತ್ತ ಜವನ ಹೇಳಿ ತೆರೆಯೋ ನೋಡು
1: ನಳಿನಿ ಕೋಟೆಕಾರ ಲೆಪ್ಪಕೊಡ್ದು ಒಂಜಾ ತರ್ನ ವಿಷಯ ತೆರಿಪಾಯರ ತುಂಬುದ ದಿನೊಕ್ಕಲಿನ ಪುರ ನೆಂಪು ಮಲ್ತಿರ ಇರ್ಲ ಒಂಜಾತ ವಿಷಯ ತೆರಿಪಾಯರ ಸರ್ ಅಂಚನೆ ಪಾತ್ರ ಕುಡಂಜಿ ಬಿನ್ನಿರಲ್ಲ ರೀ ಏರ್ಪಂತೂಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ
2: ನಡೆ
0: ಎನ್ನತ್ತವ್ ನಿಕಲ್ನ ನಮ್ದ ಕಾಲೇಜ್ ನಮ್ಮ ಹಿರಿಯರ್ ತುಲೆ ನಂಕ ಪೂರಾ ಪಾಡ್ದು ಕೊಡ್ತೇರು ಮಲ್ತು ಕೊಡ್ತೇರು ಅಕುಲು ಮಲ್ತೊಂದಿತ್ತಿ ನಂಚಿನ ಬೆನ್ನಿದ ಬೇಳೆ ಅವಿನ ನಂಕ ಅಕುಲು ಕಲ್ಪಾದಿನಿಟ್ಟ ಹತ್ರ ನಂಕ ಆ ಜ್ಞಾನ ಪುಟ್ಟದು ನಾತಿ
2: ಅಕಲು ಉಪ್ಪು ಮೊಬೈಲ್ ನಮ್ಮ ಹಿಂಸೆ ಮಾತಿದ್ದೆ ಮೊಬೈಲ್ ತೂಪ ತೂಪಿನ ಇತ್ತ ನಾನು ಮನಸ್ಸತ್ವ ಇದ್ದಿ ಕಂಡ ಅಕ್ಕ ಪ್ರಪಂಚ
0: ಆದ ಕಾರಣ ಗೊತ್ತುಂಡೆ ಇತ್ತ ತುಲೆ ಎನ್ನ ಅಜ್ಜಿ ಎನ್ನ ಅಜ್ಜಿ ಆರು ಆ ತಡ್ಪೇಡು ಪೊಡೆತೊಂದು ಅತ್ತಡ ಬಾರ ಕಲಟ್ ಉಜ್ಜೇರಡು ಮೆತ್ತೊಂದು ಆ ಬಾರ್ ಬೇಯ್ಪಾದು ಆ ಬಾರ್ ಮೆತ್ತದು ಅವೇನು ಪೊಡೆತ್ತದು ಅನುಭ ಅಲಂಬಗೈತಿನ ಅಕುಲಕುಲು ಇರೆಗೆ ಬೆನ್ನಿದೆ ಬೇಲೆ ಪನ್ಪಿ ನಾವು ಅವು ಪುಸ್ತಕ ಕೊಡುವುದು ನತ್ತು ಆ ಪುಸ್ತಕ ಕೊಡುವುದು ನತ್ತು ಆಯ್ತ ಒಟ್ಟುಗೂ ಇತ್ತಂಡ ಮಾತ್ರ ಬೆನ್ನಿದ ಬೇಲೆ ನಮ್ಮ ಹಿರಿಯರು ನಂಕ್ ನಿಜವಾದ ಒಂಜಿ ಎಡ್ಡೆ ಆಸ್ತಿ ನಂಕ್ ಮಲ್ತು ಕೊರ್ತೇರ ಅಕಲು ಒಂಜೇ ಒಂಜಿ ಮಿಷಿನ್ ದಾಂತೆ ನಟ್ ಬೋಲ್ಟು ದಾಂತೆ ಅಕಲು ಪನೆ ಪಾಡೊಂದಿತ್ತೇರು ಮುಕ್ಕರ್ ಕಟ್ಟೊಂದಿತ್ತೇರು ಅಕಲು ಎರ್ಲೆ ಕಟ್ಟದ ದತ್ತೊಂದಿತ್ತೇರು ಆ ಬೋರಿಡ್ ದತ್ತೊಂದಿತ್ತೇರು ಎರ್ಲೆಡ್ ದತ್ತೊಂದಿತ್ತೇರು ಇನಿ ನಂಕ್ ಅವೇನು ಎನ್ನರೆಲ್ಲ ಸಾಧ್ಯಜ್ಜಿ
2: അവനൊരു തൂപ്പിനെ പൊരലാട്ടെ ഇപ്പോഴുണ്ട് ഇപ്പൊ എനിക്ക് ഡപ്പിന് തീർന്നിട്ട് എനിക്ക് സംസാരി എനിക്ക് അത് ഡപ്പിനത്ത് നേജി ഡപ്പിന തപ്പാന അവനെ തീയറി അവൻ തുമ്മന്തര അവൻ ഇന്ത്യ തീയറ ഖുഷി കണ്ടാട്
0: അതെ അപ്പക തൂലെ അപ്പക ഡപ്പുനാഗ അക്കളു ഉരൽ പാടുന്നു സന്ധി പാടുന്ന പൻപിനി ಪೂರ ದಾದ ಒಂದು ಪನ್ನಾಗ ನಂಕ ಈ ಸಾಗೋಳಿದ ಬದುಕಡು ಬೆನ್ನಿದ ಬದುಕಡು ಒಂಜಿ ರೀತಿ ನಮ್ಮ ಇಡೀ ತುಳುನಾಡದ ಸಂಸ್ಕೃತಿ ದಿಂಜಿದಿತ್ತಂಡು ತುಳುನಾಡದ ಪರಂಪರೆ ದಿಂಜಿದಿತ್ತಂಡು ತುಳುನಾಡದ ಆಚರಣೆಯಲ್ಲಿ ಪೂರ ಇಟ್ಟಿತ್ತಂಡು ಇರುವಂಜಿ ಆಟಿದ ಮಾಸೇನ ಆಚರಣೆ ಮಲ್ಪುನಲ್ಲ ಅವು ಕೃಷಿ ಬದುಕದ ಒಂಜಿ ಭಾಗ
1: ರತ್ನ ಶೆಟ್ಟಿ ಲೆಪ್ಪು ಕೊಡದು ಪಾತಿರಿಯರು ಅಂಚ ನಮ್ಮ ಪಾತಿರ ಒಂದಲ್ಲ ಸರ್ ಕೃಷಿಗೆ ಸಂಬಂಧಪಟ್ಟದ್ದು ಬೆನ್ನಿಗೆ ಸಂಬಂಧಪಟ್ಟದ್ದು ಆಯ್ತಾ ಒಂಜಾತ್ ನಂಬೊಲಿಗೆಲ್ಲ ಪುರ ಉಂಡು ನಮ್ಮ ಬೆನ್ನಿದ ಬದುಕಡು ನಂಬೊಲಿಗೆಲ್ಲ ಒಟ್ಟಿಗೆ ಉಂಡಾಯ್ತು ಒಟ್ಟಿಗೆ ಸಂಪ್ರದಾಯದ ಒಂಜಿ ನಂಬೊಲಿಗೆಲ್ಲ ಪುರ ಆ ಒಂಜಿ ನಂಬೊಲಿಗೆ ಓ ಪುರ ಉಂಡು
0: ನಮ್ಮ ಬೆನ್ನಿದ ಬದುಕಡು ಕಡಪಂಡೆ ಸಂಪ್ರದಾಯ ಆಚರಣೆ ಬಿಸುತ್ತ ಒಂಜಿ ಸಂಪ್ರದಾಯ ಬೆನ್ನಿದ ಬದುಕು ಆಟಿದ ಅಮಾಸ್ಯದ ಆಚರಣೆ ಅವು ಬೆನ್ನಿದ ಬದುಕು ಬೊಕ್ಕ ನಮ್ಮ ಬಾರ್ಗ್ ದರ್ಪುನಾಗ ಕೈ ದರ್ಪುನಾಗ ಪಡಿಕ್ ಬಾರ್ ಮುಟ್ಟುನಾಗ ಪುಲಿಲೆಪ್ಪುನ ಒಂಜಿ ಸಂಪ್ರದಾಯ ಉಂಡತ್ತೆ ಅವು ಬೆನ್ನಿದ ಬದುಕು ಐಡಿದ ಬೊಕ್ಕ ತುಪ್ಪೆ ಪಾಡದು ಸಿರಿದೀದು ಪುಲಿಲೆಪ್ಪುನ ಅವು ಬೆನ್ನಿದ ಬದುಕು ಆ ಪ್ರತಿ ಒಂಜಿಟ್ಟಿಲ್ಲ ನಮ್ಮ ಹಿರಿಯರು ದಾದ ಮಲ್ತೊಂದು ಬೈದಿರಿಕೆಂಡ ಒಂಜಿ ಪತ್ತು ಕೈ ಕೊಯ್ದು ಒಂಜಿ ಪತ್ತು ಬಂದಾಗ ವರ ಕೊಯ್ನಾಗ ಒಂಜಿ ಪತ್ತು ಕೊಯ್ಂಡ ಒಂಜಿ ಪತ್ತು ಒಂದು ಪತ್ತುಂಡ ರಡ್ಡು ಪತ್ತು ಒಂಜಿ ಸೂಡಿ ಮಲ್ಪುವೆ ಆ ಪತ್ತು ಸೂಡಿ ಕಟ್ಟೊಡ್ಡ ಆ ಕೈನ ಪತ್ತನ ಕೊಯ್ದು ಕಟಪುನಿಟ್ಟು ಅತ್ತನ ಪುನಿಕ್ ದೀನಡೆ ಏರ್ಲವೇನ ಕಡಪರೆ ಬಲ್ಲಿ ಮರಿನಾಂಡಲ ಕಡಪುಲಿ ಆ ಅರಿನ ಕಡಪರೆ ಬಲ್ಲಿ ಕಡತುಂಡ ಬಾರಿ ಮಲ್ಲ ದೋಷ ಆಯ್ ಒಂಜಿ ವೇಳೆ ಕಡತುಂಡ ತಾದೆ ಪೋಪಿನಾಯ್ ಆಯ್ನ ಅಂಚಿನ ಪಿರ ಕಡಪಾದ್ ಆ ಸೂಡಿನ ಕಟಿಬೊಕ್ಕ ಆಯ್ ಪೋಪಿನಂಚಿನ ಪದ್ಧತಿ ಉಂಡು ಅತ್ತುಲ ಒಂಜಿ ಪವಿತ್ರ ಬೊಕ್ಕ ಕಂಡುಡುತ್ತೆ ಕೈ ಪಾಯ ಒಂದು ಬಂದಾಗ ನಮ್ಮವಿನ ಕಾರಡು ದೊಂಕುದು ತಾದಿಡಿತ್ತೀನಿ ಎಂದೆಪ್ಪುನತ್ತು ಐಕೆ ಕೈ ಕೈ ಕೋಲು ಕೈ ಪಾಪಾವುನ ಕೋಲುಡೆ ಪಾಪಾದವೇನು ತಾದಿಡ್ದು ದೆತ್ತದು ಆ ಪೋಪಿನಂಚಿನ ಒಂಜಿ ಸ್ಥಿತಿ ಇತ್ತು ಪಂಡ ಬಾರು ಪನ್ಪಿನ ಅರಿಬಾರು ಪನ್ಪಿನ ಅವು ಆ ದೇವರಿಗೆ ಸಮವಾಯಿನಂಚಿನ ಆ ನುಪ್ಪುದ ಬಟ್ಟಲಿಡ್ದು ದುಂಬು ಕಾರು ಪೋರೆ ಬಲ್ಲಿ ಪನ್ಪಿನಂಚಿನ ನಂಬಿಕೆ ನಮ್ಮಡೆತ್ತನು ನುಪ್ಪುದ ಬಟ್ಟಲಿಡ್ದು ದುಂಬಾಯಿ ಕಾರು ಪೋರೆ ಬಲ್ಲಿ ಉಣ್ಣಾಗ ಕೈಕಾರು ಮೋನೆ ದಿಕ್ಕದು ಅಟ್ಟೆ ಪೊಯ್ಜಿ ನೆಲಟ್ಟು ಕುಲ್ದು ಉಂಪಿನಂಚಿನ ಪದ್ಧತಿ ಇತ್ತು ಇನಿ ಅವು ಪೂರಾ ಪೋದು ನಂಕ ದಾದಾತು ನಂಕೆಂಡ ಆ ಆಚರಣೆಯಲ್ಲೂ ಪೂರ ಒಂಜಿ ರೀತಿದ ಯಾಂತ್ರಿಕವಾದ ಗಮ್ಮತ್ತದ ಆಚರಣೆ ಲೆಕ್ಕ ಅವೊಂದಿತ್ತು
1: ಹಲೋ ನಮಸ್ತೆ
3: ಹಲೋ
1: ಹಲೋ ನಮಸ್ತೆ
3: ನಮಸ್ತೆ ಮೇಡಮ್ ಸರ್ ಗಣೇಶ ಮೀನ್ ಸಂಘ ಸರ್ಗೆ ನಮಸ್ತೆ
0: ನಮಸ್ತೆ ನಮಸ್ತೆ
3: ನಮ್ಮ ದುಮ್ಮುಪುರ ಸಾರಂಗದ ಕಾರ್ಯಕ್ರಮ ನೋಡ್ಬರ ಸಿಕ್ಕಿದ್ದು ನಾಕಲು ಅಂದ್ರೆ ಒಂದಿತ್ತೊಂದು ಗಾದೆ ಭಂಡಾರ ಮರಿನಾಂಡಲ ಕಡಪಲ್ಲಿ ಅರಿನ ಕಡಪರೆ ಬಲ್ಲಿ ಪನ್ಪುನ ಒಂದು ಗಾದೆ ಭಂಡಾರ ಇತ್ತದ ಈ ಮಧ್ಯದಪುರ ಕಾರ್ಯಕ್ರಮ ಸರ್ ಅರಿನಪುರ ಸ್ಟೇಜಿಡು ಪುರ ದೊಂಕೊಂದು ಪೋಪುನಪುರ ಸೋನಾಗ ಮಸ್ತ್ ಬೇಜಾರಾಕೊಂಡು ತಪ್ಪು ಅವು ಐತ ಬಗ್ಗೆ ಒಂದು ಜಾಗೃತಿ ಜನಕ್ಕೆ ದಾಯಕ ಬರ್ಪುಜಿ ಅವೇನೊಂದು ಐತೊಂದು ಸಂಕ್ಷಿಪ್ತವಾದ ದಾದಣ್ಣ ಲೈಕ್ ಒಂದು ಪರಿಹಾರ ಉಂಡ ಬಂದು ರೇಡಿಯೋ ಹಿಡ್ಕೇನು ಸರ್
0: ನಿಜವಾದ ಮಲ್ಪುಡ ಐಕ್ ದಯಕೇಂಡ ನಮ್ಮ ಅರಿ ಪಾಡ್ನಗಲ ಒಂಜಿ ದಕ್ಕುನ ಬಿಡ್ದು ಒಂಜಿ ಹರಿವಾಣೋ ಪಾಡ್ನಂಚಿನ ಕ್ರಮ ಕೆಲವು ಕಡೆ ಇಟ್ಟಿದ್ವಿ ಒಂದೇ ಅವೇನ ಅಲ್ಪ ದಕ್ಕುನ ಬುಡ್ದು ಮೇಲು ದಕ್ಕುನ ಬುಡ್ದು ಅವೇನ ದೇಶ ಪಾಡಿ ಲೆಕ್ಕ ಹರಿವಾಣ ಪಾಡು ನಂಚಿನ ಕ್ರಮ ಕೆಲವು ಕಡೆ ಹಿಡಿದು ಒಂದೇ ದಾಯಕೇಂಡ ಒಂಜಿ ನಮ್ಮ ಕೆಲಸ ಇಜಿನದಾದ ಮಲ್ಪುಡು ಆ ದೇಶ ಪಾಡು ನಂಚಿನ ಮದುಮೆದ ಪುರ್ತುಡು ನಮ್ಮ ಶೂನು ದೆತ್ತದು ಅತ್ತರ ಮುಟ್ಟು ದೆತ್ತದು ಪೋಪಿನಂಚಿನ ವ್ಯವಸ್ಥೆ ಮಲ್ಪುಡು ಅಲ್ಪ ಒಯ್ಕ ದೇಸೆ ಪಾಡ್ರೆ ನಮ್ಮ ಪೋಪತ್ತೆ ಆ ಶೂದೆತ್ತದ ಮುಟ್ಟುದೆತ್ತದ ಪೋಪಿನ ವ್ಯವಸ್ಥೆ ಮಾಡ್ಬೋದು. ಇಜ್ಜಿಂದ ಅಲ್ಪ ದೇಸೆ ಪಾಡ್ರೆ ಅರಿಪಾಡ್ನ ಕ್ರಮ ಒಂದಿವರೆ ಬಲ್ಲಿ ರಿಸೆಪ್ಷನ್ ಪುರ ಮಲ್ಪುನಾಗ ಅತ್ತೆ ಕೆಲವು ಹಾಲ್ಲೆಡ್ ನಮ್ಮ ಹೋಮದಿ ಇದು ಮದುಮೆ ಅನಗ ದಾರೆ ಅನಗ ಕರಿಮಣಿ ಕಟ್ಟು ನಂಚಿನ ಪುರ್ತುಡು ಅಲ್ಪನೇ ದೇಸೆ ಪಾಡೊಂದು ಅಂಡ ಯಾರಲ್ಲ ಮುಟ್ಟು ಪಾಡೊಂದು ಮಿತ್ತು ಪೋಪಿಚೇರು ಅವು ಬುಡ್ದು ನಮ್ಮ ಹೋಮ ಅದು ಮಾಲೆ ಪಗತ್ತೊಂದು ಕರಿಮಣಿ ಕಟ್ಟದ ಆಯಿ ಬೊಕ್ಕ ಉಲಾಯಿ ಪೋದು ಡ್ರೆಸ್ ಚೇಂಜ್ ಮಲ್ತದ ಬರ್ಪಿನ ಒಂಜಿ ಇತ್ತದ ಪುರ ಕ್ರಮ ಉಂಡ ಐಡ್ದು ಬೊಕ್ಕ ಅಲ್ಪದ ಪೂರ ಹೋಮದ ಉನೇನು ಪೂರ ದೆಪ್ಪುವೇರು ಆ ಧಾರ್ಮಿಕ ವಿಧಿ ಕುಲ ಅಲ್ಪ ಓ ಲವ್ ಪೂಜಿ ಐಡ್ದು ಬೊಕ್ಕಲ ನಮ್ಮ ಅರಿದಿ ಇದು ಪಾಡುವ ಅಂಡ್ ಐಟೇ ಮುಟ್ಟು ಪಾಡೊಂದು ಪಪ್ಪ ಒಂದು ಬಾರಿ ಮಲ್ಲ ಒಂಜಿ ತೊಂದರೆನೆ ಒಂಜಿ ರೀತಿಡು ಆರು ಪಂಪಿನ ನೂದೆಕ್ಕು ನೂದು ಸರಿ ನಮ್ಮ ಅರಿತು ಚಿಂಡ ಮರ್ದಜ್ಜಿ ಮರಿತು ಚಿಂಡ ಮರ್ದುಂಡು ಒಂದು ಗಾದೆ ತುಳುವೇರು ಪಂತೆ ಇರತ್ತೆ ಆ ಅರಿನ ದೊಂಕು ನೊಂದು ಪನ್ನಾಗ ಮರಿ ದೊಂಕಿ ನೆಡ್ದು ಮಲ್ಲ ಶಾಪ ನಮ್ಮ ಮಿತ್ತು ಬರ್ಪುಂಡು ನಮ್ಮ ನುಪ್ಪುನ್ ದೊಂಕರೆ ಬಲ್ಲಿ ಇನಿ ಕೆಲವು ನೆತ್ತ ಪ್ರಕಾರ ಲೆಕ್ಕಾಚಾರದ ಪ್ರಕಾರ ಒಂಜಿ ಕುಡ್ಲದಂಚಿನ ಒಂಜಿ ಪೇಂಟೆಡ್ ತಿಂಗಳಿಗೋ ಮದುಮೆದ ಪುರ್ತುಡು ಎತ್ತೋ ಸಾವಿರ ಲಕ್ಷ ಜನ ಉನ್ಪಿನ ನುಪ್ಪು ದಕದು ಪೋಪುಂಡು ಪನ್ಪಿನಲ್ಲ ಲೆಕ್ಕಾಚಾರಲುಂಡು ಉನೇನು ಪೂರ ನಮ್ಮ ತೂಣು ಅಂಡ ನಮ್ಮ ಇನಿತ್ತ ಮದುಮೆಲು ಅತ್ತಡ ಗೌಜಿಗಮ್ಮತ್ತುಲು ಅತ್ತಡ ಕುಟುಂಬದ ಕೆಲವು ಅಬತನಲು ಅವು ಅಬತಾರ ಆದಪೋನುಂಡು ಐಟ್ ಎತ್ತೋ ಪಾಪದ ಕಲೆಗೆ ಬಂಜಿಗೆ ನುಪ್ಪುದಾಂತಿನ ಕಲೆಗೆ ಉನ್ಪಿನಂಚಿನ ನುಪ್ಪುನು ನಮ್ಮ ಕಾರ್ಪೊರೇಷನ್ ದ ಲಾರಿಗೆ ಪಾಡು ನಂಚಿನ ಸ್ಥಿತಿ ನಂಕ ಬೈದಂಡು ಅವೇನ್ ಏತು ಸಾಧ್ಯ ಉಂಡು ಆತ ಉಂತಾವುಡು ಬೊಕ್ಕ ಆರು ಪಣಿ ನಂಚಿನ ಉದೇಕ್ ಮಾತೆರ್ಲ ಒಂಚೂರು ಎಚ್ಚರಿಗೆ ಅವಡು ಇನಿತ್ತ ಆ ಮದುಮೇಲು ಆ ತಾದಿ ತತ್ತದ ಪೋಂದುಪ್ಪಿನಂಚಿನ ಪೊರ್ತುಡು ನಮ್ಮ ದೇಶದ ಕ್ರಮೊನ್ಲ ಅಲ್ಪ ಅಕಲಕಲ್ನ ಕುಟುಂಬವು ಬೊಡ್ತಿ ಲೆಕ್ಕ ಮಲ್ತೊಂದು ಪೋಲತ್ತೆ ದುಮ್ಮು ದಾರೆ ಏರವನ ಕ್ರಮ ಇತ್ತಂಡು ಇನಿ ದಾರೆ ಮೈಪು ನಂಚಿನ ಕ್ರಮ ಬೈದಂಡು ಬಟ್ರೆ ದಾರೆ ಬೈದಂಡು ಆ ಪೊರ್ತುಡು ದುಮ್ಮು ನಮಡ ಹೋಮದೀಪಿನ ಕ್ರಮ ಇಜ್ಜಾಂಡು ಇತ್ತ ಹೋಮದೀಪಿನ ಕ್ರಮ ಬೈದಂಡು ಜಲಮೂಲ ಸಂಸ್ಕೃತಿದ ತುಳುವೇರು ಅಗ್ನಿಮೂಲ ಸಂಸ್ಕೃತಿಗೆ ನಮ್ಮ ಬದಲಾಯ ಈ ಪೊರ್ತುಡು ಆಪಿನಂಚಿನ ಪ್ರತಿ ಒಂಜಿಲ ಆ ನಮ್ಮ ತುಳುವೇರಿನ ಕಾರ್ಯಕ್ರಮಲು ಅವು ತಾದಿ ತತ್ತದು ಪೋಂದುಪ್ಪು ನಂಚಿನ ಪೊರ್ತುಡು ನಮ್ಮ ನುಪ್ಪುನು ದೊಂಕುದು ಎಲ್ಲ ನಟ್ಟು ಲೆಕ್ಕ ಅವರೇ ಬಲ್ಲಿ
1: ದುಮ್ಮದ ಬಿನ್ನರುಲ್ಲೇರು ಬಾರಿ ಪೊರ್ಲುಡು ಪಂಡಾಡಿಸ ದುಮ್ಮದ ಬಿನ್ನರುಲ್ಲೇರು ಏರ್ಪಂದು ತೂಕ ಹಲೋ ನಮಸ್ತೆ
4: ಹಲೋ ಉಡಲ್ ದಿಂಜಿ ಸಲ್ಮೇಲು ಇರೆಕ್ ದಿಂಜಿ ಆರ್ಜೆ ದಿಂಜಿ
1: ನಮಸ್ತೆ ನಮಸ್ತೆ ಪನ್ಲೆ
4: ಬೊಕ್ಕ ವಿದ್ವಾಂಸರಿಗೆ ಏನು ನಮಸ್ಕಾರ
0: ಯಾನ ವಿದ್ವಾಂಸತ್ತು ಪೂರ ನಿಖಲ್ ನಂಚಿನ ಆ ಜನಕುಲ್ಡ ಕಲ್ತ್ ಕಲ್ತದ ಅವು ವಿದ್ವಾಂಸ ನಿಖಲ್ ಲೆಪ್ಪು ನಾತೆ ಅವೇ
4: ಮಲ್ಲ ವಿದ್ವಾಂಸ ಓಕೆ ಸರ್
0: ಪಾತ್ರಲ್ಲಿ ಪಾತ್ರ
4: ಯಾನ್ ಕಾರ್ಯಕ್ರಮ ಕೇಳಂದ್ರಲ್ಲ ಬೊಕ್ಕ ಇಜ್ಜಂಗಲ್ಲ ತುಳಚಾವಡಿ ಕಾರ್ಯಕ್ರಮ ಇರ್ನ ಸರನು ಏಪಲ್ಲ ಎಂಗ್ಲೀಗ ಇರ್ ವಿದ್ವಾಂಸರೇ ಆಗಿಲ್ಲ ಮನ್ಸರಿಲ್ಲ ಬೊಕ್ಕ ಮಸ್ತ್ ಸಂತೋಷ ಅಂಡ್ ಬೊಕ್ಕ ಇನ್ನಿತ ಕಾರ್ಯಕ್ರಮ ಎಂಕ್ ಮಸ್ತ್ ಮಾಹಿತಿ ತಿಂದ ಬೊಕ್ಕೆ ಬಂಡ ಎಲ್ಲ ಒಂದು ಪ್ರಶ್ನೆ ಉಂಟು ಸರ್ ಇತ್ತೆ ಏನು ಇತ್ತೆ ಕಡೆ ಅರಿತ ಬಗ್ಗೆ ಬಂಡಾರತ್ತೆ ಅರಿತ ಬಗ್ಗೆ ಬಂಡಾರ ಎಂಕ ಅರಿತ ಬಗ್ಗೆ ಒಂದು ಒಳ್ದ ಬೆಳ್ತಿಗೆ ಅರಿ ಬಂಡ ಹಿಂಗ್ ಗೊತ್ತುಂಡು ಇತ್ತೆ ಒಂದು ಈ ರೀತಿ ಒಂದು ಏನೇ ಕಡೆ ಅರಿಂದ ಬಂಡಾರತ್ತೆ ಅವು ಎಂಕ್ಷನ್ ಅಂದ್ರೆ ಗೊತ್ತಾಯ್ ಜೇತ ಅರಿತೇತು ಇದ್ದಾವ
0: ನಮ್ಮ ದುಂಬು ಎಂಕಲೆಗೆ ಬಾರು ಪಂಡ ಗುಡ್ಡು ಕಾಯಮೆ ಕಜೆ ಕಾಯಮೆ ಅತ್ತಡ ಗುಡ್ಡು ಬುಳ್ಳೇರಿ ಆ ಸಣ್ಣ ಬುಳ್ಳೇರಿ ಇಂಚಿತ್ತಿನ ಬಿದೆಕ್ಕುಲು ಪುರ ದುಂಬು ಇತ್ತಿನಂಚಿನ ಕಾಲ ನಮ್ಮ ಇತ್ತೈರೆಗೆ ಬಾರು ಪಂಡದಾದಂದು ಗೊತ್ತುಂಡು ಅತೇ ಹಾ ಬಾರು ಪಂಡದಾದಂದು ಗೊತ್ತುಂಡು ಆ ಬಾರ್ಡ್ ಉಲಾಯಿಡ್ದು ಅರಿ ಉಂಡಂದೇ ಐತಮಿತ್ತು ಉಮಿ ಉಂಡು ಐತಮಿತ್ತು ಚೂಲಿ ಉಂಡತ್ತೆ ಐಕ ಉಮಿಯ ಪನ್ಪನಮ
4: ಆ
0: ಬಾರನ್ ಆ ಪಜ್ಜಿ ಬಾರನ್ ನುಂಗಾದ ನಮ್ಮ ಮೆತ್ತಡ ಬೊಲಂತ್ಯಾಪುಂಡು ಪಜ್ಜಿ ಬಾರನ್ ನುಂಗಾದ ಕ್ರಮ ಪ್ರಕಾರ ಗುರಿಕ್ ಪಾಡ್ದು ಮೆತ್ತುಂಡ ಉಜ್ಜೇರ್ಡು ಮೆತ್ತುಂಡ ಅವು ಬೊಲಂತ್ಯಾರಿ ಬರ್ಪುಂಡ ಐಟಂದೇ அவே அவே பாருன்னு குர்கேடு பாடுது பெய்ப்பாது, அத்தில் பணலேடு பாடுது பெய்ப்பாது, அவேன்னு நுங்காது மெத்துண்டா. இத்த நெட்டு நம்ம ஹல்லாரடு மல்புனத்தே மில்லுடு ஐட்டு உற்பேல் அறிவர் புணு உற்பேல் பொக்க போலந்த ரெட்டு ஐட்டம் முக்கிய வாய் நினச்சினா ரெட்டு ஐத்த ஜாதி ಬೊಲಂತೆ ಐದು ಬೊಕ್ಕ ಆ ಬೇಯ್ಪವನೇನೆ ಒಂತೆ ಕಡಮೆ ಬೇಯ್ಪಾದು ಅವೇನು ಮೆತ್ತಿ ಸಾತ್ಗೆ ಅರೆ ಬೊಲಂತೆ ಅಪುಂಡು ಕುಡಂಜಿ ಜಾತಿ ಬನ್ನಗಿರೆ ಮೂಡೆ ಮಲ್ಪುಂಡ ಅರೆ ಬೊಲಂತೆ ಪಾಡುಡು ಬೊಲಂತೆ ಬೇತೆ ಅರೆ ಬೊಲಂತೆ ಬೇತೆ ಬೊಕ್ಕ ಆ ಉರ್ಪೇಲು ಬೇತೆ ಉರ್ಪೇಲ್ಡಿಲ್ಲ ಉರ್ಪೇಲ್ಡಿಲ್ಲದಾದ ಗೊತ್ತುಂಡೆ ಉರ್ಪೇಲ್ಡಿಲ್ಲ ಕೆಲವು ಮಡಿ ಅರಿ ಉಂಡು ಕೆಲವು ಕಜೆ ಅರಿ ಉಂಡು ಇತ್ತೆ ಕೆಲವು ಕೆಲವರಿಗೆ ಆ ಕಜೆ ಉಂಡತ್ತೆ ಕಪ್ಪು ದಾರಿ ಉನರೆ ಕೆಲವರು ತಯಾರಿಜ್ಜೇರು

0: ಬಜಿ ಪುಡಿ ಕೆಲವು ತಿಕ್ಕುಂಡು ಅವಿನ ನುಂಗೋಲು ಬನ್ಪ ಐಡ್ದು ಬೊಕ್ಕ ಐಟ್ ಕೆಲವು ಅರಿಟ್ ಐತ ಬಾರದ ಕಡೆ ಉಪ್ಪುಂಡತ್ತೆ ಅವೇನ್ ಮೂಂಕನ ಬನ್ಪ ಬೊಕ್ಕ ಕೆಲವು ಬಾರುಲು ಅಂತ ಚಟ್ಟೆ ಉಪ್ಪುಂಡತ್ತೆ ಐಟ ಐನ ಅರಿನ ಚಟ್ಟೆ ಬನ್ಪ ಚಟ್ಟೆ ಅರಿ ಬನ್ಪ ಅವೇನು ತಡ್ಪೆಡು ಪುಡೆತ್ತದು ಚಟ್ಟೆ ಬೇತೆ ನುಂಗೋಲು ಬೇತೆ ಮೂಂಕನ್ ಬೇತೆ ಕಡಿಯರಿ ಬೇತೆ ಇಡಿಯರಿ ಬೇತೆ ಪೂರ ನಮ್ಮ ದುಮ್ಮದ ಅಪ್ಪೆನ ಕುಲ್ಮಲ್ ತೊಂದಿತ್ತೀರ್ ಕಟ್ಟ ಹೊಂದಿತ್ತೀರ್ ತಡ್ಪಿಡು ಆ ಬಾರನ ಅರಿನ ಕಟ್ಟ ಹೊಂದಿತ್ತೀರ್ ಐಟ್ ತೌಡು ಬೇತೆ ಉಮಿ ಬೇತೆ ಅವನೇನು ಪೂರ ದೆತ್ತೊಂದಿತ್ತೀರ ಕುಲು ಅಂಚ ಇತ್ತದ ದಾದಕೇಂಡ ಇತ್ತದ ಕಲೆಗೆ ನುಪ್ಪು ಅರಿ ಟಾಪಿನಂದೇ ಗೊತ್ತು ಅಂತೀನಿ ಅಂಚಿನ ಜೋಕುಲ್ಲ ಉಲ್ಲೇರಿ ಅತ್ತೆ ಬೇತೆ ಪ್ರಶ್ನೆ ಉಂಡಾ
1: ಪ್ರಶ್ನೆ ಇತ್ತು ನನ್ನ ಬಾಕಿ ಅವಕಾಶ ಸಂತೋಷ
0: ಅವೇ
2: ಅಮ್ಮಣ್ಣಿ ಕಾರ್ಕಳ ಲೆಪ್ಪು ಕೊಡ್ದು ಪಾತ್ರ ಪ್ರಕೇಂಡೆ ಹೆಚ್ಚಿನ ಕ್ಲೆ ಇಂದ ಬಗ್ಗೆ ಗೊತ್ತುಪ್ಪಂದು ಪರ್ಲ ಯಾರು ಅರಿ ಎಂಚ ಆಯ್ತ ವಿಧಕುಲು ಎಂಚ ಬಂದು ಬರಿ ಪುರ್ಲುಡು ಪಂಡರು ಪೊರ್ತು ಲಾವೊಂದು ಬರೋಂದುಂಡು 1 ಗಂಟೆ ಎಂಚ ಪೋಣಂದೆ ಗೊತ್ತಾವೊಂದಿಜ್ಜಿ 10 ಗಂಟೆ 57 ನಿಮಿಷ ಅವನು ಬರೋಂದುಂಡು ಅನ್ಸದ ಕಾರ್ಯಕ್ರಮದ ಕಡೆಯೇ ತೊಂಜು ಬಿನ್ನರುಲ್ಲ ತೋಕ ಕಡೆತ ಬಿನ್ನರಿಂದ ಎನ್ವೆ ಅಟ ಪಾತ್ರಗ ಇಡ್ಬೋಕ ಕಾರ್ಯಕ್ರಮನ ಮುಗಿಪುಗ ದುಮ್ಮದ ಬಿನ್ನರು ಹಲೋ ನಮಸ್ತೆ
3: ಹಲೋ ನಮಸ್ತೆ ಮೇಡಮ್ ಜಯಪ್ರಕಾಶ್
2: ಜಯಪ್ರಕಾಶ್ ನ ಕಾರ್ಯಕ್ರಮ ಎದುಕೊಂಡಿಲ್ಲ
3: ಖುಷಿ ಮೇಡಮ್ ಬರ್ತೀನಿ ತುರುತ ಕಾರ್ಯಕ್ರಮ ಬೋಕಾರ ಬರ್ತದೆ ಖುಷಿ ಅಂದ್ರೆ ಅವೇ ಸಮಯ ಒಂದು ಸರ್ ನಮಸ್ತೆ ಸರ್ ಇರೇಗೆ ನಾನು ಸಂಕ್ಷಿಪ್ತವಾದ ಬಂದೆ ಸರ್ ಅವೇ ಪೂರೆ ರೇಗಿಲ ಅಂಗಡಿ ಅರಿ ತಿಕ್ಕೊಂಡು ಎಂಕ್ಲೇಲ ತಿಕ್ಕುಜ್ಜಿ ದಾನೆ ಬಂಡದು ಬೆನ್ನಿ ಬನ್ಪಿ ನಕುಲು ಒಂತ ಜನ ಉಪ್ಪುನು ಬೆನ್ನಿ ಬೆನ್ಪು ನಕುಲ್ಲ ಅಂಗಡಿ ದಂಚಿ ಪಜ್ಜೆ ಪಾಡಿಯಡ ಬೊಕ್ಕ ಅಂಗಡಿ ಅರಿ ಒಲ್ಪಾರ್ದು ತಿಕ್ಕುನು ಪಂಪಿನ ಒಂಜಿ ಪ್ರಶ್ನೆ ನಮ್ಮ ಪಾಡೋಡ ಅತೆ ಅದೇ ಸರ್ ಅಂಚಿತ್ತಿನಲ್ಪ ಇರ್ನಂಚಿ ನಕುಲು ಬೆನ್ನಿ ಬೆನ್ಪಿನಿ ಬಂಡ ಇನೀತ ವಿಷಯ ಪಾತ್ರ ಇರ್ನಂಚಿನ ಅರ್ಹತೆ ಇತ್ತಿನ ವ್ಯಕ್ತಿ ಬೊಕ್ಕೊಂಜಿ ಇಜ್ಜಿ ಬೊಕ್ಕೊರಿ ಇಜ್ಜಿ ಬಂದು ಯಾನ್ ಪಂಪೆ ಸರ್ ಇರ್ನ ಬಗ್ಗೆ ಇರ್ನ ವಿಷಯ ಪೂರ ಮಸ್ತ್ ಬೆತೆ ಬೇತೆ ವಿಷಯ ಪಾತಿರಿ ಯಾರು ಬಾರಿ ಪೊರ್ಲಾಂಡ್ ಸರ್ ಖುಷಿ ಅಂಡ್ ಇರ್ ಬತ್ತಿನ
0: ನಿಕಲ್ನಪುರ ನಿಕಲ್ನಪುರ ಆಶೀರ್ವಾದ ಹಾರೈಕೆ ಇತ್ತಿಂಡ ಮಾತ್ರ ನಂಗೆ ಅನುಭವ ತಿಕ್ಕು ನಣ್ಣ
3: ಸರ್ ಇರ್ನ ಅನುಭವ ಮಲ್ಲ
0: ಅಜ್ಜಿಯರ್ ಮಲ್ದಿನ ಅಮ್ಮೇರ್ ಮಲ್ದಿನ ಆ ಹಿರಿಯರ್ ಮಲ್ದಿನ ಬೆನ್ನಿ ಅಕಲು ಕಲ್ಪಾದಿನೇ ನಮ್ಮ ಇನ್ನು ಕಲ್ಪುನಾತಿ
3: ಅಂದ್ರೆ ಇನ್ ಯಾವ ಪೂರ ದುಡ್ಡು ಪನೌದ ಜಾಗ ಪಂಪಿನ ಪನೌ ಮಾರಾಟ ಒಂದುಂಡು
0: ಇಜ್ಜಿ ನಮ್ಮ ವಿಶೇಷ ಪನ್ನಗ ಇರ್ಡ ಇರ್ನ ಪಾತ್ರದ ಅಡ್ಡೋಗು ನಮತ್ತೆ ಏತು ಮಲ್ಲ ಯಾವಡ್ ಬೊಡ್ಡ ಏತು ಸಂಪಾದನೆ ಮಲ್ಪಡಾಯಿ ಅಂಡ ಆಯಗೆ ಉನರೆ ಬಡವು ಒಂಜಿ ಪುಂಡಿ ನುಪ್ಪೇ ಬೂಡತ್ತಂದೆ ಅವು ಮಣ್ಣಡೆ ಆವುಡತ್ತಂದೆ ಬೇತೆ ಇಜ್ಜಿ ಅಂದ್ರೆ ಎಲ್ಲ ಆಯೆ ಕೋಟಿಪತಿ ಆದುಪ್ಪು ಆಯೆ ಕಾಯ ಬಿಡ್ದು ಕೈಲಾಸ ಸಂಧಿ ಸಾತ್ಗ ಆಯನ ಮಣ್ಣಿಗೆ ಪಾಡುವೀರಿ ತರೆ ಬಿತ್ತು ತಾರ ಇದ ಗಡಿದರ್ತದ ಐಟ್ಕ ಒಂಜಿ ಕಡಿಟ್ಟು ಬಾರ್ ಪಾಡುವೀರಿ ಒಂಜಿ ಕಡಿಟ್ಟು ಅರಿ ಪಾಡುವೀರಿ ಅವೇನು ಪೂರ ತೂಣು ನಾಂಡ ನಿಜವಾದ ಮನುಷ್ಯಗ ಆ ಕೃಷಿ ಮೂಲದ ಬದುಕು ಬುಡುಣು ನಾಂಡ ಆಯಗೆ ಈ ಲೋಕಲ ಇಜ್ಜಿ ಪರಲೋಕಲ ಇಜ್ಜಿ
3: ಸರಿ ಬಂಡರ್ ಸರ್
0: ಅತೇ
3: ಅಂದ ಸರ್ ಸರಿ ಸರ್
2: ಜಯಪ್ರಕಾಶ್ ಕೊರ್ಲ ಲೆಪ್ಪು ಕೊಡ್ದು ಪಾತಿರ್ರಿ ಪೊರ್ತು ಲಾವ್ ಒಂದು ಬತ್ತನೆ ಸರ್ ಇತ್ತು 1 ಗಂಟೆ ಆಂಡ್
0: ನಮ್ಮ ಜಯಪ್ರಕಾಶ್ ಕೊರ್ ಪಂಡಿಲೆಕ್ಕ ಅಂಚಿನ ಕುಲ್ಪುರ ದಾದ ಗೊತ್ತುಂಡೆ ಅಕಲಿಗೆ ಐಟು ಮೋಕೆಂಡು ಇದೆ ಇನ್ನೇಕ್ ಈತು ಜನ ಪಾತಿರಿನ ಕೊಲ್ಲ ಜಯಪ್ರಕಾಶ್ ಹೇಳಿದ್ ಪತಿನ ನಳಿನಕ್ಕ ಮುಟ್ಟ ಅಕಲೆಗೆ ಐಟ ಬೆನ್ನಿದ ಬದುಕಿಡು ಮೋಕೆಂಡು ಅರಿಬಾರಿಡು ಮೋಕೆಂಡು ಇನಿಕ್ಲ ನಮ್ಮ ಹಿರಿಯರ್ನ ಆ ಒಂಜಿ ಪರಂಪರೆನು ನನ್ ನೆನಪು ಮಲ್ಪು ನಂಚಿನ ಒಂಜಿ ಅಂಗಲಪ್ಪ ಅಕಲೆಗೆ ಇತ್ತಿನೆಟ್ಟ ಹತ್ರ ಅಕುಲಂಚ ಪಾತಿರ್ವೇರೆ ಬೊಕ್ಕ ತುಲೆ ಆ ಬಡ ವಿತ್ತಿನಾಯಗೆ ಆ ಮಾತ್ರ ಆಯ್ತ ನುಪ್ಪುದ ಗುರ್ತಪ್ಪು ಅತ್ತೆ ಎಂಕ್ಲೆಗೆ ಆಟಿ ತಿಂಗಳು ಬಂಜಿಗಿದಾಂತಿನಂಚಿನ ಪುರ್ತುಡು ಮುಡಿತ್ತಡೆಗೆ 18 ಮುಡಿಯರಿ ಗೇಣಿ ಕೊರೊಂದಿತ್ತಿನಂಚಿನ ಕಾಲೋಡು ಮರಿಯಲೋಡು ಉಣರೆ ಅರಿ ತಜ್ಜಿ ಮುಪ್ಪ ಮುಡಿ ಕಂಡ ಸಾಗೋಳಿತ್ತುಂಡಲ ಇಲ್ಲಾಡು ಪತ್ತುಮುಪ್ಪ ಜೋಕುಲು ಗೊಬ್ಬೊಂದುಪ್ಪುನಾಗ ಎಂಕಲೆಗೊಂಜಿ ಬಂಜಾರ ಮರಿಯಲೋಡು ಉನ್ಪಿನಿಂದ ಬಣ್ಣಗ ಮುಂಡೆ ಉದಿರ್ತದೆ ಮೀಂದ ಕಜಿಪ್ಪು ಬಾರಿ ಶೋಕ ಅಂಡಲ್ಲ ಆ ಬಟ್ಟಲ್ ನಿಲ್ಕೆನುಪ್ಪಿತ್ತು ಜಪಾಗ ಯಾನ ಅಮ್ಮನ ಎದುರಿಡು ಕುಲೊಂದಿತ್ತೆ ಅಮ್ಮ ಅಡ್ಪಿಲ್ಲಿಡು ಅಮ್ಮ ಒಲ್ಪ ಉಣರೆ ಕುಲ್ಲುವೇರಿ

0: ಐತ ನಡು ಇಲ್ಲಾಡು ಉಂಡ್ರೆ ಕುಲ್ನಾಗ ಅಮ್ಮಗ ತೋಜುಲಕ್ಕೆ ಅನುಕೂಲ ಹೊಂದುತ್ತೆ. ಎನ್ನ ಬೇಗ ಬೇಗ ಉಂಡುದಾರ್ದು ಈ ಮಿಂದ ಕಜಿಪುಡು ಉಂಡ್ರೆ ಭಾರಿ ಖುಷಿ ಆಪಿನಂತ ಮರಿಯಲೋಡು ಬಡವ ಹೆಚ್ಚ ಅಲ್ಪ ಅಮ್ಮಗ ಕೈಬಾಸೆ ಮಲ್ತೊಂದಿತ್ತೆ. ಅಮ್ಮ ಆರು ಉಂಪಿನಂಚಿನ ಬಟ್ಟಲ್ ಹಿಡ್ದು ಒಂಜಿ ಪುಂಡಿ ನುಪ್ಪು ಕಂತದು ಪಾಡ್ದು ಆ ಉಂತಿನ ನೆನಪಾಪುಂಡು ದಾಯಕೆಂಡ ಆತ ಬಡವ ನಂಗೆ ಇತ್ತಿನಿಟ್ಟ ಹತ್ರ ಇನಿಕ್ಕಲ ಏನಂತೆ ಎಲ್ಲ ಬಿತ್ತುವೆ ಬಿತ್ತದೀತೆ ಮರಣಿ ಬಿತ್ತದೀತೆ ಎಲ್ಲ ಬಿತ್ತರೆಂಡು ಆ ಬಿತ್ತದು ಪ್ರತಿ ವರ್ಷ ಹೆಂಕೊಂಜಿ ಮುಪ್ಪ ಮುಡಿ ಹರಿನೇ ಅನ್ನು ಬುಲೆಪವೆ ಒಂಜಿ ಮುಡಿ ಕಂಡುಡು ಮುಪ್ಪ ಮುಡಿ ಹರಿ ಬಿಲಪವೆ ಹಿಂಗ ಅಮ್ಮೇರು ಆ ಕೊರ್ದು ಬೋತಿನಂಚಿನ ಆ ಮಣ್ಣು ಆ ಮುಪ್ಪ ಮುಡಿ ಹರಿ ಹೆಂಗ ಇಡೀ ವರ್ಷಗೂ ಎತ್ತಲ ಯಾವುದು ಎತ್ತಲ ಯಾವುದು ನಮ್ಮ ಇಲ್ಲಾಡ ಎತ್ತೋ ಕಾರ್ಯಕ್ರಮ ಜೋಕ್ಲೇನ್ ಎತ್ತದ ಮಲ್ಪುನಾಗ ಅವೇ ಅರಿನ ಉಪಯೋಗ ಮಲ್ತದೆ ಎಂಕುಲು ಆ ಜೋಕ್ಲೆಗೆ ನುಪ್ಪು ಗಂಜಿ ಮಲ್ತದ ಪಾಡುನ ಉಂಡು. ಇನಿ ನಮ್ಮೊಂಜಿ ದಾದ ಸಂದೇಶ ಕೊರಡು ಒಂದು ಕೇಂಡ ತುಲೆ ನಮ್ಮ ಬದುಕು ಪೂರ ಹಾಳಾಂಡ್ರಿ ಇನಿತ್ತ ಜವನೇರು ಹಾಳಾಯಿರು ಅತ್ತಡ ಮೊಬೈಲ್ ತೋದು ಜೋಕುಲು ಹಾಳಾಯಿರು ಪಂಪಿನ ಹಿಡ್ದಿಲ್ಲ ನಮ್ಮ ಒಲ್ಪಾವಿನ ಸರಿ ಮಲ್ತೊಂದು ಪೋಲಿ ಪಂಪಿನೇನು ತೂಡು ಎತ್ತೋ ಜನ ಇನಿ ಕಂಪೆನಿಗೆ ಪೋತಿನ ಜಾಗಲು ಪೋತುಂಡು ಮಾರ್ದು ಪೋತಿನ ಜಾಗಲು ಪೋತುಂಡು ಆಂಡ ಅವಳು ಮುಜಿನಾಲ್ ಜನ ಜವನೇರು ಉಲ್ಲೇರು ಜೋಕುಲು ಉಲ್ಲೇರು ಬೆತೆ ಬೇತ ಬೇಲೆಡು ಬೆತೆ ಬೇತ ಕಡೆಟ್ ಉಲ್ಲೇರು ಲಕ್ಷ ಗಟ್ಲೆ ಬೆನ್ಪೀರ್ ಆಂಡ ಇಲ್ಲಾಡು ಒಂಜಿ ನಾಲ್ಮುಡಿ ಕಂಡನ ಆ ಒಂಜಿ ರಡ್ಡಿ ಎಕರೆ ಕಂಡನ ಅವು ಇತ್ತನಂದ ಅಂಡ ಐಟು ದಾದ ಬುಲೆ ಉಂಡಿಯ ಪಂಡದವಿನ ಪಡಿಲ್ ದೀಪಿನಂಚಿನ ಜನಕುಲು ಇನಿ ಎತ್ತಲ ಉಲ್ಲೇರು ಎತ್ತೋ ಊರುಲೇಡು ಇಡೀ ಇರು ಒಲ್ಪ ಪೋಂಡಲ ಕಂಡೋಲು ಪಡಿಲ್ ಹೆಚ್ಚ ಉಂಡು ಅವೇನು ಮಲ್ಪುನ ಕುಲಿಜ್ಜಿ ಅಂಚಾದ ಒಂಜಿ ನಮ್ಮ ಈ ಕಾರ್ಯಕ್ರಮ ಒಂಜಿ ಪಂಪಿನಿ ದಾದ ಅಂದ್ಕೇಂಡ ಐಟು ಏತು ಬುಲೆ ಉಂಡು ಅವೇನು ಲೆಕ್ಕ ತೂ ಅಂದೆ ಐಕೆ ಏತು ಖರ್ಚಾಪುಂಡು ಪಂಪಿನ ಲೆಕ್ಕನು ತೂ ಅಂದೆ ನಮ್ಮ ಐಟು ಬುಲೆಪ್ಪಿನ ಎಂಚಿನವು ಬಜಿ ನುಪ್ಪತ್ತು ಅವು ಬಾರಿ ಕಜಿ ನಂಗೆ ನುಪ್ಪು ಬುಲೆವು ನತ್ತವು ನಮ್ಮ ಅವು ದೇವರಿಗೆ ಒಂಜಿ ಮಲ್ಪು ನಂಚಿನ ಬೇಲೆ ಅಂದೇನ್ ನೋಡು ನಮ್ಮ ಒಂಜಿ ಕಂಡನ್ ದತ್ತದ ಐನು ಮಣ್ಣನ್ನು ಪುಜಿಂಕದು ಮಣ್ಣನ್ನು ಅದ ಮಲ್ತದು ಐಕೆ ಕೆಮಿಕಲ್ ಪಾಡಂದ್ರೆ ಅಂಬಿ ಗೊಬ್ಬರ ಉಲ್ತಾಣ್ಲಕ್ಕೆ ಅಂತದ್ದು ಪಾಡ್ದು ಐಟು ಒಂಜಿ ಮುಡಿ ಕಂಡೋಡು ಅವು ಒಂಜಿ ಮುಪ್ಪ ಮುಡಿಯರಿಯ ಇರುವತ್ತೈದು ಮುಡಿಯರಿಯ ದೆಪ್ಪುನೊಂದು ಪನ್ನಾಗ ಅವು ಎತ್ತೋ ಒಂಜಿ ದೇವಸ್ಥಾನ ಒಂಜಿ ಬ್ರಹ್ಮ ಕಲಶ ಮಲ್ತಿನ ಹಿಡಿದು ಹೆಚ್ಚಿನ ಒಂಜಿ ಪುಣ್ಯ ಆ ಮಣ್ಣನ್ನು ಪುಜಿಂಕದು ಅದ ಮಲ್ತದಾಯ್ಟು ಬಾರದೆಪ್ಪುನೆಟ್ಟು ಉಂಡು ದಾಯಕೆಂಡ ಎಲ್ಲ ಅವು ಪಡಿಲು ಬೂರ್ದು ಹಾಳಾದು ಪೋಣು ನಂಡ ಒಂಜಿ ನುಪ್ಪುಗಲ ಭಂಗ ಬರ್ಪಿನಂಚಿನ ಕಾಲ ಬರು
1: ಖಂಡಿತ
0: ಅದೇ ದಯಕೆಂಡ ನಮ್ಮ ಹಿರಿಯರು ತೆಲಿಪರ್ದು ಜೋಕ್ಲೆಗೆ ನುಪ್ಪು ಕೊರದು ಅಕಲು ತೆಲಿಪರ್ದು ಬದುಕದಿನ ಅಕಲು ಒಂಜಿ ಕುಂಟು ಕಂತಂಡ ರಡ್ಡು ಅವೇನು ಚೀಲ ಮಲ್ತದು ಆ ತುತ್ತರೆ ಜೋಕ್ಲೆ ಕೊರ್ದು ತುತ್ತಾದಿನ ಕೊಲು ಒಂಜಿ ಎಲತ್ರ ಕಂತದ ಅವೇನು ರಡ್ಡು ವರ್ಷ ಮುಟ್ಟ ತುತ್ತೊಂದಿತ್ತಿನ ಕೊಲು ಮೇಯ್ಕ್ ಕುಂಟು ಬಂಜಾರ ನಿಲ್ಕೆ ಮೇ ನಿಲ್ಕೆ ಕುಂಟು ಪಾಡಂದೆ ತರೆಕ್ ಬೋಡ್ ತಿನ್ನತಿ ಎಣ್ಣೆ ಪಾಡ್ರೆ ಪಾಡಂದೆ ದಾಂತಿನಂಚಿನ ಕಾಲ ಬಂಜಾರ ನುಪ್ಪು ಉನರೆ ದಾಂತಿನಂಚಿನ ಕಾಲೋಡು ಅಕುಲು ಜೋಕ್ಲಿನ್ ತಾಂಕದ ಇನಿ ಇನಿಕ್ ಆ ಇಲ್ಲುಲು ಪೂರ ಬಾರಿ ಎಡ್ಡಾತಿನಂಚಿನ ಇಲ್ಲುಲುಲ್ಲ ಅಲ್ಪ ಅಕುಲು ಹಿರಿಯರು ಮಲ್ದಿನಂಚಿನ ಜಾಗನ ನಮ್ಮ ಬೇರೋಗ ಹತ್ರ ಕಾಸುಗ ಹತ್ರ ಒಂಜಿ ರೀತಿಡು ಅವೇನು ಉದ್ಯಮದ ಲೆಕ್ಕ ಮಲ್ತದ ಕಾಸುಗ ಹತ್ರ ಮಾರ್ದು ತಿನ್ನರೆ ಬಲ್ಲಿ ಆ ಮಾರ್ದು ತಿನ್ನಂದಾಂಡ ನಮ್ಮ ಅಪ್ಪೇನು ಮಾರ್ದು ತಿಂಡಿನಂಚಿನ ದೋಷ ನಂಕು ಬರೂ ಪಂಪಿನೇನು ನಮ್ಮ ಮನಸ್ಸಿಡು ದಿವೊಂದು ನಮ್ಮ ಬೆನ್ನಿನ ಸಾಗೋಳಿ ಮಲ್ಪುಗ ತುಳುವೇರ್ನ ಬೆನ್ನಿದ ಬದುಕನ್ನು ಒರಿತೊಂದು ಪೋಯಿ ಆಯ್ತ ಒಟ್ಟುಗು ಭಾಷೆಯನ್ನು ಒರಿತೊಂದು ಪೋಯಿ ಇನ್ನು ಬೆನ್ನಿ ಒರಿನಂದಾಂಡ ಮಾತ್ರ ಆ ತುಳು ಭಾಷೆ ಒರಿ ಉಂಡು ಅಪ್ಪೆ ಭಾಷೆ ಒರಿ ಉಂಡು ಪಂಪಿನಂಚಿನ ಪಾತ್ರನು ಪಂಡೊಂದು ಆ ಮಣ್ಣಡು ಆ ಬೆನರೆ ಎಂಕಿತ ಒಂಜಿ ಅಜಿಪ್ಪ ವರ್ಷದ ಅನುಭವ ಎಂಕುಂಡು ಬೆನ್ನಿದ ಬದುಕಡೆ ಅಜಿಪ್ಪ ವರ್ಷದ ಆಜಿ ದಶಕದ ಅನುಭವ ಎಂಕುಂಡು ಯಾನೇ ಬಿತ್ತದೀದ ಬಿತ್ತು ನೇಜಿ ಮಲ್ತದ ಅವೇನು ನಡಪಾದ ಕೈ ಕೊಯ್ದ ತುಪ್ಪೆ ಪಾಡ್ದ ಪೊಲಿಲೆತ್ತದ ಮುಡಿ ಕಟ್ಟದ ಗೇಣಿಗೆ ದನಿಕ್ ತುಂಬುದು ಪಾಡ್ದಿ ನಂಚಿನ ಅನುಭವ ಏನಡ ಉಂಡು ಅಂಚಾದ ನಮ್ಮ ದಾದಾಂದ ಕೇಂಡ ಪ್ರತಿಯೊಂಜಿಲ್ಲ ನಮ್ಮ ಇನಿ ದೈವಾರಾಧನೆ ಒರಿದು ನಿಂದಾಂಡ ಇನಿ ಕಂಬಳದಂಚಿನ ಆಚರಣೆ ಒರಿದು ನಿನ್ನಾಂಡ, ಇನಿ ಬಿಸುತ್ತಂಚಿನ ಆಚರಣೆ ಒರಿದು ನಿನ್ನಾಂಡ, ಅವು ಕೃಷಿ ಬದುಕಿಡ್ದ ಹತ್ರ ಉರಿಯದಂಡ, ಬೆನ್ನಿದ ಬದುಕಿಡ್ದ ಹತ್ರ ಉರಿಯದಂಡ, ನಂಕ ಇನಿ ಈ ತಾಂಡಲ ಆರೋಗ್ಯ ಉಂಡು ನಾಂಡ, ಬೆನ್ನಿದ ಬದುಕಿಡ್ದ ಹತ್ರ ಉರಿಯದಂಡ ಪನಪಿನಂಚಿನ ಪಾತ್ರನು ಪಂದೊಂದು ಪೊಲಿ ಪೊಲಿ ಅಜಾಲ ಪೊಲಿ ಈಜಾಲ ಪೊಲಿ ಎಲ್ಪತ್ತೇಲು ಜಾಲ ಪೊಲಿ ಪಂಚ ಪಾಂಡೇರ್ಕಲ ಪೊಲಿ ನಿತ್ಯ ದೇವೇರ್ಕಲ ಪೊಲಿ ಅಪ್ಪೆ ಬೆರಿಯ ಬಾಲೆಲು ಬಂದಂಗೆ ಬರಡು, ಪೆರಡದೆ ಬೆರಿಯ ಕಿನ್ನಿಲು ಬಂದಂಗೆ ಬರಡು, ಪೇರು ಉರ್ಕರ್ನೆಂಗೆ ಉರ್ಕರೋಡು, ಕಡಲ ಸಿರೆ ಮಗರ್ನೆಂಗೆ ಮಗರೋಡು, ಬಲಿಪ ಬೀಲೋಡು ಬರುಡು, ಕುದುಕ ಕೂಲೀಡು ಬರುಡು, ಮಧುವಲ ಬಂದಾಗ ತರೆ ಬಂದಂಗೆ ಬರುಡು, ಕೆರ್ಮಲು ಪೊನ್ನಾಗ ಮಿರೆ ಬಂದಂಗೆ ಬರುಡು, ಎಂಕಲ್ನ ಜಾಲಿಗೆ ಪೊಲಿ ಬರುಡು ಪಡೆದು ಎನ್ನ ಹಿರಿಯರು ಪಂತಿನ ಪೊಲಿ ಅವು ನಮ್ಮ ತುಳುನಾಡಿಗೆ ಬರುಡು.
1: ಬಾರಿ ಪೊರ್ಲೋಡ ಪಾತಿರ ಸರ್ ಕೃಷಿತ ಬಗೆಟ್ ಒಂಜ್ ಗಂಟೆ ಇತ್ತಂಡಲ್ಲ ಯಾರು ಜಯ ಪಂಡ ಆತು ಪಾತಿರ್ನಂಚಿನ ವಿಚಾರಲುಂಡು. ಒಂಜಾತ ವಿಷಯ ಖಂಡಿತ ನೀ ಪಾತಿರ್ದ ಕೆಲವೊಂಜ್ ವಿಷಯಲು ತತ್ತದ ಪೋದುಪ್ಪೆರ್ಲ ಯಾರು ಅವಿನ ಖಂಡಿತ ದುಂಬದ ತುಳುಚಾವಟ್ಟು ಪಾತಿರ್ನಂಚಿನ ಕುಡವರ ಪ್ರಯತ್ನ ಮನ್ಪುಗ ಪಂದ ಪನೊಂದು ಈತು ಪುಟ್ಟ ಬಾರಿ ಪೊರ್ಲೋಡು ಪಾತಿರ್ನಂಚಿನ ಕೃಷಿ ಬದುಕದ ಬಗ್ಗೆಟ್ಟು ಆಯ್ತ ಉಲೈಡು ಪೊಗ್ಗುದು ಒಂಜಾತ ವಿಚಾರನ ತಿರಿಪಾಯರು ದುಂಬದ ದಿನೊಕ್ಲೆ ನೆಂಪು ಅಂತಾರೆ ಇರ್ನ ಒಂಜಾತ ದಿನ ದುಂಬದ ದಿನೊಕ್ಲ ನೀರು ಪನ್ನಾಗ ಒಂಜಾತ ಶ್ರೋತೃ ನಕ್ಲಿಕ್ಕೆ ಅಕ್ಲನ ದಿನೊಕ್ಲ ನೆನಪಾದು ಲೆಪ್ಪು ಕೊಡ್ತೀರಿ ಅಂಚನೆ ಕೆಲವರು ಲೆಪ್ಪು ಕೊಡ್ದು ಪಾತಿರ್ರ ಪ್ರಯತ್ನ ಮಂತೊಂದಿರ್ಲೇರು ಅಂಡ ಸಮಯದ ಅವಕಾಶ ನಮ್ಗೆ ಮಸ್ತ್ ಕಮ್ಮಿ ಉಂಡು ಒಂಜಾತ ಕಾರ್ಯಕ್ರಮ ದುಂಬದ ಕಾರ್ಯಕ್ರಮ ಪ್ರಸಾರ ಆಯರುಂಡು ಅಂಚಾದ ಈತನೇಟ ಇಡೆಮುಟ್ಟ ಬತ್ತದು ಒಂಜಾತ ವಿಷಯ ತೆರಿಪಾಯನಂಚನ ಇರೆಗ್ ಉಡಲ್ ದಿಂಜಿನ ಸೊಲ್ಮೇಲ್ನ ಇನ್ನತೆ ಈ ಕಾರ್ಯಕ್ರಮ ತೆರಿಪಾವನ
0: ಸೊಲ್ಮೇಲು ಬಿಂದ್ಯಕ್ಕಾಗಲ ಸೊಲ್ಮೇಲು ಚಾವಡಿ ಕಾರ್ಯಕ್ರಮ ಬರೀ ಪೊರ್ಲುಡು ಇರು ಮಲ್ಪ ಒಂದು ಪೋಂದುಲ್ಲಾರ ಇರೆಗ್ ತುಳುನಾಡದ ಮಾತ ಸತ್ಯಲು ಇರೆಗ್ ಆರೋಗ್ಯ ಕೊರಡು ದೇವರೆಡ್ಡೆ ಮಲ್ಪಡ
1: ಖಂಡಿತ ಸರ್ ಸೊಲ್ಮೇಲು ಶ್ರೋತೃಲೆ ಈತನೇಟ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳುನಾಡದ ಬೆನ್ನಿದ ಬದುಕ ಪನ್ಪನಂಚಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು ಡಾಕ್ಟರ್ ಗಣೇಶ ಮಿನಿಸಂಗಮ್ಮರ್ ತುಳು ಜನಪದ ವಿದ್ವಾಂಸರು ಬಾರಿ ಪೊರ್ಲುಡು ಪಂತಿರು ನಿಕ್ಲೆಗಿಲ್ಲ ಒಂಜಾತ ನೆಂಪುಲೇನು ಪುಟ್ಟಾವನಂಚಿನ ಪ್ರಯತ್ನ ಅತ್ತಂಡ ನನಲಾತ ಕೃಷಿ ಬದುಕಿಡ ಬದಲಾವಣೆ ಆ ಉಡು ಪನ್ಪನಂಚಿನ ಜಾತ ವಿಚಾರನ ನಮ್ಮ ತೆರೆಯೋಡಾಯಿನಂಚಿನ ಸತ್ಯ ಉಂಡು ಇನ್ನಿತ ಈ ಕಾರ್ಯಕ್ರಮ ಮುಗಿಪುನಂಚಿನ ಪೊರ್ತು ನನ್ನ ದುಂಬದ ತುಳುಚಾವಡಿ ಕಾರ್ಯಕ್ರಮ ಖಂಡಿತ ತಿಕ್ಕುವ ಅಂಡ ಇನಿ ಒಂಜಾತ ಶ್ರೋತೃಲು ಲೆಪ್ಪು ಕೊರ್ಪುನಂಚಿನ ಪ್ರಯತ್ನ ಮಂತೊಂದುಲ್ಲರು ನಿಕ್ಲನ ಲೆಪ್ಪುನು ಇಂಕ ಸ್ವೀಕಾರ ಮಲ್ಪರೆ ಸದ್ಯಗ ಆ ಒಂದು ಜಿತಾಯ ಪಂಡ ಸಮಯದ ಅವಕಾಶ ಉಪ್ಪು ನೀಡ್ದವರ ದುಂಬಗ ಯಕ್ಷಗಾನ ಕಾರ್ಯಕ್ರಮದ ಪ್ರಸಾರ ಆರ ಉಂಡು ಕೇನೊಂದು ಉಪ್ಪಲೇ ರೇಡಿಯೋ ಸಾರಂಗ
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್ ನಮ್ಮ ಬ್ಯಾಂಕ್.

0: ಸ್ಟೇಷನ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಇರುವೆ ಮತ್ತು ಪಾರಿವಾಳದ ಕತೆ.
4: ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ಕಂದ. ತಗೋ ಈ ಚಾಕ್ಲೇಟ್ಗಳನ್ನ.
5: ನೋಡಿದ್ಯಾ ಮಿಂಟು, ಯಾರಿಗ್ ಸಹಾಯ ಮಾಡಿದ್ರು ನಮ್ಗೆ ಒಳ್ಳೇದಾಗತ್ತೆ.
6: ಹೌದು, ನಿಜ.
5: ಇರುವೆ ಮತ್ತು ಪಾರಿವಾಳದ ಕಥೆಯಲ್ಲೂ ಇದೇ ಆಗಿದ್ದು.
3: ಕಾಡಿನಲ್ಲಿ ಒಂದಿನ ಬೆಳಗ್ಗೆ ಒಂದಿರುವೆ ಬಹಳ ಬಾಯಾರಿಕೆಯಿಂದ ನೀರನ್ನು ಹುಡುಕಿಕೊಂಡು ಕೊಳದ ಹತ್ತಿರ ಬಂತು. ಕೊಳದ ದಡದಲ್ಲಿ ಬಗ್ಗಿ ನೀರು ಕುಡಿಯುವಾಗ ಜೋರಾಗಿ ಗಾಳಿ ಬೀಸಿ ನೀರಿನಲ್ಲಿ ಅಲೆಗಳು ಎದ್ದು ಆ ಅಲೆಗಳ ವೇಗಕ್ಕೆ ಇರುವೆ ನೀರಿನಲ್ಲಿ ಬಿದ್ದು ಕೊಳದ ಮಧ್ಯಭಾಗಕ್ಕೆ ಬಂದಿತು. ಇರುವೆ ಜೀವ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟಿತು. ಅಲ್ಲೇ ನದಿಯ ದಡದಲ್ಲಿ ಮರದ ಮೇಲಿದ್ದ ಒಂದು ಪಾರಿವಾಳಕ್ಕೆ ಈ ಇರುವೆ ಜೀವಕ್ಕೆ ಹೋರಾಡ್ತಾ ಇದ್ದಿದ್ದು ಕಾಣಿಸ್ತು. ಇರುವೆ ಮೇಲೆ ಕನಿಕರಗೊಂಡು ಕೆಲವು ಎಲೆಗಳನ್ನು ಮುಳುಗುತ್ತಿದ್ದ ಇರುವೆಯ ಹತ್ತಿರ ಹಾಕ್ತು. ಇರುವೆ ತಕ್ಷಣ ಒಂದು ಎಲೆಯನ್ನು ಹಿಡಿದುಕೊಂಡು ಅದನ್ನು ಹತ್ತಿ ಹಾಗೆ ತೇಲುತ್ತಾ ದಡ ತಲುಪಿತು.
4: ಅಪ್ಪ, ನಾನ್ ಬದುಕೊಂಡ್ಬಿಟ್ಟೆ.
3: ಸಹಾಯ ಮಾಡಿದ ಆ ಪಾರಿವಾಳಕ್ಕೆ ಧನ್ಯವಾದ ಹೇಳೋಣ ಅಂತ ಇರುವೆ ಪಾರಿವಾಳವಿರುವ ಆ ಮರದ ಹತ್ತಿರಕ್ಕೆ ಹೋಗ್ತಾ ಇತ್ತು. ಆ ಮರದ ಹತ್ತಿರ ಒಬ್ಬ ಬೇಟೆಗಾರ ಮರದ ಮೇಲಿದ್ದ ಆ ಪಾರಿವಾಳಕ್ಕೆ ಗುರಿ ಇಟ್ಟು ನಿಂತಿದ್ದ. ಒಂದು ಕ್ಷಣವನ್ನು ಯೋಚಿಸದೆ ಇರುವೆ ಆ ಬೇಡನ ಕಾಲು ಹತ್ತಿ ಚೆನ್ನಾಗಿ ಕಚ್ಚಿಬಿಡ್ತು. ಆ ಬೇಡ ನೋವಿನಿಂದ ಜೋರಾಗಿ ಕಿರಿಚಿದ.
7: ಅಪ್ಪಾ, ಏನದು ಕಚ್ಚಿದ್ದು?
3: ಇರುವೆ ಅಂದುಕೊಂಡ ಹಾಗೇನೆ ಬೇಡನ ಕೂಗು ಪಾರಿವಾಳವನ್ನು ಎಚ್ಚರಿಸಿತು. ತಕ್ಷಣ ಅದು ಒಂದು ಸುರಕ್ಷಿತವಾದ ಜಾಗಕ್ಕೆ ಹಾರಿಬಿಡ್ತು. ಹೇಗೆ ಪಾರಿವಾಳವು ಇರುವೆ ಜೀವವನ್ನು ಕಾಪಾಡಿತೋ ಹಾಗೆ ಇರುವೆ ಕೂಡ ಪಾರಿವಾಳದ ಜೀವವನ್ನು ಬೇಡನಿಂದ ಕಾಪಾಡಿತು.
5: ಈಗ ನೀನು ಆ ಚಾಕ್ಲೇಟ್ ನನ್ನನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡು.

0: ಮತ್ತು ಜೇನ್ನೊಣಗಳ ಕತೆ.
1: ನೀನ್ ಅದೃಷ್ಟವಂತ.
2: ಹೇ ತೂ ಅಸಹ್ಯ.

0: ಪಕ್ಷಿ ನಿನ್ಗೇನು ತೊಂದರೆ ಮಾಡಲ್ಲ. ಮಿಂಟು, ನೀನು ತಾಳ್ಮೆ ಕಳ್ಕೊಂಡೆ ಆ ಕಥೆಯಲ್ಲಿ ಬರುವ ಕರಡಿ ಹಾಗೆ.
1: ಯಾವ ಕಥೆ ಮಿನ್ನು?
0: ಅದೇ ಕರಡಿ ಮತ್ತು ಜೇನುನೊಣಗಳ ಕಥೆ.
2: ಒಮ್ಮೆ ಒಂದು ಹಸಿದ ಕರಡಿ ಕಾಡಿನಲ್ಲಿ ನಡೆದು ಬರುತ್ತಿದ್ದಾಗ ಅದಕ್ಕೆ ಒಂದು ಮರದ ಪೊಟರೆಯೊಳಗೆ ಜೇನುನೊಣಗಳ ಜೇನುಗೂಡು ಕಾಣಿಸಿತು.
3: ಆಹಾ ಜೇನು, ನನ್ನ ಸಿಹಿ ಜೇನು.
2: ಇನ್ನೇನು ಕರಡಿ ಜೇನನ್ನು ಕದಿಯಲು ಹತ್ತಿರ ಬರುತ್ತಿದ್ದಂತೆ ಒಂದು ಜೇನುನೊಣವು ತನ್ನ ಗೂಡು ಕಾಪಾಡಲು ಹಾರಿ ಬಂತು. ಜೇನುಗೂಡು ಕಾಪಾಡಲು ಆ ಜೇನು ಕರಡಿಯ ಮೂಗನ್ನು ಕಚ್ಚಿಬಿಟ್ಟು ಗೂಡು ಸೇರಿಬಿಟ್ಟಿತು. ಈಗ ಕರಡಿಗೆ ಸಿಟ್ಟು ನೆತ್ತಿಗೇರ್ಬಿಡ್ತು.
3: ನನ್ನ ಕಚ್ಚೋಕೆ ಎಷ್ಟು ಧೈರ್ಯ ನಿಮಗೆ? ಇರಿ, ನಿಮ್ಮ ಗೂಡನ್ನು ನಾಶ ಮಾಡ್ಬಿಡ್ತೀನಿ.
2: ಅಲ್ಲಿಂದ ಹೋಗುವ ಬದಲು ಆ ಕರಡಿಯು ಕೋಪದಿಂದ ಆ ಜೇನುಗೂಡನ್ನು ನಾಶ ಮಾಡಲು ತನ್ನ ಕೈಗಳಿಂದ ಹೊಡೆಯಲು ಪ್ರಾರಂಭಿಸಿತು. ಇದರಿಂದಾಗಿ ಗೂಡಿನಲ್ಲಿದ್ದ ಅಷ್ಟೂ ಜೇನುನೊಣಗಳು ತಕ್ಷಣವೇ ಎಚ್ಚರಗೊಂಡು ಹೊರಬಂದು ಕರಡಿಯನ್ನು ತಲೆಯಿಂದ ಕಾಲಿನವರೆಗೂ ಕಚ್ಚಿಬಿಟ್ಟಿತು.
3: ಔಚ್ ಔಚ್, ಯಾರಾದರೂ ನನ್ನ ಈ ಜೇನುನೊಣಗಳಿಂದ ಕಾಪಾಡಿ.
2: ಮೈಯೆಲ್ಲ ಕಡಿದಿದ್ದರಿಂದ ಕರಡಿ ನೋವಿನಿಂದ ಓಡಿ ಹೋಗಿ ಅಲ್ಲೇ ಇದ್ದ ಕೊಳದ ಒಳಗೆ ನೆಗೆದು ಬಿಟ್ಟಿತು. ಆ ಜೇನುನೊಣಗಳು ಕರಡಿಗೆ ಎಚ್ಚರಿಸುತ್ತಾ,
0: ಮತ್ತೆ ನಮ್ಮ ಗೂಡಿನ ಕಡೆ ತಲೆ ಹಾಕದ್ರೆ ಹುಷಾರ್.
2: ಕರಡಿಗೆ ಆ ದಿನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲ್ತಂಗಾಯ್ತು. ಒಂದ್ ಚಿಕ್ಕ ಗಾಯವನ್ನು ಸಂಯಮದಿಂದ ತಡೆದುಕೊಂಡಿದ್ದರೆ ಸಾವಿರಾರು ಗಾಯಗಳಿಂದ ಉಳಿದುಕೊಳ್ಳಬಹುದಿತ್ತು.
1: ಹೌದು, ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು.
0: ನಿನ್ಗೆ ನೋವಾಗಿದ್ದು ನಿನ್ ಕೋಪದಿಂದ ಮಿಂಟು, ಆ ಪಕ್ಷಿಯಿಂದ ಅಲ್ಲ.

0: ಪಾಪ ಇಲಿ, ಯಾರಾದ್ರೂ ಬೆಕ್ಕಿಗೆ ಗಂಟೆ ಕಟ್ಟಬೇಕು.
1: ನೀನ್ ಹೇಳೋದೇನೋ ನಿಜ, ಆದರೆ ಆ ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು?
0: ಆಗಲ್ಲಪ್ಪ, ನಂಗ್ ಭಯ ಆಗತ್ತೆ.
1: ಹಾಹಾ, ಆ ಬೆಕ್ಕಿಗೆ ಗಂಟೆ ಕಟ್ಟೋ ಕತೆ ತರಾನೇ ಆಯ್ತು.
2: ಒಂದು ಹಳ್ಳಿಯ ತೋಟದ ಮನೆಯಲ್ಲಿ ಒಂದು ದೊಡ್ಡ ಇಲಿಯ ಗುಂಪು ನೆಮ್ಮದಿಯಾಗಿ ಬಾಳುತ್ತಿದ್ದವು. ಅಲ್ಲಿ ಸುತ್ತಮುತ್ತ ಆಡಿ ತಿಂದು ಓಡಾಡಿಕೊಂಡು ಯಾರ ಭಯವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಿದ್ದವು. ಆ ತೋಟದ ಮಾಲೀಕ ಒಂದು ದೊಡ್ಡ ಬೆಕ್ಕನ್ನು ತಂದಾಗ ಶುರುವಾಯಿತು ಅಪಾಯ.
3: ನನಗೆ ಇಲಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ರುಚಿಯಾಗಿರುತ್ತೆ.
2: ಆ ಬೆಕ್ಕು ಮೆಲ್ಲಗೆ ಸದ್ದಾಗದಂತೆ ನಡೆದಾಡುತ್ತಾ ಇತ್ತು. ಆಹಾರ ಕದಿಯಲು ಬಂದ ಇಲಿಗಳನ್ನು ಕಕ್ಕನೆ ಹಿಡಿದು ಬಿಡುತ್ತಿತ್ತು.
3: ಬೆಕ್ಕು ಬಂತು, ಓಡಿ ಓಡಿ, ಜೀವ ಕಾಪಾಡ್ಕೊಳ್ಳಿ.
2: ಬೆಕ್ಕು ಒಂದೋ ಎರಡೋ ಇಲಿಗಳನ್ನು ಪ್ರತಿ ಸರಿ ಹಿಡಿದು
4: ಇಲಿ ತುಂಬಾ ರುಚಿಯಾಗಿದೆ
2: ಬರ್ತಾ ಬರ್ತಾ ಇಲಿಗಳ ಪಾಡು ಕಷ್ಟ ಆಗೋಯ್ತು. ಬೆಕ್ಕಿನ ಭಯದಿಂದ ಊಟ ಆಟ ಇಲ್ಲದೆ ಪಿಲದೊಳಗೆ ಕೂತ್ಕೋಬೇಕಾಗಿತ್ತು. ಇದರಿಂದ ಎಲ್ಲ ಇಲಿಗಳು ಒಂದು ಸಭೆ ಸೇರಿದವು.
5: ಈ ಬೆಕ್ಕಿನ ತೊಂದರೆಯಿಂದ ತಪ್ಪಿಸಿಕೊಳ್ಳೋಕೆ ಯಾರಾದ್ರೂ ಉಪಾಯ ಹೇಳ್ತೀರಾ?
2: ತಕ್ಷಣ ಎಲ್ಲ ಇಲಿಗಳು ತಮ್ಮ ತಮ್ಮಲ್ಲೇ ಗುಸುಗುಸು ಅಂತ ಮಾತನಾಡಿಕೊಂಡವು. ಅದ್ರಲ್ಲೊಂದ್ ಬುದ್ಧಿವಂತ ಇಲಿ ಗುಂಪಿನಿಂದ ಬಂದು,
3: ಯಾಕೆ ನಾವು ಬೆಕ್ಕಿಗೆ ಗಂಟೆ ಕಟ್ಟಬಾರದು? ಅದು ಬರವಾಗ ಗೊತ್ತಾಗ್ಬಿಡುತ್ತೆ.
2: ತಕ್ಷಣ ಇದಕ್ಕೆ ಮತ್ತೊಂದು ಇಲಿ,
3: ಆಹಾ ಒಳ್ಳೆ ಉಪಾಯ
2: ಎಂದು ಹೇಳುತ್ತಾ ಈ ಇಲಿ ಒಂದು ಗಂಟೆ ಕೊಟ್ಟಿತು. ಬುದ್ಧಿವಂತ ಇಲಿಯ ಮುಖ ಭಯದಿಂದ ಬಿಳಿಚಿಕೊಂಡಿತು. ತಕ್ಷಣ ಗುಂಪಿನಲ್ಲಿದ್ದ ಒಂದು ಮುದಿ ಇಲಿ,
6: ಹಾಗಾದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು?
2: ಬುದ್ಧಿವಂತ ಇಲಿಯ ಹಾಗೆ ಪ್ರತಿಯೊಂದು ಇಲಿಯೂ ಒಂದೊಂದು ಸಬೂಬು ಹೇಳಿ ತಪ್ಪಿಸಿಕೊಂಡವು.
3: ಈ ಕೆಲ್ಸ ನನ್ನಂತ ಇಲಿಗೆ ಆಗೋದಿಲ್ಲ ಅಪ್ಪ.
2: ಇನ್ನೊಂದು ಇಲಿ,
3: ನನ್ನ ಬಾಲಕ್ಕೆ ಗಾಯ ಆಗಿದೆ, ನಾನು ಈ ಸಲ ಹೋಗಕ್ಕಾಗಲ್ಲ.
2: ಮತ್ತೊಂದು ಇಲಿ, ಹಾಗಾಗಿ ಯಾವ ಇಲಿಯೂ ಮುಂದೆ ಬರಲಿಲ್ಲ. ಪ್ರಶ್ನೆ ಹಾಗೆ ಉಳಿತು,
3: ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು?
0: ಹಾಗಾದ್ರೆ ಬೆಕ್ಕಿಗೆ ಯಾರು ಗಂಟೆ ಕಟ್ಟಲಿಲ್ವಾ?
1: ಇಲ್ಲ, ಆದ್ರೆ ನೀನ್ ಕಟ್ಟಬಲ್ಲೆ.
0: ಇಲ್ಲಪ್ಪ, ನಂಗಾಗಲ್ಲ.
1: ವಾಪಸ್ ಬಾ, ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ.

0: ನಾವ್ ಇನ್ನೊಬ್ರಿಗೆ ದಯೆ ತೋರಿಸಿ ಯಾವಾಗ್ಲೂ ಸಹಾಯಕವಾಗಿರ್ಬೇಕು.
1: ದಯೇನಾ? ಅದ್ರಿಂದ ಏನ್ ಉಪಯೋಗ?
0: ಹಾಗಾದ್ರೆ ನೀನು ಸಿಂಹ ಮತ್ತು ಇಲಿಯ ಕತೆ ಕೇಳಲೇಬೇಕು.
2: ಅದೊಂದು ಸುಂದರವಾದ ಕಾಡಿನಲ್ಲಿ ಪ್ರಶಾಂತವಾದ ಮಧ್ಯಾಹ್ನ, ಒಂದು ಸಿಂಹ ಬೇಟೆಯಾಡಿ ತನ್ನ ಊಟ ಮುಗಿಸಿಕೊಂಡು ನೆಮ್ಮದಿಯಾಗಿ ವಿಶ್ರಮಿಸುತ್ತಿತ್ತು. ಅಲ್ಲೇ ಹತ್ರದಲ್ಲಿದ್ದ ಒಂದು ಇಲಿಯು ತನ್ನ ಆಹಾರ ಹುಡುಕಿಕೊಂಡು ಸಿಂಹದ ಗುಹೆ ಹತ್ರ ಬಂತು. ಪ್ರತಿದಿನದ ಹಾಗೇನೆ ಇಂದು ಸಹ ಅದು ಸಿಂಹದ ಗುಹೆ ಹತ್ರ ಆಹಾರಕ್ಕಾಗಿ ಬಂದಿತು. ಸಮಯ ಕಳೆದ ಹಾಗೆ ಸೂರ್ಯ ಮೋಡದ ಮರೆಯಾಗಿ ಸಂಜೆಯಾಗುತ್ತಾ ಬಂತು. ಆ ಇಲಿ ತನ್ನ ಆಟ ಊಟ ಮುಗಿಸಿಕೊಂಡು ರಾತ್ರಿ ಮಲ್ಗೋಕೋಸ್ಕರ ಮನೆ ಕಡೆ ಓಡಿತು. ತನ್ನದೇ ಲೋಕದಲ್ಲಿ ಇದ್ದ ಇಲಿಯು ಸಿಂಹದ ಗುಹೆ ಹತ್ರ ಬಂದು ಅಕಸ್ಮಾತಾಗಿ ಸಿಂಹವನ್ನು ಎಡವಿ ಬಿಟ್ಟಿತು. ಇದರಿಂದ ಎಚ್ಚರಗೊಂಡ ಸಿಂಹ ಇಲಿಯನ್ನು ಕೋಪದಿಂದ ತನ್ನ ಪಂಜಿನಿಂದ ಹಿಡಿದುಕೊಂಡಿತು.
3: ಎಷ್ಟು ಧೈರ್ಯ ನಿನಗೆ ಈ ಕಾಡಿನ ರಾಜನನ್ನು ಎಬ್ಬಿಸುವುದಕ್ಕೆ? ನಾನೆಂದರೆ ಭಯವಿಲ್ಲವೇ
2: ಎಂದು ಸಿಂಹ ಗರ್ಜಿಸಿತು. ಇಲಿ ಗಾಬರಿಯಿಂದ ತರತರನೆ ನಡುಗುತ್ತಿತ್ತು. ಕೆಲ ಕ್ಷಣ ಮಾತೇ ಹೊರಡಲಿಲ್ಲ.
3: ನಿನ್ನನ್ನು ಬಿಡೋದಿಲ್ಲ, ನಿನ್ನ ತಿಂದು ಬಿಡ್ತೀನಿ, ನನಗೆ ತುಂಬಾ ಕೋಪ ಬರ್ಸಿದ್ದೀಯ,
2: ಸಿಂಹ ಮತ್ತೆ ಗರ್ಜಿಸಿತು. ನಡುಗುತ್ತಾ ಇಲಿಯು ಸಿಂಹವನ್ನು ಬೇಡಿಕೊಂಡಿತು.
0: ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಜೀವ ಉಳಿಸು. ನಿನಗೆ ಯಾವತ್ತಾದ್ರೂ ಒಂದಿನ ಕಷ್ಟ ಬಂದಾಗ ಖಂಡಿತ ಸಹಾಯ ಮಾಡ್ತೀನಿ, ದಯವಿಟ್ಟು ಕ್ಷಮಿಸು.
3: ಸಹಾಯ ನಿನ್ನಿಂದ ನೀನ್ ಯಾವುದಕ್ಕೂ ಪ್ರಯೋಜನವಿಲ್ಲ
2: ಎಂದು ಇಲಿಯನ್ನು ಹೀಯಾಳಿಸಿತು. ಇಲಿ ಮತ್ತೊಮ್ಮೆ ಧೈರ್ಯದಿಂದ ಬೇಡಿಕೊಂಡಿತು.
0: ದಯವಿಟ್ಟು ಇದೊಂದ್ಸಲ ಅವಕಾಶ ಕೊಡು, ಒಂದಲ್ಲ ಒಂದಿನ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ದಯವಿಟ್ಟು ಬಿಟ್ಬಿಡು.
2: ಇಲಿಯ ಮೇಲೆ ಕನಿಕರಗೊಂಡ ಸಿಂಹವು ಅದನ್ನು ಬಿಟ್ಟಿತು.
3: ನಿನ್ನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ, ಮತ್ತೆ ಈ ಕಡೆ ಬರೋ ಧೈರ್ಯ ಮಾಡಬೇಡ, ಓಡು, ಓಡಿ ಹೋಗು.
2: ಬದುಕಿದ್ಯಾ ಬಡ ಜೀವವೇ ಅಂತ ಇಲಿ ಅಲ್ಲಿಂದ ಕಾಲ್ಕಿತಿತು. ಮತ್ತೆ ಹಿಂದಿರುಗದೆ ಮನೆ ಕಡೆ ಓಡಿ ಹೋಯ್ತು. ಕೆಲವು ದಿನಗಳು ಕಳೆದ ಮೇಲೆ ಒಂದು ಮಧ್ಯಾಹ್ನ ಸಿಂಹವು ತನ್ನ ಬೇಟೆ ಹುಡುಕಿಕೊಂಡು ಹೋಗುತ್ತಿತ್ತು. ಅದ್ಯಾಕೋ ಆ ದಿನ ಕಾಡು ತುಂಬಾ ನಿಶಬ್ದವಾಗಿತ್ತು. ಬೇಟೆಗಾರರು ಕಾಡಿಗೆ ಬಂದಿದ್ದರಿಂದ ಪ್ರಾಣಿಗಳೆಲ್ಲ ಹೆದರಿಕೊಂಡು ಅವಿತುಕೊಂಡವು. ಸಿಂಹ ತನ್ನ ಗುಹೆ ಹತ್ರ ನಡೀತಿದ್ದಾಗ ಅಲ್ಲಿ ಏನೋ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿತು. ಅದು ಪೊದೆಗಳ ನಡುವೆ ಇದ್ದ ಬೇಟೆಗಾರರ ಹಗ್ಗವಾಗಿತ್ತು. ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಸಿಂಹ ಬಲೆಯ ಒಳಗೆ ಸಿಕ್ಕಿ ಹಾಕಿಕೊಂಡಿತು. ಸಿಂಹ ಹೆದರಿಕೊಂಡು ಜೋರಾಗಿ ಕೋಪದಿಂದ ಮತ್ತು ಭಯದಿಂದ ಗರ್ಜಿಸತೊಡಗಿತು. ಅಲ್ಲಿಂದ ತಪ್ಪಿಸಿಕೊಳ್ಳಲು ಆಗ್ಲೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಇಲಿಗೆ ಈ ಸಿಂಹದ ಗರ್ಜನೆ ಕೇಳಿಸಿತು. ಬಿಲದಿಂದ ಹೊರಗೆ ಬಂದು ನೋಡಿದಾಗ ಸಿಂಹ ಅಪಾಯದಲ್ಲಿದ್ದುದನ್ನು ನೋಡಿತು. ಸಿಂಹದ ಮೇಲೆ ಕನಿಕರ ಮೂಡಿತು. ಒಂದು ಕ್ಷಣವೂ ತಡ ಮಾಡದೆ ಸಿಂಹದ ಸಹಾಯಕ್ಕೆ ಓಡಿತು. ಆ ಬೇಟೆಗಾರರ ಬಲೆಯನ್ನು ತನ್ನ ಚೂಪಾದ ಹಲ್ಲಿನಿಂದ ಕಚ್ಚಿ ಕಚ್ಚಿ ಬಿಡಿಸಿತು. ಸಿಂಹವು ಬಿಡುಗಡೆ ಹೊಂದಿತು. ಒಂದು ಚಿಕ್ಕ ಇಲಿ ಹೇಗೆ ತನ್ನ ಜೀವ ಕಾಪಾಡಿತು ಎಂದು ತಿಳಿದು ಸಿಂಹಕ್ಕೆ ಆಶ್ಚರ್ಯವಾಯಿತು. ಸಿಂಹ ಹೇಳಿತು,
3: ನನ್ನ ಕಾಪಾಡಿದ್ದಕ್ಕೆ ಧನ್ಯವಾದ.
2: ಅದಕ್ಕೆ ಆ ಇಲಿ,
0: ನೆನಪಿದ್ಯಾ ನೀನು ಒಂದ್ಸಲ ನನ್ ಜೀವ ಉಳಿಸಿದೆ, ಈಗ ನನ್ ಸರದಿ ನಿನ್ ಜೀವ ಉಳಿಸಕ್ಕೆ.
2: ಸಿಂಹವು ಕಣ್ಣಂಚಿನಲ್ಲಿದ್ದ ನೀರಿನಿಂದಲೇ ಧನ್ಯವಾದ ಅರ್ಪಿಸಿತು.
0: ಒಬ್ರಿಗೊಬ್ರು ಸಹಾಯ ಮಾಡಿದ್ದು ನಮ್ಗೆ ಯಾವತ್ತು ವ್ಯರ್ಥ ಆಗಲ್ಲ, ನಮ್ಮನ್ನ ಇನ್ನ ಒಳ್ಳೆ ಮನುಷ್ಯನಾಗ್ ಮಾಡುತ್ತೆ.
1: ನೋಡು, ನಮಗೆ ಮುದ್ದಾದ ಪುಟ್ಟ ಗೆಳೆಯ ಸಿಕ್ಕಿದ.
0: ಹಾ

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಹರಿಕಥಾ ಪ್ರಸಾರ. ಇಂದಿನ ಹರಿಕತೆ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾತ್ಮೆ. ನಡೆಸಿಕೊಡುವವರು ಡಾಕ್ಟರ್ ಗುರುರಾಜಲು ನಾಯ್ಡು.
2: ಶುಕ್ಲಾಂ ಭರದಲಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ.

ಕೀರ್ತನ ಆರಂಭ ಕಾಲದಲ್ಲಿ ಪ್ರಾಜ್ಞಭನೀರಾಗಿರ್ತಕ್ಕಂಥ ಅವರು ಮನುಷ್ಯರು ಮೋಕ್ಷ ಸಂಪಾದನೆಗೋಸ್ಕರವಾಗಿ ವ್ರತ ಕೃತು ಜಪ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ಮೋಕ್ಷವನ್ನು ಪಡೆಯುತ್ತಾನೆ. ಈ ಕಲಿಯುಗದಲ್ಲಿ ಸುಲಭವಾಗಿ ನಮಗೆ ದೊರೆತಿರತಕ್ಕಂಥ ಮಾರ್ಗಗಳು ಎಂದರೆ ಭಕ್ತಿ ವ್ರತಾಚರಣೆ. ಕಲಿಯುಗದ ಜನರಿಗೆ ಮುಕ್ತಿ ಪಥವನ್ನು ಉಂಟು ಮಾಡಲು ಸುಗವಾಗಿ ಹರಿಹರ ಸುತನಾಗಿ ಅವತರಿಸಿದ ಅಯ್ಯಪ್ಪ ತನ್ನ ಭಕ್ತರಿಗೆಲ್ಲ ಒಂದು ನೇಮ ನೀತಿ ಆಚರಣೆಯನ್ನಿಟ್ಟು ವ್ರತಾಚರಣೆ ಎಂದು ಮಾಡಿದ್ದಾನೆ. ಆ ವ್ರತಾಚರಣೆಯನ್ನು ಮಾಡಿದವರಿಗೆ ಸಕಲ ವಿಧವಾದ ಸುಖ ಸಂಪದವನ್ನು ನಿತ್ತು ಸಲಹುವ ಮಹಾನುಭಾವನಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ. ಅಂದ ಮೇಲೆ ಆ ಅಯ್ಯಪ್ಪ ಸ್ವಾಮಿಯವರ ಕಥಾಭಾಗವನ್ನು ನಾವು ಹೇಳಿ ಕೇಳಿದ ಜನಗಳಿಗೂ ಹೇಳಿದವರಿಗೂ ಸಮಸ್ತರಿಗೂ ಆ ಪರಮಾತ್ಮ ಸ್ವಾಮಿ ಅಯ್ಯಪ್ಪನು ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇವೆ. ಮೆರವಪುರದೊಳಗೆ ಪಿರಿಯ

ಲೋಕದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಬಂದಿರತಕ್ಕಂತಹ ಕಲಹ ದೇವತೆಗಳಿಗೂ ದೈತ್ಯರಿಗೂ. ದೈತ್ಯರಲ್ಲಿ ಮಹಾನುಭಾವನಾದ ಧನು ಎಂಬತಕ್ಕಂಥ ರಾಕ್ಷಸನ ಮಕ್ಕಳು ರಂಭಾಕರಂಭಾಸುರ, ರಂಭಾಕರಂಭಾದಿಗಳು ಮಕ್ಕಳಿಲ್ಲದ ಕಾರಣ ತಪವನಾಚರಿಸಿ ಬ್ರಹ್ಮನಿಂದ ಯಜ್ಞೇಶ್ವರನಿಂದ ವರವನ್ನು ಪಡೆದಿದ್ದಾರೆ. ಕರಂಭಾಸುರ ಯಜ್ಞೇಶ್ವರನು ಪ್ರತ್ಯಕ್ಷನಾದಾಗ ಒಂದು ವರವನ್ನು ಕೇಳಿದರಂತೆ. ಸ್ವಾಮಿ, ನಾವು ಬಹಳ ಬಳಲಿದ್ದೇವೆ ಈ ದೇವತೆಗಳಿಂದಾಗಿ. ಲೋಕವನ್ನೆಲ್ಲ ಆಳುವ ಸಕಲರನ್ನು ಜಯಿಸತಕ್ಕಂಥ ಶಕ್ತಿ ಉಳ್ಳ ಸಂತಾನವನ್ನು ದಯಪಾಲಿಸು. ಬ್ರಹ್ಮದೇವ ನಗುತ್ತ ಹೇಳಿದ, ತಥಾಸ್ತು. ಸಂತಾನ ಅನ್ನುವಾಗ ಆ ಕರಂಭಾಸುರನ ಅಭಿಪ್ರಾಯವೇನಿತ್ತೋ ಏನೋ, ಆದರೆ ಬ್ರಹ್ಮ ಸಂಕಲ್ಪ ಮಾತ್ರ ಬಹಳ ವಿಚಿತ್ರವಾಗಿತ್ತು. ತಥಾಸ್ತು ಎಂದಾಗ ಕರಂಭಾಸುರನು ವರವನ್ನು ಪಡೆದು ಬಂದು ಬಹುಕಾಲವಾದ ಮೇಲೆ ತಾನೊಂದು ಹೆಣ್ಣು ಮಗುವನ್ನು ಪಡೆದಿದ್ದಾನೆ. ರಂಭಾಸುರನು ವರಪ್ರದಾನದಿಂದ ತಾನೊಂದು ಗಂಡು ಮಗುವನ್ನು ಪಡೆದ. ಆ ಅವತರಿಸಿದ ಮಗನಿಗೆ ಮಹಿಷಾಸುರ ಎಂದು ಹೆಸರಾಯಿತು. ಕೊಂಬುಗಳುಳ್ಳವನಾಗಿ ಹರಿತವಾದ ಗೊರಸುಗಳಿಂದ ತೇಜಪುಂಜವಾದ ಬಾಲವುಳ್ಳವನಾದ ಮಹಿಷನಂತೆ ಮೆರೆಯುವ ಅಸುರನಾದ ಮಹಿಷಾಸುರ. ಕರಂಭಾಸುರನ ಮಗಳೂ ಸಹ ಹಾಗೆಯೇ ಅವತರಿಸಿದ್ದಾಳೆ ಮಹಿಷಿ ಎಂಬ ಹೆಸರಿನಲ್ಲಿ. ಹಿಂದೆ ಗಾಲವ ಮಹರ್ಷಿಗಳ ಮಗಳಾಗಿರ್ತಕ್ಕಂಥ ಲೀಲಾವತಿ, ತ್ರಿಮೂರ್ತಿಗಳ ಅಂಶದಿಂದ ಅವತರಿಸಿದಂಥ ದತ್ತ ಋಷಿ ಇವರಿಗೆ ಕೊಟ್ಟು ವಿವಾಹವಾಗಿ ಆ ಲೀಲಾವತಿಯು ಸಮಯವಲ್ಲದ ಸಮಯದಲ್ಲಿ ಮೋಹಪರವಶಳಾಗಿ ಆ ದತ್ತ ಋಷಿಯನ್ನ ರತಿಕ್ರೀಡೆಯ ನಾಡಲು ಬಹುವಾಗಿ ಪೀಡಿಸಿದಾಗ ವೈರಾಗ್ಯ ಸಂಪನ್ನನಾಗಿದ್ದ ದತ್ತ ಋಷಿಯು, ನೀನೇಕೆ ನನ್ನನ್ನು ಹೀಗೆ ಕಾಡುತ್ತಿರುವೆ ಎಂದಾಗ ಈ ಲೀಲಾವತಿ ಹೇಳುತ್ತಿದ್ದಾಳೆ, ನಾನು ಯಾರೂ ಅಲ್ಲ, ನಿಮ್ಮ ಮಹಿಷಿಯಾದ್ದರಿಂದ ನಿಮ್ಮಲ್ಲಿ ಸಂತೋಷವಾಗಿರಲು ಅಪೇಕ್ಷೆ ಪಡ್ತೇನೆ. ಮಹಿಷಿಯಾದ ನಾನು ಕೇಳುವುದು ಅಪರಾಧವೇ ಎಂದರೆ ದತ್ತ ಋಷಿಗೆ ಬಹಳ ಸಿಟ್ಟಾಯಿತಂತೆ. ನೀನು ಆಡಿದ ಮಾತಿನಂತೆಯೇ ಮುನ್ನ ಅದೇ ರೀತಿಯಾದ ಮಹಿಷಿ ಅಂದರೆ ಎಮ್ಮೆಯಾಗಿ ಅವತರಿಸು ಎನ್ನುವಂತೆ ಮಹಿಷಿ ಎಂದು ಶಾಪವನ್ನು ಕೊಟ್ಟರಂತೆ. ಲೀಲಾವತಿ ಎದ್ದಳು, ಮುಂದೆ ನಾನು ಮಹಿಷಿಯಾಗಿ ಅವತರಿಸಬೇಕೇ? ಪತಿಯಾದ ನೀನು ನನ್ನನ್ನು ತಿರಸ್ಕರಿಸಿ ಮಹಿಷಿಯಾಗಿ ಅವತರಿಸು ಎಂದ ಮೇಲೆ ನಾನು ಒಬ್ಬ ಮುನಿಯ ಮಗಳಾದ್ದರಿಂದ ಇದು ಶಾಪವನ್ನು ಕೊಡುತ್ತಿದ್ದೇನೆ. ನನ್ನನ್ನು ನಿರಾಕರಿಸಿದ ನನ್ನ ಪತಿಯೇ, ನೀನು ಸಹ ಮಹಿಷನಾಗಿ ಅವತರಿಸಿ ಸುಂದರನಾದ ಪುರುಷನಾಗಿದ್ದು ನನ್ನೊಡನೆ ಬಹುಕಾಲ ನೀನು ಸುಖ ಸಂಸಾರಗಳನ್ನು ಅನುಭವಿಸ್ತಾ ಇರುವಂತಹವನಾಗು ಎಂಬುದಾಗಿ ತಾನೂ ಸಹ ಶಾಪವನ್ನು ಕೊಟ್ಟರಂತೆ. ಆ ಲೀಲಾವತಿಯೇ ಇಲ್ಲಿ ಕರಂಭಾಸುರ ಮಗಳಾದ ಮಹಿಷಿ ಎಂಬತಕ್ಕಂಥ ರೂಪದಲ್ಲಿ ಅವತಾರವಾಗಿದ್ದಾಳೆ. ರಕ್ಕಸರಾಗಿ ಅವತರಿಸಿರುವ ಇವರಲ್ಲಿ ಮಹಿಷಾಸುರನು ಅನೇಕ ವಿಧವಾದ ವರಗಳನ್ನೆಲ್ಲವನ್ನು ಪಡೆದು ಲೋಕದಲ್ಲಿರುವ ಸಾಧು ಸಂತರನ್ನು ಬಹುವಿಧದಲ್ಲಿ ಕಾಡಿದನಂತೆ. ದೇವತೆಗಳೆಲ್ಲರೂ ಮೊರೆಯಿಟ್ಟಾಗ ಜಗದಾದಿ ದೇವರುಗಳೆಲ್ಲರೂ ಸೇರಿ ಮಹತಾಯಿ ಚಾಮುಂಡಿಯನ್ನು ನಿರ್ಮಾಣವನ್ನು ಮಾಡಿ ಮಹಿಷಾಸುರನ ಸಂಹಾರವನ್ನು ಮಾಡಿದ್ದಾರೆ. ಮಹಿಷಾಸುರನ ಸಂಹಾರವಾದ ವಿಚಾರವನ್ನು ಕೇಳಿದೊಡನೆ ಮಹಿಷಿ ಎಂಬುವಳು ಸಿಟ್ಟಿನಿಂದ ಗುಡುಗಲಾರಂಭಿಸಿದಳಂತೆ.

ಮೋಸವಾಗಿತು. ನನ್ನಂಡನಾದ ಮಹಿಷಾಸುರನ ಮರ್ದನವನ್ನು ಮಾಡಿದ ಈ ದೇವತೆಗಳನ್ನ ಸುಮ್ಮನೆ ಬಿಡುವುದಿಲ್ಲ ಎಂಬತಕ್ಕಂಥ ಸಿಟ್ಟಿನಿಂದ ತಾ ಕೂಡಲೇ ಯೋಚನೆ ಮಾಡಿದಳಂತೆ. ಇಲ್ಲ ಇಲ್ಲ, ವರವನ್ನು ಪಡೆಯದೆ ನಾನಿವರ ಮೇಲೆ ಎರಗುವುದು ಸರಿಯಲ್ಲ ಎಂಬುದಾಗಿ ತಾನಲ್ಲಿಂದ ನೇರವಾಗಿ ಬಂದು ವಿಂಧ್ಯ ಪರ್ವತದ ಎಡೆಯಲ್ಲಿ ಕುಳಿತು ಬ್ರಹ್ಮದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾಳೆ.

ಕಳೆಯಿತು ದಿನಗಳು, ಉರುಳಿತು ವರ್ಷಗಳು, ಬಹುಕಾಲವಾಯಿತು. ಈ ಮಹಿಷಿಯ ತಪವೂ ಹಣ್ಣಾಯಿತು. ಬ್ರಹ್ಮದೇವ ಥಟ್ಟನೆ ಪ್ರತ್ಯಕ್ಷನಾದ. ಅಮ್ಮ, ಏನು ಬರಬೇಕು? ಈಕೆ ಕೈ ಜೋಡಿಸಿದ್ಲು. ಮರಡಪ

ನನಗೆ ಮರಣವೇ ಬರಬಾರದಂತಹ ವರವನ್ನು ದಯಪಾಲಿಸು ಸುಬ್ರಹ್ಮದೇವ. ಬ್ರಹ್ಮನಕ್ಕ, ಅಮ್ಮ ಹುಟ್ಟಿದ ಮೇಲೆ ಸಾವು ಸಿದ್ಧ, ಹುಟ್ಟಿದ ಮೇಲೆ ಯಾರಾದರೂ ಸಾಯಲೇಬೇಕಾಗತ್ತೆ ಅಂದ ಮೇಲೆ ನೀನು ಆ ಮರಣವನ್ನು ಬಿಟ್ಟು ಮತ್ತಾವುದಾದ್ರೂ ಒಂದು ವರವನ್ನು ಕೇಳು ಸ್ವಾಮಿ. ಹಾಗಾದರೆ ದೇವತೆಗಳಿಂದಾಗಲಿ, ಸರೀಸೃಪರಿಂದಾಗಲಿ, ನರರಿಂದಾಗಲಿ, ಹರನಿಂದಾಗಲಿ, ಅಜನಿಂದಾಗಲಿ, ಹರಿಯಿಂದಾಗಲಿ ನನಗೆ ಮರಣ ಬಾರದಂತಹ ವರವನ್ನು ದಯಪಾಲಿಸು. ಆ ವರವನ್ನು ಕೇಳಿದಾಗ ನಗು ನಗುತ್ತ ಬ್ರಹ್ಮದೇವ, ತಥಾಸ್ತು. ಮಹಿಷಿ, ನೀನು ಕೇಳಿದ ವರವೇನೋ ಚೆನ್ನಾಗಿದೆ, ಆದರೆ ಇದರೊಳಗಡೆ ಇರತಕ್ಕಂಥ ಆಂತರ್ಯ ನಿನಗೆ ಅರ್ಥವಾಗಲಿಲ್ಲವಲ್ಲ. ಏನು ಸ್ವಾಮಿ ಆಂತರ್ಯ? ಆಂತರ್ಯವೆಂದರೆ ನೀನು ಹರನಿಂದಾಗಲಿ ಹರಿಯಿಂದಾಗಲಿ ಮರಣವಾಗುವುದು ಬೇಡ ಎಂದು ಕೇಳಿದೆ, ಆದರೆ ಆ ಹರಿ ಹರ ಇಬ್ಬರ ಅಂಶದಿಂದ ಅವತರಿಸಿದಂತ ಹರಿಹರ ಸುತನಿಂದ ನಿನಗೆ ಮರಣವಾಗುವುದಲ್ಲ. ಮಹಿಷಿ ನಕ್ಕಳು, ಅಸಂಭವ. ಹೇ ದೇವದೇವ ಬ್ರಹ್ಮದೇವ, ಏನಂದೇ ಹರಿಹರರಲ್ಲಿ ಪುತ್ರ ಸಂತಾನವೇ, ಅವರಿಬ್ಬರೂ ಪುರುಷರೇ ಎಂದಾಗ ಅವರಿಬ್ಬರಿಂದ ಸಂತಾನವಾಗುವ ಮಗುವಿಂದ ನನಗೆ ಮರಣವೆಂದರೆ ಇವೆಲ್ಲ ಕೇವಲ ಕ್ಷುಲ್ಲಕ. ಬ್ರಹ್ಮದೇವ ಹೇಳಿದ, ನಾನಂತೂ ವರವನ್ನು ಕೊಟ್ಟಿದ್ದೇನೆ, ಎಚ್ಚರಿಕೆ. ಆದರೂ ಸಹ ಎಚ್ಚರಲಾಗಿರೂ ಹರಿಹರರ ಸುತನಿಂದ ನಿನಗೆ ಮರಣವಂತೂ ಸಿದ್ಧ. ಈಕೆ ಎಂದಳು, ಹೇಗಾದರೂ ಇರಲಿ, ಮೊದಲು ದೇವತೆಗಳನ್ನು ಬಿಡುವುದಿಲ್ಲ, ಹಿಡೀರಿ ಎಂದರು ಸುರಲು.

ದಿಕ್ಕೆಟ್ಟು ಓಡಿದರಂತೆ ಮುನಿಗಳೆಲ್ಲರೂ. ಈ ಮಹಿಷಿಯ ಹಾವಳಿಯಿಂದಾಗಿ ಯಾಗಯಜ್ಞಗಳು ನಡೆಯುವಂತಿಲ್ಲ, ಸುರಲೋಕದಲ್ಲಿ ದೇವಲೋಕದಲ್ಲಿ ದೇವತೆಗಳಾರೂ ಉಳಿಯುವಂತಿಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಓಡಿ ಹೋದರು, ತಲೆಮರೆಸಿಕೊಂಡರು. ಯಾಗಯಜ್ಞಗಳು ನಡೆಯುವ ಎಡೆಯಲ್ಲಿ ಈಕೆಯ ಹಾವಳಿಯಿಂದಾಗಿ ಸಾಧು ಸಂತರನ್ನೆಲ್ಲ ಅಗ್ನಿ ಹೊಂಡದಲ್ಲಿ ಹಾಕಿ ಸುಡಲಾರಂಭಿಸಿದರಂತೆ. ಬೆದರಿದರು, ಬೆದರಿ ಓಡೋಡಿ ಬಂದು ಮುನಿಗಳೆಲ್ಲರೂ ಏಕವಾಗಿ ಸೇರಿದರು. ಸೇರಿ ಮಹಾನುಭಾವನಾದ ಬ್ರಹ್ಮನನ್ನ, ಶ್ರೀಮನ್ನಾರಾಯಣನನ್ನ, ಮಹೇಶ್ವರನನ್ನ ಮರಹೊಕ್ಕಿ ನಾವು ಉಳಿಯಬೇಕಾಗಿದೆ, ಬನ್ನಿ ಎಂಬುದಾಗಿ ಎಲ್ಲರೂ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.

0: ಹೇ ದೇವದೇವಾ ಕಾಪಾಡು ಎಂದು ಎಲ್ಲರೂ ಪ್ರಾರ್ಥಿಸುವಾಗ ಪ್ರತ್ಯಕ್ಷನಾದನಂತೆ ದೀನ ದಯಾಕರನಾದ ಪಕ್ಷಿವಾಹನನು ಲಕ್ಷ್ಮೀರಮಣನು. ಅಯ್ಯ ಸಾಧು ಸಂತರೇ, ಏನಾಗಿದೆ?
1: ಸ್ವಾಮಿ,
0: ಮಹಿಷಿಯ ಕಾರಣದಿಂದ ಬಾಳಲಾರವು ನಾವು. ನಮ್ಮನ್ನು ಉದ್ಧಾರ ನೀನು ಮಾಡದೆ ಹೋದರೆ ಈ ಕ್ಷಿತಿಯೊಳಗೆ ಆರಿಗೂ ಎಡೆಯಿಲ್ಲ. ಅತ್ತ ನೋಡು, ಒಂದು ಕಡೆಯಿಂದ ದೇವತೆಗಳೆಲ್ಲ ಓಡಿ ಬಂದಿದ್ದಾರೆ ಸ್ವಾಮಿ, ಲೋಕಲೋಕ ನಾಯಕರೆಲ್ಲರೂ ದಿಕ್ಕು ಕಾಣದೆ ಓಡಿ ಹೋಗುತ್ತಿದ್ದಾರೆ. ನಾರಾಯಣ, ನೀನು ಮೌನವಾಗಿದ್ದರೆ ಹೇಗೆ? ಶ್ರೀಮನ್ ನಾರಾಯಣನು ನಕ್ಕನಂತೆ, ಇದಕ್ಕೆ ಒಬ್ಬ ಮಹಾನುಭಾವನ ಅವತಾರವಾಗಲೇಬೇಕಾಗಿದೆ. ಆ ಅವತಾರವಾಗುವುದಕ್ಕಾಗಿಯೇ ಈ ಕಾರ್ಯ ಹೀಗಾಗ್ತಾ ಇದೆ. ಭಯಪಡಬೇಡಿ, ಶಿವನನ್ನ ನಾನು ಪ್ರಾರ್ಥಿಸಿ ಆ ಪರಶಿವನಿಂದಲೂ ನನ್ನಂಶದಿಂದಲೂ ಒಬ್ಬ ಮಹಾನುಭಾವ ಅವತರಿಸುವಂತೆ ಮಾಡ್ತೇನೆ ಎಂಬುದಾಗಿ ಜಗದೊಡೆಯನಾದ ಶ್ರೀಮನ್ ನಾರಾಯಣನು ಶಿವನಿಗೆ ಸಂದೇಶವನ್ನು ಕಳುಹಿಸಿದರಂತೆ. ಪರಶಿವನಾಗಮನವನ್ನು ಕಂಡು ತಾನು ಮೋಹಿನಿ ರೂಪವನ್ನು ಧರಿಸಿದ್ದಾನೆ. ಜಗವೆಲ್ಲವೂ ವಿಸ್ಮಯಗೊಳ್ಳುವಂತೆ ಹಿಂದೊಂದು ಸಮಯದಲ್ಲಿ ದೇವತೆಗಳಿಗೆ ಅಮೃತವನ್ನು ಹಂಚಲೋ ಸುಗಮಾಗಿ ಧರಿಸಿದ್ದಂಥ ಆ ಮೋಹಿನಿಯ ರೂಪ, ದೈತ್ಯನಾದ ಭಸ್ಮಾಸುರನನ್ನು ಸುಟ್ಟು ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಲು ಧರಿಸಿದ್ದ ಆ ಮೋಹಿನಿಯ ರೂಪ, ಇಂದು ಮಹಿಷಿಯಿಂದ ಪೀಡಿತರಾದ ಜನಗಳಿಗೆ ಅಭಯವನ್ನು ಕೊಡಲು ಧರಿಸಿದನಂತೆ ಪರಮಾತ್ಮ ಮೋಹಿನಿಯ ರೂಪವನು. ಆ ಮೋಹಿನಿಯ ರೂಪದಲ್ಲಿರುವ ಶ್ರೀಮನ್ನಾರಾಯಣನನ್ನು ಕಂಡು ಮಹಾನುಭಾವನಾಗಿರತಕ್ಕಂಥ ಪರಮೇಶ್ವರನು ಆ ರೂಪಲಾವಣ್ಯಕ್ಕೆ ಸೋತನೋ, ಲೋಕ ಕಲ್ಯಾಣಕ್ಕಾಗಿ ಮರುಗಿದನೋ, ನಮ್ಮಿಬ್ಬರ ಅಂಶದಿಂದ ಲೋಕದಲ್ಲಿ ಕಲ್ಯಾಣವಾಗುವ ಒಂದು ಸಂತಾನವಾಗಬೇಕೆಂದು ಅಪೇಕ್ಷೆ ಪಟ್ಟನೋ ಏನು? ಈ ಹರಿಹರರ ಸಮಾಗಮನದಿಂದ ಆಗ ಅವತರಿಸಿದನಂತೆ ಒಬ್ಬ ಮಹಾನುಭಾವನಾಗಿರ್ತಕ್ಕಂಥ ಬಾಲಕ. ಹರಿಹರ ಹಂಸದಿ ಅವತರಿಸಿದನು ಜ್ಯೋತಿ ರೂಪದಲ್ಲಿ ಬಾಲ. ಈ ಹರಿಹರರ ಅಂಶದಿಂದಲೇ ಅವತರಿಸಿದನಂತೆ ಒಬ್ಬ ಬಾಲಕ. ದೇದೀಪ್ಯಮಾನ ಪ್ರಕಾಶಕನಾಗಿ ಲೋಕವನ್ನೆಲ್ಲ ಬೆಳಗುವಂಥ ರೀತಿಯಲ್ಲಿ ಅವತಾರವಾಗಿರುವ ಆ ಮಗುವನ್ನು ಕಂಡು ಶ್ರೀಮನ್ನಾರಾಯಣನು ಹೇಳಿದ್ದಾನೆ, ಇದೋ ಈ ಮಗುವನ್ನು ಸ್ವೀಕರಿಸು ಶಿವದೇವ, ಕೈಲಾಸದಲ್ಲಿ ಈತನನ್ನು ಇರಿಸು, ಭೂತಗಳಿಗೆ ನಾಥನನ್ನಾಗಿ ಮಾಡಿ ಭೂತನಾಥ ಎಂಬ ಹೆಸರಿನಲ್ಲಿ ಬೆಳೆಯಲಿ. ಈತನಿಂದಾಗಿ ಲೋಕ ಮಂಗಳವಾಗಲಿ ಕ್ಷೇಮವಾಗಲಿ ಎಂದಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಅವನು ಅವತರಿಸಿದ್ದಾನೆ. ಅವತರಿಸಿ ಲೋಕದಲ್ಲಿ ಬೆಳಕಾಗಿ ಬೆಳಗುತ್ತಿರುವ ಈತನನ್ನು ಕುರಿತು ದೊಡ್ಡವರು ಹೇಳ್ತಾರೆ, ರಂಗನ್.

ಇಷ್ಟೆಲ್ಲ ಹೆಸರಿನಿಂದ ಅವತರಿಸಿರುವ ಭೂತನಾಥನು ಕೈಲಾಸದಲ್ಲಿ ತಾನು ಭೂತನಾಥನಾಗಿ ಮೆರೆಯುತ್ತಿರುವಾಗ ಭೂತಳದಲ್ಲಿ ಪಂದಳ ದೇಶ, ರಾಜ ರಾಜಶೇಖರ, ಪೆರುಂದೇವಿ ಎಂಬತಕ್ಕಂಥ ಹೆಂಡತಿಯಿಂದೊಡಗೂಡಿ ಎಲ್ಲ ವಿಧವಾದ ಸುಖ ಸಂಪದಗಳಿಂದಲೂ ಬಾಳುತ್ತಿದ್ದರೂ ಸಹ ಮಕ್ಕಳಿಲ್ಲ ಅನ್ನುವ ಚಿಂತೆ. ರಾಜಶೇಖರನು ದೈವ ಸಂಪನ್ನನಾದಂಥ ಶಿವನ ಭಕ್ತನು, ಪೆರುಂದೇವಿಯು ಶ್ರೀಮನ್ನಾರಾಯಣನ ಭಕ್ತಳಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಒಂದು ದಿನ ಈ ಅರಸ ಬೇಟೆಯಾಡಬೇಕು ಎಂಬುದಾಗಿ ಕಾಡಿಗೆ ಬಂದಿರುವ ಸಂದರ್ಭದಲ್ಲಿ ಕೈಲಾಸವಾಸನಾದ ಪರಮೇಶ್ವರ ನೋಡಿದ, ಭೂತನಾಥನು ಬೆಳೆಯಬೇಕಾದದ್ದು ಇಲ್ಲೇ ಎಂಬುದಾಗಿ ಅರಸನು ಬೇಟೆಯಾಡಿ ಬರುವ ಆ ಕಾಡಿನ ಮಧ್ಯದಲ್ಲಿ ಒಂದು ವಟವೃಕ್ಷದಡಿಯಲ್ಲಿ ಭೂತನಾಥನನ್ನೇ ಒಂದು 3 ತಿಂಗಳು ಮಗುವನ್ನಾಗಿ ಅದರಡಿಯಲ್ಲಿ ಇರಿಸಿದನಂತೆ. ಅವತರಿಸುವ ಮುನ್ನ ನಾನು ಯಾರ ಗರ್ಭದಲ್ಲಿಯೂ ಜನಿಸುವುದಿಲ್ಲ ಎಂದು ಭೂತನಾಥನು ಕೇಳಿದ ಕಾರಣಕ್ಕಾಗಿ ಆತನನ್ನ ಹಾಗೆಯೇ ಒಂದು 3 ತಿಂಗಳು ಮಗುವಾಗಿ ಆ ವಟವೃಕ್ಷದಡಿಯಲ್ಲಿ ಇರುವಂತೆ ಮಹಾನುಭಾವನಾದ ಶಿವನು ಅನುಗ್ರಹಿಸಿದ. ಬೇಟೆಯಾಡಲು ಬಂದ ಅರಸ ಬಾಣವನ್ನು ಹೂಡಿ ಸುತ್ತಲೂ ನೋಡುತ್ತಿದ್ದಾನೆ. ಎಲ್ಲಿಯೋ ಮಗು ಅಳುವ ಶಬ್ದ ಕೇಳಿಸಿದೆ. ಕೂಡಲೇ ಮನದಲ್ಲಿ ಎಲ್ಲಿ ಮಗು ಅಳುತ್ತಿರುವುದು,

ಎಲ್ಲಿ ಮಗು ಅಳ್ತಾ ಇರೋದು, ಎಲ್ಲಿ ಅಳ್ತಾ ಇದೆ ಅಂತ ಹುಡುಕಾಡ್ತಾ ಹುಡುಕಾಡ್ತಾ ಬಂದು ನೋಡ್ತಾನೆ. ಆ ವಟವೃಕ್ಷದಡಿಯಲ್ಲಿ ಮಗುವೊಂದು ಮಲಗಿ ಈ ಅರಸನನ್ನು ನೋಡಿ ನಗುತ್ತಿದೆಯೋ ಎನ್ನುವಂತಿದೆಯಂತೆ. ಅರಸ ದಿಟ್ಟಿಸಿ ನೋಡಿದ, ಯಾರದಿ ಮಗುವು, ಇಷ್ಟು ಸುಂದರವಾದ ಮಗುವನ್ನು ಯಾರಿಗೆಲ್ಲಿ ಬಿಟ್ಟವರು ಎಂದು ಓಡಿ ಬಂದಿದ್ದೆ. ಆ ಮಗುವನ್ನು ಎತ್ತುಕೊಂಡನಂತೆ. ಎತ್ತುಕೊಂಡು ನೋಡಿದರೆ ಕಂಠದಲ್ಲಿ, ಆ ಮಗುವಿನ ಕಂಠದಲ್ಲಿ ಒಂದು ಸಣ್ಣ ಗಂಟೆ ಇದೆಯಂತೆ. ಅಲ್ಲ, ಇಂಥ ಮಗುವನ್ನು ಬಿಟ್ಟು ಹೋಗುವುದಕ್ಕೆ ಯಾರಿಗೆ ಮನಸ್ಸಾಯಿತು, ಯಾರಂಥ ತಾಯಿ ತಂದೆಗಳು ಎಂಬುದಾಗಿ ಸುತ್ತಲೂ ನೋಡುವಾಗ ಅಲ್ಲೊಬ್ಬ ವೃದ್ಧ ಗಡಗಡಗಡ ನಡಗುತ್ತ ಬರುತ್ತಿದ್ದಾನೆ. ಅಲ್ಲಿ ಯಾರು ಬರಲು ಸಾಧ್ಯ? ಪರಮಾತ್ಮನೇ ವೃದ್ಧ ವೇಷವನ್ನು ಹಾಕಿಕೊಂಡು ಬಂದು, ಅರಸ, ಬಹುಕಾಲದಿಂದಲೂ ಮಕ್ಕಳ ಭಾಗ್ಯವಿಲ್ಲ, ಮಕ್ಕಳ ಭಾಗ್ಯವಿಲ್ಲ ಎನ್ನುತ್ತಿದ್ದೀಯಲ್ಲ, ನಿನ್ನ ಪೂಜಾ ಫಲವಾಗಿ ದೊರೆತಿದ್ದಾನೆ ಈ ಮಗು, ಎಚ್ಚರಿಕೆಯಿಂದ ಸಾಕು. ಅಷ್ಟೇ ಅಲ್ಲ, ಈ ಮಗನಿಗೆ ಏನಂತ ಹೆಸರಿಡ್ತೀಯ? ಕಂಠದೊಳು

ಅಯ್ಯ ಇವರಿಗೆ ಮಣಿಕಂಠ ಎಂದು ನಾಮಕರಣವನ್ನು ಮಾಡು, ಬಹು ಪ್ರೀತಿಯಿಂದ ಕಾಪಾಡು. ಇವನಿಂದಾಗಿ ನಿನ್ನ ವಂಶ ಮಾತ್ರವಲ್ಲ ಸಕಲ ಲೋಕವೂ ಉದ್ಧಾರವಾಗುತ್ತೆ ಎಂದಾಗ ಸಂತೋಷದಿಂದ ಮಹಾರಾಜ ಹಿರಿಯರಿಗೆ ವಂದಿಸಿ ಆ ಮಗುವನ್ನು ಹೊತ್ತು ತಂದು ತನ್ನ ಹೆಂಡತಿಯಾಗಿರ್ತಕ್ಕಂಥ ಪೆರುಂದೇವಿ ಕೈಗೆ ಕೊಟ್ಟು ಹೇಳ್ತಿದ್ದಾನೆ. ತನಯ ನಿವ

ದೇವಿ, ಇವನು ಪರಮಾತ್ಮನಿಂದ ನಮಗೆ ವರದಾನ. ಮಕ್ಕಳಿಲ್ಲದವರು ಮಕ್ಕಳಿಲ್ಲದವರು ಎಂದು ನಮ್ಮ ನಾಡಿಕೊಳ್ಳುತ್ತಿದ್ದ ಜನರನ್ನ ಸದೆಬಡೆಯಲು, ಧರ್ಮವನ್ನು ರಕ್ಷಣೆ ಮಾಡಲು, ಸರ್ವದಾ ಜಗತ್ತಿಗೆ ಸುಖ ಸಂಪದವನ್ನು ನೀಡಲು ಶಿವನು ನಮಗಾಗಿ ದಯಪಾಲಿಸಿರುವ ಈ ಪುತ್ರ. ಇದಿಗೋ ಇವನೇ ಮಣಿಕಂಠ. ತಾಯಿ ಹೇಳಿದ್ಲು, ಏನ್ರಿ ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಯಾವುದೋ ಮಗುವನ್ನು ತಂದು ಕೊಡ್ತಾ ಇದ್ದೀರೇನ್ರಿ? ನನ್ನನ್ನು ಸಂತೋಷಪಡಿಸಲು ಈ ಕಾರ್ಯ ಮಾಡಿದ? ಇಲ್ಲ ಇಲ್ಲ ದೇವಿ, ನಾನು ಹಾಗೆ ಮಾಡುವನಲ್ಲ. ಪರಶಿವನೇ ನನಗೆ ಈ ಮಗುವನ್ನು ಕೊಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಾನೆ. ಪಡೇ ಕೊಟ್ಟಿದ್ದಾನೆ ಹೆಂಡತಿ ಕೈಗೆ. ಆ ತಾಯಿ ತನೆಯನ್ನೆತ್ತುಕೊಂಡ ಕೂಡಲೇ ಲೋಕದ ಎಲ್ಲ ದುಃಖಗಳು ಮರೆತು ಆನಂದವೆಂಬುದು ಪ್ರಾಪ್ತವಾಗಿದೆ. ಕಾರಣ, ಪ್ರಪಂಚವನ್ನುದ್ಧಾರ ಮಾಡಲು ಅವತರಿಸಿರುವ ಮಗು. ಆದ್ದರಿಂದ ಬಹು ಪ್ರೀತಿಯಿಂದ ಬೆಳೆಸಿದಳಂತೆ. ಆ ಮಗು ಬೆಳೆಯುತ್ತಿದ್ದಾನೆ. ಆ ಮಗುವು ಬಂದು ಸ್ವಲ್ಪ ಕಾಲ ಕಳೆದು ವರುಷ ಒಂದೆರಡು ಮೂರು ನಾಲ್ಕು ಕಳೆಯೇ ಆ ಮಗುವಿಗೆ ಒಂದೆರಡು ಮೂರು ವರ್ಷಗಳು ಕಳೆಯೋದ್ರೊಳಗಾಗಿ ಮಹಾರಾಣಿ ಆ ಮಗುವಿನ ಆಗಮನ ಪ್ರಭಾವವು, ಆ ಮಣಿಕಂಠನ ಅವತಾರ ವಿಶೇಷವು, ಆ ಪೆರುಂದೇವಿ ಗರ್ಭವತಿಯಾಗಿದ್ದಾಳೆ. ನವಮಾಸ ಕಳೆದು ದಶತಾರ ಯಸಯೋಗದಲ್ಲಿ ಆಕೆಯೂ ಒಂದು ಗಂಡು ಮಗುವನ್ನು ಪಡೆದಳಂತೆ. ಆ ಮಗುವಿಗೆ ರಾಜರಾಜನ್ನೆಂದು ನಾಮಕರಣವನ್ನು ಮಾಡಿದ್ದಾರೆ. ಆ ಇಬ್ಬರು ಮಕ್ಕಳನ್ನ ತಂದೆ ತಾಯಿಗಳು ಅಷ್ಟೇ ಮಮತೆಯಿಂದ ಬೆಳೆಸಿದ್ದಾರೆ. ಪೌರ್ಣಿಮಾ ಚಂದ್ರನಂತೆ ಬೆಳೆಯುತ್ತಿದ್ದಾನೆ ಮಹಾನುಭಾವನಾದಂಥ ಮಣಿಕಂಠ. ರಾಜರಾಜನ್ ಸಹ ಅಣ್ಣನ ಜೊತೆಯಲ್ಲಿ ವಿದ್ಯಾವಂತನಾಗಿ ಹಿರಿಯನಾದಾಗ ಆ ಬೆಳೆಯುತ್ತಿರುವ ಮಕ್ಕಳನ್ನ ಮಹಾರಾಜ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಗುರುಗಳಲ್ಲಿ ಬಿಟ್ಟಿದ್ದಾನೆ. ಓಡಿ ಬಂದಂಥ ಈ ಮಣಿಕಂಠ ತಮ್ಮನಿಂದೊಡಗೂಡಿ ಗುರುಗಳ ಮುಂದೆ ಕುಳಿತಿದ್ದಾನಂತೆ. ಜೈ ಗುರುದೇವ್. ಗುರುಗಳೇನು ಮಾಡಿದ್ರು ಹೇಳ್ರಪ್ಪ? ಓ, ಈ ಮಣಿಕಂಠನು ಗುರುವನ್ನೇ ನೋಡುತ್ತಿದ್ದರೆ ಗುರುಗಳು ಕೇಳುತ್ತಾರೆ, ಯಾಕಪ್ಪ ಹಾಗೆ ನೋಡ್ತಾ ಇದ್ದೀಯಾ? ಗುರುಗಳೇ, ದಯಮಾಡಿ ಆ ಓಂಕಾರದ ಅರ್ಥವನ್ನು ಹೇಳಿ, ಆನಂತರದಲ್ಲಿ ನಾನು ಹೇಳ್ತೇನೆ ಅಂದಾಗ ಈ ಮಣಿಕಂಠನನ್ನೇ ನೋಡುತ್ತಾ, ಅಯ್ಯ ನಿನ್ನ ಮುಖವನ್ನು ನೋಡಿದರೆ ನೀನೇ ನನಗೆ ಆ ಓಂಕಾರದ ಅರ್ಥವನ್ನು ಹೇಳುವಂತಿದ್ದೀಯೇ, ದಯಮಾಡಿ ನೀನೇ ಅದನ್ನು ಹೇಳು. ಶಿಷ್ಯ ಹೇಳಿದ, ಗುರುಗಳೇ ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ ಕೇಳಿ. ಅಕಾರ ಉಕಾರ

ಓಂಕಾರವು ಪ್ರಣವಾಕ್ಷರ ಗುರುಗಳೇ. ಆ ಓಂಕಾರದ ಪ್ರಣವಾಕ್ಷರದ ಅರ್ಥವನ್ನು ತಿಳಿದು ಯಾವಾತನು ಮನಸಾರ ಓಂಕಾರವನ್ನು ಉಚ್ಚರಿಸುವನೋ ಅವನ ಮನದೆಲ್ಲ ವಿಕಾರಗಳು ಕಳೆದು ಅವನಿಗೆ ನಿಜ ಸಹಕಾರವು ಪ್ರಾಪ್ತವಾಗುತ್ತೆ. ಸಹಕಾರ ಯೋಗದಿಂದ ಅವನು ಬೆಳಗುವಂಥ ಅವನಾಗ್ತಾನೆ. ಗುರುಗಳೆದ್ದು ಕೈಗಳನ್ನು ಜೋಡಿಸಿ ಹೇಳ್ತಾರೆ, ಅಪ್ಪ ನೀನು ಸಾಮಾನ್ಯನಲ್ಲ, ಜಗತ್ತನ್ನೇ ಉದ್ಧಾರ ಮಾಡಲು ಬಂದಿರುವ ಮಹಾನುಭಾವ. ಇದು ನಾನು ಕಲಿತಿರುವ ವಿದ್ಯೆಯನ್ನು ನೆಪ ಮಾತ್ರಕ್ಕೆ ನಾನು ಗುರುವಾಗಿ ನಿನಗೆ ಬೋಧಿಸುತ್ತೇನೆ. ಜಗದಾದಿ ಗುರುವಾದ ನೀನು ನಮ್ಮನ್ನು ಅನುಗ್ರಹಿಸು ಎಂಬುದಾಗಿ ಹೇಳಿ ಗುರುಗಳು ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದರೆ, ನೆಪ ಮಾತ್ರಕ್ಕೆ ಅವರು ಗುರುವಾಗಿ ನಿಂತಿದ್ದರೆ, ಮಹಾನುಭಾವನಾದ ಮಣಿಕಂಠನು ಇಚ್ಛಾ ಮಾತ್ರದಿಂದ ಸಕಲ ವಿದ್ಯಾ ಪಾರಂಗತನಾಗುತ್ತಿದ್ದಾನೆ, ತಮ್ಮನನ್ನೂ ಸಹ ಹಾಗೆ ವಿದ್ಯಾವಂತನನ್ನಾಗಿ ಬೆಳೆಸುತ್ತಿದ್ದಾನೆ. ಹೀಗೆ ಸಾಗುತ್ತಿದೆ ಮಹಾನುಭಾವನಾದ ಮಣಿಕಂಠನ ವಿದ್ಯಾಭ್ಯಾಸ.

ವಿದ್ಯಾಭ್ಯಾಸವನ್ನು ಮಾಡ್ತಾ ನೆಪಮಾತ್ರಕ್ಕೆ ಗುರುವೆಂದವನಲ್ಲೂ ಸಹ ನೀನೇ ಪರಬ್ರಹ್ಮ ಸ್ವರೂಪ ಎಂಬುದಾಗಿ ಭಾವಿಸಿ ವಿದ್ಯಾಭ್ಯಂತನಾಗಿದ್ದಾರೆ. ಮಹಾನುಭಾವನಾದ ಮಣಿಕಂಠನು ಆತನ ಸಹೋದರನು ಸ್ವಲ್ಪ ಕಾಲದೊಳಗಾಗಿ ಎಲ್ಲ ವಿದ್ಯೆಯನ್ನು ಕಲಿತಾಗ ಗುರುಗಳ ಮುಂದೆ ಬಂದು ಕೈಗಳನ್ನು ಜೋಡಿಸಿ ಕೇಳಿದರಂತೆ, ಗುರುಗಳೇ ನಿಮಗೇನು ಗುರುದಕ್ಷಿಣೆ ಕೊಡಬೇಕು? ಗುರುಗಳು ಗಳಗಳನೆ ಕಣ್ಣೀರನ್ನು ಸುರಿಸುತ್ತಿದ್ದರು. ಮಣಿಕಂಠ ಕೇಳಿದ, ಏಕೆ ಗುರುಗಳೇ, ನಾನು ಕೇಳಿದ ಮಾತು ನಿಮಗೇನಾದರೂ ನೋವಾಯಿತೆ? ಯಾವ ಕಾರಣಕ್ಕಾಗಿ ನೀವು ಅಳುತ್ತಿದ್ದೀರಾ? ಶಿಷ್ಯನ ಸಮ್ಮುಖದಲ್ಲಿ ಗುರುವು ಕಣ್ಣೀರನ್ನು ಇಡುವುದಾದರೆ ಅದನ್ನು ನೋಡಿದ ಶಿಷ್ಯ ಈ ಜಗತ್ತಿನಲ್ಲಿ ಬಾಳಿ ಪ್ರಯೋಜನವೇನು? ಗುರುಗಳೇ ದಯಮಾಡಿ ಅಪ್ಪಣೆಯನ್ನು ಕೊಡಿಸಿ, ಯಾವ ಕಾರಣಕ್ಕೆ ಕಣ್ಣೀರು? ಗುರುಗಳೆಂದರು, ಅಯ್ಯ ದೇವಾಂಶ ಸಂಭೂತನೇ ಪರಮಾತ್ಮ, ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದವನಿಗೆ ನನಗೊಂದು ಮಗುವನ್ನು ಕೊಟ್ಟಿದ್ದಾನೆ. ಅದನೋಡು ಅದನೋಡೆಂದರೆ ಆ ಪರ್ಣಶಾಲೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದಾನೆ ಒಬ್ಬ ಹುಡುಗ, ಏನರಿಯದವರಂತೆ. ಶಿಷ್ಯ ಕೇಳಿದ ಮಣಿಕಂಠ, ಏನು ಗುರುಗಳೇ? ಅಯ್ಯ ಕಂದಾಯನಲು ಕೇಳಲಾರ ಆವ ವ್ಯಥೆಯಾದರೂ ಎನ್ನೊಡನೆ ಬೇಳಲಾರ. ನೋಡು ಇದನು ಮಗನೇ ಎಂದರೆ ನೋಡಲಾರ. ಅಯ್ಯ ನಾನು ಪಡೆದಿರುವ ಮಗ, ಮಾತನಾಡಲು ಆಗದ ಮೂಗ, ಆವುದನ್ನು ನೋಡಲಾಗದ ಕುರುಡ, ಇದ್ದ ಒಬ್ಬ ಮಗ ಹೀಗಾಗಿರುವುದನ್ನ ನೋಡಿ ನೋಡಿ ಸಹಿಸಲಾರೆ. ಸ್ವಾಮಿಯೇ ಅವತಾರ ಪುರುಷನೇ, ನಿನ್ನ ದರ್ಶನ ಮಾತ್ರದಿಂದಲೇ ಅನೇಕ ಜನಗಳಿಗೆ ಅನೇಕ ಸುಖ ಸಂಪದವು ಪ್ರಾಪ್ತವಾಗುತ್ತೆ ಅಂದ ಮೇಲೆ ನಾನು ಇದನ್ನು ಪ್ರತಿಯಾಗಿ ಬಯಸುತ್ತೇನೆ ಎಂದು ಭಾವಿಸದೆ ಅನುಗ್ರಹಿಸು, ನನ್ನ ಮಗನಿಗೆ ಈ ಭಾಗ್ಯವನ್ನು ಅನುಗ್ರಹಿಸು. ಮಣಿಕಂಠ ನಗುತ್ತ ಹೇಳ್ತಾನೆ, ಗುರುಗಳೇ ಗುರುವಾಜ್ಞೆಯು ನನಗೆ ಸರ್ವ ವಿಧದಲ್ಲಿಯೂ ಕೂಡ ಮಹತ್ತರವಾದದ್ದು ಇದೋ ಎಂಬುದಾಗಿ ಬಂದು ಆ ಮೂಲೆಯಲ್ಲಿ ಕುಳಿತಿರುವ ಗುರುಪುತ್ರನನ್ನು ಕರೆತಂದು ತನ್ನ ಅಮೃತಮಯವಾದ ಹಸ್ತದಿಂದ ಅವನ ಕಣ್ಣುಗಳನ್ನು ಮುಟ್ಟಿ ಆತನ ಮುಖದ ಮೇಲೆ ಕೈಯಾಡಿಸಿ ಆಶೀರ್ವಾದ ಮಾಡಿದನಂತೆ. ಕೂಡಲೇ ಆ ಹುಡುಗ, ಅಪ್ಪ ಅಪ್ಪ ನಾನೆಲ್ಲ ನೋಡ್ತಾ ಇದ್ದೇನೆ ಅಪ್ಪ ಅಪ್ಪ ಎನ್ನುವಾಗ ತಂದೆ ಓಡಿ ಬಂದು ಮಗನನ್ನು ತಬ್ಬಿದ. ಆ ಮಣಿಕಂಠರಿಗೆ ನಮಸ್ಕಾರ ಮಾಡಲು ಬಂದರೆ ಮಣಿಕಂಠ ಕೈಯನ್ನು ಹಿಡಿದ, ಗುರುವಿಗಿಂತಲೂ ಈ ಜಗತ್ತಲ್ಲಿ ಹಿರಿಯರಿಲ್ಲವಾದ್ದರಿಂದ ಇದು ಹೋಗಿ ಬರ್ತೇನೆ, ನೀವು ಸಂತೋಷದಿಂದ ಬಾಳುವುದಾದರೆ ಅದಕ್ಕಿಂತಲೂ ಮಿಗಿಲಾದದ್ದಿಲ್ಲ ಎಂಬುದಾಗಿ ಗುರುಪುತ್ರನನ್ನು ಒಪ್ಪಿಸಿ ಮಹಾನುಭಾವನಾದ ಅಯ್ಯಪ್ಪ ಆಗತಕ್ಕಂಥ ಮಣಿಕಂಠನು ತಮ್ಮನಿಂದೊಡಗೂಡಿ ಬರುತ್ತಿದ್ದರೆ ಆ ದೂರದಲ್ಲಿ ನಿಂತಂಥ ಗುರು ಹೇಳುತ್ತಿದ್ದಾರಂತೆ, ಅಯ್ಯ ನೀನು ಸಾಮಾನ್ಯನಲ್ಲ, ಅಯ್ಯನು ನೀನೇ ಅಪ್ಪನು ನೀನೇ, ಅಯ್ಯ ಎಂದರೆ ಶಿವ ಎಂತಲೂ, ಅಪ್ಪನ್ ಎಂದರೆ ನಾರಾಯಣನೆಂತಲೂ, ಅಯ್ಯನೂ ನೀನೇ ಅಪ್ಪನೂ ನೀನೇ ಎಂದರೆ ನನ್ನ ಭಾಗಕ್ಕೆ ಅಯ್ಯಪ್ಪನೇ ನೀನೇ ಎಂದು ಆ ಗುರುಗಳು ನಾಮಕರಣ ಮಾಡಿದರಂತೆ ಅಯ್ಯಪ್ಪನ್ ಎಂದು. ಆ ಅಯ್ಯಪ್ಪನೆಂಬ ಹೆಸರು ಲೋಕದಲ್ಲಿ ಎಲ್ಲರ ಹೃದಯದಲ್ಲಿಯೂ ತಾಂಡವಾಡಲಾರಂಭಿಸಿದೆ. ಮಹಾನುಭಾವನಾದ ಅಯ್ಯಪ್ಪ ಸ್ವಾಮಿ ಅಂದರೆ ಮಣಿಕಂಠ ನೇರವಾಗಿ ಮನೆಗೆ ಬರುತ್ತಿದ್ದಾನಂತೆ.

ನಾಡಿಗೆ ಹಿಂತಿರುಗಿದ ತಂದೆ ರಾಜಶೇಖರನಿಗೆ ಆನಂದವೋ ಆನಂದ. ಮಗನನ್ನು ನೋಡಿ ಉಬ್ಬುಬ್ಬಿ ಹೋಗುತ್ತಿದ್ದಾನೆ. ಕೂಡಲೇ ಮಂತ್ರಿಗಳನ್ನು ಕರೆಸಿ ಹೇಳಿದರಂತೆ, ನನ್ನ ಮಗ ವಿದ್ಯಾವಂತನಾಗಿ ಪ್ರಾಜ್ಞವಯಸ್ಕನಾಗಿದ್ದಾನಾದ್ದರಿಂದ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟುತ್ತೇನೆ. ಮಂತ್ರಿ ಅಂದ, ಬಹಳ ಸಂತೋಷ, ಬಹಳ ಸಂತೋಷ, ಇದೋ ಬಂದೆ ಎಂದು ಪಕ್ಕದಲ್ಲೇ ಬಂದು ಹೇಳ್ತಾನೆ. ಓ, ಎಲ್ಲಿಯೋ ಕಾಡಿನಲ್ಲಿ ಸಿಕ್ಕಿದ ಒಬ್ಬ ಹುಡುಗ ಈ ನಾಡಿಗೆ ರಾಜ. ಮಕ್ಕಳೇ ಇಲ್ಲದಿರುವ ಈ ರಾಜನ ರಾಜ್ಯವನ್ನು ಹೇಗಾದರೂ ನಾನು ಪಡೆಯಬೇಕು ಎಂದು ಹವಳಿಸುತ್ತಿದ್ದರೆ, ಓ, ಪರದೇಶಿ ಬಾಲಕ ರಾಜನಾಗುತ್ತಿದ್ದಾನೆ. ಆ ಪರದೇಶಿ ಆಗಮಿಸಿದ ಮೇಲೆ ಈ ನಾಡಿನಲ್ಲಿ ಮಹಾರಾಣಿಗೆ ಒಂದು ಗಂಡು ಮಗುವಾಗಿದೆ. ಇರಲೇ, ನಾನು ಸುಮ್ಮನೆ ಬಿಡುವನಲ್ಲ ಎಂಬುದಾಗಿ ಬಂದು ಮಹಾರಾಣಿ ಪೆರುಂದೀವಿ ಹತ್ರ ಕೈಗಳನ್ನು ಜೋಡಿಸಿದ. ಮಹಾರಾಣಿಗೆ ವಂದನೆ. ಏನು ಮಂತ್ರಿಗಳೇ? ಏನೂ ಇಲ್ಲ. ಮಹಾರಾಜರು ನಮ್ಮ ಸ್ವಾಮಿ ಆ ಮಣಿಕಂಠನಿಗೆ, ಅಂದರೆ ಅಯ್ಯಪ್ಪ ಸ್ವಾಮಿಗೆ ರಾಜ್ಯವನ್ನು ಪಟ್ಟಕಟ್ಟಬೇಕು ಎಂದು ತೀರ್ಮಾನ ಮಾಡಿ ಎಲ್ಲ ಏರ್ಪಾಡು ಮಾಡುತ್ತಿದ್ದಾರೆ. ತಾಯಿ ಹೇಳಿದ್ಲು, ಹೌದಾ, ಹಾಗಾದ್ರೆ ಬಹಳ ಸಂತೋಷ. ಸಂತೋಷ ಇದೇನು ತಾಯಿ? ಸಂಕಟ ಪಡಬೇಕಾದ ಎಡೆಯಲ್ಲಿ ಸಂತೋಷ ಪಡುತ್ತಿದ್ದೀಯಲ್ಲ. ಸಂಕಟ ಮಂತ್ರಿ, ಏಕೆ ಸಂಕಟ? ಅಮ್ಮ, ಎಷ್ಟೇ ಆಗಲಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ಎಲ್ಲಿಯೋ ಕೆಲಸಕ್ಕೆ ಬಾರದವನಂತೆ ಮಾಡಿ ಕಾಡಿನಲ್ಲಿ ದೊರೆತ ಒಬ್ಬ ತಾಯಿ ತಂದೆಗಳಾರೆಂಬುದು ಗುರುತೇ ಇಲ್ಲದವನನ್ನ ಅರಸನನ್ನಾಗಿ ಮಾಡುವುದು ಎಂದರೆ, ಹಿಂದೇನೋ ಅವನು ಚಿಕ್ಕ ವಯಸ್ಸಿನವನು ಹಾಗಿರಬಹುದು, ಹಿರಿಯವನಾದ ಮೇಲೆ ನಿನ್ನ ಮಗನಿಗೆ ಏನು ಬೆಲೆಯಿಲ್ಲ, ಲೋಕದ ಜನರು ಅವನನ್ನು ಯಾವ ಮಾನ್ಯತೆಯನ್ನು ಕೊಡುವುದಿಲ್ಲ. ಆ ಅಯ್ಯಪ್ಪ ಸ್ವಾಮಿ ಅರಸನಾದಾಗ ನಿನ್ನ ಮಗ ಅವನ ಪಾದ ಸೇವಕನಂತಿರಬೇಕಾಗುತ್ತೆ. ಅಲ್ಲ, ತಾವು ಆಲೋಚನೆ ಮಾಡಬೇಕು. ಮಹಾರಾಣಿ ಪೆರುಂದೇವಿಯಲ್ಲಿಯೂ ಸ್ವಲ್ಪ ಮಾರ್ಪಾಟಾಯಿತಂತೆ. ನಿಜ ನಿಜ, ಈ ಮಂತ್ರಿ ಆಡುತ್ತಿರುವ ಮಾತು ನಿಜ. ಅಯ್ಯ, ಹಾಗಾದ್ರೆ ಏನು ಮಾಡಲಿ? ಅಮ್ಮ, ಈಗ ಒಂದೇ ಒಂದು ಉಪಾಯ. ನಾನು ಕೆಲವು ಜನ ವೈದ್ಯರನ್ನೆಲ್ಲ ನಿರ್ಮಾಣ ಮಾಡ್ತೇನೆ. ನೀವು ಸಹಿಸಲಾಗದ ತಲೆನೋವು ಎಂಬುದಾಗಿ ತಾವು ಸುಮ್ಮನಾದರೂ ಪವಳಿಸಿ ಈ ಮಹತ್ತರವಾದ ತಲೆನೋವು ನಿವಾರಣೆಯಾಗಬೇಕಾದರೆ ಹುಲಿ ಹಾಲು ತರಬೇಕು ಎಂಬುದಾಗಿ ನಾನು ಒಂದು ಉಪಾಯವನ್ನು ಹುಡುಕ್ತೇನೆ. ಆಗ ಯಾರು ಹೋಗಲಿಕ್ಕಾಗದೆ ಹೆದರಿದರೆ ಆ ಅಯ್ಯಪ್ಪ ಸ್ವಾಮಿಯು ಹೋಗುವಂತೆ ಮಾಡೋಣ. ಅಯ್ಯಪ್ಪ ಹೋಗ್ತಾನೆ, ಆ ಕಾಡು ಪ್ರಾಣಿಗಳಲ್ಲಿ ತಿಂದು ಬಿಡ್ತವೆ, ನಾವೇನು ಮಾಡೋಣ, ವಿನಾಕಾರಣ ಸತ್ತ ಅಂತ ಹೇಳಿ ಆ ನಂತರದಲ್ಲಿ ನಮ್ಮ ರಾಜರಾಜನನ್ನೇ ಪಟ್ಟಾಧಿಕಾರಿಯನ್ನಾಗಿ ಮಾಡೋಣ. ಹೇಗಿದೆ? ಒಳಗಿನ ಮರ್ಮವನ್ನು ಅರ್ಥ ಮಾಡಿಕೊಳ್ಳಲಾರದೆ ಒಪ್ಪಿದಳಂತೆ ಈ ಮಹಾರಾಣಿ. ಹಾ ಹಾ ಎಂದು ಮಲಗಿದ್ಲು. ಕುಟಿಲ ತಂತ್ರವನರಿಯದ ರಾಜಶೇಖರನು ಮಡದಿಗೆ ತಾನಾಗಿರುವ ಬೇನೆಯಲ್ಲಿ ನೊಂದು. ಅಯ್ಯೋ ಮಹಾರಾಣಿ, ಹೀಗಾಯ್ತಲ್ಲ, ಏನು ಮಾಡಲಿ? ಎಲ್ಲಿ ಯಾರಾದರೂ ಒಳ್ಳೆ ವೈದ್ಯರನ್ನು ಕರೆಸಿ ಎಂದರೆ, ಬಂದ ವೈದ್ಯರೆಲ್ಲರೂ ಕೂಡ ಈ ಸುಳ್ಳು ತಲೆಯ ನೋವನ್ನು ಹೋಗಲಾಡಿಸದೆ ಹೊರಟೋದರು. ಕೊನೆಗೆ ಮಂತ್ರಿಯಿಂದ ಪ್ರೇರೇಪಿತರಾದವರು ಬಂದರು. ಬಹಳವಾಗಿ ಪರೀಕ್ಷೆಯನ್ನು ಮಾಡಿ ಹೇಳಿದರಂತೆ, ಮಹಾರಾಜ, ಈ ತಲೆಶೂಲೆ ಸಾಮಾನ್ಯವಾದದ್ದಲ್ಲ. ಈ ತಲೆಶೂಲೆ ಹೋಗಬೇಕಾದರೆ ಇದಕ್ಕೆ ಬೇಕಾಗಿದೆ ಹುಲಿಯ ಹಾಲು. ರಾಜ ಕೇಳಿದ, ಹುಲಿಯ ಹಾಲು? ಏನು ಮಾತನಾಡ್ತಾ ಇದ್ದೀರಾ? ತರೋರು ಯಾರು? ಆಗ ಎಲ್ಲರೂ ತಲೆ ತಗ್ಗಿಸಿದರೆ ಆ ಪೆರುಂದೇವಿ ಹೇಳ್ತಾಳೆ, ಏನು, ನನ್ನ ಈ ಬಾಧೆಯಿಂದ ಮುಕ್ತರನ್ನಾಗಿ ಮಾಡಲು ಯಾರೂ ಇಲ್ಲವೇ? ಸರ್ವಶಕ್ತ ಎನಿಸಿಕೊಂಡಿರುವ ನನ್ನ ಮಗ ಅಯ್ಯಪ್ಪನಿಲ್ಲವೇ? ಅವನಿದ್ದಲೂ ಸಾಧ್ಯವಿಲ್ಲವೇ? ಪಕ್ಕದಲ್ಲಿ ನಿಂತಿದ್ದ ಅಯ್ಯಪ್ಪ ನಗುತ್ತಿದ್ದಾನೆ. ಮಾತೃದೇವೋ ಭವ. ಅಮ್ಮ ಭಯಪಡಬೇಡ ತಾಯಿ, ಹುಲಿಯ ಹಾಲು ತರಲು ಇದೋ ಈಗಲೇ ಹೊರಟೆ. ಪುಲಿಯಲ್ಲಾದಿರ್ದೊಡುಂ ಸರಿಯೇ, ಆವ ರೀತಿಯಲ್ಲಾದರೂ ಪಾಲು ತಂದು ನಿನ್ನ ತಲಶೂಲೆಯನ್ನು ಹೋಗಲಾಡಿಸುವುದು ನನ್ನ ಮುಖ್ಯ ಕರ್ತವ್ಯ. ಅಪ್ಪ, ಹೋಗಿ ಬರ್ತೇನೆ. ಹಾಗನ್ನುವಾಗ ರಾಜ ಓಡಿ ಬಂದ. ಕಂದ, ಭಯಂಕರವಾದ ಕಾಡು, ನೀನೊಬ್ಬನೇ? ಅಪ್ಪ, ಆವ ಕಾಡಿನಿಂದಾಗಲಿ ಆವ ಕಾಡು ಪ್ರಾಣಿಗಳಿಂದಾಗಲಿ ನನಗೇನು ತೊಂದರೆಯಾಗದು, ತಾವು ನಿಶ್ಚಿಂತರಾಗಿರಿ. ಹಾಗಾದರೆ ಸೈನ್ಯವನ್ನ ಬೇಡ ತಂದೆ. ನನಗಾವ ಸೈನ್ಯವೂ ಬೇಕಿಲ್ಲ, ನಾನೋರ್ವನೇ ಹೋಗಿ ಈ ಕಾರ್ಯವನ್ನು ಸಾಧಿಸಿಕೊಂಡು ಬರ್ತೇನೆ ಎಂಬುದಾಗಿ ಹೇಳಿ
ಅಯ್ಯಪ್ಪ ಸ್ವಾಮಿ ನಗು ನಗುತ್ತಾ ಹೊರಟನಂತೆ ಕಾಡಿಗೆ. ಕಾಡಿಗೆ ಹೊರಟು ಬಹುದೂರ ಸಾಗಿ ಪೊನ್ನಂಬಲಕ್ಕೆ ಬಂದಿದ್ದಾನೆ. ಪೊನ್ನಂಬಲವೆಂಬತಕ್ಕಂಥ ಸ್ಥಳಕ್ಕೆ ಬರುವಾಗ ಈತನಿಗೋಸ್ಕರವಾಗಿ ಕಾದಿದ್ದರಂತೆ ಮಹಾನುಭಾವರಾದ ಮುನಿಗಳೆಲ್ಲರೂ ಓಡೋಡಿ ಬಂದಿದ್ದಾರೆ. ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ ಬಂದಯ್ಯ ಎಂಬುದಾಗಿ ಓಡೋಡಿ ಬಂದಿದ್ದೇ. ಕರಗಳನ್ನು ಜೋಡಿಸಿ ಆ ಅಯ್ಯಪ್ಪ ಸ್ವಾಮಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.

ಮುನಿಗಳೆಲ್ಲರೂ ತದೇಕ ಚಿತ್ತರಾಗಿ ಪ್ರಾರ್ಥಿಸಿದರಂತೆ ನಿನಗಾಗಿ ಕಾದಿದ್ದೆವು, ದಯಮಾಡಿಸು ಎಂಬುದಾಗಿ ಅಲ್ಲೇ ನಿರ್ಮಿತವಾಗಿರಬಹುದಾದ ಜ್ಞಾನಪೀಠದ ಮೇಲೆ ಕೂರಿಸಿ ಆ ಮಹಾನುಭಾವನಿಂದ ಅನೇಕ ಜ್ಞಾನ ವಿಚಾರಗಳನ್ನು ಉಪದೇಶವನ್ನು ಪಡೆಯುತ್ತಿದ್ದಾರೆ. ಇತ್ತ ಮಹಿಷಿಯು ಸಗಲ ದೇವತೆಗಳನ್ನೆಲ್ಲ ಕಾಡುತ್ತಿದ್ದರೆ ಇವಳ ಹಾವಳಿಯನ್ನು ತಡೆಯಲಾರದೆ ದೇವತೆಗಳೆಲ್ಲರೂ ಬೇಡಿದರಲ್ಲ, ಆಗ ಶಾಪವನ್ನು ಕೊಟ್ಟಿದ್ದಂಥ ದತ್ತ ಋಷಿಯು ಈಕೆಯನ್ನು ಸ್ವಲ್ಪ ಸಮಾಧಾನ ಮಾಡುವ ಸಲುವಾಗಿ ತಾನು ಆ ಶಾಪಕ್ಕನುಗುಣವಾಗಿ ಮಹಿಷನಾಗಿ ಅವತರಿಸಿದ್ದಾನೆ, ಸುಂದರ ಮಹಿಷ ಎಂದು. ಒಮ್ಮೆ ಕಾಡಿನಲ್ಲಿ ಪರಸ್ಪರ ಇವರಿಬ್ಬರ ಭೇಟಿಯಾಗಿದೆ. ಆ ಸುಂದರ ಮಹಿಷನನ್ನು ಕಂಡು ಬಹುವಿಧದಲ್ಲಿ ಆನಂದಗೊಂಡು ಅವನೊಡನೆ ಸಂತೋಷವಾಗಿ ಬಾಳಲು ದೇವಲೋಕಕ್ಕೆ ಕರೆದೊಯ್ದಿದ್ದಾಳೆ ಮಹಿಷಿ. ಅಲ್ಲಿ ಬಹುಕಾಲವಿದ್ದು ದೇವತೆಗಳ ಅಭಿಪ್ರಾಯವನ್ನು ತಿಳಿದಂಥ ಆ ದತ್ತ ಋಷಿ ಅಂದರೆ ಸುಂದರ ಮಹಿಷ ಅವಳನ್ನು ಕರೆದುಕೊಂಡು ಬಂದು ಭೂಲೋಕದಲ್ಲಿ ಒಂದು ಕಡೆ ವಾಸವಾಗಿದ್ದರು. ಸ್ವಲ್ಪ ಕಾಲ ಈ ಅಯ್ಯಪ್ಪ ಸ್ವಾಮಿ ಬೆಳೆದು ದೊಡ್ಡವನಾಗುವ ಪರ್ಯಂತರವೂ ಸಹ ಆ ಮಹಿಷಿಯನ್ನು ಮೈಮರೆಸಿ ಇಟ್ಟುಕೊಂಡಿದ್ದಂಥ ದತ್ತ ಋಷಿ ತನ್ನ ಕೆಲಸವಾದ ಮೇಲೆ ಒಂದು ದಿನ ಅದೃಶ್ಯನಾದ. ಕೂಡಲೇ ಸಿಟ್ಟಿಗೆದ್ದಂಥ ಮಹಿಷಿಯು, ನಾನು ಆವ ಕಾರಣ ಬ್ರಹ್ಮನನ್ನು ಕುರಿತು ತಪವಾಚರಿಸಿದೆ ಅದನ್ನು ಮರೆತರೇ ಎಂಬುದಾಗಿ ಮತ್ತೆ ಪ್ರಾರಂಭಿಸಿದಂತೆ ದೇವತೆಗಳನ್ನ, ಸಾಧುಗಳನ್ನ, ಸಂತರನ್ನ ಕಾಡಲು. ಬಹುವಿಧದಲ್ಲಿ ಎಲ್ಲರನ್ನು ಕಾಡುತ್ತಾ ಬರುತ್ತಿರುವಾಗ ಜ್ಞಾನೋಪದೇಶವನ್ನು ಮುಗಿಸಿ ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿ ಬರುತ್ತಿರುವ ಅಯ್ಯಪ್ಪ ಸ್ವಾಮಿ ಕಂಡ ಮಹಿಷಿಯನ್ನ. ತನ್ನ ಅವತಾರದ ಗುರುತರಿತ, ಇವಳ ಸಂಹಾರವೇ ನನ್ನ ಮುಖ್ಯ ಕಾರಣ ಅಲ್ಲವೇ ಎಂಬುದಾಗಿ ಕೈಯಲ್ಲಿ ಹಿಡಿದಿರುವ ಬಾಣಬಿಲ್ಲನ್ನು ತೆಗೆದರಂತೆ ಕರದಲ್ಲಿ

ಕರದೊಳಗೆ ಬಿಡಿದ ಬಾಣ ಬಿಲ್ಲನ್ನ ಪ್ರಯೋಗಿಸುತ್ತಾ ಆ ಮಹಿಷಿಯ ಮೇಲೆ ಘೋರ ಯುದ್ಧಕ್ಕೆ ನಿಂತ. ಭಯಂಕರವಾದ ಯುದ್ಧ ನಡೆಯುತ್ತಿದ್ದರೆ ಹಾರಿ ಗಗನ ಮಾರ್ಗದಲ್ಲಿ ನಿಂತ ಮಹಿಷಿಯನ್ನ ಬೀಸಬಹುದಾದ ಆ ಖಡ್ಗವನ್ನೆಲ್ಲವನ್ನು ತುಂಡರಿಸಿದ್ದಾನೆ. ಗದೆಯನ್ನೆಸೆದಾಗ ಮಾಯಾರೂಪಿನಿಂದ ಹುಲಿಯಂತೆ ಕರಡಿಯಂತೆ ಅನೇಕ ರೂಪಗಳನ್ನು ಧರಿಸಿದಂತ ಮಹಿಷಿಯನ್ನ ಅವಳ ಅಟ್ಟಹಾಸಗಳೆಲ್ಲ ಸ್ವಲ್ಪ ಕಾಲ ಕಂಡು ಆ ನಂತರದಲ್ಲಿ ಲೋಕ ಕಂಠಗಳಿವಳಿರಬಾರದು ಎಂಬುದಾಗಿ ಹೇಳಿ ತನ್ನ ಆಯುಧದಿಂದ ಅವಳನ್ನ ಸಂಹಾರವನ್ನೇ ಮಾಡಿದ್ದಾರೆ. ಕೊಂಬುಗಳನ್ನು ಹಿಡಿದು ಗರಗರದೆ ತಿರುವಿ ಮೇಲೆ ಕೆತ್ತಿ ಬಿಸಾಡಿದನಂತೆ ಹಾರಿ ನೆಲಕ್ಕೆ ರಪ್ಪನಪ್ಪರಿಸಿ ಆ ಮಹಿಷಿಯ ಎಂದು ಪ್ರಾಣ ಬಿಟ್ಟಳಂತೆ. ದುಃಖದಿಂದ ಅವಳ ಕಣ್ಣಲ್ಲಿ ಹರಿದ ನೀರು ಈಗ ಅಳುದಾ ನದಿ ಎಂಬುದಾಗಿ ಪ್ರಖ್ಯಾತವನ್ನಾಗಿದೆ. ಶಾಪ ವಿಮೋಚನೆಯನ್ನು ಪಡೆದಂಥ ಲೀಲಾವತಿಯು ತಾನೆದ್ದು ಪ್ರತ್ಯಕ್ಷರಾಗಿ ನಿಂತಿರುವ ಅಯ್ಯಪ್ಪ ಸ್ವಾಮಿಯ ಮುಂದೆ ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರಂತೆ, ಅಯ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಇದು ನನ್ನ ಶಾಪ ವಿಮೋಚನೆಯಾಗಿದೆ ಅಲ್ಲವೇ, ದಯಮಾಡಿ ನನ್ನನ್ನು ಸ್ವೀಕರಿಸು. ಸ್ವಾಮಿ ನಕ್ಕ, ಎಲ್ಲಿಯಾದರೂ ಉಂಟೆ? ನಾನು ನಿನ್ನನ್ನು ಸ್ವೀಕರಿಸುವುದು ಎಂಬುದು ಸಾಧ್ಯವೇ ಇಲ್ಲ. ನಾನು ಈ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿ ಉಳಿಯಬೇಕಾಗಿರುವುದರಿಂದ ಸ್ವೀಕರಿಸಲಾರೆ. ಹಾಗಾದರೆ ನೀ ನನ್ನನ್ನು ವಿವಾಹವಾಗುವುದು ಇಲ್ಲವೇ, ನನ್ನ ಗತಿಯೇನು? ಆಗ ಸ್ವಾಮಿ ಹೇಳಿದ, ನಾನು ನಿನ್ನನ್ನು ವಿವಾಹವಾಗಬೇಕಾದರೆ ಇಲ್ಲೇ ಇರು, ಕ್ಷೇತ್ರಪಾಲಕಿಯಾಗಿರು, ಮಾಳಿಕಾಪುರ ಅಮ್ಮೈ ಎಂಬತಕ್ಕಂಥ ಹೆಸರಿನಲ್ಲಿ ನೀನಿಲ್ಲಿರು. ನನ್ನನ್ನು ಯಾತ್ರೆಗಾಗಿ ಸಂದರ್ಶನಕ್ಕಾಗಿ ಬರಬಹುದಾದಂಥ ಅನೇಕ ಜನ ಭಕ್ತರಲ್ಲಿ ಎಂದಿಗೆ ಹೊಸದಾಗಿ ಬರತಕ್ಕಂಥ ಭಕ್ತರಿರುವುದಿಲ್ಲವೋ, ಕನ್ನಿಸ್ವಾಮಿ ಎಂಬತಕ್ಕಂಥ ಹೆಸರಿನ ಒಬ್ಬ ಭಕ್ತನು ಎಂದಿಗೆ ಒಬ್ಬನೂ ಬರುವುದಿಲ್ಲವೋ ಅಂದಿಗೆ ನಾನು ನಿನ್ನನ್ನು ವಿವಾಹವಾಗ್ತೇನೆ ಎಂದು ಅಭಯವನ್ನು ಕೊಟ್ಟು ಅಯ್ಯಪ್ಪ ಸ್ವಾಮಿ ಮುಂದಕ್ಕೆ ಹೊರಟಿದ್ದಾನೆ. ದೇವಾನು ದೇವತೆಗಳು ದೇವೇಂದ್ರ ಸಹಿತರಾಗಿ ಬಂದು ಮಹಾನುಭಾವನಾದ ಅಯ್ಯಪ್ಪನ ಮುಂದೆ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲರೂ ಪ್ರಾರ್ಥನೆಯನ್ನು ಮಾಡಿದಾಗ ಅಯ್ಯಪ್ಪ ಸ್ವಾಮಿ ಹೇಳಿದರಂತೆ, ಅಯ್ಯ ದೇವೇಂದ್ರ, ಏನಾಗಬೇಕು? ಸ್ವಾಮಿ, ನಿಮ್ಮ ತಾಯಿಗೆ ತಲೆಶೂಲೆ ಎಂಬುದು ಕೇವಲ ನೆಪ ಮಾತ್ರದ ಒಂದು ನಾಟಕ. ಮಂತ್ರಿ ಎಂಬುವನು ಅಜ್ಞಾನದಿಂದ ಮಾಡಿರತಕ್ಕಂಥ ಆಟ ಇದು. ನಾವುಗಳೆಲ್ಲ ನಿನ್ನ ಸಂಗಡನೆ ಬರ್ತೇವೆ, ನಡೆ ಎಂದಾಗ ದೇವೇಂದ್ರನೇ ಹುಲಿಯಾಗಿದ್ದಾನೆ, ಮಿಕ್ಕ ದೇವತೆಗಳೆಲ್ಲ ಹುಲಿಬರಿಗಳಾಗಿದ್ದಾರೆ. ಆ ದೇವೇಂದ್ರನೆಂಬ ಹುಲಿಯನೇರಿ ಮಹಾನುಭಾವನಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ನಾಡಿಗೆ ಬರ್ತಿದ್ದಾನೆ. ಹುಲಿ

ಜಗವೆಲ್ಲ ಬೆಕ್ಕಸ ಪೆರಗಾಗುವಂತೆ ಆ ಹುಲಿಯ ನೇರಿ ನೇರವಾಗಿ ಮಹಾನುಭಾವನಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ನಾಡಿಗೆ ಬಂದರೆ ಹುಲಿ ಬರುತ್ತಿದೆ ಎಂದ ಕೂಡಲೇ ಗಡಗಡನೆ ನಡುಗಿ ಜನಗಳೆಲ್ಲರೂ ದೂರ ಓಡಿ ಹೋದರಂತೆ. ಅಯ್ಯಪ್ಪ ಸ್ವಾಮಿಯು ಕಾಡಿಗೆ ಹೋದ ಕೂಡಲೇ ಸುಳ್ಳು ನಾಟಕವಾಡುತ್ತಿದ್ದ ಮಹಾರಾಣಿ ತಲೆ ಶೂಲೆಯು ವಾಸಿಯಾಯಿತು ಎಂದಿದ್ದಳಂತೆ. ಹುಲಿಯ ನೇರಿ ಬಂದ ಕೂಡಲೇ ಮಂತ್ರಿ ಸೇನಾಧಿಪತಿಗಳು ಗಡಗಡನೆ ನಡುಗಿದರು. ಆಗ ಆ ತಾಯಿ ತನ್ನ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಬಂದು ಜ್ಞಾನಮೂರ್ತಿಯಾದ ಅಯ್ಯಪ್ಪ ಸ್ವಾಮಿಯನ್ನು ಕೇಳಿಕೊಳ್ಳುತ್ತಿದ್ದಾರೆ. ಅಯ್ಯ ಅರಿ

ತಿಳಿಯದೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸು ಸ್ವಾಮಿ. ನನ್ನ ಮಗನೆಂಬತಕ್ಕಂಥ ಅಭಿಮಾನದಲ್ಲಿ ಅವನಿಗೆ ಪಟ್ಟ ಕಟ್ಟಬೇಕು ಎಂಬುದಾಗಿ ನಾನು ನಿನ್ನಲ್ಲಿ ಮಾಡಿದ ಈ ಮೋಸಕೃತ್ಯಕ್ಕೆ ಕ್ಷಮಾಪಣೆಯನ್ನು ಕೊಡು. ಆಗ ಅಯ್ಯಪ್ಪ ಸ್ವಾಮಿ ತಾಯಿ ಹತ್ರ ಹೇಳ್ತಿದ್ದಾನೆ, ಅಮ್ಮ ನೀನಾಡಿದ ಮಾತು ಸತ್ಯ. ಈ ನಾಡಿಗೆ ಅರಸನಾಗಬೇಕಾದವನು ನನ್ನ ತಮ್ಮನಾಗಿರುವ ರಾಜನಲ್ಲದೆ ನಾನಲ್ಲ. ನಾನು ಈ ನಾಡನ್ನು ಬಿಟ್ಟು ತೆರಳಲೇಬೇಕು. ನನ್ನ ಅವತಾರದ ಕಾರ್ಯವು ಸಫಲವಾಗಿದೆಯಾದ್ದರಿಂದ ಮುಂದೆ ಸಾಗಲೇಬೇಕು. ತಂದೆ ಬಂದ, ಮಗನೇ ಇಷ್ಟು ಕಾಲ ನಿನ್ನನ್ನು ಕಂಡ ಈ ಕಣ್ಗಳು ಮತ್ತೆ ನಿನ್ನನ್ನು ಕಾಣದೆ ಇರಲಾರದು. ಮಗನೇ ಹೋಗದಿರು ಕಂದ, ನೀ ಹೋದರೆ ಬರಿದಾಗುವುದು ನನ್ನ ಬಾಳು. ಆಗ ಮಹಾನುಭಾವನಾದಂಥ ಅಯ್ಯಪ್ಪ ಸ್ವಾಮಿ ಹೇಳುತ್ತಿದ್ದಾನೆ, ತಂದೆಯೇ ನಾನು ಯಾವ ಕಾರಣಕ್ಕಾಗಿ ಲೋಕಕ್ಕೆ ಬಂದನೋ ಆ ಕಾರ್ಯ ಮುಗಿದೆಯಾದ್ದರಿಂದ ನಾ ಮುಂದೆ ಸಾಗಿ ಒಂದೆಡೆಯಲ್ಲಿ ನಿಲ್ಲಬೇಕಾಗಿದೆ. ಆಗ ಲೋಕ ಕಲ್ಯಾಣವಾಗುವ ಕಾರ್ಯವು ನಾನು ಮಾಡಬೇಕಾಗಿದೆ. ತಂದೆ ಕೇಳಿದನಂತೆ, ಕಂದ ಮತ್ತೆ ನಿನ್ನನ್ನು ಕಾಣಬೇಕಾದರೆ ನಾನೇನು ಮಾಡಬೇಕು? ನನ್ನನ್ನ ಒಂದು ಮೂರ್ತಿಯ ರೂಪದಲ್ಲಿ ನೀನು ನೋಡಬಹುದು ತಂದೆ. ಇದು ನಾನೊಂದು ಅಸ್ತ್ರ ಪ್ರಯೋಗವನ್ನು ಮಾಡ್ತೇನೆ. ಆ ಅಸ್ತ್ರವು ಯಾವ ಎಡೆಯಲ್ಲಿ ಬೀಳುತ್ತೋ ಅಲ್ಲಿ ಒಂದು ದೇಗುಲವನ್ನು ನಿರ್ಮಾಣ ಮಾಡು. ಆ ದೇಗುಲದಲ್ಲಿ ಯಾವ ರೀತಿಯ ತೊಂದರೆಗಳಾಗದ ತೆರದಲ್ಲಿ ನಿರ್ಮಾಣವಾದ ಎಡೆಯಲ್ಲಿ ನನ್ನ ಮೂರ್ತಿಯನ್ನು ನೀನು ಕಾಣಲು ಲೋಕದ ಜನರು ನೋಡಲು ಕಾರಣವಾಗುವುದು. ಇದೋ ಅದನ್ನು ಕಾಣಲು ಜ್ಞಾನ ಚಕ್ಷುವನ್ನು ನಿನಗೆ ದಯಪಾಲಿಸಿದ್ದೇನೆ ಎಂಬುದಾಗಿ ಬತ್ತಲಿಕೆಯಿಂದ ಒಂದು ಬಾಣವನ್ನು ತೆಗೆದು ಗುರಿಗಿಟ್ಟಣದು ಹೊಡೆದ ಕೂಡಲೇ ಅದು ಬಹುದೂರದಲ್ಲಿ ಬಂದು ಶಬರಗಿರಿಯಲ್ಲಿ ಬಿದ್ದಿದೆಯಂತೆ. ಅದು ಜ್ಞಾನ ಚಕ್ಷುವಿಗೆ ಅಂದರೆ ರಾಜಶೇಖರನಿಗೆ ಕಂಡಿದೆ. ಮಹಾನುಭಾವನಾದ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ವಂದಿಸಿ ಹೊರಟಿದ್ದಾನಂತೆ.

ನೇರವಾಗಿ ಎಲ್ಲರಿಗೂ ಅಭಯವನ್ನು ಕೊಡುತ್ತಾ ಜಟಾವಲ್ಕಲವನ್ನು ಧರಿಸಿ ಸನ್ಯಾಸಿಯಂತೆ ನೇರವಾಗಿ ಆ ಪಂದಳ ದೇಶವನ್ನು ತೊರೆದು ಪೊನ್ನಂಬಲ ಕಡೆಗೆ ಮಹಾನುಭಾವನಾದ ಸ್ವಾಮಿ ಅಯ್ಯಪ್ಪ ಹೊರಟಿದ್ದಾನೆ. ರಾಜಶೇಖರನು ತೀರ್ಮಾನ ಮಾಡಿದ, ತನ್ನ ಪರಿವಾರದಿಂದೊಡಗೂಡಿ ಆ ಬಾಣ ಬಿದ್ದಿರುವ ಸ್ಥಳವು ಜ್ಞಾನಚಕ್ಷುವಿಗೆ ಗೊತ್ತಾಯಿತಲ್ಲ, ನೇರವಾಗಿ ಆ ಸ್ಥಳಕ್ಕೆ ಬಂದು ದೇವಸ್ಥಾನ ಕಟ್ಟಿಸುವುದಕ್ಕಾಗಿ ಬಂದಿದ್ದಾನೆ. ಯಾವ ರೀತಿ ದೇವಸ್ಥಾನವನ್ನು ಕಟ್ಟಿಸಬೇಕು ಎಂಬುದನ್ನು ತಿಳಿಯಲು ತಾನು ಆ ಶಬರಿಗಿರಿಯಲ್ಲಿ ವಾಸವಾಗಿರುವಾಗ ಪೊನ್ನಂಬಲದಲ್ಲಿ ಇರಬಹುದಾಗಿರ್ತಕ್ಕಂಥ ಸ್ವಾಮಿ ಅಯ್ಯಪ್ಪನು ತನ್ನ ದೂತರಾಗಿರ್ತಕ್ಕಂಥ ವಪರ, ಕಟುಶಬ್ದ, ವೀರಭದ್ರ, ಕೂಪನೇತ್ರ, ಕೂಪಕರ್ಣ, ಗಂಡಕರ್ಣ ಎಂಬತಕ್ಕಂಥ ದೂತರಲ್ಲಿ ವೀರಭದ್ರನನ್ನು ಕಳುಹಿಸಿ ಪರಿವಾರ ಸಹಿತನಾಗಿ ಪವಳಿಸಿರತಕ್ಕಂಥ ಮಹಾರಾಜನಿಗೆ ಅರಿವಿಲ್ಲದಂತೆ ಬರಮಾಡಿಸಿದ್ದಾನಂತೆ. ಬಂದಾಗ ಆ ಪೊನ್ನಂಬಲದಲ್ಲಿ ಜ್ಞಾನಪೀಠದ ಮೇಲೆ ಪಾದಗಳ ನೂರಿ ಆ ಪಾದಗಳ ಮಧ್ಯದಲ್ಲಿ ಒಂದು ಬಿಗಿದದ ಪಟ್ಟಿಯನ್ನು ಕಟ್ಟಿ ತಾನು ಕುಳಿತಿರುವ ರೂಪವನ್ನು ತೋರಿಸಿ, ಅರಸ, ಹೀಗೆಯೇ ನೀನೊಂದು ದೇಗುಲವನ್ನು ಮೂರ್ತಿಯನ್ನು ನಿರ್ಮಾಣ ಮಾಡು, ಯಾರಿಗೂ ಗೋಚರವಾಗುವುದಿಲ್ಲ, ನೀನು ಹಿಂತಿರುಗು ಎಂದಾಗ ಮತ್ತೆ ಆ ವೀರಭದ್ರನು ರಾಜನನ್ನು ಹೊತ್ತು ತಂದು ಈ ಪರಿವಾರ ವೀರ ಎಡೆಯಲ್ಲಿ ನೆಲೆಸಿಬಿಟ್ಟಿದ್ದಾನೆ. ಸ್ವಲ್ಪ ಕಾಲವಾದ ಮೇಲೆ ಕಂಡುಬಿಟ್ಟು ಅರಸ ಆ ಸ್ಥಳವನ್ನು ನೋಡಿ ಅಲ್ಲೇ ದೇಗುಲವನ್ನು ನಿರ್ಮಾಣ ಮಾಡಿಸಿದನಂತೆ. ದೇಗುಲವೇನು ನಿರ್ಮಾಣವಾಯಿತು, ಮೂರ್ತಿಯಾಗಬೇಕಲ್ಲ, ಯಾವ ರೀತಿ ಮೂರ್ತಿಯನ್ನು ನಿರ್ಮಾಣ ಮಾಡೋದು ಎಂಬುದಾಗಿ ಆಲೋಚನೆಯನ್ನು ಮಾಡುತ್ತಿದ್ದರೆ ಮಹಾತ್ಮನಾದಂಥ ಪರಶುರಾಮನೇ ಮಹಾಶಿಲ್ಪಿಯಂತೆ ವೇಷವನ್ನು ಧರಿಸಿ ಬಂದು ಅಲ್ಲಿ ಆ ಮಹಾರಾಜನು ಯೋಚನೆ ಮಾಡುವುದಕ್ಕಿಂತಲೂ ಮುಂಚಿತವಾಗಿಯೇ ತಾನಲ್ಲಿ ನಿಂತು, ಅಯ್ಯ ನೀನು ಯೋಚಿಸಬೇಡ, ಇದು ನಾನೇ ನಿರ್ಮಾಣ ಮಾಡಿಕೊಡ್ತೀನಿ ಎಂಬುದಾಗಿ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯನ್ನು ತಾನು ನಿರ್ಮಾಣ ಮಾಡಿದನಂತೆ. ಆ ಜ್ಞಾನಪೀಠದ ಮೇಲೆ ಪೊನ್ನಂಬಲದಲ್ಲಿ ಸ್ವಾಮಿಯು ಆ ಶರಣರಿಗೆ ಜ್ಞಾನೋಪದೇಶವನ್ನು ಮಾಡುವಾಗ ಯಾವ ಚಿನ್ಮುದ್ರೆಯಲ್ಲಿ ಕುಳಿತಿದ್ದನೋ ಅದೇ ರೀತಿಯಾಗಿಯೇ ಮೂರ್ತಿ ಒಂದು ನಿರ್ಮಿತವಾಗಿದೆ. ಆ ಪರಶುರಾಮರಿದ್ದಲೇ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನಾ ಕಾರ್ಯಗಳು ನಡೆದಿದೆಯಂತೆ. ಅದನ್ನು ಕಂಡು ಬಹು ಸಂತೋಷಪಟ್ಟಿರತಕ್ಕಂಥ ಮಹಾನುಭಾವನಾದ ಅರಸ ಆನಂದ ಪರವಶನಾಗಿ ನೋಡುತ್ತಿದ್ದರೆ ಅಂದಿನಿಂದ ಮಹಾನುಭಾವನಾಗಿರ್ತಕ್ಕಂಥ ಆ ಅಯ್ಯಪ್ಪ ಸ್ವಾಮಿಯನ್ನು ಶರಣರೆಲ್ಲರೂ ಸಹ ಈ ರೀತಿಯಾಗಿ ಕೊಂಡಾಡಲು ಪ್ರಾರಂಭಿಸಿದ್ದಾರೆ.

ಎಲ್ಲರೂ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರಂತೆ. ಪ್ರಾರ್ಥನೆಯನ್ನು ಮಾಡುವಾಗ ಮಹಾಸ್ವಾಮಿ ಹೇಳಿದ್ದಾನೆ, ನಾನು ಜ್ಞಾನಪೀಠದಲ್ಲಿ ಕುಳಿತಾಗ ಹೇಗಿತ್ತೋ ಹಾಗೇ ದೇಗುಲವಾಗಲಿ ಎಂದರೆ ಆ ದೇಗುಲಕ್ಕೆ 18 ಮೆಟ್ಟಲನ್ನು ಕಟ್ಟಿದ್ದಾರಂತೆ. 10 8 18 ಹತ್ತು ದಶವಿಧ ಮಮಕಾರಗಳನ್ನಡಗಿಸಿ 8 ವಿಧ ಅಹಂಕಾರಗಳನ್ನಡಗಿಸಿದಾಗ ಕಾಣುವವನೇ ಅಯ್ಯಪ್ಪ ಸ್ವಾಮಿ ಎಂದಾಗ ಭಕ್ತರಿಗೆಲ್ಲರಿಗೂ ಅಭಯವನ್ನು ಕೊಡುತ್ತಾ ಅಯ್ಯಪ್ಪ ಸ್ವಾಮಿ ಅಲ್ಲಿ ನಿಂತಿದ್ದಾನೆ. ಈಗಲೂ ಆ ಪರಮಾತ್ಮನ ಆಜ್ಞೆಯಂತೆ ರಾಜಶೇಖರನ್ನು ನಿರ್ಮಾಣ ಮಾಡಿದ ಆ ದೇಗುಲಕ್ಕೆ 18 ಮೆಟ್ಟಲುಗಳಿವೆ. ಒಂದೊಂದು ಮೆಟ್ಟಲುಗಳಿಗೂ ಸಹ ಒಂದೊಂದು ಸಲ ಹೋಗತಕ್ಕಂಥ ಅವರು ತಾವನೇಕ ವಿಧಿಯಲ್ಲಿ ಭಕ್ತಿಯನ್ನು ಕೂಡ ಅರ್ಪಣೆ ಮಾಡುತ್ತಿದ್ದಾರೆ. ಕಾರ್ತೀಕ ಮಾಸದಲ್ಲಿ ವ್ರತ ಪ್ರಾರಂಭ, ಮಕರ ಸಂಕ್ರಾಂತಿಯ ದಿನ ಜ್ಯೋತಿಯ ಸಂದರ್ಶನದಿಂದ ಬಹುಜನರು ಕೂಡ ಆನಂದ ಪರವಶರಾಗ್ತಕ್ಕಂಥವರಾಗಿದ್ದಾರೆ. ಅಯ್ಯಪ್ಪ ಸ್ವಾಮಿ ಈಗಲೂ ಸಹ ಅನೇಕ ಜನ ಭಕ್ತರನ್ನು ಉದ್ಧಾರ ಮಾಡುತ್ತಾ ಆ ದೇಗುಲದಲ್ಲಿ ನಿಂತಿದ್ದಾನೆ ಎಂದಾಗ ಅಯ್ಯಪ್ಪ ಸ್ವಾಮಿಯ ಕಥೆಗೆ ಮಂಗಳವನ್ನು ಹಾಡುತ್ತಾ ಈ ಕಥೆಯನ್ನು ಪ್ರೀತಿ ಆದರದಿಂದ ಕೇಳಿದವರಿಗೂ ಆ ಸೇವೆಗೆ ಭಾಗಿಯಾದವರಿಗೆಲ್ಲರಿಗೂ ಸಹ ಅಯ್ಯಪ್ಪ ಸ್ವಾಮಿಯು ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಲೋಕಕ್ಕೆ ಕ್ಷೇಮವನ್ನು ಮಂಗಳವನ್ನು ಕೋರುತ್ತಾ ಸ್ವಾಮಿಯಾದ ಅಯ್ಯಪ್ಪನ ಈ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು ಪಾಡುತ್ತಿದ್ದೇನೆ.

ಇದುವರೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾತ್ಮೆ ಹರಿಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಗುರುರಾಜಲು ನಾಯ್ಡು. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.3.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

Rupsy Bali Bzuba Ram Pam Ram Pam Po.

ಅದು ಮೊಗಾಜಿ ತುಫಾನು ಊಟೈತ ರುಬ್ಸಿ ಬರೀಬ್ಸು ಬರಾಮ್ ಪಂ ರಾಮ ಫೋ ರುಬ್ಸಿ ಬರೀಬ್ಸು ಬರಾಮ್ ಪಂ ರಾಮ ಫೋ Ram pam ram pam po.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾತಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳ

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನೂರ 14 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಲಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಇದು ಬಣ್ಣ ಬಣ್ಣದ ಬದುಕು. 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ತಿಳಿಸುತ್ತು ಚೆನ್ನೈಮಾರೆ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ತರಫ್ಲು ಇಂಡು ಪತ್ತು ನಿಲಾವಂಗ ಚೆಲ್ಡು ಪತ್ತು ಬೂಕುಗಳ ಬಿಡುಗಡೆ ಕಾರ್ಯಕ್ರಮ. പിന്നെ മർഹൂം അഹമ്മദ് നൂരി ഇയലോ ജന്മ ശതമാനോത്സവ കാര്യക്രമ ഈ ഇവരു ചന്ദത്ത് ടൗൺ ഹാളിൽ നടക്കുകൊണ്ടു ഇണ്ടത്തോ കാര്യക്രമത്തോ ಪ್ರಮುಖ ಅವರು ಹಂಗಾದಿ ಅಹಮದ್ ನೂರಿ ಜನ್ಮ ಶತಮಾನೋತ್ಸವ ನಾಲಾಚರಣೆ ಬಗ್ಗೆಲಿ ಒಂದು ವಿಚಾರಗೋಷ್ಠಿ ಇವರು ಚಂದತ್ತೋ ವೇದಿಕೆಲಿ ಬೆಚ್ಚಿರಿ. ಈ ವಿಚಾರಗೋಷ್ಠಿಲಿ ಜನಾಬ್ ಹಂಜಮಲಾರುಂಡು, ಅದೇ ಪಲ ಇದರ ಅಧ್ಯಕ್ಷತೆ ವಹಿಸಿರಿ. ಅದೇ ಪಲ ಜನಾಬ್ ಅಬ್ದುಲ್ ರಹಮಾನ್ ಕುತ್ತೆತ್ತೂರುಂಡು, ಅದೇ ಪಲ ಜನಾಬ್ ಅಹಮದ್ ಬಾವ ಬಜಾಲುಂಡು, ಸಯೀದ್ ಇಸ್ಮಾಯಿಲ್ ಉಂಡು. ಬಗ್ಗೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತುಂಡು. ಮೈಕಾಲ ಚೆಲ್ದವರು ಬೂಕು ಎಲ್ದಿಟ್ಟು ಅಯಲು ಪೇರೆಡ್ತೋ ಅಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಚಮ್ಮೆ ಸಾಧನೆ ಹಾಕಿ ಆಲು. ಬಹುಶಃ ನಗ ಚೆರ್ದಿಕ್ಕುಮೆ ಅಯಲು ಬ್ಯಾರಿ ಭಾಷೆಲಿ ಪಾಟಿ ಎಲ್ದಿರಿ, ಚಮ್ಮೆ ಪಾಟಿ ಎಲ್ದಿರಿ. ಅಯಲ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಕೂಡ ಬೆಚ್ಚಿರ. ಈ ವಿಚಾರಗೋಷ್ಠಿಯಲ್ಲಿ ಸುರುಕಾಯಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಲ್ಲಿ ಸಂಪನ್ಮೂಲ ವ್ಯಕ್ತಿಯ ಜನ ಅಬ್ದುಲ್ ರಹಮಾನ್ ಕುತ್ತೂರು ಅಯಲು ವಿಚಾರ ಮಂಡನೆ ಹಾಕೊಂಡು ಅಯಲ ಗೌರವತ್ತೋಡು ಕೂಡ ನಾನು ಪೋಡಿಯಂ ವೇದಿಕೆ.
2: ನಾನು ಈ ಫಲಕ ತೊಡಗುವ ಮುನ್ನೋನೇ ಪ್ರಥಮವಾಯಿತು ಅಹಮದ್ ನೂರಿ ಅಯಲಿ ದುನಿಯಾವು ಬಂದ್ಬಿಟ್ಟು 100 ವರ್ಷ ಕಂಡ ಪಿನ್ನೆ ಅಯಲೋ ಈ 100 ಆಂಡು ಜಲ್ಸರೆ ಸರಳವಾಯಿತೆಂದು ಆಚರಿಸಿರೋ ಅವಕಾಶತ್ತೆ ಅಕಾಡೆಮಿ ಹಿಂಗೆ ಹಾಕಿದ್ದು. ಅದಕ್ಕಾಯ್ತು ಅಕಾಡೆಮಿಗೆ ನಾನು ಪ್ರಥಮವಾಯಿತು ಅಭಿನಂದನೆ ಕಡೆ ನನ್ನಿ ಚೆಲ್ಲೆ. ಸಾಹಿತ್ಯ ಚೆನ್ನಂಗೆ ಅದು ಒಂದು ಬೆಲೆಯ ವಿಷಯ. ಸಾಹಿತಿ ಸಾಹಿತಿಗೆ ಮೌತೊಂದು ಐತೆ, ಸಾಹಿತ್ಯತ್ಗೆ ಮೌತಿಲ್ಲ. ಸಾಹಿತ್ಯತ್ವ ಏ ಕಾಲತ್ವ ಏ ಕೃತಿ ಅದು ಶತಮಾನತ್ವ ಅಡಿಲು ಹೊಂಚಿ ಹೋಗು ಸಾಧ್ಯವೇ ಇಲ್ಲ. ಅಹಮದ್ ನೂರಿ ಬ್ಯಾರಿ ಸಾಹಿತ್ಯ ಕ್ಷೇತ್ರಕ್ಕೆ, ಉರ್ದು ಸಾಹಿತ್ಯ ಕ್ಷೇತ್ರಕ್ಕೆ, ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟು ಕೊಡುಗೆ ಹೆಂಗಲೇ. ನಾನು ನನ್ನ ಬ್ರಮೆ ಅಹಮದ್ ಬಾಬಾಕಾಯ್ಕು, ಹಂಸಾ ಮಲಾರಿಕ್ಕು, ಸಯೀದ್ ಇಸ್ಮಾಯಿಲಿಕ್ಕು ನನ್ನೆಲ್ಲ ಮುಟ್ಟತ್ತು ನೋಕ್ಯ. ಅಹಮದ್ ನೂರಿ ನಂದು ಬಹುಕಾಲತ್ತ ಒಂದು ಚೆಂಗಾಯ್, ಒಬ್ಬ ಸಾಹಿತಿ ಮಿತ್ರ. ಬಹುಶಃ ನಂದು ಅಹಮದ್ ನೂರಿನ ಸಾಹಿತ್ಯದ ನಡುವಿನ ಸಂಬಂಧ ಅದು ಸಾಹಿತ್ಯತ್ವ ಸಂಬಂಧ, ಅದು ಸಾಹಿತ್ಯತ್ವ ಬಂಧ. ಬಹುಶಃ ನಾನು 1975 ಆಯ್ತಿಕೊನು ನಾನು ಕಾಲೇಜಿಗೆ ಪಡ್ತವನ್ನು ಸಮಯ ಅದು. ನಕ್ಕ ಅಹಮದ್ ನೂರಿ ಸುರೂಪು ನಾನು ಅಲ್ಲಿ ಅಯಲ ಪಲಬಾಯೋ ಕಾಲ, ನಾನು ಅಲ್ಲಿ ನೋಕಿಯೋ ಕಾಲ ಅಹಮದ್ ನೂರಿ ಕರ್ವಾಂಡ ಕನ್ನಡ ಭಾಷಾಂತರತ್ಲು ತಂದೆವೇ ತಾನು ಮಾಡದತ್ತಿಂತ ಎತ್ತರ ಸಾಹಸತ್ತ ಸ್ವರ ಎಲ್ಲ ಅಂದು ಹಾಕ್ಯೊಂತಿಂತ ಚೆಲ್ಲದ್ರೆ ಅಲ್ಲ ಮುಟ್ಟತ್ತು ದೆಚ್ಚಿತು ನೋಕಿಯದು. ಅಯಲೋ ಈ ಕೊರವಾಂಡ ಕರಡು ಪ್ರತಿರ ನೋಕಿಯದು ನಕ್ಕಿಂದ ನೆನಪಾಯಿತುಂಡು. ಅಯಲು ಕೊರವಾಂಡ ಸೂರ ಅಲ್ಬಕರ ಸೂರ ಅಣ್ಣಿ ಸತ್ತ ಭಾಷಾಂತರ ಹಾಕಿದ್ರೆ ನಂದದ್ರಿ ದೆಚ್ಚಿಟ್ಟು ನಕ್ಕ ಕಾಟಿತ್ತು ಓದಿಂತು ಚೆನ್ನಂತು ಅದರ ಎತ್ತರೇ ವಿಷಯ ಎತ್ತಲು ನಂದೊಟ್ಟು ಅಯಲು ಚರ್ಚೆ ಹಾಕಿಂತು. ಅಹಮದ್ ನೂರಿ ಬ್ಯಾರಿ ಸಾಹಿತ್ಯ ಲೋಕ ಎಪ್ಪ ಮರಕಾತೋ ಆಲು ಸಾಧನೆಗೂ ಪ್ರತಿಭೆಗು ಪಾಂಡಿತ್ಯತ್ಗೆ ಇನ್ನೊರು ಪೇರು ಎಂದೆಂಗು ಇಂದೆಂಗು ಅದು ಬಹುಶಃ ಅಹಮದ್ ನೂರಿ ಆಯ್ತಿಕ್ಕು. ಅಯ್ಯ ಬಯಸೋರ ಕಾಲತ್ತಲ್ಲೂ ಅಲ್ಲಿ ಹೆಂಗನೆ ಇಂತು ಚೆನ್ನಂಗೆ ಅಯಲ ಕೈಲಿ ಉತ್ಸಾಹ ಇಂತು. ಎತ್ತರೇ ಉರ್ದು ಕೃತಿಂಗಲ ಕನ್ನಡತ್ತಗೂ ಬಂದರು, ಎತ್ತರೇ ಇಂಗ್ಲೀಷ್ ಕೃತಿಂಗಲ ಅಲ್ಲಿ ಕನ್ನಡತ್ತಗೂ ಬಂದರು ಅಗಣಿಮೆ ಎತ್ತರೇ ನೆನಪು ಸಂಚಿಕೆಂಗಲೇ ಸ್ಮರಣ ಸಂಚಿಕೆಗಳಲ್ಲಿ ಪಡ್ತು ಬಂದರು. ಎತ್ತರೇ ಲೇಖನ ಎಲ್ಲಿ ಎಲ್ಲಿಯ ಲೇಖನತ್ತಗೆ ಕಣಕೇ ಇಲ್ಲ. ಬಹುಶಃ ಇಂದು ಕನ್ನಡ ಸಾಹಿತ್ಯ ಲೋಕತ್ತಿಗೆ ಒಂದು ಬೆಲೆಯ ಕೊರವಾಂಡ ಕೊಡುಗೆ ಕೊಡ್ತು ಒಂದು ಅಸೀಮ ಸಾಹಸಿಯಾಗಿ ಕೇಟೆಗೆ ಅಹಮದ್ ನೂರಿ ಚಂದ ಚೆಲ್ಲೋಗು ನನಗೂ ಅಭಿಮಾನ. ಅವರು ಈ ಅಹಮದ್ ನೂರಿ ಚೆನ್ನಂಗೆ ನಕ್ಕ ನೆನಪಾವಳು ಎಂದರು ಚೆನ್ನಂಗೆ ಈ ಭಾಷೆಯಲ್ಲಿಗಿನ ಪಿಡಿತ ಅದು ಕನ್ನಡ ಆವಟ್ಟು ಉರ್ದು ಆವಟ್ಟು ಹಿಂದಿ ಆವಟ್ಟು ಇಂಗ್ಲೀಷ್ ಆವಟ್ಟು ಎದೇ ಭಾಷೆ ಆವಟ್ಟು ಆಯ್ಲ ಭಾಷೆ ಗೊತ್ತಿಗೂ ಕಲ್ಚೊಂತಿಂತ. ಆ ಭಾಷೆದ ಬಾಂಧವ್ಯ ಒಂದಲ್ಲೇ ಆಯ್ಲ ಕೈಲಿ ಇನ್ನೊಬ್ಬಲೆ ನಾನು ಆರ ಕೈಲು ನೋಕಿಟ್ಲೆ. ಅಹಮದ್ ನೂರಿ ಅವಂತ ಪ್ರತಿಭಾವಂತ. ಅಹಮದ್ ನೂರಿ ಚೆನ್ನಂಗನಕ ನೆನಪಾವಡು ಅವರು ವಿಶೇಷ ಪಾಂಡಿತ್ಯ, ಅವರು ಪ್ರತಿಭೆ, ಅವರು ಸಾಧನೆ ಹಾಕೊಂಡು ಚಿಂತ ಮುನ್ನೋಲ್ಕೊಂಡ ಮನಸ್ಸು. ಆ ಕಾಲದಲ್ಲಿ ಈ ಬ್ಯಾರಿ ಭಾಷೆಯಲ್ಲಿ ಅವ್ರು ಎಲ್ದು ಇಂತೇ ಇಲ್ಲ ಅಂತ ಅವ್ರ ಕಾಲದ ಅಹಮದ್ ನೂರಿ ಬ್ಯಾರಿಲಿ ಕವನ ಎಲ್ದಿ ಅದು. ಬಹುಶಃ ಅದನ್ನಕ್ಕೆ ನೆನಪು ನನ್ನ ನೆನಪನ್ನಕ್ಕೆ ಮೋಸ ಹಾಕಿಲ್ಲಂಗ ಬಹುಶಃ ಅದು 73ನೇ ವರ್ಷತ್ತೋ ಅವಧಿ ಆಯ್ತಿಕೊಂಡು ಐದು ಕೊರೋಂಡ ಕನ್ನಡ ಭಾಷಾಂತರ ಹಾಕಿ ಉಂಟಿಂತ ಅದರ ನೀತಿಯಲ್ಲಿ ನೋಕೊಂತ ನನ್ನ ಬಿಲ್ಚಿಂತ ಎಮ್ಮೆ ಕೇರಳ ಎಲ್ಲ ಅಗಾಕಿ ತಿಂತ ನಾನು ಆಯ್ಲ ಅವತು ಹೋಯಿನ್ನೆ. ಅಪ್ಪ ನನ್ನ ಎದುರು ದಿಚ್ಚಿಟ್ಟು ಅಯಲಿ ಎಲ್ಲಿಯಕ್ಕೋಗಿ ಬ್ಯಾರಿ ಕವನತ್ತೆ ಕ್ಯಾಸೆಟ್ ಆನ್ ಹಾಕಿತ್ತು ಕಾಟಿತ್ತು. ಅಪ್ಪತ್ತೋ ಈ ಯುಗ ಚೆನ್ನಂಗೆ ಎಲ್ಲಿ ಎದುರ ಈಗ ಕ್ಯಾಸೆಟ್ ಕಾಟಿರೋದು ಆ ಕವನಂಗ ಬಹುಶಃ ಕೇಟಪ್ಪನಕ್ಕೆ ನಕ್ಕ ಅತ್ತರಿತಲ್ಲ. ಬ್ಯಾರಿ ಭಾಷೆಯಲ್ಲಿ ಕವನ ಬರು, ಸಾಹಿತ್ಯ ಬರು, ಕಾವ್ಯ ಬರು, ಚೆಲ್ಲ ಕಲ್ಪನೆ ನಕ್ಕೆ ಇನ್ನುಕ್ಲೆ ಅಯ್ಲಕ್ಕೋಗಿ ಕವನಂಗ ಬ್ಯಾರಿ ಭಾಷೆಯಲ್ಲಿ ಎಲ್ದಿದ್ರೆ ನಾನು ಕೇಟೆ. ಆ ಕೇಳಂಡ ಮಕ್ಕಳೇ ಕೇಳಂಡ ನಿನ್ನೆಲ್ಲ ಕೌಮುರೆ ನೋಕಿಟ್ಟು ಹಿಂದತ ಕಾಲತೆ ನಿಲ್ಸಿಟ್ಟು ಕೌಮುರ ಅವಸ್ಥೆ ನೋಕಿಟ್ಟು ಈ ಕವನ ಇನ್ನಂತ ಕವನಂಗಲ್ಲ ಅದೆಲ್ಲ ಕೇಟಪ್ಪ. ಬಹುಶಃ ಅದು ಬ್ಯಾರಿ ಭಾಷೆಯಲ್ಲಿ ಆರು ಎಲ್ದಾತ ಟೈಮಲ್ಲು ಕೇವಲ ಕೊರೆಯ ಮದುವೆ ಪಾಠಂಗೆಲ್ಲ ಮಾತ್ರ ಕೇಟಿಟ್ಟದಂಗ ಇನ್ನು ಕಾಲದಲ್ಲಿ ಈ ಬ್ಯಾರಿ ಭಾಷೆಯ ಈ ಥರ ಕಾವ್ಯವುಳ್ಳ ಕವನಂಗಲ್ಲ ಕೇಟಪ್ಪ ಅನ್ನಕ್ಕೈತು. ಈ ಕನ್ನಡ ಚೆಲ್ಲಾರು ಕಾವ್ಯದ ಮುಂಗೋಳಿ ಕೂಗಿದಂತಾಯಿತು ಅಂತ ನನಗೆ ಅಗನೆ ಆಯ್ತು. ಬ್ಯಾರಿ ಸಾಹಿತ್ಯತ್ವ ಬೆಲ್ಲ ಬಂತ ಕೋಲಿ ಅವ್ರಿಗೆ ಕೂಕಿ ಹಂಗೆ ಹೇಗನ ಅವಳು ಅಗನ ನಾನು ಅಜ್ಜಬಾಯಿ ಹೋಯಿನ್ನೆ. ಬ್ಯಾರಿ ಭಾಷೆಗೆ ಕಾವ್ಯತ್ವ ಚಂದತ್ತೆ ಸುರೂಪು ಉಡುಪಾಟಿಯಲ್ಲಿ ಅಹಮದ್ ನೂರಿ ಚಂದ್ರ ಚೆನ್ನಂಗೆ ಏದು ಅದು ತಪ್ಪಾಗಲ್ಲ. ಇಂದು ಅಹಮದ್ ನೂರಿದೆ ಮುಟ್ಟತ್ತ ಸಂಬಂಧದಲ್ಲಿ ನಾನು ಅರ್ಥ ಹಾಕೊಂಡು ಅಯ್ಯಲವರು ಪ್ರತಿಭಾವಂತ ಅಯಲು ಈ ಸಾಹಿತಿ ಮಾರೆ ಸಾಹಿತ್ಯತ್ತೆ ವಿದ್ವಾಂಸರೆ ಭಾರಿ ಬಿಡ್ಸಾಕಿ ಉಂಟಿಂತ. ಬಹುಶಃ ಅದು ನಾನು ಅಯಲು ಒಟ್ಟುಗಿನ್ನಟ್ಟು ಕೊಲ್ಯ ನಂಗಲ್ಲ ಒಟ್ಟುಗಿನ್ನ ಸಂಬಂಧದ ಬಿಲಿಯ ಇದೆ ಅಂದ ಚಿನ್ನ ಸಾಹಿತ್ಯ ಕ್ಷೇತ್ರ ಸಾಹಿತ್ಯ ಸಮ್ಮೇಳನ ಆಯನ್ನೆಲ್ಲ ನಂಗೆ ಒಟ್ಟುಗೂಡಿ ಅದು ಚೆಮ್ಮೆ ನೆನಪುಂಡು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಯ್ಯಪ್ಪ ನಾನು ಅಹಮದ್ ನೂರಿ ಎಮ್ ಆರ್ ಗಜೇಂದ್ರ ಗದ ಒಟ್ಟು ದಿಚ್ಚಿಟ್ಟ ಸಾಹಿತ್ಯ ಸಮ್ಮೇಳನದ ಅನುಭವಿಸಿದ ನೋಕಿಯದು ಕೇಟದು ನನ್ನ ನೆನಪುಲು ಎಪ್ಪೆ ಅದು ಪಚ್ಚಾಯ್ತೇ ಒಯ್ದು. ಅಹಮದ್ ನೂರಿ ಚಮ್ಮೆ ಪತ್ರಿಕೆಗೊಂದು ಸಂಪಾದಕ ಆಯ್ತು ಅಂತ ಚಮ್ಮೆ ಲೇಖನಂಗ ಎಲ್ದಿಯೋ ಅಲ್ಲಂತೆ ಅಲ್ಲಿ ಬೆಲೆಯ ಕೊಡುಗೆ ಅಂದರು ಚೆನ್ನಂಗೆ ಈ ಭಾಷೆಗಳನ್ನದ್ಲು ಅವ್ರ ಬಾಂಧವ್ಯ ತೆಗೋ ಅನ್ನೋದು ಉರ್ದು ಸಾಹಿತ್ಯದ ಚಂದತ್ತೆ ಅಲ್ಲಿ ಕನ್ನಡ ತೆಗೋ ಅನ್ನಂತ ಅಲ್ಲಮ್ಮ ಇಕ್ಬಾಲ್ದ ಹೋಗಿ ಕವನತ್ತೆ ಅಲ್ಲಿ ಬ್ಯಾಗಿಗೋ ಅನ್ನಂತ ಚಂದ್ರನು ಹಳತು ತಾರೆಯು ಹಳತು ಬೇಕೆನ ಗಿಂದು ಲೋಕವು ಹೊಸತು ನಾ ಕೇದಕ್ಕೆ ಕೇಟಪ್ಪ ಅನ್ನಕ್ಕೆ ಅದ್ಭುತವಾಯಿತು ಕಂಡುತ್ತದೆ. ಅಹಮದ್ ನೂರಿ ಉರ್ದು ಸಾಹಿತ್ಯತೆ ಬ್ಯಾರಿ ಇದು ಕನ್ನಡತ್ಗೆ ಎತ್ತರ ಚಂದತ್ತು ಕಾನುವಂತಿಂತ ಚಿಂತೆಂಗೆ ಅದು ಮೂಲ ಸಾಹಿತ್ಯ ಮಾಚಲ್ದವ್ರ ಕಲ್ಪನೆ ಬಂದಂತಿಂತು ಇದು ಅಹಮದ್ ನೂರಿಗಿಂತ ಅವರು ಸಾಮರ್ಥ್ಯ. ಇನ್ನು ಅಹಮದ್ ನೂರಿದ ಚಿಂತೆಂಗೆ ಅಯಲು ಈ ಭಾಷೆಗಳ ನೋಡಿದವ್ರು ಸೇತುವೆ ಕೆಟ್ಟಿಯಾಗಿ ಅಯಲ್ ಎಲ್ಲ ಭಾಷೆ ಒಂದೇ. ಆ ಭಾಷೆಗಳ ನಡುಲು ಅಯಲ್ಗಿಂತ ಆ ಪಿಡಿತಮೇ ಕನ್ನಡತ್ತಗೆ ಅದ್ಭುತವಾಗಿ ಅವರು ಕೊರವಾಂಡೆ ಕುಂಬರ್ಗ ಇಲ್ಲಿ ಸಾಧ್ಯ ಆಯಿತು. ಇದಕ್ಕೆ ನಾನು ಅಹಮದ್ ನೂರಿಗೆ ನೆನಪಾಕೊಂಡು ನಾನು ಅದೇ ಚೆಲ್ದ ಅವರು ಸಾಹಿತಿ ಎಪ್ಪ ಮರ್ಚಿಕೊಂಡಿಲ್ಲ ಸಾಹಿತ್ಯ ಎತ್ತರ ತೋಲು ಅಂಗಲ ಸಾಹಿತ್ಯ ನಗಲೊಟ್ಟಿಗೆ ಇಕ್ಕಡ ಅದು ನನಗೆ ನೆನಪಾಕೋಣ. ಅದು ಅಹಮದ್ ನೂರಿದು ಆ ನೆನಪುಡ ಹಿಂದೆ ನಂಗೆ ಹಾಕಿ ಉಂಟುಲ್ಲಲ್ಲಿ ಅಕಾಡೆಮಿ ಹಾಕಿ ಉಂಟುಂಡಲ್ಲಿ ನಂಗೆ ಹಾಕಿ ಉಂಟುಲ್ಲಲ್ಲಿ ಇದು ಬಹುಶಃ ಅಹಮದ್ ನೂರಿ ನನಗೆ ಕೊಡ್ಕೊಡು ಅವ್ರು ಚಿರಿಯ ಕೊಡುಗೆ ಮಾತ್ರ ಆಯ್ತಿಕ್ಕು. ಅಯಲು ಆ ಕಾಲತ್ತು ಸಾಹಿತ್ಯದ ಮೂಲಕ ಸಮಾಜತೆ ಒಂತಿಂತು ಸಾಹಿತ್ಯದ ಮೂಲಕ ಅಯಲು ಅವರು ನಲ್ಲ ಕಿನಾವುಂಗಲೆ ಬೆಚ್ಚಂ ಹೋಯಂತಿತ್ತು. ಅಯ್ಯಲ ಕಿನಾವುಂಗಲೆ ಅಯ್ಯಲ ಅಭ್ಯಾಸಂಗಲ ಅಯ್ಯಲ ಆಸೆಂಗಲೆ ಇಪ್ಪತ್ತಿಗೂ ಅದರ ನೆನಪಾಕಿತ್ತು. ಅದರ ನಂಗಲ ಮುನ್ನೂರು ಜನರೇಷನ್ಗೆ ಎತ್ತು ಬಾಟಿ ಕೊಟ್ಕೊಡೋರು ಸ್ವರ್ಣಂಗ ಹಿಂದಾಕಿ ಅಂತ ಐತೆಂಗೆ ಬಹುಶಃ ಅಹಮದ್ ನೂರಿಗೆ ನಂಗೆ ಕೊಟ್ಕೊಡ ಶ್ರದ್ಧಾಂಜಲಿ ಅದಕ್ಕೆ ಕಾಣ ಬೆಲೆ ಬೇರೆಂದೂ ಇಲ್ಲ. ಅಹಮದ್ ನೂರಿ ನಂಗಲ ಮನಸ್ಸಲು ನಂಗಲ ನೆನಪುಲು ನಂಗಲ ವಿಕಾಸತ್ತಲು ನಂಗಲ ಕಿನಾ ಉಂಗಲು ಸದಾಕಾಲ ಇಕ್ಕಟ್ಟು ಚೆಲ್ಲಿಟ್ಟು ನಾನು ಈ ಸಂದರ್ಭದಲ್ಲಿ ಹಾರೈಸಿ ಉಂಟು. ಅಹಮದ್ ನೂರಿಗೆ ನೆನಪಾಕೋಗು ಅಯ್ಯಲವರು ಮುಟ್ಟತ್ತವ್ರು ದೋಸ್ತಿ ಆಯ್ತಿನ್ನು ಅವ್ರು ಚೆಂಗಾಯಿ ಆಯ್ತಿನ್ನು ನಕ್ಕೆ ಅವಕಾಶ ತನ್ನದಕ್ಕಾಯ್ತು ಅಕಾಡೆಮಿಗೆ ನಂದ ನನ್ನೀಚನು ಉಂಟು. ನಾನು ನನ್ನ ಫಲಕತ್ತೆ ನಿಪಾಟಿ ಉಂಟುಲ್ಲೆ ಅಹಮದ್ ನೂರಿ ನಗಲೊಟ್ಟಿಗೆ ಇನ್ನೂ ಇಕ್ಕಟ್ಟು ಅಯ್ಯಲ ನೆನಪುಂಗ ನಗಲೊಟ್ಟಿಗೂ ಸದಾಕಾಲ ಇಕ್ಕಟ್ಟು ಚೆನ್ನು ಉಂಟು. ನನ್ನ ಫಲಕತ್ತೆ ನಿಪಾಟಿಗೆ ಈ ಅವಕಾಶ ತನ್ನದಕ್ಕಾಯ್ತು. ನಾನು ಎಲ್ಲರಿಗೂ ನನ್ನೀಚನು ಉಂಟು. ಯಾಕೆ Thank you.
1: ಮಾರೆ ಅಹಮದ್ ನೂರಿ ಬಗ್ಗೆ ಚಮ್ಮೆ ವಿಷಯ ಮೊದಲು ಮುನ್ನಲ್ಲಿ ಚೆನ್ನೋ ಅಬ್ದುಲ್ ರಹಮಾನ್ ಗೊತ್ತಿತ್ತು ಎಲ್ಲರ ಪರವಾಗಿ ನಾನು ಹಲ್ಪು ನಿರ್ಞ ನನ್ನಿ ಚೆನ್ನುಂಟು
3: அஹமத் நூரி 13 மத்த வருஷத்தில் உருது பத்திரிக்கை அப்ப சென்னைங்க 1320 சென்னைங்க 13 வருஷம் ஆகும்போதுக்கு அயாளுக்கு அதுக்கு 13 வருஷம் கூட்டுறது 34 வருஷம் ஹிந்துஸ்தான் ஆசாதிக்கு பேன்மைத்து இடி ராய பிரிட்டிஷர் ஓடுபாட்டுக்கு பேன்மைத்து இடி ராயத்த ஆல்மார சோரர் பிரிட்டிஷர் ஓடுபாட்டுறாங்கன்றவரு ಆ ಇದು ಪಾಯಿಸಿಕೊಂಡಿಂತು ಆ ಸಮಯತ್ತು ಮಂಗಳೂರು ಮ್ಯಾಂಗ್ಳೂರು ಮೈಕಾಲ್ತೋ ಪ್ರತಿ ಓರ್ ಆಲು ನಾಲ್ಕು ಜಂಡ ಉರ್ದು ಪೇಪರ್ ಓದ ತಾಲೂಕು ಕಾಲ ಅಂಡ್ ನಾ ಕರೆದ್ರೆ ಉರ್ದುಗು ಅಂಡ ಭಾರಿ ಬೆಲೆ ಡಿಮಾಂಡ್ ಇಂತು ಅಯಾಲು ಉರ್ದು ಭಾಷೆ ಓದಿತ್ತು ರಾಷ್ಟ್ರೀಯ ಸಾಮಾಜಿಕ ಧಾರ್ಮಿಕ ಅದರ ಲೇಖನತೋ ತಂಡ ಚೆನ್ನಾಗಿ 13 ವರ್ಷ 8 ಕ್ಲಾಸ್ ಪಡ್ಕೊಂಡು ಕುಂಬತ್ತಗು ಅದರ ಭಾಷಾಂತರ ಹಾಕಿತ್ತು ತಂಡ ಅಬ್ಬಗೆ ಅದು ಕಾಟಿಕೊಂಡು ನಿಂತಿಂತು ಅಲ್ಲ ಮೈಕಾಲ ಬುಕ್ಕಲು ಚೆಲ್ರು ಹರಕು ಮುರುಕು ಭಾಷೆ ತಮಿಳ್ ಕನ್ನಡ ಭಾಷೆ ಅದು ಅಬ್ಬ ಅದರ ರಿಪೇರಿ ಹಾಕಿತ್ತು ಇದರ ಪಬ್ಲಿಷ್ ಹಾಕೋಗು ಕೊಡ್ತುಕೊಂಡಿಂತು 1960 ಇದೇ ನೂರಿ ಸಾಹೇಬ್ ಇಪ್ಪ ಇಸ್ಮಾಯಿಲ್ ಸೈದ್ ಚೆನ್ನ ಪೋಲೆ ಶಾಮೀರ್ ಪಲ್ಲಿರೋ ಅಬ್ದುಲ್ ಖಾದರ್ ಸಾಹೇಬ್ ಅದುಪೋಲೆಮೇ ಕಚಿಕಾರ ಪಲ್ಲಿರೋ ಸೈದ್ ಯೂಸುಫ್ ಸಾಹೇಬ್ ಮುತ್ತೋನು ಅಬ್ದುರಮ್ಮಗೆ ಚರ್ಚ್ ಹಾಕರೋ ಅಯಲ್ಗೆ ಬೆಲ್ಲಿಯವರು ಹಾಬಿ ಅಯಾಲು ನಾನು ಪಣಿ ಎಡ್ಕಂಗಂತ ಸಂಸ್ಥೆಯಲ್ಲಿ ಬಂತು ಉಮರ್ ಫಾರೂಕ್ ರಂಗಾಡಿ ಬಂತು ನಂಡ ಮುದು ತಟ್ಟಿ ತಿಂಗಿನ ಚೆಲ್ಲು ಅಹಮದ್ ಬಾವ ನಿಂಗು ಈ ಸಾಹಿತ್ಯ ಸಾರ್ವಜನಿಕ ಕ್ಷೇತ್ರಕ್ಕೆ ನಿಂಗೆ ಬರ್ನು ನಿಂಗು ಇದಕ್ಕೆ ನಿಂಗಲ್ಲ ಕೊಡುಗೆ ಕೊಡ್ಕೊಂಡು ಉಂಟು ಹಂಗೆ ಅಹಮದ್ ನೂರಿ ಕಾಲಿಯವರು ಒರು ತೊಪ್ಪಿ ಗುಂಗುರು ಮುಡಿ ತೊಪ್ಪಿ ಬೆಚ್ಚ ಹಿಂಗೆ ಮುಡಿ ತೆಲ್ಲ ಪರತ ಕಾಣು ಒರು ವೈಟ್ ಶರ್ಟ ಒರು ವೈಟ್ ಟೈಟ್ ಪೈಜಾಮ ಬೋಲ್ತದೆ ಒರು ಕೊಡೆ ಎಪ್ಪ ನೋಕುಂಬೋ ಕೈಲು ಒರು ಬೂಕು ಅಯಲಗೆಲಿಕ್ಕು ಅಯಾಲು ಅರಬಿ ಪಿನ್ನ ಉರ್ದು ಭಾಷೆ ಪಡಿಕೋ ಬೇನ್ಮೈತು ಅಲ್ಲಿ ಚಮ್ಮೆ ಪ್ರಯತ್ನ ಪಟ್ಟದ್ದು ಅಯಲು ಸಾಹಿತ್ಯಕ್ಕು ಪತ್ರಿಕೋದ್ಯಮ ರಂಗತ್ತಲ್ಲಿ ಅಲ್ಲಿ ತಂಡನ್ನು ಅಯಲಿ ಅಯಲಿ ಮುಡಿಪಾಗಿ ಬಿಚ್ಚಿತ್ತು ಬ್ಯಾರಿ ಮಕ್ಕಳ ಭವಿಷ್ಯತ ಬದುಕು ಪಿನ್ನೆ ಬದುಕು ಬದುಕುಗು ಅಂಗ ಮಂಕಾಗಾತ ಪೋಲೆ ತನ್ನ ಇತಿಹಾಸ ಸಂಸ್ಕೃತಿ ಸಂಪ್ರದಾಯ ಆಚರಣೆ ಎಲ್ಲವೂ ಶಾಶ್ವತ ಆಯ್ತು ಏನು ಚಿಂತೆ ಅಯಲಲ್ಲಿ ಎಲ್ದ್ರು ಅಯಲು ಸಾಮಾಜಿಕ ಕಾರ್ಯಕರ್ತ ಆಯ್ತಿಂತು ಸುಧಾರಣಾಕಾರಿ ಖಿಲಾಫತ್ ಚಳವಳಿಲಿ ಸಕ್ರಿಯ ಸದಸ್ಯ ಐತಿಂತು ಖಿಲಾಫತ್ ಚಳವಳಿ ಎಂದ್ರೋ ಬ್ರಿಟಿಷರ್ ಎದುರು ಖಿಲಾಫತ್ ಮುಖಾಲಿಫ್ ಆಗಿತ್ತು ಬ್ರಿಟಿಷ್ ಇಂಡಿಯಾ ತಪ್ಪುಟ್ಟದ್ದು ಬೋನು ಚೆಲ್ರೋ ಆ ಚಳವಳತ್ತಲ್ಲಿ ಮುಂಕೈ ಎಡ್ತವರ ಆಲೈತಿಕ್ಲಿ ಅಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರ ಒಕ್ಕೊಂಡು ನಕ್ಕ ಚೆಲ್ಲಗು ಈ ಸಭೆಯಲ್ಲಿ ಹೆಮ್ಮೆ ಬಂಡ ಅಯಾಲು ಪತ್ರಿಕೋದ್ಯಮ ಒಕ್ಕು ಪ್ರಭಾತ ವಾರ ಪತ್ರಿಕೆಯಲ್ಲಿ ಪತ್ರಕರ್ತ ಕಂಠೀರವ ಬಡವರ ಬಂಧು ಸ್ವದೇಶಾಭಿಮಾನಿ ಜೀವನ ಸನ್ಮಾರ್ಗ ಹಿಂಗಂತ ಪತ್ರಿಕೆಗೆ ಅಯಲಿ ಲೇಖನ ಕೊಡ್ತೋಣಿಂತು ಅಂತರ್ದ ಭಿನ್ನ ಸದಾಕತ್ ಪೋಸ್ಟ್ ಚೆನ್ನಿಗೆ ಅಬ್ದುರಹೀಮ್ ಅಹಮದ್ ಎಕ್ಸ್ ಜಡ್ಜ್ ಇವೆಲ್ಲ ಸದಾಕತ್ ಪೋಸ್ಟ್ಗೂ ಅಯಲಿ ಸಹಾಯಕ ಸಂಪಾದಕ ಆಯ್ತಿಂತು ಅದ್ರಲ್ಲಿ ಭಿನ್ನ ಅಯಲಿ ಚೆಮ್ಮೆ ಸಂಪಾದಕತ್ವ ಎಲ್ದಿರ ಅಯಲಿ ಅಯಲೋ ಇದೆಲ್ಲ ಕಂಡತ್ತು ಉರ್ದುರೋ ಆ ಮಾಹಿತಿ ಆ ಪರಿಣಿತೆಲ್ಲ ಕಂಡತ್ತು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಅಯಲೋ ಆಬಿದೇ ಮಾಹಿರ್ ಆಬಿದೇ ಮಾಹಿರ್ ಚೆಲ್ರೋ ಅವರು ಉರ್ದು ಪದವಿ ಅಯಲು ಕೊಡ್ತಿತ್ತು ಅಹಮದ್ ನೂರಿ ಸಾಹೇಬು ಒಲಿಂಬೋ ಭಾಷೆ ಪಲ್ಕ ಬರ್ರವರ ಆಲ್ ಅಯಲ ನಕ್ಕೆ ಸಾಧಾರಣ 1958 ಬಿಡ್ಚೋ 1985 ತೋಲೋ ಅಯಲ್ ಬೆಂಗಳೂರಿಗೆ ಪೋಯ್ತು ಸೆಟ್ಲ್ ಆವರ ಅವ್ರ ತೋಲೋ ಅಹಮದ್ ನೂರಿರೋ ನಕ್ಕೆ ಅಯಲ ಚೆಂಗಾಯಿ ಪಾಡಿಂತು ಅಯಾಲು ಅಯಲ ಮೈಕಾಲ ಬೂಕ್ಲು ಎಲ್ಲ ಆಡು ಆಡು ತೊಡಾತ ಎಲೆ ಇಲ್ಲ ಅಂಡ್ ಚೆಲ್ರವ್ರ ಪಲ್ಕತ್ತಿಗೆ ಅಯಲು ಎಲ್ಲ ವಿಷಯ ಅದ್ರ ಅಡಕ ಹಾಕಿರಿ ಅದ್ರ ಅಯಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಸ್ಲಾಮರ ಬ್ಯಾರಿಂಗಲ ಆಗಮನ ತುಳುನಾಡುಗೂ ಬ್ಯಾರಿಂಗಲ ಕೊಡುಗೆ சிறுமான் பெருமாள் மதாந்தராயது. அதுல பின்ன மங்களூர் மேங்களூருக்கு மைக்கால இதுக்கு மைக்காலான் பேர் பருக்குள்ள காரணம் பாடதனத்தில் இஸ்லாமாயங்களோ பேரிங்களை பாத்திரா. அதுல பின்ன அத அதில் எழுதுரு இதில் 1345 ஜண்டாமத்து இஸ்வியில் இப்னு பத்தூத்தா செல்றாள் தட்சிணங்கண்ணாடு ஜில்லகும். அதுபோல பண்டுவாலுக்கு போய்த்து அதில் பண்டுவாலில் போய்த்து மூசபேரி செல்ற ஒரு ஆளா கச்சோடத்தக்கார ஒட்டிங்க பல்க பறிஞ்சின்ட்டு ஆ பூக்களையில் செல்று. இதே இப்னு பத்தூத்தா செல்றாள் மைக்காலத்துக்கு மஞ்சுரான் செல்ற பேரும் கொடுத்தாள் அயில். அதே பேர் அவரு ஒரு ஃபேமஸ் ஹோட்டலுக்கு இண்டு இண்டு பிச்சிரோ ஐத்திந்தெங்கும் இண்டு நங்கள முன்னல்லோ 100 வருஷா 102 வருஷா கல்யாணம் என்ன அகமது நூரி சாஹிப்ரோ நாங்கள் நினைப்பாக்கொண்டுள்ள ஆஸ்பத்திரி தந்தோம். நீங்கள் எல்லாருக்கும் வேறு அகாடமிக்கும் நான் தண்ணி சென்று நான் டப்பல்க்கு திறந்தாக்கிறேன்.
1: அகமது நூரிய பகில் சென்னை விஷயம் நாங்கள் கவனத்துக்கு போனோம். ஜனாப் அகமது பாபா பஜால் நான் நன்றி சொன்னுள்ள
4: அகமது நூரிட ஜீவன எங்கே இந்து சொந்து காட்டி தந்து அது சபோல நான் ஆ பாகத்துக்கு கடக்கல. நான் சுமார் 25 வருஷத்துக்கு முன்னாலும் இவரு பேரி க்ஷேத்திரத்துக்கு கால் பைக்கு காரணக்கர்த்தராயே அகமது நூரி அயல பக்க இன்னும் நடக்கிற இவரு விசார கோஷ்டி அத்தியட்சத்து வயசுக்கு செம்ம சந்தோல பண்ற. பேரி பாஷ சாஹித்ய கல சம்ஸ்கிருதி இதில் ஒரு தொடக்க எப்பான்ட்டு நாங்கள் ஈ கால் பைக்கும் போது இவர் க்ஷேத்திரத்துக்கு கால் பைக்கும் போது நமக்கு குந்தில்லாந்து அங்கு நமக்கு தெரியாண்டு நாங்கள் அவர் க்ஷேத்திரத்துக்கு கால் பைக்கும் போதுக்கு நமக்கு சுருக்கு கண்டு பந்த பேராயிட்டிருக்கு அகமது நூரி. அதில் எழுதிய அண்டு எழுதிய ஆ ஒரு புக்குண்டல்லே நன்ன காலத மைக்கால சொன்னட்டும் அயில் ஆ புக்கு எழுதும் போத்துக்கு 1960 சொன்னீங்க. அயில் 40 வயசில் அயில் அவர் புக்குரை பப்ளிஷ் ஆக்கிட்டிருந்து ஆ புக்கு நங்கு இப்போ ஓதும் போத்துக்கு அதில் இன்னும் ஒரு அகாடமிக் ஷைலியில் வேணும் கண்டெங்கும் ஆ காலத்தில் சொன்ன கண்டெங்கு பேரிங்காக படிப்புல செம்ம பெறவுள்ள ஆ ஒரு காலத்தில் அயில் ஆ ஒரு க்ஷேத்திரத்தில் அத்தியனாக்கிட்டு ஒரு பூக்கு கொம்பந்தது அது பெரிய ஒரு சாதனைன்னு சொல்லலாம். அது மாத்திரம் அல்ல இவரு பேரி க்ஷேத்திரத்தில் பேரி சாகித்யத்தில் இத்தனை தோலுக்கு ஒரு 100 புக்கு வந்துட்டிக்கு அவரு 100 புக்கிற ஒரு முன்னடி ஆயிட்டிக்கிற நன்ன காலத மைக்கால சொல்ற ஆ ஒரு புக்கு அது ஒரு சரிய மற்ற ஒரு சம்சோதனாத்மக புக்கும் ஆயிட்டு உண்டு நான் விசாரிக்கிறேன். நாங்கள் ஈ ஒரு க்ஷேத்திரத்துக்கு கால் பைக்கு ஆ ஒரு பூக்கு பிரேரணாயிரு. அதில் பின்ன ப்ரொஃபஸர் பிஎம் இச்சிலங்கோடு டாக்டர் சுஷீலா உபாத்யாயா பின்ன டாக்டர் வஹாப் துட்டமனை எங்கள் எல்லாரும் ஈ ஒரு க்ஷேத்திரத்தில் கால் வைச்சார் எழுதியாரு சம்சோதனை ஆக்கியாரு. இந்தாங்க ஆறும் நாங்களே நடுவில் இல்லை ஆயங்கும் அங்கே எல்லாரும் நினைப்பாக்குறேன்னு கேத்த ஒரு லேசரு அகாடமி இப்போ ஆக்கியோன்றுள்ளது வெளிய ஒரு சந்தோலத்தை விஷயம் ஆயிட்டிருக்கு. இ ஒரு நன்ன காலத மைக்கால சொல்ற புக்கு பன்னேல் பின்ன நக்கு நல்ல ஒரு புக்கு சொன்னீங்க மொயிலாஞ்சி சொல்ல ஒரு புக்கு எழுதுக்கு சாத்தியாயித்துன்னு சொல்லலாம். அவர் புக்கு ஓதம்பத்துக்கு நல்ல மனசில் ஆயித்து இது மெய்யாவில் ஆயித்தர் எழுதியது இதரங்காண்டி யாரை நங்கும் இன்னும் எழுதுக்கு பிரயத்னாக்கணும் எல்லாரும் இது தெரியல அங்கங்களை மட்டுக்கு தெரியல் எழுதியங்கு இவரு க்ஷேத்திரத்தில் இவரு கலை சாகித்ய சம்ஸ்கிருதி க்ஷேத்திரத்தில் இ பேரிக்கு நாங்கள் நாங்கள் தீரத்திர கொடுக்க சாத்தியம் ஆகுண்டு ஒரு நீயத்தில் நாங்கள் அப்போ எழுதக்கு தொடங்க. அப்போ பேரின்னு சொல்லும் போத்துக்கு எல்லாரும் நாங்களே காங்கர்ச்சி துப்பம் போலத்த ஸ்தித்தில் அவர் வாத்தாவரணம் இந்தன் கண்டிங்கும் அதில் எல்லாரும் நாங்கள் அங்கே எல்லாரும் ஒரு அங்கே பரிச்சலிட்டங்கும் ஆ பரிச்சலை கேட்டுட்டு அங்கே துப்பியங்கும் ஆ துப்பல் நோக்கிட்டும் நமக்கு எத்தனை சபர் எடுக்க சாத்தியம் உண்டா அத்தனை சபர் எடுத்துட்டு முன்னூறு மந்ததில் இந்த நமக்கு அகாடமி கிட்டிரு அத்தனை மாத்திரம் அல்ல ஈ ஒரு க்ஷேத்திரத்தில் ஆறாறு செம்ம செம்ம சாதனை ஆக்கிறாரா அங்கே பற்றி ஒரு நினைப்பாக்குறேன்னு கேட்ட ஒரு அவகாசம் நமக்கு கிட்டுரு. ನಾನು ಜನ್ರ ವರ್ಷದ ಮೊದಲು ಇದೇ ಅಕಾಡೆಮಿ ನಕ್ಕೆ ಅವರು ಅವಕಾಶ ತಂತು ಮರಕುಗಾವತೆ ಮರಹೂಮ್ ಬ್ಯಾರಿಂಗ್ಲ ಬಗ್ಗೆ ಅವರು ನೂರು ಮರಕುಗಾವತೆ ಮರಹೂಮ್ ಬ್ಯಾರಿಂಗ್ಲ ಬಗ್ಗೆ ನಿಂಗ ಆಮೇಲೆ ಬಗ್ಗೆ ಅವರು ವ್ಯಕ್ತಿ ಪರೀಕ್ಷೆ ಹಾಕಿದ್ದಾರು ಚಂದುಟ್ಟು ಅವರು ಟೀಮ್ ಹಾಕಿಟ್ಟಿಂತು ಯಾರ್ದು ಯಾರ ಜವಾಬ್ದಾರಿ ಅದು ನನ್ನ ತಲೆಗೆ ಮುಂದಿಟ್ಟಿಂತು ಅದು ನೂರಲ್ಲ ನೂತಿ ಒಂದು ನೂತಿ ಪೂಣನ್ನು ನೂತಿ ಇರತ್ತೊಂದು ನೂತಿ ಇರತ್ತೆ ಮೂರು ತೋಲು ಬಂತು ಅದು ಪಿನ್ನು ಬಂದು ಉಂಟಿಂದು ನಂಗೆ ಅವಳಿಗೆ ಅವರು ಒಂದು ಜಂಡು ಮೂನ್ನು ಅವರು ಸಂಖ್ಯೆಗೆ ಸೀಮಿತ ಇಟ್ಟು ಅವಳು ನಂಗೆ ನಿಪ್ಪಾಟ್ಯ ಆ ಸಂದರ್ಭದಲ್ಲಿ ನನಗೆ ಇವರು ಅಹಮದ್ ನೂರಿರೆ ಬಗ್ಗೆ ಅಲ್ಲ ಬಗ್ಗೆ ನಂಗೆ ಬುಕ್ಕು

ಮೂಗು ಮೂಲೆಗಿರಿ ಒಂದು ನಾವು ಇತಿಹಾಸತ್ವ ಮಾನಿಪೋವು ಉಳಿರೋ ಕೊತ್ತುಲು ಚಾಮಯದಲ್ಲ ನಾನು ಆಡಿಯು ತೊಟ್ಟಿಲು ನಂಡೋ ಆಸ್ತಿಲು ಒಲಿಡದಲ್ಲ ಒಡುಕ ಪೂಂಡೋ ಕಟ್ಟಿಲು ಬನ್ನೆದು ಈ ಮಣ್ಣಿರೋ ನಂಗ ಕೋಂಡೆದು ಈ ಮಣ್ಣಿಗೆ ಬನ್ನೆದು ಈ ಮಣ್ಣಿರೋ ನಂಗ ಕೋಂಡೆದು ಈ ಮಣ್ಣಿಗೆ ಗಲ್ಲಿ ಕಲ್ಲಿಲು ಮದಿಲು ಕೆಟ್ಟಂಗ ಬೆಣ್ಣೂರಾಯದು ಮಣ್ಣಿಲೆ ಅಲಿ ತೀರದು ಮಣ್ಣಿಲೆ.

0: துண்டு கோலு எத்தர தோலோ பாடிய பாட்டு எத்தர வட்ட டோலு. அர்த்தகர்ப்பிதமாய சாகித்ய. எத்தர தோலோ பாடிய பாட்டு எத்தர வட்ட டோலு. ஆயுஷ தீர்ந்து அஜி மசாலரோ சென்னத்து ராவும் போலு. ஆயுஷ தீர்த்து அஜி மசாலரோ சென்னத்து ராவும் போலு. எத்தர தோலோ வரக்குற மத்து எத்தர தோலோ தூக்கா. இது அயலெழுதிய ஒரு பல்லவி மாத்திரா நீங்க நான் கேப்பாட்டிறேன். அதே போல நாங்க கல்யாபிஷேகத்தமே சொல்லோ ஆ ஹிஸ்டரியமே சொல்லோ அயல அண்டே அதிர மனவரைக்க கழிஞ்சு போயதை நாங்கள் விடுவா முதல்த்த நாள் நாங்களை எங்கனைக்கோ அதிர நாங்கள் சொர்க்கா ஆக்கோ செல்ல ஒரு நல்ல சந்தேஷ ஈ கவனத்தில் அகமது நௌரி கொடுத்துரு. ಇದೀಗ ಗಣ್ಯರನ್ನು ನಾನು ಭಾಷಣಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರವರ ಪುಸ್ತಕ ಬಿಡುಗಡೆ ಮಾಡಿದಂತಹ ಶ್ರೀ ಎಂ ಬಿ ಪುರಾಣಿಕ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಎಂ ಬಿ ಪುರಾಣಿಕ್ರವರು
1: ಬ್ಯಾರಿ ಭಾಷೆ ಒಂದೊಂದು ಶಬ್ದ ಕೂಡ ಅರ್ಥ ಆಗ್ತದೆ. ಯಾಕೆ ಅಂತಂದ್ರೆ ನನ್ನ ಬಾಲ್ಯದಲ್ಲಿ ನಾನು ಬೆಳೆದಂತಹ ಪರಿಸರ ಒಂದೊಂದು ಶಬ್ದ ಕೂಡ ಅರ್ಥ ಆಗ್ತದೆ. ಆದರೆ ಮಾತನಾಡುವಾಗ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆಗ್ತದ ಅನ್ನತಕ್ಕ ಒಂದು ಭಯ, ಆದ್ರಿಂದ ನಾನು ಮಾತಾಡಲಿಕ್ಕೆ ಒಂದು ಪ್ರಯತ್ನ ಮಾಡುವುದಿಲ್ಲ, ಪ್ರಯೋಗ ಮಾಡುವುದಿಲ್ಲ. ಬಂಧುಗಳೇ, ಬ್ಯಾರಿ ಭಾಷೆಯ ಬಗ್ಗೆ ನನಗೆ ಆಸಕ್ತಿ ಮೂಡಿದ್ದು ನನ್ನ ಸೋದರತ್ತೆ ಪದ್ಮನಾಭ ಉಪಾಧ್ಯಾಯರ ಶ್ರೀಮತಿ ಸುಶೀಲಾ ಉಪಾಧ್ಯಾಯರು, ನನ್ನ ಅತ್ತೆ, ನನ್ನ ಒಂದೇ ಊರು ಮಜೂರು ಉಡಿಯಾರು. ಅವರು ಈ ಸಾಹಿತ್ಯದಲ್ಲಿ, ಬ್ಯಾರಿ ಸಾಹಿತ್ಯದಲ್ಲಿ ಕಾಸರಗೋಡು ಈ ಪರಿಸರದಲ್ಲಿ ತುಂಬ ಓಡಾಡಿ ಆ ಕಾಲದಲ್ಲಿ ಧ್ವನಿ ಅನ್ನು ಸಂಗ್ರಹಿಸಿ ಹಾಡುಗಳನ್ನು ಬೇರೆ ಬೇರೆ ಲೇಖಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮನೆಯಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡ್ತಾ ಇದ್ರು. ಅನಂತರ ಅವರು ತುಳು ನಿಘಂಟಿಗೆ ಹೋದದ್ದು. ಆ ಸಂದರ್ಭದಲ್ಲಿ ಅವರ ಬಾಯಲ್ಲಿ ಕೇಳಿದ್ದೇನೆ, ಅತ್ಯಂತ ಅಪೂರ್ವವಾದಂಥ ಒಂದು ಭಾಷೆ. ಈಗ ಆ ಸಮುದಾಯದ ಮಧ್ಯದಲ್ಲಿ ಮಾತ್ರ ಇರತಕ್ಕಂತಹ ಭಾಷೆ, ಅದರಲ್ಲಂತಹ ಸೊಗಡು ಶ್ರೀಮಂತಿಕೆ, ಇದು ನಿಜವಾಗಿಯೂ ಕೂಡ ಪ್ರಪಂಚಕ್ಕೆ ಅರಿವಾಗಬೇಕು, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಇವತ್ತು ಆರಂಭದಿಂದಲೂ ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಇದ್ದೇನೆ, ಭಾಗಿಯಾಗಿದ್ದೇನೆ. ಈ 10 ವ್ಯಕ್ತಿಗಳನ್ನು ಆರಿಸಿಬಿಟ್ಟು ನಮ್ಮ ಸಾಹಿತಿಗಳನ್ನೇ ಹುಡುಕಿ ಇವರ ಬಗ್ಗೆ ನೀವು ಬರೀಬೇಕು ಎನ್ನುವಂಥ ಒಂದು ವಿನಂತಿಯನ್ನು ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಈ 10 ಪುಸ್ತಕಗಳನ್ನು ಹಸ್ತಪ್ರತಿಯನ್ನು ತಯಾರು ಮಾಡಿ ಮುದ್ರಿಸಿ ಇವತ್ತು ಉದ್ಘಾಟನೆ ಮಾಡತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ಬಂಧುಗಳೇ, ಇದು ಸಾಮಾನ್ಯದ ಕೆಲಸ ಅಲ್ಲ, ಬಹಳ ಮಹತ್ವಪೂರ್ಣವಾದಂಥ ಕೆಲಸ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಭಾಷೆ ಧರ್ಮ ಅಥವಾ ನಮ್ಮ ಕಟ್ಟುಪಾಡುಗಳು ಇದು ಎಲ್ಲ ಪರಸ್ಪರರನ್ನು ಪ್ರೀತಿ ಮಾಡಲಿಕ್ಕೆ ಅರಿತುಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಸಾಧನೆ. ಎರಡನೇ ವಿಚಾರ, ನಾನು ಉದ್ಘಾಟನೆ ಮಾಡಿದಂಥ ಅಥವಾ ಬಿಡುಗಡೆಗೊಳಿಸಿದ ಒಂದು ಪುಸ್ತಕ ಒಬ್ಬ ಶ್ರೇಷ್ಠ ಚಿಂತಕ ಎ ಪಿ ಜೆ ಅಬ್ದುಲ್ ಕಲಾಂ ಅವರೊಬ್ಬ ಭಾಷೆ ಅಥವಾ ಒಂದು ರೀಜನ್, ಒಂದು ವಿಭಾಗ ಭಾಗ, ಒಂದು ಧರ್ಮ, ಅದಕ್ಕೆಲ್ಲ ಮೀರಿ ಬೆಳೆದಂತಹ ಒಂದು ವಿಶಾಲವಾದಂತಹ ಒಂದು ಆಲದ ಮರ ಎ ಪಿ ಜೆ ಅಬ್ದುಲ್ ಕಲಾಂ. ನಮ್ಮ ಸಮಾಜ, ನಮ್ಮ ಎಳೆಯ ಮಕ್ಕಳಿಗೆ ನಮ್ಮ ಶಾಲೆಗಳಲ್ಲಿ ಇಂತಹ ಹಿರಿಯರ ಸಾಧನೆ, ಅವರ ಸಂದೇಶ ನಾವು ಕೊಡಲೇಬೇಕಾದಂಥ ಒಂದು ಅಗತ್ಯತೆ ಇವತ್ತಿನ ಸ್ಥಿತಿಯಲ್ಲಿದೆ. ಇವತ್ತು ನಾವು ಪರಸ್ಪರರನ್ನು ಅಪನಂಬಿಕೆಯಿಂದ ವಿಶ್ವಾಸರಹಿತವಾಗಿ ನೋಡ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ರಾಮೇಶ್ವರದಂತಹ ಒಂದು ಪ್ರದೇಶದಲ್ಲಿ ಒಂದು ಮಧ್ಯಮ ಅಥವಾ ಬಡತನದ, ಆರಂಭದಲ್ಲಿ ಶ್ರೀಮಂತರಾದರೂ ಕೂಡ ಮುಂದೆ ಅವರ ತಂದೆ ಆ ಪಾಂಬಾನ್ ಸೇತುವೆ ಆದ ನಂತರ ಅವರ ಫೆರಿ ಏನಿದೆ ಆ ದಾಟುವಂತಹ ಫೆರಿಗೆ ಸಾಕಷ್ಟು ಯಾತ್ರಿಕರು ರಾಮೇಶ್ವರಕ್ಕೆ ಪಾಮಾನ್ ಮೂಲಕ ಹೋಗುವಂತಹದ್ದು ಇದು ಕಡಿಮೆ ಆದ ನಂತರ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿ ಬಿದ್ದರು. ಆ ಸಂದರ್ಭದಲ್ಲಿ ಒಂದು ಮಗುವನ್ನು ಸಾಮಾನ್ಯ ಸರಕಾರಿ ಶಾಲೆ ತಮಿಳು ಮಾಧ್ಯಮದ ಸರಕಾರಿ ಶಾಲೆಯಲ್ಲಿ ಓದಿಸಿ ಅನಂತರ ರಾಮ ಅಥವಾ ಮುಖ್ಯವಾಗಿ ರಾಮೇಶ್ವರಕ್ಕೆ ಬರತಕ್ಕಂಥ ಹಿರಿಯರ ಪರಿಚಯವನ್ನು ಮಾಡಿ ಅವರಿಂದ ಕೆಲವು ವಿಚಾರವನ್ನು ಈ ಮಗುವಿಗೆ ತಿಳಿಸಿ ಒಂದು ದೊಡ್ಡ ಕೆಲಸವನ್ನು ಮಾಡಿದರು. ಬಡತನದಲ್ಲಿದ್ದಾಗಲೂ ಕೂಡ ಬಡತನ ಎನ್ನತಕ್ಕಂಥದ್ದು ಒಂದು ವಿದ್ಯೆಗೆ ಅಭಿವ್ಯಕ್ತಿಗೆ ಸಾಧನೆಗೆ ತೊಡಕಾಗಬಾರದು. ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಿ ಅನಂತರ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಒಂದು ಭಾರತದ ಇಡೀ ವಿಶ್ವದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಮಹಾ ಸಾಧಕರಾಗಿ APJ ಅಬ್ದುಲ್ ಕಲಾಂ ಮೆರೆದರು. ರಾಷ್ಟ್ರಪತಿ ಆಗಿದ್ದರು. ಅದು ಸಾಮಾನ್ಯ, ತುಂಬ ಜನ ರಾಷ್ಟ್ರಪತಿಯವರಾಗಿ ಹೋಗಿದ್ದಾರೆ. ನಾನು ಯಾಕೆ ಅಬ್ದುಲ್ ಕಲಾಂರನ್ನು ಅಭಿನಂದಿಸ್ತೇನೆ ಅಂತಂದರೆ ಅವರು ಅಚಲ ದೇಶಭಕ್ತ. ಬಹಳವಾಗಿ ತಮ್ಮ ಮಾತೃಭೂಮಿಯನ್ನು ಅವರು ಪ್ರೀತಿ ಮಾಡಿದವರು. ಅದರ ಜೊತೆ ಜೊತೆಗೆ ಅವರು ನಂಬಿದಂತಹ ಒಂದು ಮೌಲ್ಯ ಏನು ಅಂತಂದರೆ ಇವತ್ತಿನ ಮಕ್ಕಳೇ ಮುಂದಿನ ಜನಾಂಗ. ಈ ದೇಶವನ್ನು ಕಟ್ಟಲಿಕ್ಕಿರ್ತಕ್ಕಂಥ ಜನಾಂಗ ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಸ್ಫೂರ್ತಿ ಕೊಡುವಂಥದ್ದು ಅಗತ್ಯ. ಎಲ್ಲಿ ಹೋದರೂ ಕೂಡ ಮಕ್ಕಳ ಜೊತೆ ಅವರ ಸಹವಾಸ, ಅವರ ಪ್ರಶ್ನೆ ಅದಕ್ಕೆ ಉತ್ತರ. ಅವರು ಹೇಳಿದ್ದು ಮಕ್ಕಳಿಗಿಷ್ಟೇ, ಮಕ್ಕಳೇ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅದು ಆಗಬೇಕು, ಇದು ಏನೇ ಇರಲಿ ನಿಮ್ಮ ಕನಸನ್ನು ಕಟ್ಟಿ. ಕನಸನ್ನು ಕಟ್ಟುವಂಥದ್ದು ಕನಸು ಅತ್ಯಂತ ಅಗತ್ಯ ಜೀವನದಲ್ಲಿ. ಆ ಕನಸು ನೆನಸಾಗುವ ಹಾಗೆ ಬಹಳಷ್ಟು ಪ್ರಯತ್ನ ಮಾಡಬೇಕು. ನೀವು ನಿಷ್ಠೆಯಿಂದ ದುಡಿಬೇಕು, ಪ್ರಾಮಾಣಿಕದಿಂದ ನೀವು ವಿದ್ಯಾಭ್ಯಾಸವನ್ನು ಮಾಡಬೇಕು. ವಿದ್ಯಾರ್ಜನೆಯ ಈ ಹೊತ್ತಿನಲ್ಲಿ ಎಳೆಯ ಮಕ್ಕಳ ಮನಸ್ಸು ವಿಚಲಿತರಾಗಬಾರ್ದು. ಬೇರೆ ಬೇರೆ ಕಾರಣದಿಂದ ನಮ್ಮ ಸಮಾಜದಲ್ಲಿ ನಡೆಯತಕ್ಕಂಥ ಒಂದು ಸ್ಥಿತ್ಯಂತರ ನಿಮಗೂ ನಮಗೂ ಇವತ್ತು ನೋವು ತರುವಂಥದ್ದು ಏನು ಅಂತಂದರೆ ವಿದ್ಯೆಯ ಅಥವಾ ಜ್ಞಾನದ ಬದಲಾಗಿ ನಮ್ಮ ಎಳೆಯ ಮಕ್ಕಳನ್ನು ನಮ್ಮ ಸಮಾಜ ಬೇರೆ ಬೇರೆ ಕಡೆಗೆ ಒಯ್ಯುವಂತಹ ಎಳೆಯುವಂತಹ ಒಂದು ಪ್ರಯತ್ನ ಇವತ್ತು ನಡೆಯುತ್ತಿದೆ. ಇದಕ್ಕೆ ವಿರುದ್ಧವಾಗಿ ಅಬ್ದುಲ್ ಕಲಾಂ ಮಾತನ್ನು ಹೇಳಿದರು. ಏನು ತಂದರೆ ಕನಸಿನ ಜೊತೆ ಸಾಧನೆಯ ಬೆನ್ನು ಹಿಡಿಬೇಕು. ನೀವು ಸಾಧನೆ ಮಾಡಿ ಒಬ್ಬ ಹಳ್ಳಿಯ ತಂದೆ ತಾಯಿ ವಿದ್ಯಾವಂತರಲ್ಲ ಅಬ್ದುಲ್ ಕಲಾಂ, ಒಂದು 6ನೇ ಕ್ಲಾಸ್ ಓದಿರುವಂತಂದೆ. ಅಂತಹ ಒಂದು ಕುಟುಂಬದಲ್ಲಿ ಹುಟ್ಟಿ ಒಂದು ವಿಶ್ವಕ್ಕೆ ಭಾರತದ ಕೀರ್ತಿಯ ಪತಾಕೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡೋಗಿ ಮಾತೃಭೂಮಿಗೆ ಗೌರವವನ್ನು ತಂದುಕೊಟ್ಟು ಈ ಸಾಧನೆಯನ್ನು ಅವರು ಮಾಡಿದರು. ಉಳಿದವರಿಗೆ ಮಾರ್ಗದರ್ಶನ ಮಾಡಿದರು. 1998 ಅಣುಬಾಂಬ್ ಸ್ಫೋಟಕ್ಕೆ ಭಾರತದಲ್ಲಿ 2ನೇ ಬಾರಿ ಮಾಡಲಿಕ್ಕೆ ಅದರ ಹಿನ್ನೆಲೆ ಇವರದು. ಅನಂತರ ಸ್ಪೇಸ್ ರಿಸರ್ಚ್ ಇದರಲ್ಲಿ ಅವರ ಎಷ್ಟು ಸಾಧನೆ ಇದೆ ಅಂತೇಳಿ ನಾವು ಅವರ ಪುಸ್ತಕವನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ. ಬಂಧುಗಳೇ, ಇಂತಹ ಕೆಲವೇ ಕೆಲವು ಅಪೂರ್ವದ ಅಂತಹ ವ್ಯಕ್ತಿಗಳ ಪರಿಚಯವನ್ನು ನಮ್ಮ ಈ ಪುಸ್ತಕದ ಮೂಲಕ ಮುಂದಿನ ಪೀಳಿಗೆ ಕೊಡತಕ್ಕಂತಹ ದೊಡ್ಡ ಕೆಲಸ. ಈ 10 ಪುಸ್ತಕದಲ್ಲಿ ಬಂದಂತಹ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಭಾರತ ರತ್ನ. ಅವರಿಗೆ ಭಾರತ ರತ್ನ ಸಿಕ್ಕಲಿ ಸಿಗದೇ ಇರಲಿ, ಆ ಅದಕ್ಕೆ ಯೋಗ್ಯವಾದಂಥ ವ್ಯಕ್ತಿಗಳನ್ನು ಆರಿಸಿ ಅದು ಜಾರಿ ಭಾಷೆಯನ್ನು ಆಡತಕ್ಕಂಥ ಮಕ್ಕಳಿಗೆ ಮಾತ್ರ ಅಲ್ಲ, ನಾವು ಕೂಡ ಈಗ ಸರೋಜಿನಿ ಅಕ್ಕ ನಂತರ ಕೇಳಿ ಹೇಳಿದರು ಈ ಪುಸ್ತಕ ನಾವು ಕೊಂಡೋಗ್ಬೋದಾ ಅಂತ. ಕೊಂಡೋಗ್ಬೋದು, ಪ್ರೊವೈಡೆಡ್ ನೀವು ಓದಿ ಅರ್ಥ ಮಾಡಿಕೊಂಡ್ರೆ ಮಾತ್ರ, ಇಲ್ಲದ್ರೆ ಉಚ್ಚಲ ಒಪ್ಪಲಿಕ್ಕಿಲ್ಲ ಅಂತೇಳಿ. ನಾವು ಪ್ರಯತ್ನ ಮಾಡಬೇಕು, ಯಾವುದು ಕೂಡ ಅಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತ ಇರಲಿ, ಸಂಸ್ಕೃತಿ ಇರಲಿ, ಯಾರಿ ಭಾಷೆ ಇರಲಿ, ಅದರಲ್ಲಿ ವಿಪುಲವಾದಂಥ ಒಂದು ಸಂಪತ್ತಿದೆ. ಸಂಪತ್ತಿಗಿಂತಲೂ ಹೆಚ್ಚಾಗಿ ನಾನು ಹೇಳುವಂಥದ್ದು ಒಬ್ಬ ಹಿಂದೂ ಆಗಿ ನಾನು ಹೇಳ್ತಾ ಇದ್ದು ಅದು ಬ್ಯಾರಿ ಸಂಸ್ಕೃತಿಯನ್ನು ನಾನು ಅರ್ಥ ಮಾಡಬೇಕು. ಆ ಸಂಸ್ಕೃತಿ, ಆ ಸಂಸ್ಕಾರ, ಆ ಭಾಷೆಯಲ್ಲಿರತಕ್ಕಂಥ ಪ್ರೌಢಿಮೆ, ಆ ಸಮಾಜದಲ್ಲಿ ಮಾಡಿದಂಥ ಜನಗಳು ಮಾಡಿದಂಥ ಈ ಸಾಧನೆಯ ಪರಿಚಯ ನನಗಾದರೆ ನಾನು ಅದನ್ನು ವಿರೋಧಿಸುವುದನ್ನು ಕಡಿಮೆ ಮಾಡ್ತೇನೆ. ನನಗೆ ಬೈಬಲ್ ಗೊತ್ತಿಲ್ಲ, ನನಗೆ ಕುರಾನ್ ಗೊತ್ತಿಲ್ಲ, ನಾನು ಅದನ್ನು ದ್ವೇಷಿಸುವಂತಹ ಕಮೆಂಟ್ ಮಾಡುವಂತಹ ಯಾವ ಅರ್ಹತೆ ಕೂಡ ನನಗೆ ಬರುವುದಿಲ್ಲ. ನಾನು ಪ್ರಾಮಾಣಿಕವಾಗಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ, ಏನೋ ಒಂದು ಆವೇಶದಿಂದ ಉದ್ದೇಶದಿಂದ ಅದಲ್ಲ. ಅದಕ್ಕೋಸ್ಕರ ಈ ರೀತಿಯ ವ್ಯಕ್ತಿಗಳ ಸಾಧನೆಯನ್ನು ಅಥವಾ ದಾರಿ ಭಾಷೆ ಮತ್ತು ಈ ಸಂಸ್ಕೃತಿಯನ್ನು ಪರಿಚಯ ಮಾಡಲಿಕ್ಕೆ ಕರ್ನಾಟಕ ದಾರಿ ಸಾಹಿತ್ಯ ಅಕಾಡೆಮಿ, ಅದು ಕೇವಲ ಸಾಹಿತ್ಯಕ್ಕೆ ಮಾತ್ರ ಮೀಸಲಾಗಿಲ್ಲ. ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್.
0: ಬ್ಯಾರಿ ಬಾಯ ಸೊಗಡು ಎಲ್ಲರೂ ಕೂಡ ಪ್ರೀತಿಸುವಂಥದ್ದು. ಅದೇ ರೀತಿ ಬ್ಯಾರಿ ಸಂಸ್ಕೃತಿ ಕೂಡ ಬಹಳ ಉದಾತ್ತವಾದುದು ಎಂದು ಬಹಳ ಅರ್ಥಪೂರ್ಣ ಮಾತುಗಳನ್ನು ಆಡಿದಂತಹ ಎಂ ಬಿ ಪುರಾಣಿಕರವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಗೋಪಾಲಕೃಷ್ಣ ಭಟ್ ಸದಸ್ಯರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಇವರು ತುಂಬ ಹಾರೈಕೆಯ ಮಾತುಗಳನ್ನು ಆಡಬೇಕೆಂದು ವಿನಂತಿಸ್ತಾ ಇದ್ದೇನೆ.
2: ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕ ಬಿಡುಗಡೆ ಮಾಡುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿತು ಅಂದ್ಕೊಳ್ತೀನಿ. ಯಾಕೆಂತ ಹೇಳಿದರೆ ಈ ದೇಶದಲ್ಲಿರುವಂತಹ ಅತ್ಯುತ್ತಮ ವಾಗ್ಮಿಗಳ ನೀವು ಪಟ್ಟಿಗಳನ್ನು ಮಾಡಿದರೆ ಬಹುತೇಕ ವಾಗ್ಮಿಗಳು ಸ್ವಾಮಿ ವಿವೇಕಾನಂದರ ಅನುಯಾಯಿಗಳೇ, ಅವರನ್ನು ಗೌರವದಿಂದ ಕಾಣುವ ಅವರ ಭಕ್ತರೇ ಅಂದರೆ ಅಂತ ಹೇಳ್ಬೋದು. ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಬಗ್ಗೆ ತೋರಿರುವಂತಹ ಪ್ರೀತಿ ಏನಿದೆ ಅದೇ ಇವತ್ತು ಸ್ವಾಮಿ ವಿವೇಕಾನಂದರ ಪುಸ್ತಕದ ಬಿಡುಗಡೆಗೆ ಕಾರಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಾಮಿ ವಿವೇಕಾನಂದರು 1863 1902 ಅವರ ಏನು ಜೀವಿತಾವಧಿ ಇದೆ, ಆಗ ರಾಜಕೀಯ ಪಕ್ಷಗಳು ಇಲ್ಲದಿದ್ದರೂ ಕೂಡ ಕಾಂಗ್ರೆಸ್ ಇತ್ತು ಹಾಗೂ ಅನೇಕ ಸಂಘಟನೆಗಳು ಇತ್ತು. ಯಾವುದೇ ಸಂಘಟನೆ ರಾಜಕೀಯೇತರವಾಗಿ ಗುರುತಿಸಿಕೊಂಡು ರಾಷ್ಟ್ರಕ್ಕೋಸ್ಕರ ಒಂದು ಕೆಲಸ ಮಾಡಿದ ಒಂದು ಮಹಾನ್ ಪುರುಷ ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದರು. ಹಾಗೆ ಅವರ ಇನ್ನೊಂದು ಒಂದು ಸೂಕ್ಷ್ಮ ತತ್ವವನ್ನು ಹಾಗೂ ನನ್ನ ಅನುಭವವನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳುವವರು, ನಿಸ್ವಾರ್ಥತೆಯಿಂದ ಸತ್ಯದಿಂದ ನ್ಯಾಯದಿಂದ ನಿಮಗೆ ಮಾಡಿದರೆ ನಿಮಗೆ ಆ ಫಲ ಭಗವಂತನೇ ಕೊಡ್ತಾನೆ ಅಂತ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಅದೇ ರೀತಿ ನನ್ನ ಒಂದು ಅನುಭವ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದೇ 2017 February 11 ಇವತ್ತಿನ ತಾರೀಕಿನಂದೇ ಈ ಇರುವಂತಹ ಈ ನೆಹರು ಮೈದಾನದಲ್ಲಿ ಪ್ರಪ್ರಥಮವಾಗಿ ಸ್ವಾಮಿ ವಿವೇಕಾನಂದರ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಆ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ತುಂಬ ಜವಾಬ್ದಾರಿ ಇತ್ತು. ವೇದಿಕೆಯ ಕೆಳಭಾಗದಲ್ಲಿ ಕೂತ್ಕೊಂಡು ವೇದಿಕೆಯ ಕೆಳಗೆ ತುಂಬ ಸರಸವನ್ನು ನಿರ್ಮಿಸುವಂತಹ ಜವಾಬ್ದಾರಿ ಇತ್ತು. ಆದರೆ ಹಿಂಭಾಗದಲ್ಲಿ ಅತ್ಯಂತ ಕೆಲಸ ಮಾಡಿದ ವ್ಯಕ್ತಿಗೆ ಇವತ್ತು ಅದೇ ದಿನದಂದು ಬಹುಶಃ ಸ್ವಾಮಿ ವಿವೇಕಾನಂದರ ಅನೇಕ ಅನುಯಾಯಿಗಳಿದ್ದರು, ಭಕ್ತರಿದ್ದರು, ಅನೇಕ ವಾಗ್ಮಿಗಳಿದ್ದರು. ಈ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಒಂದು ವೇದಿಕೆ ಕಲ್ಪಿಸಿಕೊಟ್ಟದ್ದು ನಿಜವಾಗಿಯೂ ಆ ಫಲ ಭಗವಂತನೇ ಕೊಡುವಂಥದ್ದು. ಅವರ ಒಂದು ಸೂಕ್ಷ್ಮಾರ್ಥ ಅಂತ ಹೇಳಿದರೆ ನಾವು ಕೆಲಸ ಮಾಡ್ತಾ ಹೋಗಬೇಕು, ಆ ಫಲ ಅಥವಾ ಕ್ರೆಡಿಟ್ ಏನಿದೆ ಆ ಭಗವಂತ ಕೊಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಹೇಳ್ತೇನೆ, ಅದರ ಅರ್ಥ ನೀವೇ ಮಾಡಿಕೊಳ್ಳಿ. ಈ 10 ಮಹಾಪುರುಷರ ಪುಸ್ತಕಗಳನ್ನು ನಿರ್ಭೀತವಾಗಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಬಿಡುಗಡೆ ಮಾಡಿದ್ದಕ್ಕೆ ನಾನು ನನ್ನ ಹೃದಯಾಂತರಾಳದಿಂದ ಈ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೊಡ್ತೇನೆ. ಇದರ ಹಿಂದೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇಂತಹ ಒಂದು ಮಹಾನ್ ಪುರುಷರನ್ನು, ಸ್ವಾಮಿ ವಿವೇಕಾನಂದಂತಹ ಮಹಾಪುರುಷನನ್ನು ಬಹುಶಃ ಪುಸ್ತಕ ಬಿಡುಗಡೆ ಮಾಡುವಂಥದ್ದು ನನ್ನ ಅರಿವಿಗೆ ಅಂತೂ ಇಲ್ಲ. ಹಾಗೆ ಮುಂದೆಯೂ ಕೂಡ ನಿಸ್ವಾರ್ಥತೆಯಿಂದ ನ್ಯಾಯದಿಂದ ಹಿಗ್ಗದೆ ಬಗ್ಗದೆ ಕೆಲಸ ಮಾಡಿದರೆ ಆ ರಕ್ಷಣೆ ಭಗವಂತನೇ ಮಾಡ್ತಾನೆ ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ರಹೀಮುಚಿಲ್ರವರು. ಹಾಗೂ ಈ ಒಂದು ಸಂದರ್ಭದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಅವಕಾಶವನ್ನು ಕೊಟ್ಟಂತಹ ರಹೀಮುಚಿಲ್ರಿಗೆ ಹಾಗೂ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮ್ಮನ್ನು ಉದ್ದೇಶಿಸಿ ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಗೋಪಾಲಕೃಷ್ಣ ಭಟ್ರವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ನೀವು ಕೇಳ್ತಾ ಇರೋದು ಧ್ವನಿಮುದ್ರಿತ ಪ್ರಸಾರ.

ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಹಲೋ ವೆನ್ಲಾಕ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಇವತ್ತು ಹಲೋ ವೆನ್ಲಾಕ್ ಕಾರ್ಯಕ್ರಮದ

0: 64ನೇ ಸಂಚಿಕೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅನ್ನುವಂತಹ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು. ಏನಂದ್ರೆ ಚರ್ಮದ ಮೇಲಾಗುವ ಸ್ಟಿರಾಯ್ಡ್ ಪ್ರೇರಿತ ಪರಿಣಾಮಗಳು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ಚರ್ಮರೋಗ ತಜ್ಞರಾದಂತಹ ಡಾಕ್ಟರ್ ನವೀನ್ ಅವರು ನಮ್ಮ ಜೊತೆ ಇವತ್ತು ಇರಲಿಕ್ಕಿದ್ದಾರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಿಮ್ಗೆ ಗೊತ್ತಿರಬಹುದು ಸ್ಟಿರಾಯ್ಡ್ ಸ್ಟಿರಾಯ್ಡ್ ಅಂತ ನಾವು ಹೇಳ್ತಾ ಇರ್ತೇವೆ. ಈ ಸ್ಟಿರಾಯ್ಡ್ ಅಂದ್ರೆ ಏನು, ಇದು ಚರ್ಮದ ಮೇಲೆ ಯಾವ ರೀತಿಯ ಪರಿಣಾಮವಿರುತ್ತೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ನಮಸ್ತೆ.
0: ಹೇಗಿದ್ದೀರ ಡಾಕ್ಟರ್?
1: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರ?
0: ನಾನು ಕೂಡ ಚೆನ್ನಾಗಿದ್ದೇನೆ. ಡಾಕ್ಟರ್, ನಾವೀಗ ಸಾಕಷ್ಟು ಚರ್ಮಕ್ಕೆ ಸಂಬಂಧಪಟ್ಟು ಸಾಕಷ್ಟು ಮಾಹಿತಿಯನ್ನು ಇದೇ ವೆನ್ಲಾಕ್ ಕಾರ್ಯಕ್ರಮದಲ್ಲಿ, ಹಲೋ ವೆನ್ಲಾಕ್ ಕಾರ್ಯಕ್ರಮದಲ್ಲಿ ನೀಡಿದ್ದೇವೆ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ ಅಂದರೆ, ಈಗ ಚರ್ಮದ ಮೇಲಾಗುವಂತಹ ಸ್ಟಿರಾಯ್ಡ್ ಪ್ರೇರಿತ ಪರಿಣಾಮಗಳು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೇವೆ. ಈಗ ಸ್ಟಿರಾಯ್ಡ್ ಸ್ಟಿರಾಯ್ಡ್ ಅಂತ ನಾವು ಹೇಳ್ತಾ ಇರ್ತೇವೆ ಅಂದರೆ, ದಿನನಿತ್ಯದ ಬದುಕಿನಲ್ಲಿ ಇಂತಹ ಶಬ್ದಗಳೆಲ್ಲ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಈ ಒಂದು ಸ್ಟಿರಾಯ್ಡ್ ಅಂದರೆ ಏನು, ಅಥವಾ ಅದರಲ್ಲಿ ಎಷ್ಟು ವಿಧಗಳಿದೆ, ಅದರ ಉಪಯೋಗಗಳೇನು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಹೇಳುತ್ತಿದ್ದರೆ?
1: ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ನಿಮಗೆ ಮೊದಲಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಒಬ್ಬ ಚರ್ಮರೋಗ ತಜ್ಞನಾಗಿ ಸ್ಟಿರಾಯ್ಡ್ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದು ನನ್ನ ಆದ್ಯ ಕರ್ತವ್ಯ. ನಮ್ಮ ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್, ವೆನರಾಲಜಿಸ್ಟ್ ಅಂಡ್ ಲೆಪ್ರಾಲಜಿಸ್ಟ್ ಅಂದರೆ ಭಾರತೀಯ ಚರ್ಮರೋಗ ವೈದ್ಯರ ಒಂದು ಏನು ಸಂಘ ಇದೆಯೋ, ಈ ಸಂಘದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ಕೆಲವೊಂದು ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸೋ ಜೊತೆ ಜೊತೆಗೆ ಅವರು ಉಪಯೋಗಿಸುವಂತ ಔಷಧಿ ಬಗ್ಗೆನೂ ಅರಿವನ್ನ ಮೂಡಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ, ನಮ್ಮ ಭಾರತ ದೇಶದಲ್ಲಿ ಏನು ಅಂತ ಹೇಳಿದ್ರೆ, ಓವರ್ ದ ಕೌಂಟರ್ ಡ್ರಗ್ಸ್ ಅಂದ್ರೆ OTC, ಅವನೇ ಹೋಗ್ಬಿಟ್ಟು ಪೇಷಂಟ್ ಅಥವಾ ಯಾರೋ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಒಂದು ಫಾರ್ಮಸಿ ಅಥವಾ ಕೆಮಿಸ್ಟ್ ಹತ್ರ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಅನ್ನ ಅಥವಾ ಕ್ರೀಮ್ಗಳನ್ನ ತಗೊಳ್ಳೋದು ಸಾಮಾನ್ಯ ಅಭ್ಯಾಸ. ಅಂದ್ರೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಸೊ ಅದನ್ನ ತಪ್ಪಿಸಬೇಕು. ಅದನ್ನ ಮೂಲ ಉದ್ದೇಶಕ್ಕೋಸ್ಕರ ನಾವು ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಇವತ್ತು ನಾವು ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ನೀವು ಕೇಳಿದಾಗೆ ಸ್ಟಿರಾಯ್ಡ್ ಅನ್ನೋದು ಬಹಳ ಸಾಮಾನ್ಯವಾಗಿ ತುಂಬಾ ಜನರಿಗೆ ಗೊತ್ತಿರುವಂತ ಒಂದು ಪದ. ಸ್ಟಿರಾಯ್ಡ್

ಔಷಧಿ ರೂಪದಲ್ಲಿ ಕೊಡ್ತೀವಿ, ಅದು ಬೇರೆ ಬೇರೆ ತರದಲ್ಲಿ ಕೊಡ್ತೀವಿ. ಆಯಾ ವ್ಯಕ್ತಿಯ ಯಾವ ಕಾಯಿಲೆ ಇದೆ ಅದಕ್ಕೆ ಅನುಗುಣವಾಗಿ ಅವನಿಗೆ ಬೇರೆ ಬೇರೆ ತರದಲ್ಲಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಚರ್ಮರೋಗ ತಜ್ಞನಾಗಿ ಚರ್ಮರೋಗದ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, ಚರ್ಮರೋಗದಲ್ಲಿ ನಾವು ಕೆಲವೊಂದು ಪೇಷಂಟ್ಗಳಿಗೆ ನುಂಗುವ ಔಷಧಿ ಮೂಲಕವೂ ಸ್ಟೀರಾಯ್ಡ್ ಕೊಡ್ತೀವಿ.

ಸೋ ನಾವು ದೇಹದ ಭಾಗದಲ್ಲಿ ಯಾವ ಯಾವ ತರದ ಸ್ಕಿನ್ ಇದೆ ಅಂತ, ಫಾರ್ ಎಕ್ಸಾಂಪಲ್ ಮುಖದಲ್ಲಿ ಚರ್ಮ ತುಂಬಾ ತೆಳು ಇರುತ್ತೆ, ಅದೇ ರೀತಿ ನಮ್ಮ ಜನನಾಂಗದ ಭಾಗದಲ್ಲೂ ಕೂಡ ಚರ್ಮ ತುಂಬಾ ಸೆನ್ಸಿಟಿವ್ ಅಥವಾ ತೆಳು ಇರುತ್ತೆ. ನಾವು ಆ ಭಾಗದಲ್ಲಿ ಕೂಡ ಸೂಪ್ರಾಪೊಟೆಂಟ್ ಸ್ಟೀರಾಯ್ಡ್ ಅನ್ನ ಹಚ್ಚುವಾಗಿಲ್ಲ. ಹೈ ಸೆನ್ಸಿಟಿವ್ ಏನಿರುತ್ತೋ ಅದನ್ನ ಪೊಟೆನ್ಸ್ ಇರುವಂತ ಸ್ಟೀರಾಯ್ಡ್ ಅನ್ನ ಹಚ್ಚಬಾರ್ದು, ಅದು ಹಚ್ಚಿದ್ರೆ ಸಮಸ್ಯೆ ಕೊಡುತ್ತೆ. ಸೊ ಸ್ಟೀರಾಯ್ಡ್ ಅನ್ನ ಹಚ್ಚಬೇಕಾದ್ರೆ ಡಾಕ್ಟರ್ ಅಂದ್ರೆ ಎಕ್ಸ್ಪೆಷಲಿ ಚರ್ಮರೋಗ ತಜ್ಞರು ಏನಂತ ಹೇಳಿದ್ರೆ ಅವ್ರಿಗೆ ತಿಳ್ಕೊಂಡಿರ್ತಾರೆ ನಿಮ್ಮ ಚರ್ಮ ಯಾವ ಭಾಗದಲ್ಲಿ ನಿಮಗೆ ಕಾಯಿಲೆ ಇದೆ, ಅದಕ್ಕೆ ಯಾವ ತರದ ಕ್ರೀಮ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಈ ಭಾಗದಲ್ಲಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ನಾವು ನೋಡಿದ್ರೆ

0: ಹಚ್ಚೋದನ್ನ ನಿಲ್ಲಿಸಬೇಕಾಗತ್ತೆ. ಕೆಲವ್ರು ಏನ್ ಮಾಡ್ತಾರೆ, ತಲೆನೋವು ಚಿಕ್ಕಬಟ್ಟೆ ತಲೆನೋವು ಒಂದ್ ರಾಶಿ ತಗೊಂಡು ಹಚ್ತಾರೆ. ಯಾಕಂದ್ರೆ ನಾವೆಲ್ಲ ಸಡನ್ ರಿಲೀಫ್ ಬೇಕು ನಮಗೆ, ಈಗಲೇ ಏನಾದ್ರು ಇಮಿಡಿಯೇಟ್ ಈ ತೋರ್ ತಲೆನೋವಿದೆ ಫುಲ್ ಹಚ್ಕೊಂಡ್ಬಿಡೋದು. ಹಂಗೆ ಮಾಡಿದ್ರೆ ಕೆಲವರಿಗೆ ಸಡನ್ ಆಗಿ ರಿಯಾಕ್ಷನ್ ಆಗುತ್ತೆ, ಅದು ಆ ತರ ಮಾಡಬಾರ್ದು. ಇಲ್ಲಂತ ಹೇಳಿದ್ರೆ ರುಟೀನ್ ಆಗಿ ಯಾವಾಗ ಒಂದು ಯಾಕೆ ಇನ್ಹಲೇಷನ್ ಮಾಡೋಕ್ಕೂ ಹೇಳ್ತೀವಿ, ಸ್ಟೀಮ್ ಇನ್ಹಲೇಷನ್ ಮಾಡ್ಬೇಕಾದ್ರೆ ಕೆಲವರಿಗೆ ಸರ್ಕಲಿ ಕೌಂಟ್ ಮೇಲೆ ನಾವು ಅದನ್ನ ಒಂದು ನ್ಯೂಟ್ರಲ್ ಪಿ ಎಚ್ ಅಂತ 5.5 ಒಳಗೆ ಇರುತ್ತೆ. ಬಟ್ ನೀವು ಆ ಪಿ ಎಚ್ ಗಿಂತ ಜಾಸ್ತಿ ಕೊಟ್ರೆ ಅಥವಾ ಆಲ್ಕಲೈನ್ ಸೋಪ್ ಹಾಕಿದ್ರೆ ಆ ಸೋಪ್ ಅವರಿಗೆ ಆಗಿ ಬರೋದಿಲ್ಲ. ಆವಾಗ ನಾವು ಅವರಿಗೆ ಏನು ಬೇಬಿ ಸೋಪ್ ಆತರ ಯಾವ ಪಿ ಎಚ್ ಇದೆಯೋ ಅದೇ ಪಿ ಎಚ್ ಇದು ಯೂಸ್ ಮಾಡಬೇಕಾಗುತ್ತೆ. ಸೊ ಆ ತರ ಸ್ಕಿನ್ ಸೆನ್ಸಿಟಿವಿಟಿ ಇರೋರಿಗೆ ನಾವು ವಯಸ್ಸಾದವ್ರಿಗೆ ಕೂಡ ಹೇಳ್ತೀವಿ ಯೂಶ್ವಲಿ ಜಾಸ್ತಿ ಬೇಬಿ ಸೋಪ್ ತರ ಯೂಸ್ ಮಾಡೋದು ಒಳ್ಳೇದು ಅಂತ. ಯಾಕಂದ್ರೆ ಅವ್ರು ಡ್ರೈನೆಸ್ ಸ್ಕಿನ್ ಇದ್ದಾಗ ನಾವು ಅದನ್ನ ಯೂಸ್ ಮಾಡೋದು ಒಳ್ಳೇದು. ನಾವು ಬೇರೆ ಸ್ಕಿನ್ ಇದು ಸೋಪ್ಗಳನ್ನ ಯೂಸ್ ಮಾಡಕ್ ಹೋದ್ರೆ ಅದು ಸಮಸ್ಯೆಯನ್ನು ಕೊಡುತ್ತೆ. ಇವಾಗ ಮತ್ತೆ ನಾನು ಅದೇ ಸ್ಟೀರಾಯ್ಡ್ ಬಗ್ಗೆ ಕ್ರೀಮ್ಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಆ ಸ್ಟೀರಾಯ್ಡ್ ಕ್ರೀಮ್ ಹಚ್ಚಿದ್ರೆ ಏನ್ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕ್ರೀಮ್ ಅಂದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ನಾನು ಕ್ರೀಮ್ಗಳಲ್ಲಿ ಹಲವಾರು ವಿಧಗಳಿದಾವೆ. ಫಾರ್ ಎಕ್ಸಾಂಪಲ್ ಬೀಯಿಂಗ್ ಎ ಡರ್ಮಟಾಲಜಿಸ್ಟ್, ಡರ್ಮಟಾಲಜಿಸ್ಟ್ ಬಿಟ್ರೆ ಬೇರೆ ಕ್ರೀಮ್ಗಳು ಬರೋದು ಬೇರೆ ಅವ್ರು ಬರೆಯೋದು ಬರೀ ನೋವಿಗಷ್ಟೇ. ನಾವು ಡರ್ಮಟಾಲಜಿಸ್ಟ್ ಸ್ಕಿನ್ ಅಲ್ಲಿ ಬರುವಂತ ಎಲ್ಲಾ ಇದು ಕಂಡೀಷನ್ಗೂ ಹಚ್ಚಕ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ತಲೆ ಉದುರ್ಕೋದ್ರು ತಲೆಗೆ ಹಚ್ಚಕ್ ಒಂದು ಕೊಡ್ತೀವಿ, ಡ್ಯಾಂಡ್ರಫ್ ಇದ್ರೆ ಶಾಂಪು ಕೊಡ್ತೀವಿ, ಹಾಗೇನೆ ಮೈಯಲ್ಲಿ ಏನೇ ತುರಿಕೆ ಇದ್ರು ಯಾವ ಬೇರೆ ಬೇರೆ ತರ ತುರಿಕೆ ಇದ್ರು ಕೂಡ ಬೇರೆ ಬೇರೆ ತರ ಕ್ರೀಮ್ಗಳನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಕೆಲವೊಂದು ಇನ್ಫೆಕ್ಟಿವ್ ಕಾಸಸ್ ಅಂತ ಇರ್ತೀವಿ. ಇನ್ಫೆಕ್ಟಿವ್ ಕಾಸಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಕಾಯಿಲೆ ಬರುವಂತದ್ದು ಕೆಲವೊಂದು ಏಜೆಂಟ್ಗಳಿಂದ, ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ವೈರಸ್ ಇರ್ಬೋದು ಅಥವಾ ಫಂಗಸ್ ಇರ್ಬೋದು, ಈ ತರ ಬೇರೆ ಬೇರೆ ಇದರಿಂದ ಬರೋದು. ಇನ್ನೊಂದು ನಾನ್ ಇನ್ಫೆಕ್ಟಿವ್ ಅಂದ್ರೆ ಎಲರ್ಜಿಗಳು, ಎಲರ್ಜಿಗಳ ಕಾರಣದಿಂದ ಬರುವಂತಹ ಕಾಯಿಲೆ. ಇನ್ನೊಂದು ಆಟೋಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಯಿಂದ ನಮ್ಮ ದೇಹದಲ್ಲಿ ಚರ್ಮ ಒಂಥರ ಪರಿವರ್ತನೆಯನ್ನು ಹೊಂದಿ ಅದು ರಿಯಾಕ್ಷನ್ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಕಂಡೀಷನ್ಸ್ ಇದಾವೆ, ಲೈಕನ್ ಪ್ಲೇನಸ್ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು, ಈ ತರ ಕಂಡೀಷನ್ಸ್ ಗಳಿದ್ದಾವೆ. ಕೆಲವೊಂದನ್ನು ನಾವು ಸ್ಟೀರಾಯ್ಡ್ ಡಿಪೆಂಡೆಂಟ್ ಡರ್ಮಟೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ಸ್ಟೀರಾಯ್ಡ್ ಟ್ರೀಟ್ಮೆಂಟ್, ಅದಕ್ಕೆ ಸ್ಟೀರಾಯ್ಡ್ ಆಯಿಂಟ್ಮೆಂಟ್ ಅನ್ನೇ ಹಚ್ಚಬೇಕು. ಕೆಲವೊಂದು ಸ್ಟೀರಾಯ್ಡ್ಗಳು ಸ್ಟೀರಾಯ್ಡ್ ಹಚ್ಚಬಾರದಂತ ಕಾಯಿಲೆಗಳು. ಸೊ ನಾವು ಅದನ್ನ ಫಸ್ಟ್ ಗೆ ಡಿಫ್ರೆನ್ಶಿಯೇಟ್ ಮಾಡೋದನ್ನ ಗೊತ್ತಿರಬೇಕು. ಯಾವ್ದು ಸ್ಟೀರಾಯ್ಡ್ ಡಿಪೆಂಡೆಂಟ್ ಕಂಡೀಷನ್ ಏನಿದೆಯೋ, ಯಾವ್ದು ಸ್ಟೀರಾಯ್ಡ್ ನಾನ್ ಡಿಪೆಂಡೆಂಟ್ ಕಂಡೀಷನ್, ಸ್ಟೀರಾಯ್ಡ್ ಡಿಪೆಂಡೆಂಟ್ ಕಂಡೀಷನ್ ಅಲ್ಲಿ ಅದು ಕೂಡ ಎಲ್ಲಿ ಆಗಿದೆ ಅದು ಬಹಳ ಮುಖ್ಯ. ಮುಖದಲ್ಲಿ ಆಗ್ಬೇಕಾದ್ರೆ ಯಾವ ಕ್ರೀಮ್ ಕೊಡಬೇಕು, ಕಾಲಲ್ಲಾದ್ರೆ ಏನ್ ಕ್ರೀಮ್ ಕೊಡಬೇಕು, ಅಥವಾ ಪಾದದಲ್ಲಿ ಆದ್ರೆ ಏನ್ ಕ್ರೀಮ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ನೀವು ಪಾದದ ನಿಮ್ಮ ಚರ್ಮದ ನೋಡಿದ್ರೆ ಪಾದದ ಮತ್ತು ಕೈ ಹಸ್ತದ ಚರ್ಮ ತುಂಬಾ ದಪ್ಪ ಇರುತ್ತೆ, ಅದಕ್ಕೆ ನೀವು ಮೈಲ್ಡ್ ಸ್ಟೀರಾಯ್ಡ್ ಕೊಟ್ಟರೆ ವರ್ಕೆ ಆಗಲ್ಲ, ಅದಕ್ಕೆ ನಾವು ಜಾಸ್ತಿ ಹೈ ಸೂಪರ್ ಪೊಟೆಂಟ್ ಸ್ಟೀರಾಯ್ಡ್ ಅನ್ನ ಕೊಡಬೇಕಾಗುತ್ತೆ. ಅದೇ ರೀತಿ ಮುಖದ ಸ್ಕಿನ್ ನೀವು ಮುಟ್ಟಿ ನೋಡಿದ್ರೆ ಗೊತ್ತಾಗ ತುಂಬಾ ತೆಳಿರುತ್ತೆ, ಅಲ್ಲಿ ನೀವು ಹೈ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ನೀವು ಲೋ ಪೊಟೆನ್ಸ್ ಕೊಡಿ. ಕಾಯಿಲೆ ಸೇಮ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಮುಖದಲ್ಲೂ ಬರುತ್ತೆ, ಕೈಯಲ್ಲೂ ಬರುತ್ತೆ, ಪಾದದಲ್ಲೂ ಬರುತ್ತೆ. ಸೊ ಅದಕ್ಕೆ ನಾವು ಪಾದದಲ್ಲಿ ಹಚ್ಚುವ ಕ್ರೀಮನ್ನೇ ಮುಖಕ್ಕೆ ಹಚ್ಚಿ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಸೊ ಆವಾಗ ನಾವು ಅದನ್ನು ನೋಡ್ಬಿಟ್ಟು ಯಾವ ಭಾಗದಲ್ಲಿ ಅವನಿಗೆ ಕಾಯಿಲೆ ಇದೆ ಅದಕ್ಕೆ ನೋಡಿಕೊಟ್ಟು ನೋಡ್ಬಿಟ್ಟು ಚಿಕಿತ್ಸೆಯನ್ನು ಕೊಡ್ಬೇಕು. ಆದ ಕಾರಣ ಕ್ರೀಮು ಎಲ್ಲವೂ ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ ಅಥವಾ ಹಚ್ಚುವ ವಿಧಾನಗಳು ಒಂದೇ ತರ ಇರಬಹುದು, ಅದಕ್ಕೆ ಕೊಡುವಂತ ಇಂಡಿಕೇಶನ್ಸ್ ಸೇಮ್ ಇರಬಹುದು, ಕಾಯಿಲೆಗಳಿಗೆ ಕೊಡುವಂತ ಇಂಡಿಕೇಶನ್ಸ್ ಸೇಮ್ ಇರಬಹುದು, ಬಟ್ ಎಲ್ಲಿ ಲೊಕೇಶನ್ ಇದೆ. ಯಾವುದೇ ಒಂದು ಕ್ರೀಮ್ಗಳು ನಮ್ಮ ದೇಹದಲ್ಲಿ ಸಮಸ್ಯೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಆ ಕ್ರೀಮ್ ಅಲ್ಲಿ ಏನಿದೆ ಅದು ನಮಗೆ ಏನ್ ಸಮಸ್ಯೆ ಮಾಡುತ್ತೆ ಗೊತ್ತಿರಬೇಕು. ಮತ್ತೆ ಎಷ್ಟು ಕಾಲ ನಾವು ಹಚ್ಚಿದೀವಿ ಅದು ಬಹಳ ಮುಖ್ಯ. ಫಾರ್ ಎಕ್ಸಾಂಪಲ್ ಒಂದೆರಡು ದಿವಸ ಹಚ್ಚಿದ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಪಕ್ಕದ ಮನೆಯವರು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿ ಚಂದಾ ಕಾಣಲಿಕ್ಕೆ ಯೂಶ್ವಲಿ ಫ್ರೆಂಡ್ಸ್ ಇರ್ತಾರೆ, ಡಿಸ್ಕಸ್ ಲೇಡೀಸ್ ಯೂಶ್ವಲಿ ಎಸ್ಪೆಷಲಿ ಹುಡುಗಿಯರು. ಅವಳು ಇನ್ ಫ್ರೆಂಡ್ ಒಬ್ಳು ಇನ್ನೊಬ್ಳು ಹೇಳ್ತಾಳೆ ನಾನು ಇದನ್ನ ಹಚ್ಚಿದ್ದೇನೆ ಗೋರೆ ಕ್ರೀಮ್ ಅಂತಿದೆ, ಇದು ಹಚ್ಚಿದ್ರೆ ನಂದು ಬೆಳಗಾಗಿದೆ ನೀನು ಇದನ್ನ ಹಚ್ಚಿ ಟ್ರೈ ಮಾಡಿ ನೋಡು ಅಂತ. ಸೊ ಟ್ರೈ ಮಾಡಿ ನೋಡಿದಾಗ ಏನಾಗುತ್ತೆ ಅದು ಫಸ್ಟ್ ಗೆ ಟ್ರೈ ಮಾಡಕ್ ಹೋಗ್ತಾರೆ, ಅವಾಗ ಒಂದ್ ಸ್ವಲ್ಪ ಆ ಚಂದ ಕಾಣಿಸ್ತಾ ಅಂತ ಅದನ್ನೇ ಹ್ಯಾಬಿಚುವಲ್ ಆಗಿ ಅದನ್ನೇ ಹಚ್ಚೋಕ್ ಶುರು ಮಾಡುತ್ತೆ, ಅದು ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಕೊಡುತ್ತೆ.
1: ಹೌದು, ಓಕೆ, ಉತ್ತಮವಾಗಿ ಹೇಳ್ತಾ ಇದ್ರೆ ಡಾಕ್ಟರ್. ಒಂದಿಷ್ಟು ಕ್ರೀಮ್ಗಳು ಎಲ್ಲೆಲ್ಲಿಗೆ ಹಚ್ಚಬೇಕು, ಯಾವ ರೀತಿಯ ಕ್ರೀಮ್ಗಳನ್ನು ಹಚ್ಚಬೇಕು, ಇದನ್ನು ವೈದ್ಯರ ಒಂದು ಸಲಹೆ ಮೂಲಕವೇ ತಗೊಳ್ಳುವಂಥದ್ದು ಉತ್ತಮ. ಅದು ಬಿಟ್ಟು ಮೆಡಿಕಲ್ಗೆ ಹೋಗಿ ಅವರು ಹೇಳಿದರು ಇವರು ಹೇಳಿದರು ಅಂತೇಳಿ ತಗೊಂಡು ಬಂದು ಹಚ್ಚಿದರೆ ಅವರಿಗೇನು ಕಡಿಮೆ ಆಗ್ಬೋದು, ಆದರೆ ತಂದವರಿಗೆ ಅವರ ಒಂದು ಸ್ಕಿನ್ ಏನು ಅಂದರೆ ಚರ್ಮದ ಒಂದು ಇದು ಬೇರೆ ರೀತಿಯಲ್ಲಿ ಇರುತ್ತೆ, ಇರುವಾಗ ಅವರಿಗೆ ತೊಂದರೆಯನ್ನು ಕೂಡ ಉಂಟು ಮಾಡಬಹುದು ಅಂತ. ಕೇಳುಗರೆ, ನಿಮ್ಮಲ್ಲೂ ಕೂಡ ಈ ಬಗೆಗಿನ ಪ್ರಶ್ನೆಗಳನ್ನು ಇದ್ದರೆ ಖಂಡಿತ ಕೇಳಬಹುದು. ಇವತ್ತು ಮಾತಾಡ್ತಿರುವಂಥ ವಿಚಾರ ಚರ್ಮದ ಮೇಲಾಗುವ ಸ್ಟಿರಾಯ್ಡ್ ಪ್ರೇರಿತ ಪರಿಣಾಮಗಳು ಅಂತ ಡಾಕ್ಟರ್ ನವೀನ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಿಮ್ಮಲ್ಲಿ ಈ ಬಗೆಗಿನ ಪ್ರಶ್ನೆಗಳಿದ್ರೆ ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ. ಈಗಾಗಲೇ ಹೇಳ್ತಾ ಇದ್ರೆ ಡಾಕ್ಟರ್, ಈಗ ಅಲರ್ಜಿಗೆ ಸಂಬಂಧಪಟ್ಟ ಕೆಲವರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಅವರಿಗೆ ಇದು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಬಹುದು ಅಂತ ಹೇಳಿ.
0: ಫಾರ್ ಎಕ್ಸಾಂಪಲ್ ಸ್ಕಿನ್ ಅಲರ್ಜಿಯಲ್ಲಿ ಬೇರೆ ಬೇರೆ ತರ ಇರುತ್ತೆ. ಸ್ಕಿನ್ ಅಲರ್ಜಿ ಕೆಲವೊಂದು ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳಿ ಯಾವುದೋ ಒಂದು ಮುಟ್ಟದಾಗ ಅಥವಾ ಅದನ್ನು ಲಾಂಗ್ ಟರ್ಮ್, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹೇರ್ ಡೈ. ಇವಾಗೆಲ್ಲ ಏನಾಗಿದೆ ಸಣ್ಣ ವಯಸ್ಸಲ್ಲಿ ಎಲ್ಲರಿಗೂ ಬಿಳಿ ಕೂದಲು ಬರಕ್ಕೆ ಶುರು ಆಗಿದೆ.
1: ಹೌದು.
0: ಸೊ ಬಿಳಿ ಕೂದಲು ಬರಬೇಕಾದ್ರೆ ನಾವು ಅದಕ್ಕೆ ಕಲರ್ ಹಾಕ್ಬೇಕು, ಕಪ್ಪಾಗಬೇಕಾದ್ರೆ ಕಲರ್ ಹಾಕ್ಬೇಕು, ಬೇರೆ ಅದರಿಂದ ಕಲರ್ ವಾಪಸ್ ಬರಲ್ಲ. ಸೊ ಕಲರ್ ಹಾಕ್ಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಕಲರ್ ಹಚ್ಚಿದಾಗ ಕಲರ್ ಹಚ್ಚಿದ ದಿವಸನೇ ಅಲರ್ಜಿ ಆಗುತ್ತೆ.
1: ಹೌದು.
0: ಕೆಲವರಿಗೆ ಆಗಲ್ಲ, ಅವ್ರು ಹೇಳ್ತಾರೆ ಅಂದ್ರೆ ನಾನು ಇದನ್ನು ಸುಮಾರು ಒಂದು 10 ವರ್ಷದ ಹಚ್ಚುತ್ತಾ ಇದ್ದೀನಿ, 11ನೇ ವರ್ಷಕ್ಕೆ ನನಗೆ ಅಲರ್ಜಿ.

ಐತೆ, ಅಂದರೆ ತುಂಬ ವರ್ಷ ಅದನ್ನು ಯೂಸ್ ಮಾಡಿ ಮಾಡಿ ಬಾಡಿ ಅದಕ್ಕೆ ಮತ್ತೆ ರಿಯಾಕ್ಷನ್ ತೋರಿಸುವಂಥದ್ದು. ಸೊ ಅದು ಡಿಪೆಂಡ್ಸ್ ಆ್ಯಂಡ್ ಅವರ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆದ ಕಾರಣ ಎಲರ್ಜಿ ಅನ್ನೋದು ಯಾವ ಟೈಮಲ್ಲೂ ಕೂಡ ಬರ್ಬೋದು. ಸೊ ಎಲರ್ಜಿ ಈ ಥರದ ಎಲರ್ಜಿಗಳು ಸ್ಟೀರಾಯ್ಡ್ ಡಿಪೆಂಡೆಂಟ್, ಅದಕ್ಕೆ ನಾವು ಸ್ಟೀರಾಯ್ಡ್ ಟಾಪಿಕ್ ಅಲ್ಲಿ ಕೊಡಬೇಕಾಗುತ್ತೆ ಈ ಥರ ಎಲರ್ಜಿಗಳು. ಯಾಕಂತ ಹೇಳಿದ್ರೆ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಸಡನ್ ಇನ್ಫ್ಲಮೇಷನ್ ಆದಾಗ ನಾವು ಅದನ್ನು ಕಡಿಮೆ ಮಾಡಬೇಕಾದ್ರೆ ಸ್ಟೀರಾಯ್ಡ್ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೊಡ್ತೀವಿ. ಅದೇ ರೀತಿ ಕೆಲವೊಂದು ಕಾಯಿಲೆಗಳಲ್ಲಿ ಏನಾಗುತ್ತೆ, ಚರ್ಮಗಳು ದಪ್ಪ ಆಗೋಕೆ ಶುರು ಆಗ್ತವೆ. ದಪ್ಪ ಆದಕ್ಕಂತೆ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಅಲ್ಲಿ, ಸೋರಿಯಾಸಿಸ್ ಅಲ್ಲಿ ಚರ್ಮಗಳಲ್ಲಿ ದಪ್ಪ ದಪ್ಪ ಇದು ಕಾಣುತ್ತೆ, ಆವಾಗ ನಾವು ಅದನ್ನು ತೆಳು ಮಾಡಬೇಕು. ತೆಳು ಮಾಡಬೇಕಾದಾಗ ನಾವು ಸ್ಟೀರಾಯ್ಡ್ ಅನ್ನು ಕೊಡ್ತೀವಿ. ಇಟ್ಸ್ ಎ ಆಂಟಿ ಪ್ರೊಲಿಫರೇಟಿವ್ ಆಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಿ ದಪ್ಪ ಆಗಿರೋದನ್ನ ಸಣ್ಣಕ್ಕೆ ಮಾಡುವಂತ ಇದು. ಸೊ ಎರಡು ಆಕ್ಷನ್ ಗೆ ಕೂಡ ನಾವು ಸ್ಟೀರಾಯ್ಡ್ ಅನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಒಂದು ಕಾಯಿಲೆ ಬಗ್ಗೆ ಹೇಳ್ತಾ ಇರ್ತೀನಿ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಣುವಂತ ಕಾಯಿಲೆ ಮೆಲಾಸ್ಮಾ ಅಥವಾ ಕರುವಂಗ ಅಂತ ಹೇಳ್ತೀವಿ. ತುಳುವಲ್ಲಿ ಮುಖದಲ್ಲಿ ಕಪ್ಪು ಬಣ್ಣದ ಮಚ್ಚೆ, ಸಾಮಾನ್ಯ ಆ ಕಪ್ಪು ಬಣ್ಣ ಸೂಪರ್ಫಿಷಿಯಲ್ ಲೇಯರ್ ಅಲ್ಲಿ ಅಷ್ಟೇ ಇರುವಂತದ್ದು, ಮತ್ತೆ ಇರುವಂತದ್ದು ಡರ್ಮಲ್ ತುಂಬಾ ಡೀಪ್ ಆಗಿರುವಂತದ್ದು. ಇನ್ನು ಮಿಕ್ಸ್ಡ್ ಎರಡು ಟೈಪ್, ಎಪಿಡರ್ಮಲ್ ಡರ್ಮಲ್ ಎರಡು ಇರುವಂತದ್ದು ಮಿಕ್ಸ್ ಟೈಪ್, ಈ ತರ ಮೂರು ಟೈಪ್ ಮೆಲಾಸ್ಮಾ ಇರುತ್ತೆ. ಸೊ ಮೆಲಾಸ್ಮಾ ಯಾರಿಗೂ ಮುಖದಲ್ಲಿ ಕಾಣೋದು ಎಲ್ಲರಿಗೆ ಎದ್ದು ಕಾಣುತ್ತೆ. ಸೊ ಸಾಮಾನ್ಯವಾಗಿ ಹೆಂಗಸರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಏನೋ ಸಡನ್ ಆಗಿ ಏನೋ ಆಯ್ತು, ಇದು ನನಗೆ ಏನೋ, ಸಾಮಾನ್ಯ ಜನರಲ್ ಏನಿದೆ, ಇದು ಬಂದ್ರೆ ಕೆಲವರ ಅಂತಾರೆ ಇದು ಒಳ್ಳೇದು, ಉಳ್ಕೊಂಡ್ರೆ ಇದು ಒಳ್ಳೆ ಆಗುವ ಲಕ್ಷಣ, ಇಲ್ಲ ಅವನತಿ ಆಗುವ ಲಕ್ಷಣ, ಎರಡು ಇದೆ, ಪ್ರಾಸ್ ಅಂಡ್ ಕಾನ್ಸ್. ಆದ ಕಾರಣ ಏನಂತಾರೆ, ಅದು ಯೂಶುವಲ್ ಆಗಿ ಚಂದ ಕಾಣೋದಿಲ್ಲ ನೋಡೋಕೆ. ಅದಕ್ಕೆ ಏನಂತಾರೆ, ಫಸ್ಟ್ ಏನ್ ಮಾಡ್ತಾರೆ, ಅದು ಹೋಗ್ಬೇಕು. ಹೋಗ್ಬೇಕಾದ್ರೆ ಏನು, ಟ್ಯಾಬ್ಲೆಟ್ ತಗೊಂಡ್ರೆ ಯಾರಿಗೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಟ್ಯಾಬ್ಲೆಟ್ ತಗೊಳಕ್ ಅಷ್ಟು ಇದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದ ತಗೊಂಡ್ರೆ ಏನೋ ಸೈಡ್ ಎಫೆಕ್ಟ್ ಇರುತ್ತೆ. ಯಾಕಂದ್ರೆ ಅಲೋಪೆಥಿಕ್ ಮೆಡಿಸಿನ್, ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳಿದ್ರೆ ಎಲ್ಲ ಡಾಕ್ಟರ್ ಹೋಗ್ಬಿಟ್ಟು ಫಸ್ಟ್ಗೆ ಎಲ್ಲ ಒಂದು ಜೋಕೆ ಬರುತ್ತೆ ಅದ್ರ ಏನಂತ ಹೇಳಿದ್ರೆ, ಒಬ್ಬ ಡಾಕ್ಟರ್ ಹೋಗ್ತಾನಂತೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಫುಲ್ ಟೈಟ್ ಮಾಸ್ಟರ್ ಅಂದ್ರೆ ಯಾವಾಗ್ಲೂ ಕುಡಿಯೋನು, ಅವನು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತಾನಂತೆ. ಅದೆಲ್ಲ ಕೇಳ್ಬಿಟ್ಟು ಅವನು ಮತ್ತೆ ಇದೆಲ್ಲ ಜಂಕ್ ಫುಡ್ ಎಲ್ಲ ತಿಂತಾನೆ, ಅಂದ್ರೆ ಈ ತರ ಪಿಜ್ಜಾ ಬರ್ಗರ್ ಅದೆಲ್ಲ ತಿಂತಾನೆ. ಎಲ್ಲ ಹೋಗಿ ಡಾಕ್ಟರ್ ಹೋಗ್ಬಿಟ್ಟು ಡಾಕ್ಟರ್ ಮೆಡಿಸಿನ್ ಬರೀತಾರೆ ಇಂಥ ಕಾಯಿಲೆಗೆ ಯಾವ್ದಕ್ಕೋ, ಹೇಳ್ಬಿಟ್ಟು ಸೈಡ್ ಎಫೆಕ್ಟ್ ಇದೆ ಅಂತ ಕೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಏನಿದೆ ಅಂತ ಹೇಳಿದ್ರೆ, ಮಾನವನಿಗೆ ಏನಾಗಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ಸೈಡ್ ಎಫೆಕ್ಟ್ ಇರುತ್ತೆ. ನಾವು ಇಫೆಕ್ಟ್ ನೋಡಿ ಕೊಡೋದು, ಸೈಡ್ ಇಫೆಕ್ಟ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಡ್ರಗ್, ಏನು ಮಾಡೋಕ್ಕಾಗಲ್ಲ. ಅವನಿಗೆ ಏನು ಬೇಕು ಅದಕ್ಕೆ ನಾವು ಕೊಡುವಂತದ್ದು. ಸೊ ಸೈಡ್ ಇಫೆಕ್ಟ್ ಇದೆ, ಅವನು ಕುಡಿಯೋದ್ರಿಂದ ಅವನಿಗೆ ಏನೋ ಇಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಒಂದು ತಲೆನೋವು ಇಲ್ಲ, ಅವನು ತಿನ್ನುವ ಆಹಾರದ ಬಗ್ಗೆ ಏನು ಸೈಡ್ ಇಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ, ಬಟ್ ಡಾಕ್ಟರ್ ಕೂಡ ಮಾತ್ರ ಸೈಡ್ ಇಫೆಕ್ಟ್ ಆಗ್ಬಾರ್ದು. ಇದು ಮನುಷ್ಯನಿಗಿರುವಂತ. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಈ ಮಾತ್ರೆ ತಗೊಳ್ಳೋ ಸ್ವಲ್ಪ ಹಿಂಜರಿತಾರೆ, ಬಟ್ ಹಚ್ಚುವ ಔಷಧಿ ಎಲ್ಲ ಪರವಾಗಿಲ್ಲ, ಇದ್ರಲ್ಲಿ ಏನು ಆಗ್ಲಿಕ್ಕಿಲ್ಲ ಅಂತ. ಅಂದ್ರೆ ಸಾಮಾನ್ಯ ಜನರಲ್ ಕಲ್ಪನೆ, ಯಾಕಂದ್ರೆ ಅದೇನು ಒಳಗಡೆ ಹೋಗ್ಲಿಕ್ಕಿಲ್ಲ ಮೇಲೇನಲ್ವಾ ಅಂತ. ಈ ತರ ಏನ್ ಮಾಡ್ತಾರೆ, ಫಸ್ಟ್ ಗೆ ಒಂದು ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಫಸ್ಟ್ ಇವಾಗ ಅಂದ್ರೆ ಸ್ವಲ್ಪ ಸೊಸೈಟಿ ಸ್ವಲ್ಪ ಫಾರ್ವರ್ಡ್ ಆಗಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳು ಬರ್ತಾವೆ, ಮೀಡಿಯಾದಲ್ಲಿ ವಿಡಿಯೋಗಳು ಬರ್ತಾವೆ, ಯೂಟ್ಯೂಬ್ ಗಳಲ್ಲಿ ಮಾಡಿರ್ತಾರೆ, ತುಂಬಾ ಪಾರ್ಲರ್ ಅವರೆಲ್ಲ ಬೇರೆ ಬೇರೆ ತರ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ, ಈ ತರ ಮಾಡಿದ್ರೆ ನಿಮ್ಮ ಮುಖದ ಕಲೆಗಳೆಲ್ಲ ಹೋಗ್ತವೆ, ಇದನ್ನು ಮಾಡಿ ಅದನ್ನ ಫಸ್ಟ್ ಗೆ ಟ್ರೈ ಮಾಡ್ತಾರೆ. ಅಥವಾ ಫ್ರೆಂಡ್ಸ್ ಫಸ್ಟ್ ಹೇಳ್ತಾರೆ, ಫ್ರೆಂಡ್ಸ್ ಏನಂತೇಳಿ, ನಾನು ಇದನ್ನ ಒಬ್ಬ ಫಾರಿನ್ ಇಂದ ಬಂದಿದ್ದಾರೆ, ಈ ಒಂದು ಕ್ರೀಮ್ ತಂದಿದ್ದಾರೆ, ಇದು ನನಗೆ ಕೊಟ್ಟಿದ್ದಾರೆ, ನನಗೆ ಹೆಚ್ಚು ಕಡಿಮೆ ಆಯ್ತು, ಇದನ್ನು ನೀನು ಹಚ್ಚು ಅಂತ ಅವರು ಟ್ರೈ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸ್ಟೀರಾಯ್ಡ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಫಸ್ಟ್ ಗೆ ಚರ್ಮದ ಲೇಯರ್ ಅನ್ನ ತೆಗೀತದೆ. ನಾನು ಅವಾಗ ಹೇಳಿದ್ದೆ ಆಂಟಿ ಪ್ರೊಲಿಫರೇಟಿವ್, ಮೇಲಿನ ಲೇಯರ್ ಅನ್ನ ತೆಗಿಬೇಕಾದ್ರೆ ಏನಾಗುತ್ತೆ, ಅದು ಎಟ್ರೋಫಿ ಆಗತ್ತೆ. ಇದು ಅದರ ಸೈಡ್ ಇಫೆಕ್ಟ್, ಆಕ್ಚುಲಿ ಇದರ ಸೈಡ್ ಇಫೆಕ್ಟ್ ಅಂದ್ರೆ ಆ

0: ಶುರು ಆಗುತ್ತೆ. ಅದನ್ನ ನಾವು ಸೆನ್ಸಿಟಿವ್ ಸ್ಕಿನ್ ಆಗುತ್ತೆ ಅವಾಗ. ಆ ಸೆನ್ಸಿಟಿವ್ ಸ್ಕಿನ್ ಆದಾಗ ಏನಾಗುತ್ತೆ, ಅಲ್ಲಿ ನಮ್ಮ ಆಲ್ರೆಡಿ ಸ್ಟೀರಾಯ್ಡ್ ಹಚ್ಚುವ ಸೈಡ್ ಎಫೆಕ್ಟ್ ಇಂದಾಗಿ ಚರ್ಮ ಕೆಂಪಾಗಕ್ಕೆ ಶುರು ಆಗುತ್ತೆ.
1: ಓಕೆ, ಮಾತನ್ನು ಮುಂದುವರಿಸುವ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ಇಸ್ಮಾಯಿಲ್ ಕಲ್ಲಾಡಿ.
1: ಇಸ್ಮಾಯಿಲ್ ಕಲ್ಲಾಡಿ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಡಾಕ್ಟರ್ ನಮಸ್ತೆ.
0: ನಮಸ್ತೆ, ನಮಸ್ತೆ ಹೇಳಿ.
2: ನನಗೆಲ್ಲ, ನಾನು ಈಗ ನಂಗೆ ಶುಗರ್ ಏನಿಲ್ಲ ಡಾಕ್ಟರ್, ಆದ್ರೆ ನಾವು ಸಂಬಂಧಿಕರಿಗೆ ಅಂದ್ರೆ ಶುಗರ್ ಪೇಷಂಟ್ಗೆ ಕುರಗಾಲು ಆಗುತ್ತಿದ್ದರೆ ಅದು ಯಾವ ದೋಷ ಅಂತ ಒಂದು ನನಗೆ ಬೇಕು ಹೇಳ್ಬೇಕು ನಮ್ಮ ಸಂಬಂಧಿ ಸರ್ ಅವರು. ಮತ್ತೆ ಕೆಲವರಿಗೆ ಕಾಲಿನ ಮಣಿಗಂಟಲ್ಲಿ ಗುಣವಾಗದ ಹುಣ್ಣು ಆಗುವುದೇಕೆ, ಒಬ್ಬೊಬ್ಬರಿಗೆ ಗಂಟು ಗಂಟಲ್ಲಿ ಅಂದ್ರೆ ಕಾಲಾಳೆ ಅಂದ್ರೆ ತುಳುವಲ್ಲಿ ಅಂತದ್ದು ಕಾರಾಳೆ, ನಮ್ಮ ಭಾಷೆಯಲ್ಲಿ ಕಾರಾಳೆ ಹೇಳುದು ಅಂತ ಹೇಳ್ತಾರೆ, ಅದು ಏನುದು ಯಾವ ಲಕ್ಷಣ ಅಂತ ನನಗೆ ಉತ್ತರಿಸಬೇಕು ನೀವು.
1: ಧನ್ಯವಾದಗಳು ಸರ್.
0: ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದು ಕುರ ಅಂದ್ರೆ ಏನು? ಕುರ ಅನ್ನೋದು ಸಾಮಾನ್ಯವಾಗಿ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ನಮ್ಮ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ರೋಮ, ಕೈಯಲ್ಲಿ ಅಥವಾ ಕಾಲಲ್ಲಿ ರೋಮಗಳು ಇರ್ತವೆ, ಆ ರೋಮದಲ್ಲಿ ಕುರ ಅಂತೀವಿ, ಅದು ರೋಮ ಕುರ ಅಂತ ಹೇಳ್ತೀವಿ. ಆ ರೋಮದಲ್ಲಿ ಅದನ್ನ ನಾವು ಫಾಲಿಕ್ಯುಲೈಟಿಸ್ ಅಂತೀವಿ, ಅದು ಸ್ವಲ್ಪ ಜಾಸ್ತಿ ಆದಾಗ ಅದನ್ನ ನಾವು ಫರಂಕಲ್ ಅಂತ ಹೇಳ್ತೀವಿ. ಹಾಗೆ ಡಯಾಬಿಟೀಸ್ನವರಿಗೆ ನಾವು ಅದೆಲ್ಲ ಜೊತೆಗೂಡಿ ದೊಡ್ಡದಾಗಿ ಆಗುತ್ತೆ, ಬೆನ್ನಲ್ಲೆಲ್ಲ ಸಾಮಾನ್ಯವಾಗಿ ನೋಡ್ತೀವಿ ದಪ್ಪ ಆಗಿರುವಂತಹ ಹುಣ್ಣು.

0: ಮೇಲ್ಭಾಗದಲ್ಲೂ ಕೂಡ ನಮ್ಮಲ್ಲಿ ದುಗ್ಧರಸ ನಾಳಗಳಿರ್ತವೆ. ಅದನ್ನೇ ನಾವು ಕರಳೆ ಏನು ಅಂತ ಹೇಳ್ತೀವಿ, ಅದನ್ನ ದುಗ್ಧರಸ ಗ್ರಂಥಿ ಅಂತ ಹೇಳ್ತೀವಿ, ದುಗ್ಧರಸ ಗ್ರಂಥಿ ಅಂತ ಹೇಳ್ತೀವಿ. ಇದೇನಾಗತ್ತೆ ಅಂತ ಹೇಳಿ, ಆ ಇನ್ಫೆಕ್ಷನ್ ಏನಾಗುತ್ತೆ, ನಮ್ಮ ಲಿಂಫ್ಯಾಟಿಕ್ಸ್ ಮೂಲಕ ಸ್ಪ್ರೆಡ್ ಆಗಿ ನಮಗೆ ಅಲ್ಲಿ ನೋವು ಬರುವಂತದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಕಾಲಿಗೆ ಗಾಯ ಆದ್ರೆ ನಿಮ್ಮ ತೊಡೆ ಹತ್ರ ಕರಳೆ ಬರುತ್ತೆ, ಅದೇ ರೀತಿ ನಿಮಗೆ ಹಲ್ಲಿಗೆ ಅಥವಾ ನೋವು ಬಂದ್ರೆ ನಿಮಗೆ ನಿಮ್ಮ ಇದ್ರ ಹತ್ರ ಗಂಟ್ಲ ಹತ್ರ ಕರಳೆ ಬರುತ್ತೆ, ಅಥವಾ ನಿಮಗೆ ದೊಂಡೆ ನೋವು ಬಂದ್ರೆ ಅಥವಾ ಗಂಟ್ಲು ನೋವು ಬಂದ್ರೆ ಗಂಟ್ಲ ಹತ್ರ ಕರಳೆ ಬರುತ್ತೆ. ಸೊ ಇದೇನಾಗುತ್ತೆ, ಅದನ್ನ ನಾವು ಲಿಂಫ್ಯಾಟಿಕ್ ಚಾನಲ್ಸ್ ಅಂತ ಹೇಳ್ತೀವಿ. ಅಲ್ಲಿ ಅದ್ರ ಮೂಲಕ ಇದಾಗ್ಬಿಟ್ಟು ಅಲ್ಲಿ ಇನ್ಫ್ಲಮೇಷನ್ ಅನ್ನ ಕೊಡುವಂತ. ಸೊ ನಾವು ಯಾವಾಗ ಆ ಕಾಯಿಲೆ ಗುಣ ಆಗತ್ತ ಅದು ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಏನು ಕರಳೆ ಏನಿದೆಯೋ ಕಡಿಮೆ ಆಗುತ್ತೆ. ಬಟ್ ಇನ್ನೊಂದು ಕರಳೆ ಬರುತ್ತೆ, ಅದು ಕ್ಯಾನ್ಸರ್ ಅಲ್ಲಿ ಬರುವಂತದ್ದು. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್, ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ, ಒಬ್ಬ ವ್ಯಕ್ತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಅದ್ರ ಕರಳೆ ಬರುತ್ತೆ, ಅದು ಕಂಕ್ಳಲ್ಲಿ ಬರುತ್ತೆ, ಅದು ಇನ್ಫೆಕ್ಟಿವ್ ಅಲ್ಲ, ಅದು ಮೆಟಾಸ್ಟೇಸಿ ಅಂದ್ರೆ ಆ ಕ್ಯಾನ್ಸರ್ ಅಲ್ಲಿ ಕೂಡ ಸ್ಪ್ರೆಡ್ ಆಗಿರುತ್ತೆ, ಯಾವ ಲಿಂಫ್ಯಾಟಿಕ್ ಚಾನಲ್ ಸೇಮ್ ಅಲ್ಲಿ ಸ್ಪ್ರೆಡ್ ಆಗಿರುವಂತ. ಸೊ ಅದು ಬೇರೆ. ಸೊ ಈ ಕರಳೆ ಅನ್ನೋದನ್ನ ಇನ್ಫೆಕ್ಟಿವ್ ಕರಳೆ ಅಂದ್ರೆ ಪರವಾಗಿಲ್ಲ, ಮ್ಯಾನೇಜ್ ಮಾಡಬಹುದು, ಬಟ್ ಈ ಮೆಟಾಸ್ಟೇಟಿಕ್ ಕರಳೆ ಏನಿದೆಯೋ ಅಥವಾ ಕ್ಯಾನ್ಸರ್ ಕರಳೆ ಏನಿದೆಯೋ ಅದನ್ನ ಸ್ವಲ್ಪ ಕಷ್ಟ ಆಗಿದೆ.
1: ಓಕೆ ಓಕೆ, ಇಸ್ಮಾಯಿಲ್ ಕಲ್ಲಾಡಿ ಅವ್ರು ಕೇಳಿದಂತ ಎರಡು ಪ್ರಶ್ನೆಗೆ ಕೂಡ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಕೇಳುಗರೆ, ನೀವು ಕೂಡ ಕರೆ ಮಾಡಬಹುದು, ನಿಮಗೆ ಕೂಡ ಈ ರೀತಿಯ ಒಂದಿಷ್ಟು ಚರ್ಮಕ್ಕೆ ಸಂಬಂಧಪಟ್ಟು ಅಥವಾ ಸ್ಟಿರಾಯ್ಡ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳುತ್ತಿದ್ರೆ ಖಂಡಿತ ಕರೆ ಮಾಡಬಹುದು. 6364240949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇವತ್ತು ಮಾತಾಡ್ತಿರುವಂಥ ವಿಚಾರ ಇದುವೆ, ಚರ್ಮದ ಮೇಲಾಗುವ ಸ್ಟಿರಾಯ್ಡ್ ಪ್ರೇರಿತ ಪರಿಣಾಮಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತಾ ಇರುವವರು ನಮ್ಮ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರಾದಂಥ ಡಾಕ್ಟರ್ ನವೀನ್ ಅವರು. ಡಾಕ್ಟರ್, ಆಗಲೇ ಮಾತಾಡ್ತಿದ್ರಿ ಒಂದು ಏನು ಕಪ್ಪು ಕಲೆಗಳು ಆದಾಗ ಮಹಿಳೆಯರಲ್ಲಿ, ನಂತರ ಅವರು ಕ್ರೀಮ್ ಅನ್ನು ಹಚ್ಚಿಕೊಳ್ತಾರೆ.
0: ಇವಾಗ ಅದರದ್ದು ಮೊದಲಷ್ಟು ಹೋಗೋಣ, ಈಗ ಅದ್ರ ಬಗ್ಗೆ ಅದನ್ನೊಂದು ಎಕ್ಸಾಂಪಲ್ ಆಗಿ ತಗೊಂಡು ನಾನು ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಫಸ್ಟ್ ಏನಾಗುತ್ತೆ, ಹಚ್ಚಿದ ಕೂಡ ನಾನು ಹೇಳಿದೆ ಚರ್ಮ ತೆಳುವಾಗುತ್ತೆ, ದಟ್ ಇಸ್ ಎಟ್ರೋಫಿ, ಅಂದ್ರೆ ಸ್ಕಿನ್ ತೆಳುವಾಗುವಂಥದ್ದು, ಇದು ಎಟ್ರೋಫಿ, ಅದು ಅದರ ಸೈಡ್ ಎಫೆಕ್ಟ್. ಇನ್ನೊಂದು ಚರ್ಮ ಕೆಂಪಾಗುವುದು, ಅದು ಟಿಲೆಂಜೆಕ್ಟೇಸಿ ಅಂತೀವಿ, ಅಲ್ಲಿ ಸಣ್ಣ ಸಣ್ಣ ರಕ್ತನಾಳಗಳು ಏನಿದೆಯೋ ಅದು ಎದ್ದು ಕಾಣಕ್ಕೆ ಶುರು ಆಗುತ್ತೆ, ಆವಾಗ ಚರ್ಮ ಕೆಂಪಾಗುತ್ತೆ. ಯೂಶುವಲ್ ಆಗಿ ಅವರು ಬಿಸಿಲಿಗೆ ಹೋಗಿ ಬಂದ ನಂತರ ಸಿಕ್ಕ ಬಟ್ಟೆ ಮುಖ ಕೆಂಪಾಗಿ, ಇವಾಗ ನಾವು ಕೆಲವೊಂದು ಕಾಲೇಜ್ ಹುಡುಗಿಯರನ್ನ ನೀವು ನೋಡಿರಬಹುದು, ಅವರು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇವರು ಕ್ರೀಮ್ ಹಚ್ಚಿದ್ದಾರೆ, ಯಾವುದೋ ಒಂದು ಕ್ರೀಮ್ ಹಚ್ಚಿದ್ದಾರೆ, ಅದರ ಸೈಡ್ ಇಫೆಕ್ಟ್ ಇವರ ಮುಖದಲ್ಲಿ ಆಗಿದೆ. ಆ ತರ ಏನಾದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸ್ಟೀರಾಯ್ಡ್ ಆಕ್ನೆ ಅಂತ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಪಿಂಪಲ್ಸ್ ಇರಲ್ಲ ಅವರ ಮುಖದಲ್ಲಿ, ಈ ಕ್ರೀಮ್ ಹಚ್ಚಿದ ನಂತರ ಪಿಂಪಲ್ ಬರಕ್ ಶುರು ಆಗುತ್ತೆ. ಸೊ ಅದನ್ನ ನಾವು ಸ್ಟೀರಾಯ್ಡ್ ಆಕ್ನೆ ಅಂತ ಹೇಳ್ತೀವಿ.
1: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
3: ನಮಸ್ತೆ ಮೇಡಮ್, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
1: ನಮಸ್ಕಾರ.
0: ನಮಸ್ತೆ ನಮಸ್ತೆ,
1: ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಈ ಕ್ರೀಮ್ ಬಗ್ಗೆ ಮಾತಾಡುವಾಗ, ಈ ಗಂಡಸರಲ್ಲಿ ಈಗ ಡೈಲಿ ಸೇವ್ ಮಾಡುವವರು ಈ ಕ್ರೀಮ್ ಹಾಕಿದ್ರೆ ಒಳ್ಳೇದಾ, ಅಲ್ಲ ನಾರ್ಮಲ್ ಸಾಬನ್ ಹಾಕಿ ಕ್ರೀಮ್ ಇದು ಶೇವ್ ಮಾಡೋದು ಒಳ್ಳೇದಾ, ಡೈಲಿ ಕ್ರೀಮ್ ಹಾಕೋದಕ್ಕೆ ಏನಾದ್ರು ಮುಖಕ್ಕೆ ಚೇಂಜಸ್ ಆಗ್ತದ ಅಂತ ನನ್ನ ಪ್ರಶ್ನೆ. ರೇಡಿಯೋದಲ್ಲಿ ಕೇಳ್ತೇನೆ ಸರ್.
0: ಇದು ನೀವು ಶೇವಿಂಗ್ ಬಗ್ಗೆ ಮಾತಾಡ್ತಾ ಇದ್ರೆ, ಶೇವಿಂಗ್ ಬಗ್ಗೆ ಫೋಮ್ ಅಥವಾ ಕ್ರೀಮ್ ಯಾವ್ದು ಹಚ್ಚಬಹುದು, ಅದರಲ್ಲಿ ಏನಿಲ್ಲ ಅಡ್ಡಿ, ಅಥವಾ ಖಾಲಿ ಸೋಪ್ ಇದ್ರೂ ಹಚ್ಚಬಹುದು, ಏನ್ ಬರಲ್ಲ. ಬಟ್ ಆಲ್ಕಲಿ ಸೋಪ್ ಅಂದ್ರೆ ಸ್ವಲ್ಪ ಜಾಸ್ತಿ ಇದು ಕ್ಷಾರ ಜಾಸ್ತಿ ಇರುವಂತ ಸೋಪ್ಗಳನ್ನ ನಾವು ಮುಖಕ್ಕೆಲ್ಲ ಹಚ್ಚಬಾರ್ದು, ಅದು ಬಿಟ್ಟರೆ ಬೇರೆ ಏನ್ ಮಾಡಬಹುದು. ಬಟ್ ಇದು ಶೇವ್ ಮಾಡ್ಬೇಕಾದ್ರೆ ರಿವರ್ಸ್ ಶೇವಿಂಗ್ ಮಾಡಬಾರ್ದು, ಒಂದೇ ಡೈರೆಕ್ಷನ್ ಅಂದ್ರೆ ಮೇಲಿಂದ ಕೆಳಗೆ ಮಾತ್ರ ಶೇವಿಂಗ್ ಮಾಡ್ಬೇಕು. ಉಲ್ಟಾ ಶೇವಿಂಗ್ ಮಾಡಿದ್ರೆ ಆ ಹೇರ್ ಉಲ್ಟಾ ಗ್ರೋತ್ ಆಗ್ಬಿಟ್ಟು ನಮಗೆ ಪಿಂಪಲ್ಸ್ ತರ ಕಜ್ಜಿಗಳು ಬೆಳಕು ಶುರು ಆಗುತ್ತೆ, ಅದೊಂದು ಮಾಡಬಾರ್ದು. ಅದನ್ನ ನಾವು ಸೂಡೋ ಫಾಲಿಕಲೈಟಿಸ್ ಅಂತ ಹೇಳ್ತೀವಿ, ಆ ತರ ಮಾಡಬಾರ್ದು. ಇದ್ರ ಬಗ್ಗೆ ಅಷ್ಟೇ, ಮತ್ತೇನು ಇದೇನಿಲ್ಲ. ಬಟ್ ನೀವು ಆಫ್ಟರ್ ಶೇವ್ ಇದು ಹಚ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಕೆಲವರಿಗೆ ಹಚ್ಚಿದ್ರೆ ಎಲರ್ಜಿ ತರ ಏನಾದಿದ್ರೆ ಅವ್ರು ಅದನ್ನ ನಿಲ್ಲಿಸ್ಬೇಕಷ್ಟೇ, ಅದೇ ಈ ತರ ಮಾಡಲೇಬಾರ್ದು ಅಂತ ಏನೂ ಇಲ್ಲ. ಇವಾಗ ನಾನು ಆವಾಗಲೇ ಮುಂದುವರಿಸ್ತೇನೆ ಅದರ ಬಗ್ಗೆ. ಇವಾಗ ಅದು ಸ್ಟೀರಾಯ್ಡ್ ಹಚ್ಚಿದ್ರೆ ಎಟ್ರೋಫಿ ಆಗುತ್ತೆ, ಟಿಲೆಂಜೆಕ್ಟಿಸ್ ಆಗುತ್ತೆ, ಮತ್ತೆ ಸ್ಟೀರಾಯ್ಡ್ ಆಕ್ನೆ. ಸ್ಟೀರಾಯ್ಡ್ ಆಕ್ನೆ ಅಂತ ಹೇಳಿದ್ರೆ ಮುಖದಲ್ಲಿ ಪಿಂಪಲ್ಸ್ಗಳು ಬರೋದು, ಪಿಂಪಲ್ಸೇ ಮೊದಲಿರಲ್ಲ. ಆದ್ರೆ ಇದು ಪಿಂಪಲ್ಸ್ಗೂ ಉಳಿದ ಪಿಂಪಲ್ಸ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಇದರಲ್ಲಿ ಒಂದೇ ತರದ ಲೀಜನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಸಣ್ಣ ಸಣ್ಣ ಕೆಂಪು ಕೆಂಪು ಕೆಂಪು ಡಾಟ್ಗಳು ಇರ್ತವೆ. ಬಟ್ ನಮ್ಮ ನಾರ್ಮಲ್ ಪಿಂಪಲ್ ಏನಾಯ್ತು, ಕೆಲವೊಂದು ರೇಷಿ ಆಗುತ್ತೆ, ಕೆಲವೊಂದು ಸಣ್ಣ ಕಪ್ ಇರುತ್ತೆ, ಅದನ್ನ ನಾವು ಓಪನ್ ಪೋರ್ಸ್ ಕ್ಲೋಸ್ ಕಾಮಿಡಿಯನ್ಸ್ ಆ ತರ ಏನಂತೀವಿ, ಆ ತರ ಇರುತ್ತೆ, ಬೇರೆ ಬೇರೆ ತರ ಇರುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ಒಂದೇ ತರದ ಪಿಂಪಲ್ಸ್ಗಳು ತುಂಬಾ ಮುಖ ತುಂಬಾ ಬೆಳಕು ಶುರು ಆಗುತ್ತೆ, ಇದು ಸ್ಟೀರಾಯ್ಡ್ ಆಕ್ನೆ ಅಂತ ಹೇಳಿ. ಆಮೇಲೆ ಇನ್ನೂ ಜಾಸ್ತಿ ನೀವು ಹಚ್ಚಿದ್ರೆ ಮುಖದಲ್ಲಿ ಕೂದಲು ಬೆಳೆಯಲಿಕ್ಕೆ ಶುರು ಆಗುತ್ತೆ, ಇದು ಸ್ಟೀರಾಯ್ಡ್ ಸೈಡ್ ಎಫೆಕ್ಟ್. ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿರುವಂತವರಿಗೆ ಫಿಮೇಲ್ಸ್ ಗಳಲ್ಲಿ ಮುಖದಲ್ಲಿ ಕೂದಲು ಇರಲ್ಲ, ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಇರುತ್ತೆ, ಅದು ಬೇರೆ ವಿಷಯ. ಅದ್ ಬಿಟ್ರೆ ಮುಖದಲ್ಲಿ ನೀವು ಕ್ರೀಮ್ ಹಚ್ಚಿದ ನಂತರ ಗೊತ್ತಾಗುತ್ತೆ, ಸಿಕ್ಕ ಬಟ್ಟೆ ಕೂದಲು ಬೆಳೆಯಕ್ಕೆ ಶುರು ಆಗುತ್ತೆ, ಇದು ಸ್ಟೀರಾಯ್ಡ್, ಇದು ಸೈಡ್ ಇಫೆಕ್ಟ್. ಸೊ ಇದು ಸ್ಟೀರಾಯ್ಡ್ ಇಸ್ ಅಂದ್ರೆ ಇನಿಷಿಯಲ್ ಸೈಡ್ ಇಫೆಕ್ಟ್. ಮತ್ತೆ ನೀವು ಇನ್ನೂ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ, ಸ್ಟ್ರೇ ಬರುತ್ತೆ. ಸ್ಟ್ರೇ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ಈಗ ಸಡನ್ ಆಗಿ ಜಿಮ್ಗೆ ಹೋಗುವವರು ಸಡನ್ ವಿಪರೀತ ಎಕ್ಸಸೈಸ್ ಮಾಡಿದ್ರೆ ಚರ್ಮದಲ್ಲಿ ಒಂಥರ ಬಾರ್ಗಳ ತರ ಕಾಣುತ್ತೆ, ಸ್ಕಿನ್ ಸ್ಟ್ರೆಚ್ ಆಗ್ಬಿಟ್ಟು ಬಾರ್ಗಳ ಗೆರೆಗಳ ತರ ಬರುತ್ತೆ. ಅದನ್ನೇ ನಾವು ಸ್ಟೀರಾಯ್ಡ್ ಹಚ್ಚಿದ್ರು ಕೂಡ ಕಾಣಬಹುದು. ಫಾರ್ ಎಕ್ಸಾಂಪಲ್, ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಕೆಲವರು ಯಾಕೆ ಬರುವುದಿಲ್ಲ ಅಂದ್ರೆ, ಈ ಇಚ್ಚುಗಳು, ಜಾಕ್ ಇಚ್ಚು ಏನ್ ಹೇಳ್ತೀವಿ, ಅದು ಪ್ರೈವೇಟ್ ಪಾರ್ಟ್ ಹತ್ರ ಇಚ್ಚಿರೋದು. ಡಾಕ್ಟರ್ ಹತ್ರ ಹೋಗಕ್ಕೆ ಒಂದ್ ಸ್ವಲ್ಪ ಜನರಿಗೆ ಮುಜುಗರ ಇರುತ್ತೆ.
1: ಹೌದು.

0: ಹೋಗಲ್ಲ, ಅವಾಗ ಯಾವ್ದೋ ಕ್ರೀಮ್ ಹಚ್ತಾರೆ, ಅವ್ರು ಮತ್ತೆ ಡಾಕ್ಟರ್ ಹತ್ರ ಬಂದಾಗ ನೋಡ್ಬೇಕು ಅಲ್ಲಿ ಸ್ಟ್ರೇ, ಫುಲ್ ಸ್ಟ್ರೇ ಬಂದಿರುತ್ತೆ. ಅಂದ್ರೆ ಅವ್ನು ಹಚ್ಚಿರೋ ಕ್ರೀಮ್ ಇಂದಾಗಿ ಸೈಡ್ ಇಫೆಕ್ಟ್ ಅಷ್ಟೇ ಇರುತ್ತೆ ಅಂತ ಹೇಳಿದ್ರೆ ಆ ಸ್ಕಿನ್ ಮತ್ತೆ ರಿಪೇರಿ ಮಾಡಕ್ ಆಗಲ್ಲ, ಆ ತರ ಸ್ಥಿತಿಗೆ ಬಂದಿರುತ್ತೆ. ಈ ತರ ಸಮಸ್ಯೆಗಳು ನಮ್ದು ಟಾಪಿಕಲ್ ಸ್ಟೀರಾಯ್ಡ್ ಇಂದ ಆಗುವಂತದ್ದು. ಇದೇ ತರ ಮುಖದ ಹತ್ರ, ಕಣ್ಣಿನ ಹತ್ರ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿ, ಕೆಲವು ಸಣ್ಣ ಮಕ್ಕಳಲ್ಲಿ ನಾವು ಹೈ ಸ್ಟೀರಾಯ್ಡ್ ಕಣ್ಣಿನ ಹಚ್ಚಿದ್ರೆ ಕಣ್ಣಿಗೆ ತೊಂದರೆ ಆಗುತ್ತೆ. ಇದು ಟಾಪಿಕಲ್ ಸ್ಟೀರಾಯ್ಡ್ ಇಂದ ಕೂಡ ಕಣ್ಣಿಗೆ ಅಂದ್ರೆ ಸಿಸ್ಟಮಿಕ್ ಅಬ್ಸರ್ಬೇಷನ್ ಸ್ವಲ್ಪ ಆಗುತ್ತೆ, ನಾವು ಹಚ್ಚುವಂತ ಕ್ರೀಮ್ ಕೂಡ ನಮ್ಮ ದೇಹದ ಒಳಗಡೆ ಸ್ವಲ್ಪ ಹೋಗುತ್ತೆ, ಅದರಲ್ಲಿರೋ ಅಂಶ ಸ್ವಲ್ಪ ದೇಹ ಆಗುತ್ತೆ. ಅದರಿಂದಾಗಿ ಸಿಸ್ಟಮಿಕ್ ಅಬ್ಸರ್ಬೇಷನ್ ಆಗಿ ಕೂಡ ನಮಗೆ ಕೆಲವೊಂದು ಸಮಸ್ಯೆಗಳು ಬರುತ್ತವೆ. ಆದ ಕಾರಣ ಕ್ರೀಮ್ ಅನ್ನೋದು ಬರೀ ಕ್ರೀಮ್ ಅಂತ ತಿಳ್ಕೊಬೇಡಿ, ಕ್ರೀಮ್ ಇಂದ ಸಮಸ್ಯೆಗಳು ತುಂಬಾ ಆಗತ್ತೆ. ಸೊ ಇದು ಟಾಪಿಕಲ್ ಸ್ಟೀರಾಯ್ಡ್ ಡ್ಯಾಮೇಜ್ಡ್ ಫೇಸ್ ಅಂತ ಹೇಳ್ತೀವಿ. ಇದಕ್ಕೆ ಹೊಸದಾಗಿ ಟರ್ಮಿನಾಲಜಿನೇ ಕಾಯ್, ಮೊದಲು ನಾವು ಅದನ್ನ ಹೇಳ್ತಾ ಇರಲಿಲ್ಲ, ಕಾಯಿಲೆಗಳಿಗೆ ಏನ್ ಹೆಸರು ಇದೆ ಅದನ್ನೇ ಸ್ಟೀರಾಯ್ಡ್ ಹೆಸರಿಡ್ತಾ ಇದ್ವಿ. ಬಟ್ ಇವಾಗ ಏನಾಗುತ್ತೆ, ಈ ಸ್ಟೀರಾಯ್ಡ್ ಹಚ್ಚೋದ್ರಿಂದಾಗಿ ಮುಖದಲ್ಲಿ ಆಗುವ ತೊಂದರೆಗೆ ಒಂದು ಟರ್ಮಿನಾಲಜಿಯನ್ನು ಹೇಳ್ತೀವಿ, ಅದನ್ನ TSDF ಅಂತ ಹೇಳ್ತೀವಿ, ಟಾಪಿಕಲ್ ಸ್ಟೀರಾಯ್ಡ್ ಡ್ಯಾಮೇಜ್ಡ್ ಫೇಸ್. ಅಂದ್ರೆ ನೀವು ಹಚ್ಚುವ ಕ್ರೀಮ್ನಿಂದ ನೀವು ನಿಮ್ಮ ಮುಖಕ್ಕೆ ತೊಂದರೆ ಮಾಡ್ಕೊಂಡಿದ್ದೀವಿ,
1: ಹೌದು,
0: ಅದನ್ನ ರಿಪೇರಿ ಮಾಡೋಕೆ ತುಂಬಾ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಚರ್ಮ ಅನ್ಕೋಬಹುದು, ಚರ್ಮ ಹೋಗುತ್ತೆ ನಮ್ದು ಎಲ್ರಿಗೂ ಗೊತ್ತಿದೆ, ನಾವು ಚರ್ಮವನ್ನ ಅದು ರೀಜನರೇಟಿವ್ ಕೆಪಾಸಿಟಿ ಇರುತ್ತೆ, ಬರ್ತಾ ಇರತ್ತೆ. ಬಟ್ ಅದು ಮೊದ್ಲಿನ ತರನೇ ಬರಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಚರ್ಮ ಒಂದ್ಸಲ ಡ್ಯಾಮೇಜ್ ಆಗ್ಬಿಟ್ರೆ ಅದನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟ ಇದೆ.
1: ಹೌದು, ಓಕೆ, ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ರೆ ಯಾವ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ ನೋಡೋದಕ್ಕೆ ಖಾಲಿ ಒಂದು ಕ್ರೀಮ್, ಆದರೆ ಆ ಕ್ರೀಮ್ನಿಂದ ಅದರಲ್ಲಿರುವಂಥ ಕೆಲವೊಂದು ಅಂಶಗಳು ಹೆಚ್ಚಾಗೋದ್ರಿಂದ ಒಂದು ಚರ್ಮದ ಮೇಲೆ ತೀವ್ರತರವಾದಂಥ ಪರಿಣಾಮ ಬೀರುತ್ತೆ ಅಂತ ಈಗ ನೋಡ್ಬೋದು. ಎಷ್ಟೋ ಜಾಹೀರಾತುಗಳು ಬರ್ತದೆ, ಒಂದು ದಿನದಲ್ಲಿ ಬೆಳಗಾಗೋದು, ಎರಡು ದಿನದಲ್ಲಿ ಬೆಳಗಾಗೋದು, ಇಂತಹ ಒಂದಿಷ್ಟು ಜಾಹೀರಾತುಗಳು. ಅದನ್ನು ಏನು ಮಾಡ್ತಾರೆ ಅಂದರೆ ಯಾರದ್ದು ಸಲಹೆಯನ್ನು, ವೈದ್ಯರ ಸಲಹೆಯನ್ನು ತಗೊಳ್ಳದೆ ಆನ್ಲೈನಿಂದ ಪರ್ಚೇಸ್ ಮಾಡಿಕೊಂಡು ಹಚ್ಚುವಂಥದ್ದು, ನಂತರ 4 ದಿನ ಕಳೆದ ಮೇಲೆ ಒಂದಿಷ್ಟು ಸೈಡ್ ಎಫೆಕ್ಟ್ಗಳು ಬೀಳುವಂಥದ್ದು, ಅಂಥದ್ದೆಲ್ಲವನ್ನು ನಾವು ದಿನನಿತ್ಯದ ಬದುಕಿನಲ್ಲಿ ಈಗ ನೋಡ್ತಾ ಇರುವಂಥದ್ದು. ಈಗ ಡಾಕ್ಟರ್, ಇನ್ನೊಂದು ವಿಚಾರವನ್ನೆಲ್ಲ ಕೇಳಬೇಕು, ಏನಂದ್ರೆ ಈಗ ಒಂದು ಸ್ಟಿರಾಯ್ಡನ್ನು, ಇಂತಹ ಒಂದು ಸ್ಟಿರಾಯ್ಡ್ಗಳನ್ನೆಲ್ಲ ತಗೊಳ್ಳೋದ್ರಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಾ ಹೇಗೆ ಅಂತೇಳಿ, ದೀರ್ಘಕಾಲಿಕವಾಗಿ ತಗೊಳ್ಳೋರಿಂದ.
0: ಇದು ಫಾರ್ ಎಕ್ಸಾಂಪಲ್ ಟಾಪಿಕಲ್ ಹಚ್ಚೋದ್ರಿಂದ ಏನು, ಹಚ್ಚೋದ್ರಿಂದ ಏನು ಇಮ್ಯುನಿಟಿ ಮೇಲೆ ದೊಡ್ಡ ಸಮಸ್ಯೆ ಆಗುದಿಲ್ಲ. ಬಟ್ ಓರಲ್ ಸ್ಟಿರಾಯ್ಡ್ಸ್, ಎಸ್, ಓರಲ್ ಸ್ಟಿರಾಯ್ಡ್ಸ್ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಾಯಿಲೆಗಳಿಗೆ ನಾನು ಹೇಳಿದೆ ಸ್ಟಿರಾಯ್ಡ್ ಅನ್ನು ಕೊಡಲೇಬೇಕಾಗುತ್ತೆ. ವಿಪರೀತ ದಮ್ಮು ಕಟ್ಟುವವನಿಗೆ ನೀವು ಇನ್ಹಲೇಷನ್ ಕೊಡಲೇಬೇಕು, ಅವ್ರಿಗೆ ಅದನ್ನ ತಕೊಟ್ರೆ ಮಾತ್ರ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಅವನಿಗೆ ಉಸಿರಾಡಕ್ಕಾಗುತ್ತೆ. ಸೊ ಅವಾಗ ನಾವು ಕೊಡಲೇಬೇಕಾಗುತ್ತೆ. ಬಟ್ ಅವಾಗ ಏನಾಗುತ್ತೆ, ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡಿದಾಗ ಏನೆಲ್ಲ ಆಗುತ್ತೆ ಅಂತೇಳಿ, ಇದು ನಾನು ಹೇಳ್ತಾ ಇದ್ದೀವಿ. ಇವಾಗ ಸಿಸ್ಟಮಿಕ್ ಸ್ಟಿರಾಯ್ಡ್ಸ್, ಟಾಪಿಕಲ್ ಸ್ಟಿರಾಯ್ಡ್ ಅಲ್ಲ, ಸಿಸ್ಟಮಿಕ್ ಸ್ಟಿರಾಯ್ಡ್ ತಗೊಳೋದ್ರೆ ಲಾಂಗ್ ಟರ್ಮ್ ಇಂದ ತಗೊಳೋದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ, ತುಂಬಾ ಅಂದ್ರೆ ತುಂಬಾ. ಏನು ಅಂತ ಹೇಳಿದ್ರೆ, ಫಸ್ಟ್ ಗೆ ನಾವು ಹೇಳ್ತಾ ಹೇಳಿದ್ರೆ ಫಸ್ಟ್ ಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಸ್ಟಿರಾಯ್ಡ್ ತಗೊಂಡ ನಂತರ ಫಸ್ಟ್ ಗೆ ಒಂದೆರಡು ದಿವಸ ಏನಾಗಲ್ಲ, ಆರಾಮಾಗಿರ್ತಾನೆ, ಮತ್ತೆ ಅದ್ರ ಸಮಸ್ಯೆಗಳು ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗೋದಾದ್ರೆ ಮೂಡ್ ಸ್ವಿಂಗ್ಸ್, ಮೂಡ್ ಸ್ವಿಂಗ್ಸ್ ಅಂತ ಹೇಳಿದ್ರೆ ಒಂಥರ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್ ಆಗ್ಬಿಡ್ತದೆ, ವಿಪರೀತ ಸಿಟ್ಟು ಬರುವಂತದ್ದು, ಈ ತರ ಸಮಸ್ಯೆಗಳು ಶುರು ಆಗುತ್ತೆ. ಇದು ನಾವು ಸ್ಟೀರಾಯ್ಡ್ ಡಿಪೆಂಡೆನ್ಸ್ ಇಂದ ಆಗುವಂತ ತೊಂದರೆಗಳು. ಇನ್ನೊಂದೇನಂತೇಳಿ ಆಸ್ಟಿಯೋಪೋರೋಸಿಸ್, ನಮ್ಮ ದೇಹದಲ್ಲಿ ಏನು ಕ್ಯಾಲ್ಸಿಯಂ, ಬೋನ್ ಅಲ್ಲಿ ಏನು ಕ್ಯಾಲ್ಸಿಯಂ ಇರಬೇಕಾದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ, ಅದನ್ನ ನಾವು ಆಸ್ಟಿಯೋಪೋರೋಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಇದೇ ಕಾರಣ ಸ್ಟೀರಾಯ್ಡ್ ತಗೊಳ್ತಾ ಇದ್ರೆ ಅವನಿಗೆ ಬೇಗ ಫ್ರಾಕ್ಚರ್ ಆಗ್ಬಿಡುತ್ತೆ, ಲಾಂಗ್ ಟರ್ಮ್ ಸ್ಟೀರಾಯ್ಡ್ ತಗೊಂಡಿದ್ರೆ ಫ್ರಾಕ್ಚರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಹಿರ್ಸುಟಿಸಮ್ ಅಂತೀವಿ, ಅಂದ್ರೆ ಮೈಯಲ್ಲಿ ಕೂದಲುಗಳ ಬೆಳವಣಿಗೆ ವಿಪರೀತ ಆಗುವಂಥದ್ದು, ಮುಖದಲ್ಲಿ ಕೂದಲುಗಳು ಬರುವಂತದ್ದು ಈ ತರ. ಅಥವಾ ಗೈನಕೋಮಾಸ್ತಿಯ, ಗಂಡಸರಲ್ಲಿ ಬ್ರೆಸ್ಟ್ ಬೆಳವಣಿಗೆ ಆಗುವಂತ, ಯಾಕಂದ್ರೆ ಸ್ಟೀರಾಯ್ಡ್ ಡಿಪೆಂಡೆನ್ಸ್ ಆಗಿ ಬ್ರೆಸ್ಟ್ ದಪ್ಪ ಆಗುವಂತ, ಇದು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಸ್ಟ್ರೈ, ನಾನು ಆವಾಗ್ಲೂ ಹೇಳಿದೆ, ಏನ್ ಈ ತರ ಗಿರು ಬಿರು ಇದರ ತರ ಏನಾಗುತ್ತೆ, ಚರ್ಮ ಬಿರುಕು ಬಿಡುವಂತ ಸ್ಟ್ರೆಚ್ ಮಾರ್ಕ್, ಆ ತರ ತುಂಬಾ ಸ್ಟ್ರೆಚ್ ಮಾರ್ಕ್ಗಳು ಮೈ ಮೇಲೆ ಬರುವಂತದ್ದು. ಆಮೇಲೆ ಕೆಲವರಿಗೆ ಕಣ್ಣಿನಲ್ಲಿ ಸಮಸ್ಯೆ, ಕ್ಯಾಟರಾಕ್ಟ್, ಅರ್ಲಿ ಕ್ಯಾಟರಾಕ್ಟ್, ಬೇಗ ಕ್ಯಾಟರಾಕ್ಟ್ ಬರೋದು, ಅಂದ್ರೆ ಕಣ್ಣಿನ ಪೊರೆ ಬರುವಂತದ್ದು. ಇನ್ನೊಂದು ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗುವಂತ, ಅಂದ್ರೆ ನಾವು ಗ್ಲಕೋಮಾ ಅಂತೀವಿ, ನ್ಯಾರೋ ಅಥವಾ ನ್ಯಾರೋ ಆಂಗಲ್ ಗ್ಲಕೋಮಾ ಅಂತೀವಿ, ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಇದೇ ಕಾರಣ ಅವ್ರ ವಿಷನ್ ಪ್ರಾಬ್ಲಮ್ ಆಗುತ್ತೆ. ಹಾಗೇನೆ ಹೈಪರ್ ಟೆನ್ಷನ್ ಬರಬಹುದು, ಅರ್ಲಿ ಹೈಪರ್ ಟೆನ್ಷನ್, ಬೇಗ BP ಕಾಯಿಲೆ ಬರಬಹುದು, ಬೇಗ ಡಯಾಬಿಟಿಸ್ ಬರಬಹುದು. ಅದೇ ಕಾರಣ ಸ್ಟೀರಾಯ್ಡ್ ಅನ್ನ ಕೊಡ್ತಾ ಇರ್ಬೇಕಾದ್ರೆ ನಾವು ಇದನ್ನೆಲ್ಲ ನೋಡ್ತಾ ಇರ್ಬೇಕು, ಅವನಿಗೆ ಇದರಿಂದಾಗಿ ಸೈಡ್ ಇಫೆಕ್ಟ್ಸ್ ಆಗ್ತಾ ಇದೆಯಾ, ಇದು ಬಹಳ ಮುಖ್ಯ. ಯಾಕಂದ್ರೆ ನಾವು ಕೊಡುವ ಮಾತ್ರ ಅವನಿಗೆ ಕಾಯಿಲೆ ಗುಣ ಆಗ್ಬೇಕು ಅಂತ ಕೊಡುದು, ಅದಕ್ಕೆ ಇನ್ನೊಂದು ಕಾಯಿಲೆನ ತರಬಾರ್ದು ಅವನಿಗೆ, ಇನ್ನೊಂದು ಕಾಯಿಲೆ ನಾವು ಕೊಡುವಂತ ಮಾತ್ರೆಯಿಂದಲೇ ಬರಬಾರ್ದು. ಅದೇ ಕಾರಣ ಇದನ್ನ ಸ್ಟೀರಾಯ್ಡ್ ಕೊಡ್ಬೇಕಂದ್ರೆ ಇದನ್ನ ನೋಡ್ತಾ ಇರ್ಬೇಕು. ಬಟ್ ಏನಾಗುತ್ತೆ ಅಂದ್ರೆ ಸ್ಟೀರಾಯ್ಡ್ ಅನ್ನ ಏನ್ ಮಾಡ್ತಾರೆ, ಜನ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸಲ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಅದನ್ನ ಹ್ಯಾಬಿಚುವಲ್ ಆಗಿ ಅವರೇ ತಗೊಳಕ್ ಶುರು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗೋದು.
1: ಓಕೆ, ಒಬ್ರು ಕಾಲರ್ ಇದ್ರೆ ಡಾಕ್ಟರ್. ಹಲೋ, ನಮಸ್ತೆ.
2: ನಮಸ್ತೆ ಮ್ಯಾಮ್.
1: ನಮಸ್ತೆ ನಮಸ್ತೆ
0: ನಮಸ್ತೆ ಹೇಳಿ.
2: ನಮಸ್ತೆ ಡಾಕ್ಟರ್.
0: ನಮಸ್ತೆ ಹೇಳಿ.
2: ಸಾಮಾನ್ಯವಾಗಿ ಜನರು ಚರ್ಮದ ಕಾಂತಿನ ವೃದ್ಧಿಸಿಕೊಳ್ಳಿಕ್ಕೆ ಅಥವಾ ಉಳಿಸ್ಕೊಳ್ಳಿಕ್ಕೆ ಅಂತ ಸನ್ಸ್ಕ್ರೀನ್ ಅಂತ ಲೋಷನ್ಸ್ ಗಳೆಲ್ಲ ಹಚ್ಕೊಳ್ತಾರೆ. ಅದರಿಂದ ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಕಾಂತಿ ಹಾಗೆ ಉಳಿಯತ್ತೆ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಕೂಡ ತೋರಿಸ್ತಾರೆ.
0: ಹೌದು,
2: ಇಂಥವುಗಳನ್ನ ಬಳಸೋದ್ರಿಂದ ಚರ್ಮದ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತ ತಿಳಿಸ್ಕೊಳ್ಳೋಣ.
0: ಒಳ್ಳೆ ಪ್ರಶ್ನೆ ಕೇಳಿ. ಸಾಮಾನ್ಯವಾಗಿ ಇವಾಗ ಎಲ್ಲರಿಗೂ ಕೂಡ ಸನ್ಸ್ಕ್ರೀನ್ ಬಗ್ಗೆ ಒಂದು ಕಾನ್ಸೆಪ್ಟ್ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸೂರ್ಯನ ಕಿರಣದಿಂದ UV ರೇಸ್, UVB ರೇಸ್ ಏನಿದೆಯೋ ಹಾಗೇನೆ ನಾವು ಮೊಬೈಲ್ ಅಥವಾ ಇದು ಕಂಪ್ಯೂಟರ್ ಮೇಲೆ ತುಂಬಾ ಹೊತ್ತು ಕೂತ್ಕೊಂಡ್ರೆ ವಿಸಿಬಲ್ ಲೈಟ್ ಏನಿದೆಯೋ ಆ ಬ್ಲೂ ಲೈಟ್ ಏನಿದೆ ಅದರಿಂದ ಕೂಡ ನಮ್ಮ ಮುಖದಲ್ಲಿ ಸ್ವಲ್ಪ ಕಾಂತಿಯನ್ನ ಕಡಿಮೆ ಮಾಡುವ ಲಕ್ಷಣಗಳು ಇರ್ತವೆ. ಇದು ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ತೊಂದರೆ ಇದೆಯಾ ಇಲ್ವಾ, ತೊಂದರೆ ವಿಪರೀತವಾಗಿಲ್ಲ, ಬಟ್ ಅವರ ಸ್ಕಿನ್ಗೆ ಅನುಗುಣವಾಗಿ ನಾವು ಸನ್ಸ್ಕ್ರೀನ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ಬೇಕು. ಯಾಕಂದ್ರೆ ಸನ್ ಅಲ್ಲಿ ನಾವೇನು ಈ ಸನ್ಸ್ಕ್ರೀನ್ ಗಳಲ್ಲಿ ಬೇರೆ ಬೇರೆ ಅಂಶಗಳಿದಾವೆ. ಒಂದು ಅದರ ಫೋಟೋ ಪ್ರೊಟೆಕ್ಟಿವ್ ಎಫೆಕ್ಟ್ ಎಷ್ಟಿದೆ ಅಂತ ನೋಡ್ಬೇಕಾಗುತ್ತೆ. ಅದನ್ನ ನಾವು SPF ಅಂತ ಹೇಳ್ತೀವಿ. ಅದು ಬೇರೆ ಬೇರೆ ತರ ಇರುತ್ತೆ, ಅವು ಅದು 18 ಆ ತರ 30-50 ಆ ತರ ಬೇರೆ ಬೇರೆ ತರ ರೇಂಜ್ ಗಳು ಇರ್ತವೆ. SPF 30 ಆ ತರ ಬೇರೆ ಬೇರೆ ತರ ರೇಂಜ್ ಗಳು ಇರ್ತವೆ, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ. ಸೊ ಡಿಪೆಂಡಿಂಗ್ ಆನ್ ದ ಸ್ಕಿನ್, ಅದರಲ್ಲೂ ಫಿಸಿಕಲ್ ಸನ್ಸ್ಕ್ರೀನ್ ಇರುತ್ತೆ, ಕೆಮಿಕಲ್ ಸನ್ಸ್ಕ್ರೀನ್ ಅಂತ ಇರುತ್ತೆ, ಕೆಲವೊಂದು ಮಿಕ್ಸ್ಡ್ ಸನ್ಸ್ಕ್ರೀನ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸ್ಕಿನ್, ಮಕ್ಳಿಗೂ ಕೂಡ ಕೆಲವೊಂದು ಮಕ್ಕಳಿಗೆ ಸನ್ಸ್ಕ್ರೀನ್ ಅನ್ನ, ಯಾಕಂದ್ರೆ ಸನ್ ಸೆನ್ಸಿಟಿವಿ ಫೋಟೋ ಸೆನ್ಸಿಟಿವಿಟಿ ಡಿಸಾರ್ಡರ್ಗಳು ಇರ್ತವೆ ಕೆಲವರಿಗೆ, ಅಂದ್ರೆ ಬಿಸಿಲಿಗೆ ಹೋದಾಗ ಕೆಲವೊಂದು ಸಮಸ್ಯೆಗಳು ಶುರು ಆಗುತ್ತೆ, ಎಲರ್ಜಿ ಆಗುತ್ತೆ, ಆಗ ನಾವು ಸನ್ಸ್ಕ್ರೀನ್ ಅನ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಸೊ ವಿದೌಟ್ ಅಂದ್ರೆ ಯಾವುದೋ ಒಂದು ಡಾಕ್ಟರ್ ಹತ್ರ ಕೇಳದೆ ನಿಮಗೆ ಇಷ್ಟ ಬಂದಾಗ ಸನ್ಸ್ಕ್ರೀನ್ ತಗೊಂಡು ಹಚ್ಕೊಳ್ಳೋದು ಒಳ್ಳೇದಲ್ಲ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಡಾಕ್ಟರ್ ಏನ್ ಹೇಳ್ತಾರೆ ನಿಮ್ ಸ್ಕಿನ್ ಟೈಪ್ ಏನಿದೆ, ನಿಮಗೆ ಯಾವ ತರದ ಸನ್ಸ್ಕ್ರೀನ್ ಬೇಕಾಗುತ್ತೆ ಅದನ್ನ ನೋಡ್ಬಿಟ್ಟು ಡಾಕ್ಟರ್ ಕೊಟ್ಟರೆ ಹಚ್ಕೊಳ್ಳೋದು. ಯಾಕಂದ್ರೆ ಇವಾಗ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಇರುವ ಕಾರಣ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ಮತ್ತೆ ಒಳ್ಳೇದು.
1: ಒಳ್ಳೇದು, ಓಕೆ. ಅದೇ ರೀತಿ ಡಾಕ್ಟರ್ ಈಗ ಸೈಡ್ ಎಫೆಕ್ಟ್ ಬಗ್ಗೆ ನೀವು
0: ಮಾತಾಡ್ತೀರಿ. ಇವಾಗ ನಾನು ಸಿಸ್ಟಮಿಕ್ ಸ್ಟೀರಾಯ್ಡ್ ಸೈಡ್ ಎಫೆಕ್ಟ್ ಬಗ್ಗೆ
1: ಮಾತಾಡ್ತೀನಿ.
0: ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಲಾಂಗ್ ಟರ್ಮ್ ಸ್ಟೀರಾಯ್ಡ್ ತಗೊಳ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಗಂಡು ಮಕ್ಕಳಲ್ಲಾದ್ರೆ ಸ್ಟೆರಿಲಿಟಿ ಆಗುತ್ತೆ, ಅಂದ್ರೆ ಮಕ್ಕಳನ್ನ ಅಂದ್ರೆ ಟೆಸ್ಟೋಸ್ಟೆರಾನ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂತಹ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ನಮ್ದು ಟೆಸ್ಟಿಕಲ್ಸ್ ಏನಿದೆ, ವೃಷಣಗಳು ಏನಿದೆ, ಸಣ್ಣ ಸೈಜ್ ಆಗ್ಬಿಟ್ಟು ಅದರಿಂದಾಗಿ ಅವರಿಗೆ ಮಕ್ಕಳಾಗದಿರುವಂತಹ ಸಮಸ್ಯೆಗಳು ಕೂಡ ಬರಬಹುದು, ಅಥವಾ ನಿಮುರುವಿದೌರ್ಬಲ್ಯ ಈ ತರ ಸಮಸ್ಯೆಗಳು ಕೂಡ ಬರಬಹುದು. ಇದು ಅಲ್ಲದೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ನಾನು ಆವಾಗ್ಲೇ ಹೇಳಿದೆ ಡಯಾಬಿಟಿಸ್ ಮೆಲೆಟಸ್ ಏನು ಮಧುಮೇಹ ರೋಗ ಏನಿದೆ ಅದು ಕೂಡ ಸ್ಟೀರಾಯ್ಡ್ ಡಿಪೆಂಡೆನ್ಸಿಯಿಂದಾಗಿ ಬರಬಹುದು, ಅರ್ಲಿ ಆನ್ಸೆಟ್ ಡಯಾಬಿಟಿಸ್ ಕೂಡ ಬರಬಹುದು. ಸೊ ಆದ ಕಾರಣ ವೇಟ್ ಗೇನ್, ಕೆಲವರು ಏನಾಗುತ್ತೆ ಅಂದ್ರೆ ಸ್ಟೀರಾಯ್ಡ್ ತಗೊಳ್ಳೋ ಮೊದಲು ಸಣ್ಣದಿರ್ತಾರೆ, ಸ್ಟೀರಾಯ್ಡ್ ತಗೊಳ್ಳೋದ್ರೆ ದಪ್ಪ ಆಗ್ತಾ ಊದ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದೇಹದಲ್ಲಿ ನೀರಿನ ಅಂಶ ಉಳ್ಕೊಳ್ಳೋಕೆ ಶುರು ಆಗುತ್ತೆ, ಸಾಮಾನ್ಯವಾಗಿ ಯಾವ್ದು ನೀರಿನ ಅಂಶ ನಮ್ಮ ದೇಹದಲ್ಲಿ ಉಳ್ಕೋಬಾರ್ದು ಅದು ಉಳ್ಕೊಳ್ಳೋಕೆ ಶುರು ಆಗಿ ನಮ್ಮ ದೇಹ ದಪ್ಪ ಆಗ್ತಾ ಹೋಗುತ್ತೆ, ವೇಟ್ ಗೇನ್ ಆಗುತ್ತೆ, ವಿಪರೀತ ವೇಟ್ ಗೇನ್ ಆಗುತ್ತೆ. ನಾವು ಕೆಲವೊಂದ್ಸಲ ನೋಡ್ತೀವಿ ನಮ್ಮಲ್ಲಿ ಕೂಡ ನಾವು ಸ್ಕಿನ್ ಕಂಡೀಷನ್ ಕೆಲವರಿಗೆ ಕೊಟ್ಟಿರೋದ ಸ್ಟೀರಾಯ್ಡ್ಸ್, ಫಾರ್ ಎಕ್ಸಾಂಪಲ್ ಒಂದು ಅಟೋ ಇದು ಡಿಸೀಸ್ ಇರ್ತವೆ ಫೆಂಫಿಗಸ್ ಅಂತ, ಅದಕ್ಕೆ ನಾವು ಸ್ಟೀರಾಯ್ಡ್ ಅನ್ನು ಕೊಡಬೇಕು, ಕೊಟ್ಟ ನಂತರ ದಪ್ಪ ಆಗ್ತಾ ಹೋಗ್ತಾರೆ. ಸೊ ಅವಾಗ ನಾವು ಗೊತ್ತಿರ್ಬೇಕು ನಮಗೆ ಯಾವಾಗ ಸ್ಟೀರಾಯ್ಡ್ ಅನ್ನ ನಿಲ್ಲಿಸಬೇಕು, ಬೇರೆ ಡ್ರಗ್ ಚೇಂಜ್ ಮಾಡಬೇಕು ಅಂತ. ಅದ್ರ ಸೈಡ್ ಇಫೆಕ್ಟ್ ಸ್ಟಾರ್ಟ್ ಆದಾಗ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಅರ್ಥ ಇರಲ್ಲ, ಯಾಕಂದ್ರೆ ಅದರಿಂದಾಗಿ ಜಾಸ್ತಿ ಸಮಸ್ಯೆ ಶುರು ಆಗುತ್ತೆ. ಅವಾಗ ಈವನ್ ಸ್ಟೀರಾಯ್ಡ್ ಇಂದ ಕೊಟ್ಟ ನಂತರ ಕೆಲವರು ಡಯಾಬಿಟಿಸ್ ಬಂದಿದ್ದು ಇದೆ, ಶುಗರ್ ಸ್ಟಾರ್ಟ್ ಆಗಿರೋದು ಇದೆ. ಸೊ ಅದ ಕಾರಣ ನಾವು ನಿಮ್ಗೆ ಗೊತ್ತಿರಬೇಕು ಸ್ಟೀರಾಯ್ಡ್ ಅನ್ನು ಯಾವ ಟೈಮ್ ವರೆಗೆ ಕೊಡಬೇಕು, ಯಾವಾಗ ನಿಲ್ಲಿಸಬೇಕು, ಯಾವಾಗ ಬೇರೆ ಡ್ರಗ್ಗೆ ಚೇಂಜ್ ಮಾಡಬೇಕು ಅದು ಗೊತ್ತಿರಬೇಕು. ಸೊ ಅದ ಕಾರಣ ನೀವು ಯಾವುದೇ ಒಂದು ಮಾತ್ರೆಯನ್ನು ಅಥವಾ ಡಾಕ್ಟರ್ ಬರ್ಕೊಟ್ರು ಇದರಿಂದ ನನಗೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅದನ್ನೇ ಮತ್ತೆ ಮತ್ತೆ ಯೂಸ್ ಮಾಡ್ತಾ ಹೋಗ್ಬಾರ್ದು. ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ಕೇಳಿ ಅದರಿಂದ ಸೈಡ್ ಇಫೆಕ್ಟ್ ಇದೆಯಾ ಇಲ್ಲ ಅಂತ ಡಾಕ್ಟರ್ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಮತ್ತೆ ನಿಮಗೆ ಅದನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಇದು ವೇಟ್ ಗೇನ್ ಅಥವಾ ಈ ತರ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಲಾಂಗ್ ಟರ್ಮ್ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗುತ್ತೆ. ಈ ಸ್ಟೀರಾಯ್ಡ್ ತಗೊಳ್ಳೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಬೇರೆ ಬೇರೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು. ನೀವು ಕೇಳಿದ್ದೊಂದು ಇಮ್ಯುನಿಟಿ ಕಡಿಮೆ ಆಗುತ್ತೆ. ಎಸ್, ಇಮ್ಯುನಿಟಿ ಕಡಿಮೆ ಆಗಿ ಅವರು ಬೇರೆ ಇನ್ಫೆಕ್ಟಿವ್ ಡಿಸೀಸ್ ಬೇರೆ ಬೇರೆ ಬರೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇಮ್ಯುನಿಟಿ ಕಡಿಮೆ ಆದ ಕೂಡಲೇ ರೋಗಾಣುಗಳು ನಮ್ಮ ದೇಹದಲ್ಲಿ ವೃದ್ಧಿ ಆಗುತ್ತೆ, ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಸೊ ಆ ಕಾರಣ ಸ್ಟೀರಾಯ್ಡ್ ಅನ್ನ ಲಾಂಗ್ ಟರ್ಮ್ ಅಲ್ಲಿ ಕೊಡಬಾರ್ದು. ಸ್ಟೀರಾಯ್ಡ್ ಇಸ್ ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಕೊಡುವಂಥದ್ದು, ಲೈಫ್ ಸೇವಿಂಗ್ ಅಂದ್ರೆ ಅವನಿಗೆ ಅದರಿಂದಾಗಿ ತೊಂದರೆ ಆಗಬಾರ್ದು, ಕಾಯಿಲೆಯಿಂದ ತೊಂದರೆ ಆಗಬಾರ್ದು. ಸ್ವಲ್ಪ ಶಾರ್ಟ್ ಟರ್ಮ್ ಕೊಡ್ತೀವಿ, ಕೆಲವರಿಗೆ ಲಾಂಗ್ ಟರ್ಮ್ ಕೊಡಬೇಕಾಗತ್ತೆ. ಯಾಕಂದ್ರೆ ಸ್ಟೀರಾಯ್ಡ್ ಡಿಪೆಂಡೆನ್ಸ್, ಫಾರ್ ಎಕ್ಸಾಂಪಲ್ ಆಟೋಇಮ್ಯೂನ್ ಡಿಸೀಸಸ್ ಏನಂತ ಹೇಳಿ ರುಮಟಾಲಜಿಸ್ಟ್ಗಳು ಏನಿರ್ತಾರೆ ಅವಾಗ ನಾವು ಕೆಲವೊಂದು ಕಡೆ ಸ್ಟೀರಾಯ್ಡ್ ಜಾಸ್ತಿ ಲಾಂಗ್ ಟರ್ಮ್ ಅಲ್ಲಿ ಕೊಡಬೇಕಾಗತ್ತೆ. ಬಟ್ ಕೊಡಬೇಕಾದ್ರೆ ಅವನಿಗೆ ಸೈಡ್ ಇಫೆಕ್ಟ್ ಆಗದಾಗ ಕೊಡುವಂಥದ್ದು ನಮ್ಮ ಜವಾಬ್ದಾರಿ.
1: ಓಕೆ, ಕೇಳುಗರೆ ನಿಮಗೂ ಕೂಡ ಈ ರೀತಿಯ ಒಂದು ಪ್ರಶ್ನೆಗಳೆಲ್ಲ ಇರಬಹುದು ಸ್ಟೀರಾಯ್ಡ್ಗೆ ಸಂಬಂಧಪಟ್ಟು. ಹಾಗಿರುವಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡಬಹುದು 6364240949 ಈ ಒಂದು ಸಂಖ್ಯೆಗೆ. ಅದೇ ರೀತಿಯಕ್ಕೆ ವಯಸ್ಸಿನ ವಿಚಾರಕ್ಕೆ ಬಂದಾಗ ಇಲ್ಲಿ ಸ್ಟೀರಾಯ್ಡ್ ತಗೊಳ್ಳುವಂಥದ್ದು, ಸ್ಟೀರಾಯ್ಡ್ ಯಾವ ವಯಸ್ಸಿನವರಿಗೆ ಹೇಗೆ ಕೊಡಬಹುದು ಅನ್ನುವಂಥದ್ದು ಆ ಬಗ್ಗೆ ಹೇಳಿದ್ರು ಡಾಕ್ಟರ್.
0: ಇದು ಬಹಳ ಮುಖ್ಯ, ಯಾಕಂದ್ರೆ ಮಕ್ಕಳಲ್ಲಿ ನಾವು ಕೆಲವೊಂದು ಕಡೆ ಸ್ಟೀರಾಯ್ಡ್ಗಳನ್ನು ಕೊಡಬೇಕಾಗತ್ತೆ, ನಡುವಯಸ್ಕರಲ್ಲೂ ಕೊಡಬೇಕಾದ್ರೆ ವಯಸ್ಸಲ್ಲಿ. ಇದಕ್ಕೆ ವಯಸ್ಸಿನ ಲಿಮಿಟೇಷನ್ ಅಂತ ಇಲ್ಲ, ಬಟ್ ವಯಸ್ಸು ಯಾವ ವಯಸ್ಸಲ್ಲೂ ಕೂಡ ಸ್ಟೀರಾಯ್ಡ್ ಕೊಡೋದು, ಡೋಸೇಜ್ ಬೇರೆ ಬೇರೆ ತರ ಇರುತ್ತೆ. ಸಣ್ಣ ವಯಸ್ಸು ಮಕ್ಕಳು ಕೊಡಬೇಕಾದ್ರೆ ಪರ್ ಕೆಜಿ ಬಾಡಿ ವೇಟ್, ಒಂದು ಕೆಜಿ ಅವನ ಬಾಡಿಯಲ್ಲಿ ಎಷ್ಟು ಕೆಜಿ ಇದೆಯೋ ಅದಕ್ಕೆ ಎಷ್ಟು ಕೊಡಬೇಕು ಅಂತ ನಮ್ಮ ಒಂದು ಗೈಡ್ಲೈನ್ಸ್ ಇರುತ್ತೆ, ಅದರ ತರ ಮೂಲಕ ನಾವು ಮಾಡುವಂತ. ಅದೇ ತರ ಈಗ ಫಾರ್ ಎಕ್ಸಾಂಪಲ್ ಸ್ಕಿನ್ ಅಲ್ಲಿ ಒಂದು ಕಂಡೀಷನ್ಸ್ ಬೇರೆ, ಒಂದು ಲೆಪ್ರಸಿ ಅಂತ ನಿಮಗೆ ಗೊತ್ತಿರಬಹುದು, ಕುಷ್ಠರೋಗ. ಕುಷ್ಠರೋಗದಲ್ಲಿ ಕೆಲವರಿಗೆ ರಿಯಾಕ್ಷನ್ಸ್ ಆಗ್ತವೆ, ಅವಾಗ ನಾವು ಸ್ಟೀರಾಯ್ಡ್ ಅನ್ನು ಕೊಡಬೇಕಾಗುತ್ತೆ. ಡ್ರಗ್ ಆಫ್ ಚಾಯ್ಸ್ ಅದೇ ಇರೋದು, ಸ್ಟೀರಾಯ್ಡ್ ಅನ್ನು ಕೊಡಬೇಕಾಗತ್ತೆ, ಅದನ್ನು ಸ್ಟೀರಾಯ್ಡ್ ಅನ್ನು ಕೊಡ್ತೀವಿ. ಬಟ್ ಆವಾಗಲೂ ಅಷ್ಟೇ ಪರ್ ಕೆಜಿ ಬಾಡಿ ವೇಟ್, ಅವನು ವೇಟ್ ಎಷ್ಟಿದೆಯೋ ಅದರ ಮೇಲೆ ಕೊಡುವಂಥದ್ದು. ಇದು ಬಹಳ ಮುಖ್ಯ. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವೊಂದ್ ಕಡೆ ನೀವು ನೋಡಬಹುದು ತಗೊಳ್ಳೋದ್ರಿಂದ ಕೆಲವೊಂದಕ್ಕೆ ನಾವು ಕೂಡ ಕೊಡ್ತೀವಿ, ಅನಬಲಿಕ್ ಸ್ಟೀರಾಯ್ಡ್ಸ್ ಕೆಲವರಿಗೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸ್ಟಂಟ್ ಇದಿದೆ ಏನಂತ ಏನಾಗುತ್ತೆ ಅಂತ, ಕೆಲವರಿಗೆ ವಯಸ್ಸ ಆಗಿದೆ 20-22 ವರ್ಷ ಆದ್ರೂ ಅವರಿಗೆ ಹಾರ್ಮೋನಲ್ಸ್ ಇಂದಾಗಿ ಅವ್ರಿಗೆ ಬೆಳವಣಿಗೆ ಆಗಿಲ್ಲ ಅಂದ್ರೆ ನಾವು ಹೊರಗಿಂದ ಸ್ಟೀರಾಯ್ಡ್ ಅನ್ನು ಕೊಡ್ತೀವಿ ಅವ್ರಿಗೆ, ಯಾಕಂತೇಳಿದ್ರೆ ಅವರಲ್ಲಿ ಬೆಳವಣಿಗೆ ಆಗ್ಬೇಕು ಅಂತೇಳಿ. ಬಟ್ ಇವಾಗ ಅವರಾಗೆ ತಗೋಬೇಕಾದ್ರೆ ಏನಾಗುತ್ತೆ, ತುಂಬಾ ಎಕ್ಸೆಸಿವ್ ಡೋಸ್ ಅನ್ನ ತಗೊಳಕ್ ಶುರು ಮಾಡ್ತಾರೆ. ಬೇಗ ಬಾಡಿ ಬರಬೇಕು, ಸಡನ್ ಆಗಿ ಬಾಡಿ ಬರಬೇಕು, ನಾನು ಮಸಲ್ ತುಂಬಾ ಇದಾಗಬೇಕು, ಅವಾಗ ಕೊಡ್ತಾರೆ. ಅದು ಅದರದ್ದು ಪ್ರಾಬ್ಲಮ್ ಅವರಿಗೆ ಶುರು ಆಗುತ್ತೆ. ಅದನ್ನ ನಾವು ಎಲಬಾಲಿಕ್ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ತಗೊಳ್ಬಾರ್ದು, ಅದನ್ನೆಲ್ಲ ಜಾಸ್ತಿ ತಗೊಳ್ಬಾರ್ದು. ಯಾಕಂದ್ರೆ ಅದು ನಿಮಗೆ ಆರೋಗ್ಯಗಳಿಗೆ ಸಮಸ್ಯೆಯನ್ನ ಕೊಡುತ್ತೆ. ನೀವು ಸಾಮಾನ್ಯ ವಿಪರೀತ ಬಾಡಿ ಬಿಲ್ಡರ್ಗಳನ್ನ ನೋಡಿದ್ರೆ ಇದನ್ನ ನೋಡಬಹುದು. ಅವರಲ್ಲಿ ಕೆಲವು ನಾರ್ಮಲ್ ಆಗಿ ಬಾಡಿ ಬಿಲ್ಡ್ ಮಾಡುವವರೆಗೂ ಸ್ಟೀರಾಯ್ಡ್ ಬಾಡಿ ಬಿಲ್ಡ್ ಮಾಡಿದಾಗ ನೋಡಿದಾಗ ಗೊತ್ತಾಗತ್ತೆ.
1: ಓಕೆ ಓಕೆ, ಇದು ಸ್ಟೀರಾಯ್ಡ್ಗೆ ಸಂಬಂಧಪಟ್ಟು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಈಗ ಇಂಜೆಕ್ಷನ್ಗಳನ್ನು ತಗೊಳ್ಳುವ ಮೂಲಕ ಎಷ್ಟೋ ಸಂದರ್ಭದಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದೆಲ್ಲ ಇದೆಲ್ಲ ಕೂಡ ಒಂದು ಎಫೆಕ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ.
0: ಎಸ್, ಯಾಕಂತ ಹೇಳಿದ್ರೆ ಸ್ಟೀರಾಯ್ಡಲ್ಲಿ ಲಾಂಗ್ ಟರ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ನಮ್ಮ ಹೆಲ್ತಲ್ಲಿ ಬೇರೆ ಬೇರೆ ದೇಹದ ಬೇರೆ ಬೇಗ ಅಂಗಗಳಿಗೆ ಪ್ರಾಬ್ಲಮ್ ಕೊಡಬೇಕಂದ್ರೆ ನಮ್ಮ ಹೃದಯಕ್ಕೂ ಕೂಡ ಸಮಸ್ಯೆಗಳನ್ನು ಕೊಡುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಪ್ರೊಲಿಫರೇಟಿವ್ ಆಕ್ಟಿವೇಷನ್ ಅಲ್ಲಿ ಇದು ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇರ್ತವೆ.
1: ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ,
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
3: ಹಲೋ, ನಮಸ್ತೆ.
1: ನಮಸ್ತೆ,
3: ನಾನು ಜಯಪ್ರಕಾಶ್ ಶೇಖರ್ ಮಾತಾಡೋದು.
1: ನಮಸ್ತೆ ಜಯಪ್ರಕಾಶ್ ಅವರೇ, ಮಾತಾಡಿ.
3: ಡಾಕ್ಟರ್ ನಮಸ್ತೆ.
0: ನಮಸ್ತೆ.
3: ನನ್ನ ಪರಿಚಯದವರು ಒಬ್ರು ಇದ್ದಾರೆ, ಅವರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಹೊಟ್ಟೆ ನೋವು ಬಂದ್ರೆ, ತಲೆನೋವು ಬಂದ್ರೆ, ಚರ್ಮದ ಕಾಯಿಲೆ ಬಂದ್ರೆ ಅವರ ಪರಿಚಯದವರ ಹತ್ರ ಒಬ್ಬರ ಹತ್ರ ಹೇಳ್ತಾರೆ. ಅವರು ಇವರಿಗೆ ಮದ್ದು ತಂದು ಕೊಡುವುದು ಮೆಡಿಕಲ್ ಇಂದ. ಅವರು ತಂದುಕೊಟ್ಟ ಮದ್ದು ಎಲ್ಲ ಗುಣ ಆಗ್ತದೆ ನಮ್ಗೆ ಅಂತೇಳಿ ಇವರು ಹೇಳ್ತಾ ಇರ್ತಾರೆ ಯಾವಾಗಲೂ. ಇದರಿಂದ ಆಗುವ ತೊಂದರೆಗಳ ಬಗ್ಗೆ ನೀವು ಹೇಳಿದ್ದೀರಿ ಡಾಕ್ಟರ್. ಇನ್ನೊಮ್ಮೆ ಹೇಳಿ, ನಾನು ನಿಮ್ಮ ಮಾತುಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದೇನೆ ಅವರಿಗೆ ಕೇಳಿಸ್ಲಿಕ್ಕೆ. ದಯಮಾಡಿ ಇನ್ನೊಮ್ಮೆ ಹೇಳಿ ನನ್ನ ಒಂದು ಪ್ರಶ್ನೆ. ಅದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ವೈದ್ಯರ ಚೀಟಿ ಇಲ್ಲದೆ ಔಷಧಿ ಪಡೆದುಕೊಳ್ಳುವುದು ಮತ್ತು ಮೆಡಿಕಲ್ನವರು ಕೊಡುವುದು ಇದು ತುಂಬಾ ಅಪಾಯಕಾರಿ ಎನ್ನುವ ಉದ್ದೇಶದಿಂದ ಅದಕ್ಕಾಗಿಯೇ ಕಾನೂನು ರಚನೆ ಆಗಿದೆ. ಆದ್ರೆ ಪಾಲನೆ ಆಗ್ತಾ ಇಲ್ಲ. ವೈದ್ಯರ ಅಸೋಸಿಯೇಷನ್ ಈ ಬಗ್ಗೆ ಏನಾದರೂ ಇದು ಪಾಲನೆ ಆಗ್ಬೇಕಂತೇಳಿ ಏನಾದರೂ ಪ್ರಯತ್ನ ಪಟ್ಟಿದೆಯೇ? ಇದು ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ ಜನರಿಗೆ, ಸಾಮಾನ್ಯ ಜನರಿಗೆ. ಈ ಬಗ್ಗೆ ಹೇಳಿ ಡಾಕ್ಟ್ರೆ, ನಾನು ಕೇಳ್ತೇನೆ, ನಾನು ರೆಕಾರ್ಡ್ ಮಾಡ್ತಾ ಇದ್ದೇನೆ ನಿಮ್ಮ ಮಾತುಗಳು.
0: ಬಹಳ ಒಳ್ಳೆಯ ಪ್ರಶ್ನೆ, ಆವಾಗಲೇ ನಾನು ಹೇಳಿದ್ದೀನಿ, ನಿಮಗೋಸ್ಕರ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಔಷಧಿಯನ್ನು ತಗೊಳ್ಳೋದು ನಮ್ಮ ಇಂಡಿಯನ್ ಏನಿದೆಯೋ ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾ, ಅಥಾರಿಟಿ ಆಫ್ ಇಂಡಿಯಾ, ಅದರ ಪ್ರಕಾರ ಇಟ್ಸ್ ಎ ಪನಿಷೇಬಲ್ ಆಕ್ಟ್. ಅಂದರೆ ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ. ಬಟ್ ಯಾರು ಕಂಪ್ಲೇಂಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಜನಸಾಮಾನ್ಯರ ನಂಬಿಕೆ ಏನು ಅಂತ ಹೇಳಿದ್ರೆ, ನಾವು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಕೊಡುವಂತ 50 ರೂಪಾಯಿ ಉಳಿಸ್ಕೋಬಹುದು. ಡೈರೆಕ್ಟ್ ಕೆಮಿಕಲ್ ಕೆಮಿಸ್ಟ್ ಹತ್ರ ಹೋದ್ರೆ ಮೆಡಿಸಿನ್ ಇದು ಮಾತ್ರ ಅಷ್ಟೇ, ಡಾಕ್ಟರ್ಗೆ ಕೊಡುವಂತ ಫೀಸಿನ ಉಳಿಕೆ. ಅದು ಮಾಡೋಕ್ಕೋಸ್ಕರ ಹೆಚ್ಚಿನ ಜನರು ಡಾಕ್ಟರ್ ಹತ್ರ ಹೋಗಲ್ಲ ಸಾಮಾನ್ಯವಾಗಿ. ಅದು ಬಿಟ್ಟರೆ ಕೆಲವೊಂದು ಕಡೆ ಡಾಕ್ಟರ್ ಅವೈಲೇಬಿಲಿಟಿ ಕೂಡ ಸಮಸ್ಯೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ರೂರಲ್ ಏರಿಯಾದಲ್ಲಿ ಚರ್ಮ ಡಾಕ್ಟರ್ ಸಿಗ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ನಾವು ಕೂಡ ಕೆಲವೊಂದು ಕಡೆ ರೂರಲ್ ಏರಿಯಾದಲ್ಲಿ ಚರ್ಮ ಡಾಕ್ಟರ್ ಇರೋದಿಲ್ಲ. ಅವಾಗ ಪಕ್ಕದಲ್ಲಿ ಯಾವ ಡಾಕ್ಟರ್ ಸಿಗ್ತಾರೋ ಅವ್ರ ಹತ್ರ ಹೋಗ್ತಾರೆ, ಹೋಗ್ಲೇಬೇಕು, ಅನಿವಾರ್ಯತೆ ಕೂಡ. ಸೊ ಇದೊಂದು ಸಮಸ್ಯೆ ಇದೆ. ಬಟ್ ಆವಾಗ ನಾವು ತಗೋಬೇಕಾದ್ರೆ ಅದನ್ನ ಸ್ವಲ್ಪ ತಿಳ್ಕೊಬಹುದು. ಇವಾಗ ಎಲ್ಲರಿಗೂ ಒಂದು ಇದಿದೆ, ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಬರೆದಿರುವಂತ ಔಷಧಿಯಲ್ಲಿ ಏನಿದೆ, ತಗೊಂಡಿರೋ ಔಷಧಿಯಲ್ಲಿ ಏನಿದೆ ಅಂತ ನಾವು ತಿಳ್ಕೊಬಹುದು. ಸೊ ನಮಗೇನ ಡೌಟ್ಸ್ ಇದ್ರೆ ನಾವು ಅದನ್ನ ತಿಳ್ಕೊಂಡು ಇನ್ನು ಡಾಕ್ಟರ್ ಹತ್ರ ಕ್ಲಾರಿಫೈ ಮಾಡ್ಕೋಬಹುದು. ಆದ ಕಾರಣ ಯಾವತ್ತೂ ಕೂಡ ಪಕ್ಕದ ಮನೆಯವನು ಅಥವಾ ಅವನ ಯಾರಿಗೆ ನಾವು ಪಕ್ಕದ ಮನೆಯವನು ಡಾಕ್ಟರ್ ಏನಿರಲ್ಲ ಅಥವಾ ಅವನೇನೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆಯನ ಇರ್ಬೋದು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು, ಅವನಿಗೆ ಔಷಧಿ ಬಗ್ಗೆ ಏನೂ ಗೊತ್ತಿರಲ್ಲ, ಅವನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ ಅವನ ನಂಬಿಟ್ಟು ಅವನಿಗೆ ತಂದುಕೊಟ್ಟ ಮಾತ್ರೆ ನುಂಗೋದು ಒಳ್ಳೇದಲ್ಲ. ನೀವು ಹೇಳಿ ನಿಮ್ ಫ್ರೆಂಡಿಗೆ ಇದನ್ನ ಮತ್ತೆ ಹೇಳಿ, ದಯವಿಟ್ಟು ಈ ತರ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್, ಜ್ವರ ಬಂದ್ರೆ ಪ್ಯಾರಾಸಿಟಮಲ್ ಎಲ್ಲರೂ ಕೊಡ್ತಾರೆ, ಜ್ವರ ಕಡಿಮೆ ಆಗುತ್ತೆ. ಬಟ್ ಜ್ವರ ಎಲ್ಲಾ ಜ್ವರಗಳು ಕಡಿಮೆ ಆಗಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಮಲೇರಿಯಾ ಬಂದ್ರೆ ನೀವು ಮಲೇರಿಯಾಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು, ಬರೀ ಪ್ಯಾರಾಸಿಟಮಲ್ ತಗೊಂಡ್ರೆ ಮಲೇರಿಯಾ ಗುಣ ಆಗಲ್ಲ. ನಿಮ್ದು ಏನು ಜ್ವರ, ಅದ್ರ ಸಿಂಪ್ಟಮ್ ಏನಿದೆ ಜ್ವರ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗ್ತೋಗುತ್ತೆ. ಅದು ಬಹಳ ಮುಖ್ಯ. ಆದ ಕಾರಣ ನಿಮಗೇನು ಕಾಯಿಲೆ ಇದೆ, ಆದಷ್ಟು ಯಾವತ್ತೇ ಒಂದು ಕಾಯಿಲೆ ಬಂದಾಗ ಫಸ್ಟ್ಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯ. ಇನ್ನೊಂದು ನೀವು ಕೇಳಿದೆ ಏನಂತ ಹೇಳಿದ್ರೆ, ಏನ್ ಪ್ರಶ್ನೆ ಕೇಳಿದ್ರು ಅವ್ರಿಗೆ?
1: ವೈದ್ಯರ ಅಸೋಸಿಯೇಷನ್.
0: ಎಸ್ ಎಸ್, ಇದು ನಾವು ಇವಾಗ ಈ ಮೊದಲು ಏನು ಸ್ಟೀರಾಯ್ಡ್ಸ್ ಟಾಪಿಕಲ್, ನಾನು ಅವಾಗಲೇ ಹೇಳಿದೆಲ್ಲ, ಟಾಪಿಕಲ್ ಸ್ಟೀರಾಯ್ಡ್ಸ್ ಹಚ್ಚುವಂತ ಕ್ರೀಮ್ಗಳು ಏನಿದೆಯೋ ಅದು ಶೆಡ್ಯೂಲ್ ಹೆಚ್ಚಲ್ಲಿ ಇರಲಿಲ್ಲ. ಅಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆದು ಹಿಂಗೇನೆ ಕೊಡಬಹುದು. ಬಟ್ ಇವಾಗ ನಾವು ಅದನ್ನ ಫೈಟ್ ಮಾಡಿ ಅದನ್ನ ಮಾಡಿಸ್ಕೊಂಡಿದ್ದೀವಿ. ಬಟ್ ಜನರಿಗೆ ಅದರ ಅರಿವಿಲ್ಲ, ಕೆಮಿಸ್ಟ್ ಅವರು ಕೂಡ ಅದನ್ನ ಅದ್ರ ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಅವರು ಮಾಡಬೇಕು. ಆಕ್ಚುಲಿ ಇದು ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ, ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಹೌದು, ಪೇಷಂಟ್ ರೆಸ್ಪಾನ್ಸಿಬಿಲಿಟಿ ಹೌದು, ಕೆಮಿಸ್ಟ್ ರೆಸ್ಪಾನ್ಸಿಬಿಲಿಟಿ ಹೌದು. ಡಾಕ್ಟರ್ ಏನಂತ ಹೇಳಿದ್ರೆ ಬರೆದು ಕರೆಕ್ಟ್ ಆಗಿ ಲೆಜಿಬಿಲ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದು ಬಿಟ್ಟು ಏನ್ ಬೇಕು ಅಂತ ಅದನ್ನ ಬರೆದು ಕೊಡೋದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ. ಅವನಿಗೇನಿದೆ ಕಾಯಿಲೆ ಏನಿದೆ, ಕಾಯಿಲೆಗೆ ಸಂಬಂಧಪಟ್ಟಿದ್ದ ಏನು ಔಷಧಿ ಕೊಡಬೇಕು ಅದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ. ಪೇಷೆಂಟ್ ಇದ್ದ ಏನು ರೆಸ್ಪಾನ್ಸಿಬಿಲಿಟಿ ಏನು ಅಥವಾ ಜನಸಾಮಾನ್ಯದ ಏನು ಇದಿದೆ ಅಂತ ಹೇಳಿದ್ರೆ, ಯಾವುದೇ ಕಾಯಿಲೆ ಬಂದರೂ ಕೂಡ ಫಸ್ಟ್ಗೆ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್, ಇದು ಬಹಳ ಮುಖ್ಯ. ತುಂಬಾ ಜನ ಕ್ವಾಕ್ಗಳಿದ್ದಾರೆ, ಸುಮ್ಮನೆ ಬೋರ್ಡ್ ಆಗಿರ್ತಾರೆ ಡಾಕ್ಟರ್ ಅಂತ, ಬಟ್ ಅವ್ನು ಡಾಕ್ಟರ್ ಕ್ವಾಲಿಫಿಕೇಶನ್ ಇರಲ್ಲ, ಡಾಕ್ಟರ್
1: ಆಗಿರುತ್ತೆ.
0: ಕೆಲವೊಂದ್ ಕಡೆ ಕ್ಲೋಸ್ ಮಾಡಿ, ಇದು ಬಹಳ ಮುಖ್ಯ. ಅದ ಕಾರಣ ಅವ್ನು ಡಾಕ್ಟರ್, ಅವ್ನು ಕ್ವಾಲಿಫಿಕೇಶನ್ ಹೌದಾ ಇದೆಯಾ, ಅವ್ನು ಕ್ವಾಲಿಫೈಡ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ತಿಳ್ಕೊಳ್ಳಿ, ಅದ್ ನಿಮ್ಮ ಆದ್ಯ ಕರ್ತವ್ಯ. ತಿಳ್ಕೊಂಡ ನಂತರ ಅವ್ನು ಕೊಡುವಂತ ಔಷಧಿಯಲ್ಲಿ ಏನೋ ಸಮಸ್ಯೆ ಆದ್ರೆ ಅವನ ಹತ್ರ ಕೇಳ್ಬಹುದು, ಇಲ್ಲಂತೇಳಿದ್ರೆ ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅದ ಕಾರಣ ಯಾವತ್ತೂ ನೀವು ಕ್ವಾಲಿಫೈಡ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಟ್ರೀಟ್ಮೆಂಟ್ ಹೋಗ್ಬೇಕು. ಅವ್ನು ಯಾರೋ ಮೊದ್ಲಿಂದ ನಡೀತಾ ಇತ್ತು, ಅವ್ರ ಕೈಗುಣ ಚೆನ್ನಾಗಿದೆ ಇರ್ಬಹುದು, ಬಟ್ ಅದು ಯಾವಾಗ್ಲೂ ಆಗ್ಬೇಕು ಅಂತೇನಿಲ್ಲ, ಕೆಲವರಿಗೆ ಸಮಸ್ಯೆ ಆಗ್ಬಹುದು. ಸೊ ಆದ ಕಾರಣ ಆದಷ್ಟು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನ್ ಹತ್ರ, ಯಾಕಂದ್ರೆ ಅವನು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರ್ತಾನೆ, ಅವನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ಕೆಮಿಸ್ಟ್ ರೆಸ್ಪಾನ್ಸಿಬಿಲಿಟಿ, ಅವನು ಅಷ್ಟೇ. ಫಾರ್ಮಸಿ, ಯಾವುದೇ ಫಾರ್ಮಸಿ ಅವನು, ಫಾರ್ಮಸಿಸ್ಟ್ ಯಾರು ಇರ್ತಾರ, ಕೆಮಿಸ್ಟ್ ಯಾರು ಇರ್ತಾರ, ಅವರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಚೀಟಿ ಇಲ್ಲದೆ ಕೊಡಲೇಬಾರದು. ಬಟ್ ಕೆಲವೊಂದಕ್ಕೆ ಇದನ್ನ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ನಾರ್ಕೋಟಿಕ್ಸ್ ಇರ್ಬೋದು, ಆಂಟಿ ಸೈಕೆಟ್ರಿಕ್ ಡ್ರಗ್ ಇರಬೇಕು, ಅವಾಗ ಅವನ ಲೆಕ್ಕ ತೋರಿಸಬೇಕು ಖರ್ಚಾಗಬೇಕು. ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮಲ್ಲಿ ಪ್ಯಾರಾಸಿಟಮಲ್ ಕೊಡಬೇಕಾದ್ರು ಅದ್ರ ಲೆಕ್ಕ ಕೇಳ್ತಾ ಇದ್ರು, ಯಾಕಂತೇಳಿ ಸುಮ್ಮನೆ ಬಂದವರಿಲ್ಲ, ಜ್ವರ, ಕೋವಿಡ್ ಟೆಸ್ಟ್ ಮಾಡದೆ ಮಾತ್ರೆ ತಗೊಳ್ತಾರೆ ಅಂತೇಳಿ ಪ್ಯಾರಾಸಿಟಮಲ್ ಕೂಡ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಕೊಡ್ತಿರ್ಲಿಲ್ಲ. ಬಟ್ ಅದನ್ನ ಇದು ಮಾಡ್ಬೇಕಿತ್ತು, ನಾವು ಕಂಟಿನ್ಯೂ ಮಾಡ್ಬೇಕು. ಆಮೇಲೆ ನಾವು ಬಿಟ್ಬಿಟ್ವಿ, ಕೋವಿಡ್ ಟೈಮಲ್ಲಿ ಮಾತ್ರ ಇತ್ತು, ಆಮೇಲೆ ನಾವು ಯಾವ ಮಾತ್ರ ನಾವು ಮೆಡಿಕಲ್ ಹೋಗಿ ತಗೋತಾ ಇದಾರೆ. ಬಟ್ ಆತರ ಮಾಡೋಂಗಿಲ್ಲ. ಅದೇ ಕಾರಣ ಜನರು ಕೂಡ ಅಷ್ಟೇ, ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಪರ್ ಆಗಿ ಅವ್ನು ಬರ್ಕೊಟ್ಟಿದ್ರು, ಅದನ್ನೇ ಕೆಮಿಸ್ಟ್ ಹತ್ರ ತೋರಿಸಿ, ಅವ್ರ ಹತ್ರ ಕೇಳಿ ಏನ್ ಬರ್ದಿದ್ದಾರೆ ಅದನ್ನೇ ಕೂಡ ಕೇಳಿ, ಅದು ಬಹಳ ಮುಖ್ಯ.
1: ಓಕೆ, ಜಯಪ್ರಕಾಶ್ ಕೇಳಿದಂತೆ, ಜಯಪ್ರಕಾಶ್ ಇಕ್ಕರ್ ಅವರು ಕೇಳಿದಂತೆ ಎರಡು ಪ್ರಶ್ನೆ ಕೂಡ ಉತ್ತರ ಸಿಕ್ತು ಅಂತ ಅನ್ಕೊಳ್ತಾ ಇದ್ದೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
1: ನಮಸ್ತೆ, ನಮಸ್ತೆ.
4: ರತ್ನಶೆಟ್ಟಿ
1: ಮಾತಾಡಿ, ಡಾಕ್ಟರ್ ಇದ್ದಾರೆ.
4: ಡಾಕ್ಟರ್ ನಮಸ್ತೆ.
0: ನಮಸ್ತೆ, ನಮಸ್ತೆ. ಮಾ ಹೇಳಿ.
4: ಸ್ಟೀರಾಯ್ಡ್ ನಿಂದ ಚರ್ಮದ ಮೇಲೆ ಏನೆಲ್ಲ ಪರಿಣಾಮ ಆಗ್ತದೆ ಅದನ್ನೆಲ್ಲ ಸರಿ ವಿವರಿಸಿ ಹೇಳಿದ್ದೀನಿ. ನೀವು ಅದನ್ನ ಕೇಳ್ತಾ ಇದ್ದೆ. ಆಮೇಲೆ ಏನ್ ಗೊತ್ತಾ ಡಾಕ್ಟರ್, ಅದೊಂದು ಹೇಳ್ತಾರೆ ನೋಡಿ, ಮುಖದ ಮೇಲೆ ಮತ್ತೆ ಮೂಗಲ್ಲಿ ಕಪ್ಪಾದ್ರೆ ಅದು ಒಳ್ಳೇದು ಕೆಟ್ಟದ್ದು ಅಂತ ಅದೆಲ್ಲ ಹೇಳಿದ್ದೀರಿ ನೀವು, ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು, ನಿಮ್ಮ ಹತ್ರ ಕಣ್ಣಿಗೆ ಕಾರ್ಡ್ಗೆ ಹಚ್ಚಿದಾರಲ್ಲ ಡಾಕ್ಟ್ರೆ, ಅದರಿಂದ ಏನಾದ್ರೂ ಎಫೆಕ್ಟ್ ಉಂಟಾ ಅಂತ ಹೇಳಿ ಡಾಕ್ಟ್ರೆ. ಮತ್ತೆ ನೀವು ತುಂಬಾ ಧನ್ಯವಾದಗಳು.
1: ಧನ್ಯವಾದಗಳು ನಿಮ್ಗೆ.
0: ಇದು ಐಲೈನರ್ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಐಲೈನರ್ ಇಸ್ ಎ ಕಾಸ್ಮೆಟಿಕ್ ಪ್ರಾಡಕ್ಟ್, ನಾವೆಲ್ಲೂ ಕೂಡ ಅದನ್ನ ಇದು ಮಾಡೋದು, ಪ್ರಿಸ್ಕ್ರೈಬ್ ಮಾಡಲ್ಲ ಯಾರು ಕೂಡ. ಬಟ್ ಐಲೈನರ್ ಹಚ್ಚೋದ್ರಿಂದ ಎಲರ್ಜಿಗಳು ಆದ್ರೆ ಅದನ್ನ ನಿಲ್ಲಿಸಬೇಕು. ಅದ್ ಬಿಟ್ಟು ಅದ್ರದ ಬಗ್ಗೆ ಸಮಸ್ಯೆಗಳಾಗಿದೆಯಾ, ಅದ್ರ ಬಗ್ಗೆ ಯಾರು ಕೂಡ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಕ್ಕೆ ಹೋಗಿಲ್ಲ. ಸೊ ಎಸ್, ಅದ್ ಕೆಲವರಿಗೆ ಅದರಿಂದ ಸಮಸ್ಯೆ ಆಗ್ಬಹುದು. ಯಾಕಂದ್ರೆ ಎನಿಥಿಂಗ್, ನಮ್ಮಲ್ಲಿ ಹೇಳ್ತೀವಲ್ಲ, ಅತಿ ಆದ್ರೆ ಅಮೃತನ ವಿಷ ಅಂತ.
1: ಹೌದು,
0: ಯಾವುದು ಕೂಡ ಅತಿ ಆಗ್ಬಿಟ್ರೆ ವಿಷ ಆಗುವಂತ ಸಾಧ್ಯತೆಗಳು ಇರುತ್ತೆ.
1: ಓಕೆ, ರತ್ನಶೆಟ್ಟಿ ಅವರು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತಾ, ಕೇಳುಗರೆ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರ್ಬೋದು, ಕರೆ ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ.
1: ನಮಸ್ತೆ,
5: ನಮಸ್ತೆ. ಆಕಲೆ ಮರದು ಕೊರ್ತೀನಿ, ಆಕಲಿಗೂ ಹಿಂಗ್ ಮಾತ್ರ ಕೊರಿಯೆ ಮಾತ್ರ ಕೊಡ್ತಾನೆ. ಏನ್ ಡೈರೆಕ್ಟ್ ಹೋದ್ರೆ ಡಾಕ್ಟರ್ ಉಲ ಹಿಡ ತೋಚೆವೆ, ಆ ಡಾಕ್ಟರ್ ತೋರಂಗ ಆ ಮಾತ್ರೆನ ಯಾರು ಬರತ್ತಿನ ಮಾತ್ರೆನೇ ಹತ್ತು ಆರು ಬತ್ತು ಮುಕ್ಳಿ ಜೋರು ಮಲ್ತೀವಿ, ಜೋರು ಮಲ್ತದೆ ಈ ಮಾತ್ರೆ ಬರತ್ತಿದ್ದೀನಿ ಅಲ್ಲಿಗೆ ದಾ ಈ ಮಾತ್ರ ಕೊರಿಯರ ಪಂಡಿಲೆ ಪಂಡಿನ ಇಜ್ಜಿರತ್ತೆ ಬಕ್ಕ ಆ ಡಾಕ್ಟರ್ ಪಂಡಿ ಈಗ ಯಾಪಲ್ಲ ಮರದ ಜೊತೆ ತೋಚ್ಕೋ ಅಂದ್ರೆ ತೀರ್ಕೊಂಡು ಹೋಗ್ತೀನಿ. ಐಕ್ಯ ಒಂದ್ಕೊಂಡು ಇತ್ತು ಮಾತ್ರ ಏನ್ ಡಾಕ್ಟರ್ ತೋಜೆ ಅಂತ ಕೊನೆಯರ ಬಲ್ಲಿ ಇರುತ್ತೆ ಪಣಂದಿಲ್ಲ ಎಡ್ಡ ನಂಚಿ ಮಾತ್ರ ಲಂಚ್ ಮಾಡ್ಕೊಡು ಪಿಚ್ಚಲ್ಲ ಕರೆ ಗುತ್ತನ ಕಣ್ಣ ಇಂಚಿನಲ್ಲ ಕೆನ್ನೆ ಗುತ್ತನ ಏನ್ ಮಾತ್ರ ಉಂಟು ಬೋಡ ಪರ್ಪಣ ಯಾನ್ ಇನ್ನು ಮುಟ್ಟಲ್ಲ ಯಾರು ಡಾಕ್ಟರ್ ನ ತಲೆ ಇಟ್ಟಿದ್ದೆ ಯಾನ್ ಮಾತ್ರ
0: ಪರ್ಪಣೆ
5: ಟೈಮ್ ಅಲ್ಲ ಪರ್ಪು ಜಂಚಿ ಬರ ಡಾಕ್ಟರ್ ನಾಗ ಐತರ ಪೋದೇ ಮಣಪ್ಪು ನೀನು ಮೋನಿಡ್ ಕರೋಂಗಿತ್ತನಿಗೆ ದಾದಾ ಅಲ್ಪನಿ ಸಾರ ಒಂದು ಪಂಡ್ಲೆ.
0: ಸರಿ ಸರಿ,
1: ಓಕೆ ಓಕೆ, ಧನ್ಯವಾದಗಳು.
0: ಬಾರಿ ಪಂಡಾರೆ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಯಾಕಂತೇಳಿದ್ರೆ ನಾವು ಡಾಕ್ಟರ್ ಹತ್ರ ಹೋದ್ರು ಕೂಡ ಡಾಕ್ಟರ್ ಕೊಟ್ಟರು ಪ್ರಿಸ್ಕ್ರಿಪ್ಷನ್ ಕೂಡ ಕೊಡುವಂತ ಮೆಡಿಸಿನ್ ಸರಿ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ನಾವು ಕೂಡ ನಮ್ ಎಲ್ಲಾ ಆಸ್ಪತ್ರೆಯಲ್ಲೇ ನೋಡಿರ್ತೀವಿ ಕೆಲವು ಸಲ. ಏನಾಗತ್ತೆ ಅಂತೇಳಿದ್ರೆ, ಕೆಲವು ಸಲ ನಾವು ಬರ್ದಿರೋ ಇದನ್ನ ಓದದೆ ಅವರಿಗೆ ಸಮಸ್ಯೆ ಆಗಿದೆಯೋ ಅಥವಾ ಅವ್ರೇನೋ ಅರ್ಥ ಮಾಡ್ಕೊಂಡು ಸಮಸ್ಯೆ ಆಗಿದೆಯೋ, ನಾವು ಹೇಳಿರೋದೊಂದು ಅವ್ರು ಕೊಟ್ಟಿರೋದೊಂದು ಹೇಗಿರುತ್ತೆ. ಆದ ಕಾರಣ ನಮ್ಮ ಮೆಡಿಕ್ ನಮ್ಮ ಎಲ್ಲಾ ಕಾಲಿ ನಾವು ಅದನ್ನ ಸಿಸ್ಟಮೇ ಮಾಡಿದ್ವಿ. ನಾವು ಏನ್ ಬರ್ದಿದೀವೋ ಪೇಷಂಟ್ ಅಂತ ಹೇಳ್ತೀವಿ, ಇದನ್ನ ಹೋಗಿ ಕೆಳಗಡೆ ಹೋಗಿ ತಗೊಂಡ್ಬಂದು ವಾಪಸ್ ನಮಗೆ ತೋರಿಸ್ಬಿಟ್ಟೆ ಹೋಗಿ. ಇದು ಬಹಳ ಮುಖ್ಯ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಕನ್ಫರ್ಮ್ ಆಗಿರುತ್ತೆ ನಮ್ಗೆ. ಯಾಕಂದ್ರೆ ಕೆಲವೊಂದು ಮಾತ್ರೆಗಳಲ್ಲಿ ನಮ್ ಸಿಸ್ಟಮ್ ಇದೆ, ಈಗ ಮೆಡಿಸಿನ್ ಅಲ್ಲಿ ಲುಕ್ ಎಲೈಕ್ ಅಂದ್ರೆ ಸೌಂಡ್ ಎಲೈಕ್ ಅಂತ, ಸೌಂಡ್ ಎಲೈಕ್ ಅಂತ ಹೇಳಿದ್ರೆ ನಾವು ಹೇಳುವಂತ ಮಾತ್ರೆ ಶಬ್ದ ಅದು ಒಂದೇ ತರ ಇರುತ್ತೆ. ಕೆಲವೊಂದು ಮಾತ್ರೆಗಳಿಗೆ ಸೇಮ್ ಟೋನ್ ಸೇಮ್ ಇರುತ್ತೆ, ಹಾಗೇನೆ ಲುಕ್ ಎಲೈಕ್ ಅಂತ ಹೇಳಿ ನೋಡಕ್ಕೆ ಮಾತ್ರೆ ಸೈಜು ಮಾತ್ರೆ ಕಲರು ಶೇಪ್ ಎಲ್ಲ ಒಂದೇ ತರ ಇರುತ್ತೆ, ಪಕ್ಕ ಪಕ್ಕ ಇಟ್ಟರೆ ಎರಡು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಕೆಲಸಲ ಆತರ ಆಗಿದ್ದು ಇದೆ. ಸೊ ಅದಕ್ಕೋಸ್ಕರ ನಮ್ಮ ಸಿಸ್ಟಮ್ ಅಲ್ಲಿ ಕ್ವಾಲಿಟಿ ಸರ್ವಿಸ್ ಅಲ್ಲಿ ಏನಂತ ಹೇಳ್ತಿರುತ್ತೆ, ಲುಕ್ ಎಲೈಕ್ ಮತ್ತೆ ಸೌಂಡ್ ಎಲೈಕ್ ಅನ್ನ ಬೇರೆ ಬೇರೆ ದೂರದೂರ ಇಡಬೇಕು. ಒಂದೇ ತರ ಮಾತ್ರೆಗಳು ಇದ್ರೆ ಅದನ್ನ ಹತ್ರ ಹತ್ರ ಇಡುವಂಗಿಲ್ಲ. ಮಾತ್ರೆ ಸೈಜು ಶೇಪ್ ಕಲರ್ ಒಂದೇ ತರ ಇದ್ರೆ, ಒಂದ್ ಮಾತ್ರೆ ಇಲ್ಲದ್ರೆ ಇನ್ನೊಂದ್ ಮಾತ್ರೆ ಒಂದು ಹತ್ತು ಹದಿನೈದು ಮಾತ್ರೆ ಬಿಟ್ಟು ಬಿಡ್ಬೇಕು, ಹತ್ರ ಹತ್ರ ಇಟ್ಟರೆ ಮಿಸ್ ಆಗಿ ಅದನ್ನೇ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಈ ತರ ಸಿಸ್ಟಮೇ ಇದೆ. ಆದ್ರೂ ಕೂಡ ಕೆಲವೊಂದ್ಸಲ ಆಗಿರುತ್ತೆ, ಅದನ್ನು ತಪ್ಪಿಸೋಕ್ಕೋಸ್ಕರ ನಾವು ಪೇಷಂಟ್ ಗಳು ಎಲ್ಲರಿಗೂ ಹೇಳಿರ್ತೀವಿ, ನೀವು ಹೋಗಿ ತಗೊಂಡ್ಬಂದು ನಮಗೆ ತೋರಿಸಿ ಮತ್ತೆ ತಗೊಂಡು ಹೋಗಿ. ಯಾಕಂದ್ರೆ ಇದು ಸಮಸ್ಯೆ ಆಗೋದು ಬೇಡ, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೆಂಗ್ ಡಾಕ್ಟರ್ ಬರ್ದಿದ್ದಾರೆ ಅವ್ರು ಕೊಟ್ಟರೆ ಸರಿನೇ ಕೊಟ್ಟಿರ್ತಾರೆ, ಯಾಕಂದ್ರೆ ನಮ್ದೇ ಆಸ್ಪತ್ರೆ ಆತರ ಆಗೋದು.
1: ಇನ್ನೊಂದು ಡಾಕ್ಟರ್, ನಿಮ್ಮ ವೈದ್ಯರ ಭಾಷೆ ಇದೆಯಲ್ಲ, ಅದು ಮೆಡಿಕಲ್ ಅವರಿಗೆ ಮಾತ್ರ
0: ಇಲ್ಲ, ಇದು ವೈದ್ಯರ ಭಾಷೆ ಅಲ್ಲ, ಅವ್ರ ಹ್ಯಾಂಡ್ ರೈಟಿಂಗ್.
1: ಹ್ಯಾಂಡ್ ರೈಟಿಂಗ್ ಅದೇ ಬರೀ
0: ಭಾಷೆ, ಎಲ್ಲರೂ ಮಾತಾಡೋ ಭಾಷೆನೇ ಮಾತಾಡೋದು. ಹ್ಯಾಂಡ್ ರೈಟಿಂಗ್ ಅಲ್ಲಿ ಕೆಲವೊಂದ್ ಕಡೆ ಡಾಕ್ಟರ್ ಗಳ ಹ್ಯಾಂಡ್ ರೈಟಿಂಗ್ ಓದಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಈವನ್ ನಮ್ಮ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನಂತ ಹೇಳಿದ್ರೆ, ಸ್ಟ್ರಿಕ್ಟ್ ಆಗಿ ಎಲ್ಲಾ ಡಾಕ್ಟರ್ಗಳಿಗೂ ಇದು ಹಾಕಿದೆ, ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರಿಬೇಕು, ಫುಲ್ ಡೀಟೇಲ್ ಆಗಿ ಬರಿಬೇಕು, ಏನ್ ಮಾತ್ರೆ ಏನ್ ಬರ್ದಿದ್ದೀರಾ ಅದು ಎಲ್ರಿಗೂ ಓದೋ ತರ ಇರಬೇಕು. ಆತರ ಹೇಳಿದೆ, ಅದನ್ನ ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಇನ್ನೂ ಕೂಡ ಆಗ್ತಾ ಇಲ್ಲ, ಬಟ್ ಮುಂದಕ್ಕೆ ಆಗ್ಬಹುದು, ಅದನ್ನ ಕರೆಕ್ಟ್ ಆಗಿ ಇದಾದಾಗ ಅದಾಗತ್ತೆ. ಯಾಕಂದ್ರೆ ಇದು ನಮ್ ಡಾಕ್ಟರ್ದು ಕೂಡ ವೈಯಕ್ತಿಕ ಜವಾಬ್ದಾರಿ, ನಾವು ಬರೆಯುವಂತ ಮಾತ್ರೆ ಎಲ್ಲರಿಗೂ ಸರಿಯಾಗಿ ಅರ್ಥೋ ತರ ಇರಬೇಕು.
1: ಹೌದು ಹೌದು, ನಿಜವಾಗ್ಲು. ಓಕೆ ಕೇಳುಗರೆ, ನಿಮ್ಮಲ್ಲೂ ಕೂಡ ಈ ಬಗ್ಗೆ ಪ್ರಶ್ನೆ ಇದ್ರೆ ಕೇಳಬಹುದು, ಕಾಲಾವಕಾಶ ಇದೆ ಕರೆಯನ್ನ ಮಾಡೋದಕ್ಕೆ. ಇವತ್ತು ಮಾತಾಡ್ತಿರುವಂತಹ ವಿಚಾರ ಸ್ಟಿರಾಯ್ಡ್, ಚರ್ಮದ ಮೇಲಾಗುವಂತಹ ಸ್ಟಿರಾಯ್ಡ್ ಪ್ರೇರಿತ ಪರಿಣಾಮಗಳು ಅಂತ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ. ಅದರಲ್ಲೂ ಕೂಡ ಹೆಚ್ಚಾಗಿ ಕ್ರೀಮ್ನ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್. ಈಗ ಚಿಕಿತ್ಸೆಗೆ ಬಂದಾಗ ನಾವೀಗ ಸೈಡ್ ಎಫೆಕ್ಟ್ ಬಗ್ಗೆ ನೀವು ಹೇಳುವಾಗ ಒಂದು ಮಾತನ್ನು ಹೇಳಿದ್ರೆ, ಏನಂದ್ರೆ ಕೆಲವೊಮ್ಮೆ ಪರ್ಮನೆಂಟ್ ಡ್ಯಾಮೇಜ್ ಆದರೆ ಮತ್ತೆ ಅದನ್ನು ಸಹಜ ಸ್ಥಿತಿಗೆ ತರುವಂಥದ್ದು ತುಂಬಾನೇ ಕಷ್ಟ ಅಂತ. ಅದು ಬಿಟ್ಟರೆ ಯಾವ ರೀತಿ ಚಿಕಿತ್ಸೆಗಳನ್ನು ನೀಡಬಹುದು ಅಂತ?
0: ಎಸ್, ಇವಾಗ ಅರ್ಲಿ ಸ್ಟೇಜ್ ಅಲ್ಲಿ ಸ್ಟೀರಾಯ್ಡ್ ಡಿಪೆಂಡೆನ್ಸಿ ಆಗ್ಬಿಟ್ರೆ ಅಥವಾ ಸ್ಟೀರಾಯ್ಡ್ ಡ್ಯಾಮೇಜ್ ಆಗಿದ್ರೆ ನಾವು ಅದನ್ನ ತರಕ್ಕೆ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸ್ಟೀರಾಯ್ಡ್ ಅನ್ನ ಕೊಡಬೇಕಾದ್ರೆ ಅದನ್ನ ನಾವು ಕೊಡುವಂತ ಡ್ಯೂರೇಷನ್ ಏನಿದೆಯಾ ಅದ್ರ ಮೇಲೆ
1: ಮಾತನ್ನ ಮುಂದುವರಿಸಿ ಡಾಕ್ಟರ್. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
6: ನಮಸ್ತೆ
1: ನಮಸ್ತೆ
6: ಹಲೋ
1: ಹಲೋ ನಮಸ್ತೆ
6: ನಮಸ್ತೆ
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ, ಯಾರು?
6: ನಮಸ್ತೆ ಡಾಕ್ಟರ್.
0: ನಮಸ್ತೆ ಹೇಳಮ್ಮ.
6: ಡಾಕ್ಟರ್ ಒಂದು ಕಿರ್ಮುನೆಕ್ಕೆ ಬರಾದ ಅವಳ್ಪೋಡು ಅದಕ್ಕೆ ಮಾತ್ರ ಡೆತೋನ್ ಅಂದ್ರಲ್ಲೇ ರೀ, ಅವು ಒಂಥರ ಗಾಯದಲ್ಲೇ ಕಾಪ ನೀರು ಬರ್ಕೊಂಡು ಹಾಕೊಂಡು
0: ನೀವೊಂದ್ ಪ್ರಶ್ನೆ ಕೇಳಿದ್ರಿ, ಮೈ ಮೇಲೆ ಅವರಿಗೆ ತುರಿಕೆ ಬರುತ್ತೆ, ನೀರು ಬರುತ್ತೆ ಅಂತ. ನಾನು ಇದ್ರ ಮೇಲೆ ನಾನು ಏನ್ ಔಷಧಿ ಕೊಡ್ಬೇಕು ಅಂತ ಹೇಳಕ್ ಬರೋದಿಲ್ಲ, ನಾನು ಆವಾಗ್ಲೇ ಹೇಳಿದೀನಿ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಮಾಡ್ಕೊಂಡು. ಬಟ್ ಇವಾಗ ಇನ್ನೊಂದು ಆಪ್ಷನ್ ಇದೆ ನಮ್ಮ, ಯಾಕಂದ್ರೆ ಡಾಕ್ಟರ್ ಹತ್ರ ಹೋಗಕ್ಕೆ ಎಲ್ಲರಿಗೂ ಡಾಕ್ಟರ್ ಹೋಗಿ, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ರೂರಲ್ ಏರಿಯಾದಲ್ಲಿ ಇರೋರಿಗೆ ಡಾಕ್ಟರ್ ಹೋಗ್ಬೇಕಾದ್ರೆ ಅವ್ರದ್ದು ಒಂದು ಇಡೀ ದಿವಸ ಕೆಲಸ ಹೋಗುತ್ತೆ. ಇದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇ ಸಂಜೀವಿನಿ ಅಂತ ನಮ್ಮ ಭಾರತ ಸರ್ಕಾರ ಒಂದು ಮಾಡಿದ್ರೆ ಟೆಲಿಕನ್ಸಲ್ಟೇಷನ್ ಅಂತ. ಈಗ ಟೆಲಿಕನ್ಸಲ್ಟೇಷನ್ ಮಾಡಿದ್ರೆ ನಾನು ಇವಾಗಲೂ ಕೂಡ ಆನ್ಲೈನ್ ಅಲ್ಲಿ ಇದ್ದೀನಿ, ಟೆಲಿಕನ್ಸಲ್ಟೇಷನ್ ಮಾಡಬಹುದು. ಟೆಲಿಕನ್ಸಲ್ಟೇಷನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದ್ ಕಡೆ ರೂರಲ್ ಇರ್ತೀರ, ಬಟ್ ನಿಮ್ ಮೊಬೈಲ್ ಇರಬೇಕು, ಮೊಬೈಲ್ ಅಲ್ಲಿ ಸ್ಮಾರ್ಟ್ ಫೋನ್ ಇರಬೇಕು, ಅಲ್ಲಿ ನಿಮಗೆ ವಿಡಿಯೋ ಕಾಲ್ ಮೂಲಕ ನೀವು ನಮ್ ಜೊತೆ ಮಾತಾಡಬಹುದು. ಅವಾಗ ನಾವು ನಿಮ್ ಡೈರೆಕ್ಟ್ ಆಲ್ಮೋಸ್ಟ್ ಡೈರೆಕ್ಟ್ ಅಲ್ಲಂದ್ರೂ ನೋಡಿದಾಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಆಗುತ್ತೆ. ಅದೇ ಕಾರಣ ನೀವು ಆತರ ಒಂದ್ ವೇಳೆ ಡಾಕ್ಟರ್ ಬರಕ್ಕಾಗದ್ ಕಷ್ಟ ಆಗದಿದ್ರೆ ಅಟ್ಲೀಸ್ಟ್ ಟೆಲಿಕನ್ಸಲ್ಟೇಷನ್ ಮೂಲಕ ಕನ್ಸಲ್ಟ್ ಮಾಡಿ ನಾವು ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ದಯವಿಟ್ಟು ನೀವು ಅದೇ ನಾವು ಹೇಳ್ದಂಗೆ ಮತ್ತೆ ಹೋಗ್ಬಿಟ್ಟು ಯಾವ್ದೋ ಒಂದು ಕ್ರೀಮ್ ಕೊಟ್ಟಿದ್ದಾರೆ ಇದನ್ನ ಹಚ್ತಾ, ನೀವು ಯಾವಾಗ್ಲೂ ಹೇಳಿದ್ರೆ ಮಾತ್ರೆ ತಗೊಳ್ತಾ ಇದ್ರಿ ಅಂತ, ಬಟ್ ಯಾವ ಮಾತ್ರೆ ತಗೊಳ್ತೀರಾ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಇದರ ಮಾಡಕ್ ಹೋಗ್ಬಿಡಿ, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ.
1: ಓಕೆ,
0: ನೀವು ಆವಾಗ್ಲೇ ಹೇಳ್ದಂಗೆ ಇವಾಗ ಡ್ಯಾಮೇಜ್ ಬಂದ್ರೆ ಚಿಕಿತ್ಸೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ಯಾವುದೇ ಡ್ಯಾಮೇಜ್ ಮಾಡಿದ್ರೆ ಎಷ್ಟು ಡ್ಯಾಮೇಜ್ ಆಗಿದೆ ಇನ್ನೇನ್ ಮಾಡಕ್ಕಾಗಲ್ಲ, ಕೈ ಎತ್ ಕೊಡಕ್ಕಾಗಲ್ಲ, ಅವ್ರಿಗೇನಾದ್ರೂ ನಾವು ಮಾಡ್ಲೇಬೇಕು. ಇದು ಬಹಳ ಮುಖ್ಯ, ಯಾಕಂತ ಹೇಳಿದ್ರೆ ಈ ಅವ್ರು ಮಾಡ್ಕೊಂಡಿದ್ರೆ ಏನೋ ಅವ್ರು ಗೊತ್ತಿದ್ದೋ ಗೊತ್ತಿಲ್ದೋ ಅನಾಹುತ ಆಗಿದೆ, ಅನಾಹುತ ಆಗಿದೆ ಅಂತೇಳಿ ಕೈ ಎತ್ತಿ ಕೂರಂಗಿಲ್ಲ. ಸೊ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು. ಎಸ್, ಅರ್ಲಿ ಸ್ಟೇಜ್ ಅಲ್ಲಿ ಚಿಕಿತ್ಸೆಯನ್ನು ಕೊಡಬಹುದು, ಬಟ್ ಲೇಟ್ ತುಂಬಾ ಲೇಟ್ ಆದ್ರೆ ನಾವು ಸ್ವಲ್ಪ ಕಷ್ಟಪಡಬೇಕು, ಬಟ್ ಅವರಿಗೆ ಅದನ್ನ ಹೊರಗಡೆ ತರಕ್ಕೆ ಆದಷ್ಟು ಪ್ರಯತ್ನವನ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಆವಾಗ್ಲೇ ಹೇಳಿದೆ, ಬಿಸಿಲಿಗೆ ಹೋಗ್ಬೇಕಾದ್ರೆ ಚರ್ಮ ತುಂಬಾ ಸೆನ್ಸಿಟಿವ್ ಆದ ಕಾರಣ ಕೆಂಪಾಗಕ್ಕೆ ಶುರು ಆಗುತ್ತೆ, ಆಗ ಅವರಿಗೆ ನಾವು ಸನ್ಸ್ಕ್ರೀನ್ ಅನ್ನು ಕೊಡಬೇಕಾಗುತ್ತೆ, ಸನ್ಸ್ಕ್ರೀನ್ ಹಚ್ಕೊಂಡು ಹೊರಗಡೆ ಹೋಗ್ಬೇಕು. ಹಾಗೆ ಅದೇ ತರ ಬೇರೆ ಬೇರೆ ತರ ಸ್ಕನ್ ಪ್ರೊಟೆಕ್ಟಿವ್ ಅಥವಾ ಸ್ಕಿನ್ ಪ್ರೊಟೆಕ್ಟಿವ್ ಏಜೆಂಟ್ಸ್ ಗಳು ಬೇರೆ ಬೇರೆ ತರ ಇರುತ್ತೆ, ಬೇರೆ ಕೆಲವೊಂದು ಟ್ಯಾಬ್ಲೆಟ್ ಗಳು ಇರ್ತವೆ, ಅದನ್ನೆಲ್ಲ ಕೊಟ್ಟು ಸ್ವಲ್ಪ ಮಟ್ಟಿಗೆ ಅವರ ಚರ್ಮವನ್ನ ಮೊದಲಿನ ಸ್ಥಿತಿಗೆ ತರಕಾಗತ್ತೆ. ಕೆಲವು ಸಲ ಸ್ಟ್ರೈ ಇರುತ್ತೆ, ಸ್ಟ್ರೈ ಇದ್ರೂ ನಾನು ಆಗ್ಲೇ ಹೇಳಿದೆ, ಸ್ಟ್ರೆಚ್ ಮಾರ್ಕ್, ಸ್ಟ್ರೆಚ್ ಮಾರ್ಕ್ ಕೂಡ ಕೆಲವೊಂದು ಲೇಸರ್ ಚಿಕಿತ್ಸೆಗಳು ಇರ್ತವೆ, ಅದನ್ನು ಕೂಡ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಅವರನ್ನ ಅದರಿಂದ ಹೊರತರಲಿಕ್ಕೆ ಆಗತ್ತೆ. ಬಟ್ ಅದನ್ನ ಮತ್ತೆ ಅವ್ರು ಕಂಟಿನ್ಯೂ ಮಾಡಿದ್ರೆ ಅದು ಪರ್ಮನೆಂಟ್ ಅಂದ್ರೆ ಇರಿಪೇರಬಲ್ ಡ್ಯಾಮೇಜ್, ಮತ್ತೆ ಅವರದನ್ನ ರಿಪೇರಿ ಮಾಡಕ್ ಆಗಲ್ಲ, ಯಾವುದೇ ಚಿಕಿತ್ಸೆ ಕೂಡ ರಿಪೇರಿ ಮಾಡಕ್ ಆಗೋದಿಲ್ಲ. ಸಾದ ಕಾರಣ ಯಾವತ್ತು ಮತ್ತೆ ಮತ್ತೆ ಹೇಳೋದಿಷ್ಟೇ, ಯಾವುದೇ ಒಂದು ಕ್ರೀಮ್ ಅನ್ನ ಪಕ್ಕದ ಮನೆಯನ್ನು ಕೊಟ್ಟರು, ಫ್ರೆಂಡ್ಸ್ ಕೊಟ್ಟರು ಅಂತ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಸೊ ಚಿಕಿತ್ಸೆಯನ್ನ ಒಂದ್ಸಲ ಹಾಳಾಗಿರೋದನ್ನ ರಿಪೇರಿ ಮಾಡಕ್ಕೆ ತುಂಬಾ ಕಷ್ಟ. ನಿಮಗೆ ಕಾಯಿಲೆ ಬಂದಿರೋದನ್ನ ರಿಪೇರಿ ಮಾಡಕ್ಕೆ ಈಸಿ, ನೀವು ಚಾಯ್ ಕೊಟ್ಟಂತ ಟ್ರೀಟ್ಮೆಂಟ್ ಇಂದಾಗಿ ಏನಾದ್ರೂ ಹಾಳಾಗಿದ್ರೆ ಅದನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟ.
1: ಓಕೆ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಡಾಕ್ಟರ್ ಇವತ್ತಿನ ಈ ಒಂದು ಹೊತ್ತಲ್ಲಿ. ಚರ್ಮಕ್ಕೆ ಸಂಬಂಧಪಟ್ಟದರಲ್ಲೂ ಕೂಡ ಚರ್ಮದ ಮೇಲಾಗುವಂಥ ಸ್ಟೀರಾಯ್ಡ್ ಪ್ರೇರಿತ ಪರಿಣಾಮಗಳಿಗೆ ಸಂಬಂಧಪಟ್ಟು ಒಂದು ವೇಳೆ ನಿಮ್ಮನ್ನು ಸಂಪರ್ಕಿಸಬೇಕು, ಒಂದು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಬಂತು ಅಂತಿದ್ದಾಗ ನಮ್ಮ ಶ್ರೋತೃಗಳು ನಮ್ಮ ಕೇಳುಗರು ನಿಮ್ಮನ್ನು ಸಂಪರ್ಕಿಸಬೇಕು ಅಂದರೆ ಎಲ್ಲೋಕ್ ಅಲ್ಲಿ ಯಾವಾಗ ಲಭ್ಯ ಇರ್ತೀರಾ ಏನು ಅಂತ?
0: ನಾನು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ರೂಮ್ ನಂಬರ್ 34 ಅಂದರೆ 34 ರೂಮ್ ನಂಬರ್ ಚರ್ಮರೋಗ ಒಪಿಡಿ ವಿಭಾಗ, ಇದರಲ್ಲಿ ಪ್ರತಿ ದಿವಸ ಲಭ್ಯ ಇರ್ತೀನಿ. ಇಲ್ಲ ಅಂತೇಳಿ ನಮ್ಮಲ್ಲಿ ಎಲ್ಲ ದಿವಸನೂ ಒಂದು ಡಾಕ್ಟರ್ ಯಾರಾದ್ರು ಒಬ್ಬರು, ಡಾಕ್ಟರ್ ನಾನು ಇರಲಿಲ್ಲ ಅಂದ್ರೂ ಇನ್ನೂ ಬೇರೆ ಯಾರು ಡಾಕ್ಟರ್ ಚರ್ಮರೋಗ ತಜ್ಞರು ಪ್ರತಿ ದಿವಸ ಲಭ್ಯ ಇರ್ತಾರೆ. ಸೊ ನೀವು ಯಾವ 9-ರಿಂದ 4:30 ನಮ್ಮ ಆಸ್ಪತ್ರೆಗೆ ಬಂದು ಏನು ನಿಮಗೆ ಕಾಯಿಲೆ ಇದೆಯೋ ಅಥವಾ ಚರ್ಮರೋಗದ ಸಮಸ್ಯೆ ಇದೆಯಾ ಅದನ್ನು ಹೇಳಿಬಿಟ್ಟು ಅದಕ್ಕೆ ಸಂಪೂರ್ಣವಾದ ಉಚಿತವಾದ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಪಡ್ಕೋಬಹುದು.
1: ಓಕೆ, ಸಾಕಷ್ಟು ಮಾಹಿತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೊರಕಿದೆ ಅಂತ ಅಂದ್ಕೊಳ್ತಾ ಡಾಕ್ಟರ್ ಕೊನೆಯದಾಗಿ ನಮ್ಮ ರೇಡಿಯೋ ಕೇಳುವವರಿಗೆ ಒಂದು ಕಿವಿ ಮಾತನ್ನು ಅಥವಾ ಸಂದೇಶವನ್ನು ನೀಡುತ್ತಿದ್ರೆ?
0: ಸೇಮ್ ಅದನ್ನೇ ಮತ್ತೆ ರಿಪೀಟ್ ಮಾಡ್ತೀನಿ, ಯಾವುದೇ ಕಾಯಿಲೆ ಬಂದರೆ ಮೊದಲು ಡಾಕ್ಟ್ರು ಆಮೇಲೆ ಕೆಮಿಸ್ಟ್, ಉಲ್ಟಾ ಅಲ್ಲ, ಫಸ್ಟ್ ಕೆಮಿಸ್ಟ್ ಮತ್ತೆ ಡಾಕ್ಟರ್ ಅಲ್ಲ, ಫಸ್ಟ್ಗೆ ಡಾಕ್ಟ್ರು ಆಮೇಲೆ ಕೆಮಿಸ್ಟ್. ಇವಷ್ಟು ಮಾಡಿ ಯಾವುದೇ ಪಕ್ಕದವರು ಫಾರ್ ಎಕ್ಸಾಂಪಲ್ ಯಾವುದೇ ಹಂಚಬೇಕಾದ್ರೆ ಚಾಕ್ಲೇಟ್ ಹಂಚಿ, ಬರ್ತ್ಡೇಗೆ ಚಾಕ್ಲೇಟ್ ಹಂಚಿ, ನೀವು ಕೊಟ್ಟಿರೋ ಮಾತ್ರೆಯನ್ನು ಅಥವಾ ಕ್ರೀಮನ್ನು ಹಂಚಕ್ಕೆ ಹೋಗ್ಬಿಡಿ ಇಷ್ಟೇ.
1: ಓಕೆ, ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ಡಾಕ್ಟರ್, ಹಂಚೋದಿದ್ರೆ ಕ್ರೀಮನ್ನು ಹಂಚಬೇಡಿ, ಬೇರೆ ಯಾವುದೇ ವಸ್ತು ಬೇಕಿದ್ರೂ ಹಂಚಿ ಅಂತೇಳಿ. ನಿಜವಾಗ್ಲೂ ಹೌದು, ಈಗ ಆಗ್ತಿರುವಂಥ ವಿಚಾರ ಕೂಡ ಹೌದು ಅದುವೆ, ಏನಂದ್ರೆ ಒಂದು ಕ್ರೀಮ್ ಅಂತ ಇದ್ರೆ ಇಡೀ ಫ್ಯಾಮಿಲಿಯನ್ನು ರಕ್ಷಿಸ್ಬೋದು ಅನ್ನುವಂಥ ಮಟ್ಟಿಗೆ ಬಂದಿರುವಂತಹ 50 ದಿನಗಳಲ್ಲಿ ಇದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಯಾವ ಕ್ರೀಮನ್ನು ಹಚ್ಬೋದು, ಯಾರು ಹಚ್ಬೋದು ಅನ್ನೋದನ್ನೆಲ್ಲ ನೋಡ್ತಾ ನಮ್ಮ ಒಂದು ಚರ್ಮವನ್ನು ರಕ್ಷಿಸಿ ಅಂತ ಹೇಳ್ತಾ ಡಾಕ್ಟರ್ ಇಲ್ಲಿವರೆಗೆ ಬಂದು ಇಷ್ಟು ಹೊತ್ತು ಇಷ್ಟು ಮಾಹಿತಿನ ಸಾಕಷ್ಟು ಮಾಹಿತಿನ ನೀಡಿದರೆ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ನೀಡ್ತಾ ಇದ್ದೀನಿ ರೇಡಿಯೋ ಸಾರಂ ಕಡೆಯಿಂದ.
0: ಧನ್ಯವಾದಗಳು
1: ಕೇಳುಗರೆ. ಇದುವರೆಗೆ ನಮ್ಮ ಜೊತೆ ಡಾಕ್ಟರ್ ನವೀನ್ ಅವರು, ಚರ್ಮರೋಗ ತಜ್ಞರು, ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರೋರು. ಈ ಹಿಂದೆ ಸಾಕಷ್ಟು ಚರ್ಮಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಮದ ಮೇಲಾಗುವ ಸ್ಟೀರಾಯ್ಡ್ ಪ್ರೇರಿತ ಪರಿಣಾಮಗಳು ಅನ್ನೋಂಥ ವಿಷಯಕ್ಕೆ ಸಂಬಂಧಪಟ್ಟು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಈ ಮಾಹಿತಿಗಳು ನಿಮಗೂ ಕೂಡ ಒಂದಿಷ್ಟು ಪೂರಕ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು, ಇನ್ನು ಮುಂದಿನ ಹಲೋ ವೆನ್ಲಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
7: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

107.8 FM. ಇದು ಬಣ್ಣ ಬಣ್ಣದ ಬದುಕು. 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂತ, ಮನದ ಕದ ತಟ್ಟುವಂತ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜೆ ಎಡ್ವರ್ಡ್. ಹಾಗೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಒಬ್ರು ರಂಗಭೂಮಿ ಕಲಾವಿದರು ಬಂದಿದ್ದಾರೆ. ಇವರು ರೇಖಾ ರಂಜಿತ್ ಕದ್ರಿ ಅಂತ. ತುಳು ನಾಟಕಗಳಲ್ಲಿ ಕಳೆದ 9 ವರ್ಷಗಳಿಂದ ಅಭಿನಯಿಸ್ತಾ ಇದ್ದಾರೆ. ಯಕ್ಷಗಾನ ಹವ್ಯಾಸಿ ಕಲಾವಿದರು, ಹಾಗೆ ನೃತ್ಯ ಕೂಡ ಮಾಡ್ತಾರೆ. ನವೋದಯ ಮಹಿಳಾ ಮಂಡಳಿ ಹಾಗೆ ಸೋಮನಾಥ ಕಲಾ ಮಂದಿರ ಅಲ್ಲದೆ ಹಲವಾರು ತಂಡಗಳಲ್ಲಿ ಇವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಹಾಗೆ ಕಾರ್ನಿಕದ ಕಲ್ಲುಟ್ಟಿ ತುಳು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಪೊದಿಕೆ ಟೆಲಿಫಿಲ್ಮ್ ಹಾಗೆ ಗಡಿಬಿಡಿ ಮಲ್ಪೊಡ್ಚಿ ಟೆಲಿಫಿಲ್ಮ್ ಅಲ್ಲಿ ಕೂಡ ಅಭಿನಯಿಸಿದ್ದಾರೆ. ಓರ್ವ ಕಂಠದಾನ ಕಲಾವಿದೆಯಾಗಿದ್ದು ಒಂದು ರೀತಿಯಲ್ಲಿ ಕಲಾ ಜೀವನಕ್ಕೆ ಕಲಾ ಪ್ರಪಂಚಕ್ಕೆ ಇವರು ಹೆಚ್ಚಿನ ಮನ್ನಣೆ ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಎನ್ ವಿ ಮೋಡ್ಗೇಜ್ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನವನೀತ್ ಶೆಟ್ಟಿ, ನಾಗೇಶ್ ದೇವಾಡಿಗ, ಕದ್ರಿ ಕೆ ಕೆ ಗಟ್ಟಿ ಇವರ ನಿರ್ದೇಶನದಲ್ಲಿ ಹಲವಾರು ನಾಟಕಗಳಲ್ಲಿ ಇವರು ಅಭಿನಯಿಸಿದ್ದಾರೆ, ಹೆಸರು ಮಾಡಿದ್ದಾರೆ. ಇವತ್ತು ಹೃದಯ ರಾಗ ಕಾರ್ಯಕ್ರಮಕ್ಕಾಗಿ ನಮ್ಮ ಸಾರಂಗ್ ಸ್ಟುಡಿಯೋದಲ್ಲಿ ಇದ್ದಾರೆ. ನಮಸ್ತೆ ಮ್ಯಾಮ್.
1: ನಮಸ್ತೆ ಸರ್.
0: ಹೇಳಿ, ಮೊದಲು ಯಾವ ನಾಟಕದಲ್ಲಿ ಅಭಿನಯಿಸಿದ್ರಿ ಮತ್ತೆ ಎಲ್ಲಿ ನಿಮಗೆ ಅವಕಾಶ ವೇದಿಕೆ ಸಿಕ್ಕಿತ್ತು?
1: ಮೊದಲು ನಾನು ಕಾಲೇಜಲ್ಲಿರುವಾಗ ಅಭಿನಯಿಸಿದ್ದು, ಅದು ಕದ್ರಿ ದೇವಸ್ಥಾನದಲ್ಲಿ. ಆಮೇಲೆ ಚಿಕ್ಕಂದಿನಿಂದ ಕದ್ರಿ ದೇವಸ್ಥಾನದ ಮಲ್ಲಿಕಾ ಕಲಾವೃಂದದಲ್ಲಿ ನೃತ್ಯ ಸೇವೆ ದೇವರಿಗೆ ಕೊಡ್ತಾ ಇದ್ದೇನೆ, ಮಾಡ್ತಾ ಬಂದವಳು. ಹಾಗೆ ನಾಟಕಕ್ಕೊಂದು ಅವಕಾಶ ಸಿಕ್ತು, ಅದನ್ನ ಉಪಯೋಗಿಸಿಕೊಂಡೆ, ಅದರಲ್ಲೇ ಈಗ ಮುಂದುವರಿತಾ ಇದ್ದೇನೆ. ಹಾಗೆ
0: ನಾಟಕದಲ್ಲಿ ಕೂಡ ಅಭಿನಯಿಸ್ತಾ ಇದ್ದೀರಿ, ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದೀರಿ. ಇದು ಮೊದಲು ಡ್ಯಾನ್ಸ್ ಕಲ್ತರ ಅಥವಾ ನಾಟಕದಲ್ಲಿ ಅಭಿನಯಿಸೋದು ಕಲ್ತರ ಹೇಗೆ?
1: ಇಲ್ಲ, ಆಕ್ಚುಲಿ ಚಿಕ್ಕಂದಿನಿಂದ ಸಂಗೀತ ಮತ್ತು ನೃತ್ಯದಲ್ಲಿ ತುಂಬಾನೇ ಆಸಕ್ತಿ ಇತ್ತು. ಆವಾಗ ಈಗಿನ ಕಾಲದ ತರ ಯೂಟ್ಯೂಬ್ ಎಲ್ಲ ಇರಲಿಲ್ಲ, ಟಿವಿನೇ ನಮ್ದು ಏನ್ ಹೇಳ್ತಾರೆ ಒಂದು ಗುರು ಹೇಳ್ತಾರೆ. ಸೊ ಟಿವಿ ನೋಡಿ ನೋಡಿ ನಾವು ಕಲ್ತು ನಮ್ಮನ್ನ ನಾವು ಪಳಗಿಸಿಕೊಂಡದ್ದು. ಆಮೇಲೆ ಸ್ವಲ್ಪ ಏಜ್ ಆದ ಹಾಗೆ, ಸ್ವಲ್ಪ ದೊಡ್ಡವರಾಗ್ತಾ ಇದ್ದ ಹಾಗೆ ನಾವೇ ಸ್ಟೆಪ್ಸ್ ಹಾಕಿ ನಾವೇ ಕಲ್ತ್ಕೊಂಡು ನಾವೇ ಮಾಡೋದು, ಪ್ರದರ್ಶನ ನೀಡೋದು ತುಂಬಾ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡವ್ರು ನಾವು. ಹಾಗೆ ಈಗ ಚಿಕ್ಕ ಮಕ್ಕಳಿಗೆಲ್ಲ ಯಾವಾಗೆಲ್ಲ ಎಲ್ಲೆಲ್ಲ ಪ್ರೋಗ್ರಾಮ್ ಸಿಗ್ತದೆ, ಚಿಕ್ಕ ಮಕ್ಕಳನ್ನು ನಮ್ಮ ಸರೌಂಡಿಂಗ್ ಅಲ್ಲಿರುವ ಎಲ್ಲ ಚಿಕ್ಕ ಮಕ್ಕಳನ್ನು ಒಟ್ಟು ಸೇರಿಸ್ಕೊಂಡು ಅವರಿಗೆ ನೃತ್ಯ ಕಲಿಸಿ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದೀವಿ, ತುಂಬಾ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದೀವಿ.
0: ಈಗ ತುಳು ನಾಟಕಗಳಲ್ಲಿ ಅಭಿನಯಿಸಿದ್ದೀರಾ, 9 ವರ್ಷಗಳಿಂದ ಕಲಾ ಬದುಕಿನಲ್ಲಿದ್ದೀರಾ.
1: ಹೌದು.
0: ಒಂದು ನಾಟಕದ ಸಂಭಾಷಣೆ ಹೇಳೋದಾದ್ರೆ ಯಾವ ನಾಟಕದ ಸಂಭಾಷಣೆ ಹೇಳಿಕ್ಕೆ ಇಚ್ಛೆ ಪಡ್ತೀರಿ? ಈಗ
1: ರೀಸೆಂಟ್ ಆಗಿ ಒಂದು ನಾಟಕ ಮಾಡಿದ್ವಿ, ಆ ನಾಟಕದ ಒಂದು ಚಿಕ್ಕ ಡೈಲಾಗ್ ಅನ್ನು ಹೇಳ್ತೀನಿ.
0: ಸರಿ.
1: ಅದು ನಾಟಕದ ಹೆಸರು ಶಿವಶರಣ ಮಾರಯ್ಯ ಅಂತ, ಜಯಲಕ್ಷ್ಮಿ ಬಿ ಆರ್ ಅವರು ಬರೆದಂತಹ ನಾಟಕ, ನಾಗೇಶ್ ದೇವಾಡಿಗ ಅವರು ನಿರ್ದೇಶನ ಮಾಡಿದಂತಹದ್ದು. ಅದರಲ್ಲಿ ನಾನು ಅಭಿನಯಿಸಿದ್ದೀನಿ. ಒಂದು ಚಿಕ್ಕ ಡೈಲಾಗ್ ಅದರದ್ದು. ಅದರಲ್ಲಿ ನನ್ನ ಪಾತ್ರ ಇದ್ದದ್ದು ಬಸವಣ್ಣನ ಪಾತ್ರ. ಆ ಬಸವಣ್ಣನ ಪಾತ್ರದ ಒಂದು ಡೈಲಾಗ್ ಅನ್ನು ಹೇಳ್ತೀನಿ. ಅಜ್ಞಾನ ಕತ್ತಲೆ ಜಿಂಜಿದಿನ ಈ ನರಮಾನಿಲೇನು ಪೂರ ಒಟ್ಟು ಸೇರಾದು, ಅಕಲಿಗೂ ಬೋಧನೆ ಮಲ್ತದು, ಅನುಭವ ಮಂಟಪನ ಕಟ್ಟದೆ, ಮೂಲು ಮಾತಿರ್ಲ ಒಂಜಾದು, ಭಕ್ತಿದ ಸೇವೆ ಮಲ್ತೊಂದು, ಶಿವಶರಣರಾದು ಬದಲಾವೊಂದುಲ್ಲೇರಿ, ನಿಕುಲು ಮಾತ ಅನುಭವ ಮಂಟಪಗ ಬಲಿ, ನಿಕುಲಿನ ದಿಕ್ಕೇ ಬದಲಾಪುಂಡು. ಇದೊಂದು ಚಿಕ್ಕ ಡೈಲಾಗ್ ಸರ್ ಅದರದ್ದು.
0: ಬಹಳ ಚೆನ್ನಾಗಿ ಹೇಳಿದ್ರಿ ಸಂಭಾಷಣೆ. ಹಾಗೆ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರ, ಅದು ಕೂಡ ಏನು ಚಾರಿತ್ರಿಕ ನಾಟಕಗಳಲ್ಲಿ ಜಾಸ್ತಿ ಅಭಿನಯ,
1: ಪೌರಾಣಿಕ. ಹೌದು, ಪೌರಾಣಿಕ ನಾಟಕ ಸ್ವಲ್ಪ ಜಾಸ್ತಿನೇ ಮಾಡಿರೋದು.
0: ಹಾಗೆ ಪೌರಾಣಿಕ ಅಂದ್ರೆ ತುಂಬಾ ಭಕ್ತಿಪೂರ್ಣವಾಗಿರ್ಬೇಕು, ಅದಕ್ಕಾಗಿ ಏನಾದರೂ ಶುದ್ಧಾಚಾರ ಏನಾದರೂ ಪಾಲನೆ ಮಾಡ್ತೀರಾ?
1: ಅಂದ್ರೆ ಕೆಲವು ನಾಟಕಗಳಲ್ಲಿ ವಿಷ್ಣು ಪಾತ್ರ ಅಂತದೆಲ್ಲ ಪಾತ್ರ ಸಿಕ್ಕಿದಾಗ ಖಂಡಿತವಾಗ್ಲೂ ಒಂದು ದಿನ ಸ್ವಲ್ಪ ಇದ್ ಮಾಡ್ಕೊಂಡು ಮಾಡ್ತೀವಿ. ಹೌದು, ಉಪವಾಸ ಅಂತ ಏನೂ ಇಲ್ಲ, ವೆಜ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಆತರ ಮಾಡ್ಕೊಂಡು ಮಾಡ್ತೀವಿ.
0: ಪಾತ್ರಕ್ಕೆ ಒಂದು ಸಿದ್ಧತೆಯನ್ನು ಕೂಡ
1: ಮಾಡ್ಕೊಂಡಿರ್ತೀವಿ,
0: ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ.
1: ಹೌದು, ಸ್ವಲ್ಪ ಭಕ್ತಿ ಪ್ರಧಾನವಾದದ್ರಿಂದ ಸ್ವಲ್ಪ ಶ್ರದ್ಧೆಯಲ್ಲಿ ಮಾಡ್ತೀವಿ ಅಂತ ಹಾಗೆ.
0: ಓಕೆ ಓಕೆ. ಹಾಗೆ ಸಂಗೀತ ಕೂಡ ಹಾಡ್ತೀರಿ, ಸಂಗೀತ ಅಂದ್ರೆ ತುಂಬಾ ಇಷ್ಟನಾ? ಹೇಗೆ ಸಂಗೀತ ಎಲ್ಲ ಕಲ್ತ್ರಿ ನೀವು?
1: ಸಂಗೀತ ಅದೇ ನನಗೆ ಚಿಕ್ಕಂದಿನಿಂದ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇತ್ತು. ಕಲ್ತಿಲ್ಲ ನಾನು ಸಂಗೀತ ಕಲ್ತದ್ದು ಅಂತ ಏನು ಹೇಳಿ ಏನು ಇಲ್ಲ. ಆದ್ರೆ ಚಿಕ್ಕಂದಿನಿಂದ ನಾನು ಸ್ಕೂಲ್ ಕಾಲೇಜಸ್ ಅಲ್ಲಿ ಇರುವಾಗ ತುಂಬಾನೇ ಸ್ಕೂಲ್ ಕಾಂಪಿಟೇಷನ್ಸ್ ಅಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸ್ತಿದ್ದೆ, ಹಾಗೆ ಬಹುಮಾನ ಕೂಡ ಪಡೀತಾ ಇದ್ದೆ. ಅದು ಸ್ವಲ್ಪ ಕಾಲೇಜ್ ಸ್ಕೂಲ್ ಆದ ನಂತರ ಸ್ವಲ್ಪ ಡಿಸ್ಕಂಟಿನ್ಯೂ ಆಯ್ತು ಸಂಗೀತ. ಆಮೇಲೆ ಸ್ವಲ್ಪ ನೃತ್ಯದ ಕಡೆಗೆ ಸ್ವಲ್ಪ ಜಾಸ್ತಿ ಒಲವು ಮೂಡಿತು. ಆದ್ರೆ ಅದು ಸಂಗೀತ ಏನಿದೆ, ಯಾವಾಗಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಈ ತರ ಹಾಡೋದು ಆ ತರ ಮಾಡ್ತಾ ಇದ್ದೀನಿ ಅಷ್ಟೇ.
0: ಓಕೆ, ಯಾವ ಹಾಡು ನಿಮ್ಗೆ ಇಷ್ಟ ಆಗುತ್ತೆ? ತುಂಬಾ ಭಕ್ತಿಯ ಹಾಡು ಅಂದ್ರೆ ಯಾವ ಹಾಡು?
1: ತುಂಬಾ ಗೀತೆಗಳಿವೆ. ಒಂದು ಏನು ಜಾನಪದ ಶೈಲಿಯ ಗೀತೆ ಅಂತ ಹೇಳ್ಬೇಕಿದ್ರೆ ಒಂದು ನಾಗಮಂಡಲ ಮೂವಿದ್ದು ಕಂಬದ ಮ್ಯಾಲಿನ ಗೊಂಬೆ, ಆ ಸಾಂಗ್ ನನಗೆ ಸ್ವಲ್ಪ ತುಂಬಾ ಪ್ರಿಯವಾದಂತಹ ಸಾಂಗ್. ಒಂದು ಲೈನ್ ಹಾಡ್ತೀನಿ ಅದರದ್ದು.

0: ಉತ್ತಾರವೇ ಚಿತ್ತಗುಟ್ಟ ಹೇಳ ಉತ್ತಾರವ.
1: ಗೊಂಬೆ ಅಂದ್ರೆ ಇಷ್ಟ ನನಗೆ.
2: ಮೊದ್ಲು ಸಾಫ್ಟ್ ಟಾಯ್ಸ್ ಎಲ್ಲ ತುಂಬಾ ಇಷ್ಟ ಇತ್ತು, ಟೆಡಿ ಬೇರ್ಸ್ ಅಂತದೆಲ್ಲ.
1: ಹಾಗೆ ಈ ಹಾಡು ಕೂಡ ಗೊಂಬೆ ಇದೆ ಅಂತ ಇಷ್ಟಪಟ್ಟಿದ್ರ? ಅಲ್ಲ, ಹಾಡು ಚೆನ್ನಾಗಿದೆ ಅಂತ ಇಷ್ಟ?
2: ಇಲ್ಲ, ಹಾಡು ಚೆನ್ನಾಗಿದೆ.
1: ಓಕೆ, ಹಾಡನ್ನು ಮತ್ತೊಮ್ಮೆ ಈಗ ಕೇಳಿದ್ರೆ ಹೇಗೆ ಅನಿಸ್ತದೆ ನಿಮಗೆ?
2: ತುಂಬಾ ಚೆನ್ನಾಗಿರುತ್ತೆ.
1: ಯಾರು ಹಾಡಿದ್ದು ಹಾಡು?
2: ಇದು ಗಾಯಕರು ಐ ತಿಂಕ್ ಸಂಗೀತಾ ಅವರು ಹಾಡಿರೋದು. ಬರ್ದದ್ದು ಗೋಪಾಲ್ ಯಾಜ್ಞಿಕ್ ಅವರು.
1: ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
3: ಹಲೋ,
1: ನಮಸ್ತೆ
3: ಸರ್. ನಮಸ್ತೆ.
1: ನಮಸ್ತೆ, ಯಾರು ಮಾತಾಡೋದು?
3: ನಾನು
1: ಮಾತಾಡಿ.
3: ನನ್ಗೆ ಹೃದಯ ರಾಗ ಕೇಳಲಿಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ.
1: ಹೌದಾ?
3: ಹೌದು, ಅತಿಥಿ ಬಂದಿದ್ದಾರೆ. ಮೇಡಮ್ ನಮಸ್ತೆ.
2: ನಮಸ್ತೆ.
3: ಹಾ ಮೇಡಮ್, ನೀವು ಹಾಡಿದ ಹಾಡು ತುಂಬಾ ಚೆನ್ನಾಗಿತ್ತು. ನಾಗಮಂಡಲ ಸಿನಿಮದ್ದು ಧ್ವನಿ ತುಂಬಾ ಸಂಗೀತ ಕಲಿಯಾದೇನೆ ನೀವು ಇಷ್ಟು ಚಂದ ಹಾಡ್ತೀರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈಗ ಅವ್ರು ತುಳು ನಾಟಕದಲ್ಲಿ ಇದ್ದದ್ದು ಒಂದು ಹೇಳಿದ್ರು ಚಿಕ್ಕದಾಗಿ ನಾಟಕದ ಒಂದು ಪಾತ್ರಧಾರಿಯ ಇದನ್ನು. ಈಗ ನಮ್ಗೆ ಒಂದು ಪೌರಾಣಿಕದ್ದು ಹೇಳಿದ್ರಿ, ಒಂದು ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್
1: ಮಾಡ್ತೇನೆ. ಖಂಡಿತ ಹೇಳ್ತಾರೆ.
2: ಖಂಡಿತ ಹೇಳ್ತೀನಿ.
3: ಆಯ್ತು,
1: ಧನ್ಯವಾದಗಳು.
3: ನಮಸ್ತೆ.
1: ಓಕೆ, ನಿಮ್ಮ ಹಾಡು ಚೆನ್ನಾಗಿತ್ತು, ಆದ್ರೆ ಹಾಡು ಫುಲ್ ಹಾಡಿಲ್ಲ, ಟ್ರೈಲರ್ ಮಾತ್ರ ಬಿಟ್ಟದ್ದು. ಟ್ರೈಲರ್ ಗೆ ಅವರು ಫಿದಾ ಆಗಿದ್ದಾರೆ. ಇನ್ನು ಫುಲ್ ಹಾಡು ಹಾಡಿದ್ರೆ ಏನಾಗ್ತದೆ ಗೊತ್ತಿಲ್ಲ. ಅವರು ಒಂದು ಏನು ಡೈಲಾಗ್ ಕೇಳಿದ್ದಾರೆ, ಯಾವುದು ಚಾರಿತ್ರಿಕ ಪೌರಾಣಿಕ?
2: ಪೌರಾಣಿಕ. ನಾನು ಇವಾಗ ಹೇಳಿದ್ದು ಸ್ವಲ್ಪ ಅದು ಪೌರಾಣಿಕ ನಾಟಕನೇ. ಇನ್ನೊಂದು ಪೌರಾಣಿಕ ನಾಟಕ ಮಾಡಿದ್ದೀನಿ, ಅದರಲ್ಲಿ ತುಳು ನಾಟಕ ಅದು. ನಾಟಕದ ಹೆಸರು ಮಣ್ಣಿಗೆ ಮಲ್ತಿನ ಅನ್ಯಾಯ. ಅದರದೊಂದು ಚಿಕ್ಕ ಡೈಲಾಗ್ ಹೇಳ್ತೀನಿ. ಇದು ಸ್ವಲ್ಪ ಅಂದ್ರೆ ಮೂಡಿ ತುಳು, ಪ್ಯೂರ್ ತುಳು ಅಂತ ಹೇಳ್ತಾರೆ.
1: ಗ್ರಾಂತಿಕ ತುಳು ಅಂದ್ರೆ
2: ಜನಪದ ಶೈಲಿ ಇದು ತುಳು.
1: ಈ ಪಾಡ್ದನದಲ್ಲಿ ಬರುವಂತ
2: ಆ ತರದ್ದು ಸ್ವಲ್ಪ ತುಳು.
1: ಯಾರ ಇದು ನಿರ್ದೇಶನ?
2: ಅದು ಕೆ ಕೆ ಗಟ್ಟಿ ಸರ್ ಅವ್ರ ನಿರ್ದೇಶನ.
1: ಇದು ಬರೆದದ್ದು ಅವರೇ?
2: ಹೌದು, ಅವರೇ ಬರೆದು ಅವರೇ ನಿರ್ದೇಶನ ಮಾಡಿರುವಂತದ್ದು.
1: ಓಕೆ ಓಕೆ. ಏನ್ ಪಾತ್ರ ಅದರಲ್ಲಿ ನಿಮಗೆ?
2: ಅದರಲ್ಲಿ ನನಗೆ ಚನಿಯಾರು ಅಂತ ಒಂದು ಪಾತ್ರ.
1: ಚನಿಯಾರು
2: ಅಂತ ಒಂದು ಚಿಕ್ಕ ಡೈಲಾಗ್ ಹೇಳ್ತೀನಿ. ಓ ಚತ್ಯುನಿ, ಏರಿ ಏರೇನು ಅಂಚ ಮಲ್ತಿರ್ದಿತ್ತಿ. ಓ ದೇವಿರೆ ಅಂಚಂಡ, ಒಂದು ಏರಿಗ ಗುತ್ತಿತ್ತಿನ ಕುಲೇ ಮಲ್ತೀರ. ಓ ದಿತ್ತಿ, ಅವು ಏರಿಂದ ಹೆಂಕ ತೆರಿಪಾವರಿ. ಹೆಂಕ್ಲಿಗ ಆಯ್ಜಿಂಡಲ ಆ ಚತ್ಯೋಡಾಂಡಲ ಕೇನದ ತೆರಿಪಾದೋಲಿ. ಅಯ್ಯೋ ಅಯ್ಯೋ, ಎನ್ನ ಚತ್ಯುನಿ, ಕಣ್ಣು ಚೋಚಂದಿನ ಎಗು ಪೋಯರಿ ಕೈಟು ಕೋಲು ಕೊರಡ. ಕೈಟಕ್ಕೆ ಪತ್ತಿ ಕೋಲೇ ಸಂಕ ಪಾಲಾದು ಕೊಡತನೇ ಉಳ್ಳಯ್ಯ. ಇದು ಒಂದು ಅದರ ಚಿಕ್ಕ ಡೈಲಾಗ್.
1: ತುಂಬಾ ಚೆನ್ನಾಗಿ ಹೇಳಿದ್ರೆ. ಅದು ಕೂಡ ಗ್ರಾಮ್ಯ ಭಾಷೆ ಅದು.
2: ಹೌದು, ತುಳು ಸ್ವಲ್ಪ. ಹೌದು,
1: ಅಂದ್ರೆ ಗ್ರಾಮೀಣ ಜನರು. ಅದು ಕೂಡ
2: ತುಂಬಾ ಹಳೆ ಹಳೆ
1: ಹಳೆಯ ಒಂದು ಭಾಷೆ, ತುಳುವಿನ ಒಂದು ಡೈಲಾಗ್ ಅನ್ನು ಹೇಳಿದ್ರಿ. ಹಾಗೆ ನಿಮ್ಮ ಕಂಬದ ಮೇಲಿನ ಗೊಂಬೆ ನಾನು ಮರೆತೇ ಬಿಟ್ಟೆ. ಆ ಕಂಬದ ಮೇಲಿನ ಗೊಂಬೆಯ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.
2: ಖಂಡಿತ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರೇಖಾ ರಂಜಿತ್ ಕದ್ರಿ ಅವರು ಇದ್ದಾರೆ. ನೀವು ಕೂಡ ಇವ್ರ ಜೊತೆ ಮಾತಾಡಬಹುದು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ.
0: ಹಲೋ, ನಮ
1: ನಮಸ್ಕಾರ. ಇದು ಸುರೇಶ್ ಆರ್ ಎಸ್ ಅಂತ.
0: ಸುರೇಶ್ ಆರ್ ಎಸ್ ಬಲ್ಮಠ.
1: ಬಲ್ಮಠ.
0: ಓಕೆ ಓಕೆ, ಹೇಳಿ ಸುರೇಶ್ ಅವರೇ. ನಮ್ಮ ರೇಖಾ ಅವರಿಗೆ ಏನು ಹೇಳ್ತೀರಿ ರೇಖಾ ಅವರ ಬಗ್ಗೆ?
1: ರೇಖಾ ಅವರೇ, ಮೇಡಮ್ ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ನೀವು ಈ ರಂಗಭೂಮಿಯಲ್ಲಿ ಬರ್ಲಿಕ್ಕೆ ಕಾರಣ ಏನು? ಯಾರು ನಿಮ್ಗೆ, ಹೇಗೆ ವಾತಾವರಣ, ಮನೆಯಲ್ಲಿ ಸಪೋರ್ಟ್ ಯಾರು ಕೊಟ್ಟಿದ್ರು? ಮತ್ತೆ ಇನ್ನೊಂದು, ನೀವು ನಿಮ್ಮನ್ನ ಬೇರೆ ಯಾವ್ದು ಟೂಪ್ನವರು ಕರಲಿಲ್ಲ ನಮ್ಮ ಟೂಪಿಗೆ ಬನ್ನಿ ಅಂತ?
2: ಒಂದು ಸೋಮನಾಥ ಕಲಾ ಮಂದಿರದವರು ಯಾವಾಗ್ಲೂ ವರ್ಷ ಪ್ರತಿ ಶರವ್ ಟೆಂಪಲ್ ಅಲ್ಲಿ ಇರುವಾಗ ಕರಿತಾ ಇರ್ತಾರೆ, ಅಲ್ಲಿಗೆ ಹೋಗ್ತಾ ಇರ್ತೀನಿ. ಆಮೇಲೆ ಯಾರಾದ್ರೂ ಹೀಗೆ ಕರೆದ್ರೆ ಹೋಗ್ತಾ ಇರ್ತೀನಿ. ಆಮೇಲೆ ನಾಟಕ ರಂಗಕ್ಕೆ ಬರ್ಲಿಕ್ಕೆ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ಚಿಕ್ಕನಿಂದ ತುಂಬಾನೇ ಡಾನ್ಸ್ ಮಾಡ್ತಾ ಇದ್ದೆ. ಡಾನ್ಸ್ ಅಲ್ಲಿ ತುಂಬಾನೇ ಒಲವಿತ್ತು, ಆಸಕ್ತಿ ಇತ್ತು. ಆಮೇಲೆ ಹೀಗೆ ನಮ್ದು ಜಯಲಕ್ಷ್ಮಿ ಬಿ ಆರ್ ಅವರು, ನವೋದಯ ಅಂಗನವಾಡಿ ಸ್ಕೂಲಿನ ಟೀಚರ್, ಅವರು ಈ ತರ ನಾಟಕಗಳನ್ನೆಲ್ಲ ಬರೆದು ರಚಿಸಿ ಅವರು ಮಾಡುವಂತ, ಅವರು ಕೂಡ ಅದರ ಹವ್ಯಾಸಿ. ಹಾಗೆ ಅವರು ಒಂದ್ಸರಿ ನಾಟಕ ಬರೆದು ಅವರದೇ ನಾಟಕದಲ್ಲಿ ಒಂದ್ಸರಿ ನನಗೆ ಪಾತ್ರ ಕೊಟ್ಟರು. ಅದು ಚಿಕ್ಕ ಪಾತ್ರ ಆಗಿತ್ತು. ಅದನ್ನ ನೋಡಿ ತುಂಬಾ ಮೆಚ್ಚುಗೆ ಪಡ್ಕೊಂಡು ಆಮೇಲೆ ಕಾಲಕ್ರಮೇಣವಾಗಿ ದೊಡ್ಡ ದೊಡ್ಡ ಪಾತ್ರಗಳು ಸಿಗಕ್ ಸ್ಟಾರ್ಟ್ ಆಯ್ತು.
1: ಮೇಡಮ್ ಇನ್ನೊಂದು ಕ್ವಶನ್, ನೀವೇನ ನಾಟಕ ಬರ್ಲಿಕ್ಕೆ ಟ್ರೈ ಮಾಡಿದೀರಾ?
2: ಇಲ್ಲ ಇಲ್ಲ, ನಾಟಕ ಬರ್ಲಿಕ್ಕೆ ಟ್ರೈ ಮಾಡಿಲ್ಲ ಯಾವತ್ತು. ಅಭಿನಯಿಸ್ಲಿಕ್ಕೆ ಹಾಗೆ ಸ್ವಲ್ಪ ಮಟ್ಟಿಗೆ ಡೈರೆಕ್ಷನ್ ಕೂಡ ಮಾಡ್ತೀನಿ.
1: ನೀವು ಟ್ರೈ ಮಾಡಬಹುದಲ್ಲ ಒಂದು ನಾಟಕ ಬರ್ಲಿಕ್ಕೆ?
2: ಖಂಡಿತವಾಗ್ಲೂ ಸರ್, ಟ್ರೈ ಮಾಡ್ತೀನಿ ಇನ್ನೊಂದ್ಸರಿ.
1: ಓಕೆ ಮೇಡಮ್, ಓಕೆ,
2: ಥ್ಯಾಂಕ್ ಯು ಸರ್,
1: ಧನ್ಯವಾದಗಳು.
0: ಸುರೇಶ್ ಅವರು, ಓಕೆ, ಅವರು ಕೂಡ ಹಿಂದೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರೇಖಾ ಅವರೇ, ನೀವು ಕೆಲವೊಂದು ನಾಟಕಗಳಲ್ಲಿ ಅಭಿನಯಿಸಿದ, ಈ ಅಭಿನಯ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಒಂದು ಆ ಪಾತ್ರಗಳಲ್ಲಿ ಆ ಭಾವನೆಗಳು ಬರಬೇಕು, ಆ ಭಾವನೆಗೆ ತಕ್ಕ ಅಭಿನಯ, ಹಾಗೆ ಸ್ಪಷ್ಟವಾದ ಉಚ್ಚಾರಣೆ ಕೂಡ ಬರಬೇಕು. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
3: ನಮಸ್ತೆ.
0: ಯಾರ್ಯಾರು?
3: ಬ್ರಹ್ಮಾವರದಿಂದ ವಿಶ್ವನಾಥ ಟೈಲರ್.
0: ಬ್ರಹ್ಮಾವರದಿಂದ ವಿಶ್ವನಾಥ ಟೈಲರ್ ಅವರು,
3: ಹೇಳಿ
0: ಮಾತಾಡಿ. ನಮ್ಮ
2: ನಮಸ್ತೆ ಸರ್.
0: ರೇಖಾ ಅವರ
3: ನಮಸ್ತೆ. ರೇಖಾ ಮೇಡಮ್ ಅವರೇ,
2: ಹೇಳಿ. ವಿಶ್ವನಾಥ್ ಸರ್ ಹೇಗಿದ್ದೀರಾ?
0: ಹೇಳಿ.
3: ಹಲೋ,
0: ಹೇಳಿ ಹೇಳಿ
2: ಹೇಳಿ ಸರ್, ಹೇಗಿದ್ದೀರಾ ವಿಶ್ವನಾಥ್ ಸರ್?
3: ಚೆನ್ನಾಗಿದ್ದೇವೆ ಮೇಡಮ್. ನಿಮ್ದು ನಾಟಕ, ತುಳು ನಾಟಕ ಮತ್ತೆ ನಿಮ್ಮ ಸಂಗೀತ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗ್ತಿದೆ.
2: ಧನ್ಯವಾದಗಳು ಸರ್.
3: ನೀವು ಕನ್ನಡ ನಾಟಕ ಮಾಡಿದಿರಲ್ಲ?
2: ಯಾವ್ದು ಸರ್?
0: ಕನ್ನಡ ಕನ್ನಡ ನಾಟಕ?
2: ಕನ್ನಡ ಇಲ್ಲ ಸರ್, ಕನ್ನಡ ಸ್ವಲ್ಪ ತುಂಬಾ ಕಮ್ಮಿ. ಮೊದ್ಲು ಮಾಡ್ತಾ ಇದ್ದೆ, ಆದ್ರೆ ಹೆಚ್ಚಾಗಿ ತುಳು ನಾಟಕ ಮಾಡಿರೋದು. ಕನ್ನಡ ಮಾಡ್ಲಿಲ್ಲ ಅಂತ ಹೇಳೋದಕ್ಕೆ ಯಕ್ಷಗಾನ ಮಹಿಷಮರ್ದಿನಿಯಲ್ಲಿ ಕನ್ನಡದಲ್ಲಿ ಮಾಡಿದ್ದೀನಿ ಸರ್.
3: ಈಗ ನಮಗಾಗಿ ನೀವೊಂದು ಕನ್ನಡ ಭಕ್ತಿ ಗೀತೆ ಹಾಡಿದ್ರೆ ಚೆನ್ನಾಗಿತ್ತು.
2: ಕನ್ನಡ ಭಕ್ತಿ ಗೀತೆನಾ ಸರ್? ಖಂಡಿತವಾಗ್ಲು ಸರ್.
3: ನೀವು ವಾಯ್ಸ್ ಚೆನ್ನಾಗಿದೆ ನಿಮ್ದು.
2: ಥ್ಯಾಂಕ್ ಯು ಸರ್.
0: ಓಕೆ, ಧನ್ಯವಾದಗಳು. ಆಡ್ತಾರೆ ಅವರು. ಓಕೆ ಓಕೆ, ಅವರು ಕೂಡ ಒಂದು ಭಕ್ತಿಗೀತೆಯನ್ನು ಕೇಳ್ತಾ ಇದ್ದಾರೆ. ಸೊ ಭಕ್ತಿಗೀತೆಯನ್ನು ಅವರು ಮತ್ತೆ ಹಾಡ್ತಾರೆ ಖಂಡಿತ. ನಿಮಗೆ ಆ ಹಾಡನ್ನು ಅವರು ಹಾಡ್ತಾರೆ. ಹಾಗೆ ಯಕ್ಷಗಾನದ ಬಗ್ಗೆ ಹೇಳಿದ್ರಿ ನೀವು. ಯಕ್ಷಗಾನದ ಒಂದು ಡೈಲಾಗ್ ಹೇಳ್ತೀರಾ ಅಥವಾ ಹಾಡು ಹಾಡ್ತೀರಾ? ಯಾವುದು?
2: ಯಕ್ಷಗಾನದೊಂದು ಡೈಲಾಗ್ ಹೇಳ್ತೀನಿ ಸರ್.
0: ಅದು ಕೂಡ ಕನ್ನಡವ?
2: ಇದು ಕನ್ನಡದಲ್ಲಿ ಯಕ್ಷಗಾನ. ಹೌದು, ಮಹಿಷಮರ್ದಿನಿ ಅಂತ ಯಕ್ಷಗಾನ. ಶರಶ್ಚಂದ್ರ ಅವರು ನನಗೆ, ಅವರು ನನ್ನ ಗುರುಗಳು, ಯಕ್ಷಗಾನದ ಗುರುಗಳು. ಅದರಲ್ಲಿ ಮಾಲಿನಿ ಅಂತ ಒಂದು ಪಾತ್ರ, ಮಹಿಷಾಸುರನದ್ದು. ಹೌದು, ಅಲ್ಲ ಶರತ್ ಕದ್ರಿ ಅಲ್ಲ, ಶರಶ್ಚಂದ್ರ ಬಾಬುಗುಡ್ಡ. ಹೌದು, ಅವರು ನನ್ನ ಗುರುಗಳು. ಅದರಲ್ಲಿ ಮಾಲಿನಿ ಮಹಿಷಾಸುರನನ್ನು ಒಂದು ಕರೆಯುವಂತ ಸನ್ನಿವೇಶ, ಆ ಸನ್ನಿವೇಶದ ಒಂದು ಚಿಕ್ಕ ಡೈಲಾಗ್ ಅನ್ನು ಹೇಳ್ಬಹುದು.
0: ಅದಕ್ಕಿಂತ ಮುಂಚೆ ಒಬ್ರು ಲೈನ್ ಅಲ್ಲಿ ಕಾಲರ್ ಇದ್ದಾರೆ,
2: ಖಂಡಿತ
0: ಯಾರಂತ ನೋಡೋಣ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
4: ನಾನು ಮಮತ, ಕುಲಶೇಖರದಿಂದ.
0: ಕುಲಶೇಖರ್ ಇಂದ ಮಮತ ಮಾತಾಡಿ.
2: ನಮಸ್ತೆ ಮಮತ.
4: ಹಾಯ್ ರೇಖಾ,
2: ಹಾಯ್ ಇದ್ದೀರಾ? ಚೆನ್ನಾಗಿದ್ದೇನೆ.
4: ಹೃದಯ ರಾಗದ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದಂಗೆ ತುಂಬಾ ಅಭಿನಂದನೆಗಳು.
2: ಧನ್ಯವಾದಗಳು
0: ಮಮತಾ ಅವರೇ. ರೇಖಾ ಅವರ ಪರಿಚಯ ಇದೆ ನಿಮಗೆ?
4: ನಮಗೆ ಪರಿಚಯ, ನಮ್ದು ಅಂದ್ರೆ ಒಂದು 7-8 ವರ್ಷದಿಂದ ಪರಿಚಯ ಇದ್ದಾರೆ ಅವರು. ನಮ್ಮ ಸಂಘದಲ್ಲಿರುವ ಒಂದು ಆಕ್ಟಿವ್ ಕಾರ್ಯದರ್ಶಿ ಆಗಿದ್ದಾರೆ ಅವರು.
0: ಹೌದಾ?
4: ಈಗ
0: ರೇಖಾ ಅವರ ಬಗ್ಗೆ, ರೇಖಾ ಅವರ ಬಗ್ಗೆ ಒಂದೆರಡು ಮಾತುಗಳು ಹೇಳುದಾದ್ರೆ.
4: ಆಯ್ತು. ಅವಳಲ್ಲಿ ತುಂಬಾ ಕಲಾ ಆಸಕ್ತಿ ಇದೆ. ನಮ್ಮ ಸಂಘದಲ್ಲಿ ಅವಳು ಕಾರ್ಯದರ್ಶಿಯಾಗಿ ತುಂಬಾನೇ ಕೆಲಸ ಮಾಡ್ತಿದ್ದಾಳೆ. ಆದ್ರೂ ಕೂಡ ಹೆಚ್ಚಾಗಿ ಅವಳು ಇದು ಮಾಡುದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದೆ. ನಮ್ಮ ಸಂಘದಲ್ಲಿ
0: ಜವಾಬ್ದಾರಿ ಎಲ್ಲ ಅವರಿಗೆ ಕೊಡ್ತೀರಿ ನೀವು ಸಂಘದಲ್ಲಿ?
4: ಅವರಿಗೆ ಇರೋದು, ನಮಗೆಲ್ಲ ಅದಕ್ಕಿಲ್ಲ. ನಾವು ಅವರು ಹೇಳಿದನ್ನು ಮಾಡುದು ಆಗಿ ರೀತಿ. ಕೆಲವು ಹಲವು ನಾಟಕ, ಕೆಲವು ಸಿನಿಮಾ, ಹೀಗೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದಾರೆ ಅವರು. ನಮ್ಮ ಸಂಘದಲ್ಲಿ ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾಳು ಅವಳು. ಅವಳ ಅವಳೊಂದು ಭವಿಷ್ಯ ಉಜ್ವಲ ಆಗಲಿ ಅಂತ ನನ್ನ ಹಾರೈಸುದು.
0: ಓಕೆ. ಏಕೆಂದ್ರೆ ಅವರು ರೇಖಾ ಅವರು ಆಲ್ ಇನ್ ಒನ್ ಎಲ್ಲ ಗೊತ್ತಿದೆ.
4: ಎಲ್ಲ ಗೊತ್ತಿದೆ. ಹೌದು. ಅದು ಕೂಡ ಮೃದು ಸ್ವಭಾವ. ಏನು ಜೋರು ಏನು ಮಾಡೋದ್ರು ಇಲ್ಲ. ಜೋರು ಕೋಪ ಎಲ್ಲ ಬರೋದು ಕಮ್ಮಿ.
0: ನಿಮ್ಗೆ ಕೂಡ ಡ್ಯಾನ್ಸ್ ಕಲಿಸಿದಾರಾ ಅಥವಾ ಸಂಗೀತ ಕಲಿಸಿದಾರಾ?
4: ನಮಗೆ ಅಂದ್ರೆ ನಾವು ನಾಟಕದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದೇವೆ. ನಾವು ನಮ್ಮ ಸಂಘ ನವೋದಯ ಮಹಿಳಾ ಮಂಡಲ ಅಂತ, ಅದ್ರಲ್ಲಿ ನಾನು ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತೇನೆ. ಆದ್ರೂ ಕೂಡ ನಮಗೆ ಮೊದಲು ಪ್ರೋಗ್ರಾಮ್ ಇದು ಆಟ ಕಲಿಸ್ಕೊಳ್ಳಿಕ್ಕೆ ಹೊರಗಿಂದ ಕಲಾವಿದ ಬರ್ತಿದ್ರು. ಆದ್ರೂ ಕೂಡ ಈಗ ಏಳೇ ಕಲಿಸ್ತಾರೆ ನಮ್ಗೆ ಕೆಲವು. ಹಾಗೆ ಈಗ ಒಳ್ಳೆ ಇಂಪ್ರೂವ್ ಆಗಿದ್ದಾಳೆ ಅವಳು. ಇನ್ನು ಅವಳ ಭವಿಷ್ಯ ಉಜ್ವಲ ಆಗ್ಲಿ ಅಂತ ನನ್ನ ಹಾರೈಕೆ.
2: ಧನ್ಯವಾದಗಳು ಮಮತಾ.
4: ಓಕೆ, ಥ್ಯಾಂಕ್ ಯು.
0: ಇನ್ನಷ್ಟು ಸಪೋರ್ಟ್ ಮಾಡಿ ಅವರಿಗೆ. ಓಕೆ, ಮಮತಾ ಅವರು ಮಾತಾಡಿದ್ರು ಕೂಡ, ಹೇಳ್ತಾ ಇದ್ದಾರೆ ಎಲ್ಲ ಜವಾಬ್ದಾರಿ, ಸಾಂಸ್ಕೃತಿಕ ಜವಾಬ್ದಾರಿ ಎಲ್ಲ ನೀವು ವಹಿಸ್ಕೊಳ್ತೀರಿ ಅಂತೆ. ಓಕೆ, ಹಾಗೆ ಈಗ ಏನು ಹೇಳ್ತೀರಿ? ಯಾವುದು
2: ಯಕ್ಷಗಾನದ ಒಂದು ಮಹಿಷಾಸುರ ಮರ್ದಿನಿ ಅನ್ನೋ ಯಕ್ಷಗಾನದಲ್ಲಿ ಮಾಲಿನಿ ಮಹಿಷಾಸುರನ್ನು ಕರೆಯುವಂತ ಸನ್ನಿವೇಶ. ಅದರದೊಂದು ಚಿಕ್ಕ ಡೈಲಾಗ್ ಹೇಳ್ತೇನೆ. ಅಯ್ಯೋ ಸ್ವಾಮಿ, ನೀವೇ ಇಲ್ಲದ ಮೇಲೆ ನಾನು ಯಾರಿಗಾಗಿ ಬದುಕಲಿ? ಇಲ್ಲ ಸ್ವಾಮಿ, ಇಲ್ಲ, ನಾನು ಬದುಕುವುದಿಲ್ಲ. ನಾನು ನಿಮ್ಮ ಜೊತೆ ಸತ್ತು ಹೋಗುತ್ತೇನೆ ಸ್ವಾಮಿ, ಸತ್ತು ಹೋಗುತ್ತೇನೆ. ಇಲ್ಲ, ಹಾಗಾಗಬಾರದು. ಅತ್ತು ಫಲವೇನು? ನನ್ನ ಈ ಪರಿಸ್ಥಿತಿಗೆ ಕಾರಣಾದವರು ಯಾರು? ನನ್ನ ಈ ಪರಿಸ್ಥಿತಿಗೆ ಕಾರಣವಾದವರನ್ನು ನಾನು ಸುಮ್ಮನೆ ಬಿಡಲಾರೆ. ಇಲ್ಲ ದೇವತೆಗಳಿರ, ನನ್ನ ಕಣ್ಣಲ್ಲಿ ನೀರು ಬರಿಸಿದ ನಿಮ್ಮ ಕಣ್ಣಲ್ಲಿ ರಕ್ತ ಬರುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಮಾಲಿನಿಯೇ ಅಲ್ಲ. ಹಾಗಾದರೆ ಯಾರಿದ್ದಾರೆ ನನಗೆ? ಯಾರಿದ್ದಾರೆ ನನಗೆ? ಯಾರಲ್ಲಿ ಹೇಳಿಕೊಳ್ಳಲಿ? ಯಾರು

0: ಪ್ರೋಗ್ರಾಮ್ ಹೋಗಿ ಯಕ್ಷಗಾನ. ಓಕೆ, ಚೆನ್ನಾಗಿ ಅದು ಕರೆದ ರೀತಿ ಅಂತೂ ಮಾತಾಡಿದ ಒಂದು ಸಂಭಾಷಣೆ ಡೆಲಿವರಿ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ದು
1: ಧನ್ಯವಾದಗಳು ಸರ್.
0: ಹಾಗೆ ನಿಮ್ಗೆ ಒಂದು ಹಾಡು ತುಂಬಾ ಇಷ್ಟ ಆಗುತ್ತೆ, ಅದು ಕೂಡ ಏನೋ ಅದು ಕ್ರಿಮಿನಲ್ ಮೂವಿ. ಕ್ರಿಮಿನಲ್ ಇದೆಯಲ್ಲ, ಅದು ಕೂಡ ತೂಮಿಲೆ ದಿಲ್ ಕಿಲೆ, ಅದು ಕೂಡ ಸೂಪರ್ ಹಿಟ್ ಹಾಡು ಅಲ್ವಾ?
1: ಹೌದು ಸರ್.
0: ಒಂದೆರಡು ಲೈನ್ ಹಾಡಿದೆ ನಂತರ ಆ ಹಾಡನ್ನು ನಿಮಗೆ ಕೇಳಿಸೋದಂತ ಇದ್ದೇನೆ.
1: ಎಲ್ಲರಿಗೆ ತುಂಬಾ ಇಷ್ಟ ಆಗುವಂತ ಸಾಂಗ್ ಅದು, ಪ್ರಯತ್ನ ಪಡ್ತೀನಿ. ತೂಮಿಲೆ ದಿಲ್ ಕಿಲೆ ಔರ್ ಜೀನೆ ಕೋ ಕ್ಯಾ ಚಾಹಿಯೇ, ಹಾಂ ತುಮಿಲೆ ದಿಲ್ ಖಿಲೆ ಔರ್ ಜೀನೆ ಕೋ ಕ್ಯಾ ಚಾಹಿಯೇ, ನಾ ಹೂ ತೂ ದಾಸ ತೇರೆ ಪಾಸ

0: ತುಮಿಲೆ ತುಂಬ ಚೆನ್ನಾಗಿತ್ತು ಹಾಡು ಕೂಡ ಹೇಳಿದ್ದು.
1: ಥ್ಯಾಂಕ್ ಯು ಸರ್.
0: ಓಕೆ, ಈ ಹಾಡನ್ನು ಈಗ ಕೇಳ್ಕೊಂಡು ಬರೋಣ.
1: ಖಂಡಿತ ಸರ್.

0: ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.85 ಬದುಕು. ಹಾಗೆ ರೇಖಾ ಅವರೇ, ಹಲವಾರು ಏನು ಹಾಡುಗಳನ್ನು ಹಾಡಿದ್ರಿ, ಹಾಗೆ ಇವತ್ ಸ್ವಲ್ಪ ಆರೋಗ್ಯದ ಸ್ವಲ್ಪ ಶೀತ ಎಲ್ಲ ಆಗಿದೆ,
1: ಸ್ವಲ್ಪ ಮಳೆಗಾಲ ಆದ್ರಿಂದ ಸ್ವಲ್ಪ ಮಳೆಯಲ್ಲಿ ಸ್ವಲ್ಪ ಶೀತ ಆಗಿದೆ.
0: ಮಾರ್ಚಿನಲ್ಲಿ ಮಳೆ ಅಂದಾಗ ಶೀತ ಎಲ್ಲ ಆಗುತ್ತೆ ಸಾಮಾನ್ಯ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ, ಯಾರು?
2: ನಾನು ಸುಮಲತಾ ಅಂತ ಹೇಳಿ.
0: ಸುಮಲತಾ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
2: ಮಂಗಳೂರಿಂದಲೇ.
0: ಓಕೆ, ನಮ್ಮ ರೇಖಾ ಅವರು ಪರಿಚಯ ಇದೆ ನಿಮಗೆ? ಓಕೆ, ರೇಖಾ ಅವ್ರ ಜೊತೆ ಮಾತಾಡಿ.
1: ನಮಸ್ತೆ ಸುಮಲತಾ.
2: ನಮಸ್ತೆ,
0: ಹೇಳಿ.
2: ಕನ್ನಡ
0: ಸುಮಲತಾ ಅವರು ಹೇಳಿ.
2: ಮತ್ತೆ ಅವರು ರೇಖಾ ಅವರು ತುಂಬಾ ಪ್ರತಿಭಾವ.
0: ಮತ್ತೆ
2: ಅಭಿನಯ ಮಾಡ್ತಾರೆ, ಪ್ರತಿಭೆ ತುಂಬಾ
0: ಒಳ್ಳೆಯದು. ಹಾಗೆ ಧನ್ಯವಾದಗಳು ಸುಮಲತಾ ಅವರೇ. ಸುಮಲತಾ ಅವರು ಹೇಳ್ತಾ ಇದಾರೆ ನಿಮ್ಮ ಬಗ್ಗೆ ಒಳ್ಳೆ ಮಾತನ್ನ ಹೇಳಿದ್ರು.
1: ಧನ್ಯವಾದಗಳು.
0: ಓಕೆ, ಈಗ ನಮ್ಮ ಆಗ ಒಂದು ಒಬ್ರು ಕೇಳುಗರು ಕುಂದಾಪುರದವರು ಏನೋ ಒಂದು ಕಿಗಿತೆ ಹಾಡಬೇಕಂತ ಕೇಳಿದ್ರು ನಿಮ್ ಜೊತೆ, ಹಾಡಕ್ಕೆ ಸಾಧ್ಯನಾ?
1: ಹಾ, ಖಂಡಿತವಾಗ್ಲು ಒಂದು ಲೈನ್ ಹಾಡ್ತೀನಿ.

0: ಪ್ರೀತ ಶುಭದಾತಗೆ, ಇದು ಗಣಪತಿಯ ಆರಾಧನೆ ನಿವೇದನೆ.
1: ಭಕ್ತಿ ಪೂರ್ಣವಾಗಿ ಹಾಡಿದ್ದೀರಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ.
2: ಹಲೋ ನಮಸ್ತೆ, ನಾನು ಕುಸುಮಾಗರ್ ಅಂತ ಹೇಳಿ ಕೊಟ್ಟಾರದಿಂದ
1: ಮಾತಾಡಿ.
2: ಮೇಡಮ್ ನಮಸ್ತೆ.
0: ನಮಸ್ತೆ ಸರ್, ಹೇಳಿ.
2: ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೆ, ವಾಯ್ಸ್ ತುಂಬಾ ಒಳ್ಳೆಯದುಂಟು ನಿಮ್ದು.
0: ಧನ್ಯವಾದಗಳು ಸರ್.
2: ಈಗ ಭಕ್ತಿ ಗೀತೆ ಹೇಳಿದ್ರೆ ಭಾರಿ ಖುಷಿ ಆಯ್ತು.
0: ಧನ್ಯವಾದಗಳು ಸರ್.
2: ಹೌದಲ್ಲ, ಒಂದು ಎಂತ ನಾಟಕ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಿ, ಹಾಡು ಹೇಳ್ತೀರಿ, ಒಂದು ಕಲಾವಿದರಿಗೆ ಇನ್ನೆಂತ ಬೇಕು ಇಷ್ಟೆಲ್ಲ ಕಲೆ?
0: ದೇವರು ಮಾಡಿದ ಕೃಪೆ ಸರ್, ದೇವರು ಕೊಟ್ಟದ್ದೆಲ್ಲ.
2: ಹೌದು, ಒಂದು ಗಿಫ್ಟ್, ಗಾಡ್ ಗಿಫ್ಟ್ ಹೇಳ್ಬೇಕದು, ಒಂದು ಸಕಲ ಕಲ್ಲ ವಲ್ಲಭೆ. ಒಂದು ಕೇಳಿದ್ದೇವೆ ನಿಮ್ಮ ಹೆಸರು, ಮತ್ತೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಇವತ್ತು.
0: ಹೌದಾ ಸರ್?
2: ಹೌದೌದು, ಅಷ್ಟು ಹೊತ್ತು ಓದದೆ ಗೊತ್ತಾಗ್ಲಿಲ್ಲ ಮುಕ್ಕಾಲು ಗಂಟೆ. ಒಳ್ಳೇದಾಗ್ಲಿ, ನಿಮ್ಮ ಇನ್ನು ಏನೆಲ್ಲ ಕನಸುಂಟು ನನಸಾಗ್ಲಿ, ದೇವರು ಒಳ್ಳೇದು ಮಾಡ್ಲಿ,
0: ಒಳ್ಳೆ ವೇದಿಕೆ ಎಲ್ಲ ಸಿಗ್ಲಿ.
1: ಆಯ್ತಾಯ್ತು, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಕೇಳುಗರು ಕೂಡ ಹೇಳ್ತಾ ಇದ್ದಾರೆ, ರೇಖಾವರೇ ಏನೋ ಎಲ್ಲದರಲ್ಲೂ ತೊಡಗಿಸ್ಕೊಳ್ತಾ ಇದ್ದೀರಾ ನೀವು, ಅದು ಕೂಡ ಕಲೆಯಲ್ಲಿ, ಕಲಾ ಎಲ್ಲ ಪ್ರಕಾರಗಳಲ್ಲಿ ಇದ್ದೀರಾ. ಸೊ ಹಾಡೋದು, ಡ್ಯಾನ್ಸ್ ಎಲ್ಲ, ನಾಟಕ, ಯಕ್ಷಗಾನ ಎಲ್ಲ. ಒಬ್ರು ಕಾಲರ್ ಇದ್ದಾರೆ. ಓಕೆ, ಹಲೋ ನಮಸ್ತೆ.
3: ನಮಸ್ತೆ ಸರ್, ಜಯಪ್ರಕಾಶ್ ಇತ್ತೂರು ಮಾತಾಡೋದು.
1: ಜಯಪ್ರಕಾಶ್ ಅವರೇ ಮಾತಾಡಿ.
3: ಮೇಡಮ್ ನಮಸ್ತೆ. ಮೇಡಮ್
0: ನಮಸ್ತೆ. ಜಯಪ್ರಕಾಶ್ ಸರ್,
3: ನಿಮ್ಮ ಹಾಡು ಸಂಭಾಷಣೆ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್.
0: ಥ್ಯಾಂಕ್ ಯು ಸರ್,
3: ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದು ಕೂಡ ಒಳ್ಳೇದಾಯ್ತು ನಮ್ಗೆ.
0: ನಮಗೂ ಸಂತೋಷ.
3: ಅದೇ ಮಹಿಷ ಎಲ್ಲಿದ್ರು ಕೂಡ ಬರ್ಬೇಕು, ಎಷ್ಟು ಬಿಸಿ ಇದ್ರು ಕೂಡ
1: ಹಾಗೆ
3: ಕರೆದಿದ್ದೀರಿ ಮೇಡಮ್. ಬಹುಶಃ ಸ್ಟುಡಿಯೋ ಹೊರಗಡೆ ಇರಬಹುದು ಈಗ ಬಂದು. ಒಳ್ಳೇದಾಗ್ಲಿ ಮೇಡಮ್ ನಿಮ್ಗೆ, ಇನ್ನಷ್ಟು ವೇದಿಕೆಗಳು ಸಿಗ್ಲಿ, ದೊಡ್ಡ ದೊಡ್ಡ ವೇದಿಕೆ.
0: ಧನ್ಯವಾದಗಳು.
3: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜಯಪ್ರಕಾಶ್ ಅವರು ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಏನು ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ. ಹಾಗೆ ನೀವು ಸಿನಿಮಾದಲ್ಲಿ ಏನೋ ಅಭಿನಯಿಸ್ತೀರಿ, ಕಾರ್ಣಿಕದ ಕಲ್ಲುಟ್ಟಿ ತೋಳು ಸಿನಿಮಾದಲ್ಲಿ ಕೂಡ, ಅದರಲ್ಲಿ ಒಂದು ತಾಯಿಯ ಪಾತ್ರ ಮಾಡ್ತೀರಿ.
0: ಹೌದು.
1: ಅದರದ್ದೇನೋ ಸಂಭಾಷಣೆ ಇದೆಯಾ? ಇಲ್ಲ,
0: ಡೈಲಾಗ್ ಇದೆ, ಬಟ್ ನನಗೆ ಅದು ತುಂಬಾ ಸಮಯ ಆಯ್ತು, ತುಂಬಾ ವರ್ಷಗಳು ಕಳೀತು, ಅಷ್ಟಾಗಿ ನೆನಪಿಲ್ಲ ಇವಾಗ. ಹೌದು, ಒಂದು ಲೈನ್ ಹೇಳ್ಬೇಕಿದ್ರೆ, ಮುಚ್ಚಿದೆ ಬಾಯಿ, ನನ್ನ ಮಾತೆರಡೆಲ್ಲ ಪನ್ನೊಂದು ಬರುಚಿ, ಓ ದೇವರೇ, ಅಷ್ಟೇ ನೆನಪಿರೋದು ಸರ್, ಬೇರೆ ನೆನಪು ಬರ್ತಾ ಇಲ್ಲ.
1: ತುಂಬಾ ಡೈಲಾಗ್ ಇತ್ತು,
0: ತುಂಬಾ ಡೈಲಾಗ್ ಇತ್ತು, ಇವಾಗ ನೆನಪು ಬರ್ತಾ ಇಲ್ಲ, ತುಂಬಾ ವರ್ಷಗಳೇ ಕಳೀತು ಅದು.
1: ಆದ್ರೆ ಇಲ್ಲಿ ಕಟ್ ಮಾಡಿದ್ರಿ ಅಲ್ಲ?
0: ಹೌದು.
1: ಓಕೆ, ಪರವಾಗಿಲ್ಲ. ಹಾಗೆ ನೀವು ಕಂಠದಾನ ಕಲಾವಿದೆ. ಕಂಠದಾನ ಕಲಾವಿದೆ ಅಂದ್ರೆ ಈಗ ಡಬ್ಬಿಂಗ್ ಎಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳ್ತಾರೆ. ಯಾವ್ದೆಲ್ಲ ಮೂವಿಗೆ ಡಬ್ಬಿಂಗ್ ಮಾಡಿದ್ರಿ?
0: ಮೂವಿ ಅಲ್ಲ ಸರ್, ಇದು ಪೊದಿಕೆ ಸೀರಿಯಲ್ ಅಲ್ಲಿ ಒಂದು ಒಬ್ಬರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ವಾಯ್ಸ್ ಕೊಟ್ಟಿದ್ದೀನಿ. ಹೌದು, ಲಿಪ್ ಸಿಂಕ್ ಮಾಡೋದು
1: ತುಂಬಾ ಕಷ್ಟ.
0: ಒಬ್ರು ಅಮ್ಮನ ಪಾತ್ರ ಮಾಡಿರೋರಿಗೆ ಒಂದು ವಾಯ್ಸ್ ಕೊಟ್ಟಿದ್ದೀನಿ, ನಾನು ವಾಯ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಸ್ವಲ್ಪ ಕಷ್ಟ ಅನಿಸ್ತು, ಅಂದ್ರೆ ಅವ್ರದ್ದು ಆಕ್ಟಿಂಗ್ ಸ್ಕಿಲ್ ಬೇರೆ ಇರುತ್ತೆ, ನಮ್ಮ ವಾಯ್ಸ್ ಸ್ವಲ್ಪ ಬೇರೆ ಇರುತ್ತೆ, ಸ್ವಲ್ಪ ನಾವು ಅವರಿಗೆ ನಮ್ಮ ವಾಯ್ಸ್ ಅನ್ನ ಅಡ್ಜಸ್ಟ್ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟನೇ, ಬಟ್ ಪ್ರಯತ್ನ ಮಾಡಿದ್ದೀನಿ ಸರ್.
1: ಹಾಗೆ ಏನೋ ಅಂದ್ರೆ ಅವರಿಗೆ ಅವರ ತುಟಿ ಚಲನೆಗೆ ಬೇಕಾದ, ಅವರ ಹಾವಭಾವ ಚಲನೆಗೆ ಬೇಕಾದ ಒಂದು ಒಂದು ವಾಯ್ಸ್ ಕೊಡಬೇಕು,
0: ಸರಿಯಾಗಿ ಬರಲ್ಲ.
1: ಓಕೆ, ಹಾಗೆ ಒಂದ್ ರೀತಿಯಲ್ಲಿ ಒಂದ್ ಕಡೆ ಕೆಲಸ, ಒಂದ್ ಕಡೆ ಕಲೆಯ ಬಗ್ಗೆ ಒಲವು,
0: ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅಂದ್ರೆ ಪ್ರೋಗ್ರಾಮ್ಸ್ ಅಂದ್ರೆ ಯಾವಾಗ್ಲೂ ಇರಲ್ಲ ಪ್ರೋಗ್ರಾಮ್ಸ್, ಕೆಲವು ಕೆಲವು ಈ ಹಬ್ಬಗಳು, ಈ ಜಾತ್ರೆ ಟೈಮಲ್ಲೆಲ್ಲ ಪ್ರೋಗ್ರಾಮ್ಸ್ ಇರೋದು, ಆ ಟೈಮಲ್ಲೆಲ್ಲ ಸ್ವಲ್ಪ ಮನೆ ಕೆಲಸನೂ ಮಾಡ್ಕೊಂಡು, ಆಫೀಸ್ ಕೆಲಸನೂ ಮಾಡ್ಕೊಂಡು, ಮನೆಯಲ್ಲಿ ಕೂಡ ತುಂಬಾ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಹಾಗಾಗಿ ಸ್ವಲ್ಪ.
1: ಅವರಿಗೆ ಏನು ಕಲಿಸಿದ್ರಾ?
0: ಏನು ಕಲ್ಸಿಲ್ಲ ಸರ್,
1: ಅಡಿಗೆ ಮಾಡ್ಲಿಕ್ಕೆ ಕಲ್ಸಿದ್ದೀನಿ ಅಷ್ಟೇ.
0: ಏನು ಕಲ್ಸಿಲ್ಲ.
1: ಮತ್ತೇನು ಅಲ್ಲ, ನಿಮ್ಗೆ ಇಷ್ಟೆಲ್ಲ ಬರುತ್ತದೆ, ಡ್ಯಾನ್ಸ್ ಬರ್ತದೆ, ಏನೋ ಯಕ್ಷಗಾನ ಬರುತ್ತೆ, ಸಂಗೀತ ಬರುತ್ತೆ, ಇದರಲ್ಲಿ ಏನಾದರೂ ಒಂದು ಕಲಿಸಬೇಕಲ್ಲ ಅವರಿಗೆ.
0: ಅವರು ಬರೀ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಮಾಡೋದನ್ನ ನೋಡಿ ಅವ್ರು ಖುಷಿ ಪಡ್ತಾರೆ ಅಷ್ಟೇ,
1: ಅಂತವ್ರು ಬೇಕು.
0: ಹೌದು, ಮತ್ತೆ ನನ್ನ ಮಗ ಕೂಡ ಹಾಗೆ, ಅವನು ತುಂಬಾ, ಅವನಿಗೆ ತುಂಬಾ ಇಂಟ್ರೆಸ್ಟ್ ಆಕ್ಚುಲಿ. ಅವನು ಕೂಡ ನನ್ನನ್ನು ಇಮಿಟೇಟ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ಹಾಗೆ ನಾನು ನಾಟಕ ಪ್ರಾಕ್ಟೀಸ್ ಗಳಿಗೆ ಹೋಗುವಂತ ಸಮಯದಲ್ಲಿ ಅಮ್ಮನ ಮನೇಲಿ ಬಿಡ್ತೀನಿ, ಅಮ್ಮ ನೋಡ್ಕೊಳ್ತಾರೆ, ಹಾಗಾಗಿ ನನಗೆ ಸ್ವಲ್ಪ ಸುಲಭ ಆಗುತ್ತೆ.
1: ಏನು ಕನಸಿದೆ ನಿಮಗೆ, ಏನಾದರೂ ಈಗ ಒಬ್ರು ಆರ್ಟಿಸ್ಟ್ ಆಗಬೇಕು, ಇವ್ರ ಥರನೇ ನಾನು ಹೆಸರು ಮಾಡಬೇಕಂತ ಆದರೆ ಯಾವ ಆರ್ಟಿಸ್ಟ್ ಅನ್ನು ನೀವು?
0: ಚಿಕ್ಕನಿಂದ ಒಂದು ಆಸೆ ಅಂತ ಹೇಳಿದರೆ ಒಂದು ಡಾನ್ಸಲ್ಲಿ ಏನಾದರೂ ಒಂದು ದೊಡ್ಡದಾಗಿ ಮಾಡಬೇಕು, ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ದೇವರು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಅದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ, ನಾನು ಅವಕಾಶಕ್ಕೋಗಿ ಕಾಯ್ತಾ ಇದ್ದೀನಿ. ಏನಾದರೂ ಒಂದು ಮಾಡಬೇಕು ಅಂತ ತುಂಬಾ ಆಸೆ ಇದೆ ಸರ್ ಡಾನ್ಸಲ್ಲಿ.
1: ಈಗ ನಾಟಕದಲ್ಲಿ ಈಗ ಆರ್ಟಿಸ್ಟ್ ಆಗಿ ಯಾರನ್ನು ಫಾಲೋ ಮಾಡಲಿಕ್ಕೆ, ಅಂದರೆ ರೋಲ್ ಮಾಡೆಲ್ ಆಗಿ ಯಾರಿದ್ದಾರೆ, ಯಾರ ನಟನೆಯನ್ನು ಇಷ್ಟಪಡ್ತೀರಿ? ಅದು ಸಿನಿಮಾ ಇರಬಹುದು ಅಥವಾ ನಾಟಕ ಇರಬಹುದು, ಯಾರ ನಟನೆ ಇಷ್ಟ ಆಗುತ್ತೆ, ಹೀರೋ ಅಥವಾ ಹೀರೋಯಿನ್?
0: ಓಕೆ, ಹೀರೋ ಅಂತ ಹೇಳಿದ್ರೆ ನನಗೆ ರಮೇಶ್ ಅರವಿಂದ್ ಅವರು. ಹೌದು, ತುಂಬಾ
1: ನೈಜವಾಗಿ ಅಭಿನಯಿಸ್ತಾರೆ.
0: ಹೌದು ಹೌದು, ತುಂಬಾ ಇಷ್ಟ ಅವ್ರದ್ದು. ಅವ್ರ ಕೆಲವು ಅವ್ರದ್ದು ಸ್ಪೀಚ್ ಕೂಡ ಕೇಳಿದ್ದೇನೆ, ತುಂಬಾ ಚೆನ್ನಾಗಿದೆ, ತುಂಬಾ ಮೋಟಿವೇಟಿವ್ ಆಗಿ ಮಾತಾಡ್ತಾರೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ನ ಅವ್ರ ಮನ ಒಲಿಸಿಕೊಳ್ಳೋದಂತ ಒಂದು ಕೆಪಾಸಿಟಿ ಅವರಿಗಿದೆ. ಸೊ ಅವರು ಆಕ್ಟಿಂಗ್ ತುಂಬಾನೇ ಇಷ್ಟ ನನಗೆ.
1: ಓಕೆ, ನೀವು ಸಮುದ್ರ ನೋಡಿದೀರಾ? ಆದ್ರೆ ಏಳು ಸಮುದ್ರ ನೋಡಿದೀರಾ? ಯಾಕೆ ಕೇಳಿದ?
0: ಇಲ್ಲ ಸರ್.
1: ಆ ಹಾಡು ನಿಮಗೆ ಇಷ್ಟ ಆಗುತ್ತಂತೆ, ಸಾತ್ ಸಮುದ್ರ ಪಾರ್.
0: ಹೌದು ಹೌದು ಹೌದು, ನನ್ಗೆ ಅದು ಸಾಂಗ್ ತುಂಬಾ ಇಷ್ಟ.
1: ಯಾಕೆ
0: ಗೊತ್ತಿಲ್ಲ, ಅದೇನೋ ಅದು ಒಂದೊಂದು ವೈಬ್ರೇಷನ್ ಏನೋ ಅದರಲ್ಲಿ ಆ ಸಾಂಗ್.
1: ಸಮುದ್ರ ಅಂದ್ರೆ ಸಮುದ್ರ ತೀರಕ್ಕೆ ಜಾಸ್ತಿ ಹೋಗ್ತೀರಾ?
0: ಸಮುದ್ರ ಅಂದ್ರೆ ಇಷ್ಟ, ಒಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಇರುತ್ತೆ ಬೀಚ್ ಅಂದ್ರೆ, ನನಗೂ ಕೂಡ ಇಷ್ಟ. ಆದ್ರೆ ಅದು ಆ ಸಾಂಗ್ ಅಲ್ಲಿ ಏನೋ ಒಂದು ವೈಬ್ರೇಷನ್.
1: ಹೌದಾ? ಓಕೆ,
0: ಕೂತ್ಕೊಂಡಿಂದ ಎದ್ದು ಡಾನ್ಸ್ ಮಾಡೋ ಅಂತ ಒಂದು ಸಾಂಗ್ ಅದು.
1: ಅದು ಯಾವ್ದು, ವಿಶ್ವಾತ್ಮ ಯಾವ್ದೋ ಮೂವಿ? ಬರುತ್ತಾ ಒಂದೆರಡು ಲೈನ್ ಹಾಡಲಿ?
0: ಒಂದು ಲೈನ್ ಹಾಡ್ಬೋದು.

0: ಹಾಯ್, ಯಾನಿಗನ ರಕ್ಷ ಶೆಟ್ಟಿ. ನೀವು ಕೇಳಂದುಲರು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.
1: ಎಸ್, ನೀವು ಕೇಳ್ತಾ ಇದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗ್ರೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ರೇಖಾ ರಂಜಿತ್ ಕದ್ರಿ, ರಂಗಭೂಮಿ ಕಲಾವಿದೆ, ಇವರು ನಮ್ ಜೊತೆ ಇದ್ದಾರೆ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡೋದು?
2: ನಮಸ್ತೆ, ಮಂಜೇಶ್ವರ ಕಡೆಯಿಂದ ದಾಮೋದರ ಅಂತ ಹೇಳಿ.
1: ದಾಮೋದರಣ್ಣ ಹೇಳಿ, ದಾಮೋದರಣ್ಣ ಮಾತಾಡಿ.
2: ನಮಸ್ತೆ ಮೇಡಮ್, ಅದೇ ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇನೆ. ತುಂಬಾ ಖುಷಿ ಆಯ್ತು, ಹಾಡುಗಳು ಮತ್ತೆ ನಾಟಕದ ಡೈಲಾಗ್ ಮತ್ತೆ ಸಂಭಾಷಣೆ ತುಂಬಾ ಖುಷಿ ಆಯ್ತು. ಮಾಲಿನಿಯದ್ದು ಸಂಭಾಷಣೆ ಕೇಳಿ ತುಂಬಾ ಖುಷಿ ಆಯ್ತು.
1: ಹೌದಾ,
3: ಧನ್ಯವಾದಗಳು ಸರ್.
2: ಮತ್ತೆ ನಿಮ್ಮ ನಗು ಸಹ ತುಂಬಾ ಚಂದ ಉಂಟು.
1: ಅಂದ್ರೆ ನಗ್ತಾ ಇದ್ರೆ ಸಾಕಂತ ಮಾತಾಡುದು ಬೇಡ.
2: ಅದೇ ನಗು ತುಂಬಾ ಸೊಗಸಾಗಿದೆ.
1: ಹೌದಾ, ಚೆನ್ನಾಗಿದೆ.
3: ಥ್ಯಾಂಕ್ ಯು ಸರ್.
1: ಏನು ನಿಮ್ಗೆ ನಿಮ್ಗಾಗಿ ಹಾಡು ಹಾಡಬೇಕಾ?
2: ಹಾಡ ಇದ್ರೆ ಹಾಡಿ. ಇದನ್ನೊಂದು ತುಳು ನಾಟಕದ ಡೈಲಾಗ್ ಇಲ್ಲಿ.
1: ಹೌದಾ, ತುಳು ನಾಟಕದ ಡೈಲಾಗ್ ಇದ್ರೆ ಸಮಯ ಆಗ್ತಾ
2: ಬಂದಿದೆ.
1: ಧನ್ಯವಾದಗಳು ದಾಮೋದರಣ್ಣ ಅವರು ಕೂಡ. ನೋಡಿ, ನಿಮ್ಮ ನಗುವನ್ನು ತುಂಬಾ ಲೈಕ್ ಮಾಡಿದರೆ, ಚೆನ್ನಾಗಿ ನಗ್ತೀರಂತೆ. ಕೆಲವರಿಗೆ ನಗೋಕೆ ಬರೋದಿಲ್ಲ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
4: ನಮಸ್ತೆ, ನಾನು ಜಯಲಕ್ಷ್ಮಿ ಬಿ ಆರ್ ಅಂತ ಹೇಳಿ ಸರ್.
1: ಜಯಲಕ್ಷ್ಮಿ ಬಿ
4: ಆರ್ ರೇಖಾ ರಂಜಿತ್ ಇದ್ದಾರಲ್ಲ,
1: ಅವರ
4: ಮೊದಲ ಗುರು ನಾನು.
3: ಆಕ್ಚುಲಿ ಅವರು ನನ್ನ ಬ್ಯಾಕ್ ಬೋನ್ ಸರ್. ಇವಾಗ್ಲೂ ಕೂಡ ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಕಾರಣ ನಮ್ಮ ಟೀಚರ್ ಜಯಲಕ್ಷ್ಮಿ ಟೀಚರ್.
4: ಅವರು ಗುರುವಿಗೆ ಒಂದು ಎಂತ ಸವಾಲು ಹಾಕುವ ಮಟ್ಟದ ಎತ್ತರದಲ್ಲಿ ಏರಿದಂತ ಒಬ್ಳು ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳಿ ನಾನು ಖುಷಿ ಪಡ್ತೇನೆ.
1: ಓಕೆ, ಜಯಲಕ್ಷ್ಮಿ ಅವರೇ, ಏನು ಕಲಿಸಿದಿರಿ ಅವರಿಗೆ? ಯಾವ್ದಿಲ್ಲ
4: ಅವರಿಗೆ, ನಾವು ಪ್ರೀಸ್ಕೂಲ್ ಆಕ್ಟಿವಿಟೀಸ್ ಮಾತ್ರ, ಬೇರೆ ಏನು ಕಲಿಸ. ಮೊದಲ ಗುರು ಆಗಿ ಅದು ಯಾವತ್ತಿದ್ರು ಸಹ ಮೊದಲ ಗುರು ಅಂತ ಹೇಳಿದ್ರೆ ಅದು ಎಲ್ಲಕ್ಕಿಂತ ಮೊದಲು. ಮತ್ತೆ ಎಷ್ಟೋ ಮಂದಿ ಗುರುಗಳು ಬಂದಿರ್ಬೋದು ಜೀವನದಲ್ಲಿ.
3: ನಾನು ಸುಮಾರು ನಾಲ್ಕು ವರ್ಷ ಇರುವಾಗ ನನ್ಗೆ ಟೀಚರ್ ಡಾನ್ಸ್ ಕಲಿಸಿದ್ದು.
4: ಹೆಜ್ಜೆ ಹಾಕ್ಲಿ ಕಲಿಸಿದ್ದು, ಮತ್ತೆ ಅವರು ಹೆಜ್ಜೆ ಹಾಕೊಂಡು ಈಗ ಎಷ್ಟು ಅಂತ ಹೇಳಿದ್ರೆ, ಏನಾದ್ರು ಬೇರೆ ಯಾರೊಟ್ಟಿಗೆ ಕಲಿತು ಅದೇ ನಮ್ಮೊಂದಿಗೆ ಕಲಿತು ಬೆರೆತು ಅದನ್ನ ಇನ್ನೊಬ್ಬರಿಗೆ ಹಂಚಿ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ. ವಿಷಯ ವಿಚಾರ ಏನು ಅಂತ ಹೇಳಿದ್ರೆ, ತಾನು ಮಾತ್ರ ಬೆಳೆದದಲ್ಲ, ತನ್ನೊಟ್ಟಿಗೆ ಇತರದನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗ. ಈಗ ನಾನು ಈ ಅಂಗನವಾಡಿಯ ಇನ್ನೊಂದು ಒಂದು ವರ್ಷ ಮಾತ್ರ ಇದ್ದೇನೆ ಅಲ್ಲಿ ಟೀಚರ್ ಆಗಿ. ಆದ್ರೆ 10-15 ವರ್ಷಗಳಿಂದ ನಮ್ಮ ಮುಂದಿನ ಈಗ ಸಣ್ಣ ಸಣ್ಣ ಮಕ್ಕಳು ಬೆಳೀತಾರಲ್ಲ ಅಂತವರಿಗೆ ಟ್ರೈನಿಂಗ್ ಕೊಡುವಂತದ್ದು. ಈಗ ನಮ್ಮಲ್ಲಿ ನಾವು ಬರೆದಂತ ನಾಟಕಕ್ಕೆ ಡೈರೆಕ್ಷನ್ ಎಲ್ಲ ಹುಡುಗಿ ಅದೇ ಹುಡುಗಿ ಮಾಡುದು ನಮ್ಮದು.
1: ಸರಿ ಜಯಲಕ್ಷ್ಮಿ ಅವರೇ, ಅವರಿಗೆ ಎಷ್ಟು ಮಾರ್ಕ್ ಕೊಡ್ತೀರಿ?
4: ನಾನು 99% ಕೊಡ್ತೇನೆ. 1% ಇನ್ನೂ ಬಾಕಿ ಉಂಟದು, ಅದೆಲ್ಲ
1: ಕೊಡುದಿಲ್ವಾ?
4: ಆ 1% ಫುಲ್ಫಿಲ್ ಮಾಡ್ಲಿಕ್ಕೆ ಇನ್ನೂ ಕಷ್ಟ ಪಡ್ಬೇಕು.
1: ನಿಮ್ಮ ಹತ್ರ ಬರಬೇಕು ಮಾತಾಡ್ಲಿಕ್ಕೆ. ನಿಮ್ಮ ಹತ್ರ ಬರ್ಬೇಕಾ ಮಾತಾಡ್ಲಿಕ್ಕೆ?
4: ಇಲ್ಲ, ನಾವು
1: ಕಲೀಲಿಕ್ಕೆ ಬರ್ಬೇಕಾ?
4: ನಾವೀಗ ಟೀಮ್ ವರ್ಕ್ ಮಾಡ್ತಾ ಇದ್ದೇವೆ ಒಟ್ಟು. ಈಗ ಸಹ ನಾವು ಸ್ಟೂಡೆಂಟ್ ಟೀಚರ್ ಅಂತದೇನಿಲ್ಲ, ಅದು ಒಂಥರ ನಾವೊಂದು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದೇವೆ. ನಮಗೆ ಗೊತ್ತಿದ್ದಲ್ಲ, ನಮ್ಮ ಗೊತ್ತಿದ್ದ ವಿದ್ಯೆಯನ್ನು ನಾವು ಎಲ್ಲರಿಗೂ ಹಂಚ್ತಾ ಇದ್ದೇವೆ.
1: ಯಾಕೆ ನೀವು ಕಲಿಸಿಲ್ಲ? 1 ಮಾರ್ಕಿನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅವರು ಆಗ್ಲಿಲ್ಲ.
4: ಇನ್ನು ಸಹ ಕಲಿಲಿಕ್ಕೆ ತುಂಬಾ ಉಂಟು ಜೀವನ ಅಂತ ಹೇಳಿ. ಇಲ್ಲಿ ಇಷ್ಟಕ್ಕೆ ಪ್ರತಿಯೊಂದು ಹಂತದಲ್ಲೂ ಕಲಿಲಿಕ್ಕೆ ತುಂಬಾ ಇರ್ತದೆ ಸರ್. ಇನ್ನು ಮತ್ತೆ ಎತ್ತರಕ್ಕೆ ಏರ್ಬೇಕಾದ್ರೆ ಒಂದೊಂದು ಹೆಜ್ಜೆ ಮೇಲೆ ಮೇಲೆ ಮಿಟ್ಟು ಇನ್ನೂ ಎತ್ತರಕ್ಕೆ ಏರ್ಲಿಕ್ಕೆ ತುಂಬಾ.
1: ಸರಿ, ಈಗ 1 ಮಾರ್ಕ್ ಕೊಡ್ತೀರಾ ಇಲ್ವಾ ನೀವು?
4: ಖಂಡಿತವಾಗಿ ಸರ್, ಇಲ್ಲ, ಒಂದು ಮಾರ್ಕ್ ಮಾತ್ರ ಕಡಿಮೆ.
3: ಅವರು ಅಂದ್ರೆ ನಾನು ಇನ್ನು ಸಾಧನೆ ಮಾಡ್ಬೇಕು ಅಂತ ಅವರ ಮನಸ್ಸಲ್ಲಿದೆ. ಹಾಗಾಗಿ
1: ಆಗ್ಲಿ ಆಗ್ಲಿ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ
4: ಅವತ್ತು ಇರ್ತದೆ, ಗ್ಯಾರಂಟಿ. ಅದು ಯಾವ್ದು ಕೇಳಿಕ್ಕಿಲ್ಲ.
1: ಕರೆ ಮಾಡೋದಕ್ಕೆ ಧನ್ಯವಾದ.
3: ಥ್ಯಾಂಕ್ ಯು
4: ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ನೋಡಿ, ಎಂತ ಟೀಚರ್ ನೋಡಿ, 1 ಮಾರ್ಕ್ ಕೇಳಿದ್ರು ಕೊಡುದಿಲ್ಲ, ಇವತ್ತಾದ್ರೂ ಕೊಡಬಹುದು.
3: ಅವ್ರ ನನ್ನ ಅಂಗನವಾಡಿ ಸ್ಕೂಲ್ ಇದ್ದ ಟೀಚರ್, ಆಕ್ಚುಲಿ ಅವರಿಂದಾನೇ ನಾನು ಇಷ್ಟು ಮುಂದೆ ಬಂದಿರೋದು.
1: ಓಕೆ, ಮತ್ತೊಬ್ರು ಕಾಲ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಲಿಖಿತ್ ಎಲ್ಲಿಂದ ಮಾತಾಡುದು?
5: ಬಾಬುಗುಡ್ಡ.
3: ಹಾಯ್ ಲಿಖಿತ್, ಇದು ನನ್ನ ಮಗ ಸರ್.
1: ಹೇಳಿಕ್ಕೆ ಆಗುದಿಲ್ಲ, ಅಮ್ಮ ಅಂತ ಕರಿಬಹುದಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ. ಏನ್ ಹೇಳ್ತೀರಿ ಮಮ್ಮಿ ಬಗ್ಗೆ? ಏನ್ ಕಂಪ್ಲೇಂಟ್ ಇದೆಯಾ? ಇಲ್ವಾ? ಎಲ್ಲ ತಿಂಡಿ ಕೊಡ್ತಾರ ನಿಮ್ಗೆ? ಕೊಡುದಿಲ್ಲಲ್ಲ.
3: ಕೊಡ್ತಾರೆ.
1: ನೀವೇ ಹೇಳ್ಬಿಟ್ರಿ ಹೇಗೆ. ಓಕೆ, ಮಾತಾಡಿ ಮಮ್ಮಿ ಜೊತೆ ಮಾತಾಡು.
3: ಅವನು ಈಗ 10 ವರ್ಷ.
1: 10 ವರ್ಷವಾ? ಏನು ಸ್ಕೂಲಿಂದ ಬಂದಿದ್ದಾರೆ ಈಗ? ಇಲ್ಲದ್ರೆ
3: ಕರ್ಕೊಂಡು ಹೌದು,
1: ಇಲ್ಲದ್ರೆ ಕರ್ಕೊಂಡು ಬರ್ತಾ ಇದ್ರಿ ಸ್ಟುಡಿಯೋದಲ್ಲಿ. ಓಕೆ,
3: ಥ್ಯಾಂಕ್ ಯು ಲಿಖಿತ್.
1: ಥ್ಯಾಂಕ್ ಯು ಲಿಖಿತ್,
3: ಬಾಯ್.
1: ಓಕೆ, ಹಾಗೆ ಈಗ ನಿಮ್ಮ ಇಷ್ಟದ ತಿಂಡಿ ಯಾವುದು ಮನೆಯಲ್ಲಿ ಇಷ್ಟಪಡೋದಾದ್ರೆ ಯಾವಾಗ್ಲೂ ತಿನ್ನುವಂತದ್ದು?
3: ನಂಗೆ ಪಲಾವ್ ಇಷ್ಟ ಸರ್.
1: ಮನೆಯಲ್ಲಿ ಏನು ಜೋರು ಮಾಡುದಿಲ್ವಾ?
3: ಇಲ್ಲ ಇಲ್ಲ,
1: ಯಾವಾಗ್ಲೂ ಏನು ಪಲಾವ್ ಏನಾ? ಅವರಿಗೆ ಒಂದು ಶಿಕ್ಷೆ ಆಯ್ತು ಹಾಗಾದ್ರೆ. ಅವ್ರಿಗೆ ಬೇರೆ ಏನ್ ಮಾಡ್ತೀರಿ?
3: ಪುದೀನಾ ರೈಸ್,
1: ಬೇರೆ ಬೇರೆ ಐಟಮ್ ಮಾಡ್ತೀರಿ?
3: ಹೌದು.
1: ಹಾಗೆ ನಾಟಕದಲ್ಲಿ ಏನೋ ಒಂದು ಹಾಸ್ಯ ಸನ್ನಿವೇಶ ಏನಾದ್ರೂ ಅದ ಇದೆ?
3: ತುಂಬಾ ಇದೆ ಸರ್, ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ತುಂಬಾನೇ ಎಂಜಾಯ್ ಮಾಡ್ತೀವಿ ನಾವು. ಹೌದು, ತುಂಬಾನೇ ಎಂಜಾಯ್ ಮಾಡ್ತೀವಿ.
1: ಕೆಲವರದ್ದು ಅಂತೂ ಎಂಟ್ರಿ ಲೇಟ್ ಆಗುತ್ತೆ, ಅವಾಗೆಲ್ಲ ತುಂಬಾ
3: ಆಗುತ್ತೆ, ಆದ್ರೆ ಅದು ಅಡ್ಜಸ್ಟ್ ಹಾಕೊಂಡು ಹೋಗುತ್ತೆ.
1: ಈಗ ನೀವು ಹಾಡು ಕೂಡ ಹಾಡ್ತೀರಾ, ಅದರಲ್ಲಿ ಯಾವ ಹಾಡುಗಾರರು ಅಂದ್ರೆ ಸಿಂಗರ್ ಅನ್ನು ಇಷ್ಟಪಡ್ತೀರಾ?
3: ನಂಗೆ ಲತಾ ಮಂಗೇಶ್ಕರ್ ಅಂದ್ರೆ ತುಂಬಾ ಇಷ್ಟ ಸರ್. ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ಆಮೇಲೆ ಇನ್ನು ಭಾವಗೀತೆ ಕಡೆ ಬರೋದಂದ್ರೆ ಬಿ ಆರ್ ಛಾಯಾ ಅವರ ಕಂಠ ತುಂಬಾನೇ ಇಷ್ಟ ನಂಗೆ.
1: ಸಂಗೀತ ಬೆಳಿಗ್ಗೆ ಎದ್ದು ಹಾಡ್ತೀರಾ?
3: ಆಕ್ಚುಲಿ ನಾನು ಹಾಡ್ತಾ ಇರ್ತೀನಿ ಸರ್, ನನ್ಗೆ ಹಾಡು ಅಂದ್ರೆ ಇಷ್ಟ. ಎನಿ ಟೈಮ್ ನಾನು ಹಾಡ್ತಾ ಇರ್ತೀನಿ, ಕೆಲಸ ಮಾಡುವಾಗ, ಪತ್ರೆ ತೊಳೆಯುವಾಗ, ಯಾವ ಕೆಲಸ ಅಂತ ಇಲ್ಲ, ನಾನು ಹಾಡ್ತಾ ಇರ್ತೀನಿ.
1: ಅದರಿಂದ ಹಾಡೋಕೆ ಇಷ್ಟು ಚೆನ್ನಾಗಿ ಹಾಡೋಕೆ ನಿಮ್ಗೆ ಎಲ್ಲ ಬರುತ್ತೆ.
3: ಹೌದು.
1: ಓಕೆ, ಇವತ್ತು ಹೃದಯ ರಾಗಕ್ಕೆ ಬಂದಿದ್ದೀರಾ, ಬರ್ತಾ ಕೇಳಿದ್ರಿ, ಏನು ಮಾತಾಡೋದಂತ ಗೊತ್ತಾಗುದಿಲ್ಲ. ಇನ್ನು ಮಾತಾಡ್ಬೇಕಂತ ಅನಿಸ್ತದೆ,
3: ಒಂದ್ ಗಂಟೆ ಕಳೆದದ್ದೇ ಗೊತ್ತಾಗಿಲ್ಲ ಸರ್.
1: ಹೇಳಿ, ಏನ್ ಹೇಳಿ?
3: ತುಂಬಾ ಧನ್ಯವಾದಗಳು ನನ್ನನ್ನು ಫಸ್ಟ್ ಆಫ್ ಆಲ್ ಈ ಪ್ರೋಗ್ರಾಮ್ಗೆ ಕರೆದಕ್ಕೆ, ತುಂಬಾ ಖುಷಿ ಆಯ್ತು. ಎಲ್ಲಾ ಕಾಲಿಗರಿಗೂ ಕೂಡ ಧನ್ಯವಾದಗಳು. ಯಾರಿಗೆ ಕರೆ ಸಿಗ್ಲಿಲ್ಲ ಅವ್ರಿಗೂ ಕೂಡ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
3: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ವಚನ ಶಾಸ್ತ್ರ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಇರುವೆ ಮತ್ತು ಪಾರಿವಾಳದ ಕತೆ.
4: ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ಕಂದ. ತಗೋ ಈ ಚಾಕ್ಲೇಟ್ಗಳನ್ನ.
5: ನೋಡಿದ್ಯಾ ಮಿಂಟು, ಯಾರಿಗೆ ಸಹಾಯ ಮಾಡಿದ್ರು ನಮ್ಗೆ ಒಳ್ಳೇದಾಗತ್ತೆ.
6: ಹೌದು, ನಿಜ.
5: ಇರುವೆ ಮತ್ತು ಪಾರಿವಾಳದ ಕಥೆಯಲ್ಲೂ ಇದೇ ಆಗಿದ್ದು.
6: ಕಾಡಿನಲ್ಲಿ ಒಂದಿನ ಬೆಳಗ್ಗೆ ಒಂದಿರುವೆ ಬಹಳ ಬಾಯಾರಿಕೆಯಿಂದ ನೀರನ್ನು ಹುಡುಕಿಕೊಂಡು ಕೊಳದ ಹತ್ತಿರ ಬಂತು. ಕೊಳದ ದಡದಲ್ಲಿ ಬಗ್ಗಿ ನೀರು ಕುಡಿಯುವಾಗ ಜೋರಾಗಿ ಗಾಳಿ ಬೀಸಿ ನೀರಿನಲ್ಲಿ ಅಲೆಗಳು ಎದ್ದು ಆ ಅಲೆಗಳ ವೇಗಕ್ಕೆ ಇರುವೆ ನೀರಿನಲ್ಲಿ ಬಿದ್ದು ಕೊಳದ ಮಧ್ಯಭಾಗಕ್ಕೆ ಬಂದಿತು. ಇರುವೆ ಜೀವ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟಿತು. ಅಲ್ಲೇ ನದಿಯ ದಡದಲ್ಲಿ ಮರದ ಮೇಲಿದ್ದ ಒಂದು ಪಾರಿವಾಳಕ್ಕೆ ಈ ಇರುವೆ ಜೀವಕ್ಕೆ ಹೋರಾಡ್ತಾ ಇದ್ದಿದ್ದು ಕಾಣಿಸ್ತು. ಇರುವೆ ಮೇಲೆ ಕನಿಕರಗೊಂಡು ಕೆಲವು ಎಲೆಗಳನ್ನು ಮುಳುಗುತ್ತಿದ್ದ ಇರುವೆಯ ಹತ್ತಿರ ಹಾಕ್ತು. ಇರುವೆ ತಕ್ಷಣ ಒಂದು ಎಲೆಯನ್ನು ಹಿಡಿದುಕೊಂಡು ಅದನ್ನು ಹತ್ತಿ ಹಾಗೆ ತೇಲುತ್ತಾ ದಡ ತಲುಪಿತು.
4: ಅಪ್ಪ, ನಾನ್ ಬದುಕೊಂಡ್ಬಿಟ್ಟೆ.
6: ಸಹಾಯ ಮಾಡಿದ ಆ ಪಾರಿವಾಳಕ್ಕೆ ಧನ್ಯವಾದ ಹೇಳೋಣ ಅಂತ ಇರುವೆ ಪಾರಿವಾಳವಿರುವ ಆ ಮರದ ಹತ್ತಿರಕ್ಕೆ ಹೋಗ್ತಾ ಇತ್ತು. ಆ ಮರದ ಹತ್ತಿರ ಒಬ್ಬ ಬೇಟೆಗಾರ ಮರದ ಮೇಲಿದ್ದ ಆ ಪಾರಿವಾಳಕ್ಕೆ ಗುರಿ ಇಟ್ಟು ನಿಂತಿದ್ದ. ಒಂದು ಕ್ಷಣವನ್ನು ಯೋಚಿಸದೆ ಇರುವೆ ಆ ಬೇಡನ ಕಾಲು ಹತ್ತಿ ಚೆನ್ನಾಗಿ ಕಚ್ಚಿಬಿಡ್ತು. ಆ ಬೇಡ ನೋವಿನಿಂದ ಜೋರಾಗಿ ಕಿರಿಚಿದ.
7: ಅಪ್ಪ, ಏನದು ಕಚ್ಚಿದ್ದು?
6: ಇರುವೆ ಅಂದುಕೊಂಡ ಹಾಗೇನೆ ಬೇಡನ ಕೂಗು ಪಾರಿವಾಳವನ್ನು ಎಚ್ಚರಿಸಿತು. ತಕ್ಷಣ ಅದು ಒಂದು ಸುರಕ್ಷಿತವಾದ ಜಾಗಕ್ಕೆ ಹಾರಿಬಿಡ್ತು. ಹೇಗೆ ಪಾರಿವಾಳವು ಇರುವೆ ಜೀವವನ್ನು ಕಾಪಾಡಿತೋ ಹಾಗೆ ಇರುವೆ ಕೂಡ ಪಾರಿವಾಳದ ಜೀವವನ್ನು ಬೇಡನಿಂದ ಕಾಪಾಡಿತು.
5: ಈಗ ನೀನು ಆ ಚಾಕ್ಲೇಟ್ ನನ್ನನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡು.

0: ಮತ್ತು ಜೇನ್ನೊಣಗಳ ಕತೆ.
1: ನೀನ್ ಅದೃಷ್ಟವಂತ.
2: ಹೇ ತೂ ಅಸಹ್ಯ.

0: ಪಕ್ಷಿ ನಿನ್ಗೇನು ತೊಂದರೆ ಮಾಡಲ್ಲ. ಮಿಂಟು, ನೀನು ತಾಳ್ಮೆ ಕಳ್ಕೊಂಡೆ ಆ ಕಥೆಯಲ್ಲಿ ಬರುವ ಕರಡಿ ಹಾಗೆ.
1: ಯಾವ ಕಥೆ ಮಿನ್ನು?
0: ಅದೇ ಕರಡಿ ಮತ್ತು ಜೇನುನೊಣಗಳ ಕಥೆ.
2: ಒಮ್ಮೆ ಒಂದು ಹಸಿದ ಕರಡಿ ಕಾಡಿನಲ್ಲಿ ನಡೆದು ಬರುತ್ತಿದ್ದಾಗ ಅದಕ್ಕೆ ಒಂದು ಮರದ ಪೊಟರೆಯೊಳಗೆ ಜೇನುನೊಣಗಳ ಜೇನುಗೂಡು ಕಾಣಿಸಿತು.
3: ಆಹಾ, ಜೇನು, ನನ್ನ ಸಿಹಿ ಜೇನು.
2: ಇನ್ನೇನು ಕರಡಿ ಜೇನನ್ನು ಕದಿಯಲು ಹತ್ತಿರ ಬರುತ್ತಿದ್ದಂತೆ ಒಂದು ಜೇನುನೊಣವು ತನ್ನ ಗೂಡು ಕಾಪಾಡಲು ಹಾರಿ ಬಂತು. ಜೇನುಗೂಡು ಕಾಪಾಡಲು ಆ ಜೇನು ಕರಡಿಯ ಮೂಗನ್ನು ಕಚ್ಚಿಬಿಟ್ಟು ಗೂಡು ಸೇರಿಬಿಟ್ಟಿತು.
0: ನಮ್ ಜೇನ್ ತಿನ್ಬೇಡ.
2: ಈಗ ಕರಡಿಗೆ ಸಿಟ್ಟು ನೆತ್ತಿಗೇರ್ಬಿಡ್ತು.
3: ನನ್ನ ಕಚ್ಚೋಕೆ ಎಷ್ಟು ಧೈರ್ಯ ನಿಮಗೆ? ಇರಿ, ನಿಮ್ಮ ಗೂಡನ್ನು ನಾಶ ಮಾಡ್ಬಿಡ್ತೀನಿ.
2: ಅಲ್ಲಿಂದ ಹೋಗುವ ಬದಲು ಆ ಕರಡಿಯು ಕೋಪದಿಂದ ಆ ಜೇನುಗೂಡನ್ನು ನಾಶ ಮಾಡಲು ತನ್ನ ಕೈಗಳಿಂದ ಹೊಡೆಯಲು ಪ್ರಾರಂಭಿಸಿತು. ಇದರಿಂದಾಗಿ ಗೂಡಿನಲ್ಲಿದ್ದ ಅಷ್ಟೂ ಜೇನುನೊಣಗಳು ತಕ್ಷಣವೇ ಎಚ್ಚರಗೊಂಡು ಹೊರಬಂದು ಕರಡಿಯನ್ನು ತಲೆಯಿಂದ ಕಾಲಿನವರೆಗೂ ಕಚ್ಚಿಬಿಟ್ಟಿತು.
3: ಯಾರಾದ್ರೂ ನನ್ನ ಈ ಜೇನುನೊಣಗಳಿಂದ ಕಾಪಾಡಿ.
2: ಮೈಯೆಲ್ಲ ಕಡಿದಿದ್ದರಿಂದ ಕರಡಿ ನೋವಿನಿಂದ ಓಡಿ ಹೋಗಿ ಅಲ್ಲೇ ಇದ್ದ ಕೊಳದ ಒಳಗೆ ನೆಗೆದು ಬಿಟ್ಟಿತು. ಆ ಜೇನುನೊಣಗಳು ಕರಡಿಗೆ ಎಚ್ಚರಿಸುತ್ತಾ,
0: ಮತ್ತೆ ನಮ್ಮ ಗೂಡಿನ ಕಡೆ ತಲೆ ಹಾಕದ್ರೆ ಹುಷಾರ್.
2: ಕರಡಿಗೆ ಆ ದಿನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲ್ತಂಗಾಯ್ತು. ಒಂದ್ ಚಿಕ್ಕ ಗಾಯವನ್ನು ಸಂಯಮದಿಂದ ತಡೆದುಕೊಂಡಿದ್ದರೆ ಸಾವಿರಾರು ಗಾಯಗಳಿಂದ ಉಳಿದುಕೊಳ್ಳಬಹುದಿತ್ತು.
1: ಹೌದು, ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು.
0: ನಿಂಗೆ ನೋವಾಗಿದ್ದು ನಿನ್ ಕೋಪದಿಂದ ಮಿಂಟು, ಆ ಪಕ್ಷಿಯಿಂದ ಅಲ್ಲ.

0: ಪಾಪ ಇಲಿ, ಯಾರಾದ್ರೂ ಬೆಕ್ಕಿಗೆ ಗಂಟೆ ಕಟ್ಟಬೇಕು.
1: ನೀನ್ ಹೇಳೋದೇನೋ ನಿಜ, ಆದರೆ ಆ ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು?
0: ಆಗಲ್ಲಪ್ಪ, ನಂಗ್ ಭಯ ಆಗತ್ತೆ.
1: ಹಾಹಾ, ಆ ಬೆಕ್ಕಿಗೆ ಗಂಟೆ ಕಟ್ಟೋ ಕತೆ ತರಾನೇ ಆಯ್ತು.
2: ಒಂದು ಹಳ್ಳಿಯ ತೋಟದ ಮನೆಯಲ್ಲಿ ಒಂದು ದೊಡ್ಡ ಇಲಿಯ ಗುಂಪು ನೆಮ್ಮದಿಯಾಗಿ ಬಾಳುತ್ತಿದ್ದವು. ಅಲ್ಲಿ ಸುತ್ತಮುತ್ತ ಆಡಿ ತಿಂದು ಓಡಾಡಿಕೊಂಡು ಯಾರ ಭಯವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಿದ್ದವು. ಆ ತೋಟದ ಮಾಲೀಕ ಒಂದು ದೊಡ್ಡ ಬೆಕ್ಕನ್ನು ತಂದಾಗ ಶುರುವಾಯಿತು ಅಪಾಯ.
3: ನನಗೆ ಇಲಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ರುಚಿಯಾಗಿರುತ್ತೆ.
2: ಆ ಬೆಕ್ಕು ಮೆಲ್ಲಗೆ ಸದ್ದಾಗದಂತೆ ನಡೆದಾಡುತ್ತಾ ಇತ್ತು. ಆಹಾರ ಕದಿಯಲು ಬಂದ ಇಲಿಗಳನ್ನು ಕಕ್ಕನೆ ಹಿಡಿದು ಬಿಡುತ್ತಿತ್ತು.
3: ಬೆಕ್ಕು ಬಂತು, ಓಡಿ ಓಡಿ, ಜೀವ ಕಾಪಾಡ್ಕೊಳ್ಳಿ.
2: ಬೆಕ್ಕು ಒಂದೋ ಎರಡೋ ಇಲಿಗಳನ್ನು ಪ್ರತಿ ಸರಿ ಹಿಡಿದು
4: ಇಲಿ ತುಂಬಾ ರುಚಿಯಾಗಿದೆ
2: ಬರ್ತಾ ಬರ್ತಾ ಇಲಿಗಳ ಪಾಡು ಕಷ್ಟ ಆಗೋಯ್ತು. ಬೆಕ್ಕಿನ ಭಯದಿಂದ ಊಟ ಆಟ ಇಲ್ಲದೆ ಬಿಲದೊಳಗೆ ಕೂತ್ಕೋಬೇಕಾಗಿತ್ತು. ಇದರಿಂದ ಎಲ್ಲ ಇಲಿಗಳು ಒಂದು ಸಭೆ ಸೇರಿದವು.
5: ಈ ಬೆಕ್ಕಿನ ತೊಂದರೆಯಿಂದ ತಪ್ಪಿಸಿಕೊಳ್ಳೋಕೆ ಯಾರಾದ್ರೂ ಉಪಾಯ ಹೇಳ್ತೀರಾ?
2: ತಕ್ಷಣ ಎಲ್ಲ ಇಲಿಗಳು ತಮ್ಮ ತಮ್ಮಲ್ಲೇ ಗುಸುಗುಸು ಅಂತ ಮಾತನಾಡಿಕೊಂಡವು. ಅದ್ರಲ್ಲೊಂದ್ ಬುದ್ಧಿವಂತ ಇಲಿ ಗುಂಪಿನಿಂದ ಬಂದು,
3: ಯಾಕೆ ನಾವು ಬೆಕ್ಕಿಗೆ ಗಂಟೆ ಕಟ್ಟಬಾರ್ದು? ಅದು ಬರವಾಗ ಗೊತ್ತಾಗ್ಬಿಡುತ್ತೆ.
2: ತಕ್ಷಣ ಇದಕ್ಕೆ ಮತ್ತೊಂದು ಇಲಿ,
3: ಆಹಾ ಒಳ್ಳೆ ಉಪಾಯ
2: ಎಂದು ಹೇಳುತ್ತಾ ಈ ಇಲಿ ಒಂದು ಗಂಟೆ ಕೊಟ್ಟಿತು. ಬುದ್ಧಿವಂತ ಇಲಿಯ ಮುಖ ಭಯದಿಂದ ಬಿಳಿಚಿಕೊಂಡಿತು. ತಕ್ಷಣ ಗುಂಪಿನಲ್ಲಿದ್ದ ಒಂದು ಮುದಿ ಇಲಿ,
6: ಹಾಗಾದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು?
2: ಬುದ್ಧಿವಂತ ಇಲಿಯ ಹಾಗೆ ಪ್ರತಿಯೊಂದು ಇಲಿಯು ಒಂದೊಂದು ಸಬೂಬು ಹೇಳಿ ತಪ್ಪಿಸಿಕೊಂಡವು.
3: ಈ ಕೆಲ್ಸ ನನ್ನಂತ ಇಲಿಗೆ ಆಗೋದಿಲ್ಲಪ್ಪ.
2: ಇನ್ನೊಂದು ಇಲಿ,
3: ನನ್ನ ಬಾಲಕ್ಕೆ ಗಾಯ ಆಗಿದೆ, ನಾನ್ ಈ ಸಲ ಹೋಗಕ್ಕಾಗಲ್ಲ.
2: ಮತ್ತೊಂದು ಇಲಿ,
3: ಆಗಲ್ಲಪ್ಪ, ನನಗೆ ತುಂಬಾ ಭಯ ಆಗುತ್ತೆ.
2: ಹಾಗಾಗಿ ಯಾವ ಇಲಿಯೂ ಮುಂದೆ ಬರಲಿಲ್ಲ. ಪ್ರಶ್ನೆ ಹಾಗೆ ಉಳಿತು,
3: ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು?
1: ಹಾಗಾದ್ರೆ ಬೆಕ್ಕಿಗೆ ಯಾರು ಗಂಟೆ ಕಟ್ಟಲಿಲ್ವಾ?
3: ಇಲ್ಲ, ಆದ್ರೆ ನೀನ್ ಕಟ್ಟಬಲ್ಲೆ.
0: ಇಲ್ಲಪ್ಪ, ನಂಗಾಗಲ್ಲ.
1: ವಾಪಸ್ ಬಾ, ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ.

0: ನಾವಿನ್ನೊಬ್ರಿಗೆ ದಯೆ ತೋರಿಸಿ ಯಾವಾಗ್ಲೂ ಸಹಾಯಕವಾಗಿರ್ಬೇಕು.
1: ದಯೇನಾ? ಅದ್ರಿಂದ ಏನ್ ಉಪಯೋಗ?
0: ಹಾಗಾದ್ರೆ ನೀನು ಸಿಂಹ ಮತ್ತು ಇಲಿಯ ಕತೆ ಕೇಳಲೇಬೇಕು.
1: ಅದೊಂದು ಸುಂದರವಾದ ಕಾಡಿನಲ್ಲಿ ಪ್ರಶಾಂತವಾದ ಮಧ್ಯಾಹ್ನ, ಒಂದು ಸಿಂಹ ಬೇಟೆಯಾಡಿ ತನ್ನ ಊಟ ಮುಗಿಸಿಕೊಂಡು ನೆಮ್ಮದಿಯಾಗಿ ವಿಶ್ರಮಿಸುತ್ತಿತ್ತು. ಅಲ್ಲೇ ಹತ್ರದಲ್ಲಿದ್ದ ಒಂದು ಇಲಿಯು ತನ್ನ ಆಹಾರ ಹುಡುಕಿಕೊಂಡು ಸಿಂಹದ ಗುಹೆ ಹತ್ರ ಬಂತು. ಪ್ರತಿದಿನದ ಹಾಗೇನೆ ಇಂದು ಸಹ ಅದು ಸಿಂಹದ ಗುಹೆ ಹತ್ರ ಆಹಾರಕ್ಕಾಗಿ ಬಂದಿತು. ಸಮಯ ಕಳೆದ ಹಾಗೆ ಸೂರ್ಯ ಮೋಡದ ಮರೆಯಾಗಿ ಸಂಜೆಯಾಗುತ್ತಾ ಬಂತು. ಆ ಇಲಿ ತನ್ನ ಆಟ ಊಟ ಮುಗಿಸಿಕೊಂಡು ರಾತ್ರಿ ಮಲ್ಗೋಕೋಸ್ಕರ ಮನೆ ಕಡೆ ಓಡಿತು. ತನ್ನದೇ ಲೋಕದಲ್ಲಿ ಇದ್ದ ಇಲಿಯು ಸಿಂಹದ ಗುಹೆ ಹತ್ರ ಬಂದು ಅಕಸ್ಮಾತಾಗಿ ಸಿಂಹವನ್ನು ಎಡವಿ ಬಿಟ್ಟಿತು. ಇದರಿಂದ ಎಚ್ಚರಗೊಂಡ ಸಿಂಹ ಇಲಿಯನ್ನು ಕೋಪದಿಂದ ತನ್ನ ಪಂಜಿನಿಂದ ಹಿಡಿದುಕೊಂಡಿತು.
2: ಎಷ್ಟು ಧೈರ್ಯ ನಿನಗೆ ಈ ಕಾಡಿನ ರಾಜನನ್ನು ಎಬ್ಬಿಸುವುದಕ್ಕೆ? ನಾನೆಂದರೆ ಭಯವಿಲ್ಲವೇ
1: ಎಂದು ಸಿಂಹ ಗರ್ಜಿಸಿತು. ಇಲಿ ಗಾಬರಿಯಿಂದ ತರತರನೆ ನಡುಗುತ್ತಿತ್ತು. ಕೆಲ ಕ್ಷಣ ಮಾತೇ ಹೊರಡಲಿಲ್ಲ.
2: ನಿನ್ನನ್ನು ಬಿಡೋದಿಲ್ಲ, ನಿನ್ನ ತಿಂದು ಬಿಡ್ತೀನಿ, ನನಗೆ ತುಂಬಾ ಕೋಪ ಬರ್ಸಿದ್ದೀಯ,
1: ಸಿಂಹ ಮತ್ತೆ ಗರ್ಜಿಸಿತು. ನಡುಗುತ್ತಾ ಇಲಿಯು ಸಿಂಹವನ್ನು ಬೇಡಿಕೊಂಡಿತು.
3: ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಜೀವ ಉಳಿಸು. ನಿನಗೆ ಯಾವತ್ತಾದ್ರೂ ಒಂದಿನ ಕಷ್ಟ ಬಂದಾಗ ಖಂಡಿತ ಸಹಾಯ ಮಾಡ್ತೀನಿ, ದಯವಿಟ್ಟು ಕ್ಷಮಿಸು.
2: ಸಹಾಯ ನಿನ್ನಿಂದ ನೀನ್ ಯಾವುದಕ್ಕೂ ಪ್ರಯೋಜನವಿಲ್ಲ
1: ಎಂದು ಇಲಿಯನ್ನು ಹೀಯಾಳಿಸಿತು. ಇಲಿ ಮತ್ತೊಮ್ಮೆ ಧೈರ್ಯದಿಂದ ಬೇಡಿಕೊಂಡಿತು.
3: ದಯವಿಟ್ಟು ಇದೊಂದ್ಸಲ ಅವಕಾಶ ಕೊಡು, ಒಂದಲ್ಲ ಒಂದಿನ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ದಯವಿಟ್ಟು ಬಿಟ್ಬಿಡು.
1: ಇಲಿಯ ಮೇಲೆ ಕನಿಕರಗೊಂಡ ಸಿಂಹವು ಅದನ್ನು ಬಿಟ್ಟಿತು.
2: ನಿನ್ನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ, ಮತ್ತೆ ಈ ಕಡೆ ಬರೋ ಧೈರ್ಯ ಮಾಡಬೇಡ, ಓಡು, ಓಡಿ ಹೋಗು.
1: ಬದುಕಿದ್ಯಾ ಬಡ ಜೀವವೇ ಅಂತ ಇಲಿ ಅಲ್ಲಿಂದ ಕಾಲ್ಕಿತಿತು. ಮತ್ತೆ ಹಿಂದಿರುಗದೆ ಮನೆ ಕಡೆ ಓಡಿ ಹೋಯ್ತು. ಕೆಲವು ದಿನಗಳು ಕಳೆದ ಮೇಲೆ ಒಂದು ಮಧ್ಯಾಹ್ನ ಸಿಂಹವು ತನ್ನ ಬೇಟೆ ಹುಡುಕಿಕೊಂಡು ಹೋಗುತ್ತಿತ್ತು. ಅದ್ಯಾಕೋ ಆ ದಿನ ಕಾಡು ತುಂಬಾ ನಿಶಬ್ದವಾಗಿತ್ತು. ಬೇಟೆಗಾರರು ಕಾಡಿಗೆ ಬಂದಿದ್ದರಿಂದ ಪ್ರಾಣಿಗಳೆಲ್ಲ ಹೆದರಿಕೊಂಡು ಅವಿತುಕೊಂಡವು. ಸಿಂಹ ತನ್ನ ಗುಹೆ ಹತ್ರ ನಡೀತಿದ್ದಾಗ ಅಲ್ಲಿ ಏನೋ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿತು. ಅದು ಪೊದೆಗಳ ನಡುವೆ ಇದ್ದ ಬೇಟೆಗಾರರ ಹಗ್ಗವಾಗಿತ್ತು. ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಸಿಂಹ ಬಲೆಯ ಒಳಗೆ ಸಿಕ್ಕಿ ಹಾಕಿಕೊಂಡಿತು. ಸಿಂಹ ಹೆದರಿಕೊಂಡು ಜೋರಾಗಿ ಕೋಪದಿಂದ ಮತ್ತು ಭಯದಿಂದ ಗರ್ಜಿಸತೊಡಗಿತು. ಅಲ್ಲಿಂದ ತಪ್ಪಿಸಿಕೊಳ್ಳಲು ಆಗ್ಲೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಇಲಿಗೆ ಈ ಸಿಂಹದ ಗರ್ಜನೆ ಕೇಳಿಸಿತು. ಬಿಲದಿಂದ ಹೊರಗೆ ಬಂದು ನೋಡಿದಾಗ ಸಿಂಹ ಅಪಾಯದಲ್ಲಿದ್ದುದನ್ನು ನೋಡಿತು. ಸಿಂಹದ ಮೇಲೆ ಕನಿಕರ ಮೂಡಿತು. ಒಂದು ಕ್ಷಣವೂ ತಡ ಮಾಡದೆ ಸಿಂಹದ ಸಹಾಯಕ್ಕೆ ಓಡಿತು. ಆ ಬೇಟೆಗಾರರ ಬಲೆಯನ್ನು ತನ್ನ ಚೂಪಾದ ಹಲ್ಲಿನಿಂದ ಕಚ್ಚಿ ಕಚ್ಚಿ ಬಿಡಿಸಿತು. ಸಿಂಹವು ಬಿಡುಗಡೆ ಹೊಂದಿತು. ಒಂದು ಚಿಕ್ಕ ಇಲಿ ಹೇಗೆ ತನ್ನ ಜೀವ ಕಾಪಾಡಿತು ಎಂದು ತಿಳಿದು ಸಿಂಹಕ್ಕೆ ಆಶ್ಚರ್ಯವಾಯಿತು. ಸಿಂಹ ಹೇಳಿತು,
2: ನನ್ನ ಕಾಪಾಡಿದ್ದಕ್ಕೆ ಧನ್ಯವಾದ.
1: ಅದಕ್ಕೆ ಆ ಇಲಿ,
3: ನೆನಪಿದ್ಯಾ, ನೀನು ಒಂದ್ಸಲ ನನ್ ಜೀವ ಉಳಿಸಿದ್ದೆ, ಈಗ ನನ್ ಸರದಿ ನಿನ್ ಜೀವ ಉಳಿಸಕ್ಕೆ.
1: ಸಿಂಹವು ಕಣ್ಣಂಚಿನಲ್ಲಿದ್ದ ನೀರಿನಿಂದಲೇ ಧನ್ಯವಾದ ಅರ್ಪಿಸಿತು.
0: ಒಬ್ರಿಗೊಬ್ರು ಸಹಾಯ ಮಾಡಿದ್ದು ನಮ್ಗೆ ಯಾವತ್ತು ವ್ಯರ್ಥ ಆಗಲ್ಲ, ನಮ್ಮನ್ನ ಇನ್ನ ಒಳ್ಳೆ ಮನುಷ್ಯನಾಗ್ ಮಾಡುತ್ತೆ.
4: ನೋಡು, ನಮಗೆ ಮುದ್ದಾದ ಪುಟ್ಟ ಗೆಳೆಯ ಸಿಕ್ಕಿದ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
5: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನೋ ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
6: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
7: ತುಂಬ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು

0: ಮದುವೆಗೆ ಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದಳು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
1: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ June 28 ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.
3: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
4: ಪ್ರಿಯ ಕೇಳುಗರೆ, ಸಂವಿಧಾನ ಅರಿವು ಕಾರ್ಯಕ್ರಮದ 4ನೇ ಆವೃತ್ತಿ ಇದು. ಇದೀಗಲೇ ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ, ಸಂವಿಧಾನದ ರಚನಾ ಮೂಲ ಹಾಗೂ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಇದೀಗಲೇ ನಾವು ಅರ್ಥ ಮಾಡಿಕೊಂಡ ಪ್ರಕಾರ ನಮ್ಮ ಸಂವಿಧಾನ ಮೂಲತವಾಗಿ 395 ಅನುಚ್ಛೇದಗಳನ್ನು, 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನು ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ. ಇದು ನಮ್ಮ ದೇಶದ ಮೂಲ ಕಾನೂನು, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ. ಇವರು ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿನಿ ವೇಲಾಯುದ್ದನ್, ಬೇಗಂ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶ್ಮುಖ್, ಅನ್ಸಾ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಅನ್ನಿ ಮಸ್ಕರೇನ್ ಇವರು. ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕೃಷ್ಣಮೂರ್ತಿ ರಾವ್, ಎಚ್ ಸಿದ್ದವೀರಪ್ಪ, ಎಸ್ ನಿಜಲಿಂಗಪ್ಪ ಇವರುಗಳು. ಪ್ರತ್ಯೇಕವಾಗಿ ಕರ್ನಾಟಕದ BN ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನದ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನವು ನಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಭಾಗ 3 ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹಾಗೂ ಭಾಗ 4 ರಾಜ್ಯಕ್ಕೆ ನಮ್ಮ ಸಂವಿಧಾನ ವಿಧಿಸಿದ ಸಕಾರಾತ್ಮಕ ದೃಢೀಕರಣವನ್ನು ಕಾಣುತ್ತೇವೆ. ನಮ್ಮ ಸಂವಿಧಾನ ಮೌಲ್ಯಗಳು ಎಲ್ಲರ ಸಮಾನತೆಗೆ, ಎಲ್ಲರ ಗೌರವಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಆ ಚಿಂತನೆಗೆ ವಿಶೇಷ ಕೊಡುಗೆ ನೀಡಿದೆ. ಪ್ರತ್ಯೇಕವಾಗಿ ಲಿಂಗ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ, ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಈ ಎಲ್ಲ ಮೌಲ್ಯಗಳಿಗೆ ನಮ್ಮ ಸಂವಿಧಾನ ನೀಡಿದ ಚೇತನ ಅಪಾರ. ಇವತ್ತಿನ ಆವೃತ್ತಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ, ಅಂದರೆ ನಮಗೆ ಇತ್ತ ಬಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ಭಾಗ 4A, ನಮ್ಮ ಬಾಧ್ಯತೆಗಳು, ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂಧಗಳು ಇದ್ದಿಲ್ಲ. 1975 ಘೋಷಿತವಾದ ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವ ಅಗತ್ಯ ಕಂಡುಬಂತು. ಹಾಗಾಗಿ ಸರ್ದಾರ್ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸಮಿತಿಯೊಂದು ರಚಿತವಾಯಿತು. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಅಧ್ಯಾಯವನ್ನು ಸೇರಿಸುವ ಅಗತ್ಯತೆಯನ್ನು ಅನುಮೋದಿಸಿತು. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಬಾಧ್ಯತೆಗಳು, ಅಂದರೆ ನಾವು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಾವು ಭಾರತೀಯ ನಾಗರಿಕರು ಅರಿಯಬೇಕು, ಅನುಸರಿಸಬೇಕು ಎಂಬುದು ಈ ಸಮಿತಿಯ ಅನಿಸಿಕೆಯಾಗಿತ್ತು. ಇದಕ್ಕನುಗುಣವಾಗಿ 1976 ಅಂದರೆ 42 ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಭಾಗ 4A ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು. ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಿ ಒತ್ತು ಕೊಟ್ಟು ಮಾತಾಡುವುದು ಸಹಜ. ಆದರೆ ನಮ್ಮ ಕರ್ತವ್ಯ ಬಾಧ್ಯತೆ ಬಗ್ಗೆ ನಮ್ಮ ಅಳುಕು ಹಾಗೂ ಪ್ರಜ್ಞಾಶೀಲತೆ ಸಾಮಾನ್ಯವಾಗಿ ಕಡಿಮೆಯೇ ಎಂದು ಹೇಳಬಹುದು. ನಮ್ಮ ಹಕ್ಕಿನ ಪ್ರಾಬಲ್ಯದಷ್ಟೇ ನಮ್ಮ ಕರ್ತವ್ಯದ ಪ್ರಾಬಲ್ಯ ಸರಿತೂಗಿದರೆ ನಮ್ಮ ಸಾಮಾಜಿಕ ಸಾಮರಸ್ಯವು ಬಲವಾಗುತ್ತದೆ, ಅಥವಾ ನಮ್ಮ ಸಮಾಜದ ಸಾಮರಸ್ಯದಿಂದ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸುಲಭ. ನಾವು ಪ್ರತಿಯೊಬ್ಬರೂ ಸಮಾಜದಲ್ಲಿ ನಮ್ಮ ಪಾಲಿನ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಮತ್ತು ಸಮಾಜ ಗೌರವಯುತವಾಗಿ ನಡೆದುಕೊಳ್ಳಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೀಗೆ ಹೇಳುವುದುಂಟು, ನೀವು ನಿಮ್ಮ ಕೈಯನ್ನು ಮುಂದಕ್ಕೆ ಬೀಸುತ್ತಿದ್ದೀರಿ ಎಂದುಕೊಳ್ಳುವ. ನೀವು ಬೀಸಿಕೊಳ್ಳುತ್ತಿರುವುದು ನಿಮ್ಮ ಕೈಯಲ್ಲವೇ, ನಿಮಗೆ ಅದರ ಸ್ವಾತಂತ್ರ್ಯವಿದೆ. ಆದರೆ ಆ ನಿಮ್ಮ ಕೈಯನ್ನು ನೀವು ಅತಿಯಾಗಿ ಬೀಸಿದರೆ ಈ ಕೈಯು ಇನ್ನೊಬ್ಬರ ಮೂಗಿಗೆ ತಾಗುವುದು ಖಂಡಿತ. ಆಗ ಆ ಇನ್ನೊಬ್ಬ ಸುಮ್ಮನಿರಬೇಕೇ? ಇಲ್ಲ, ಯಾಕೆಂದರೆ ನಿಮ್ಮ ಈ ವರ್ತನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ನೆರೆಯವರ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ಅಥವಾ ನನ್ನ ನೆರೆಯವರ ಸ್ವಾತಂತ್ರ್ಯ ನನ್ನ ಕೈಯಲ್ಲಿದೆ. ಏಕೆಂದರೆ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಕರ್ತವ್ಯ ಉಳಿದವರ ಹಕ್ಕಿನ ಸ್ಥಿತಿಯಾಗುತ್ತದೆ. ನಿದರ್ಶನಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಮಯ ವ್ಯಯ ಮಾಡಿದರೆ ನಾನು ವಿದ್ಯಾರ್ಥಿ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಪಾಲಕರು, ತಂದೆ ತಾಯಿಯರು ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕೊಡದಿದ್ದರೆ ಅದು ಅವರ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಸಂವಿಧಾನದ 86 ತಿದ್ದುಪಡಿ ಆದಿನಿಯಮ 2002 ಪ್ರಕಾರ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6-14 ವರ್ಷಗಳ ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಅವರ ಮೂಲಭೂತ ಕರ್ತವ್ಯವೆಂದು ವಿಧಿಸಿದೆ. ನಲ್ಮೆಯ ಕೇಳುಗರೆ, ಸಂವಿಧಾನದ ಭಾಗ 4A ಅನುಚ್ಛೇದ 51A ಇದರಲ್ಲಿ ಸಂಯೋಜಿತವಾದ ಮೂಲಭೂತ ಕರ್ತವ್ಯಗಳನ್ನು ನಾವು ಅನುಸರಿಸುವುದು ಅಗತ್ಯವಲ್ಲವೇ? ಹಾಗಾದರೆ ಈ ಕರ್ತವ್ಯಗಳು ಯಾವುವು? ಮೊದಲನೆಯದಾಗಿ ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು, ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ನಮ್ಮ ಮೊದಲ ಮೂಲಭೂತ ಕರ್ತವ್ಯ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ಎರಡನೆಯ ಮೂಲಭೂತ ಕರ್ತವ್ಯ. ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಭಾಗ 4A ಅನುಚ್ಛೇದ 51A ಇದರಲ್ಲಿ ಕ್ರೋಢೀಕೃತವಾಗಿವೆ. ಮೂರನೆಯದಾಗಿ ಭಾರತದ ಸಾರ್ವಭೌಮತೆಯನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಂರಕ್ಷಿಸುವುದು, ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ವರ್ತನೆ ಇರುವಂಥದ್ದು. ನಾಲ್ಕನೆಯದಾಗಿ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು. ಐದನೆಯದು ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಯಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಆರನೆಯದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅಂದರೆ ನಮ್ಮ ವಿವಿಧತೆಯನ್ನು ಗೌರವಿಸುವುದು. ಏಳನೇದಾಗಿ, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು. ಎಂಟನೆಯದು, ವೈಜ್ಞಾನಿಕ ಮನೋಭಾವನೆ ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ ಇವುಗಳನ್ನು ಅಭಿವೃದ್ಧಿಗೊಳಿಸುವುದು. ಒಂಬತ್ತನೆಯದಾಗಿ, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹತ್ತನೆಯದಾಗಿ, ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವುದು, ಅಂದರೆ ರಾಷ್ಟ್ರದ ಸಾಧನೆ ನಮ್ಮೆಲ್ಲರ ಕರ್ತವ್ಯ ಕೂಡ. ಹನ್ನೊಂದನೆಯದು, ಈ ಮೊದಲೇ ಹೇಳಿದಂತೆ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಮಕ್ಕಳ ತಂದೆ ತಾಯಿಗಳು ಅಥವಾ ಪೋಷಕರು 6-14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕೇಳುಗರೆ, ಇದು ನಮ್ಮ ಮೂಲಭೂತ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ, ಸಾಮರಸ್ಯಕ್ಕೆ, ಹೊಂದಾಣಿಕೆಗೆ ನಾವು ಪಾಲಿಸುವ ಕರ್ತವ್ಯಗಳು ಬಹಳ ಗಣನೀಯ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕಿನಾಗೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬಾರದು, ಆದರೆ ಇದು ನಮ್ಮ ನೈತಿಕ ಕಟ್ಟುಪಾಡು. ಇದನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಕೇಳುಗರೆ, ಇದಿಷ್ಟು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಹಕ್ಕುಗಳು, ರಾಜನಿರ್ದೇಶನ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇವುಗಳ ಬಗ್ಗೆ ಬಹುಶಃ ಕೆಲವೊಂದು ವಿಚಾರಗಳನ್ನು ಮುಂದಿನ ಆವೃತ್ತಿಯಲ್ಲಿ ನಾನು ನಿಮ್ಮೊಂದಿಗೆ ಹಚ್ಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ನೊಂದು ಆವೃತ್ತಿಯಲ್ಲಿ, ಅಂದರೆ ಬರುವ ವಾರ, ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಡಾಕ್ಟರ್ ಶಕೀಲ ಹೆಗ್ಡೆ, ನಮ್ಮದೇ ವಿಭಾಗದವರು. ಅವರು ನಿಮಗೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ, ನಮ್ಮ ರಾಷ್ಟ್ರದ ಆಡಳಿತ ಹೇಗೆ ನಡೆಯುತ್ತದೆ, ಕಾರ್ಯಾಂಗದ ಕೆಲಸವೇನು, ಇದರೆಲ್ಲ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಪ್ರೀತಿಯ ಕೇಳುಗರೇ, ಇವತ್ತು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅರಿತುಕೊಂಡಿದ್ದೀರಾ? ಇದನ್ನು ನಿಮ್ಮ ಪರಿಚಯಸ್ಥರಲ್ಲಿ ಮಾತಾಡಿ ಅವರಿಗೂ ಇದರ ಅರಿವನ್ನು ನೀಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಆವೃತ್ತಿ ಮುಗಿಸೋಣ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28 ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ഞാന് ഭാസ്കർ റൈ കുക്കുവള്ളി പാത്തിരുന്നുള്ള റേഡിയോ സാരംഗ് നമ്മ മാത്തരള മാധ്യമ യാൻലാ കേരുന്നുള്ള നിഖിലാ കേരളി രംഗ രംഗത ബതു.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 5ನೇ ಕಂತು.
1: ಅರಿತೋಮ ನಂದ

0: ಕೃಷ್ಣ ದೇವರೇ ಒಂದು ಕಪಟ ನಾಟಕ ಸೂತ್ರಧಾರಿಂದ ಪಂಪ ಓಡುಂದೇ ಮಲ್ಕುಣ್ಣಾತ ದಾಲ ತೆರಿಯ ಹಂದೇನೆ ಬಾತೆ ನಾನು
1: ಕಪಟ ನಾಟಕ ಸೂತ್ರಧಾರಿಂದ ಲೋಕಬಾರಿ ಮಂದ್ಯಲು ಬಂಡಿರಂದಾಳ ಸರಿ ಆಲೋಚನೆ ಮಲ್ಪನೆಗೆ ಬೆರಣೆರೆ ಈರು ತೆರಿನಾರು ಇಂದು ಏನನ್ನು ಬಂದ ಅಪ್ಪಂಡ ಪ್ರಾಯೋಡ ಮಲ್ಲಾದ ಯಾನೀರೇಗ ಅಡ್ಡ ಬೂರೊಂಡೆ ಊರು ನಂಚಿತ್ತನ ಇರೇನು ಪದಿನಾಯಿ ನಮನದ ಉಪಚಾರುಡು ಯಾನೀರಿನ ಪೂಜೆ ಮಲ್ತನಲ್ ಕಾಣೆ ಪೂಜೆ ಮಲ್ತಿನ ಅತಿ ಸಂತೋಷುಡು ದೆತ್ತೊಂದ ಆಯಿ ಒಕ್ಕೋ ಈರು ಬತ್ತಿ ನಂಚಿತ್ತನ ಕಜ್ಜೋದಾನಿ ಅಂತ ಕೇಳಂದಂಡ ಈರು ಪಣಪುನಿದಾನೆ
0: ಅತ್ತೆ ಉಡಲಿನ ತೆರಿಯೊಂದು ಕಡಲದಲ್ಲೆಕ್ಕ ಇತ್ತಿನ ಜಾಗಡ ಇತ್ತಿನ ಏನಂಡ ಈ ಗೊತ್ತಿತ್ತದಲ್ಲ ಗೊತ್ತು ನಗಲೆಕ್ಕ ಕೇಳು ಅಂದಂಡ ಯಾನಿ ನಿನ್ನ ದಾದಾಂದು ಪನಡು ಪನಗೆ
1: ಪೇರ ಕಡಲಿಡು ನಾಗಪಾಸಿಡು ಸಿರಿದೇವಿನ ಕೈಟು ಕಾರು ಒತ್ತವು ನಂಚಿತ್ತನ ಈರು ಈರಿಡ ದಾಯ ಬತ್ತರು ಯಾನಿರಡ ಕೇಂಡಿನಂತ ಮರ್ಮದ ಉಳತಿಲ್ಲ ದಾದ ಅಂದ ಕೇಳು ನಾವು
0: ಅತ್ತ
1: ಅನ್ನೇರೆ ಸರಿಯಾದ ಆಲೋಚನೆ ಮಲ್ಕುಲೆ ಒಂಜಿ ಅಪ್ಪೆಗ ಮಾತ್ರ

0: ಮಾಮಲ್ಲ ಪೊರ್ಲು ಪೋಲಿಗದ ಅಚ್ಚರುಡು ಓಲೆ ಬರೆತಳು ಬರೆತಿನಂಚಿತ್ತನ ಓಲೆನು ಯಾನ ಉಡುಪಾಯಿ ನಲ್ಕಾಂಡು ಓಲೆದ ಒಕ್ಕಣೆನ ಯಾನ ಓದಿಗೆ ಮಲ್ಪೋಡು ಗಿಜ್ಜೊಲಿ ತಾರಿದ ಕಿಲ್ಲೊಲಿನ ಕಡಪಾದೆ ಕಲ್ತದ ದೊಂಬುಗ ಬಾಡಾದೆ ಇರ್ಲದ ಪನಿಕ ಪಾಡದೆ ಕಡವಲಿ ಕತ್ತೆರ್ದ ಕೊಡಿವಲಿ ಮುತ್ತೆರ್ದ ಬಾಮೋಗು ಅಂಚದಾನೆ ಬರ್ಪಾದೆ ರಂಗೋಜಿ ಸೇನವನ ಲೆಪಡಾದೆ ಬರೆಯನಂಚಿತ್ತನ ಓಲೆದ ಒಕ್ಕಣೆ ಕಡಪುಡ್ದು ಕೊರ್ನಂಚಿತ್ತನ ಓಲೆದ ಬಗ್ಗೆ ಅದು ನೂಲು ಪಾಡ್ನಾರು ಬತ್ತದ ಓಲೆನ ಕಂತು ಕೊರಿಯರಿ ಓದಿನಂಚೆತ್ತನ ಓಲೆಡದಾದ ಉಂಡು ಆ ಸಿರಿನಾರಾಯಣ ದೇಬರೆ ಶ್ರೀಕೃಷ್ಣ ದೇಬರೆ ಹೊರಟು ಅವತಾರದೆತ್ತ ಬತ್ತರೆ ಬತ್ತಿನಂಚೆತ್ತನ ಇರನೆ ಎನ್ನ ಉಡಲ ಜಿಟ್ಟೆಡು ಕುಲ್ಲಾ ಒಂದು ಆದರ್ತೊಂದು ಯಾನ ಪೂಜಿತೊಂದುಳ್ಳೆ ಲೋಕೊಡು ಯಾನ ಮದಿಮೆ ಪಣಪು ನಾವು ಆನಂದಂಡವು ಇರನ ತಂದ ಯಾನ ಬುಕ್ಕೊರೆನ ಆವಯೆ ಅಪನಂಡ ಯಾನ ಮದಿಮೆ ಆವಡೊಂದು ಇರನ ಕನಕಟ್ಟಿಯ ನಂಡ ಎನ್ನ ಅಮ್ಮೆರಾಯಿನಂಚೆತ್ತನ ಭೀಷ್ಮಕಿರೆ ಇರಗೆ ಮದಿಮೆ ಮಲ್ಪು ಕೊರಡೊಂದು ಒತ್ತೊಂಡಿರ ನಂಡ ಅಮ್ಮೆರೆಗೆ ಎನ್ನ ಪಲೆಯೇ ಅರೆ ನುರ್ತುದು ಕರ್ಪಿಲ್ಗೆ ಪಾಡಿಯೇ ಅಪಂಡ ಅಮ್ಮೆರೆಗೆ ಸರಿಯಾಯಿನಂಚೆತ್ತಿನ ಆ ಬಂಧ ಮುಕ್ತಿ ಮಲ್ಪಡು ಐತೊಟ್ಟಿಗೆ ಈರ್ ಬತ್ತದೆ ಎನ್ನ ಮದಿಮ್ಯಾವಡೋ ಪಣಪು ನಂಚೆತ್ತಿನ ಪಾತ್ಯರುನ ಈ ಓಲೆಡೆ ಬರೆತಲತ್ತ ಸರಿಯಾಯಿನಂಚೆತ್ತಿನ ಸಾಧಿಡೆ ಅಲೆಗೆ ರುಕ್ಮಿಣಿಗೆ ಸರಿಯಾಯಿನಂಚೆತ್ತನ ನ್ಯಾಯ ಒದಗಿಸವಡು ಐತೊಟ್ಟಿಗೆ ಆ ರುಕ್ಮೆ ಪಣಪು ನಂಚೆತ್ತಿನ ತಗೆ ಇನಿತಿನ ಪೊಣ್ಣನ ಮನಸ್ಸಿಗೆ ಬಿಲೆ ಕೊರಂದಿನವು ಲೋಕೊಡು ಆನ ಮಂದೆ ಮಲ್ಪು ನಂಚೆತ್ತನ ಭಾರಿ ಮಲ್ಲ ತಪ್ಪು ಅಪಂಡ ಪೊಣ್ಣು ಪಣಪುನವು ಲೋಕದ ಕಣ್ಣು ಪಣಪುನವಿ ಲೋಕದ ಜನ ಮಂದೆ ತಿರಿಯೋನುಡು ಜಗತ್ತಿಗೆ ಉದಿತ ಬತ್ತಿನಂಚೆತ್ತನ ನಾರಾಯಣ ದೇವರಿಯಾನ ಒರುವರ ಆ ಮಿತ್ತ ಮಿಗಿಲೋಕದ ಆ ಇಂದ್ರನೇ ಒರುವರ ತಪ್ಪು ಮಲ್ತಿ ಆ ಆನೆದ ಸೊಂಡಿಲಕ ಜಪುಡಾಯಿನಂಚೆತ್ತನ ಬರ್ಸ ಸುರುಕು ಆಯಗ ಪೂಜೆ ಮಲ್ಪಡೊಂದು ಪಿದಡ ನಂಡ ಯಾನ ಆಯಗ ಪೂಜೆ ಮಲ್ಪಯೇ ಕಂಜಿ ಕೈಕಂಜಿ ಬುಲಸೆಲ ಭಾಗ್ಯ ಪೆರ್ಚವು ನಂಚೆತ್ತಿನ ಪ್ರಕೃತಿಗೆ ಪೂಜೆ ಮಲ್ಪಡು ಪ್ರಕೃತಿಯ ದೇವರ ಪಣಪನ ಹೊರಟು ಗೋವರ್ಧನ ಗಿರಿಕಿಯಾನ ಪೂಜೆ ಮಲ್ಪರೆ ಪಿದಡಿಯೇ ಆ ಪೊಸ ಕಟ್ಟಿನ ಮಲ್ತಿನ ಐಲ ಯಾನೆ ಆ ಪುರ್ತುಡು ಕೋಪ ಬತ್ತಿನಂಚೆತ್ತಿನ ಆಯ ಜಪುಡಾಯಿನಂಚೆತ್ತನ ಬರ್ಸೋಗು ಕಂಜಿ ಕೈಕಂಜಿ ಲೋಕಬಾರಿ ಮಂದೆಲು ಕನ್ನಡ ಕಡದುಕ್ಕ ಬುಡ್ನಾಗ ಕಿನ್ನೆ ಬಿರಳು ಗೋವರ್ಧನ ಗಿರಿನೇ ದಿರ್ತ ಪತದ ಗೋವರ್ಧನ ಗಿರಿದಾರಿ ಪಣಪುನಂಚೆತ್ತನ ಪುರಾಪುನ ಪಡೆಯೇ ಇಂಥ ದಿನ ಪೊಣ್ಣು ಪಣಪುನಾಲು ಗೊಬ್ಬುಗಿತ್ತಿನಂಚೆತ್ತನ ಸೊತ್ತು ಅಟ್ಟಿಲಾರಗಣೆ ಮಲ್ಪೆರೆ ಮಾತ್ರ ಅಲ್ಲ ಮನಸ್ಸದ ಭಾವನೆಗೆ ಬಿಲೆ ಕೊರ್ಪು ಜರನಂಡ ಎನ್ನ ಈ ಅಬತಾರುಡು ಯಾನೆ ಆ ಪೊಣ್ಣ ಮಂದೆಗೆ ಬಿಲೆ ಕೊರಡು ಪಣಪುನಂಚೆತ್ತಿನ ಎನ್ನ ಆ ಸಿದ್ಧಾಂತವನ್ನು ಒರಿಪವಡು ರುಕ್ಮಿಣಿ ಬರತಿನಂಚೆತ್ತನ ಓಲೆ ಅವನ ಓದಿಗೆ ಮಲ್ತಿನಲ್ ಕಾಂಡು ಅಂಚನೆ ಬೆರಣೆಗೆ ಧೈರ್ಯ ಕೊರಡಾತನು ಈರದಾಲ ಯೌವೆಪ್ಪುದೆಪ್ಪು ನಗೊಡ್ಚಿ ರುಕ್ಮಿಣಿ ಕೊರ್ತಿನಂಚೆತ್ತಿನ ಓಲೆ
1: ಆನಂದ
0: ಅಲ್ಲ ಬದುಕು ಕಬ್ಬಿ ನಂಚೆತ್ತನ ಕತ್ತಲೆ ಸರಿಯೋಡು ಅತ ದಾಲ ಪೋಡಿಪುನ ಅಗತ್ಯಜ್ಜಿ ಈರಿ ಅಂಚ ಪಂಡರಿ ಈರು ಪಂಡ ನಲ್ಕಾನೆ ಬತ್ತಿ ನಂಚೆತ್ತನ ಓಲಿನ ದೆತ್ತೊಂದ್ ನಲ್ಕಾಂಡು ಈರು ನನ್ನ ಸೀದಾ ಹೋಗಲಿ
1: ಪರಮಾತ್ಮ ಯೋಗ ಭಾಗ್ಯ ಈ ಪುರುಷ ಮಡಂಗೇವರೇ ಸಾಧಿ ಮುಳು
0: ಇತ್ತೆ
1: ಕೃಷ್ಣ ಭವನ ಪಿದಾಯಿ ಹೋಗ್ಬಿಡುವಲೆ
0: ಅಂದು ಇತ್ತೆ ಓಲೆ ಬರೆತುಂಡು ಓಲೆಡು ಎಲ್ಲದ ದಿನ ಯಾನು ಕಾಳಿಕಾದೇವಿನ ಗುಡಿಕ ಬರಡು ಒಂದು ಬರೆತಾಳು ಆ ಬರೀ ನಲ್ಕನೆ ಯಾನಡೆಗೆ ಬರ್ಪೆ ಈರ್ದಲ್ಲ ಪೋಡಿ ಪುನಬಡ ಚೀರ ಪೋವಲಿ ಅಂದ ಪೋಪಿನಾರ ಪೋಪನಾರ ಪಿರ ನರ್ಗುನುದಾಯೆ
1: ಖಾಲಿ ಗುಡಿಕ
0: ಅಂದ ಅತೀರ್ ಖಾಲಿ ಪೋಪನಂದೋ
1: ಖಾಲಿ ಖಾಲಿ ಗುಡಿಕ್ ಯಾನು ಖಾಲಿ ಬೋಡ
0: ಹೋ ಹೋ ಹೋ ಹೋ ರಾಣಿಯರಿ ಬತ್ತಿ ನಂಚಿತ್ತನ ಬೇರೆ ನೇರೇನೆ ಇನಿ ಭೂಮಿದ ದೇವರಿಂದ ಎನ್ನಿದ ಅತಿಥಿ ದೇವರಿಂದ ಎನ್ನಿದ ಖಾಲಿ ಕಡ ಕೊಡುವೆ ಬಣದಿರ ಮಂಡೆ ವೆಚ್ಚ ಮಲ್ಪಡ್ಚಿ ಇರಗ ದಾದ ಆವಡು
1: ಪರಮಾತ್ಮ ತಪ್ಪೆ ಅಕಲು ಮಾತಾಡ ನಿನ್ನ ನಿಜ ನೊಕ್ಕಳು ಸೇವೆ ಮಲ್ಪುನ ಸೇವೆ ನಿಗಂಟು ಮಲ್ದೆ ನಂಚ ದೂರ ಹೊರ್ದಿಡೆ ಬರ್ಪೆ ಈತು ಕೊರಡು ಆತು ಕೊರು ಮುಂದತ್ತೆ ದೇವರನ್ನ ದರ್ಶನ ಮಾಡ್ತನೆಗೂ ಪುರ್ಸಾದಾದ ತಿಂಡು ಊರುಡು ಕೇಂದ್ರ ತೋಜ ಓಡ
0: ಅಪ್ಪಂಡ ಕೇಂದ್ರಕ್ಕೆ ದಾದಾ ಕೊರಡು ಒಂದು ಬಲ್ಪನೆಕ್ಕೆ ನಿನ್ನೊಂಜಿ ಕವಿತೆ ಅತ ಆ ಕವಿತೆ ಎತ್ತಂಡ ಮಾತ್ರ ಐತ ಊರುಟ್ಟು ಕೇಂದ್ರದ ಕೊರಿಯರೆ ಸಾಧ್ಯ ಈ ದಾಲ ಕವಿತೆ ಕಟ್ಟೋಡು ಈರ ದಾಲ ಕವಿತೆ ಕಟ್ಟೋಡು ಅಂದಿಜ್ಜಿ ಈರೆಗೆ ದಾದ ಆವುಡು ಬಲ್ಲೆ ಈರೆಗೆ ದಾದ
1: ಆವುಡು
0: ಇತ್ತೆ ಈರೆಗೆ ಉನಿಯರೇ ನುಪ್ಪುಗ ಅರಿಬೋಡೋ ಅರಿಬೋಡೋ
1: ದೇವರೆಂಚಿನ
0: ಗಾಡಿ ಅರಿಬೋಡು ಬಲ್ಲೆ ಆತದೆ ತೊಂದು ಬೋಲೆ
1: ನಿನ್ನ ಗಂಟಿನ ಕೊಂಡು ಪುಣ್ಯ ಬಂಗೋಡು ಅರಿಬ ತೊಂದೇರ್ ಹೋಗು
0: ಇರಿ ಅರಿ ತಾರಯಿ ಪುಲಿ ಮುಂಚಿ ಇರ್ನ ಬೊಡಿ ಜೋಕ್ಲೆ ಬೋಡಾಪನ ಪೂರ ಸೊತ್ತು ಗಾಡಿ ಕಟ್ಟದು ಕೊರ್ಕ
1: ಗಾಡಿ
0: ರಡ್ಡುಮೂಜಿ ಗಾಡಿ ಇಡಬೋಡು ತಿಕ್ಕುಂದ
1: ಇತ ನಮ್ಮ ಪೋಪುನಿ ಒಂಜಿ ಗಾಡಿ ಪಿರ ಪೋಣಗ ಯಾನ್ ಅಕಲ್ನಟ್ಟುಗುಳ್ಳೆ ಅಗ್ಲಿಗೆ ಬಣ್ಣಗ ಸಾಧಿ ಗೊತ್ತಾಯ್ತಿಂದ ರಡ್ಡುಮೂಜಿ ಗಾಡಿ ಇತ್ತಂಡ ಅಗ್ಲಿಗೆ ಬಣ್ಣಗ ಸಾಧಿ ಅಕಲಗ್ಲಿಗೆ ಪಾತ್ರ ಒಂದು ಬರುಳ್ಳಿ ಅಂತ
0: ಗಾಡಿ ಕಡಬಿಡೋಡು ಅವಡು ಈರದಾಲ ಬೋಡಿಗೆ ಬಯಮಿಗೆ ಮಲ್ಪನ ಬಡ್ಚಿ ಈರೆಗೆ ಏತ ಗಾಡಿ ಬೋಡು ಒಂದು ಕೊನೊಂಡ ಏತ ಶಾಶ್ವತ ಬಲ್ಲೆಗೆ ಸರಿ ಆಲೋಚನೆ ಮಲ್ಪುಲೆ ಈರ ನೂಲು ಪಾಡಿನಾರು ಇನಿತ ದಿನ ಈರೆಗೆ ಪಣವು ಪದ್ದೆಯಿ ಬದುಕು ಭಾಗ್ಯ ಒವೆನು ಕೊರಂಡ ತಾನೆ ಪಲ್ಲೆಗೆ ನರಮಾನ್ಯಾಗಿ ಎಲ್ಲದ ದಿನ ಆಯಗ ಬಂಜಿಗೆ ಬಡವಾನಗ ಆ ಪಣವು ಪದ್ಯ ಬದುಕು ಭಾಗ್ಯನ ತಿಂದ್ರಾಪುಂಡ ಬಲ್ಲೆ ಆವಡು ಎತೋ ಅಂತರದಿಲ್ಲಿ ಇಪ್ಪಡಾಯಿ ಅರಂತಡನೆ ಇಪ್ಪಡು ಆ ಎಲ್ಲಂಜಿ ದಿನಗ ಆ ಯಮೆ ಬತ್ತದ ಕಂಟೆಲಗ ಉರುಳು ಬಾಡ್ನಗ ಅವೇನು ಬತ್ತೊಂದು ಪತ್ತೊಂದು ಬೋಯರಾಪುಂಡ ಬಲ್ಲೆ ಅತ್ತೆ ಆಯಗ ಕುಲ್ಲರೆ ಬೋಡಾಪು ನಂಚೆತ್ತನ ಸಿಂಹಾಸನ ಅಂಚಿತ್ತಿನ ಆಸನ ಇತ್ತಂಡ ದಾನೆ ಎಲ್ಲಂಜ ಆಯನ ಶ್ವಾಸ ಪೋದ ಇವಕ್ಕೋ ಕುಲ್ಲವನು ವಾ ಆಸನಡು ಆ ಬೆದರ್ದ ಚಟ್ಟಾಸನಡೆ ಕುಲ್ಲವಡ ತಂದೆ ಈ ಪಟ್ಟಾಸನಡೆಗೆ ಬರ್ಪೂಜಿ ಅಪಗ ಓವು ಶಾಶ್ವತ ಓವು ಅಶಾಶ್ವತ ಪಣಪುನವೇನು ತಿರಿಯೊಂದು ಇನ್ನ ಬದುಕಿಗೆ ಏತ ಬೋಡು ಐತ ಅಳತೆ ಎನಡೊಂಡು ಐಕ ಬೋಡ ದಾಲ ಭಯಮೆಗೆ ಮಲ್ಪುನ ಬುಡ್ಚಿ ಈರ್ ಬಿಂದಿಗೆದ ಪುರೋಕ ಪೋವಡು ಪೋದಾನಗ ಎನ್ನ ಲೀಲೆಡು ಈರಿಗೆ ಎಂಚಿತ್ತಿನ ಪೂರ ಬೋಡ ಅವೇನ ಪೂರ ಏನ ಅನುಗ್ರಹ ಮಲ್ಪುವೆ ಈರ ಮುಲ್ತುರ್ದು ಪೋಲೆ ಎನ್ನ ನಂಬೊಂದಿಪ್ಪು ನನ್ ಚಿತ್ತಿನ ಎನ್ನ ನಂಬೊಂದಿಪ್ಪು ನನ್ ಚಿತ್ತಿನ ಎನ್ನ ಭಕ್ತಿ ಅಲೆಗೆ ಸರಿಯಾಯಿ ನಂಚಿತ್ತನ ಧೈರ್ಯ ಬಂದೆ ಎಲ್ಲದ ದಿನ ಕಾಳಿಕಾದೇವಿನ ಗುಡಿಕ ರುಕ್ಮಿಣಿ ನಿನ್ನ ಲೆತ್ತೊಂದು ಪೋಯರೆ ನಿನ್ನ ದೇವರಾಯಿ ನುಂಚುತ್ತನ ಶ್ರೀಕೃಷ್ಣ ಪರಮಾತ್ಮೆ ಬರ್ಪಿರು ಈ ಪೋಡಿ ಪೊಡ್ಚಿ ಪಣಪನ ಧೈರ್ಯ ಪನ್ಲೆ ಧೈರ್ಯ ಹೊಡಿತಲ್ಲೆ
1: ಪರಮಾತ್ಮ ಓ ಯಾನ್ಲಂದಿನಿ ಬಯಕಿನಿ ಮಾನವ ಕೊಟ್ಟರೆ ಮನೆ ತನಕ ದೇವರು ಕೊಟ್ಟರೆ ಕೊನೆ ತನಕ ನಮ್ಮ ದೇವರ ನಲ್ತದಾಯ ಬುಡ್ದು ಹಾಕುಣಿ ಅಂತ ಕೇಳ್ಯ
0: ಅಂಡ ಒಂಜಿ ಸಂಗತಿ ಎಂಕ ಮಾತ್ರ ತಿಕ್ಕೋಡು ಒಕ್ಕರಿಯಾಗ ಬಲ್ಲಿ ಅಖಿಲಗೆ ಧರ್ಮಗೊಂದು ಬಣಪರತ್ತ ಒಂದು ಸ್ವಾರ್ಥ ಅಂದ ಪೂಜ
1: ಯಾನ್ ಎಂಕ ತಿಕ್ಕೊಡುವನ್ನ ಓ ಎನ್ನ ಶಿಷ್ಯ ಕಾತೊಂದು ಲಲ್ ಪಾಪ ಬಾಲೆ ಅಲೆಗ ತಿಕ್ಕೊಡಾಯ್ ನಾವು ಎಂಕ ತಿಕ್ಕೊಡುವನ್ನ ದಯ ಬಂಡ
0: ಅಲೆಗ ಸಂಗತಿ ಇತ್ತೆ
1: ಅಲೆಗ ದೇವರೇ ತಿಕ್ಕೊಂಡು ಎಂಕ ದೇವರನ್ನ ಪುರುಷಾದಾಡ್ಲ ಬನ್ನಿತಿ
0: ಐತ ಸಂಗತಿ ಇತ್ತೆ ದೂರೊಡ್ದು ಬತ್ತಿ ನಂಚಿತ್ತನ ಈರೆಗೊಂಜಿ ಈತು ಕೊರಿಯ ನಂಡ ಪಿರೋಡು ಬತ್ತಿನ ಅಗ್ಲಿಗಳು ಈತು ಕೊರೆಯನ ಪಣಪು ನನ್ ಚಿತ್ತ ನಂಬೊಳಿಗೆ ಅಪ್ಪಂಡ ಏರ್ ಪಿರೋಡು ಅಂತ ಭಗತಿ ಮಲ್ಪೇರ ಭಜನೆ ಮಲ್ಪೇರ ಭಾಗವತೋತ್ತಮ ರಾಧಿಯನ್ನು ಸುಗಿಪೇರ ಅಗ್ಲಿನ ಕೋಡೆಗೆ ಕೈ ಬಿಡ್ತು ಜಿ ನನಗುಲ ಕೈ ಬಿಡಾಯ ಹಾಲು ಕಾತೊಂದುಳ್ಳಾಲೆ ಈರ ಅಗಪುಲೆ ದುಂಬಾಪುನ ಚಿತ್ತನ ಸಂಗತಿ
1: ಓ
0: ಬಾಲೆ
1: ಇತ್ತೆ ಬಾಲೆ ಮಲ್ಲಾತಲ್ಲ ಅಂಡಲ ಪಾಪ ಮನಸ್ಸು ಬಾಲದವೆ ಉಂಟು ದಯಪಂಡ ಅಲ್ಲಿ ನಮ್ಮ ಏತು ಪಾತ್ರೆಂದಲ್ಲ ಪೊಂಜೋ ಕುಲ್ಲ ಮನಸ್ಸು ಸೂಕ್ಷ್ಮ ನಿನ್ನ ಒಂಚೂರು ನೋಟಲ ತೀಕ್ಷ್ಣ ಪಂಚದಾರ ಈ ಒಂಚೂರು ತೂವೊಂದು ಅಲೆ ಗೊಂಜ ಅಭಯ ಕೊಟ್ರು
0: ಈ ಯುಗೊಟ್ಟು ಯಾನ ಪೊಣ್ಣ ಮಂದೇನು ತೂಪಿ ನೆಟ್ಟಿ ಯಾನ ಬಾರಿ ಉಸರುಲ್ಲೆ ಈರೈಕದಲ್ಲ ಕೋಡಿ ಪುನಃ ಬೊಡ್ಚಿ
1: ಎಂಕ ಬೇಜಾರಜ್ಜಿ ಎನ್ನ ಬಾಲ್ಯ ಬುಡ್ದು ತೂವಾಡ
0: ಖಂಡಿತ ಬುಡ್ಕು
1: ಅವಳೆ ಎಲ್ಲ ಕಾಳಿ ಗುಡಿಕ್ಕ
0: ಕಾಳಿ ಗುಡಿ ಅಂತ ಕಾಳಿ ಗುಡಿಕ್
1: ದೇವರ ಸಿಕ್ಕಿ ಮುಖ ಕಾಳಿ ಕಾಳಿ ಗುಡಿ ಆಯ್ಲ
0: ಅಲ್ಲಿ ಒಂದು ಸಂಗತಿ ದೇವರ ಏಸ ಕಟ್ಟವು ನಕಲಿ ನಿಕ್ಕಲು ಎಂಕಲ ದೇವರ ಅಂಚೋ ಎಂಕಲ ದೇವರ ಏಸ ಕಟ್ಟವು ನಕಲಿ ನಿಕ್ಕಲು ಕೂಡ ಏಸ ಎಂಚೊಂಡು ತೂಪುನ ಬೇಲಲ್ಲಿ ಇರ್ನ ತೂದಾಣತ್ತ ಹೊರ ಪೋಲೆ ನನ್ನ ತುಂಬಾಕು
1: ಇಂದು ಸಂಯೋಜನೆ ನಿರ್ದೇಶನ ವಾಸುದೇವನ
0: ವಾಸುದೇವನ ಪೂರ ಆಯ್ನ ಎಡ್ದುಬಕ್ಕೋ ವಾಸುದೇವನ ವಸುದೇವ ಸುತ ಆಯ್ನ ಚಿತ್ತನ ವಾಸುದೇವ ಯಾನುಲ್ಲೇ ಪೂರ ನಡಕವೇ ಅಗತ್ತೆ ಆಹಾ ಬಾರಿ ವಿಶೇಷವಾಗಿ ನಂಚಿತ್ತಿನ ಒಂಜಿ ಸಂಭ್ರಮ ಸಂತೋಷ ಪಡೆಪು ನಂಚಿತ್ತನ ಪುಡ್ತತ್ತೆ ರುಕ್ಮಿಣಿ ಪಣಪು ನಂಚಿತ್ತನ ಪುಣ್ಣು ಶ್ರೀಕೃಷ್ಣ ಪರಮಾತ್ಮನ ಉಡಲ ಜಿಡ್ಡೆಡು ಕುಲ್ಲಾದ ಆರಾಧನೆ ಮಲ್ತೊಂದುಳ್ಳಲ್ಲ ಆ ಪಂಡ ಆ ರುಕ್ಮಿಣಿ ನಮಿತ್ತು ಮೋಕೆ ಉಂಡು ಪಣಪು ನತ್ತು ಭಕ್ತ ಭಿಷ್ಟ ಫಲಪ್ರದಾಯಕ ಭಗವಂತೆ ಪಣಪು ನಂಚಿತ್ತನ ಸತ್ಯ ಎಲ್ಲದ ದಿನ ಲೋಕಬಾರಿ ಮಂದೆಲಡು ಸುಳ್ಳ ಆಯರ ಬನ್ನಿ ಅಪಗ ಕಾಳಿಕಾ ಭವನಗು ಪೋವಡು ರುಕ್ಮಿಣಿ ಲೆತೊಂದು ಬರಡು ಕಾಲಿಲೆ ತೊಂದು ಪೋಪುನ ಎನ್ನ ಅಣ್ಣೆ ಉಲ್ಲೆ ಅಣ್ಣೆ ಎಂಚಂದ ಕೆಂಡೋ ಮಾತೆಕ್ಕಲ ಎನ್ನ ಬಲಕ್ಕು ಬಲ ಏರಿಕೆಂಡೋ ಬಲರಾಮೆ ಒರುವರ ಯಾನು ಎಂಚಿನ ಲೀಲೆ ಮಲ್ತಣ ನಾಳ್ಲ ಎನ್ನಾತಿಗೆ ಮಲ್ತಡೆ ಎನ್ನ ಅಣ್ಣೆ ಒಕ್ಕೊರಾಯ ಅಂತರಟ ಪಾತಿರುವೆರು ಐಕಬೋಡಾದೆ ನನ್ನ ಪೊರ್ತು ಕಡೆ ಸವುನತ್ತೆ ಅಣ್ಣಗೆ ಯಾನು ಈ ಸಂಗತಿನ ತೆರಿಪಾದೆ ತುಂಬತ್ತ ಮಲ್ಪುನಂಚಿತ್ತನ ಅನ್ಯಾಯಗಾರರಿಗೆ ಸರಿಯಾಯಿನಂಚಿತ್ತನ ಶಾಸ್ತಿ ಮಲ್ಪಡಾತಂಡ ಐಕಬೋಡಾದೆ ಯಾನ ಕೃಷ್ಣ ಭವನದ್ದು ರಾಮ

ಮನಸ್ಸಿಗ ಮೂಡಲು ನಮ್ಮ ಎದುರು ಬತ್ತಿಗಿಂದಾಣ್ಣ. ಕೋಪ ಬರ್ಪುಳ ಸಹಜತೆ ಮುಂಕುಗ ಬಲ್ಲವಾರ್ದು ವೈಪುರಿ ಅಪಗ ನಮಲಾಕಲ ಮುಂಕುಗ ಬಲ್ಲವಾರ್ದು ವೈಪುರು ಅಂಚಿನ ಜಾಯಮಾನನ ದೀವಣ್ಣ ಬಲರಾಮೆ ಯಾದವರಿ ಒಲ್ಲರಿ ವೈಕಲಾಮಂದು ಲಕ್ಕಲು ಫಲ್ಪುಡು ಅಂಚಿಲೈನೆ ಲೋಕಮಾತ ಬಾಯಿಗ ಬತ್ತಲೇಕ ಫಲಂದಿತ್ತಂದೆ ಯಾದವ ಸಾಮ್ರಾಜ್ಯದ ಸ್ಥಾಪನೆ ಬಲ್ಪುನಗ ಮುಖಾಂತರವಾದೆ ಯಾದವರದಾದಂದು ತೋಜಾದು ಕೊರ್ನಕಲು ಈ ಪ್ರಪಂಚದ ಕೃಷ್ಣ ಬಲರಾಮೇರಿ ಮಗಧ ಸಾಮ್ರಾಜ್ಯದ ಮಗಧ 14 ಶಕ್ತಿ ದಂಡಿಗೆ ತಂದು ಬತ್ತಿ ಸೋತ ಪ್ರಾಮಾಣಿಕವಾದ ಒತ್ತನೋಡು 14 ಶಕ್ತಿಲ ನಮ್ಮನ್ನು ಗಿಡತ್ತಿ ಅನ್ನ ಒಂದಿನ ಪುದಿಯೋನೋಡು 14 ಶಕ್ತಿ ಗಿಡಪುಣಿನ ಸಂದರ್ಭಡು ಗೋಮಂತಕ ಪರ್ವತದ ಆ ಕಲ್ಲಿಗೆ ಆಯ್ನ ಕೆಕ್ಕಿಲ್ನು ಊರು ಪತ್ತಿದ್ದೆ ಅಪಗ ಕೃಷ್ಣ ಪಣ್ಣಂಚಿನ ಪಾತೆರ ಅಣ್ಣ ಇಪ್ಪಡು ಸೈಪುನ ದಿನಬೈಜಾಗೆ ಉಡಾಯ್ ಕೆರೋರ್ಚಿ ಗಟ್ಟಿ ಇಂತೆತ್ತಾನ ಇಚ್ಚಿನ ಎಪ್ಪನೇ ಅಪ್ಪನಂಚಿನ ಮಾಗದ ಅದೇ ಆಮಿ ಆತು ಬುಡಿ ಭರ್ತ್ಯ ಗೋಮಂತಕ ಪರ್ವತಗು ಅಣ್ಣ ಗೋಮಂತಕ ಪರ್ವತನೇ ಅಲೆ ಗೈರತುಗೆ ಅಲ್ಪರ್ಧ ಲಾಕ್ಯ ಹಡಲಗೆ ಲಾಕಿ ನಂಚಿನ ಸಂದರ್ಭಡು ಕುಶಸ್ಥಲೀ ಪಣಪು ನಂಚಿನ ದೀಪ ಆ ದ್ವೀಪ

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬಳಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
2: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕೋಸ್ಟಲ್ ವರ್ಲ್ಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ನಿಖಿಲ್ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲಿನ ಕಾರ್ಯಕ್ರಮಗೂ ನಿಖಿಲೆಗ್ ಮಾತೆರಿಗ್ಲ ಮೋಕೆ ದಿಂಜಿ ಸೊಲ್ಮೇಲೋ ಯಾನ್ ನಿಖಿಲೆನ ಮೋಕೆದ ಆರ್ಚೆ ಬಿಂದ್ಯಾ ಕುಲಾಲ್
2: ಕೋಸ್ಟಲ್ ವುಡ್ ಈ ವಾರದ ಕೋಸ್ಟಲ್ ವುಡ್ ಜಾಲಡ್ ದಾದಪುರ ಸುದ್ದಿ ಉಂಡು ಬಲೆ ಕೇನೊಂದು ಬರ್ಕ
0: ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು
2: ಕರಿನ ಜೂನ್ 11 ಗುರುವಾರ ಕಜ್ಜ ತುಳು ಸಿನಿಮಾ ಬುಡುಗಡೆ ಆತಿಂಡ್ ಜಿಷ್ಣು ಎಸ್ ಮೆನನ್ ಅಂಚನೆ ಸಿದ್ಧಾರ್ಥ್ ಶೆಟ್ಟಿ ಮೊಕಲ ನಿರ್ದೇಶನಡು ಮೂಡ್ದು ಬತ್ತಿನ ಕಜ್ಜ ತುಳು ಸಿನಿಮಾ ಜೂನ್ 11 ಬುಡುಗಡೆ ಆತಿಂಡ್ ಅಮೆರಿಕದ ಬತ್ತಿನ ಒರಿ ಜವನ್ನಿ ತುಳುನಾಡು ಪಣ್ಣಿಂಡ ಆಗ ಬಾರಿ ಇಷ್ಟ ಅಯ್ಯಡೆ ಬರ್ಪುನಿ ಒಂಜು ಗಂಭೀರವಾಯಿನಂಚಿನ ಸಮಸ್ಯೆನ ಪರಿಹಾರ ಮಲ್ಪರ ಆನಿಟ್ಟಿಡು ಆಗ ಎದುರಾಪುನಂಚಿನ ಒಂಜಾತ ತೊಂದರೆಲು ಮುಲ್ಪ ತಿಕುರಂಚಿನ ಜನಕುಲು ಅಲ್ಪ ಮುಲ್ಪ ಒಂಜಾತ ಟ್ವಿಸ್ಟ್ ಇಂಚ ಕತೆ ಬಾರಿ ಪೊರ್ಲುಡು ಸಾಗುಂಡು ಕಜ್ಜ ಸಿನಿಮಾಡು
3: ಅಪ್ಪೆ ಮಣ್ಣಿನ ಮುಂಡದ ಪ್ರಸಾದ ಬಂದು ಪಾಡುನ ತುಳುವ ಮಗೆಯ ಎನ್ನ ತುಳುನಾಡದ ಪೆರ್ಮೆನ್ ಹಾಳು ಮಾಡ್ತಾರೆ ಈ ರಾಂಡಲ ಬತ್ತನ್ನ ಎನ್ನ ಅಪ್ಪೆ ಮರಿಪಾಯರೆ ಯಾನೇ ಬರ್ತ
4: ತುಳುನಾಡಿಗೆ ಪದ್ಯದಿಯೊಂದುಳ್ಳ ತುಳುವ ಪಿಲಿ ಕೃಷ್ಣಕಾಂತ್

0: ಎಂಚ ಫ್ಲರ್ಟ್ ಮಂತದಿಲ್ಲರ
1: ಬೇಬಿ ಇರನ್ ಬುಡ್ತಿಯ ಎಂಚ ಬದುಕೊಡು
2: ಏತ್ ಕಾಸಿತ್ತಂಡಲ ಮಲ್ಲೆಚ್ಚಿ ಆಂಡ ಫ್ಯಾಮಿಲಿ ಇಚ್ಚಿ ಬಂದಾಂಡ ಆಯ್ನ ತುಟ್ಟು ಪರದೇಶಿ
3: ಎನ್ನ ಬುಡಿದೆಲ್ಲು ಕಮಲ ಬೊಕ್ಕ ವಿಮಲ ಯೋರ್ಸೋರ್ ಬೊಕ್ಕ ತಿಕ್ಕಿದಿ
4: ಕಿತ್ತರ್ಚೆ ಬೋಂಡೆವೋ
5: ಒಂದು ಸಾದಿಟ ಗಡ ಸೋಲ್ ಪಡ್ಬಾರ್ತೀನಿ ಹೆಂಚಿನ ಬಾಯಿಗೋರು
6: ಹೆಂಚು ಕಾಮಿಡಿ ಬೀಸ್ ಮೀ
0: ಓ ಎನ್ನ ಬಾಯ್ ಫ್ರೆಂಡ್ ತುಲ್ಲ ಪೊಸಾದ ಬೊಕ್ಕ ಯಾನ್ ಲಾಯಲತ್ತೆ ಬಲಿ ಪರೆ ಪ್ಲಾನ್ ಮಾಲ್ತದ
7: ಈ ಬೀಗ ಪಾಡ್ತಿನ ಇಲ್ಲಡು
8: ದೈವ ದೇವರಿಗೆ ಪರಕೆ ಪಂಡ ಬಲ್ಲಿ ಪನ್ನಂಡ ಅವನ ಗೂಟ ಒಂದು ಕುಂಡಿರ ಬಲ್ಲಿ
9: ನಿನ್ನ ಸಾವು ಕೊಡೆ
10: ಈ ಮಂತಿನ ಕರ್ಮದ ಫಲ ಈ ಜನ್ಮಡೆ ನಿನ್ನ ಎದುರು ಬತ್ತು ತುಂತುಂಡು
9: ಆಯ್ನ ಇಡೀ ಫ್ಯಾಮಿಲಿ ದಕ್ಕಲೆ ಹೋಯ್ತು ಅಂದ್ಕಲ್ಲೇ

ಈ ಚಿತ್ರಗೂ ಕತೆ ಅಂಚನೆ ಸಾಹಿತ್ಯನ ಬರೆತನಾರು ಮೋಹನ್ ರಾಜ್ ಸುವರ್ಣ. ಸಂಗೀತ ನಿರ್ದೇಶನ ಮಂತನಾರು ಲಿಖಿತ್ ಪ್ರಸಾದ್ ಶೆಟ್ಟಿ. ಸಂಕಲನ ಮಲ್ತನಾರು ಬಿನು ನೆಪೋಲಿಯನ್.

ಒಂದು ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು ನನ್ನ ನಾತ ಸುದ್ದಿಲನ್ನು ಪತ್ತೊಂದು ಬರ್ಪೆ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಅವು ನಾಲ್ಪದದಾದೆ
1: ಯಾನು ನಿನ್ನ ಮೂಕೆ ಮಲ್ಪೆ
0: ಅಪ ಗೆಂಡಾಯನ್ ಪದ ಇತ್ತು
1: ಎಂಜಿನ
0: ಯಾನು ಇರೆನ ಮಸ್ತ್ ಮೂಕೆ ಮನ್ಕೆ ಬಂದು

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬೈಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.

0: ರೇಡಿಯೋ ಸಾಲ 107.8 FM.
1: ನೂರ ಹದಿನಾಲ್ಕು ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
2: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
3: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
2: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM.

Radio Siren 107.8 FM.

0: ನಮ್ಮ ಹಾಡುಗಳ ಅಬ್ಬರದಲ್ಲಿ ಡಿಜೆ ಹಾಡುಗಳ ಗದ್ದಲದಲ್ಲಿ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಭಾವಗೀತೆಗಳು
1: ರೇಡಿಯೋ ಸಾರಂಗ್ 107.8 FM ಕೊಡುವ

0: ಡಿಜೆ ಹಾಡುಗಳ ಗದ್ದಲದಲ್ಲಿರುವ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಭಾವ

team's listening.

na parla.

ಈತನೇಟ ಸತ್ಯ ಓಲುಂಡು ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನಿಕೇನೊಂದು ಬತ್ತರು ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ಮಾತರಿಗ್ಲ ಸೊಲ್ಮಿಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಮುಂದೂರ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.